ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು ಆಗಸ್ಟ್ 24 ಸೋಮವಾರ. ಶ್ರೀಶಕ 1949 ಶ್ರೀ ಪರಭಾವ ಸಂವತ್ಸರ, ದಕ್ಷಿಣಾಯಣ, ಶ್ರಾವಣ ಮಾಸ. ಯೋಗ ಪ್ರೀತಿ ಕರಣ ಭವ. ಈ ದಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ರತ್ನಮ್ಮ ಅವರು ಗೌಪ್ಯ ವಚನಕಾರರ ಪರಿಚಯವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ದಿನೇಶ್ ಹೊಸನಗರ ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವರಾಹಿ ನದಿಯ ಬಗ್ಗೆ ಮಾಹಿತಿಯನ್ನು ಅಜಯ್ ಶರ್ಮರವರು ನೀಡಲಿದ್ದು, ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಇದರಲ್ಲಿ ಪೆಟ್ರಾ ಅನ್ನೋ ಸ್ಥಳದ ಬಗ್ಗೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಹೊಸನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ಅಂಬಿಕಾ ಸಂತೋಷ್ ಅವರು ಸ್ವರಚಿತ ಲೇಖನಗಳನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು

0: ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜಿ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಪೇಪರ್ಮೆಂಟ್ ಮನಸ್ಸಿದ್ದರೆ ಮಾರ್ಗ ಎನ್ನುವ ಕಥೆಯನ್ನು ಆರ್ಜಿ ರಕ್ಷಿತಾ ಹೊಳ್ಳರವರು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಇದು ಊಟದ ಸಮಯ. ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಶಿವಮೊಗ್ಗದ ಭಾರತಿ ದೇವಿ KR ಇವರು ಸಿಹಿ ಕಡುಬು, ಕರದ ಕಡುಬು, ಚಿಗುಳಿ ಎಳ್ಳು ಉಂಡೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿ ರವರು ನಡೆಸಿಕೊಡಲಿದ್ದಾರೆ. 11:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 12:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ DR ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ SS ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. 4:00 ಸರಿಯಾಗಿ ಕಾಫಿ ವಿತ್ RJ's ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ RJ'ಗಳು ನಡೆಸಿಕೊಡಲಿದ್ದಾರೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು RJ ಶ್ವೇತರವರು ನಡೆಸಿಕೊಡಲಿದ್ದಾರೆ. 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು RJ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಪ್ರಪಂಚದ ಗೋಲ್ಡ್ ಮೈನ್ ಕುರಿತು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಲಿದ್ದಾರೆ. 6:30 0-0 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ RJ ಅರ್ಪಿತರವರು. ಇದರಲ್ಲಿ ಪರಂಪರಾ ಡ್ರೈ ಫ್ರೂಟ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು. ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು RJ ಶ್ರೀಧರ್ ನಡೆಸಿಕೊಡಲಿದ್ದು, ಇದರಲ್ಲಿ ಬಾಳೆ ಕೃಷಿ ವಿಶೇಷ ಮಾಹಿತಿಯನ್ನು RJ ಶ್ರೀಧರ್ ಅವರು ನೀಡಲಿದ್ದಾರೆ. 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ರವರು. 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಹಾಗೆಯೇ 8:30-9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686609926279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ನಿನ್ನೆ ರಾತ್ರಿ ಮಲಗುವಾಗ ನಾವೆಲ್ಲ ಏನೇನೋ ಪ್ಲಾನ್ ಮಾಡಿಕೊಂಡು ಮಲ್ಕೊಂಡಿರ್ತೀವಿ. ನಾಳೆ ಸಿಗೋ ಹೊಸ ದಿನವನ್ನ ಸೂಪರ್ ಆಗಿ ಕಳಿಬೇಕು ಅಂತ ಅನ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಏನ

ಆಗುತ್ತೆ ಗೊತ್ತಾ? ಕಣ್ಬಿಡ್ತಿದ್ದ ಹಾಗೆ ಇವತ್ತಿನ ಕೆಲಸಗಳದ್ದೇ ಟೆನ್ಷನ್. ಅಯ್ಯೋ, ಆಫೀಸ್ಗೆ ಲೇಟ್ ಆಗುತ್ತೋ ಏನೋ, ಬಾಸ್ ಏನ್ ಬೈತಾರೋ ಏನೋ, ಆ ಪ್ರಾಜೆಕ್ಟ್ ಮುಗಿಯುತ್ತೋ ಇಲ್ವೋ, ಹೀಗೆ ಬರೀ ಯೋಚನೆ ಮಾಡ್ತಾನೆ ಇವತ್ತಿನ ಈ ಸುಂದರ ಮುಂಜಾನೆಯನ್ನ ನಾವೇ ಹಾಳು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅನ್ಸತ್ತೆ ತುಂಬಾ ಚೆನ್ನಾಗಿ ಅದ್ಭುತವಾದ ಸಾಲುಗಳನ್ನ ಬರೆದಿದ್ದಾರೆ. ಆ ಸಾಲುಗಳು ಏನ್ ಗೊತ್ತಾ? ಜೀವ ನಮ್ಮ ಮಾತು ಕೇಳೋದಕ್ಕೆ ನಮ್ಮ ಹಿಡಿತದಲ್ಲಿಲ್ಲ, ಯಾವಾಗ್ ಬೇಕಾದ್ರೂ ಬಿಟ್ಟು ಹೋಗ್ಬೋದು, ಆದ್ರೆ ಜೀವನ ಅನ್ನೋದು ನಮ್ಮ ಮಾತನ್ನು ಕೇಳುತ್ತೆ, ಹೇಗೆ ಬೇಕಾದ್ರೂ ರೂಪಿಸ್ಕೊಳ್ಬಹುದು. ಸೊ ನಾಳೆ ನಮ್ಮ ಜೀವ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ಆದ್ರೆ ಇವತ್ತು ಕಣ್ಮುಂದೆ ಇರೋ ಈ ಜೀವನ ಇದೆಯಲ್ಲ, ಇದನ್ನ ಹೇಗೆ ನಡೆಸಬೇಕು ಅನ್ನೋದು ನಮ್ಮ ಯೋಚನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತಿನ ದಿನವನ್ನ ಯೋಚನೆಯಲ್ಲೇ ಕಳೆಯುವ ಮುನ್ನ ಒಂದು ಸಣ್ಣ ಕತೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಆ ಕತೆ ಹೇಳೋಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾತ್ರಿ ಮಲಗುವಾಗ ನಾಳೆ ಏನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೀವಿ ಅಲ್ವಾ? ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಇವತ್ತು ಆ ಕೆಲಸ ಆಗುತ್ತೋ ಇಲ್ವೋ, ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಯೋಚನೆ ಮತ್ತು ಆತಂಕದಲ್ಲೇ ಅರ್ಧ ದಿನ ಕಳೆದ್ಬಿಟ್ಟಿರ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಂದು ಹಳ್ಳಿಯಲ್ಲಿ ಒಬ್ಬ ವಿಜ್ಞಾನಿ ಒಂದು ಸಣ್ಣ ರಿಸರ್ಚ್ ಮಾಡ್ತಾನೆ. ಅವನು ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಿನ ನೀರನ್ನ ಇಟ್ಟು ಅದರಲ್ಲಿ ಒಂದು ಕಪ್ಪೆಯನ್ನ ಹಾಕ್ತಾನೆ. ಕಪ್ಪೆಗೆ ಆ ನೀರು ತುಂಬಾ ಕಂಫರ್ಟಬಲ್ ಅನ್ಸುತ್ತೆ, ಆರಾಮಾಗಿ ಈಜಾಡ್ತಾ ಇರುತ್ತೆ. ಮೆಲ್ಲನೆ ಆ ವಿಜ್ಞಾನಿ ಪಾತ್ರೆಯ ಕೆಳಗೆ ಒಲೆ ಹಚ್ಚಿ ನೀರನ್ನು ಬಿಸಿ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಕಪ್ಪೆ ಏನ್ ಮಾಡುತ್ತೆ ಗೊತ್ತಾ? ಅಯ್ಯಯ್ಯೋ, ನೀರ್ ಬಿಸಿ ಆಗ್ತಾ ಇದೆ ಅಂತ ಹೊರಗಡೆ ಜಂಪ್ ಮಾಡೋ ಬದಲು ತನ್ನ ದೇಹದ ಉಷ್ಣಾಂಶವನ್ನು ಆ ಬಿಸಿ ನೀರಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತನ್ನ ಇಡೀ ಶಕ್ತಿಯನ್ನ ಖರ್ಚು ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ನೀರು ಇನ್ನೂ ಜಾಸ್ತಿ ಬಿಸಿ ಆಗ್ತಾ ಇರುತ್ತೆ. ಕಪ್ಪೆ ತನ್ನ ಶಕ್ತಿಯನ್ನೆಲ್ಲಾ ಬಳಸಿ ಅಡ್ಜಸ್ಟ್ ಮಾಡ್ಕೊಂಡೇ ಇರುತ್ತೆ. ಕೊನೆಗೆ ನೀರು ಕುದಿಯುವ ಹಂತಕ್ಕೆ ಬಂದಾಗ ಕಪ್ಪೆಗೆ ಇನ್ನೂ ತಡೆಯೋಕೆ ಆಗೋದಿಲ್ಲ. ಇಲ್ಲ, ನಾನು ಇಲ್ಲಿಂದ ಜಂಪ್ ಮಾಡ್ಲೇಬೇಕು ಅಂತ ಜಂಪ್ ಮಾಡೋಕೆ ಟ್ರೈ ಮಾಡುತ್ತೆ. ಆದ್ರೆ ಅಷ್ಟರಲ್ಲಿ ಕಪ್ಪೆ ತನ್ನ ಇಡೀ ಶಕ್ತಿಯನ್ನು ಬರೀ ಯೋಚನೆ ಮಾಡೋಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಮಾಡ್ಬಿಟ್ಟಿರುತ್ತೆ. ಅದರ ದೇಹದಲ್ಲಿ ಜಂಪ್ ಮಾಡೋಕೆ ಶಕ್ತಿನೇ ಇರೋದಿಲ್ಲ. ಕೊನೆಗೆ ಆ ಕಪ್ಪೆ ಅದೇ ಬಿಸಿ ನೀರಿನಲ್ಲಿ ಪ್ರಾಣ ಕಳೆದುಕೊಳ್ಳುತ್ತೆ. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಆ ಕಪ್ಪೆ ಸತ್ತಿದ್ದು ಬಿಸಿ ನೀರಿನಿಂದ ಅಲ್ಲ, ಬದಲಾಗಿ ಸರಿಯಾದ ಸಮಯಕ್ಕೆ ಜಂಪ್ ಮಾಡದೆ ಬರೀ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಾ ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡಿದ್ದರಿಂದ ಅಂತಾನೆ ಹೇಳ್ಬಹುದು. ನಮ್ಮ ಲೈಫು ಕೂಡ ಇಷ್ಟೇ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಇವತ್ ಏನಾಗುತ್ತೋ, ನಾಳೆ ಏನಾಗುತ್ತೋ ಅಂತ ಬರೀ ಯೋಚನೆ ಮಾಡ್ತಾನೆ ಕೂತಿರ್ತೀವಿ. ನಮ್ಮ ಇಡೀ ದಿನದ ಎನರ್ಜಿ ಅಲ್ಲೇ ಖಾಲಿಯಾಗ್ಬಿಟ್ಟಿರುತ್ತೆ. ಕೊನೆಗೆ ದಿನವನ್ನು ಖುಷಿಯಾಗಿ ಎಂಜಾಯ್ ಮಾಡೋದಕ್ಕೆ ನಮ್ ಹತ್ರ ಪಾಸಿಟಿವ್ ಎನರ್ಜಿನೇ ಉಳಿದಿರೋದಿಲ್ಲ. ನೆನ್ಪಿಡಿ, ಜೀವ ನಮ್ಮ ಕೈಯಲ್ಲಿಲ್ಲ, ಆದ್ರೆ ಇವತ್ತಿನ ದಿನವನ್ನು ಹ್ಯಾಪಿಯಾಗಿ ಡಿಸೈನ್ ಮಾಡೋ ಜೀವನ ನಮ್ ಕೈಯಲ್ಲಂತೂ ಇದ್ದೇ ಇರುತ್ತೆ. ಯೋಚನೆ ಮಾಡೋದನ್ನ ಬಿಟ್ಬಿಡಿ, ಇವತ್ತಿನ ದಿನವನ್ನ ಎದುರಿಸೋದಕ್ಕೆ ರೆಡಿಯಾಗಿ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಹೇಳ್ತೀನಿ ಕೇಳಿ. ನಾವೆಲ್ಲರೂ ಲೈಫ್ನಲ್ಲಿ ಬೆಳಿಬೇಕು ಅಂತ ದಿನ ಓಡ್ತಾ ಇರ್ತೀವಿ ಅಲ್ವಾ? ಆದ್ರೆ ನಮ್ಮ ಒಳಗಿರೋ ಸಣ್ಣ ಪುಟ್ಟ ಕೋಪ, ಅಸೂಯೆ ಅಥವಾ ನೆಗೆಟಿವ್ ಯೋಚನೆಗಳು ನಮ್ಮನ್ನ ಹಿಂದಕ್ಕೆ ಎಳಿತಾ ಇರ್ತವೆ. ಇದಕ್ಕೆ ಸ್ವಭಾವ ದೋಷ ಅಂತ ಕರೀತಾರೆ. ಅಂದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದಿರೋ ಒಂದು ತುಕ್ಕು ಇದ್ದ ಹಾಗೆ. ಈ ಒಂದು ತುಕ್ಕನ್ನ ತೆಗೆದು ಹಾಕಿ ನಮ್ಮನ್ನ ನಾವು ಶೈನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಾನೊಂದು ಸಿಂಪಲ್ ಸ್ಟೆಪ್ಸ್ ನ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇ ಸ್ಟೆಪ್ ಏನಪ್ಪ ಅಂತಂದ್ರೆ, ಇಡೀ ದಿನದಲ್ಲಿ ಯಾವ್ಯಾವ ಸಮಯದಲ್ಲಿ ನಮಗೆ ಸಿಟ್ಟು ಬಂತು ಅಥವಾ ಯಾರ ಮೇಲೆ ನಮಗೆ ಬೇಜಾರಾಯ್ತು ಅನ್ನೋದನ್ನ ಒಂದು ಕಡೆ ಬರ್ದಿಡಿ. ಸುಮ್ನೆ ಯೋಚನೆ ಮಾಡೋದಲ್ಲ ಸ್ನೇಹಿತರೆ, ಒಂದು ಡೈರಿಯಲ್ಲಿ ನೋಟ್ ಮಾಡಿ ಇಡಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ವಿಷಯಕ್ಕೆ ನಾವು ಹೆಚ್ಚಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತ. ಇನ್ನ ಎರಡನೇ ಸ್ಟೆಪ್ ಏನಪ್ಪ ಅಂತಂದ್ರೆ, ಈ ನೆಗೆಟಿವ್ ಗುಣಗಳನ್ನ ಹೋಗ್ಲಾಡ್ಸೋದಕ್ಕೆ ನಮಗೆ ನಾವೇ ಒಂದು ಪಾಸಿಟಿವ್ ಆಜ್ಞೆ ಅಂದ್ರೆ ಸ್ವಯಂ ಸೂಚನೆ ಕೊಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾ ಕೋಪ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಮುಂದಿನ ಸರಿ ಯಾರಾದ್ರೂ ಬೈದಾಗ ನಾನು ಶಾಂತವಾಗಿರ್ತೀನಿ ಅಂತ ದಿನಕ್ಕೆ ಒಂದು 10 ಸರಿ ಮನ್ಸಲ್ಲೇ ಹೇಳ್ಕೊಳ್ಳಿ. ಇದು ಒಂಥರ ನಮ್ಮ ಮೈಂಡ್ಗೆ ಕೊಡುವ ಟ್ರೈನಿಂಗ್ ಇದ್ದ ಹಾಗೆ. ಇನ್ನ ಮೂರನೇ ಸ್ಟೆಪ್ ಏನಪ್ಪ ಅಂತಂದ್ರೆ, ಸಣ್ಣ ಬದಲಾವಣೆ ದೊಡ್ಡ ರಿಸಲ್ಟ್. ಇದು ಒಂದೇ ದಿನಕ್ಕೆ ಮ್ಯಾಜಿಕ್ ತರ ಆಗೋದಿಲ್ಲ ಸ್ನೇಹಿತರೆ. ವಾರಕ್ಕೊಂದ್ಸರಿನಾದ್ರೂ ನಾವು ಎಷ್ಟು ಬದಲಾಗ್ತಾ ಇದ್ದೀವಿ ಅಂತ ನಾವೇ ಚೆಕ್ ಮಾಡ್ಕೊಳ್ಬೇಕು. ಸೊ ಈಗ ನೀವು ಸುಮ್ನೆ ಕೂತಾಗ ನೀವು ಕಳೆದ ವಾರಕ್ಕಿಂತ ಇವತ್ತು ಬೆಟರ್ ಆಗಿದ್ದೀನಾ ಅಂತ ಯೋಚನೆ ಮಾಡಿ. ಇದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಖಂಡಿತ ಹೆಚ್ಚಾಗುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಮ್ಮ ವ್ಯಕ್ತಿತ್ವವನ್ನ ನಾವೇ ರೂಪಿಸ್ಕೊಳ್ಳೋದು ಎಷ್ಟು ಈಸಿ ಇರತ್ತೆ ಗೊತ್ತಾ? ಜೀವನ ಅನ್ನೋದು ಬರೀ ಹೊರಗಿನ ಓಟವಲ್ಲ, ಒಳಗಿನ ಪಯಣ ಕೂಡ ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9686096279 ಈ ನಂಬರ್ಗೆ ಕಳ್ಸ್ಕೊಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೈಫ್ ಅಂದ್ಮೇಲೆ ಸಾವಿರ ಟೆನ್ಷನ್ ಇರುತ್ತೆ ಅಲ್ವಾ? ಆ ಟೆನ್ಷನ್ ಮಧ್ಯೆ ಮುಖದಲ್ಲಿ ನಗು ತರೋದಕ್ಕೆ ಇವತ್ತು ನಮ್ ಜೊತೆ ಒಬ್ಬ ಗೆಳೆಯ ಬರ್ತಿದ್ದಾನೆ. ಅವನು ಯಾರು ಅಂತ ಕೇಳ್ತೀರಾ? ಎಸ್, ಇವನು ಬರೀ ಜಾಣ ಅಲ್ಲ, ಅತಿ ಜಾಣ. ತನ್ನ ಮಾತಿನ ಚಾತುರ್ಯದಿಂದ ಎಂತಹ ಕಠಿಣ ಸಮಸ್ಯೆಯನ್ನಾದರೂ ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡೋ ಕ್ರೇಜಿ ಕ್ಯಾರೆಕ್ಟರ್ ಅಂತಾನೆ ಹೇಳಬಹುದು. ವಿಜಯನಗರದ ಅರಸ ಕೃಷ್ಣದೇವರಾಯನ ಆಸ್ಥಾನದ ಆ ವಿಕಟ ಕವಿ ಸಾಕ್ಷಾತ್ ತೆನಾಲಿರಾಮ ಕೃಷ್ಣ. ಹಾಗಾದ್ರೆ ಇವತ್ತು ಈ ಜಾಣರಾಮ ಯಾವ ಹೊಸ ಐಡಿಯಾ ಮಾಡಿದ್ದಾನೆ? ಆಸ್ಥಾನದಲ್ಲಿ ನಡೆದ ಆ ತಮಾಷೆಯ ಘಟನೆ ಏನು? ಬನ್ನಿ ಕೇಳೋಣ. ಇವತ್ತಿನ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕೇಳಿ ಸ್ನೇಹಿತರೆ. ಒಮ್ಮೆ ಮಹಾರಾಜ ಕೃಷ್ಣದೇವರಾಯನ ಪ್ರೀತಿಯ ಪಟ್ಟದ ಆನೆ ಹಠಾತ್ತನೆ ತೀರಿ ಹೋಗುತ್ತೆ. ರಾಜನಿಗೆ ತುಂಬಾನೇ ದುಃಖವಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಪಟ್ಟಭದ್ರ ಪುರೋಹಿತರು ರಾಜನ ಹತ್ತಿರ ಬಂದು, ಮಹಾರಾಜರೇ, ಆನೆ ಅಕಾಲಿಕವಾಗಿ ಸತ್ತಿದೆ. ಅದರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವು 8 ಜನ ಪುರೋಹಿತರಿಗೆ ಬಂಗಾರದ ಆನೆಗಳನ್ನು ದಾನ ಮಾಡಬೇಕು ಅಂತ ನಂಬಿಸ್ತಾರೆ. ಅದಕ್ಕೆ ರಾಜ ಒಪ್ಪಿಬಿಡ್ತಾನೆ. ಇದನ್ನು ಕೇಳಿದ ತೆನಾಲಿರಾಮನಿಗೆ ಪುರೋಹಿತರ ದುರಾಸೆ ಅರ್ಥವಾಗುತ್ತೆ. ಅವನು ಕೂಡಲೇ ರಾಜನ ಬಳಿ ಹೋಗಿ, ಪ್ರಭುಗಳೇ, ಈ ಪವಿತ್ರ ಕಾರ್ಯದಲ್ಲಿ ನನಗೂ ಪಾಲು ನೀಡಿ. ಪುರೋಹಿತರು ಬಂಗಾರದ ಆನೆ ಪಡೆದ ನಂತರ ನನ್ನ ಮನೆಗೂ ಬರಲಿ. ಅಲ್ಲಿ ನನ್ನ ತಾಯಿಯ ಆತ್ಮದ ಶಾಂತಿಗೂ ಒಂದು ಚಿಕ್ಕ ಕಾರ್ಯವಿದೆ ಎಂದು ಕೇಳ್ಕೊಳ್ತಾನೆ. ಮರುದಿನ 8 ಜನ ಪುರೋಹಿತರು ರಾಜನಿಂದ ಬಂಗಾರದ ಆನೆಗಳನ್ನು ಪಡೆದು ಸೀದಾ ತೆನಾಲಿರಾಮನ ಮನೆಗೆ ಬರ್ತಾರೆ. ರಾಮ ಅವರಿಗೆ ಭರ್ಜರಿ ಊಟ ಹಾಕಿಸ್ತಾನೆ. ಊಟ ಮುಗಿದ ಮೇಲೆ ರಾಮ ಹೇಳ್ತಾನೆ, ನನ್ನ ತಾಯಿ ಸಾಯುವ ಮೊದಲು ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ರು. ಅವರಿಗೆ ಬಿಸಿ ಬಿಸಿ ಕಬ್ಬಿಣದ ಸಲಾಕೆಯಿಂದ ಮೈಗೆ ಬರೆ ಹಾಕಿಸಿಕೊಳ್ಳುವ ಆಸೆ ಇತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿಮ್ಮೆಲ್ಲರಿಗೂ ಬಿಸಿ ಬಿಸಿ ಕಬ್ಬಿಣದ ಸಲಾಖೆಯಿಂದ ಬರೆ ಹಾಕಬೇಕು ಅಂತ ಹೇಳಿದ. ಪುರೋಹಿತರು ಇದನ್ನ ಕೇಳಿಸ್ಕೊಂಡು ಬೆಚ್ಚಿ ಬೀಳ್ತಾರೆ. ಇದೇನಿದು ಅನ್ಯಾಯ ಅಂತ ಕೂಗಾಡ್ತಾರೆ. ಆಗ ರಾಮ ಶಾಂತವಾಗಿ ಹೇಳ್ತಾನೆ, ಯಾಕೆ ಸ್ವಾಮಿ, ರಾಜನ ಆನೆ ಸತ್ತರೆ ಬಂಗಾರದ ಆನೆ ದಾನ ಮಾಡಬಹುದು. ಅಂದ ಮೇಲೆ ನನ್ನ ತಾಯಿಯ ಆಸೆ ತೀರಿಸಲು ನಿಮಗೆ ಬರೆ ಹಾಕಬಾರದ್ಯಾಕೆ ಅಂತ ಕೇಳ್ತಾನೆ. ಪುರೋಹಿತರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಬಂಗಾರದ ಆನೆಗಳನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಹೀಗೆ ತೆನಾಲಿರಾಮ ರಾಜನ ಖಜಾನೆ ಲೂಟಿಯಾಗುವುದನ್ನ ತಪ್ಪಿಸ್ತಾನೆ. ಸೊ ಸ್ನೇಹಿತರೆ, ಭಕ್ತಿ ಇರಬೇಕು ನಿಜ, ಆದರೆ ಅದು ಕುರುಡು ನಂಬಿಕೆಯಾಗಬಾರದು. ಯಾರೋ ಏನೋ ಹೇಳಿದ್ರು ಅಂತ ನಂಬೋ ಬದಲು ನಮ್ಮ ವಿವೇಚನೆಯಿಂದ ಯೋಚನೆ ಮಾಡಬೇಕು ಅನ್ನೋದೇ ಈ ಕಥೆಯ ಸಾರಾಂಶ. ಈ ವಿಕಟ ಕವಿಯ ಐಡಿಯಾ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

సరిగా ప్రణవ స్వరూపా.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ

ಈ 12 ಟರ್ಮುಗಳು ಎಂದರೆ 3 ವರ್ಷಗಳನ್ನು ಕಾಲೇಜಿನಲ್ಲಿ ಕಳೆಯುವುದು ಮತ್ತು ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದು. ಟರ್ಮುಗಳನ್ನು ಉಳಿಸುವುದು ಎಂದರೆ ಟರ್ಮುಗಳ ಅವಧಿಯಲ್ಲಿ ತಿನ್ನುವುದು ಎಂದು ಅರ್ಥ. ಏಕೆಂದರೆ ಒಂದು ಟರ್ಮಿನ 24 ಭೋಜನ ಕೂಟಗಳ ಪೈಕಿ ವಿದ್ಯಾರ್ಥಿ 6 ಕೂಟಗಳಲ್ಲಿಯಾದರೂ ಹೋಗಿ ಊಟ ಮಾಡಬೇಕಾಗಿತ್ತು. ತಿನ್ನುವುದು ಎಂದರೆ ತಿನ್ನಲೇಬೇಕೆಂದು ಅರ್ಥವಲ್ಲ, ಆದರೆ ಊಟಕ್ಕೆ ಬಂದಿದ್ದೇನೆ ಎಂಬುದನ್ನು ಸಕಾಲದಲ್ಲಿ ಪ್ರಕಟಿಸಿ ಊಟ ಮುಗಿಯುವವರೆಗೆ ಅಲ್ಲಿಯೇ ಇರಬೇಕಾಗಿತ್ತು. ದೊರೆಯುತ್ತಿದ್ದ ಒಳ್ಳೆಯ ಭೋಜನ ಮತ್ತು ಉತ್ತಮವಾದ ಮದ್ಯವನ್ನು ಎಲ್ಲರೂ ಸಾಧಾರಣವಾಗಿ ತಿನ್ನುತ್ತಿದ್ದರು ಮತ್ತು ಕುಡಿಯುತ್ತಿದ್ದರು. ಒಂದು ಊಟಕ್ಕೆ 2.5 ಶಿಲ್ಲಿಂಗ್ನಿಂದ 3.5 ಶಿಲ್ಲಿಂಗ್ವರೆಗೆ ಖರ್ಚು ಬೀಳುತ್ತಿತ್ತು, ಅಂದರೆ 2 ರಿಂದ 3 ರೂಪಾಯಿ. ಈ ಬೆಲೆ ಅಷ್ಟೇನೂ ಹೆಚ್ಚಲ್ಲವೆಂದು ಜನ ಭಾವಿಸಿದ್ದರು. ಏಕೆಂದರೆ ಒಂದು ಭೋಜನ ಗೃಹಕ್ಕೆ ಹೋದರೆ ಬರಿಯ ಮದ್ಯಕ್ಕೆ ಮಾತ್ರವೇ ಅಷ್ಟು ಹಣವನ್ನು ಕೊಡಬೇಕಾಗುತ್ತಿತ್ತು. ಭಾರತದಲ್ಲಿರುವ ನಮಗೆ ನಾವು ನಾಗರಿಕರಾಗದಿದ್ದಲ್ಲಿ ಆಹಾರಕ್ಕಿಂತ ಕುಡಿತಕ್ಕೆ ಬೆಲೆ ಹೆಚ್ಚಾದರೆ ಆಶ್ಚರ್ಯವಾಗುತ್ತದೆ. ಈ ವಿಷಯ ನನಗೆ ಮೊದಲು ತಿಳಿದಾಗ ನಾನು ಬೆಚ್ಚಿಬಿದ್ದೆ. ಹೀಗೆ ಹಣವನ್ನು ಕುಡಿತಕ್ಕಾಗಿ ಪೋಲು ಮಾಡಲು ಜನರಿಗೆ ಹೇಗೆ ಮನಸ್ಸು ಬರುತ್ತದೆ ಎಂದು ನನಗೆ ಆಶ್ಚರ್ಯವಾಯಿತು. ಅನಂತರ ನನಗೆ ವಿಷಯಗಳು ತಿಳಿದವು. ಈ ಭೋಜನ ಕೂಟಗಳಲ್ಲಿ ನಾನು ಸಾಧಾರಣವಾಗಿ ಏನನ್ನೂ ತಿನ್ನುತ್ತಲೇ ಇರಲಿಲ್ಲ. ಏಕೆಂದರೆ ಅಲ್ಲಿ ನಾನು ತಿನ್ನಬಹುದಾಗಿದ್ದುದು ರೊಟ್ಟಿ, ಬೇಯಿಸಿದ ಆಲೂಗೆಡ್ಡೆ, ಕೋಸುಗೆಡ್ಡೆ. ಅವು ಮೊದಮೊದಲು ನನಗೆ ರುಚಿಸಲಿಲ್ಲವಾಗಿ ನಾನು ಅವನ್ನು ತಿನ್ನುತ್ತಿರಲಿಲ್ಲ. ಆದರೆ ನಾನು ಅವುಗಳ ರುಚಿಯನ್ನು ತಿಳಿದು ತಿನ್ನಲು ಪ್ರಾರಂಭಿಸಿದ ಮೇಲೆ ಇತರ ಪದಾರ್ಥಗಳನ್ನು ಕೇಳಿ ತರಿಸಲು ನನಗೆ ಧೈರ್ಯ ಉಂಟಾಯಿತು. ವಿದ್ಯಾರ್ಥಿಗಳ ಊಟಕ್ಕಿಂತ ಬೆಂಚರ್ಗಳ, ಅಂದರೆ ವಿದ್ಯಾರ್ಥಿ ಮಂದಿರದ ಮಂಡಳಿಯ ಸದಸ್ಯರ ಊಟ ಹೆಚ್ಚು ಉತ್ತಮವಾಗಿರುತ್ತಿತ್ತು. ಶಾಖಾಹಾರಿಯಾಗಿದ್ದ ಒಬ್ಬ ಪಾರಸಿ ವಿದ್ಯಾರ್ಥಿಯೂ ನಾನು ಶಾಖಾಹಾರಿ ತತ್ವದ ಹಿತದೃಷ್ಟಿಯಿಂದ ಬೆಂಚರುಗಳ ಜತೆ ನಮಗೂ ಶಾಖಾಹಾರಿ ತಿಂಡಿಗಳನ್ನು ಒದಗಿಸಬೇಕೆಂದು ಕೋರಿದೆವು. ನಮ್ಮ ಪ್ರಾರ್ಥನೆಗೆ ಮನ್ನಣೆ ದೊರೆಯಿತು. ನಾವು ಬೆಂಚರ್ಗಳ ಅಡಿಗೆ ಮನೆಯಿಂದ ಹಣ್ಣುಗಳನ್ನು, ಇತರ ತರಕಾರಿಗಳನ್ನು ತರಿಸಿ ತಿನ್ನತೊಡಗಿದೆವು. 4 ಜನರ ಒಂದು ಗುಂಪಿಗೆ 2 ಸೀಸೆ ದ್ರಾಕ್ಷಾರಸವನ್ನು ಕೊಡುತ್ತಿದ್ದರು. ನಾನು ಅದನ್ನು ಮುಟ್ಟುತ್ತಿರಲಿಲ್ಲ. 4 ಗುಂಪಿನ ಒಬ್ಬ ಸದಸ್ಯನಾಗಬೇಕೆಂದು ನನಗೆ ಯಾವಾಗಲೂ ಒತ್ತಾಯವಿರುತ್ತಿತ್ತು. ಏಕೆಂದರೆ ಆಗ ಆ 3 ಮಂದಿ 2 ಸೀಸೆ ದ್ರಾಕ್ಷಾರಸವನ್ನೂ ಕುಡಿಯಲು ಅವಕಾಶವಾಗುತ್ತಿತ್ತು. ಪ್ರತಿ ಟರ್ಮಿನಲ್ಲಿಯೂ ಒಂದು ವಿಶೇಷ ರಾತ್ರಿ ಬೇರೆ ಇರುತ್ತಿತ್ತು. ಆ ರಾತ್ರಿ ಪೋರ್ಟ್, ಶೆರ್ರಿ ಮುಂತಾದ ಸಾಮಾನ್ಯ ಮದ್ಯಗಳನ್ನಲ್ಲದೆ ಶಾಂಪೇನನ್ನು ಸಹ ಕೊಡುತ್ತಿದ್ದರು. ಆದುದರಿಂದ ಮಿತ್ರರು ನಾನು ಹೋಗಲೇಬೇಕೆಂದು ಪ್ರಾರ್ಥಿಸುತ್ತಿದ್ದರು. ವಿಶೇಷ ರಾತ್ರಿಯೆಂದು ನಾನು ಎಲ್ಲರಿಗೂ ಬೇಕಾದವನಾಗಿರುತ್ತಿದ್ದೆ. ಈ ಊಟಗಳಿಂದ ವಿದ್ಯಾರ್ಥಿಗಳಿಗೆ ಬ್ಯಾರಿಸ್ಟರ್ ಆಗಲು ಹೇಗೆ ಹೆಚ್ಚು ಯೋಗ್ಯತೆಯುಂಟಾಯಿತು ಎಂಬುದು ಆಗ ನನಗೆ ಅರ್ಥವಾಗಿರಲಿಲ್ಲ, ಈಗಲೂ ಆಗಿಲ್ಲ. ಒಂದು ಕಾಲದಲ್ಲಿ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳು ಇಂತಹ ಊಟಗಳಿಗೆ ಬರುತ್ತಿದ್ದರು. ಈ ಸಂದರ್ಭಗಳಲ್ಲಿ ಅವರಿಗೂ ಬೆಂಚರ್ಗಳಿಗೂ ಮಾತುಕತೆಯಾಡಲು, ಒಂದೊಂದು ವೇಳೆ ಭಾಷಣಗಳನ್ನೂ ಸಹ ಮಾಡಲು ಅವಕಾಶ ಉಂಟಾಗುತ್ತಿತ್ತು. ಆದರೆ ನಾನು ಅಲ್ಲಿದ್ದ ಕಾಲದಲ್ಲಿ ಅದಾವುದೂ ಸಾಧ್ಯವಿರಲಿಲ್ಲ. ಬೆಂಚರ್ಗಳಿಗಾಗಿಯೇ ಬೇರೆ ಭೋಜನದ ಮೇಜನ್ನು ಒದಗಿಸಿದ್ದರು. ಈ ಪದ್ಧತಿಯಲ್ಲಿ ಮೊದಲು ಇದ್ದ ಅರ್ಥ ಇಲ್ಲವಾಗಿತ್ತು. ಆದರೆ ಸಂಪ್ರದಾಯಬದ್ಧವಾದ ಇಂಗ್ಲೆಂಡ್ ಇನ್ನೂ ಈ ಪದ್ಧತಿಯನ್ನು ಉಳಿಸಿಕೊಂಡಿತ್ತು. ಬ್ಯಾರಿಸ್ಟರ್ ಪರೀಕ್ಷೆಯ ಪಾಠಕ್ರಮ ಸುಲಭವಾಗಿತ್ತು. ಬ್ಯಾರಿಸ್ಟರ್ಗಳನ್ನು ವಿನೋದವಾಗಿ ಊಟದ ಬ್ಯಾರಿಸ್ಟರ್ಗಳು ಎಂದೇ ಕರೆಯುತ್ತಿದ್ದರು. ಆ ಪರೀಕ್ಷೆಗಳಿಗೆ ಬೆಲೆ ಇಲ್ಲವೆಂದು ಎಲ್ಲರಿಗೂ ಗೊತ್ತಿತ್ತು. ನಾನು ಹೋದ ಕಾಲದಲ್ಲಿ 2 ಪರೀಕ್ಷೆಗಳಿದ್ದವು, ಒಂದು ರೋಮನ್ ಕಾನೂನಿನಲ್ಲಿ ಮತ್ತೊಂದು ಸಾಮಾನ್ಯ ಕಾನೂನಿನಲ್ಲಿ. ಈ ಪರೀಕ್ಷೆಗಳಿಗೆ ಗೊತ್ತಾದ ಪಠ್ಯಪುಸ್ತಕಗಳಿದ್ದವು. ಪರೀಕ್ಷೆಗಳಿಗೆ ಭಾಗಶಃ ಕುಳಿತುಕೊಳ್ಳಲು ಅವಕಾಶವಿತ್ತು. ಆದರೆ ಪಠ್ಯಪುಸ್ತಕಗಳನ್ನು ಯಾರೂ ಓದುತ್ತಿರಲಿಲ್ಲ. ರೋಮನ್ ಕಾನೂನನ್ನು ಕುರಿತ ಪಠ್ಯಪುಸ್ತಕವನ್ನೇ ಓದದೆ 2-3 ವಾರಗಳಲ್ಲಿ ಟಿಪ್ಪಣಿ, ಅಂದರೆ ನೋಟ್ಸ್ ಓದಿ ತೇರ್ಗಡೆಯಾದ ಅನೇಕರು ನನಗೆ ಗೊತ್ತು. ಹಾಗೆಯೇ 2-3 ತಿಂಗಳಲ್ಲಿ
ಕಾಮನ್ ಲಾ

0: ನೋಟ್ಸ್ ಓದಿ ತೇರ್ಗಡೆಯಾದವರೂ ನನಗೆ ಗೊತ್ತು. ಪ್ರಶ್ನೆ ಪತ್ರಿಕೆಗಳು ಸುಲಭವಾಗಿ ಇರುತ್ತಿದ್ದವು. ಪರೀಕ್ಷಕರು ಉದಾರಿಗಳಾಗಿದ್ದರು. ರೋಮನ್ ಕಾನೂನಿನಲ್ಲಿ ತೇರ್ಗಡೆ ಹೊಂದುತ್ತಿದ್ದವರ ಸಂಖ್ಯೆ ಶೇಕಡ 95-99% ಇರುತ್ತಿತ್ತು. ಕಡೆಯ ಪರೀಕ್ಷೆಯಲ್ಲಿ ಶೇಕಡ 75%ಕ್ಕಿಂತ ಹೆಚ್ಚು ಮಂದಿ ತೇರ್ಗಡೆಯಾಗುತ್ತಿದ್ದರು. ಹೀಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವ ಭಯವೇ ಇರಲಿಲ್ಲ. ವರ್ಷಕ್ಕೆ 4 ಸಲ ಪರೀಕ್ಷೆಗಳು ನಡೆಯುತ್ತಿದ್ದವು. ಅವು ಕಷ್ಟವಾಗಿ ತೋರುತ್ತಲೇ ಇರಲಿಲ್ಲ. ಆದರೆ ಅದನ್ನೇ ಕಷ್ಟವಾಗಿ ಮಾಡಿಕೊಳ್ಳುವುದರಲ್ಲಿ ನಾನು ಸಫಲನಾದೆ. ಎಲ್ಲ ಪಠ್ಯಪುಸ್ತಕಗಳನ್ನೂ ಓದಬೇಕೆಂದು ನಾನು ಯೋಚಿಸಿದೆ. ಪಠ್ಯಪುಸ್ತಕಗಳನ್ನು ಓದದಿರುವುದು ಒಂದು ಮೋಸ ಎಂದು ನಾನು ಭಾವಿಸಿದೆ. ಅವುಗಳನ್ನು ಕೊಳ್ಳಲು ನಾನು ಹೆಚ್ಚು ಹಣ ವೆಚ್ಚ ಮಾಡಿದೆ. ರೋಮನ್ ಕಾನೂನನ್ನು ನಾನು ಲ್ಯಾಟಿನ್ ಭಾಷೆಯಲ್ಲಿಯೇ ಓದಬೇಕೆಂದು ನಿಶ್ಚಯಿಸಿದೆ. ನಾನು ಲಂಡನ್ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗಾಗಿ ಕಲಿತಿದ್ದ ಲ್ಯಾಟಿನ್ ಈಗ ನನ್ನ ಉಪಯೋಗಕ್ಕೆ ಒದಗಿತು. ನಾನು ಹಾಗೆ ಓದಿದುದೆಲ್ಲ ನನ್ನ ಮುಂದಿನ ಬಾಳಿನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಏನೂ ಬೆಲೆಯೇ ಇಲ್ಲದುದಾಗಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ರೋಮನ್ ಡಚ್ ಕಾನೂನು ಎಂಬುದೇ ಪ್ರಚಾರದಲ್ಲಿರುವ ಕಾನೂನು. ಆದುದರಿಂದ ನಾನು ಜಸ್ಟೀನಿಯನ್ ಎಂದರೆ ರೋಮನ್ ಕಾನೂನು ಬರೆದವನು ಬರೆದ ಗ್ರಂಥವನ್ನು ವ್ಯಾಸಂಗ ಮಾಡಿದುದು ದಕ್ಷಿಣ ಆಫ್ರಿಕಾದ ಕಾನೂನನ್ನು ತಿಳಿದುಕೊಳ್ಳುವುದರಲ್ಲಿ ಬಹಳ ಸಹಕಾರಿಯಾಯಿತು. ಇಂಗ್ಲೆಂಡಿನ ಸಾಮಾನ್ಯ ಕಾನೂನನ್ನು ಓದಲು 9 ತಿಂಗಳ ಕಠಿಣ ಅಭ್ಯಾಸ ಮಾಡಬೇಕಾಯಿತು. ಏಕೆಂದರೆ ಬ್ರೂಮ್ ಬರೆದ ಕಾಮನ್ ಲಾ ದೊಡ್ಡದಾಗಿದ್ದರೂ ಆಕರ್ಷಣೀಯವಾದ ಪುಸ್ತಕ. ಇದನ್ನು ವ್ಯಾಸಂಗ ಮಾಡಲು ನನಗೆ ಹೆಚ್ಚು ಕಾಲವೇ ಬೇಕಾಯಿತು. ಸ್ನೆಲ್ ಎಂಬುವರು ಬರೆದ ಈಕ್ವಿಟಿ ಎಂಬ ಗ್ರಂಥ ಮನೋರಂಜಕವಾಗಿದ್ದರೂ ತಿಳಿದುಕೊಳ್ಳಲು ಕಷ್ಟವಾಗಿತ್ತು. ವೈಟ್ ಅಂಡ್ ಟ್ಯೂಡರ್ ಎಂಬುವವರು ಬರೆದ ಕೆಲವು ಮುಖ್ಯ ಮೊಕದ್ದಮೆಗಳು ಎಂಬ ಪುಸ್ತಕ. ಇದರಲ್ಲಿ ಕೆಲವು ಮೊಕದ್ದಮೆಗಳನ್ನು ಪರೀಕ್ಷೆಗೆ ಇಟ್ಟಿದ್ದರು. ಇದು ಸೊಗಸಾಗಿಯೂ ಬೋಧಪ್ರದವಾಗಿಯೂ ಇದ್ದಿತು. ನಾನು ವಿಲಿಯಮ್ಸ್ ಮತ್ತು ಎಡ್ವರ್ಡರು ಸ್ಥಿರ ಸ್ವತ್ತಿನ ಮೇಲೆ ಬರೆದ ಪುಸ್ತಕವನ್ನು, ಗೂಡಿವ್ಸ್ ಇವರು ಚರಸ್ವತ್ತಿನ ಮೇಲೆ ಬರೆದ ಪುಸ್ತಕವನ್ನು ಉತ್ಸಾಹದಿಂದ ಓದಿದೆ. ವಿಲಿಯಮ್ಸರ ಪುಸ್ತಕ ಕಾದಂಬರಿಯಂತೆ ರಂಜಕವಾಗಿತ್ತು. ಭಾರತಕ್ಕೆ ಹಿಂದಿರುಗಿದ ಮೇಲೆ ಅಷ್ಟೇ ಉತ್ಸಾಹದಿಂದ ನಾನು ಓದಿದ ಪುಸ್ತಕ ಎಂದರೆ ಮೇನ್ ಬರೆದ ಹಿಂದೂ ಕಾನೂನು. ಆದರೆ ಭಾರತದ ಕಾನೂನು ಗ್ರಂಥಗಳನ್ನು ಕುರಿತು ಹೇಳಲು ಇದು ಸ್ಥಳವಲ್ಲ. 1891 ಇಸವಿ ಜೂನ್ 10 ತಾರೀಖಿನಂದು ನಾನು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದೆ. ಬ್ಯಾರಿಸ್ಟರ್ ಆದೆ. 11 ತಾರೀಖು ಇಂಗ್ಲೆಂಡಿನ ಹೈಕೋರ್ಟಿನಲ್ಲಿ ವಕೀಲನಾಗಿ ದಾಖಲೆ ಹೊಂದಿ 12 ತಾರೀಖಿಗೆ ಭಾರತಕ್ಕೆ ಹಡಗಿನಲ್ಲಿ ಪ್ರಯಾಣ ಹೊರಟೆ. ಆದರೆ ನಾನು ಅಷ್ಟು ವ್ಯಾಸಂಗ ಮಾಡಿದ್ದರೂ ನನ್ನ ನಿಸ್ಸಹಾಯಕತೆಗೂ ಭಯಕ್ಕೂ ಕೊನೆಯಿರಲಿಲ್ಲ. ವಕೀಲಿ ಉದ್ಯೋಗವನ್ನು ನಡೆಸುವ ಯೋಗ್ಯತೆ ನನಗೆ ಇದೆಯೆಂದು ಧೈರ್ಯ ಉಂಟಾಗಲಿಲ್ಲ. ನನ್ನ ಈ ನಿಸ್ಸಹಾಯಕತೆಯನ್ನು ವಿವರಿಸಲು ಬೇರೆ ಅಧ್ಯಾಯವೇ ಅವಶ್ಯಕ. ಇಲ್ಲಿಗೆ ಭಾಗ 1 ಅಧ್ಯಾಯ 24 ಮುಕ್ತಾಯವಾಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬೆಳೆದು ಬಂದಂತಹ ಪ್ರಮುಖ ಮತ್ತೆ ಕ್ರಾಂತಿಕಾರಿ ಸಾಹಿತ್ಯ ಅಂತ ಹೇಳಿದ್ರೆ ಅದು ವಚನ ಸಾಹಿತ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಚನ ಸಾಹಿತ್ಯದ ಮೂಲಕ ಸಾವಿರಾರು ವಚನಕಾರರು ವಚನಗಳನ್ನ ರಚಿಸುವ ಮೂಲಕ ಸಮಾಜಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಈ ವಚನಗಳನ್ನ ನಾವು ಪ್ರತಿದಿನ ನಮ್ಮ ಕಾರ್ಯಕ್ರಮದ ಮೂಲಕ ತಿಳ್ಕೊಳ್ತಾ ಇದೀವಿ. ಇದರ ಜೊತೆಗೆ ಸಾಕಷ್ಟು ಜನ ಗೌಪ್ಯ ವಚನಕಾರರು ಕೂಡ ಎಲೆ ಮರೆ ಕಾಯಿಯಂತೆ ಯಾವುದೇ ರೀತಿಯ ಪ್ರಚಾರವನ್ನ ಬಯಸದೆ ವಚನಗಳನ್ನ ರಚಿಸುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಅಮೂಲ್ಯ ಕೊಡುಗೆಯನ್ನ ನೀಡಿದಂತ ಸಾಕಷ್ಟು ಜನ ಶಿವಶರಣರು ನಾವು ನೋಡ್ತೀವಿ. ಇವರನ್ನ ಗೌಪ್ಯ ವಚನಕಾರರ ಅಂತ ಕೂಡ ಕರೀತಾರೆ. ಹಾಗೆ ಇಂತಹ ವಚನಕಾರರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಕಲ್ಲಹಳ್ಳಿಯ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಗೌಪ್ಯ ವಚನಕಾರರಾದಂತ ರಾಯಸದ ಮಂಜಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣ ರಾಯಸದ ಮಂಜಣ್ಣನವರ ವಿಚಾರಧಾರೆ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ತಿಳಿಸಬಹುದಾ?
11: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ತನೆಂಬ ಕಲಾವಿದ ಮನುಕುಲವೆಂಬ ಸೃಷ್ಟಿಯ ಮೇಲೆ ಬಿತ್ತಿದ ಅಪ್ರತಿಮ ಚಿತ್ರ ಗುರು ಬಸವಣ್ಣನವರು. ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಬಸವಣ್ಣನವರು, ಬಸವಾದಿ ಶರಣರು, ದಾರ್ಶನಿಕರು, ಶಿಟಸ್ಥಲ ಜ್ಞಾನಿಗಳು ಚೆನ್ನ ಬಸವಣ್ಣ, 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರನ್ನ ನೆನೆಯುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತಿನ ದಿವಸ ರಾಯಸದ ಮಂಚಣ್ಣ ತರಸರ ಬಗ್ಗೆ ಒಂದ್ 4 ನುಡಿ ನಮನವನ್ನ ಸಲ್ಲಿಸಕ್ ಇಷ್ಟಪಡ್ತೀನಿ. ರಾಯಸದ ಮಂಚಣ್ಣನವರ ಸಂಕ್ಷಿಪ್ತ ಪರಿಚಯ. ರಾಯಸದ ಮಂಚಣ್ಣರ ವಚನಗಳು, ಅವರು ವಚನಾಂಕಿತ ಜಾಂಬೇಶ್ವರ. ಗುರು ಕರುಣಿಸಿದ ಇಷ್ಟಲಿಂಗದ ಅರ್ಚನೆಯನ್ನು ಮರೆಯಬಾರದು ಅಂತ ಹೇಳ್ತಾರೆ ಅವರು. ಅವರು ಗುರಿ ಏನಪ್ಪ ಅಂದ್ರೆ ಒಬ್ಬೊಬ್ಬರು ಶರಣರು ಒಂದೊಂದಕ್ಕೆ ಮಹತ್ವ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗದ ಅರ್ಚನೆಯನ್ನು ಯಾವಾಗ್ಲೂ ನಾವು ಬರೀಬಾರದು, ಅದು ಅಮೂಲ್ಯ ಅಂತ, ಅದು ತುಂಬಾ ದೈವತ್ವವನ್ನು ಹೊಂದಿರ್ತತಿ ಅಂತ ಹೇಳ್ತಾರೆ. ಬಸವಣ್ಣರು ಒಂದ್ ಕಡೆ ಹೇಳ್ತಾರೆ, ನಾನು ಈ ಪಥ ಸಿಗ್ಲಿದ್ದಕ್ಕೆ ನಾನು ಯಾಕಪ್ಪ ಇದು ಮಾಡ್ದ ಆಗ್ತಾ ಕಷ್ಟಪಡ್ತದನಿ ಅಂತ. ಹಿಂದಿನ ಜನ್ಮದಲ್ಲಿ ಗುರುಲಿಂಗ ಅರಿಯದ ಕಾರಣ ಬಹುಜನ್ಮಕ್ಕೆ ತಂದಿರಿಸಿದೆಯಾ ಎನ್ನನು? ಗುರು ಪಥವ ತೋರಿದವರಾರಯ್ಯ, ಲಿಂಗ ಪಥವ ತೋರಿದವರಾರಯ್ಯ, ತೋರಿದ ಗುರುವೇ ನೀವೆಂದರಿದನಾಗಿ ನಿನಗಿನ್ನು ಭಯವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಯಾಕೆ ಹಿಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮ ನನಗೆ ತೋ ಅರಿಯದ ಕಾರಣಕ್ಕೆ ಮತ್ತೆ ನನಗೆ ಬಹುಕ್ ಬಂದೆ, ಬಹು ಜನ್ಮಕ್ಕೆ ನನ್ನ ತಂದಿರಿಸಿದೆ ಅಂತ ಒಂದು ವಚನದಲ್ಲಿ ಹೇಳ್ತಾ ಬರ್ತಾರೆ. ಇಲ್ಲಿ ರಾಯಸದ ಮಂಚಣ ಹೇಳ್ತಾರೆ, ಮನ ವಿಕಾರವಾಗುವ ಮೊದಲು ಮಹದಲ್ಲಿ ನಿಂದರೆ ಇಂದ್ರಿಯಗಳು ಏನು ಮಾಡಲಾರವು, ಅರಿವನ್ನು ಅರಿತು ಆಚರಿಸಬೇಕು, ಅರಿವು ಮರೆತರೆ ಭವ ತಪ್ಪದು, ಹೆಣ್ಣು ಮಣ್ಣು ಒನ್ನೆಂಬ ಬಲೆಗೆ ಸಿಕ್ಕಿ ಒದ್ದಾಡಬಾರದು ಹೇಳ್ತಾ ಇದ್ದಾರೆ ಜಾಂಬೇಶ್ವರ ಅಂತ ಇವರು ರಾಯಸದ ಮಂಚಣ ಹೇಳ್ತಾರೆ. ಮನ ವಿಕಾರವಾಗುವ ಮೊದಲು ಮಹದಲ್ಲಿ ನಿಂದರೆ, ಈಗ ನಾವು ಒಂದು ಉದಾಹರಣೆ ತಗೊಂಡೋಣ, ಮಕ್ಕಳು ಸ್ಕೂಲಿಗೆ ಸೇರಿಸುವ ಹಾಗೆ ಅವ್ರು ಹಾಗೆ ಹಾಗೆ ಹಾಗೆ ಬಿಟ್ಟರೆನ್ನ ಕತಿ ಆ ಪುಂಡ್ರು ಪೋಲಿಗರು ಯಾರೋ ಒಬ್ರು ಅವ್ರಿಗೆ ಸಿಗ್ತಾರೆ ಸ್ಕೂಲಿಗೆ ಹೋಗ್ಲಿದ್ದಾರೆ, ಅವ್ರ ಜೊತೆ ಹಾಕೊಂಡು ಅವರು ದಾರಿ ತಪ್ಪ ಸಾಧ್ಯತೆನೆ ಹೆಚ್ಚು. ಹಾಗಾಗಿ ಅವ್ ಮಗು ಬೇರೆಯವ್ರ ಸಂಘ ಸೇರ್ಕೊಂಡು ಕೆಟ್ಟ ಜನ ಸಂಘ ಸೇರ್ಕೊಂಡು ಮಗು ಹಾಳಾಗಕ್ಕಿಂತ ಮೊದ್ಲೇ ನಾವು ಹೇಗೆ ಮೊದಲು ಸ್ಕೂಲಿಗೆ ಸೇರಿಸ್ತೀವೋ ಹಾಗೆ ಈ ಮನಸ್ಸು ಬೌದ್ಧಿಕ ವಿಷಯ ವಾಸನೆಯತ್ತ ಹರಿಯೋದ್ಕಿಂತನೇ ಮೊದ್ಲೇ ಮಹದಲ್ಲಿ ನಿಂದರೆ ಮನಸ್ಸನ್ನು ಹೆಣ್ಣು ಹಣ್ಣು ಮಣ್ಣು ಅಂತಂದ್ರೆ ಇದೇನು ಬೇಡ ಅಂತ ಅಲ್ಲ, ಅದು ಅಷ್ಟಷ್ಟು ಅರಿತು ಆಚರಿಸ್ಬೇಕು ಅಂತ. ಹಾಗಾಗಿ ಮಹದಲ್ಲಿ ನಿಂದರೆ ಇಂದ್ರಿಯಗಳು ಏನು ಮಾಡ್ತವೆ, ಇಂದ್ರಿಯಗಳು ಅವು ಹೇಳ್ದಂಗೆ ನಾವು ಕೇಳ್ತಾ ಹೋದ್ರೆ ಅವ್ರದ್ದು ಇಂದ್ರಿಯಗಳು ದಾಸರಾಗ್ತವೆ, ನಾವು ಹೇಳ್ದಂಗೆ ಅವು ಕೇಳ್ಬೇಕು. ಈ ಕಣ್ಣು ಏನ್ ಮಾಡ್ತೈತಿ, ಅಯ್ಯೋ ನೋಡೋಣ ಅಲ್ಲಿ ಆ ವಿಚಾರ ನೋಡೋಣ ಇದು ನೋಡೋಣ ಅದು ನೋಡ ಏನೋ ಒಂದು ಇದ್ರದ್ದು ವಿಷಯ ವಾಸನೆಗೆ ಕರ್ಕೊಂಡು ಹೋಗ್ತೈತಿ. ಈ ಮೂಗ ಏನ್ ಮಾಡ್ತೈತಿ, ಇದ್ ಮಾಡಲ್ಲ, ಒಂದ್ ಯಾವ್ದೋ ಹೋಟ್ಲ ಹತ್ರ ಹೋದ ಘಮ ಘಮ ವಾಸನೆ ಬರುತ್ತಾ ಅದು ತಿನ್ನು ಆ ರುಚಿ ತಿನ್ನು ಈ ರುಚಿ ತಿನ್ನು ಅಂತಂದು ನೆಲ್ಗಿ ಪ್ರಚೋದನೆ ಆಗಿ ಅಲ್ಲಿ ತಿಂತತ. ಕಣ್ಣು ನೋಡಿದ್ದನ ಮೂಗ್ ಗ್ರಹಿಸ್ತತಿ, ಮೂಗ್ ಗ್ರಹಿಸಿದ್ದನ ನೆಲ್ಗೆ ಕೇಳ್ತತಿ, ಆಮೇಲೆ ತಿಂತ ಏನಾಗತ್ತೆ ಹೊಟ್ಟೆ ಆರೋಗ್ಯ ಕೆಡ್ತತಿ, ಹೊಟ್ಟೆ ತಾನೇ ಹೇಳ್ತತಿ ಬೇಡ ಬೇಡ ನನ್ನ ಕೈಲಿ ಆಗಲ್ಲ ಇದೆಲ್ಲ ತಿಂದು ಅದು ಇದು ತಿನ್ಬೇಡ ಅಂತ. ಆದ್ರೆ ಅವ್ನ ನೆಲ್ಗಿ ರುಚಿಗೆ ಇಡೀ ದೇಹವನ್ನು ಹಾಳು ಮಾಡ್ಕೊಂತೀವಿ. ಹಾಗಾಗಿ ಹೇಳ್ತಾರೆ ಮನ ಇದು ಬೌದ್ಧಿಕ ಸುಮ್ಮನೆ ಉದಾಹರಣೆ, ಮನ ವಿಕಾರವಾಗುವ ಮೊದಲು ಮಹದಲ್ಲಿ ನಿಂದರೆ, ಈ ಮನಸ್ಸು ಆ ಕಡೆ ಈ ಕಡೆ ಬರೀ ಕೆಟ್ಟದಕ್ಕೆ ಇದಕ್ಕೆ ಹೋಗೋದಕ್ಕಿಂತ ಮೊದಲು ನಿನ್ನ ಮನಸ್ಸನ್ನ ಪರಮಾತ್ಮದಲ್ಲಿ ಧ್ಯಾನದಲ್ಲಿ ನಿಲ್ಲೋದು, ಓದೋದು ಬರೆಯೋದು, ನಾವು ಇಷ್ಟಲಿಂಗ ಸ್ವಲ್ಪ ಅಭ್ಯಾಸ ಇಟ್ಕೊಂಡು ಧ್ಯಾನ ಮಾಡೋದು, ಅವಾಗ ಮನಸ್ಸು ಏಕಾಗ್ರತೆ ಮನಸ್ಸು ಹೌರ ಆಗ್ತತಿ, ಜ್ಞಾನ ವೃದ್ಧಿ ಆಗ್ತಾ ಹೋಗ್ತೈತಿ, ಸಮಾಧಾನ ಆಗ್ತತಿ, ದೈವಿ ಶಕ್ತಿ ನಮ್ಮೊಳಗೆ ಅವತರಣ ಆಗ್ತತಿ. ಹಾಗಾಗಿ ಹೇಳ್ತವೆ ಇಂದ್ರಿಯಗಳು ಏನು ಮಾಡಲ್ಲ, ಇಂದ್ರಿಯಗಳು ಅವು ಏನು ಮಾಡಲ್ಲವು, ಅವು ನಿಮ್ಮ ಹತೋಡಿಯಲ್ಲಿ ಇಟ್ಕೋಬೇಕು ಅಂತ ಇದರಲ್ಲಿ ಶರಣರು ಬಸವಾದಿಶರಣರು ಎಲ್ಲ ಹೇಳ್ತಾ ಹೋಗ್ತಾರೆ, ಎಲ್ಲರೂ ವಚನದಾಗ ಹೇಳ್ತಾರೆ.
10: ಶಿವಶರಣರಾದಂತ ರಾಯಸದ ಮಂಚಣ್ಣನವರ ವಿಚಾರಧಾರೆ ಕುರಿತು ಶ್ರೀಮತಿ ರತ್ನಮ್ಮ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು, ಹಾಗೆ ಅವರ ವಚನವನ್ನ ಕೂಡ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ಶಿವಶರಣ ರಾಯಸದ ಮಂಚಣ್ಣನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ರಾಯಸದ ಮಂಚಣ್ಣರ ಅವ್ರ ಕಾಯಕ ನೋಡೋಣ. ಅವರು ಪತ್ರಗಳನ್ನು ಮುಟ್ಟಿಸುವ ವಿನಿಯೋಗಿಸುವ ಕೆಲಸ. ಇವ್ರ ಕಾಯಕ ಏನಂದ್ರೆ ಪೋಸ್ಟ್ ಮ್ಯಾನ್ ಕೆಲಸ. ಅವ್ರು ಪತ್ರಗಳು ಇರ್ತದಲ್ಲ, ಅವ್ರ ಒಂದೊಂದ್ ಕಡೆಗೆ, ಅವಾಗ ಅದ್ರದ್ದು ಇದ್ರ ವೆಹಿಕಲ್ ವ್ಯವಸ್ಥೆ ಇರಲಿಲ್ಲ, ಅವ್ರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮುಟ್ಟಿಸೋದ್ ಕೆಲಸ, ಪೋಸ್ಟ್ ಮ್ಯಾನ್ ಕೆಲಸ ರಾಯಸದ ಮಂಚಣ್ಣನ ಕೆಲಸ ಆಗಿತ್ತು ಅಂತ ಹೇಳ್ತಾರೆ. ಇವ್ರದೊಂದು ವಚನ ನೋಡೋಣ. ಕೈದು ಮನೆ ಏರುವುದಕ್ಕೆ ಮೊದಲೇ ಕಟ್ಟಿ ಬರಲಡೆ, ಕೈದೇನು ಮಾಡುವುದು, ಹಾವು ಬಾಯಿ ಬಿಡುವುದಕ್ಕೆ ಮೊದಲೇ ವಿಷವೇನು ಮಾಡುವುದು, ಮನ ವಿಕಾರಿಸುವುದಕ್ಕೆ ಮೊದಲು ಮಾದಲಿನಿಂದರೆ ಮತ್ತೆ ಇಂದ್ರಿಯಗಳೇನು ಮಾಡಬಲ್ಲವು, ಜಾಂಬೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಕೈದು ಅಂದ್ರೆ ಯುದ್ಧ ಮಾಡಕ್ ಕುತ್ಕೊಂಡಾಗ ಅವನ್ ಕೈನ ಮೊದ್ಲೇನೆ ಕಟ್ ಹಾಕ್ಬಿಟ್ರೆ ಅವನ ಇರ್ತಕ್ಕಂತ ಕೈಯಲ್ಲಿರ್ತಕ್ಕಂತ ಆಯುಧ ನಮ್ನ ಏನ್ ಮಾಡ್ತತಿ, ಹಾಗೆ ಅದು ವಿಷಯ ವಾಸನೆ, ಅದು ನಮ್ಮ ಮನಸ್ಸು ಕೆಟ್ಟ ಕೆಳಕೊಂಡು ಹೋಗಕ್ಕಿಂತ ಮೊದ್ಲೇ ಅದನ್ನ ನಾ ಪರಮಾತ್ಮನಲ್ಲಿ ಸಿಲುಕಿದ್ರೆ ಅದು ಏನೂ ಮಾಡಲ್ಲ, ನಿಮ್ನ ದಾರಿ ತಪ್ಪಿಸೋದಲ್ಲ ಅಂತ. ಹಾಗಾಗಿ ಶರಣರು ಮನಸ್ಸಿನ ಬಗ್ಗೆ ತುಂಬಾ ಮನಸ್ಸು ಚೆನ್ನಾಗಿ ಹೋಗಿದ್ದ ಪ್ರಸನ್ನವಾಗಿದ್ರೆ ನೀವೇನಾದ್ರೂ ಮಾಡ್ಬೋದು ಆಧ್ಯಾತ್ಮ ಜೀವನದಾಗೆ ಅಂತಂದು ಮನಸ್ಸಿನ ಬಗ್ಗೆ ಅಷ್ಟಮಾದಗಳು ಸಪ್ತವ್ಯಸನಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದನ್ನ ಇವ್ರು ರಾಯಸದ ಮಂಚಣ್ಣನು ಹೇಳಿದ್ದಾರೆ. ಕೈದೇನ ಮಾಡುವುದು, ಹಾವು ಬಾಯಿ ಬಿಡುವುದಕ್ಕೆ ಮೊದಲು ವಿಷವೇನು ಮಾಡುವುದು. ಹಾವನ್ನ ಏನ್ ಮಾಡ್ತಾರೆ ಅಂದ್ರೆ ಹಾವು ಹಿಡಿಯಗಾರ ನಾವು ನೋಡ್ತೀವಿ, ಆ ಹಾವನ್ನ ಇದ್ ಮಾಡಕ್ರೆ ಹಲ್ಲೊಳಗೆ ವಿಷ ಇರುತ್ತಲ್ಲ ಅದನ್ನ ಗಟ್ಟಿಯಾಗಿ ಅದ ಗಂಟಲಲ್ಲಿ ಗಟ್ಟಿ ಹಿಡಿದು ಬಿಡ್ತಾರೆ, ಅದು ಕಚ್ಚಕ್ ಸಾಧ್ಯತೆ ಇಲ್ಲ. ಹಾಗಾಗಿ ಹಾವು ಬಾಯಿ ಬಿಡುವುದಕ್ಕೆ ಮೊದಲೇ ವಿಷ ನಮ್ನೇನು ಮಾಡಕ್ ಸಾಧ್ಯವಿಲ್ಲ. ಮನ ವಿಕಾರಿಸುವುದಕ್ಕೆ ಮೊದಲೇ ಮಹಾದಲಿನಿಂದರೆ ಅಂತ ಹೇಳ್ತಾರೆ. ಈ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರೋದಕ್ಕಿಂತ ಮೊದ್ಲೇನೆ ನಾ ಪರಮಾತ್ಮನಲ್ಲಿ ಮಹಾದಲ್ಲಿ ಅಂದ್ರೆ ಪರಮಾತ್ಮನ ಜ್ಞಾನದಲ್ಲಿ ನಿಲ್ಬೇಕು ಅಂತ. ಈ ಬೆಳಗ್ಗೆ ಎದ್ದಿರ್ತೀವ, ದೇಹ ಫ್ರೆಶ್ ಇರುತ್ತಾ, ಮನಸ್ಸು ಫ್ರೆಶ್ ಇರುತ್ತಾ, ಅವಾಗ ಸ್ವಲ್ಪ ಧ್ಯಾನ ಮಾಡೋದು, ಅವಾಗ ಲಿಂಗತ್ರಾಟಕ ಮಾಡೋದು, ಅವಾಗ ಮಾಡಿದ್ರೆ ಒಂದು ಬೆಳಗಿನ ಊಟ ನಮ್ದು ಮಧ್ಯಾಹ್ನ ತನಕ ನಮ್ಗೆ ಎನರ್ಜಿ ಕೊಡ್ತಾ ಹೋಗ್ತತೋ, ಹಾಗೆ ಬೆಳಗಿನ ನಮ್ಮ ಆಧ್ಯಾತ್ಮದೊಂದು ಅರ್ಧ ಗಂಟೆ ನಾವು ಅದರಲ್ಲಿ ಇಲ್ಲಿ ಇದಾಗ್ಬಿಟ್ರೆ ಅವತ್ತಿನ ದಿನೆಲ್ಲ ನಮ್ಗೆ ಚೈತನ್ಯ ಚೈತನ್ಯ ಚೈತನ್ಯ ಮನಸ್ಸು ಹಗುರ ಹಗುರ ಹಗುರ ಆಗ್ತತಿ, ಮನಸ್ಸು ಎಲ್ಲಿ ವಿಕಾರಿಸೋದಿಲ್ಲ, ಯಾವಾಗ್ಲೂ ಪರಮಾತ್ಮ ಧ್ಯಾನದಲ್ಲಿ ಇರ್ತತಿ ಅಂತ ಈ ವಚನದಲ್ಲಿ ಹೇಳ್ತಾರೆ. ಮನಸ್ಸು ಮಹಾದಲೆ ನಿಂದ ಮತ್ತೆ ಇಂದ್ರಿಯಗಳೇನು ಮಾಡವು, ಜಂಬೇಶ್ವರ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಸಿಲುಕಿದ್ರೆ ಇಂದ್ರಿಯಗಳು ನಮ್ನೇನು ಮಾಡಕ್ ಸಾಧ್ಯವಿಲ್ಲ ಅಂತಂದು ಮನಸ್ಸಿನ ಬಗ್ಗೆ ರಾಯಸದ ಮಂಚಣ್ಣ ಹೇಳ್ತಾರೆ.
0: ಶಿವಶರಣ ರಾಯಸದ ಮಂಚಣ್ಣನವರು ಹೇಳಿರುವಂತಹ ವಿಚಾರಧಾರೆ, ಹಾಗೆ ಅವರು ಮನಸ್ಸಿನ ಕುರಿತಾಗಿ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ರತ್ನಮ್ಮ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು, ಶಿವಶರಣ ರಾಯ

0: ಮಂಚಣ್ಣನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಮನಸ್ಸಿಗೆ ಸಂಬಂಧಿಸಿದಂತೆ ರಚಿಸಿರುವಂತಹ ವಚನಗಳ ಕುರಿತು ಶ್ರೀಮತಿ ರತ್ನಮ್ಮ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಇನ್ನೊಂದು ವಚನ ಹೇಳ್ತಾ ಹೋಗ್ತಾರೆ. ತೊಳೆದಡೆ ಮಡಿ ಮಾಸಿದಡೆ ಮೈಲಿಗೆ ಅರಿದಡೆ ತಾನು ಮರೆದಡೆ ಜಗದೊಳ ಗೆಂಬದನಲ್ಲಿ ಹಿಡಿದು ಬಿಟ್ಟೊಡನೆ ಕೈ ಮೀರಿದಡೆ ಮತ್ತೆ ಮರುಗಿದಡಿಲ್ಲ ಜಾಂಬೇಶ್ವರ. ಈಗ ತೊಳೆದ್ರೆ ಈ ಮೈ ಸ್ನಾನರಾಗ್ಲಿ ಮನೆಯನ್ನೆಲ್ಲ ಸ್ವಚ್ಛತೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಹಾಗಾಗಿ ತೊಳೆದಡೆ ಮಡಿ ಆಗ್ತದ, ಮಾಸಿದಡೆ ಮೈಲಿಗೆ. ಮತ್ತೆ ನಾವು ಇವತ್ತು ಸ್ನಾನ ಮಾಡಿರ್ತೇವೆ, ನಾಳೆ ತೊಳಿತೇವೆ, ತೊಳಿತಾ ದಿವಸ ಹೆಂಗೆ ಮನೆ ಮನಸ್ಸು ಮನೇನೋ ಮೈನೋ ಯಾಕ ತೊಳಿತಾ ಹೋಗ್ತವೋ ಹಾಗೆ ನೀನು ಏನ್ ಮಾಡು ಅಂತ ಹೇಳ್ತಾರೆ. ತೊಳೆದಡೆ ಮಡಿ ಮಾಸಿದಡೆ ಮೈಲಿಗೆ ಅರಿದಡೆ ಶರಣ ಮರದೊಡೆ ಜಗದೊಳಗೆ ನೀನು. ಈ ಅರಿದ್ರೆ ನೀ ಶರಣ ಆಗ್ತೀಯ, ಅರಿದಡೆ ನೀನ್ ಅರಿದ್ರೆ ನೀ ಅರಿ ಜ್ಞಾನ ತಿಳಿತಾ ಹೋದ್ರೆ ನೀ ಶರಣ ಆಗ್ತೀಯ, ಮರದೊಡೆ ಜಗದೊಳಗೆ ನೀನು ಒಬ್ಬನು, ಎಲ್ಲಾ ಬೌದ್ಧಿಕ ಜನರು ಇರ್ತಾರೆ ನೀನು ಒಬ್ಬನು ಅಂತ ಹೇಳ್ತಾರೆ. ಹಿಡಿದು ಬಿಟ್ಟೊಡನೆ ಕೈ ಮೀರಿದಡೆ ಮತ್ತೆ ಮುರುಗಿದಡಿಲ್ಲ. ಈಗ ನೀನ್ ಮನಸ್ಸನ್ನ ಹತ್ತೊಟ್ಟಿ ತಂದೇನು, ಅಯ್ಯೋ ಬಿಡು ಹೋಗ್ಲಿ ಇದ್ಯಾರು ದಿವಸ ಮಾಡ್ತಾರೆ ಅಂತ ಎಲ್ಲರೇ ಒಂದು ಕ್ಷಣ ನಿಮ್ ಮನಸ್ಸು ಅದ್ರ ಕಡೆ ಬೇರೆ ಕಡೆ ಬೌದ್ಧಿಕ ಜಾರ್ತು ಅಂದ್ರೆ ಆಮೇಲೆ ಮತ್ತೆ ಮುರುಗಿದಡಿರ ಮತ್ತೆ ಅಯ್ಯೋ ಹೀಗ ಆಯ್ತಲ್ಲ ಅಂತ ಪಶ್ಚಾತ್ತಾಪ ಪಟ್ರೆ ಅದು ಸಿಗಲ್ಲ. ಯಾವಾಗ್ಲೂ ಮನಸ್ಸನ್ನ ಮಹಾದಲ್ಲಿ ಪರಮಾತ್ಮನಲ್ಲೇ ನಾವು ಲೀನ ಮಾಡ್ಬೇಕು. ಯಾವಾಗ್ಲೂ ಈ ದಾರಿಯಲ್ಲಿದ್ರೆ ನಮ್ಗೆ ಮನಸ್ಸು ಚೆನ್ನಾಗಿರುತ್ತೆ, ನಾವು ಆಧ್ಯಾತ್ಮ ಪಥಕ್ಕೆ ಒಂದು ಏನಾದ್ರೂ ನಾವು ಮಾಡಕ್ಕೆ ಸಾಧ್ಯ ಇದೆ ಅಂತಂದು ಇಲ್ಲಿ ರಾಯಸದ ಮಂಚಣ್ಣ ಈ ವಚನ ಮೂಲಕ ಅವ್ರು ಹೇಳ್ತಾ ಹೋಗ್ತಾರೆ. ಇಷ್ಟನ್ನ ಹೇಳಕ್ಕೆ ಅವಕಾಶ ಕೊಟ್ಟಂತ ಪವಿತ್ರ ಮೇಡಮ್ ಅವರು ಎಫ್ ಎಂ ರೆಡಿಗೆ ನಾನು ಧನ್ಯವಾದ ತಿಳಿಸುತ್ತಾ, ನನ್ನ ತಪ್ಪು ಒಪ್ಪುಗಳನ್ನು ಬಸವಾದೇಶಿಗಳನ್ನು ಶರಣರಲ್ಲಿ ಕ್ಷಮೆ ಕೇಳುತ್ತಾ ಸರ್ವರಿಗೂ ಶರಣಾರ್ಥಿ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ರಾಯಸದ ಮಂಚಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಪ್ರಮುಖ ಶಿವಶರಣರು ಹಾಗೆ ವಚನಕಾರರಲ್ಲಿ ಒಬ್ಬರಾದಂತಹ ಇವರು ತಮ್ಮ ಪ್ರಾಮಾಣಿಕತೆ, ಕಾಯಕ ನಿಷ್ಠೆ ಹಾಗೆ ನಿಷ್ಠಾವಂತ ಭಕ್ತಿಯಿಂದ ಶರಣ ಸಮೂಹದಲ್ಲಿ ವಿಶಿಷ್ಟ ಸ್ಥಾನವನ್ನ ಪಡೆದವರು ರಾಯಸದ ಮಂಚಣ್ಣನವರು. ಅಂದ್ರೆ ಮಂಚಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರ ಆಡಳಿತ ಕಾಲದಲ್ಲಿ ಪತ್ರ ವ್ಯವಹಾರಗಳನ್ನ ನೋಡ್ಕೊಡುವಂತಹ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ರಾಯಸದ ಮಂಚಣ್ಣನವರಂತೆ. ಹಾಗೆ ಶರಣರ ಕಾಯಕವೇ ಕೈಲಾಸ ತತ್ವಕ್ಕೆ ಬದ್ಧರಾಗಿದ್ದಂತಹ ಇವರು ಅಕ್ಷರ ಮತ್ತು ಲೆಕ್ಕಪತ್ರಗಳ ಕೆಲಸವನ್ನ ಶಿವಾರ್ಪಿತ ಸೇವೆ ಅಂತ ಹೇಳಿ ಪ್ರಾಮಾಣಿಕತೆಯಿಂದ ಮಾಡದಂಥವ್ರು ಇವರು ರಾಯಸದ ಮಂಚಣ್ಣನವರು. ಹಾಗೆ ಇವರು ತಮ್ಮ ವಚನಗಳಲ್ಲಿ ಕೂಡ ಸತ್ಯಶುದ್ಧ ಕಾಯಕ, ಆತ್ಮಾವಲೋಕನ, ಶರಣರ ನಡವಳಿಕೆ, ಗುರು ಲಿಂಗ ಜಂಗಮ ಸೇವೆ ಹಾಗೂ ಆಡಳಿತದಲ್ಲಿ ಪಾಲಿಸಬೇಕಾದಂತಹ ಪ್ರಾಮಾಣಿಕತೆ, ವಸ್ತುನಿಷ್ಠತೆಯ ಕುರಿತೇ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಹಾಗೆ ಅಹಂಕಾರವನ್ನ ಇವರು ಖಂಡಿಸಿದ್ದಾರೆ. ಜೊತೆಗೆ ಇವರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ರಾಯಸದ ಮಂಚಣ್ಣನವರು. ಈ ಶಿವಶರಣ ರಾಯಸದ ಮಂಚಣ್ಣನವರ ವಿಚಾರಧಾರೆ ಕುರಿತು ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ನಾಳೆಯ ಸಂಚಿಕೆಯಲ್ಲಿ ಸಹ ಮತ್ತೊಬ್ಬ ಗೌಪ್ಯ ವಚನಕಾರರ ಪರಿಚಯವನ್ನ ತಿಳಿಸಿಕೊಡ್ತಾರೆ, ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಭಾನುಲಿ ಕೇಳುವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ತಾಳಿ ಬಾಳು. ಗಾಳಿಯನ್ನು ಗುದ್ದಿದರೆ ಮೈ ನೊಯ್ಯುವುದೊಂದೇ ಫಲ. ಮೂಲ ಸತ್ವವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆಯೆಂದು ಫಲ. ತಾಳಿ ಬಾಳಾವರೆಗೆ ಮಂಕುತಿಮ್ಮ. ಗಾಳಿಯನ್ನು ಗುದ್ದಿದರೆ, ಗಾಳಿನ ಗುದ್ದಿದರೆ ಮೈ ನೋಯ್ಪುದೊಂದೇ ಫಲ. ಮೈ ನೋಯ್ಪುದು, ನೋಯೋದೇ ಒಂದೇ ಅದರ ಲಾಭ, ಫಲ ಸಿಗೋದು. ಮೂಲ ಸತ್ವವ ಮರೆತ ಸಾಹಸಗಳಂತೂ, ಮೂಲ ಸತ್ವವನ್ನೇ ಮರೆತು ಮಾಡಿರುವ ಸಾಹಸಗಳು ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆ ಎಂದು ಫಲ. ಮೇಳವಿಸೆ ಸೇರಿದಾಗ ಪೌರುಷಕ್ಕೆ ದೈವ ಕೃಪೆ ಅನ್ನೋದು ಫಲ ಸಿಗತ್ತೆ. ತಾಳಿ ಬಾಳವರೆಗೆ, ತಾಳಿ ಬಾಳು ಆವರೆಗೆ ಸ್ವಲ್ಪ ಸಮಾಧಾನದಿಂದ ಅಲ್ಲಿವರೆಗೆ ಜೀವನ ನಡೆಸು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ. ಮೂಲ ಸತ್ವವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆ ಎಂದು ಫಲ. ತಾಳಿ ಬಾಳಾವರೆಗೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ವ್ರತ ಗಾಳಿನ ಗುದ್ದಿದ್ರೆ ಸಿಗೋ ಫಲ ಏನು ಗೊತ್ತಾ? ಬರೀ ಮೈ ನೋವಷ್ಟೇ. ಸೃಷ್ಟಿಯೊಡೆಯನನ್ನ ಮರೆತು ಮಾಡುವಂಥ ಸಾಹಸ ಕೂಡ ಇದೇ ರೀತಿಯದ್ದು. ಹಾಗಾಗಿ ಪುರುಷ ಪ್ರಯತ್ನಕ್ಕೆ ದೈವ ಕೃಪೆ ಕೂಡಿದ್ರೆ ಫಲ ಖಂಡಿತ ಅಲ್ಲಿವರೆಗೆ ತಾಳು ಬಾಳು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಗಾಳಿನ ಗುದ್ದೋದು ಅನ್ನೋದು ಒಂದು ವ್ಯರ್ಥ ಪ್ರಯತ್ನನ ವರ್ಣಿಸೋ ರೀತಿ. ಗಾಳಿನ ಗುದ್ದಿದ್ರೆ ಏನಾಗುತ್ತೆ? ಬರೀ ಮೈಕೈ ನೋವು ಆಗುತ್ತೆ, ಅದರ ಫಲ ಏನು ಸಿಗೋದಿಲ್ಲ. ಬದುಕಲ್ಲಿ ಸಾರ್ಥಕತೆಗೆ ಅಂತ ನಾವು ಅನೇಕ ಸಾಹಸಗಳನ್ನ ಮಾಡ್ತೀವಿ, ಆದರೆ ಕೆಲವು ಸಫಲ ಆಗತ್ತೆ, ಇನ್ನು ಕೆಲವು ಸಫಲ ಆಗೋದಿಲ್ಲ. ನಮ್ಮ ಮೂಲ ಸತ್ವವನ್ನು ಮರೆತು ಮಾಡಿರುವಂಥ ಪ್ರಯತ್ನಗಳು ಸಾಮಾನ್ಯವಾಗಿ ವಿಫಲ ಆಗ್ಬಿಡತ್ತೆ. ಯಾವುದು ನಮಗೆ ಜೈವಿಕವಾಗಿಯೋ, ಶಿಕ್ಷಣದ ಮೂಲಕನೋ, ಪರಿಸರದಿಂದನೋ ಸಿಕ್ಕು ನಮ್ಮನ್ನು ದಕ್ಷರನ್ನಾಗಿ ಸಮರ್ಥರನ್ನಾಗಿ ಮಾಡಿದೆಯೋ, ಯಾವುದನ್ನು ಮಾಡೋದ್ರಲ್ಲಿ ನಮಗೆ ಪರಿಣಿತಿ ಇದೆಯೋ ಅದು ಮೂಲ ಸತ್ವ. ಅದರಲ್ಲಿ ಮಾಡಿದ ಕೆಲಸ ಸಾಮಾನ್ಯವಾಗಿ ಯಶಸ್ಸು ನೀಡುತ್ತೆ. ಕೆಲವರು ಏನೋ ವ್ಯವಹಾರ ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಡ್ತಾರೆ. ಸರಿಯಾಗಿ ಅವರು ಅದನ್ನು ತಿಳ್ಕೊಂಡು ಅದರ ಒಳ ಹೊರಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮಾಡಿದರೆ ಸರಿ, ಕೆಲಸ ಆದಿತ್ತು, ಅವ್ರಿಗೆ ಒಳ್ಳೆ ಫಲ ಸಿಕ್ಕಿತ್ತು. ಅದೇ ಬೇರೆ ರೀತಿಯಲ್ಲಿ ತಪ್ಪು ದಾರಿ ಹಿಡಿದು ಏನಾದರೂ ಮಾಡೋದಿಕ್ಕೆ ಹೊರಟ್ರೆ ಅವರಿಗೆ ಫಲ ಸಿಗೋದು ಅನುಮಾನವೇ, ಸರಿ ಅಲ್ವಾ? ಹಾಗೆ ನಮ್ಗೆ ಗೊತ್ತಿಲ್ಲದ ಅಥವಾ ತಿಳುವಳಿಕೆ ಇಲ್ಲದ ಸಂಗತಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಒಂದು ಭ್ರಮೆಯಿಂದ ಏನೇನೋ ಸಾಧಿಸಬೇಕು ಅಂತ ಹೊರಟಾಗ ಬರೀ ಗಾಳಿಯಲ್ಲಿ ಗುದ್ದಾಡಿ ಮೈ ನೋವಿಸಿಕೊಂಡಾಗ ಆಗತ್ತೆ, ವ್ಯರ್ಥ ಪ್ರಯತ್ನ ಆಗತ್ತೆ. ಅಂಥ ಕೆಲಸಗಳನ್ನು ಮಾಡುವಾಗ ನಮ್ಮನ್ನು ಕ್ರಿಯಾಶೀಲತೆಗೆ ಪ್ರೇರೇಪಿಸುವ ಆ ಪರಮಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಮಾಡಿದ ಕೆಲಸಗಳಾಗಿರುತ್ತೆ ಅವು. ಯಾವಾಗ ನಮ್ಮ ಪ್ರಯತ್ನಕ್ಕೆ ಆ ಪರಮಾತ್ಮನ ಕೃಪೆ ಜೊತೆಯಾಗುತ್ತೋ ಆವಾಗ ನಾವು ಸಫಲರಾಗ್ತೀವಿ. ಅಲ್ಲಿ ತನಕ ತಾಳ್ಮೆಯಿಂದ ಬಾಳ್ಬೇಕು. ಒಂದು ಸೌದೆ ಮಂಡಿ, ಅಲ್ಲೊಂದು ತಕ್ಕಡಿ ಇರುತ್ತೆ. ಆ ಸೌದೆಯ ಬೆಲೆ 100 ಕಿಲೋಗೆ 100 ರೂಪಾಯಿ ಅಂತ ಅನ್ಕೊಳ್ಳಿ. ತಕ್ಕಡಿ ಒಂದು ಕಡೆ 100 ಕಿಲೋ ತೂಕದ ಕಲ್ಲುಗಳನ್ನು ಇಟ್ಟಿರ್ತಾರೆ, ಮತ್ತೊಂದು ಕಡೆ ಸೌದೆನ ಇಡ್ತಾ ಹೋಗ್ತಾರೆ. ಒಂದು 95% ಅಲ್ಲಿ ಕಟ್ಟಿಗೆ ತುಂಬಿದ್ರೂ ಸಹ ತಕ್ಕಡಿಯ ಮತ್ತೊಂದು ಭಾಗ ಅಲ್ಗಾಡೋದೇ ಇಲ್ಲ. ಕೊನೆಯ 4 ಅಥವಾ 5 ಸೌದೆ ತುಂಡುಗಳನ್ನ ಸೇರಿಸಿದಾಗ ತಕ್ಕಡಿ ಸಮ ಆಗತ್ತೆ. ಇಲ್ಲಿ 2 ಪ್ರಶ್ನೆಗಳು. ಮೊದಲಿಟ್ಟ 95% ಕಟ್ಟಿಗೆಗೆ ತೂಕನೇ ಇಲ್ವಾ ಹಾಗಾದ್ರೆ? ಅಥವಾ ಆಮೇಲಿಟ್ಟ 5% ಕಟ್ಟಿಗೆಗೆ ತಕ್ಕಡಿನ ಸಮನಾಗಿಸೋ ಶಕ್ತಿ ಇದೆಯಾ? ಮೊದಲಿಟ್ಟ 95% ಕಟ್ಟಿಗೆ ನಮ್ಮ ಪ್ರಯತ್ನದ ಹಾಗೆ, ಮತ್ತೆ ಆಮೇಲೆ ಇಟ್ಟ 5% ಕಟ್ಟಿಗೆ ಆ ದೈವ ಕೃಪೆ ಇದ್ದ ಹಾಗೆ. ಇವೆರಡು ಇದ್ರೆ ಮಾತ್ರ ನಮ್ಮ ಜೀವನದ ತಕ್ಕಡಿ ಕೂಡ ಆ ಸೌದೆ ಮಂಡಿಯ ತಕ್ಕಡಿ ಹಾಗೆ ಸಮತೋಲನಕ್ಕೆ ಬರುತ್ತೆ. ನಮ್ಮ ಪ್ರಯತ್ನದ ಬಲಕ್ಕೆ ದೈವ ಕೃಪೆಯು ಸೇರಿದ್ರೆ ಮಾತ್ರ ಮಾನ್ಯ ಗುಂಡಪ್ಪನವರು ಹೇಳೋ ಹಾಗೆ ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆ ಎಂದು ಫಲ ಅನ್ನೋ ಹಾಗಾಗತ್ತೆ. ನಮಗೆ ನಮ್ಮ ಕಾರ್ಯಗಳನ್ನು ತೃಪ್ತಿಕರವಾದ ಫಲ ಸಿಗೋದಕ್ಕೆ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದರೆ ನಮ್ಮ ಪ್ರಯತ್ನದ ಗುಣಮಟ್ಟಕ್ಕೆ ತಕ್ಕ ಹಾಗೆ ಅಲ್ಪ ಸ್ವಲ್ಪನೋ ಅಥವಾ ಸಂಪೂರ್ಣ ತೃಪ್ತಿಕರ ಫಲವೋ ನಮಗೆ ಸಿಗುತ್ತೆ. ಇಲ್ದಿದ್ರೆ ನಮ್ಮ ಎಲ್ಲ ಕೆಲಸಗಳು ಗಾಳಿಗುದ್ದಿ ಮೈ ನೋಯಿಸಿಕೊಂಡ ಹಾಗೆ ಆಗತ್ತೆ. ಹಾಗಾಗಿ ಪರಮ ಪುರುಷನ ತತ್ವವನ್ನ ಮತ್ತು ಅವನ ಕೃಪೆಯ ಸತ್ವವನ್ನ ಅರ್ಥ ಮಾಡಿಕೊಂಡು ನಂಬಿ ನಡೆದ್ರೆ ಸುಖ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಮಕ್ಕಳೇ, ಮಹಾವೀರನ ಹಾಗೆ ಪ್ರಬಲವಾಗಿ ಅಹಿಂಸೆಗೆ ಒತ್ತು ಕೊಟ್ಟ ಮತ್ತೊಬ್ಬ ಮಹಾತ್ಮ ಗೌತಮ ಬುದ್ಧ ಆಗಿದ್ದ ಅನ್ನೋ ವಿಷಯ ನಿಮಗೂ ಗೊತ್ತಾ?
8: ಓಹೋ, ಇವತ್ತು ಗೌತಮ ಬುದ್ಧನ ಕತೆ ಹೇಳ್ತೀಯಾ?
9: ಹಿಸ್ಟ್ರಿಯಲ್ಲಿ ಸ್ವಲ್ಪ ಬುದ್ಧನ ಬಗ್ಗೆ ಓದಿದ್ದು ನಂಗೆ ನೆನಪಿದೆ.
10: ಆಸೆನೇ ದುಃಖಕ್ಕೆ ಕಾರಣ ಅಂತ ಆತ ಹೇಳಿದಾನೆ ಅಲ್ವಾ ಪೊನ್ನಜ್ಜಿ?
11: ಸರಿ ಪೊನ್ನಜ್ಜಿ, ಇವತ್ತು ಅವನ ಬಗ್ಗೆನೇ ಹೇಳು, ಕೇಳ್ತೀವಿ.
7: ಹಿಂದೆ ಕಪಿಲ ವಸ್ತುವಿನ ರಾಜ ಶುದ್ಧೋಧನನಾಗಿದ್ದ. ಅವನಿಗೆ ಮಾಯಾದೇವಿ ಮತ್ತು ಪ್ರಜಾಪತಿ ದೇವಿ ಅನ್ನುವ ಇಬ್ಬರು ಪತ್ನಿಯರಿದ್ರು. ಒಂದಿನ ಮಾಯಾದೇವಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಪ್ರಖರವಾದ ಬೆಳಕೊಂದು ಅರಮನೆಯನ್ನು ಹೊಕ್ಕು ಒಂದು ಬಿಳಿ ಆನೆಯ ರೂಪವನ್ನು ತಾಳುತ್ತೆ. ಆಮೇಲೆ ನರ್ತಿಸಿ ಮತ್ತೆ ಆ ಆನೆಯ ಬೆಳಕಿನ ಬಿಂಬ ಮಾಯಾದೇವಿಯ ಒಡಲನ್ನು ಸೇರುತ್ತೆ. ಮರುದಿನ ಮಾಯಾದೇವಿ ಈ ಕನಸಿನ ಅರ್ಥ ಏನು ಅಂತ ತಿಳಿಯೋಕೆ ಬಯಸ್ತಾಳೆ. ಆಗ ಆಸ್ಥಾನದ ಪಂಡಿತರೊಬ್ಬರು ಒಬ್ಬ ಉತ್ತಮ ಗುಣಸಂಪನ್ನನಾದ ದೇವಾಂಶ ಸಂಭೂತ ಪುತ್ರ ಜನನದ ಸಂಕೇತ ಇದು ಅಂತ ಭವಿಷ್ಯ ನುಡಿತಾರೆ. ಆಮೇಲೆ ಮಾಯಾದೇವಿ ಗರ್ಭವನ್ನು ಧರಿಸ್ತಾಳೆ. ಹೆರಿಗೆಗಾಗಿ ತನ್ನ ತಾಯಿಯ ಮನೆಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಲುಂಬಿನಿ ಅನ್ನುವ ಉದ್ಯಾನವನದಲ್ಲಿ ವಿಶ್ರಾಂತಿಗಾಗಿ ನಿಲ್ತಾಳೆ. ಅಲ್ಲೇ ಪ್ರಸವ ವೇದನೆ ಆರಂಭ ಆಗಿ ಅವಳಿಗೆ ಪುತ್ರ ಜನನವಾಗುತ್ತೆ. ಪುತ್ರನ ಜನನವಾಗಿ 7ನೇ ದಿನ ಪ್ರಸವದ ಬಳಲಿಕೆಯಿಂದಾಗಿ ಮಾಯಾದೇವಿ ಮರಣವನ್ನು ಹೊಂದುತ್ತಾಳೆ. ಆಮೇಲೆ ಶುದ್ಧೋಧನ ಮಹಾರಾಜನ 2ನೇ ಹೆಂಡತಿ ಪ್ರಜಾಪತಿ ದೇವಿ ಆ ಮಗುವಿನ ಆರೈಕೆಯನ್ನು ಮಾಡ್ತಾಳೆ. ಮಗುವಿಗೆ ಸಿದ್ಧಾರ್ಥ ಅನ್ನುವಂತಹ ನಾಮಕರಣವನ್ನು ಮಾಡಲಾಗುತ್ತೆ. ಸಿದ್ಧಾರ್ಥ ಮೃದು ಸ್ವಭಾವದ ಗುಣವಂತನಾಗಿದ್ದ. ಆಧ್ಯಾತ್ಮಿಕ ಗುಣಗಳು ಅವನಲ್ಲಿ ಬಾಲ್ಯದಲ್ಲೇ ಅಡಕವಾಗ್ಬಿಟ್ಟಿತ್ತು. ಹೀಗಿರಬೇಕಾದ್ರೆ ಶುದ್ಧೋಧನ ಮಹಾರಾಜ ಒಂದ್ಸಲ ಅಸಿತ ಮುನಿಗಳ ಹತ್ರ ಸಿದ್ಧಾರ್ಥನ ಜಾತಕ ಫಲವನ್ನು ಕೇಳಿಸ್ತಾನೆ. ಅದಕ್ಕೆ ಅಸಿತ ಮುನಿಗಳು, ಮಹಾರಾಜ, ಈ ಬಾಲಕನದು ಬಹಳ ಉತ್ಕೃಷ್ಟವಾದ ಜಾತಕ ಫಲ. ಈತ ರಾಜನಾದರೆ ಚಕ್ರವರ್ತಿಯಾಗಿ ಮೆರೆಯುತ್ತಾನೆ, ಇಲ್ಲವಾದರೆ ಸನ್ಯಾಸಿಯಾಗಿ ಎಲ್ಲವನ್ನು ತ್ಯಜಿಸಿ ಜಗತ್ತಿಗೆ ಜೀವನದ ತತ್ವಗಳನ್ನು ಬೋಧಿಸುವಂಥವನಾಗುತ್ತಾನೆ ಅಂತ ಹೇಳ್ತಾರೆ. ಶುದ್ಧೋಧನ ಮಹಾರಾಜನಿಗೆ ತನ್ಮಗ ಸನ್ಯಾಸಿ ಆಗೋದು ಸರ್ವತಾ ಇಷ್ಟ ಇರಲಿಲ್ಲ. ಆತ ಚಕ್ರವರ್ತಿಯಾಗಿ ಸಾಮ್ರಾಜ್ಯ ಕಟ್ಟಬೇಕು ಅನ್ನುವಂತಹ ಅಭಿಲಾಷೆ ಅವನದಾಗಿತ್ತು. ಹಾಗಾಗಿ ಮಹಾರಾಜ ಮಗನ ಬೆಳವಣಿಗೆಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ತಾನೆ. ಆತ ಮಗನ ಕಣ್ಣಿಗೆ ದುಃಖ ಸಂಕಟ ಬೀಳದೇ ಇರೋ ಹಾಗೆ ನಿಗಾ ವಹಿಸ್ತಾನೆ. ಅರಮನೆಯ ಚೌಕಟ್ಟಿನಿಂದ ಮಗ ಹೊರಗೆ ಹೋಗದೇ ಇರೋ ಹಾಗೆ ವ್ಯವಸ್ಥೆ ಮಾಡ್ತಾನೆ. ಜಗತ್ತಿನ ದುಃಖ ಸಂಕಟಗಳನ್ನು ನೋಡಿ ಮಗ ಸಿದ್ಧಾರ್ಥ ವಿರಕ್ತನಾಗಿ ಸನ್ಯಾಸಿಯಾದಾನು ಎನ್ನುವ ಸಂದೇಹ ಶುದ್ಧೋಧನ ಮಹಾರಾಜನಿಗಿತ್ತು. ಹಾಗಾಗಿ ಮಗನ ಮನಸ್ಸು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಲ್ಲದೇ ಇರಲಿ ಅಂತ ಯಶೋಧರೆ ಎಂಬ ಸುಂದರಿ ರಾಜಕುಮಾರಿಯ ಜೊತೆಗೆ ಸಿದ್ಧಾರ್ಥನ ವಿವಾಹವನ್ನು ರಾಜ ನಡೆಸ್ತಾನೆ. ಸಿದ್ಧಾರ್ಥ ತನ್ನ ಪತ್ನಿಯೊಂದಿಗೆ ಸುಖ ದಾಂಪತ್ಯವನ್ನು ನಡೆಸ್ತಾನೆ. ಅದರ ಫಲವಾಗಿ ಮುಂದೆ ರಾಹುಲ ಅನ್ನುವಂತಹ ಪುತ್ರ ಅವರಿಗೆ ಜನ್ಮಿಸ್ತಾನೆ. ಅರಮನೆಯ ಸುಪ್ಪತ್ತಿಗೆ ಐಶ್ವರ್ಯ ಆರಾಮದ ಜೀವನ ಅವರದಾಗಿತ್ತು. ಹೀಗಿರಬೇಕಾದ್ರೆ ಒಂದ್ಸಲ ಸಿದ್ಧಾರ್ಥನಿಗೆ ಅರಮನೆಯ ಭೋಗ ಜೀವನ ಬಹಳ ಬೇಸರ ತರುತ್ತೆ. ಅರಮನೆಯಿಂದ ಹೊರಗೆ ಬಂದು ಹೊರಗಿನ ಜೀವನವನ್ನು ತಾನು ನೋಡಬೇಕು ಅಂತ ಆತ ಬಯಸ್ತಾನೆ. ಮಗನ ಈ ಇಚ್ಛೆಯನ್ನು ಶುದ್ಧೋಧನ ಮಹಾರಾಜನಿಗೆ ತಳ್ಳಿ ಹಾಕೋಕ್ಕೆ ಸಾಧ್ಯವಾಗೋದಿಲ್ಲ. ಆತ ಅದಕ್ಕಾಗಿ ಏರ್ಪಾಡನ್ನು ಮಾಡ್ತಾನೆ. ಮಗನ ನಗರ ಸಂಚಾರದ ವೇಳೆಯಲ್ಲಿ ಯಾವುದೇ ಅಹಿತಕರವಾದ ದೃಶ್ಯಗಳು ಅವನಿಗೆ ಗೋಚರಿಸಬಾರದು ಅಂತ ಎಲ್ಲ ಮುನ್ನೆಚ್ಚರಿಕೆಯನ್ನು ಆತ ತಗೊಳ್ತಾನೆ. ಆದರೆ ಅರಸ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಮುಂದೆ ನಡೆದು ಬಿಡುತ್ತೆ.
10: ಮುಂದೆ ಏನು ನಡೀತು?
8: ಸಿದ್ಧಾರ್ಥ ಚಕ್ರವರ್ತಿ ಆಗ್ತಾನ
12: ಅಥವಾ ಸನ್ಯಾಸಿ ಆಗ್ತಾನ?
7: ಸಿದ್ಧಾರ್ಥ ಆ ಜ್ಯೋತಿಷ್ಯ ಮಾತಿನ ಪ್ರಕಾರ ಸನ್ಯಾಸಿ ಆಗೋಕೆ ನಿರ್ಧರಿಸ್ತಾನೆ.
10: ಅಯ್ಯೋ, ಶುದ್ಧೋಧನ ಮಹಾರಾಜನಿಗೆ ತುಂಬಾ ದುಃಖ ಆಗಿರ್ಬೇಕು.
7: ಹೌದು, ಆಗದೆ ಇರುತ್ತಾ? ಸಿದ್ಧಾರ್ಥ ಮಂತ್ರಿಯ ಜೊತೆಗೆ ಸಾರೋಟ್ನಲ್ಲಿ ಕೂತು ನಗರ ಸಂಚಾರಕ್ಕೆ ಅಂತ ಹೊರಡ್ತಾನೆ. ದಾರಿಯಲ್ಲಿ ಒಬ್ಬ ರೋಗಿ ದೀನ ಸ್ಥಿತಿಯಲ್ಲಿ ಇರೋದನ್ನ ಆತ ನೋಡ್ತಾನೆ. ಕೂಡಲೇ ಸಿದ್ಧಾರ್ಥ ಈ ಮನುಷ್ಯನಿಗೆ ಏನಾಗಿದೆ ಅಂತ ಮಂತ್ರಿ ಹತ್ರ ಕೇಳ್ತಾನೆ. ಯುವರಾಜ, ಈತ ರೋಗಗ್ರಸ್ತನಾಗಿದ್ದಾನೆ. ಮನುಷ್ಯನಿಗೆ ವಯಸ್ಸಾದ ಹಾಗೆ ಅವನ ಶರೀರ ಅನೇಕ ರೋಗಗಳಿಗೆ ತುತ್ತಾಗುತ್ತೆ ಅಂತ ಆತ ಉತ್ತರಿಸ್ತಾನೆ. ಸಿದ್ಧಾರ್ಥ ಚಿಂತಿತನಾಗ್ತಾನೆ. ಸಾರೋಟು ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ವೃದ್ಧ ಒಬ್ಬ ಕೋಲೂರುಕೊಂಡು ನಡಿಲಾರದೆ ನಡೀತಾ ಇದ್ದ. ಸಿದ್ಧಾರ್ಥ ಅವನನ್ನು ನೋಡಿ ಮತ್ತೆ ಪ್ರಶ್ನೆ ಮಾಡ್ತಾನೆ. ಮಂತ್ರಿಗಳೇ, ಈ ಮನುಷ್ಯನಿಗೆ ಏನಾಗಿದೆ? ಯಾಕೆ ಅವನು ಹೀಗಿದ್ದಾನೆ? ಎಷ್ಟು ಕಷ್ಟಪಟ್ಟು ನಡೀತಾ ಇದ್ದಾನಲ್ಲ ಅಂತ ವ್ಯಾಕುಲನಾಗಿ ಕೇಳ್ತಾನೆ. ರಾಜಕುಮಾರ, ಇವನೊಬ್ಬ ಮುದುಕ. ವಯಸ್ಸು ಹೆಚ್ಚಾದ ಹಾಗೆ ಎಲ್ಲರ ದೇಹವು ಹೀಗೆ ಜರ್ಜರಿತವಾಗತ್ತೆ. ಅಂದರೆ ನಾನು ವಯಸ್ಸಾದ ಮೇಲೆ ಮುದುಕನಾಗ್ತೇನೆ ಅಂತ ಆಶ್ಚರ್ಯದಿಂದ ಆತ ಕೇಳ್ತಾನೆ. ಮಂತ್ರಿ ಹೌದು ಅನ್ನೋ ಹಾಗೆ ತಲೆಯನ್ನು ತೂಗದ. ರಥ ಮುಂದೆ ಹೋಗ್ತಾ ಇದ್ದ ಹಾಗೆ ಹೆಣವೊಂದನ್ನು ಚಟ್ಟಕ್ಕೆ ಕಟ್ಟಿ ರಾಮನಾಮವನ್ನು ಜಪಿಸ್ತಾ ಎಲ್ಲರೂ ಕೊಂಡೊಯ್ತಾ ಇದ್ರು. ಈ ಹೊಸ ರೀತಿಯ ದೃಶ್ಯ ನೋಡಿ ಸಿದ್ಧಾರ್ಥ ವಿಭ್ರಾಂತನಾಗ್ತಾನೆ. ಅಲ್ಲಿ ಮಲಗಿರುವವನು ಯಾರು? ಯಾಕೆ ಎಲ್ಲರೂ ಅವನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಅಂತ ವ್ಯೂಹಲನಾಗಿ ಕೇಳ್ತಾನೆ. ರಾಜಕುಮಾರ, ಈ ಮನುಷ್ಯ ಮರಣ ಹೊಂದಿದ್ದಾನೆ. ಅವನನ್ನು ಸುಡೋಕೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಂತ್ರಿ ಉತ್ತರಿಸ್ತಾನೆ. ಸಿದ್ಧಾರ್ಥ ಮರಣ, ಮರಣ ಅಂದ್ರೇನು ಅಂತ ಮತ್ತಷ್ಟು ಆಘಾತಗೊಂಡು ಕೇಳ್ತಾನೆ. ಯುವರಾಜ, ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಮರಣಿಸಲೇಬೇಕು. ಅವರ ಶರೀರ ನಿಶ್ಚೇಷ್ಟಿತವಾಗುತ್ತೆ, ಅದರಲ್ಲಿ ಯಾವ ಚೇತನವೂ ಇರೋದಿಲ್ಲ. ಅದನ್ನು ಕೂಡಲೇ ಸುಟ್ಟು ಬೂದಿ ಮಾಡ್ತಾರೆ ಅಂತ ಹೇಳ್ತಾನೆ. ಸಿದ್ಧಾರ್ಥ ಈ ಮಾತನ್ನು ಕೇಳಿ ಮೌನಿಯಾಗ್ತಾನೆ. ಅಷ್ಟರಲ್ಲಿ ಸನ್ಯಾಸಿಯೊಬ್ಬ ಅವರಿಗೆ ಎದುರಾಗ್ತಾನೆ. ಇವನ್ಯಾರು ಅಂತ ಸಿದ್ಧಾರ್ಥ ಕೇಳ್ತಾನೆ. ಜೀವನದ ಎಲ್ಲ ಜಂಜಡವನ್ನು ತ್ಯಜಿಸಿ ತನ್ನ ಆತ್ಮದ ಉದ್ಧಾರಕ್ಕಾಗಿ ಹೊರಟ ಸನ್ಯಾಸಿಯವನು ಅಂತ ಮಂತ್ರಿ ಹೇಳ್ತಾನೆ. ಹೀಗೆ ನಗರ ಸಂಚಾರದ ನಾಲ್ಕು ವಿಷಯಗಳು, ರೋಗಿ, ವೃದ್ಧ, ಸಾವು, ಸನ್ಯಾಸಿಗಳು ಸಿದ್ಧಾರ್ಥನ ಮನಸ್ಸನ್ನು ಗೊಂದಲದ ಗೂಡಾಗಿಸಿಬಿಡುತ್ತೆ.
10: ಅಯ್ಯೋ ರಾಮ, ಅಷ್ಟು ದೊಡ್ಡವ ಆಗಿದ್ರೂ ಅವನಿಗಿದೆಲ್ಲ ಗೊತ್ತಿರ್ಲಿಲ್ವಾ?
8: ಆಶ್ಚರ್ಯ ಅನ್ಸುತ್ತೆ.
7: ಮಕ್ಕಳೇ, ಶುದ್ಧೋಧನ ಮಹಾರಾಜ ತನ್ನ ಮಗ ಸನ್ಯಾಸಿ ಆಗಬಾರ್ದು ಅಂತ ಹೊರಗಿನ ಪ್ರಪಂಚ ಅವನಿಗೆ ಗೊತ್ತಾಗದೆ ಇರೋ ಹಾಗೆ ಬೆಳೆಸಿದ್ದ. ಮುಂದೆ ಅವನು ಏನು ಮಾಡ್ತಾನೆ ನೋಡಿ. ಆತ ಹಗಲು ಇರುಳು, ಜನನ ಮರಣ, ವೃದ್ಧಾಪ್ಯ ಇವುಗಳ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದ. ಸನ್ಯಾಸಿ ಆದರೆ ಉತ್ತರ ಸಿಗ್ಬೋದು, ತಾನು ಸನ್ಯಾಸಿ ಆಗಬೇಕು ಅಂತ ಅವನ ಮನಸ್ಸು ಹೇಳ್ತಾ ಇತ್ತು. ಆತ ತನ್ನ ಮನಸ್ಸಿನ ಆಸೆಯನ್ನು ತಂದೆ ಶುದ್ಧೋಧನನಲ್ಲಿ ತಿಳಿಸ್ತಾನೆ. ಶುದ್ಧೋಧನ ಮಗನ ಮಾತನ್ನು ಕೇಳಿ ಗಾಬರಿ ಆಗ್ತಾನೆ. ಆತ ಮಗನ ಮಾತನ್ನು ಪ್ರಬಲವಾಗಿ ವಿರೋಧಿಸ್ತಾನೆ. ಚಕ್ರವರ್ತಿಯಾಗಿ ಆಳಬೇಕಾದ ನೀನು ಸನ್ಯಾಸಿಯಾಗುವುದೆಂದರೇನು ಅಂತ ಅವನನ್ನು ಮಾತಿನಲ್ಲಿ ಕಟ್ಟಿಹಾಕ್ತಾನೆ. ಕೊನೆಗೆ ಸಿದ್ಧಾರ್ಥ ತನ್ನ ಮನದ ತುಮುಲವನ್ನು

0: ಅರಮನೆಯ ವೈಭೋಗ ಜೀವನಕ್ಕೆ ಹೊಂದಿಕೊಂಡ ಅವನಿಗೆ ಈ ರೀತಿಯ ಕಷ್ಟ ಕಾರ್ಪಣ್ಯಗಳು ಒಂದು ಸವಾಲಾಗಿತ್ತು. ಆತ ಮೊದಲಿಗೆ ಭಾರ್ಗವರ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿನ ತಪೋ ನಿಯಮಗಳನ್ನು ತಿಳ್ಕೊಂಡು ತನ್ನ ಸಾಧನೆಯನ್ನು ಆರಂಭ ಮಾಡ್ತಾನೆ. ಅಲ್ಲಿಂದ ಮಗಧದ ಅರಾಡಕಾಲ ಅನ್ನುವ ಮುನಿಯ ಹತ್ರ ಬಂದು ತನ್ನ ಸಾಧನೆಯನ್ನು ಮುಂದುವರಿಸ್ತಾನೆ. ಮೃಷ್ಟಾನ್ನ ಭೋಜನ ಮಾಡ್ತಾ ಇದ್ದ ಕೈಗಳಿಂದಲೇ ಭಿಕ್ಷಾ ಪಾತ್ರೆ ಹಿಡಿದು ಭಿಕ್ಷಾನ್ನಕ್ಕಾಗಿ ಹೊರಡ್ತಾನೆ. ಅಲ್ಲೂ ಕೂಡ ಜಗತ್ತಿನ ನಶ್ವರತೆಯ ಮರ್ಮವನ್ನು ತಿಳಿಯೋಕ್ಕೆ ಆಗದೆ ಆತ ನಿರಾಹಾರನಾಗಿ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಇದರಿಂದ ಅವನ ದೇಹ ಕೃಶವಾಗಿ ಅವನ ಚೈತನ್ಯ ಉಡುಗಿ ಹೋಗುತ್ತೆ. ಈ ಮಾರ್ಗ ಜ್ಞಾನ ಪ್ರಾಪ್ತಿಗೆ ಸೂಕ್ತ ಅಲ್ಲ ಅಂತ ತಿಳಿದು ಕೊನೆಗೆ ಬೋಧಿ ವೃಕ್ಷದ ಕೆಳಗೆ ಪೂರ್ವಾಭಿಮುಖವಾಗಿ ಕೂತು ಧ್ಯಾನಾಸಕ್ತನಾಗ್ತಾನೆ. 7 ವಾರಗಳ ಕಾಲ ಆತನ ಧ್ಯಾನ ಅವಿರತವಾಗಿ ಮುನ್ನಡೆಯುತ್ತೆ. ಕೊನೆಗೆ ವೈಶಾಖ ಪೂರ್ಣಿಮೆಯ ದಿನದಂದು ಅದೇ ಬೋಧಿ ವೃಕ್ಷದ ಕೆಳಗೆ ಅವನಿಗೆ ಜ್ಞಾನೋದಯವಾಗುತ್ತೆ. ಆ ಸ್ಥಳವನ್ನು ಬೋಧಗಯ ಅಂತ ಕರೀಲಾಗುತ್ತೆ. ಇದರಿಂದ ಜನ್ಮಾಂತರಗಳ ಅರಿಯುವಿಕೆ, ಲೌಕಿಕ ವಿಷಯಗಳಲ್ಲಿನ ನಶ್ವರತೆ, ಮುಪ್ಪು ಮರಣಗಳ ಸತ್ಯತೆ, ಆಧ್ಯಾತ್ಮದ ಸಾಕ್ಷಾತ್ಕಾರವನ್ನು ಪಡೆದು ಸಿದ್ಧಾರ್ಥ ಬುದ್ಧ ಅಂತ ಅನಿಸ್ಕೊಳ್ತಾನೆ. ಬುದ್ಧ ಅಂದರೆ ಸದಾ ಎಚ್ಚರವಾಗಿರುವವನು, ಜಾಗೃತನಾದವನು, ವಿವೇಕ, ಜ್ಞಾನಿ ಎಂದರ್ಥ. ಬುದ್ಧ ತನ್ನ ಅನುಯಾಯಿಗಳ ಜೊತೆಗೆ ಮೊದಲಿಗೆ ವಾರಣಾಸಿಯಲ್ಲಿ ಜೀವನ ತತ್ವಗಳನ್ನು ಜನರಿಗೆ ಬೋಧಿಸ್ತಾನೆ. ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ತ್ಯಜಿಸಿದಾಗ ಮಾತ್ರ ಆನಂದ ಪಡೆಯೋಕೆ ಸಾಧ್ಯ ಅಂತ ಹೇಳ್ತಾನೆ. ಸದಾ ಜಾಗೃತನಾಗಿರುವವನು, ಎಚ್ಚರ ಸ್ಥಿತಿಯಲ್ಲಿರುವವನು ಮಾತ್ರ ಮುಕ್ತಿಯನ್ನು ಹೊಂದಬಹುದು ಅಂತ ಆತ ಉಪದೇಶ ಮಾಡ್ತಾನೆ. ಆನಂದ ಅನ್ನುವವನು ಬುದ್ಧನ ಮೊದಲ ಭಿಕ್ಷು ಅನುಯಾಯಿಯಾಗಿದ್ದ. ಹೀಗೆ ತನ್ನ ಬೋಧನೆಗಳಿಂದ ಅನೇಕ ಜನರ ಜೀವನವನ್ನು ಬದಲಿಸಿ ಆತ ಎಲ್ಲರಿಗೂ ಮಾರ್ಗದರ್ಶಕನಾಗ್ತಾನೆ. ಕೊನೆಗೆ ತನ್ನ 80ನೇ ವರ್ಷದಲ್ಲಿ ಕುಶಿ ನಗರದಲ್ಲಿದ್ದ ಬುದ್ಧ ತನ್ನ ದೇಹವನ್ನು ತ್ಯಜಿಸ್ತಾನೆ. ಆದರೆ 1000 ವರ್ಷಗಳ ನಂತರವೂ ಕೂಡ ಅವನ ತತ್ವಗಳು ಇಂದಿಗೂ ಕೂಡ ಪ್ರಸ್ತುತ ಅಂತ ಅನಿಸಿಕೊಳ್ಳುತ್ತೆ.
1: ಆಮೇಲೆ ಗೌತಮ ಬುದ್ಧ ಅಂತ ಅನಿಸ್ಕೊಂಡ.
2: ಅಂತೂ ಸಿದ್ಧಾರ್ಥ ಕೊನೆಗೂ ಸನ್ಯಾಸಿನೇ ಆದ.
0: ಹ್ಞೂ ಮಕ್ಕಳೇ, ಆಸೆಯೇ ದುಃಖಕ್ಕೆ ಮೂಲ ಕಾರಣ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ನಂದಿನಿ. ನಮಸ್ತೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಜಗತ್ತು ವೈಜ್ಞಾನಿಕ ಅರಿವಿನ ಹಿಂದೆ ಸಾಗುತ್ತಿರುವ ಸಂದರ್ಭದಲ್ಲಿ ನಾವು ಹಳೆಯ ಸಂಪ್ರದಾಯಗಳಿಗೆ ಏಕೆ ಜೋತು ಬೀಳಬೇಕು ಎಂಬ ಪ್ರಶ್ನೆ ಕೆಲವರಲ್ಲಿದೆ. ಆದರೆ ಜನಪದ ಅಡುಗೆ ಉಡುಗೆ ಆಚಾರ ವಿಚಾರ ಸೇರಿ ನಮ್ಮ ಬದುಕಿನ ಪ್ರತಿಯೊಂದು ಆಯಾಮವು ಶ್ರೀಮಂತ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದು ಜನಪದ ಗಾಯಕ ಕೆ ಯುವರಾಜ್ ಹೇಳಿದರು. ಶಿವಮೊಗ್ಗ ನಗರದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರದ್ದಾಗಿದೆ ಎಂದರು. ದೇಶದ ಸಂಸ್ಕೃತಿ ಸಂರಕ್ಷಣೆಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದು. ಮಹಿಳೆಯರು ನಿತ್ಯ ಜೀವನದಲ್ಲಿ ನಿರ್ವಹಿಸುವ ಅನೇಕ ಕೆಲಸಗಳಿಗೆ ಸೂಕ್ತ ಮಾನ್ಯತೆ ದೊರೆಯದಿದ್ದರೂ ಅವರು ಬದ್ಧತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ. ಈ ಆಶಯವನ್ನು ಬಿಂಬಿಸುವ ಬಾತಂಗಿ ಬಾರವ್ವ ಜನಪದ ಗೀತೆಯನ್ನು ಹಾಡಿ ಇದೇ ವೇಳೆ ರಂಜಿಸಿದರು. ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾಡೋಜ ಡಾಕ್ಟರ್ HL ನಾಗೇಗೌಡರು ಆರಂಭಿಸಿದ ಕರ್ನಾಟಕ ಜಾನಪದ ಪರಿಷತ್ತು ಜನಪದ ಕಲೆ ಮತ್ತು ಕಲಾವಿದರಿಗೆ ನೆರವಾಗುವ ಹಲವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದೆ. ಜನಪದ ಕಲೆ ಹಾಗೂ ಕಲಾವಿದರನ್ನು ಜೋಪಾನ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಬೇಕು ಎಂದರು. 1946 ವಿಶ್ವ ಜಾನಪದ ದಿನಾಚರಣೆ ಆಚರಿಸಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಜನಪದ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಶಿವಮೊಗ್ಗ ನಗರದ 15 ಕಾಲೇಜುಗಳ ವಿದ್ಯಾರ್ಥಿಗಳು ತಂಡಗಳನ್ನು ರಚಿಸಿಕೊಂಡು ತಾಲೀಮು ನಡೆಸಿ ಉತ್ತಮ ಕಲಾ ಪ್ರದರ್ಶನ ನೀಡಿರುವುದು ಶ್ಲಾಘನೀಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಟಿ ಅವಿನಾಶ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಜ್ಞಾನ ಹಾಗೂ ಕೌಶಲಾಭಿವೃದ್ಧಿಯೊಂದಿಗೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವೇದಿಕೆ ಕಲ್ಪಿಸಲಾಗುತ್ತಿದೆ. ಕಾಲೇಜಿನ ವಿದ್ಯಾರ್ಥಿಗಳು ನೀಡಿರುವ ಜನಪದ ವಾದ್ಯ ಪರಿಕರಗಳು ಕಾಲೇಜಿನ ಆಸ್ತಿಯಾಗಿದ್ದು ವಿದ್ಯಾರ್ಥಿಗಳ ಆಸಕ್ತಿ ಹಾಗೂ ಉತ್ತಮ ಚಟುವಟಿಕೆಗಳಿಗೆ ಕಾಲೇಜು ಸದಾ ಬೆಂಬಲ ನೀಡಲಿದೆ ಎಂದರು. ಜೆಡಿಎಸ್ ಮುಖಂಡ ಕಾಂತರಾಜ್ ಸೋಮಿನಕೊಪ್ಪ, ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಡಾಕ್ಟರ್ ಕೆವಿ ಗಿರಿಧರ, ಸಾಂಸ್ಕೃತಿಕ ಸಂಚಾಲಕ ಡಾಕ್ಟರ್ ವೀರಶೆಟ್ಟಿ ರಾಥೋಡ್, ಸಾಂಸ್ಕೃತಿಕ ಸಮಿತಿ ಸಹ ಸಂಚಾಲಕ ಡಾಕ್ಟರ್ ಜಿಆರ್ ಲವ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಹಿಳ್ಳೋಡಿ ಉಪಸ್ಥಿತರಿದ್ದರು. ಜನಪದ ಕಲಾವಿದರಾದ ನಾಗರಾಜ್ ತೋಮ್ರಿ ಹಾಗೂ ಪ್ರಭಯ್ಯ ಜಕ್ಕಲಿಮಠ ಕಲಾ ಪ್ರದರ್ಶನ ನೀಡಿದರು. ಕಾಲೇಜಿನ ವಿದ್ಯಾರ್ಥಿಗಳ ವಿವಿಧ ಜನಪದ ತಂಡಗಳು ಹಾಡು ನೃತ್ಯ ಸೇರಿ ವೈವಿಧ್ಯಮಯ ಕಲಾ ಪ್ರದರ್ಶನ ನೀಡಿದವು. ಪರಂಜ್ಯೋತಿ ಹಾಡಿನ ಮೂಲಕ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಮುಂದಿನ ವಿವರ. 3 ವರ್ಷಕ್ಕೊಮ್ಮೆಯಾದರೂ ತಾಲ್ಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಬೇಕು ಎಂದು ನಿವೃತ್ತ ಪ್ರಾಚಾರ್ಯ ಬೆಮ್ಮನೆ ದಯಾನಂದ್ ಸಲಹೆ ನೀಡಿದರು. ಬೆಳ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ಫೆಬ್ರವರಿಯಲ್ಲಿ ನಡೆದ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸವಿಸವಿ ನೆನಪು ಕಾರ್ಯಕ್ರಮದಲ್ಲಿ ಮಾತನಾಡಿ, ಬೆಳ್ಳೂರು ಗ್ರಾಮ ಸಾಂಸ್ಕೃತಿಕವಾಗಿ ಅತ್ಯಂತ ಮುಂದುವರೆದಿದೆ. 1980ರ ದಶಕದಲ್ಲಿ ನಾಟಕ, ಯಕ್ಷಗಾನ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದ್ದವು. ಇಲ್ಲಿ ಅನೇಕ ಜಾನಪದ ಕಲಾವಿದರಿದ್ದಾರೆ ಎಂದರು. ವಕೀಲ ಎಸ್ಎಸ್ ಸಂತೋಷ್ ಕುಮಾರ್ ಮಾತನಾಡಿ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ಕಾರಿ ಶಾಲೆಗಳ ಮುಚ್ಚುವಿಕೆ, ಅಡಿಕೆ ಹಳದಿ ರೋಗ ಸೇರಿದಂತೆ ಮಲೆನಾಡಿನ ಜ್ವಲಂತ ಸಮಸ್ಯೆಗಳ ಪ್ರಸ್ತಾಪವಾಗಿದೆ. ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಯಬೇಕು ಎಂಬುದು ಕನ್ನಡ ಸಾಹಿತ್ಯ ಪರಿಷತ್ನ ಉದ್ದೇಶ. ಪ್ರತಿಯೊಬ್ಬರೂ ದಿನಪತ್ರಿಕೆ ಗ್ರಂಥಗಳನ್ನು ಓದಬೇಕು ಎಂದು ತಿಳಿಸಿದರು. ತಾಲೂಕು ಕಸಾಪ ಅಧ್ಯಕ್ಷ ಪೂರ್ಣೇಶ್, ಆರ್ ವೆಂಕಟರಮಣಯ್ಯ, ತಾಲೂಕು ಕಸಾಪ ಸಂಘಟನಾ ಕಾರ್ಯದರ್ಶಿ ಜುಬೇದ್, ಪ್ರಧಾನ ಕಾರ್ಯದರ್ಶಿ ನಂದಿನಿ ಆಲಂದೂರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಇ ದಿವಾಕರ್, ಮುಖಂಡ ಸುಬೋಧ್, ಎಚ್ಇ ಮಹೇಶ್, ರಾಧಿಕಾ ಅರ್ಜುನ್, ತಕ್ಷಕ್, ಸುಧಾ ಮಧುಕರ್, ಹಾತೂರು ಪ್ರಸನ್ನ, ಶೇಖರ ಶೆಟ್ಟಿ ಇತರರಿದ್ದರು. ಮುಂದಿನ ವಿವರ. ಆಧುನಿಕ ಜೀವನ ಶೈಲಿಯಿಂದ ಒತ್ತಡ ಹೆಚ್ಚಾಗುತ್ತಿದೆ ಎಂದು ಮನಃಶಾಸ್ತ್ರಜ್ಞ ಡಾಕ್ಟರ್ ಕಿರಣ್ ದೇಸಾಯಿ ಹೇಳಿದರು. ಶಿವಮೊಗ್ಗ ನಗರದ ಡೋಯಿಜೋಡೆ ಮಹಾಸಮಿತಿಯಿಂದ ಒತ್ತಡ ನಿರ್ವಹಣೆ ಮತ್ತು ಕುಟುಂಬ ಸಾಮರಸ್ಯ ಕುರಿತಾಗಿ ಹಮ್ಮಿಕೊಂಡಿದ್ದ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯಿಂದ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಒತ್ತಡ ಹರಡುತ್ತಿದೆ. ಹಿಂದೆ ಋಷಿಮುನಿಗಳಿಂದ ಬಂದಂತಹ ಜೀವನ ಪದ್ಧತಿ, ಯೋಗ, ಧ್ಯಾನಗಳನ್ನೆಲ್ಲ ಬದಿಗಿಟ್ಟು ಪಾಶ್ಚಿಮಾತ್ಯರ ವಿಚಾರಗಳನ್ನು ಅಳವಡಿಸಿಕೊಂಡಿದ್ದರಿಂದ ಒತ್ತಡ ಹೆಚ್ಚಾಗಿ ಕುಟುಂಬದಿಂದ ಸಮಾಜದವರೆಗೂ ಒತ್ತಡ ಸಾಂಕ್ರಾಮಿಕ ಕಾಯಿಲೆಯಂತೆ ಹರಡುತ್ತಿದೆ. ಈಗ 10 ಜನರಲ್ಲಿ 6 ಜನರು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಾರೆಂದು ಅಧ್ಯಯನಗಳು ತಿಳಿಸಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸನಾತನ ಧರ್ಮದಲ್ಲಿ ಮನುಷ್ಯನ ಮರಣ ನಂತರ 11 ದಿನಗಳ ಕಾಲ ಉತ್ತರಕ್ರಿಯೆ ವಿಧಿಗಳನ್ನು ಮಾಡಬೇಕೆಂದು ತಿಳಿಸಲಾಗಿದೆ. ದೇಹದಲ್ಲಿ 7 ಪದರಗಳು ಇರುತ್ತವೆ. ವ್ಯಕ್ತಿಯ ಮರಣದ ನಂತರ 11 ದಿನಗಳ ಅವಧಿಯಲ್ಲಿ ಈ ಪದರಗಳು ನಾಶವಾಗುವುದರಿಂದ 11 ದಿನಗಳವರೆಗೆ ಕಾರ್ಯ ಮಾಡಲಾಗುತ್ತದೆ. ಸನಾತನ ಧರ್ಮ ಅನೇಕ ವೈಜ್ಞಾನಿಕ ವಿಷಯಗಳನ್ನು ತನ್ನಲ್ಲಿ ಇಟ್ಟುಕೊಂಡಿದೆ. ಹಾಗಾಗಿ ಸನಾತನ ಜೀವನ ಪದ್ಧತಿ ಹಿಂದೆ ಹೋದರೆ ಯಾವ ಕಾಯಿಲೆಗಳು ಹತ್ತಿರ ಬರುವುದಿಲ್ಲ ಎಂದರು. ಶಾಲೆಗಳಲ್ಲಿ ಮಕ್ಕಳಿಗೆ ಜೀವನ ಶೈಲಿ, ಉದ್ಯೋಗ, ಒತ್ತಡ ನಿರ್ವಹಣೆ, ಜೀವನೋತ್ಸಾಹದಂತಹ ಪಾಠಗಳನ್ನು ಬಿಟ್ಟು ಅಕ್ಬರ್ ಬಾಬರ್ ಪಾಠಗಳನ್ನು ಮಕ್ಕಳ ತಲೆಯಲ್ಲಿ ತುಂಬುತ್ತಿದ್ದಾರೆ. ಈಗಿನ ಪಠ್ಯಕ್ರಮವೇ ಸರಿಯಿಲ್ಲ, ಮಕ್ಕಳಿಗೆ ಶಿಕ್ಷಣ ಶಿಕ್ಷೆಯಾಗಿ ಪರಿಣಮಿಸಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಶ್ಯಾಮ್ ಸುಂದರ್, ಪ್ರಧಾನ ಕಾರ್ಯದರ್ಶಿ ಡಿಎನ್ ಪ್ರೀತಮ್ ಕುಮಾರ್, ಕಾರ್ಯದರ್ಶಿ ರಂಗರಾಜು, ಖಜಾಂಚಿ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಒಂದೂವರೆಯಿಂದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ 500 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಆರಂಭಗೊಳಿಸುವ ಗುರಿಯಿದೆ. ದೇವಸ್ಥಾನಕ್ಕಿಂತ ಸರ್ಕಾರಿ ಶಾಲೆಗಳೇ ದೊಡ್ಡದು ಎಂಬ ಮನೋಭಾವನೆಯನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯ ಸೈನ್ಸ್ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಎಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ಮತ್ತು ಎಜಾಕ್ಸ್ ಇಂಜಿನಿಯರಿಂಗ್ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಸಿಎಸ್ಆರ್ ನಿಧಿ ಅಡಿ 13.50 ಕೋಟಿ ರೂ ವೆಚ್ಚದ ನೂತನ ಕೆಪಿಎಸ್ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಕೆಪಿಎಸ್ಗಳು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶ ಹೊಂದಿವೆ. ಸಿಎಸ್ಆರ್ ನಿಧಿಯಡಿ ರಾಜ್ಯಾದ್ಯಂತ 1000 ಕೆಪಿಎಸ್ಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ನಗರ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹಲವು ಮಹತ್ವದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಇಂದು ತಮ್ಮ ಇಲಾಖೆಗೆ ಬಹಳ ಮಹತ್ವದ ದಿನವಾಗಿದೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಪರಿಕಲ್ಪನೆಯಡಿ ಸಮಾಜದ ಸಹಭಾಗಿತ್ವದೊಂದಿಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ. ದೇವಸ್ಥಾನಗಳಿಗಿಂತ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಅತ್ಯಂತ ಹಿರಿದು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶ್ರಾವಣ ಮಾಸದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಶಕ್ತಿ ತುಂಬುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. 13.5 ಕೋಟಿ ರೂ ವೆಚ್ಚದ ಯೋಜನೆ ಸಣ್ಣ ವಿಷಯವಲ್ಲ. ಯಜಾಕ್ ಸಂಸ್ಥೆ ಹಾಗೂ ವಿಜಯ್ ಅವರ ಶಿಕ್ಷಣದ ಮೇಲಿನ ಕಾಳಜಿ ಮತ್ತು ಸಮಾಜಮುಖಿ ಕಾರ್ಯ ಶ್ಲಾಘನೀಯ. ಇಂತಹ ಯೋಜನೆಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಲಿವೆ ಎಂದು ಹೇಳಿದರು. ರಾಜಕೀಯ ಚುನಾವಣೆಯಲ್ಲಿ ಮಾತ್ರ, ಚುನಾವಣೆಗಳ ನಂತರ ಅಭಿವೃದ್ಧಿಯೇ ನಮ್ಮ ಮಂತ್ರವಾಗಿದ್ದು ಸಚಿವ ಮಧು ಬಂಗಾರಪ್ಪ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳು ಆಗುತ್ತಿವೆ. ಶ್ರಾವಣ ಮಾಸದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿರುವುದು ಶುಭ ಸಂಕೇತವಾಗಿದ್ದು ಈ ಶಾಲಾ ಕಟ್ಟಡ ಶೀಘ್ರದಲ್ಲೇ ಪೂರ್ಣಗೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯ ಒದಗಿಸಲಿ ಎಂದು ಆಶಿಸಿದರು. ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ, ಜವಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಚೇತನ್ ಗೌಡ, ಎಜಾಕ್ಸ್ ಇಂಜಿನಿಯರಿಂಗ್ ಚಾರಿಟಬಲ್ ಟ್ರಸ್ಟ್ನ ಕಲ್ಯಾಣಿ ವಿಜಯ್, ಪ್ರಮುಖರಾದ ಆರ್ ಪ್ರಸನ್ನಕುಮಾರ್, ಎಚ್ಸಿ ಯೋಗೇಶ್, ಸಿಎಚ್ ಚಂದ್ರಭೂಪಾಲ್, ಮಧು ಪ್ರಭಾಕರ್, ಯಮುನಾ ರಂಗೇಗೌಡ, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ಎಸ್ಪಿ ಬಿ ನಿಖಿಲ್, ಡಿಡಿಪಿಐ ಎಸ್ಆರ್ ಮಂಜುನಾಥ್, ಬಿಇಒ ರಮೇಶ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಬಜೆಟ್ನಲ್ಲಿ ಪ್ರಕಟಿಸಿದಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ವಿತರಿಸಿದ್ದು, ಮುಂದಿನ ದಿನಗಳಲ್ಲಿ ನೋಟ್ಬುಕ್ಗಳನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಕರ್ತವ್ಯ. ಆದರೆ ಎಲ್ಲವನ್ನು ಒಮ್ಮೆಲೆ ಮಾಡಲಾಗುವುದಿಲ್ಲ. ಹಂತ ಹಂತವಾಗಿ ರಾಜ್ಯದ ಎಲ್ಲ ಶಾಲೆ ಪಿಯು ಕಾಲೇಜುಗಳಲ್ಲಿಯೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಮಾಡುತ್ತೇವೆ ಎಂದರು. ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆ, ಕಾಲೇಜಿನಲ್ಲಿ ತಾವು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಹೇಳಿಕೊಂಡರೆ ಅದನ್ನು ತಕ್ಷಣ ಪರಿಶೀಲಿಸಿ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂದಿನ ವಿವರ. ಪ್ರಯಾಣಿಕರ ಅನುಕೂಲಕ್ಕಾಗಿ ಅರಸಾಳು ಮತ್ತು ಕುಂಸಿ ನಿಲ್ದಾಣಗಳಲ್ಲಿ ಕೆಲ ರೈಲುಗಳ ನಿಲುಗಡೆ ಅವಧಿಯನ್ನು 1 ತಿಂಗಳು ವಿಸ್ತರಿಸಲಾಗಿದೆ. ಮೈಸೂರು ತಾಳಗುಪ್ಪ ಡೈಲಿ ಎಕ್ಸ್ಪ್ರೆಸ್ ರೈಲಿನ ಅರಸಾಳು ನಿಲ್ದಾಣದಲ್ಲಿ ನಿಲುಗಡೆ ಹಾಗೂ ತಾಳಗುಪ್ಪ ಮೈಸೂರು ಡೈಲಿ ಎಕ್ಸ್ಪ್ರೆಸ್ ರೈಲುಗಳ ಅರಸಾಳು ಮತ್ತು ಕುಂಸಿ ನಿಲ್ದಾಣಗಳಲ್ಲಿ ತಾತ್ಕಾಲಿಕ ನಿಲುಗಡೆಯನ್ನು ಇನ್ನು 1 ತಿಂಗಳ ಅವಧಿಗೆ ವಿಸ್ತರಿಸಲಾಗಿದೆ. ಈ ನಿಲ್ದಾಣಗಳಲ್ಲಿ ರೈಲುಗಳ ನಿಲುಗಡೆಯು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಮುಂದುವರೆಯಲಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ವೇಳಾಪಟ್ಟಿಯಂತೆಯೇ ರೈಲುಗಳು ಈ ನಿಲ್ದಾಣಗಳಲ್ಲಿ ನಿಲ್ಲಲಿವೆ ಎಂದು ಮೈಸೂರು ವಿಭಾಗದ ಪಿಆರ್ಒ ಗಿರೀಶ್ ಧರ್ಮರಾಜ್ ಕಲಗೊಂಡ ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರದಲ್ಲಿ ಹೊಸ ಆಟೋ ರಿಕ್ಷಾ ಸಂಚರಿಸಲು ಯಾವುದೇ ಕಾರಣಕ್ಕೂ ಪರ್ಮಿಟ್ ನೀಡಬಾರದು ಎಂದು ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಅಜ್ಗರ್ ಪಾಷಾ ಒತ್ತಾಯಿಸಿದರು. ಶಿವಮೊಗ್ಗ ನಗರದಲ್ಲಿ ಈಗಾಗಲೇ 8,000 ಆಟೋಗಳಿದ್ದು ಜೀವನ ನಡೆಸುವುದೇ ಕಷ್ಟವಾಗಿದೆ. ಹೊಸದಾಗಿ ಪರ್ಮಿಟ್ ನೀಡಿದರೆ ಅನಿವಾರ್ಯವಾಗಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಿವಮೊಗ್ಗ ನಗರದಲ್ಲಿ ಕಾರ್ಖಾನೆಗಳಿಲ್ಲ, ಪ್ರವಾಸಿ ತಾಣಗಳಿಲ್ಲ, ನಗರ ಚಿಕ್ಕದು, ಆದರೂ 8,000 ಆಟೋ ಮತ್ತು ಹೆಚ್ಚಿನ ಸಿಟಿ ಬಸ್ಗಳಿವೆ. ಸಾಲ ಮಾಡಿ ಆಟೋ ಖರೀದಿಸಿದ ಚಾಲಕರು ದಿನಕ್ಕೆ 300 ರು ಉಳಿಸುವುದೇ ಕಷ್ಟ. ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬ, ಆಟೋ ನಿರ್ವಹಣೆ ಮಾಡಲಾಗದೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ಎಂದರು. ಈಗಿರುವ ಆಟೋಗಳ ಸಂಖ್ಯೆಯೇ ಮುಂದಿನ 10 ವರ್ಷಕ್ಕೆ ಸಾಕು. ಆದರೆ 2026 ಜುಲೈ 15 ಆರ್ಟಿಎ ಸಭೆಯಲ್ಲಿ ಒಬ್ಬರಿಗೆ ಒಂದು ಪರ್ಮಿಟ್ ನೀಡುವ ನಿರ್ಣಯ ಮಾಡಲಾಗಿದೆ. ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಈ ನಿರ್ಣಯ ಬಿಟ್ಟು ಮುಂದಿನ 10 ವರ್ಷ ಹೊಸ ಪರ್ಮಿಟ್ ನೀಡಬಾರದು ಎಂದು ಆಗ್ರಹಿಸಿದರು. ಸಿಎನ್ಜಿ ದರ ಕೂಡ ಏರಿಸಲಾಗಿದೆ. 1 ಕೆಜಿಗೆ 93 ರು ಇತ್ತು, ಈಗ 95 ರು ಮಾಡಿದ್ದಾರೆ. ಇದು ಕೂಡ ಆಟೋ ಚಾಲಕರಿಗೆ ಹೊರೆಯಾಗಲಿದೆ ಮತ್ತು ನಗರದಲ್ಲಿ ರ್ಯಾಪಿಡೋ ಬೈಕ್ಗಳಿಗೆ ಅವಕಾಶ ಇಲ್ಲದಿದ್ದರೂ ಕೂಡ ಅವು ಸಂಚರಿಸುತ್ತಿವೆ. ಸಾರಿಗೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂಘದ ಸಂಸ್ಥಾಪಕ ಅಲ್ಲಾಬಕ್ಷಿ ಮಾತನಾಡಿ, ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5:00 ಇದ್ದ ಒನ್ ಹ್ಯಾಂಡ್ ಆಫ್ ದರವನ್ನು ಬೆಳಗಿನ ಜಾವ 5:30 ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಜಿಲ್ಲಾಧಿಕಾರಿಗೆ ಹಾಗೂ ಆರ್ಟಿಒ ಅಧಿಕಾರಿಗೆ ಅಭಿನಂದನೆ ಸಲ್ಲಿಸಿದರು. ಪದಾಧಿಕಾರಿಗಳಾದ ಜಮೀಯುಲ್ಲಾ, ಮುಜೀಬುಲ್ಲಾ, ಇರ್ಫಾನ್, ರಮೇಶ್, ಎಎನ್ ಸಂತೋಷ್, ಫಯಾಜ್, ಫೈರೋಜ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಶರಾವತಿ ಮುಳುಗಡೆ ಸಂತ್ರಸ್ತರ ಅರಣ್ಯ ಭೂಮಿಯನ್ನು ಡಿನೋಟಿಫೈ ಮಾಡಲು ಕೇಂದ್ರ ಸರ್ಕಾರದ ಅನುಮತಿ ಪಡೆಯುವ ನಿಟ್ಟಿನಲ್ಲಿ ಸಲ್ಲಿಸಬೇಕಾದ ಪ್ರಸ್ತಾವನೆ ಕುರಿತು ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಶರಾವತಿ ಮುಳುಗಡೆ ಸಂತ್ರಸ್ತರ ಅರಣ್ಯ ಭೂಮಿಯನ್ನು ಡಿನೋಟಿಫೈ ಮಾಡುವ ಪ್ರಕ್ರಿಯೆ, ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಪ್ರಸ್ತಾವನೆಯಲ್ಲಿರಬೇಕಾದ ಅಗತ್ಯ ದಾಖಲೆಗಳು ಹಾಗೂ ಕೈಗೊಳ್ಳಬೇಕಾದ ಮುಂದಿನ ಕ್ರಮಗಳ ಕುರಿತು ಸಮಗ್ರವಾಗಿ ಚರ್ಚಿಸಿದರು. ಕೇಂದ್ರ ಸರ್ಕಾರದ ಅನುಮತಿ ಪಡೆಯುವ ಪ್ರಕ್ರಿಯೆಯಲ್ಲಿ ಯಾವುದೇ ವಿಳಂಬವಾಗದಂತೆ ಅಗತ್ಯ ದಾಖಲೆಗಳು ಹಾಗೂ ಮಾಹಿತಿಯನ್ನು ಸಮಗ್ರವಾಗಿ ಸಿದ್ಧಪಡಿಸಿ ನಿಯಮಾನುಸಾರ ಪ್ರಸ್ತಾವನೆ ಸಲ್ಲಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ವಿಷಯಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಿಲ್ಲೆಯ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಸಾರ್ವಜನಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಗಳ ನಡುವೆ ಸಮನ್ವಯದೊಂದಿಗೆ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಪರಿಣಾಮಕಾರಿಯಾಗಿ ತಲುಪುವಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಸಚಿವರು ಸೂಚಿಸಿದರು. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ಸಿಸಿಎಫ್ ಹನುಮಂತಪ್ಪ, ಎಡಿಸಿವಿ ಅಭಿಷೇಕ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಎಚ್ಪಿ ಮೈತ್ರಿ, ಡಿಡಿಎಲ್ಆರ್ ಆಶಾಕುಮಾರಿ, ಬಿಎ ರಮೇಶ್ ಹೆಗಡೆ ಉಪಸ್ಥಿತರಿದ್ದರು. ಮುಂದಿನ ವಿವರ. ಬಿಡದಿ ರೈತರ ಹೋರಾಟ ಬೆಂಬಲಿಸಿ ರೈತ ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಬೈರಮಂಗಲ ಕುಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೂ ಹಿತರಕ್ಷಣಾ ಸಂಘದ ಸಹಯೋಗದಲ್ಲಿ 25 ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಅಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಹೇಳಿದರು. 550 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷಿಸುತ್ತಿದೆ. ಹಾಗಾಗಿ ಯಾವುದೇ ಕಾನೂನು ತಳಹದಿ ಇಲ್ಲದ ರೈತ, ಕೃಷಿ ಮತ್ತು ಪರಿಸರ ವಿರೋಧಿ ಬಿಡದಿ ಟೌನ್ಶಿಪ್ ಯೋಜನೆ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ಹೋರಾಟ ಕೈಗೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬಿಡದಿ ರೈ ಹೋರಾಟಕ್ಕೆ ದೇಶಾದ್ಯಂತ ಬೆಂಬಲ ವ್ಯಕ್ತವಾಗುತ್ತಿದೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ದ್ವಿಮುಖ ಧೋರಣೆ ಅನುಸರಿಸುತ್ತಿದೆ. ಸುಪ್ರೀಂಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ ನೇತೃತ್ವದಲ್ಲಿ ಹಿಯರಿಂಗ್ನಲ್ಲಿ ಯೋಜನೆಗೆ ಯಾವುದೇ ತಳಹದಿ ಇಲ್ಲ. ಅಲ್ಲದೆ ಹೈಕೋರ್ಟ್ ಸುಪ್ರೀಂಕೋರ್ಟ್ ಆದೇಶದ ಉಲ್ಲಂಘನೆ ಎಂದು ತಿಳಿಸಿದ್ದರೂ ವಿಚಾರಣೆ ವೇಳೆ 80% ಭಾಗದ ರೈತರ ಭೂಮಿ ಕೊಡುವುದಿಲ್ಲ ಎಂದರು. ಸರ್ಕಾರ ಭೂಸ್ವಾಧೀನವನ್ನು ಸಮರ್ಥಿಸಿಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜುಲೈ 14 ಸಮಿತಿ ರಚಿಸುವುದಾಗಿ ಘೋಷಿಸಿದ್ದರು. 9 ನ್ಯಾಯಮೂರ್ತಿ ಗುರುನಾಥ್ ನರೇಂದ್ರ ನೇತೃತ್ವದಲ್ಲಿ ಸಮಿತಿ ಸದಸ್ಯರ ಪಟ್ಟಿ ಬಿಡುಗಡೆ ಮಾಡಿ 30 ದಿನಗಳಲ್ಲಿ ವರದಿ ಪಡೆಯುವುದಾಗಿ ಹೇಳಿದ್ದರು.
ಆದರೆ ಸಮಿತಿ ರಚನೆ ಮಾಡಿ 1.5 ತಿಂಗಳಾದರೂ ಸರ್ಕಾರಿ ಆದೇಶವೇ ಹೊರಬಿದ್ದಿಲ್ಲ. ಪಟ್ಟಿ ಬಿಡುಗಡೆಯಾಗಿ 15 ದಿನವಾದರೂ ಕ್ರಮವಿಲ್ಲ. ಇದು ದುರುದ್ದೇಶದ ವಿಳಂಬ ಎಂದು ದೂರಿದರು. 1.5 ವರ್ಷದಿಂದ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಒಮ್ಮೆಯೂ ರೈತರ ಜತೆ ಮಾತುಕತೆ ನಡೆಸಿಲ್ಲ. ಪರೋಕ್ಷವಾಗಿ ಸರ್ಕಾರದ ರಿಯಲ್ ಎಸ್ಟೇಟ್ ಹುನ್ನಾರಕ್ಕೆ ಸಹಕರಿಸುತ್ತಿವೆ ಎಂದರು. ಪ್ರಮುಖರಾದ ಶೇಷಪ್ಪ, ಹಿಟ್ಟೂರು ರಾಜು ಹನುಮಪ್ಪ, ಕೆಎಲ್ ಅಶೋಕ್, ಎಚ್ಎಂ ಜ್ಞಾನೇಶ್, ಇಬಿ ಜಗದೀಶ್, ಕೆ ರಾಘವೇಂದ್ರ ಸುದ್ದಿಗೋಷ್ಠಿಯಲ್ಲಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ

ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
3: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
2: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक, सामान्य सेवा केंद्र, ग्राम वन केंद्र, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವೀಗ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪರಿಸರ ಪರಿಚಯ, ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯಗಳಿದೆ. ಹಾಗೆ ಪರಿಸರದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕೆ ಕೂಡ ಹಲವಾರು ವಿಷಯಗಳಿದೆ. ಅದರಲ್ಲೂ ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಜಲಪಾತ, ಪ್ರಾಣಿ ಪಕ್ಷಿ, ಜಲಚರಗಳು, ಎಲ್ಲ ಜೀವಿಗಳು ಕಂಡು ಬರುತ್ತೆ. ಹಾಗೆ ಪರಿಸರ ಕಾಳಜಿ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ನದಿ, ಕಾಡು, ಜಲಪಾತ ಅಂತ ಹೇಳುವಾಗ ನಮಗೆ ನಮ್ಮ ಕಣ್ಣು ಮುಂದೆ ಕಾಣುವಂತಹ ಕತೆಗಳೇ ಬೇರೆ, ಹಾಗೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಕತೆಗಳೇ ಬೇರೆ. ಅದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರಿದ್ದಾರೆ. ಅವರು ನದಿಗಳು ಜೊತೆಗೆ ಜಲಪಾತಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕಾಗಿ ನಮ್ಮ ಜೊತೆನೇ ಇದ್ದಾರೆ. ಹಾಗಿದ್ಮೇಲೆ ಇವತ್ತು ಅಜಯ್ ಕುಮಾರ್ ಶರ್ಮಾ ಅವರು ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಕೂಡ ನನಗೂ ಇದೆ. ಹಾಗಿದ್ರೆ ಅವ್ರ ಜೊತೆ ಈ ಮಾತುಕತೆಯನ್ನ ಪ್ರಾರಂಭಿಸೋಣ. ಅಜಯ್ ಕುಮಾರ್ ಶರ್ಮಾ ಅವರೇ, ನಮಸ್ತೆ.
5: ನಮಸ್ತೆ.
4: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ಥ್ಯಾಂಕ್ ಯು ವೆರಿ ಮಚ್.
4: ಓಕೆ ಅಜಯ್ ಕುಮಾರ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲೂ ಈಗ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ಪಂಚಗಂಗಾವಳಿ ಅಂತ, ಅಂದ್ರೆ 5 ನದಿಗಳು ಒಂದೇ ಸ್ಥಳದಲ್ಲಿ ಉಗಮ ಆಗುತ್ತೆ ಅಂತ. ಆ ನದಿಗಳೆಲ್ಲ ಯಾವುದು? ಹಾಗೆ ಅದರಲ್ಲಿ ನಮ್ಮ ಶಿವಮೊಗ್ಗದ ನದಿಗಳು ಎಷ್ಟಿದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್.
5: ನೋಡಿ, ಹೋದ ಸಂಚಿಕೆಯಲ್ಲಿ ಹೇಳಿದೆ, ಪಂಚಗಂಗಾವಳಿಯಲ್ಲಿ ವರಾಹಿ ನದಿ, ಆಮೇಲೆ ಕೇದಕ, ಕುಬ್ಜ, ಚಕ್ರ ಮತ್ತು ಕೊಲ್ಲೂರು ಕ್ಷೇತ್ರದಲ್ಲಿ ಹರಿಯುವ ಸೌಪರ್ಣಿಕ ನದಿಗಳು ಎಲ್ಲ ಒಂದೇ ಕಡೆ ಸೇರಿ ಅರಬ್ಬಿ ಸಮುದ್ರ ಸೇರ್ತದೆ ಅಂತೇಳಿ. ಸೊ ಇದರೊಳಗೆ ನಮ್ಮ ಶಿವಮೊಗ್ಗಕ್ಕೆ ಅಥವಾ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ 2 ನದಿಗಳು ಪ್ರಮುಖವಾಗಿದೆ. ಒಂದು ವರಾಹಿ ನದಿ, ಒಂದು ಚಕ್ರ. ಆಮೇಲೆ ಚಕ್ರ ಉಪನದಿ ಸಾವೆಹಕ್ಲು ಸಹ ಅದರಲ್ಲೂ ಒಂದು. ಸೊ ಈ ಚಕ್ರ ಸಾವೆಹಕ್ಲು ಬಗ್ಗೆ ನಾನು ಹೋದ ಸಂಚಿಕೆಯಲ್ಲಿ ಹೇಳಿದ್ದೆ. ಅದೇ ರೀತಿ ವರಾಹಿ ಸಹ ನಮಗೆ ಬಹಳ ಮುಖ್ಯ. ಯಾಕಂದರೆ ಈ ವರಾಹಿ ನದಿ ಏನಿದೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಈ ಆಗುಂಬೆ ರಸ್ತೆಯಲ್ಲಿ ಹೋಗ್ಬೇಕಾರೆ ಮೇಘರವಳ್ಳಿ ನಂತರದಲ್ಲಿ ಬಲಕ್ಕೆ ಒಂದು 2 ಗುಡ್ಡಗಳು ಕಾಣಿಸ್ತದೆ. ಆ ಗುಡ್ಡದಲ್ಲಿ ಹುಟ್ಟುವ ನದಿ ವರಾಹಿ ನದಿ ಅಂತೇಳಿ. ಈ ಮೇಘರವಳ್ಳಿ ನಂತರದಲ್ಲಿ ಒಂದು ಬೋರ್ಡ್ ಸಿಗ್ತದೆ ನಿಮಗೆ ಹೋಗ್ಬೇಕಾರೆ, ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತೇಳಿ. ಆಮೇಲೆ ಕೌಳೆದುರ್ಗ ಹಿಂದೆಲ್ಲ ಈಗ ಮೇಲ್ಗಡೆ ಬಿಡ್ತಾ ಇಲ್ಲ. ಸೊ ಕೌಳೆದುರ್ಗದ ಮೇಲ್ಭಾಗದಲ್ಲಿ ಶಿಖರೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಸೊ ಶಿಖರ ಅಂದರೆ ಕೌಳೆದುರ್ಗ ಕೋಟೆಯ ಶಿಖರ ಅಂತೇಳಿ. ಸೊ ಆ ಶಿಖರೇಶ್ವರಲ್ಲಿ ನಿಂತಾಗ ನಿಮಗೆ ಒಂದು ಹಿನ್ನೀರಿನ ದೃಶ್ಯ ಕಾಣಿಸ್ತದೆ. ಸೊ ಕೌಳೆದುರ್ಗಕ್ಕೆ ಯಾರು ಹೋಗಿರ್ತಾರೆ ಎಲ್ಲರಿಗೂ ಅದು ನೋಡಿರ್ತಾರೆ. ಸೊ ಯಾ ನೀರಿನ ಹಿನ್ನ, ತುಂಬ ಜನಕ್ಕೆ ಅದು ಗೊತ್ತಾಗಲ್ಲ ಯಾ ನೀರು ಅಂತ. ಎಲ್ಲ ತುಂಬ ಜನ ಶರಾವತಿ ಹೊರಗಡೆಯಿಂದ ಬಂದವರು ಎಲ್ಲದಕ್ಕೂ ಶರಾವತಿ ಅಂತ ಹೇಳ್ತಾರೆ. ಅದು ಶರಾವತಿ ಹಿನ್ನೀರಲ್ಲ, ವರಾಹಿ ನೀರು. ಸೊ ಈ ವರಾಹಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಡ್ಯಾಮೇ ವರಾಹಿ ಡ್ಯಾಮ್ ಅಂತ ಹೇಳ್ತೀವಿ, ಅಥವಾ ಮಾಣಿ ಡ್ಯಾಮ್ ಅಂತ ಹೇಳ್ತೀವಿ. ಸೊ ಮಾಣಿ ಅಂತ ಯಾಕೆ ಹೆಸರು ಬಂತು ಅಂದರೆ ಎಲ್ಲಿ ಡ್ಯಾಮ್ ಕಟ್ಟಿದ್ರೆ ಆ ಊರಿನ ಹೆಸರು ಮಾಣಿ ಅಂತ ಇತ್ತು. ಸೊ ಅಲ್ಲೂ ಸಹ ಸಾಕಷ್ಟು ಮುಳುಗಡೆ ಆಗ್ತವೆ. ವಿಶೇಷ ಏನಂದರೆ ಈ ನಾವು ಈ ಆಗುಂಬೆ ಹೋಗಬೇಕಾದ್ರೆ ಒಂದಿಷ್ಟು ಹಳ್ಳಿಗಳು ಬರ್ತವೆ, ಅದು ತೀರ್ಥಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಿದ್ದಲ್ಲ, ಹೊಸನಗರ ತಾಲೂಕಿಗೆ. ನೋಡಿ, ಈ ಡ್ಯಾಮ್ ಆದಮೇಲೆ ಒಂದಿಷ್ಟು ರೆವೆನ್ಯೂನ ವಿಲೇಜಸ್ಗಳನ್ನು ಹಿಂದೆ ಮುಂದೆ ಮಾಡಬೇಕಿತ್ತು, ನಾವು ಮಾಡಿಲ್ಲ. ಉದಾಹರಣೆಗೆ ಕೊಡಚಾದ್ರಿ ತಗೊಳ್ಳಿ, ಕೊಡಚಾದ್ರಿ ನೆತ್ತಿ ಮೇಲೆ ಹೋದಾಗ ಅಲ್ಲಿ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ಬರ್ತದೆ. ಒಂದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಬರ್ತದೆ, ಸಾಗರನೂ ಸಹ ಬರ್ತದೆ, ಇನ್ನೊಂದು ಮೂಲೆಯಲ್ಲಿ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬರ್ತದೆ. ಅಂದರೆ ಆ ಮ್ಯಾಪ್ಗಳನ್ನು ನಾವು ಇದು ಮಾಡಿಲ್ಲ, ಅಂದರೆ ಹಿಂದೆ ಈ ಡ್ಯಾಮ್ಗಳು ಇರಲಿಲ್ಲ, ಸೊ ಮುಳುಗಡೆ ಜಾಗ ಇರಲಿಲ್ಲ. ಸೊ ಈ ವರಾಹಿ ಅಲ್ಲಿಂದ ಹರಿದು ಹೋಗಬೇಕಾದ್ರೆ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ತುಂಬ ಅದ್ಭುತವಾಗಿದೆ. ಈ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಈ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಅಲ್ಲಿ ವರಾಹಿ ನದಿಯ ಒಂದು ಮೊದಲನೇ ಜಲಪಾತ ಕಟ್ಟಿನ ಮಡಿಕೆ ಜಲಪಾತ ಅಂತೇಳಿ ಬಹಳ ಅದ್ಭುತವಾಗಿದೆ. ಅಲ್ಲೊಂದು ಗುಹೆಯೂ ಇದೆ. ಸೊ ಅಗಸ್ತ್ಯ ಮುನಿಗಳ ಗುಹೆ ಅಂತ ಅಲ್ಲಿ ಪೌರಾಣಿಕ ಕಥೆಗಳಿದ್ದಾವೆ. ಆದರೆ ಮಳೆಗಾಲದಲ್ಲಿ ಮಾತ್ರ ಭಾಳ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಬೋದು, ಯಾಕಂದರೆ ಜಾರುವಿಕೆ ಸಾಕಷ್ಟಿದೆ. ಸೊ ಅಲ್ಲಿ ಏನಾದ್ರು ಬಿದ್ದರೆ ನಿಮಗಲ್ಲಿ ಮೊಬೈಲ್ ಟವರ್ ಇಲ್ಲ ಏನಿಲ್ಲ. ಸೊ ಆದಷ್ಟು ಮಳೆಗಾಲದಲ್ಲಿ ಅಲ್ಲಿಗೆ ಹೋಗೋದು ಬೇಡ. ನಂತರದಲ್ಲಿ ಅದು ಹಾಗೆ ಮುಂದೆ ಹೋಗಿ ಸೊ ವರಾಹಿ ನದಿ ಕೆಳಗೆ ಧುಮುಕಬೇಕಾರೆ ಜಲಪಾತ ಸೃಷ್ಟಿಯಾಗ್ತದೆ, ಅದೇ ಕುಂಚಿಕಲ್ ಜಲಪಾತ. ಸೊ ಈಗ ಜೋಗ, ಹಾಂ, ಸೊ ಹೈಟು. ಸೊ ಈಗ ನೋಡಿ, ನಾವು ಜೋಗ ಜಲಪಾತ ಏನಿದೆ ಒಂದೇ ಇದ್ರೊಳಗೆ ಜಿಗಿತದೆ, ಆದ್ರೆ ಕುಂಚಿಕಲ್ ಆಗಲ್ಲ, ನಾಲ್ಕು ಲೇಯರ್ ಅಂತ ಹೇಳ್ತೀವಿ. ಸೊ ಒಂದು ಎರಡು ಮೂರು ನಾಲ್ಕು ಲೇಯರ್ ಅಲ್ಲಿ ಕೆಳಗೆ ಬಿದ್ದಾಗ ಅದು ಜಲಪಾತ ಆಗ್ತದೆ. ಸೊ ಲೆಂತ್ ವೈಸ್ ನೋಡಿದಾಗ ಕುಂಚಿಕಲ್ ಇಸ್ ಹೈಯೆಸ್ಟ್. ಸೊ ಹಿಂದೆ ಕುಂಚಿಕಲ್ ಅಂದ್ರೆ ಈ ಮೈಸೂರು ಮತ್ತೆ ಕೆಳಗಡೆ ಏನು ಮೆಡ್ರಾಸ್ ಪ್ರೆಸಿಡೆನ್ಸಿ ಅವರಿಬ್ರು ಅವಾಗ ಸರ್ವೆ ಮಾಡಿ ಅಲ್ಲಿ ಅಲ್ಲೂ ಸಹ ಒಂದು ವಿದ್ಯುತ್ ಇದನ್ನ ಯೋಜನೆ ಮಾಡ್ಬೇಕಂತ ಹೊರಟಿದ್ರು, ಅದು ಕೈಗೂಡ್ಲಿಲ್ಲ. ಸೊ ಈ ವರಾಹಿ ಡ್ಯಾಮ್ ಆಗಕ್ಕಿಂತ ಮುಂಚೆ ಈ ಕುಂಚಿಕಲ್ ಫಾಲ್ಸಿನ ಏನು ಶಬ್ದ ಎಷ್ಟು ಜೋರಾಗಿತ್ತು ಅಂದರೆ, ಈ ಕೆಳಗಡೆ ಹೊಸಂಗಡಿ ಅಂತಿದೆ, ತೊಂಬಟ್ಟು ಅಂತಿದೆ, ಈ ತೊಂಬತ್ತು ಹತ್ರನೂ ಅಲ್ಲೊಂದು ಜಲಪಾತ ಆಗ್ತದೆ ಇದೇ ನದಿಗೆ ಸೇರಿದಂಗೆ. ಈ ಕಾಂತಾರ ಸಿನಿಮಾದಲ್ಲಿ ಆ ಜಲಪಾತದ ಒಂದು ದೃಶ್ಯ ಇದೆ, ಇವರು ಕಾಡಲ್ಲಿ ಜಲಪಾತ ಹತ್ರ ಕುತ್ಕೊಂಡಿರ್ತಾಳೆ, ಆ ಹೀರೋಯಿನ್ ಮೀನ್ ಹಿಡ್ಕೊಂಡ್ಬರ್ತಾಳೆ. ಸೊ ಅದು ಜಲಪಾತ ಆಗೋದು ತೊಂಬಟ್ಟಲ್ಲಿ. ಸೊ ಅದು ಈ ವರಾಹಿ ನದಿಗೆ ಸಂಬಂಧಪಟ್ಟಿದ್ದು. ಸೊ ಎಷ್ಟು ಜೋರಾಗಿ ಹರಿತಾ ಇದ್ಲು ಅಂದ್ರೆ ಆ ಸೌಂಡ್ ಹೊಸಂಗಡಿಯಿಂದ ಮುಂದುವರೆಗೆ ಕೇಳಿಸ್ತಾ ಇತ್ತಂತ. ಸೊ ಯಾವತ್ತಿ ಅಣೆಕಟ್ಟು ಮಾಡಿ ನಿಲ್ಲಿಸಿದ್ರು ಜಲಪಾತ ನಿಲ್ಲಿಸಿದ್ರು, ಅವ್ರಿಗೆ ಒಂಥರ ಸ್ಮಶಾನ ಮೌನ ಆಗ್ಬಿಟ್ಟಿದಂತ. ಒಂದ್ ಐದಾರು ವರ್ಷ ಅವ್ರಿಗೆ ನಿದ್ದೆ ಬರ್ತಿರ್ಲಿಲ್ಲ ಅಂತ ಅವರಿಗೆ,
6: ಸೌಂಡ್
5: ಇಲ್ಲ. ಈಗ ಬಿಡಿ ಅದು ಏನಾಗಿದೆ, ಅಲ್ಲಿ ಡ್ಯಾಮ್ ಅಲ್ಲಿ ನೀರು ಬಿಟ್ಟಾಗ ಅಷ್ಟೇ ಕೆಳಗಡೆ ಬರ್ತದೆ. ಸೊ ವರಾಯ ಅದು ಒಂದಾಗ್ತದೆ. ಸೊ ವರಾಯಿನೂ ನಮಗೆ ಬಹಳ ಮುಖ್ಯ. ಸೊ ಕೆಳಗಡೆ ಹೋದ್ಮೇಲೆ ಹಾಲಾಡಿ ಅಂತ, ಊರ್ ಪಕ್ಕ ಹೋದ್ಮೇಲೆ ಹಾಲಾಡಿ ನದಿ ಅಂತ ಮಾಡ್ತಾರೆ. ಸೊ ಒಟ್ಟು ಈ ಐದು ನದಿಲಿ ಎರಡು ನದಿ ಮಾತ್ರ ನಮ್ಮ
6: ಶಿವಮೊಗ್ಗದಲ್ಲಿ,
5: ಒಂದು ತೀರ್ಥಹಳ್ಳಿ ಹುಟ್ಟುತ್ತದೆ, ಇನ್ನೊಂದು ಹೊಸನಗರ.
4: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಪಂಚ ಗಂಗಾವಳಿ ಅಂದ್ರೆ ಐದು ನದಿಗಳು ಒಂದೇ ಕಡೆ ಉಗಮವಾಗುವಂತಹ ನದಿಗಳಲ್ಲಿ ಶಿವಮೊಗ್ಗಕ್ಕೆ ಮುಖ್ಯವಾಗಿ ವರಾಹಿ ನದಿ ಮತ್ತೆ ಚಕ್ರ ನದಿಗಳು ಶಿವಮೊಗ್ಗದಲ್ಲಿ ಹರಿಯುವಂತದ್ದು ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ನಮ್ಮ ಅಜಯ್ ಸರ್ ಜಲಪಾತಗಳ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು, ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾರೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ನಮ್ಮೊಟ್ಟಿಗೆ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರು ನಮ್ಮ ಜೊತೆ ಇದ್ರು. ಸೊ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಅಜಯ್ ಸರ್, ನೀವು ಹೇಳ್ತಾ ಇದ್ರಿ ಈ ಪಂಚಗಂಗಾವಳಿ ನದಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಯಾವೆಲ್ಲ ನದಿ ಹರಿಯುತ್ತೆ, ಜೊತೆಗೆ ಜಲಪಾತಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ರಿ. ಹಾಗೆ ನಾನು ಕೇಳ್ಬಿಟ್ಟೆ ಸರ್, ಈಗ ಹುಲಿಕಲ್ ಜಲಪಾತ ಏನಿದೆ ಅದು ಕೂಡ ಒಂದಷ್ಟು ವಿಶೇಷತೆಯನ್ನ ಹೊಂದಿದೆ ಅಂತ, ಅದ್ರ ಬಗ್ಗೆ ಕೂಡ ಮಾಹಿತಿ ನೀಡಬಹುದಾ ಸರ್?
3: ಹುಲಿಕಲ್ ಜಲಪಾತ, ಈಗ ಹುಲಿಕಲ್ ಘಾಟ್ ಅಂತ ಹೇಳ್ತೀವಿ. ಯಾಕೆ ಬಹಳ ಫೇಮಸ್ ಅಂದ್ರೆ, ಹಿಂದೆ ಆಗುಂಬೆಗೆ ಎರಡನೇ ಚಿರಾಪುಂಜಿ ಅಂತ ಹೇಳ್ತಿದ್ವಿ. ಆದ್ರೆ ಈಗ ಕಳೆದ 5-6 ವರ್ಷದಿಂದ ಆಗುಂಬೆನು ಮೀರಿಸುವಷ್ಟು ಮಳೆ ಹುಲಿಕಲ್ಲು, ಬಾಳೆಬರೆ ನಗರ, ಸೊ ಆ ಭಾಗದಲ್ಲಿ ಬರ್ತಾ ಇದೆ, ನಾಗೋಡಿ ಅಂತೇಳಿ. ಸೊ ಈ ಹುಲಿಕಲ್ ಘಾಟ್ ಅಂತ ಹೇಳ್ತೀವಿ, ಆ ಘಾಟ್ ಹೆಸರು ಹುಲಿಕಲ್ ಅಲ್ಲ, ಬಾಳೆಬರೆ ಅಂತೇಳಿ. ಸೊ ಹುಲಿಕಲ್ ಏನಿದೆ, ಅರ್ಧಕ್ಕರ್ಧ ಗ್ರಾಮ ಅದು ಮುಳುಗಡೆ ಆಗಿದೆ. ಸೊ ಅಲ್ಲೊಂದು ದೇವಸ್ಥಾನ ಇತ್ತು, ಅದನ್ನು ತಂದು ಮೇಲ್ಭಾಗದಲ್ಲಿ ಇಟ್ಟಿದ್ದಾರೆ ಹುಲಿಕಲ್ ನರಸಿಂಹಸ್ವಾಮಿ ಅಂತೇಳಿ. ಸೊ ಒಂದು 20% ಬಿಟ್ಟರೆ ಹುಲಿಕಲ್ನ ಸಂಪೂರ್ಣ ಗ್ರಾಮ ರಸ್ತೆಗಳೆಲ್ಲ ನೀರು ಪಾಲಾಗಿದೆ. ಈ ನೀರು ಕಡಿಮೆ ಆದಾಗ ಆ ರಸ್ತೆಗಳ ಮೇಲ್ಗಡೆ ಬರ್ತದೆ. ಸೊ ಅದನ್ನು ಸಹ ತಾವು ಹೋಗಿ ನೋಡ್ಬೋದು. ಅದು ಸಹ ಅಲ್ಲೊಂದು ಹಳ್ಳ ಇತ್ತು, ಕೈರ್ಗುಂದ ಅಂತೇಳಿ, ಅಲ್ಲೊಂದು ಅಣೆಕಟ್ಟು ಮಾಡಿದ್ದಾರೆ, ಅದೊಂದು ಹೊಳೆ ಅದು. ಸೊ ಅಲ್ಲೇ ಒಂದು ಈ ನಮ್ಮ ಅಪ್ಪುವರ ಒಂದು ಚಿತ್ರ ಅಲ್ಲಾಗಿತ್ತು, ನದಿ ಮಧ್ಯದಲ್ಲಿ ನೀರು ಮಧ್ಯದಲ್ಲಿ ಕಾರ್ ಹೋಗಿ ನಿಂತಿರೋದು,
4: ಪರಮಾತ್ಮ
3: ಸಿನಿಮಾ ಅವೆಲ್ಲವೂ ಅಲ್ಲೇ ಆಗಿರೋದು. ಈ ಮಳೆಗಾಲದಲ್ಲಿ ನೀವು ಆ ಬಾಳೆಬರೆ ಅಥವಾ ಹುಲಿಕಲ್ ಘಾಟಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಫಾಲ್ಸ್ ಬೀಳ್ತದೆ. ಸೊ ಇವತ್ತು ಫಾಲ್ಸ್ ಬಗ್ಗೆನೂ ಮಾತಾಡ್ತಿದ್ದೀವಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಹಿಂದೆ ಗರ್ಗಿ ಹಳ್ಳ ಅಂತ ಹೇಳ್ತಾ ಇದ್ರು, ಅದು ಕೊಡಚಾದ್ರಿಯಲ್ಲಿ ಹುಟ್ಟಿ ಅಲ್ಲಿ ಬಂದು ಬೀಳ್ತದೆ. ಸೊ ಅದಕ್ಕೆ ಇವತ್ತಿಗೂ ಗರ್ಗಿ ಹಳ, ಗರ್ಗಿ ಹೊಳೆ ಅಂತ ಹೇಳ್ತಿದ್ರು, ಗರ್ಗೀತಾ ಅಂತ ಹೆಸರು. ಸೊ ಗ್ಯಾಜೆಟರಲ್ಲಿ ಅದನ್ನ ಗರ್ಗೀತಾ ಅಂತ ಬರ್ತಿದ್ದಾರೆ, ಲೋಕಲ್ ಅದನ್ನ ಗರ್ಗಿ ಹಳ್ಳ ಅಂತ ಕರಿತಿದ್ರು. ಒಂದಿಷ್ಟು ಹಳೆ ತಲೆಮಾರಿನವರು ಗರ್ಗೀತಾ ಅಂತಾನು ಕರೆದಿದ್ದಾರೆ, ಆದ್ರೆ ಇವತ್ತು ಅದು ಹೆಸರು ಗೊತ್ತಿಲ್ಲ ಯಾರಿಗೂ, ಎಲ್ಲರೂ ಹುಲಿಕಲ್ ಫಾಲ್ಸ್ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂದು ಬಹಳ ಇಂಪಾರ್ಟೆಂಟ್. ಹಾಗಾಗಿ
2: ಸರ್, ಹಾಗೆ ನದಿಗಳ ಬಗ್ಗೆ ಮಾತಾಡ್ತಾ ವರದಾ ನದಿ ಕೂಡ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತಹ ಒಂದು ನದಿ, ಆ ನದಿ ಬಗ್ಗೆ ಏನ್ ಹೇಳ್ಬೋದು ಸರ್?
3: ನೋಡಿ, ವರದಾ ನಮಗೆ ತುಂಗೆ ಭದ್ರೆ ಹಾಗೂ ಶರಾವತಿ ಕುಮದ್ವತಿ ಅಷ್ಟೇ ಪ್ರಮುಖ. ಯಾಕಂದ್ರೆ ಆ ನದಿಯಿಂದ ಏನು ಇರಿಗೇಷನ್ ಇದೆ ಅದು ಸಾಕಷ್ಟು ನಮ್ಮ ಶಿವಮೊಗ್ಗದವರು ಅದನ್ನ ಪ್ರಾಫಿಟ್ ಅನ್ನು ಪಡ್ಕೊತಾ ಇದ್ದಾರೆ. ವರದಾ ಹುಟ್ಟುವ ಮೂಲ ಸ್ಥಾನನೇ ವರದಾ ಮೂಲ. ಸೊ ಹೆಸರು ಸೂಚಿಸುವ ಹಾಗೆ ವರದಾ ನದಿಯ ಮೂಲವೇ ವರದಾ ಮೂಲ. ಇದು ಎಲ್ಲಿ ಬರ್ತದೆ ಅಂದ್ರೆ, ಸಾಗರ ಹತ್ರ ಇಕ್ಕೇರಿ, ಇಕ್ಕೇರಿಗೆ ನಾವು ಅಲ್ಲಿ ಆ ರೋಡಿಗೆ ಹೋಗ್ಬೇಕಾದ್ರೆ ಬಲಕ್ಕೆ ಹೋದ್ರೆ ಇಕ್ಕೇರಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ, ಒಂಚೂರು ಮುಂದೆ ಹೋಗಿ ಎಡಕ್ಕೆ ತಗೊಂಡ್ವಿ ಅಂದರೆ ವರದಾ ಮೂಲಕ್ಕೆ ಹೋಗ್ತದೆ. ಅಲ್ಲಿ ಕೆಳದಿ ಅರಸರ ಕಾಲದ ಒಂದು ದೇವಸ್ಥಾನ ಇದೆ, ಪುಷ್ಕರಣಿ ಇದೆ, ಅಲ್ಲಿ ಸಾಕಷ್ಟು ಶಾಸನಗಳಿದ್ದಾವೆ. ಸೊ ಆ ನದಿ ಅಲ್ಲಿ ಹುಟ್ಟಿ ಅಲ್ಲಿಂದ ನೋಡಿ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂದರೆ, ಕೆಳದಿ ಅರಸರ ಮೊದಲನೇ ರಾಜಧಾನಿ ಕೆಳದಿ, ಅದು ಸಾಗರದಲ್ಲಿದೆ. ಎರಡನೇ ರಾಜಧಾನಿ ಇಕ್ಕೇರಿ, ಮೂರನೇ ಮತ್ತು ಕೊನೆ ರಾಜಧಾನಿ ನಗರ ಅಂದರೆ ಬಿದ್ನೂರು ನಗರ ಆಯಿತು. ಸೊ ಅದು ಒಂದು 250 ವರ್ಷ ಈ ಭಾಗವನ್ನು ಆಳ್ವಿಕೆ ಮಾಡಿದ್ರು, ಘಟ್ಟದ ಮೇಲೆ ಘಟ್ಟದ ಕೆಳಗೆ. ಸೊ ವರದಾ ನದಿಯ ತೀರದಲ್ಲಿತ್ತ ಕೆಳದಿ ಮತ್ತು ಇಕ್ಕೇರಿ, ಹಾಗೆ ಮುಂದೆ ಹೋಗ್ತದೆ ಬನವಾಸಿಗೆ. ನಮ್ಮ ಕನ್ನಡ ಮೊದಲ ರಾಜಮನೆತನ ಅಂತಾನೆ ಹೇಳ್ಬೋದು, ಯಾರು? ಕದಂಬರು. ಸೊ ಕದಂಬರಿಗೆ ಸಂಬಂಧಪಟ್ಟಿದ್ದೇ ಬನವಾಸಿ. ಸೊ ಬನವಾಸಿ ಪಕ್ಕದಲ್ಲಿ ವರದಾ ನದಿ ಹರಿಯುತ್ತದೆ. ಸೊ ಸೊರಬದಲ್ಲಿ, ಇವತ್ತಿಗೂ ಸಹ ಸೊರಬದಲ್ಲಿ ನಮ್ಮ ಭತ್ತದ ಕಣಜ ಅಂತಾನೆ ಹೇಳ್ಬೋದು, ಅಲ್ಲಿ ಸಾಕಷ್ಟು ಗದ್ದೆಗಳು ಕಾಣಿಸ್ತದೆ. ಅದಕ್ಕೆ ಮುಖ್ಯವಾಗಿ ನೀರು ಸರಬರಾಜು ಆಗ್ತಿರೋದೆ ವರದಾ ನದಿಯಿಂದ. ಸೊ ಪಕ್ಕದಲ್ಲಿ ಹಾವೇರಿಗೆ ಹೋಗ್ತದೆ, ಹಾವೇರಿಯಿಂದ ಅದೇನಾಗ್ತದೆ, ಹಾವೇರಿಯಲ್ಲಿ ತುಂಗಭದ್ರವನ್ನು ಸೇರ್ತದೆ. ಅಂದ್ರೆ ಈ ವರದಾ ಏನಿದೆ, ತುಂಗಭದ್ರನ ಉಪನದಿ. ಆ ಸೇರುವ ಜಾಗ ಅಂದ್ರೆ, ನಾವು ಮೊದಲೇ ಹೇಳಿದ್ವಿ ಎಲ್ಲೆಲ್ಲಿ ನದಿಗಳು ಒಂದೊಂದು ನದಿ ಸೇರ್ತವೆ ಅಥವಾ ದೊಡ್ಡ ನದಿಗೆ ಸೇರ್ತದೆ, ಸಂಗಮ ಕ್ಷೇತ್ರಗಳು ಬಹಳ ಪ್ರಮುಖ, ನಮ್ಮ ಹಿಂದಿನವರೆಲ್ಲ ಮಠ ಮಾನ್ಯಗಳೆಲ್ಲ ಕಟ್ಟಿದ್ರು ಅಂತ. ಅದೇ ರೀತಿ ಅಲ್ಲಿ ಕಲ್ಯಾಣ ಚಾಲುಕ್ಯರ ಒಂದು ದೇವಸ್ಥಾನ ಇದೆ, ಆ ಊರ ಹೆಸರು ಗಲಗನಾಥ ಅಂತ.
2: ಗಲಗನಾಥೇಶ್ವರ
3: ನೋಡಿ ಎಷ್ಟು ಪ್ರಸಿದ್ಧ ಇದೆ. ಸೊ ಗಲಗನಾಥ ಅಂತೂ ಸುಪ್ರಸಿದ್ಧ. ಅಲ್ಲಿ ಈ ಕಲ್ಯಾಣ ಚಾಲುಕ್ಯರ ಕಾಲದ ಏನು ದೇವಸ್ಥಾನ ಇದೆ, ಅದರ ಶೈಲಿ ಏನಿದೆ, ಅದನ್ನ ನೀವು ಏನ್ ಬೆಳಗ್ಗೆಯಿಂದ ಸಂಜೆವರೆಗೆ ಕುತ್ಕೊಂಡ್ರು ಅಷ್ಟು ಖುಷಿ ಆಗ್ತದೆ. ಸೊ ಗಲಗನಾಥದಲ್ಲಿ ಈ ವರದಾ ನದಿ ಏನಿದೆ, ಇದು ಹೋಗಿ ತುಂಗಾಭದ್ರೆ ಸೇರ್ತದೆ, ಮತ್ತೆ ತುಂಗಾಭದ್ರೆ ಹೋಗಿ ಬಂಗಾಳ ಕೊಯ್ಲಿಂದ ಸೇರ್ತದೆ. ಸೊ ಈ ಶಿವಮೊಗ್ಗದ ಪ್ರಮುಖ ನದಿ ಅಂತಾನೆ ಹೇಳ್ಬೋದು. ಯಾಕೆ ಪ್ರಮುಖ ಅಂದ್ರೆ, ನಮ್ಮ ಸಾಗರ ಸೊರಬ ಹಾಗೆ ಹಾವೇರಿ ತಾಲೂಕಿಗೆ ನೀರನ್ನು ಕೊಡ್ತಾಳೆ. ಮುಖ್ಯವಾಗಿ ಎರಡು ರಾಜಮನೆತನಕ್ಕೆ ಅವಳು ಆಶ್ರಯ ನೀಡಿದವಳು. ಒಂದು ಕನ್ನಡದ ಮೊದಲ ರಾಜಮನೆತನ ಯಾವುದು? ಕದಂಬರು. ನೆಕ್ಸ್ಟ್ ಬರೋರು ನಮ್ಮ ಕೆಳದಿಯವರು. ಸೊ ಎರಡು ರಾಜಮನೆತನ ಆ ಭಾಗದಿಂದನೇ ಆಳ್ವಿಕೆ ಮಾಡಿದ್ದು. ವಿಜಯನಗರ ಹೊಯ್ಸಲ ಎಲ್ಲರೂ ಬರ್ತಾರೆ, ಆದ್ರೆ ಅವರು ಆಳ್ವಿಕೆ ಮಾಡಿದ್ದು ಬೇರೆ ಕಡೆಯಿಂದ. ಸೊ ಇಲ್ಲಿ ಆಳ್ವಿಕೆ ಮಾಡಿದ್ದು ಇಲ್ಲಿಂದನೇ, ಬನವಾಸಿ ಒಂದಾಯ್ತು, ಸಾಗರ ಹತ್ರ ಇರುವ ಕೆಳದಿ ಇಕ್ಕೇರಿ ಆಯ್ತು. ಹಾಗಾಗಿ ವರದಾನು ನಮಗೆ ಬಹಳ ಮುಖ್ಯವಾಗಿದ್ದು.
2: ಓಕೆ, ಕೇಳ್ತಾ ಇದ್ರಲ್ಲ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್.
3: ನೀವ್ ಕೇಳ್

0: ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಯಾವೆಲ್ಲ ನದಿ ಹರಿಯುತ್ತೆ, ಹೆಚ್ಚಾಗಿ ಯಾವ ನದಿ ಪ್ರಮುಖವಾಗಿದೆ ಅಂತೆಲ್ಲ ತಿಳ್ಕೊಳ್ತಾ ಇದ್ವಿ. ನಮ್ಗೆ ಇದ್ರ ಬಗ್ಗೆ ಎಲ್ಲ ಅಜಯ್ ಕುಮಾರ್ ಶರ್ಮಾ ಅವರು ಒಳ್ಳೆ ಮಾಹಿತಿಯನ್ನ ನೀಡ್ತಾ ಇದ್ರು. ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಾ ಈ ಶರಾವತಿ ನದಿಗೆ ಅಣೆಕಟ್ಟನ್ನ ಕಟ್ಟಿದಾದಾಗ ಅಲ್ಲಿ ಮ್ಯಾನ್ ಮೇಡ್ ದ್ವೀಪಗಳು, ಅಂದ್ರೆ ಮನುಷ್ಯರೇ ಮಾಡಿದಂಥ ದ್ವೀಪಗಳು ಇದೆ ಹುಡ್ಕೊಳ್ತು ಅಂತ ಹೇಳ್ತಿದ್ರಿ. ಹಾಗೆ ಈಗ ನನಗೆ ಮತ್ತೊಂದು ಕುತೂಹಲ ಏನು ಅಂದ್ರೆ, ನಮ್ಮ ಶಿವಮೊಗ್ಗದ ಸುತ್ತಮುತ್ತಲಲ್ಲಿ ಸಾಕಷ್ಟು ನದಿಗಳು ಹರಿಯುತ್ತೆ ಸರ್. ಈಗ ಎರಡು ನದಿಗಳು ಹರಿಯುತ್ತಿರೋ ಸಮಯದಲ್ಲಿ ಅಲ್ಲಿ ಮಧ್ಯದಲ್ಲಿ ದ್ವೀಪಗಳು ಇದೆಯಾ, ಇದ್ರ ಬಗ್ಗೆ ಒಂದಿಷ್ಟು ವಿವರಣೆ ನೀಡಬಹುದಾ ಸರ್?
1: ನೋಡಿ, ಇದು ಆತರ ದ್ವೀಪ ಇಲ್ಲೂ ಸೃಷ್ಟಿಯಾಗಿದೆ. ಸೊ ದ್ವೀಪ ಅಂದ್ರೆ ಏನಂದ್ರೆ, ನಾಲ್ಕು ಕಡೆಯಿಂದ ನೀರಿರಬೇಕು ಅಂತ ಹೇಳಿ ಮಧ್ಯದಲ್ಲಿ, ಆಮೇಲೆ ಸೆಮಿ ಇದ್ರು ಅದಕ್ಕೆ ದ್ವೀಪ ಅಂತ ಹೇಳ್ತೀವಿ. ಅಂದ್ರೆ ಮೂರು ಕಡೆ ನದಿ ಇದ್ದು ಒಂದ್ ಕಡೆ ಇತ್ತು ಅಂದ್ರೆ ಅದಕ್ಕೂ ದ್ವೀಪ ಅಂತೀವಿ. ಆ ತರದ ಒಂದು ದ್ವೀಪ ಇದೆ, ಆದ್ರೆ ನಮ್ ಜನಕ್ಕೆ ಗೊತ್ತಿರೋ ದ್ವೀಪ ಅಂತ ಹೇಳಿ. ಈ ಶ್ರೀರಂಗಪಟ್ಟಣ ನೋಡಿ, ಶ್ರೀರಂಗಪಟ್ಟಣ ಯಾಕೆ ಅವರು ಅಲ್ಲಿ ಮೈಸೂರು ಇರ್ಬೋದು, ನಂತರ ಹೈದರ್ ತಿಪ್ಪು ಯಾಕೆ ಅದನ್ನು ರಾಜಧಾನಿ ಮಾಡ್ಕೊಂಡಿದ್ರು ಅಂದ್ರೆ, ಅದು ಒಂದು ರೀತಿಯ ದ್ವೀಪ ಅಂದ್ರೆ ಎಡ ಬಲ ಎಲ್ಲ ಕಡೆಯಿಂದ ನೀರು ಹರಿತದೆ. ಸೊ ಅಲ್ಲಿಗೆ ಆಕ್ರಮಣ ಮಾಡೋದು ಬಹಳ ಕಷ್ಟದ ಕೆಲಸ. ಸೊ ಇಲ್ಲಿ ನಮ್ಮ ಕೆಳದೆ ಅರಸರು ಏನಿದ್ರು, ಸೊ ಕೆಳದೆ ಆದ್ಮೇಲೆ ಇಕ್ಕೇರಿ ಹೋದ್ರು, ಇಕ್ಕೇರಿಗೆ ಮೇಲೆ ಆಕ್ರಮಣ ಮಾಡ್ತಾರೆ ಯಾರು ಆದಿಶಯಗಳು. ಸೊ ನಂತರದಲ್ಲಿ ಅವ್ರು ಏನ್ ಮಾಡ್ತಾರೆ, ತಮ್ಮ ರಾಜಧಾನಿಯನ್ನು ಬಿದ್ನೂರ್ ನಗರಕ್ಕೆ ಶಿಫ್ಟ್ ಮಾಡ್ತಾರೆ. ಇವತ್ತೇ ಹಳೆ ನಗರ ಅಂತ ಹೇಳ್ತೀವಿ. ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲ, ಬಿದ್ನೂರ್ ನಗರದ ಸುತ್ತಲೂ ಹರಿಯೋದೆ ನದಿಗಳು ಅಂತೇಳಿ ಅಂತ. ಈಗ ಅವತ್ತು ಮೂರು ಸುತ್ತಿನ ಕೋಟೆ ಇತ್ತು. ಸೊ ಮೂರನೇ ಸುತ್ತಿನ ಕೋಟೆ ಎಲ್ಲಿ ಬರ್ತಿತ್ತು ಅಂದ್ರೆ ಶರಾವತಿ ನದಿ ಹತ್ರ. ಸೊ ಶರಾವತಿ ನದಿ ಅದಕ್ಕೆ ಪೂರ್ವಕ್ಕೆ, ಈಶಾನ್ಯ, ಉತ್ತರ ಸಂಪೂರ್ಣವಾಗಿ ಶರಾವತಿ ನದಿ ಅಳವಡಿಸ್ಕೊಂಡಿತ್ತು. ಇವತ್ತಿನ ಹಳೆ ಕೋಟೆಯನ್ನು ಕಾಣಿಸ್ತದೆ, ನಗರ ಹಳೆ ನಗರ ಅಂತ ಹೇಳ್ತೀವಿ. ಸೊ ಎಡಕ್ಕೆ ಆ ಊರಿಗೆ ಶಾಸನದಲ್ಲಿ ಅಥವಾ ಪೌರಾಣಿಕ ಕಥೆಗಳಲ್ಲಿ ಅದಕ್ಕೆ ವೇಣುಪುರ ಅಂತ ಹೆಸರು ಇಡ್ತಿದ್ರು. ಸೊ ವೇಣುಪುರ, ಒಣ ವೇಣುಪುರ ನದಿ, ಅದರ ಪಕ್ಕದಲ್ಲಿ ಹರಿಯುವ ನದಿಗೆ ವೇಣುಪುರ ಅಂತ ಕರಿತಿದ್ರು. ಸೊ ನಂತರದಲ್ಲಿ ಅದು ಬಿದ್ರಹಳ್ಳಿ ಆಗಿ ಬಿದ್ನೂರ್ ಆಗಿ ಬಿದ್ನೂರ್ ನಗರ ಆಗ್ತದೆ. ಸೊ ಅದಕ್ಕೆ ಇವತ್ತು ಆ ವೇಣುಪುರ ನದಿಗೆ ಇವತ್ತು ಕಲಾವತಿ ನದಿ ಅಂತ ಕರೀತಾರೆ. ಆ ಕಲಾವತಿ ನದಿಗೆ ಮಳಲಿ ನದಿ ಅಂತ ಇನ್ನೊಂದು ಮಳಲಿ ಹೊಳೆ ಅಂತ ಬಂದು ಸೇರ್ತದೆ. ಅದೇ ಮಳಲಿ ಹೊಳೆಗೆ ಈ ಸಾವಯ ಹೆಕ್ಲು ನೀರೇನಿದೆ ಅದನ್ನ ಡೈವರ್ಟ್ ಮಾಡಿದ್ದಾರೆ. ಸೊ ಅದು ಬಂದು ಕಲಾವತಿಗೆ ಸೇರ್ತದೆ. ಬಲಕ್ಕೆ ಬಂದು ಅದಕ್ಕೆ ಇಲಾವತಿ ಅಂತ ಇವತ್ತಿನ ಹೆಸರು ಜನ ಕರೀತಿದ್ದಾರೆ. ಅದಕ್ಕೆ ಎರಡು ಹೆಸರುಗಳಿದ್ದಾವೆ, ಒಂದು ಕೊಡಸೆ ಅಂತ ಅಲ್ಲೊಂದು ಊರಿದೆ. ಸೊ ಕೊಡಸೆ ಪಕ್ಕದಲ್ಲಿ ಹರಿಯುವ ನದಿಗೆ ಕೊಡಸೆ ಹೊಳೆ ಅಂತಲೂ ಹೇಳ್ತಾರೆ. ಇನ್ನೊಂದು ಹಿಲ್ಕುಂಜಿ ಅಂತ ಬರ್ತದೆ, ಹಿಲ್ಕುಂಜಿ ಹೊಳೆ ಅಂತಲೂ ಹೇಳ್ತಾರೆ. ಇದು ತೀರ್ಥಳ್ಳಿ ಕಡೆಯಿಂದ ಜನನ ಆಗಿ ಬರುವ ನದಿ ಅದು. ಸೊ ಆಮೇಲೆ ಅದ್ರ ಹಿಂಭಾಗದಲ್ಲೂ ಒಂದು ಇನ್ನೊಂದು ಹೊಳೆ ಇದೆ, ಸಣ್ಣ ಹೊಳೆ ಅದು. ಸೊ ಇವೆರಡು ಜಾಯ್ನ್ ಆಗ್ತದೆ, ಅದು ಒಂದು ಕಲಾವತಿ ಇನ್ನೊಂದು ಇಲಾವತಿ, ಎರಡು ಉತ್ತರಕ್ಕೆ ಜಾಯ್ನ್ ಆದಾಗ ಅದಕ್ಕೆ ಬಿಲ್ಲು ಸಾಗರ ಅಂತ ಹೆಸರಿಡ್ತಾರೆ. ಯಾಕೆ ಬಿಲ್ಲು ಸಾಗರ ಅಂತ ಕೇಳ್ಬೋದು. ಬಿಲ್ಲು ಸಾಗರ ಬಹಳ ಫೇಮಸ್ ಅಲ್ಲಿ, ಇವತ್ತಿಗೂ ಬೋಟಿಂಗ್ ಎಲ್ಲ ನಡೀತದೆ. ಈ ಕಾರ್ಗಡಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ, ಅದ್ರ ಹಿಂಭಾಗದಲ್ಲಿ ಹೋದ್ರೆ ಅಲ್ಲಿ ಬಿಲ್ಲು ಸಾಗರ, ಅಲ್ಲೂ ಬ್ರಿಡ್ಜ್ ಆಗ್ತಾ ಇದೆ. ಸೊ ಅದಕ್ಕೆ ಯಾಕೆ ಬಿಲ್ಲು ಸಾಗರ ಅಂದ್ರೆ, ಇವತ್ತಿಗೂ ಸಹ ಗೂಗಲ್ ಇಂದ ನೋಡಿದ್ರೆ ಆ ಎರಡು ನದಿಗಳೇನಿದೆ ಬಾಣ ರೂಪದಲ್ಲಿ ಸೇರ್ಕತ್ತದೆ. ಮಧ್ಯದಲ್ಲಿ ಬಿಲ್ಲು ರೀತಿ ಹೊರಗಡೆ ಹೋಗುವ ಏನ್ ನದಿ ಇದೆ, ಅವೆರಡು ಕೂಡಿದ ಮೇಲೆ ಬಿಲ್ಲು ಸಾಗರ ಆಗಿದೆ. ಸೊ ಹಿಂದಕ್ಕೆ ಹೇಳಿದ್ದೆ ನೋಡಿ, ಇದೊಂದು ಎಕ್ಸೆಪ್ಷನ್. ಯಾಕಂದ್ರೆ ಎರಡು ನದಿ ಸೇರಿದಾಗ ದೊಡ್ಡ ನದಿ ಹೆಸರಿಡ್ತಾರೆ. ನಮ್ಮ ನನಗನ್ನಿಸ್ದಂಗೆ ಕರ್ನಾಟಕದಲ್ಲಿರ್ಬೋದು, ನನಗೆ ಗಮನಕ್ಕೆ ಬಂದಾಗ ಭಾರತದಲ್ಲಿ ಎರಡು ನದಿ ಸೇರಿದಾಗ ಅದಕ್ಕೆ ಇನ್ನೊಂದು ಹೆಸರಿಟ್ಟಿದೆ ಇದೊಂದು. ಸೊ ಕಲಾವತಿ ಇಲಾವತಿ ಅಂತಿದೆ, ಅಥವಾ ವೇಣುಪುರ ಕೊಡಸೆ ಅಂತಿದೆ. ಸೊ ಇದೇ ಹೆಸರು ಹೇಳಬೇಕಿತ್ತು, ಆದರೆ ಅದಕ್ಕೆ ಬಿಲ್ಲು ಸಾಗರ ಅಂತ ಇಟ್ಟಿದ್ದಾರೆ. ಯಾಕೆ ಅಂದರೆ ಒಂದು ಬಿಲ್ಲು ಬಾಣದಿಂದ ಹೊರಗೆ ಹೇಗೆ ಬರ್ತದೆ, ಅದೇ ರೀತಿ ಶೈಲಿಯಲ್ಲಿ ಬಿಲ್ಲು ಸಾಗರ ಹೊರಗಡೆ ಬಂದು ಅದು ಶರಾವತಿ ನದಿಗೆ ಸೇರ್ತದೆ. ಸೊ ಬಿಲ್ಲು ಸಾಗರ ಅಂತ ಹೆಸರು ಇಟ್ಟಿದ್ದಾರೆ. ಅದೇ ರೀತಿ ಕಾರಗಡಿ ದೇವಸ್ಥಾನ ಏನಿದೆ, ಅಲ್ಲೊಂದು ಇನ್ನೊಂದು ಪಾದಗೋಪಿ ಅಂತ ನದಿ ಇದೆ. ಸೊ ಪಾದಗೋಪಿ ನದಿನೂ ಹೋಗಿ ಶರಾವತಿ ನದಿಗೆ ಸೇರ್ತದೆ. ಬೆಕ್ಕೋಡಿ ಅಂತ ಏನಿವತ್ತು ಲಾಂಚ್ ಅಂತ ಹೇಳ್ತಿದ್ದೀವಿ, ಅವೆಲ್ಲ ಉಪನದಿಗಳು. ಬೆಕ್ಕೋಡಿ, ಕಬ್ಬಿಣಮಕ್ಕಿ, ಇವತ್ತು ಈ ಹೊಳೆಗಳೇ ಯಾಕೆ ಕಾಣಿಸಲ್ಲ ಅಂದರೆ ಇವೆಲ್ಲ ಸಣ್ಣ ಸಣ್ಣ ಹೊಳೆಗಳು. ಸೊ ಒಂದು 10 ಕಿಲೋಮೀಟರ್ 12 ಕಿಲೋಮೀಟರ್ ಅಷ್ಟೇ ಹೋಗಿ ಶರಾವತಿನ ಸೇರ್ತಾ ಇದ್ವು. ಶರಾವತಿ ಮುಳುಗಡೆ ಇವೆಲ್ಲವೂ ಮುಳುಗಡೆ ಆಗೋಗ್ಬಿಟ್ಟಿದ್ದಾವೆ. ಅಂದರೆ ಆ ಹೊಳೆಗಳ ಮೂಲ ಸಹಿತ ಮುಳುಗಡೆ ಆಗೋಗಿದೆ. ಅಂದ್ರೆ ಅಸ್ತಿತ್ವನೇ ಇಲ್ಲ, ಹಿನ್ನೀರಿಗೆ ಅಸ್ತಿತ್ವನೇ ಇಲ್ಲ. ಬೆಕ್ಕೋಡಿ ಅನ್ನೋ ಊರು ಇಲ್ಲ, ಅದ್ರ ಪಕ್ಕ ಹರಿಯುವ ಹೊಳೆನೂ ಇಲ್ಲ, ಕಬ್ಬಿನ ಮಕ್ಕಿ ಅಂತಿತ್ತು ಅದ್ರದ್ದು ಇದಿಲ್ಲ. ಆ ತರ ಅಂತ ಊರು ಮತ್ತು ಹೊಳೆಗಳು ಸಾಕಷ್ಟು ಅಪೋಷಣ ಆಗಿದೆ. ಯಾರು ಮಾಡಿದಾರೆ ಶರಾವತಿ, ಆದ್ರೆ ಅವಳು ಬೇಕಂತ ಮಾಡಿಲ್ಲ, ನಾವು ಅವಳ ಹತ್ರ ಮಾಡಿಸಿದೀವಿ. ಸೊ ಈ ತರ ಇದೊಂದು ದ್ವೀಪನೇ ಅದು. ಸೊ ಇದು ತುಂಬಾ ಜನ ಗೊತ್ತಿಲ್ಲ, ಇದು ಒಂಥರ ದ್ವೀಪ ಇದ್ದಂಗೆ. ಸೊ ಶರಾವತಿಲಿ ನಮಗೆ ಸಾಕಷ್ಟು ಸಿಗ್ತಾವೆ ಈ ತರದ.
0: ನಿಜ ಸರ್. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಮನುಷ್ಯ ನಿರ್ಮಿತ ದ್ವೀಪಗಳ ಬಗ್ಗೆ ನಮ್ಮ ಅಜಯ್ ಸರ್ ತುಂಬಾ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರು. ಯಾಕಂದ್ರೆ ಈ ಶರಾವತಿ ಹಿನ್ನೀರಿನಿಂದ ಎಷ್ಟೋ ಹೊಳೆಗಳು, ಎಷ್ಟೋ ಉಪನದಿಗಳು ಮುಚ್ಚಿ ಹೋಗಿದೆ ಅಂತ ಹೇಳ್ತಿದ್ರು. ಹಾಗೆ ಈ ಒಂದು ಬಿಲ್ಲು ಸಾಗರ ಅದೇನಿದೆ ತುಂಬಾ ವಿಶೇಷವಾಗಿದೆ. ಈ ಒಂದು ನದಿಯ ಆಕಾರ ಕೂಡ ಬಾಣದ ರೀತಿ ಇದ್ದು ಅದ್ರ ಮಧ್ಯೆಯಿಂದ ಈ ಒಂದು ಸಾಗರ ಅಥವಾ ನದಿ ಹರಿಯೋದ್ರಿಂದ ಅದಕ್ಕೆ ಆ ಹೆಸರು ಬಂತು ಅಲ್ವಾ ಸರ್, ಬಿಲ್ಲು ಸಾಗರ ಅಂತ. ಓಕೆ, ಸೊ ಇವೆಲ್ಲ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ರಿ ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
1: ಅವಕಾಶಕ್ಕಾಗಿ ಧನ್ಯವಾದಗಳು.
0: ಖಂಡಿತವಾಗ್ಲು ಸರ್, ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗುವ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಷಯಗಳನ್ನ ತಿಳಿಸ್ಕೊಡೋಕೆ ನಾವು ಕೂಡ ಕಾಯ್ತಾ ಇದೀವಿ ಸರ್ ಕೇಳೋದಕ್ಕೆ.
1: ಅದೇ ಹೊಸ ಹೊಸ ವಿಷಯಗಳನ್ನೇ ತರ್ತೀನಿ, ಗೂಗಲ್ ಮಾಡಿದ್ರೆ ಸಿಗಬಾರ್ದು ಅಂತ ವಿಷಯಗಳನ್ನು ತರ್ತೀನಿ. ಸೊ ಆ ವಿಷಯಗಳನ್ನ ಆಧಾರವಾಗಿಟ್ಕೊಂಡು ನೆಕ್ಸ್ಟ್ ಪ್ರವಾಸ ಕೈಗೊಂಡಾಗ ಸೊ ಅದನ್ನ ಪರಿಶೀಲಿಸಿ ನೀವು ವಾಪಸ್ ಬರಬೇಕು ಅಂತ ನನ್ನ ಒಂದು ಬೇಡಿಕೆ ಅಷ್ಟೇ.
0: ಖಂಡಿತ. ಸೊ ಕೇಳ್ತಾ ಇದ್ರಲ್ಲ, ಅಜಯ್ ಶರ್ಮಾ ಅವರು ಎಷ್ಟು ಚೆನ್ನಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು, ಗೂಗಲ್ ಅಲ್ಲಿ ಸಿಗದೇ ಇರುವಂತಹ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಿದ್ಮೇಲೆ ಈ ಒಂದು ಮಾಹಿತಿ ಎಲ್ಲ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಸೊ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಸೊ ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ವಿದೇಶಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ವಿದೇಶದಲ್ಲಿರುವಂತಹ ಒಂದು ಜಾಗದ ಬಗ್ಗೆ ತಿಳಿಸೋಣ, ಒಂದು ಪ್ರವಾಸಿ ತಾಣದ ಬಗ್ಗೆ ಇವತ್ತು ತಿಳಿಸೋಣ ಅಂತ ಹೊರಟಿದ್ದೀನಿ. ಹೌದು, ನಾನಿವತ್ತು ನಿಮಗೆ ತಿಳಿಸ್ತಾ ಇರುವುದು ಜೋರ್ಡನ್ ದೇಶದಲ್ಲಿರುವಂತಹ ಒಂದು ಪ್ರಾಚೀನ ಮತ್ತು ಐತಿಹಾಸಿಕ ಸ್ಥಳದ ಬಗ್ಗೆ, ಅದೇ ಪೆಟ್ರಾ. ಇದನ್ನು ಕಲ್ಲಿನ ನಗರ ಅಂತಲೂ ಕೂಡ ಕರೀತಾರೆ. ಇದನ್ನು ಗುಲಾಬಿ ಕೆಂಪು ಬಣ್ಣದ ಮರಳಿನ ಕಲ್ಲುಗಳಲ್ಲಿ ಕೊರೆಯಲಾಗಿದೆ. ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಹಾಗೆ ಈ ಒಂದು ಕಲ್ಲಿನ ಕೆತ್ತನೆಗಳನ್ನು 2000 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ಪೆಟ್ರಾ ಒಂದು ಅದ್ಭುತವಾಗಿರುವ ಬಂಡೆಗಳನ್ನು ಕತ್ತರಿಸಿದ ನಗರ ಅಂತಲೇ ಕರೀತಾರೆ. ಭೂಮಿಯ ಮೇಲಿನ ಯಾವುದೇ ಸ್ಥಳಕ್ಕಿಂತ ಭಿನ್ನವಾಗಿದೆ ಈ ಒಂದು ಪೆಟ್ರಾ. ಹಾಗಿದ್ರೆ ಪೆಟ್ರಾದ ಬಗ್ಗೆ, ಇಲ್ಲಿರುವ ಈ ಅದ್ಭುತವಾಗಿರುವ ಕೆತ್ತನೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರೋ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ಪೆಟ್ರಾ. ಹೌದು, ಪೆಟ್ರಾ ಒಂದು ಅದ್ಭುತವಾದ ಬಂಡೆಯನ್ನು ಕತ್ತರಿಸದ ನಗರ. ಭೂಮಿಯ ಮೇಲಿನ ಯಾವುದೇ ಸ್ಥಳಕ್ಕಿಂತ ಇದು ತುಂಬಾನೇ ಭಿನ್ನವಾಗಿದೆ. ಪ್ರಾಚೀನ ನಗರವು ಕಳೆದು ಹೋದ ನಾಗರಿಕತೆಯ ಬಗ್ಗೆ ಹೇಳುತ್ತೆ, ಮತ್ತೆ ಕ್ರಿಸ್ತಪೂರ್ವ 4ನೇ ಶತಮಾನಕ್ಕಿಂತಲೂ ಇದು ಹಿಂದಿನದು ಅಂತ ಹೇಳಿ ಹೇಳಲಾಗುತ್ತೆ. ಇದು ಮೂಲತಃ ನೈಋತ್ಯ ಜೋರ್ಡಾನ್ನಲ್ಲಿರುವ ಪ್ರದೇಶಕ್ಕೆ ಸ್ಥಳೀಯವಾಗಿರುವ ಅರಬ್ ಬೆಡೋಯಿನ್ ಬುಡಕಟ್ಟು ಜನಾಂಗದವರ ವ್ಯಾಪಾರ ಕೇಂದ್ರವಾಗಿ ಸ್ಥಾಪಿಸಲಾಗಿತ್ತು. ಬಂಡೆಗಳನ್ನು ಕತ್ತರಿಸುವ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಈ ನಗರವು ಒಂದು ಪ್ರಮುಖ ಪುರಾತತ್ವ ತಾಣವಾಗಿದೆ, ಮತ್ತೆ ಜೋರ್ಡಾನ್ನ ಅತಿದೊಡ್ಡ ಪ್ರವಾಸಿ ಆಕರ್ಷಣೆಯಾಗಿದೆ. ಪೆಟ್ರಾವನ್ನ ಅದರ ಕಟ್ಟಡದಲ್ಲಿ ಬಳಸಲಾದ ಕಲ್ಲುಗಳ ಬಣ್ಣದಿಂದಾಗಿ ಗುಲಾಬಿ ನಗರ ಅಂತ ಹೇಳಿ ಕರೆಯಲಾಗುತ್ತೆ, ಪಿಂಕ್ ಸಿಟಿ ಅಂತ ಹೇಳಿ. ಮತ್ತೆ ಇದನ್ನ 1985 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಹೆಸರಿಸಲಾಯಿತು. ಇದು ಜೋರ್ಡನ್ನ ಸಂಕೇತವಾಗಿದೆ, ಮತ್ತೆ ವಿಶ್ವದ 7 ಅದ್ಭುತಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ದ ಟ್ರೆಜರಿ ಮತ್ತು ದಿ ಮೊನಸ್ಮರಿಯ ಉಸಿರುಗಟ್ಟುವ ಮತ್ತೆ ಸಂಕೀರ್ಣವಾದ ಮುಂಭಾಗಗಳೊಂದಿಗೆ ಪೆಟ್ರಾ ಅದ್ಭುತ. ಪೆಟ್ರಾಕ್ಕೆ ಭೇಟಿ ನೀಡಿದ ಯಾರಾದರೂ ಕೂಡ ನೋಡಬಹುದಾಗಿದೆ. ಹಾಗೆ ಪೆಟ್ರಾ ಮಧ್ಯಪ್ರಾಚ್ಯದಲ್ಲಿರುವ ಜೋರ್ಡನ್ ಎಂಬ ಭೂಕುಸಿತ ದೇಶದಲ್ಲಿದೆ. ಇದು ಪೆಟ್ರಾದ ಈ ಒಂದು ಐಕಾನಿಕ್ ಸ್ಥಳವು ಸುಮಾರು 150 ಮೈಲಿಗಳಷ್ಟು ದಕ್ಷಿಣಕ್ಕೆ ಅಕಬಾ ಕಡೆಗೆ ಇದೆ. ಅಮನ್ನಿಂದ ಸುಮಾರು 3 ಗಂಟೆಗಳ ಡ್ರೈವ್ ದೂರದಲ್ಲಿ ಪ್ರಸಿದ್ಧ ಜೋರ್ಡನ್ನ ಹಾದಿಯು ಪೆಟ್ರಾ ಮೂಲಕ ಹಾದು ಹೋಗುತ್ತೆ. ಇದು ಚಾರಣಿಗರು ಮತ್ತೆ ಐಕಾನಿಕ್ ಸ್ಥಳವನ್ನು ಅನ್ವೇಷಿಸಲು ಸಮಯವನ್ನ ಕಳೆಯಲು ಅನುವು ಮಾಡಿಕೊಡುತ್ತೆ. ಪೆಟ್ರಾ ಎಷ್ಟು ದೊಡ್ಡದಾಗಿದೆ ಹಾಗಿದ್ರೆ ನೋಡೋದಕ್ಕೆ ಹೇಗಿದೆ? ಈ ಒಂದು ಕಲ್ಲಿನ ಕೆತ್ತನೆ, ದೊಡ್ಡ ಬಂಡೆಯನ್ನ ಕೆತ್ತಿ ಮಾಡಲಾದ ಈ ಒಂದು ರಚನೆ ಹೇಗಿದೆ ಅಂತ ನೋಡೋದಾದ್ರೆ ಪೆಟ್ರಾ ತುಂಬಾ ದೊಡ್ಡದಾಗಿದೆ. ಇಡೀ ಪೆಟ್ರಾ 100 ಚದರ ಮೈಲಿಗಳಿಗೂ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿದೆ. ಸುಮಾರು 50,000 ಫುಟ್ಬಾಲ್ ಮೈದಾನಗಳು ಮತ್ತು ಪುರಾತತ್ವಜ್ಞರು ಪ್ರಾಚೀನ ಸ್ಥಳದ ಕೇವಲ 15% ಮಾತ್ರ ವಾಸ್ತವವಾಗಿ ಪತ್ತೆಯಾಗಿದೆ. ಇನ್ನು ಪುರಾತತ್ವ ಪ್ರಾಚೀನ ಸ್ಥಳದ ಕೇವಲ 15% ಮಾತ್ರ ವಾಸ್ತವವಾಗಿ ಪತ್ತೆಯಾಗಿದೆ, ಮತ್ತು ಅದರಲ್ಲಿ ಹೆಚ್ಚಿನದನ್ನು ಇನ್ನೂ ಕೂಡ ಅನ್ವೇಷಣೆ ಮಾಡಲಾಗಿಲ್ಲ. ಭೂಗತದಲ್ಲಿ ಹೂಳಲಾಗಿದೆ ಅಂತ ಹೇಳಿ ವರದಿ ಮಾಡಲಾಗಿದೆ. ಪೆಟ್ರಾ ಒಳಗೆ ಹೋಗಲು ಸಿಕ್ ಮೂಲಕ ನಡೆಯಲು ಸುಮಾರು 30 ನಿಮಿಷ ಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಅಂದರೆ ಪೆಟ್ರಾದಲ್ಲಿ ನಾವು ಸಮಾಧಿಗಳನ್ನು ನೋಡಬಹುದು, ದೇವಾಲಯಗಳನ್ನು ನೋಡಬಹುದು. ಹಾಗೆ ಈ ಒಂದು ಕೆತ್ತನೆ ಏನಿದೆ, ಸುಮಾರು 12 ಕಿಲೋಮೀಟರ್ ಉದ್ದದ ಆಳವಾದ ಮತ್ತು ಕಿರಿದಾದ ಕಮರಿಯಾಗಿದ್ದು ಅದರ ಅತ್ಯಂತ ಕಿರಿದಾದ ಸ್ಥಳದಲ್ಲಿ ಕೇವಲ 3 ಮೀಟರ್ ಅಗಲವಿದೆ. ಇದು ತುಂಬಾನೇ ಅದ್ಭುತವಾಗಿರುವ ವರ್ಣರಂಜಿತ ಶಿಲಾ ರಚನೆಗಳು ನಮ್ಮನ್ನ ಆಕರ್ಷಿಸುತ್ತೆ. ಹಾಗೆ ಸೂರ್ಯನ ಬೆಳಕಿನಿಂದಾಗಿ ಈ ಒಂದು ಕೆತ್ತನೆಗಳು ಏನು, ಈ ಒಂದು ಕೆತ್ತನೆಗಳಿಗೆ ಈ ಒಂದು ಕಲ್ಲಿನ ರಚನೆಗೆ ಬೆಳಕು ಬಿದ್ದಾಗ ಅದರ ಬಣ್ಣ ಬದಲಾಗುವುದನ್ನು ನೋಡಬಹುದಾಗಿದೆ. ಹಾಗೆ ಅಲ್ಲಲ್ಲಿ ಕಲ್ಲಿನ ದಿಬ್ಬಗಳು, ಅವುಗಳ ನಡುವೆ ಎತ್ತರಕ್ಕೆ ನಿಂತ ಶಿಲಾಕೃತಿಗಳು ಕುತೂಹಲ ಮೂಡಿಸುತ್ತೆ. ಹಾಗೆ ಇಲ್ಲಿ ನೀರಿನ ವಿಶೇಷ ವ್ಯವಸ್ಥೆಗೆ ಕೂಡ ಇದು ತುಂಬಾನೇ ಪ್ರಸಿದ್ಧವಾಗಿದೆ. ಇಲ್ಲಿ ಕೆತ್ತಲಾದ ಕಲ್ಲಿನ ಬಣ್ಣದಿಂದ ಪೆಟ್ರಾಗೆ ಗುಲಾಬಿ ನಗರ ಅಂತ ಹೆಸರು ಬಂದಿದೆ. ಇಸ್ಲಾಂ ಪೂರ್ವ ಕಾಲದಲ್ಲಿ ಕ್ರಿಸ್ತ ಪೂರ್ವ 400 106 ಇಲ್ಲಿ ನಬಾಡಿಯನ್ ಸಾಮ್ರಾಜ್ಯ ಇರುತ್ತೆ. ಅಲೆಮಾರಿ ಅರಬರಾಗಿದ್ದ ನಬಾಡಿಯನ್ಸ್ ಅಂದಿನ ಕಾಲದಲ್ಲಿ ಒಣ ಮರುಭೂಮಿಯಲ್ಲಿ ನೀರು ಸಂಗ್ರಹಿಸುವ ವಿಧಾನಗಳ ಕೌಶಲ್ಯಗಳನ್ನ, ಗಟ್ಟಿ ಬಂಡೆಗಳಲ್ಲಿ ರಚನೆಗಳನ್ನ ಕೆತ್ತುವ ಕೌಶಲ್ಯವನ್ನ ಹೊಂದಿದ್ರು. ಹಿಂದೆ ನಬಾಡಿಯನ್ನರು ಅರಬ್ ದೇವದೇವಿಯರನ್ನ ದೈವತ್ವ ಕಲ್ಪಿಸಿದ ಕೆಲವು ರಜಪೂತರನ್ನ ಪೂಜಿಸ್ತಾ ಇದ್ರು. ಮೊದಲ ಒಡೋದಾಸ್ನನ್ನ ಆತನ ಮರಣದ ನಂತರ ದೈವತ್ವ ಕಲ್ಪಿಸಿ ಪೂಜಿಸಲಾಯಿತು. ದುಷಾರ ಮುಖ್ಯ ಪುರುಷ ದೇವತೆ, ಈತನೊಂದಿಗಿದ್ದ 3 ಸ್ತ್ರೀ ದೇವತೆಗಳು ಅಲ್ ಉಜ್ಜಾ, ಅಲ್ಲಾತ್ ಮತ್ತೆ ಮನಾತ್ ಇಲ್ಲಿ ಬಂಡೆಗಳಲ್ಲಿ ಕೆತ್ತಲಾಗಿರುವ ಮೂರ್ತಿಗಳು. ಈ ದೇವದೇವತೆಯರೇ ಹಿಂದೆ ಇಲ್ಲಿಯ ಜನರ ಆಧ್ಯಾತ್ಮದಲ್ಲಿ ಭೂಮಿ ಸೂರ್ಯನ ಬಗೆಗೆ ಬಲವಾದ ಕೊಂಡಿಯಾಗಿದ್ದವು. ಕೌಶ್ ಎಂದು ಇಲ್ಲಿ ಗುರುತಿಸಲ್ಪಟ್ಟ ನಕ್ಷತ್ರ ಹಾಗೆ ಅರ್ಧಚಂದ್ರಾಕಾರದ ಚಂದ್ರ ದೇವತೆ ಹೋಲುತ್ತೆ. ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಕಟ್ಟಲಾದ ಪೆಟ್ರಾದ ದೊಡ್ಡ ಸ್ಮಾರಕ ಮಠ ಮೊದಲ ಒಡೋದಾಸ್ನ ಹೆಸರಿನಲ್ಲಿದೆ. ಗ್ರೀಕರ ಕಾಲದಲ್ಲಿ ರುಕ್ಮು ಎಂಬ ಹೆಸರಿದ್ದ ಪೆಟ್ರಾ ದಕ್ಷಿಣ ಜೋರ್ಡನ್ನ ಒಂದು ಐತಿಹಾಸಿಕ ಹಾಗೆ ಪುರಾತತ್ವ ಶಾಸ್ತ್ರ ನಗರ. ಕೆಂಪು ಸಮುದ್ರ ಹಾಗೆ ಮೃತ ಸಮುದ್ರದ ನಡುವೆ ಆಗ ಇದು ಗುಂಪು ಪ್ರಯಾಣದ ವ್ಯಾಪಾರ ಕೇಂದ್ರವಾಗಿತ್ತು. ಅರೇಬಿಯಾದ ಧೂಮ ದ್ರವ್ಯಗಳು, ಚೀನಾದ ರೇಷ್ಮೆ, ಭಾರತದ ಮಸಾಲೆ ಪದಾರ್ಥಗಳು ಇಲ್ಲಿಂದ ಅರೇಬಿಯಾ, ಈಜಿಪ್ಟ್ ಹಾಗೆ ಸಿರಿಯಾಗಳಿಗೆ ಹೋಗಿ ಬರ್ತಿದ್ವು. ಪೌರಾತ್ಯ ಸಂಪ್ರದಾಯಗಳೊಂದಿಗೆ ಹೆಲಿನಿಸ್ಟಿಕ್ ವಾಸ್ತುಶಿಲ್ಪದ ಅಪೂರ್ವ ಸಂಗಮದಲ್ಲಿ ಮೊದಲ ಸಹಸ್ರಮಾನದಲ್ಲಿ ನಡೆದ ಪೂರ್ವ ಪಶ್ಚಿಮಗಳ ಮಿಲನ ಇದಾಗಿದೆ. ಕ್ರಿಸ್ತ ಪೂರ್ವ 312 ಸ್ಥಾಪಿಸಲ್ಪಟ್ಟ ಜೇಬಿಲ್ ಅಲ್ ಮಧನ್ ಇಳಿಜಾರಿನಲ್ಲಿರುವ ಈ ಸ್ಥಳ ಮೃತ ಸಮುದ್ರ ಹಾಗೆ ಅಕಾಬಾ ಕೊಲ್ಲಿಯ ಮಧ್ಯದಲ್ಲಿದೆ. ಕೆಲವರು ಹೇಳುವಂತೆ ಬೈಬಲ್ನಲ್ಲಿ ಬರುವ ಹೋರ್ ಪರ್ವತ ಇದು ಅಂತ ಹೇಳಿ ಹೇಳಲಾಗುತ್ತೆ. ಕ್ರಿಸ್ತಶಕ 100 ರೋಮನ್ನರು ಈ ಪ್ರದೇಶವನ್ನ ಗೆದ್ರು. ಕ್ರಿಸ್ತಶಕ 4 ಕ್ರಿಶ್ಚಿಯನ್ ಧರ್ಮ ಇಲ್ಲಿಗೆ ಬಂತು. ಕ್ರಿಸ್ತಶಕ 629 ಅವಧಿಯಲ್ಲಿ ಇಲ್ಲಿ ಇಸ್ಲಾಂ ಧರ್ಮ ಆವರಿಸಿತು. ಹಾಗಿದ್ರೆ ಈ ಒಂದು ಪ್ರದೇಶದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ఎస్ వెల్కమ్ బ్యాక్ టు రేడియో శివమొగ్గ 90.8 FM సముదాయ బానులి భరవసెగాగి భవిష్యకాగి నమ్మ బానులి నాను నిమ్మ ఆర్జే రక్షితా హొళ్ళ ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಸ್ನೇಹಿತರೆ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದು ಪೆಟ್ರಾದ ಬಗ್ಗೆ ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ಪೆಟ್ರಾದ ಬಗ್ಗೆ ಇಲ್ಲಿನ ಒಂದು ಬಂಡೆಯ ಮೇಲೆ ಕೆತ್ತಲಾದ ಈ ವಾಸ್ತುಶಿಲ್ಪದ ಬಗ್ಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪೆಟ್ರಾದ ವಿಸ್ತಾರವಾದ ಗೌರಿ ಹಾಗೆ ದೇವಾಲಯ ವಾಸ್ತುಶಿಲ್ಪ, ಧಾರ್ಮಿಕ ಪ್ರದೇಶಗಳು, ಕಾಲುವೆಗಳ ಅವಶೇಷಗಳು, ಸುರಂಗಗಳು, ತಿರುವು ಅಣೆಕಟ್ಟುಗಳು, ತಾಮ್ರ ಗಣಿಗಾರಿಕೆ, ದೇವಾಲಯಗಳು, ಇಗರ್ಚಿಗಳು ಹಾಗೆ ಸಾರ್ವಜನಿಕ ಕಟ್ಟಡಗಳಿಂದ ಪೆಟ್ರಾ ಅಮೂಲ್ಯ ವಿಶ್ವ ಮೌಲ್ಯ ಹೊಂದಿದೆ. ಬೈದಾದಲ್ಲಿರುವಂತಹ ಆಧುನಿಕ ಶಿಲಾಯುಗದ ವಸಾಹತು, ಉಮ್ ಅಲ್ ಬಿಯಾರಾದಲ್ಲಿರುವ ಕಬ್ಬಿಣ ಯುಗದ ವಸಾಹತು, ಉಮ್ ಅಲ್ ಅಮದಲ್ಲಿಯ ತಾಮ್ರ ಯುಗದ ಗಣಿಗಾರಿಕೆ ಪ್ರದೇಶ, ವಸಾಹತು ರಸ್ತೆ ಬಳಸಿಕೊಂಡಂತೆ ಗ್ರೀಕ್ ರೋಮನ್ ನಾಗರಿಕ ಯೋಜನೆ, ಮೂರು ಕಮಾನಿನ ಪ್ರವೇಶ ದ್ವಾರ, ನಾಟಕ ಶಾಲೆ, ಅಪ್ಸರೆಯ ದೇವಾಲಯವನ್ನ ನಾವು ಕಾಣಬಹುದು. ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686296209 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಎಲ್ಲ ನಿಮ್ಮ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ, ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನೀವು ಟ್ರಾವೆಲ್ ಮಾಡಿರೋ ಯಾವುದಾದ್ರೂ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವಂತಹ ಸ್ಥಳದ ಬಗ್ಗೆ ತಿಳಿಸ್ತೀರಾ ಅಂದರೆ, ಅಥವಾ ಯಾವುದಾದ್ರೂ ಹೇಡನ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686296209 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ,
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈಗ ಒಮ್ಮೆ ಶಾಲೆಯಲ್ಲಿ ಮಾಸ್ತರರಿಗೆ ಒಬ್ಬ ಬಾಲಕ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಗುರುಗಳೇ, ಆ ಪಕ್ಷಿಗಳಿಗೆ ಮಾತ್ರ ಹಾರುವಂತಹ ಶಕ್ತಿ ಯಾಕೆ ಅಂತ ಒಬ್ಬ ಬಾಲಕ ಗುರುಗಳಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಪಕ್ಷಿಗಳು ಮಾತ್ರ ಆಕಾಶದೆತ್ತರಕ್ಕೆ ಯಾಕೆ ಹಾರ್ತವೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾನಂತೆ ಆ ಬಾಲಕ. ಅದರಲ್ಲೂ ತುಂಬ ಕುತೂಹಲ ಅಲ್ವಾ, ಮಕ್ಕಳಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸಹಜವಾಗಿ. ಆಗ ಮಾಸ್ತರರು ತುಂಬ ಸೂಕ್ಷ್ಮವಾಗಿ ಉತ್ತರ ಕೊಡಬೇಕಾಗತ್ತೆ. ಯಾಕಪ್ಪ ಅಂದರೆ ಮಕ್ಕಳಿಗೆ ಶಿಕ್ಷಕರು ಏನು ಹೇಳ್ತಾರೋ ಅದೇ ವೇದವಾಕ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ಅಂತಹ ಸಮಯದಲ್ಲಿ ಜೋರು ಮಾಡಲಿಕ್ಕೂ ಆಗೋದಿಲ್ಲ, ನಮ್ಮನ್ನೇನು ಕೇಳಬೇಡಿ ಅಂತ ಹೇಳೋಕ್ಕೂ ಆಗೋದಿಲ್ಲ ಅಲ್ವಾ. ಆಗ ಗುರುಗಳು ಏನು ಹೇಳ್ತಾರಪ್ಪ ಅಂದರೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ದೇವರು ಮೊದಲಿಗೆ ಈ ಸೂರ್ಯ ಚಂದ್ರ ಭೂಮಿಯನ್ನು ಸೃಷ್ಟಿ ಮಾಡ್ತಾನೆ, ಜೊತೆಗೆ ಪರ್ವತ ಸಮುದ್ರ ನದಿಗಳನ್ನು ಸೃಷ್ಟಿ ಮಾಡ್ತಾನೆ, ನಂತರ ಪ್ರಾಣಿ ಪಕ್ಷಿ ಪಶು ಮೀನು ಮನುಷ್ಯರನ್ನು ಸೃಷ್ಟಿ ಮಾಡ್ತಾನಂತೆ. ಆತ ಸೃಷ್ಟಿಸಿದ ಪ್ರಾಣಿಗಳೆಲ್ಲ ಮೊದಮೊದಲು ಭೂಮಿಯ ಮೇಲೆ ಅಥವಾ ನೀರಿನಲ್ಲಿ ಬದುಕ್ತಾ ಇದ್ವಂತೆ. ಅಂತಹ ಸಮಯದಲ್ಲಿ ಆಕಾಶದಲ್ಲಿ ಯಾರೂ ಹಾರಾಡ್ತಾ ಇರಲ್ಲಂತೆ. ಆಗ ಆಕಾಶದಲ್ಲಿ ಹಾರುವಂತಹ ಶಕ್ತಿಯನ್ನು ಇವುಗಳಿಗೆ ಕೊಡಬೇಕು ಅಂತ ಅನಿಸ್ತಂತೆ. ಆಗ ದೇವರು ರೆಕ್ಕೆಗಳನ್ನು ಸೃಷ್ಟಿ ಮಾಡಿ ಕೊಡ್ತಾನಂತೆ. ಮೊದಲು ಮನುಷ್ಯನಿಗೆ ಕೊಡ್ತಾನಂತೆ ಆ ರೆಕ್ಕೆಗಳನ್ನು. ಮನುಷ್ಯ ಆ ರೆಕ್ಕೆಗಳನ್ನು ನೋಡಿ, ಅಯ್ಯೋ ಈ ರೆಕ್ಕೆಗಳು ಏನು ಇಷ್ಟು ವಿಚಿತ್ರವಾಗಿವೆ, ಇದನ್ನು ನಾವು ಯಾವ ರೀತಿ ಧರಿಸ್ಕೊಳ್ಬೇಕು, ಯಾವ ರೀತಿ ಹಾಕ್ಕೊಳ್ಬೇಕು, ಈ ರೆಕ್ಕೆಗಳನ್ನು ನಾವು ಅಂಟಿಸ್ಕೊಂಡ್ಬಿಟ್ರೆ ನಾವು ಮೇಲ್ ಹಾರ್ತೀವಿ ಅನ್ನೋ ಒಂದು ನಂಬಿಕೆ ಕೂಡ ನಮಗಿಲ್ಲ, ಈ ರೆಕ್ಕೆಗಳ ಸಹವಾಸನೆ ನಮಗೆ ಬೇಡ ಅಂತ ಮನುಷ್ಯ ಹೇಳ್ತಾನಂತೆ. ಮುಂದೆ ಹೋಗ್ತಾ ಪಶುಗಳಿಗೆ ಈ ರೆಕ್ಕೆಗಳನ್ನು ಕೊಡ್ತಾರಂತೆ. ಆಗ ಪಶುಗಳು, ನಮಗೀಗ ನಾಲ್ಕು ಕಾಲಿದೆ ಅಷ್ಟು ಸಾಕು, ಈ ರೆಕ್ಕೆಗಳನ್ನ ಕಟ್ಕೊಂಡು ನಾವ್ಯಾಕೆ ಹಾರಾಟ ಮಾಡಬೇಕು, ನಮಗೆ ಈ ರೆಕ್ಕೆಗಳು ಬೇಡ ಅಂತ ಹೇಳ್ತಾವಂತೆ. ಈಗಲೇ ನಮಗೆ ಮೈಭಾರ ಆಗಿದೆ, ಈ ರೆಕ್ಕೆಗಳನ್ನ ಕಟ್ಕೊಂಡು ಮೇಲೆ ಹಾರ್ತಾ ಇದ್ರೆ ಅಲ್ಲಿಂದ ಕೆಳಗೆ ಬೀಳ್ತೀವಿ, ನಮಗೆ ತುಂಬ ಕಷ್ಟ ಆಗತ್ತೆ, ಬೇಡ ಅಂತ ಹೇಳ್ತಾವಂತೆ ಪಶುಗಳು. ಮುಂದೆ ಹೋಗ್ತಾ ಮೀನುಗಳಿಗೆ ಕೇಳ್ತಾರಂತೆ. ಮೀನುಗಳು, ನಾವು ನೀರಲ್ಲೇ ಆರಾಮಾಗಿದ್ದೀವಿ, ಆ ರೆಕ್ಕೆ ಕಟ್ಕೊಂಡು ನಾವ್ಯಾಕೆ ಮೇಲ್ಗಡೆ ಹಾರಾಡಬೇಕು, ನಮಗೆ ಆ ಉಸಾಬರಿನೇ ಬೇಡ, ನಾವಿದ್ದಲ್ಲೇ ಆರಾಮಾಗಿದ್ದೀವಿ ಅಂತ ಮೀನುಗಳು ಕೂಡ ಹೇಳ್ತಾವಂತೆ. ನಂತರದ ಸಾಲಿಗೆ ಬಂದಿದ್ದೆ ಪಕ್ಷಿಗಳು. ಅನಂತರ ಪಕ್ಷಿಗಳಿಗೆ ಕೇಳ್ತಾರಂತೆ. ಪಕ್ಷಿಗಳು ಹತ್ರ ಬರ್ತಾವಂತೆ, ಬಂದು ಆ ರೆಕ್ಕೆಗಳನ್ನು ನೋಡ್ತಾವಂತೆ. ಆ ಪಕ್ಷಿಗಳು ದೂರದಿಂದಲೇ ಆ ರೆಕ್ಕೆಗಳನ್ನು ಕೂಡ ನೋಡಿದ್ವು. ಕೆಲವೊಂದು ಪಕ್ಷಿಗಳು ಪರೀಕ್ಷೆ ಕೂಡ ಮಾಡಿದ್ವು, ಈ ರೆಕ್ಕೆಗಳು ಚೆನ್ನಾಗಿದ್ದಾವಾ ಇಲ್ವೋ ಅಂತ. ಇನ್ನೂ ಕೆಲವು ಪಕ್ಷಿಗಳು ತಮ್ಮ ಪಾದಗಳಿಗೆ ಆ ರೆಕ್ಕೆಗಳನ್ನು ಹಚ್ಕೊಳ್ಳಿಕ್ಕೆ ನೋಡಿದ್ವು. ಆದರೆ ಕೆಲವು ಪಕ್ಷಿಗಳಿಗೆ ಆ ರೆಕ್ಕೆಗಳು ತುಂಬ ಭಾರವೆನಿಸಿದ್ವು. ಇನ್ನೂ ಕೆಲವು ಪಕ್ಷಿಗಳು ಆ ರೆಕ್ಕೆಗಳನ್ನು ಹೆಗಲಿಗೇರಿಸ್ಕೊಂಡು ಹಾರಾಡತೊಡಗಿದ್ವು. ಆ ರೆಕ್ಕೆಗಳನ್ನು ಹೆಗಲಿಗೇರಿಸಿಕೊಂಡ ಪಕ್ಷಿಗಳು ಸಾಕಷ್ಟು ದೂರ ಹಾರಲಿಕ್ಕೆ ಶುರು ಮಾಡಿದ್ವು. ಕೆಲವು ಪಕ್ಷಿಗಳು ಆ ರೆಕ್ಕೆಗಳನ್ನು ಅಂಟಿಸ್ಕೊಂಡು ತಮಗೆ ಅರಿವಿಲ್ಲದಂತೆ ಭೂಮಿಯಿಂದ ಹಲವಾರು ಅಡಿ ಮೇಲಕ್ಕೇರಿದ್ವು. ಇನ್ನು ಕೆಲವು ಪಕ್ಷಿಗಳು ಧೈರ್ಯ ಮಾಡಿ ರೆಕ್ಕೆಗಳನ್ನು ಬಡಿದಾಗ ಆಕಾಶಕ್ಕೆ ಹಾರಿದ್ವು. ಹೀಗೆ ಪಕ್ಷಿಗಳಿಗೆ ಹಾರುವ ರೆಕ್ಕೆಗಳು ಬಂದಿದ್ದು ಅಂತ ಆ ಗುರುಗಳು ಆ ಬಾಲಕನಿಗೆ ವಿವರಣೆ ಕೊಟ್ಟು ಹೇಳ್ತಾರೆ. ಗುರುಗಳು ಮಾತು ಮುಂದುವರಿಸ್ತಾ, ಮೊದಲು ಮನುಷ್ಯನಿಗೆ ಈ ಅವಕಾಶ ಸಿಕ್ತು, ಆದರೆ ಮನುಷ್ಯ ಇದರ ಉಪಯೋಗ ಮಾಡಲಿಲ್ಲ, ಸಂಶಯದಿಂದ ನೋಡ್ದ. ಹಾಗೆ ಮುಂದೆ ಪಶುಗಳಿಗೆ ಕೇಳಿದ್ರೆ, ನಾವು ಕೆಳಗೆ ಬಿದ್ದು ಗಾಯಗೊಳ್ತೀವಿ ಅಂತ ಅವು ಭಯಪಡ್ತವೆ. ಜೊತೆಗೆ ಮೀನುಗಳಿಗೆ ಕೇಳಿದ್ರೆ, ನಾವು ನೀರಲ್ಲೇ ಆರಾಮವಾಗಿದ್ದೀವಿ, ಆಕಾಶಕ್ಕೆ ಹಾರುವ ಉಸಾಬರಿ ಬೇಡ ಅಂತ ಹೇಳ್ತವೆ. ಈಗ ಆಕಾಶದಲ್ಲಿ ಹಾರುವಂತಹ ಪಕ್ಷಿಗಳನ್ನು ನೋಡಿ ಆಶ್ಚರ್ಯಗೊಳ್ತಾರೆ ಇವರೆಲ್ಲರೂ ಅಂತ ಗುರುಗಳು ಹೇಳ್ತಾರೆ ಆ ಬಾಲಕನಿಗೆ. ಅಂದ್ರೆ ಸ್ನೇಹಿತರೆ, ಈ ಕಥೆಯ ತಾತ್ಪರ್ಯ ಇಷ್ಟೇ. ದೇವರು ಕೊಟ್ಟ ಒಂದು ಹೊಸ ಉಪಕರಣವನ್ನ, ಹೊಸ ಆಯುಧವನ್ನ ಪಕ್ಷಿಗಳು ಸಂಶಯ ಪಡದೆ, ಇದು ಭಾರ ಇದೆ ಅಂತ ಗೊಣಗದೆ, ಅಪಾಯ ಇದೆ ಅಂತ ಭಯ ಪಡದೆ ರೆಕ್ಕೆಗಳನ್ನ ಅಂಟಿಸ್ಕೊಂಡು ಆಕಾಶದ ಎತ್ತರಕ್ಕೆ ಹಾರಿದ್ವು. ಅಂದ್ರೆ ಅವುಗಳಿಗೆ ನಂಬಿಕೆ ಇತ್ತು, ಏನೋ ಒಂದು ಒಳ್ಳೇದಾಗತ್ತೆ, ಹೊಸ ರೀತಿಯಲ್ಲಿ ದೇವರು ಅವಕಾಶ ಕೊಟ್ಟಿದ್ದಾನೆ, ಆ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಬೇಕು ಅನ್ನೋ ಒಂದು ನಂಬಿಕೆ ಇತ್ತು ಆ ಪಕ್ಷಿಗಳಿಗೆ. ಇದೇ ರೀತಿಯಲ್ಲಿ ನಿಮಗೂ ಕೂಡ ಮಕ್ಕಳೇ, ದೇವರು ಏನಾದರೂ ಹೊಸ ಅವಕಾಶವನ್ನು ಅಥವಾ ಪ್ರತಿಭೆಯನ್ನು ಕೊಟ್ಟಾಗ ನಾವು ಅದರ ಬಗ್ಗೆ ಸಂಶಯ ಪಡದೆ, ಭಯ ಪಡದೆ, ಎಲ್ಲಿದ್ದೇವೆಯೋ ಅಲ್ಲೇ ಇದ್ದರಾಯಿತು ಅಂತ ಅಂದ್ಕೊಳ್ಳದೆ ಅದನ್ನು ಬಳಸಲಿಕ್ಕೆ ಪ್ರಯತ್ನ ಪಟ್ಟಾಗ ನಾವು ಕೂಡ ಪಕ್ಷಿಗಳಂತೆ ಆಕಾಶದೆತ್ತರಕ್ಕೆ ಹಾರಾಡ್ತೀವಿ. ಇಲ್ಲಿ ರೆಕ್ಕೆಗಳ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರಷ್ಟೆ. ಈ ರೀತಿಯ ಅವಕಾಶಗಳು ನಮಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ಸಿಗತ್ತೆ. ಅವಕಾಶ ಸಿಕ್ಕಾಗ ಅದನ್ನು ದುರುಪಯೋಗ ಪಡಿಸ್ಕೊಳ್ದೆ ಖುಷಿಯಿಂದ ಏನಾಗುತ್ತೋ ಆಗಲಿ ಧೈರ್ಯದಿಂದ ಮಾಡೋಣ, ಮುನ್ನುಗ್ಗೋಣ ಅನ್ನುವಂತಹ ಆತ್ಮವಿಶ್ವಾಸದಿಂದ ಆ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅಂಬಿಕಾ ಸಂತೋಷ್ ಮೇಡಮ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಆ ಎಲ್ಲ ಕವನಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಲೇಖಕಿ, ಹವ್ಯಾಸಿ ಬರಹಗಾರರು ಹಾಗೂ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿದ್ದಾರೆ. ಅಂಬಿಕಾ ಸಂತೋಷ್ ಮೇಡಮ್ ಅವರು ಸ್ವರಚಿತ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಯಾವೆಲ್ಲ ಲೇಖನಗಳ ಬಗ್ಗೆ ಈ ದಿನ ಪ್ರಸ್ತುತಪಡಿಸ್ತಾ ಇದ್ದಾರೆ ಅನ್ನೋದನ್ನ ಅವರಿಂದ ಕೇಳೋಣ.
3: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಅಂಬಿಕಾ ಸಂತೋಷ್. ಇಂದು ನಾನು ಸ್ವರಚಿತ ಲೇಖನಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. 21ನೇ ಶತಮಾನದ ಅತಿ ದೊಡ್ಡ ಕ್ರಾಂತಿಗಳಲ್ಲಿ ಒಂದೆಂದರೆ ಅದು ಮೊಬೈಲ್ ಫೋನ್. ಒಂದು ಕಾಲದಲ್ಲಿ ರಾಜರು ಶ್ರೀಮಂತರ ಬಳಿ ಮಾತ್ರ ಇರ್ತಿದ್ದ ದುಬಾರಿ ವಸ್ತು ಇಂದು ಪ್ರತಿಯೊಬ್ಬರ ಕೈಯಲ್ಲೂ ಇದೆ. ಮೊಬೈಲ್ ಇಲ್ಲದೆ ಜೀವನವನ್ನ ಈಗ ಊಹಿಸಿಕೊಳ್ಳೋದೇ ಕಷ್ಟವಾಗಿದೆ. ಹಾಗಾಗಿ ಇದನ್ನು ಆಧುನಿಕ ಜೀವನದ ಮಹಿಮೆ ಎಂದೇ ಕರೆಯಬಹುದು. ಮೊಬೈಲ್ ಮೊದಲ ಮತ್ತು ಮುಖ್ಯ ಉದ್ದೇಶ ಸಂಪರ್ಕ. ಇದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವವರ ಜೊತೆಯೂ ಕ್ಷಣದಲ್ಲೇ ಮಾತನಾಡಬಹುದಾದಂಥದ್ದು. ದೂರದ ಮಗನ ಮುಖವನ್ನು ನೋಡುವ ತಾಯಿಗೆ, ವಿದೇಶದಲ್ಲಿರುವ ಗಂಡನ ಧ್ವನಿ ಕೇಳುವ ಹೆಂಡತಿಗೆ ಮೊಬೈಲ್ ವರದಾನವಾಗಿದೆ. ಮೊಬೈಲ್ ಒಂದು ಚಲಿಸುವ ಲೈಬ್ರರಿ ವಿಶ್ವವಿದ್ಯಾಲಯದಂತೆ. ಗೂಗಲ್ನಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರ, ಯೂಟ್ಯೂಬ್ನಲ್ಲಿ ಎಲ್ಲವೂ ಸಿಗುತ್ತೆ. ಕೊರೋನಾ ಸಮಯದಲ್ಲಿ ಮಕ್ಕಳ ಶಿಕ್ಷಣ ಮುಂದುವರಿಯಲು ಕಾರಣವೇ ಮೊಬೈಲ್. ರೈತರು ಹವಾಮಾನ, ಬೆಳೆ ಬೆಲೆ ತಿಳಿದುಕೊಳ್ಳೋದಿಕ್ಕೆ, ವಿದ್ಯಾರ್ಥಿಗಳು ಪ್ರಸ್ತುತ ವಿದ್ಯಮಾನಗಳನ್ನ ತಿಳಿಯಲು ಮೊಬೈಲ್ ಅತ್ಯವಶ್ಯಕ. UPI, ಗೂಗಲ್ ಪೇ, ಫೋನ್ ಪೇ ಬಂದ ನಂತರ ನಗದು ರಹಿತ ವ್ಯವಹಾರ ಸುಲಭವಾಗಿದೆ. ಅಂಗಡಿಯವರು QR ಕೋಡ್ ಸ್ಕ್ಯಾನ್ ಮಾಡಿ ವ್ಯಾಪಾರ ಮಾಡ್ತಾರೆ. ಆನ್ಲೈನ್ ಬ್ಯಾಂಕಿಂಗ್, ಟಿಕೆಟ್ ಬುಕ್ಕಿಂಗ್, ಶಾಪಿಂಗ್ ಎಲ್ಲವೂ ಬೆರಳ ತುದಿಯಲ್ಲಿದೆ. ಹಾಡು, ಸಿನಿಮಾ, ಆಟ, ರೀಲ್ಸ್ ಯುವಕರಿಗೆ ಹೊಸ ಉದ್ಯೋಗಾವಕಾಶವನ್ನೇ ಸೃಷ್ಟಿಸಿದೆ. ಸರ್ಕಾರಿ ಸೇವೆಗಳು ಕೂಡ ಮೊಬೈಲ್ನಲ್ಲಿ ಬಂದಿವೆ. ಆಧಾರ್, ಕೋವಿಡ್ ಪ್ರಮಾಣ ಪತ್ರ, ಅಪಾಯಿಂಟ್ಮೆಂಟ್ ಎಲ್ಲವೂ ಆಪ್ ಮೂಲಕ. ಆದರೆ ಪ್ರತಿ ನಾಣ್ಯಕ್ಕೂ ಎರಡು ಮುಖ ಇರುತ್ತೆ. ಮಿತಿಮೀರಿದ ಮೊಬೈಲ್ ಬಳಕೆ ದೊಡ್ಡ ಸಮಸ್ಯೆಯಾಗಿ ಕಂಡುಬರುತ್ತೆ. ಮಕ್ಕಳು ಪಬ್ಜಿ, ರೀಲ್ಸ್ಗೆ ಅಡಿಕ್ಟ್ ಆಗಿ ಓದನ್ನ ಮರೆತಿದ್ದಾರೆ. ರಾತ್ರಿ ತಡವಾಗಿ ಮೊಬೈಲ್ ನೋಡೋದ್ರಿಂದ ನಿದ್ರೆ, ಕಣ್ಣಿನ ಸಮಸ್ಯೆ, ಮೆದುಳಿನ ಮೇಲೆ ಪರಿಣಾಮ, ನಕಲಿ ಸುದ್ದಿ ಕ್ಷಣದಲ್ಲಿ ಹರಡಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಗೆ ಕಾರಣವಾಗ್ತವೆ. ಕುಟುಂಬದವರು ಒಂದೇ ಮನೆಯಲ್ಲಿ ಇದ್ರೂ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್. ಇದರಿಂದ ಸಂಬಂಧಗಳು ಹತ್ತಿರವಿದ್ದರೂ ದೂರವಾಗುತ್ತಿದೆ. ಮೊಬೈಲ್ ಒಂದು ಸಾಧನೆ ಮಾತ್ರ. ಚಾಕುವಿನಿಂದ ತರಕಾರಿ ಕತ್ತರಿಸಬಹುದು ಅಥವಾ ಯಾರಿಗಾದರೂ ಹಾನಿ ಮಾಡಬಹುದು. ನಿರ್ಧಾರ ನಮ್ಮ ಕೈಯಲ್ಲಿದೆ. ಮೊಬೈಲ್ ಅನ್ನ ನಾವು ಜ್ಞಾನ ಸಂಪರ್ಕ, ಪ್ರಗತಿಯ ಸಾಧನವಾಗಿ ಬಳಸಿದರೆ ಅದು ನಿಜಕ್ಕೂ ಮಹಿಮೆಯಾಗುತ್ತೆ. ತಂತ್ರಜ್ಞಾನವನ್ನ ನಾವು ಬಳಸಬೇಕು. ತಂತ್ರಜ್ಞಾನ ನಮ್ಮನ್ನು ಬಳಸಬಾರದು ಎಂಬುದನ್ನ ನೆನಪಿನಲ್ಲಿಟ್ಟುಕೊಂಡು ಸಮತೋಲಿತವಾಗಿ ಮೊಬೈಲ್ ಬಳಸಿದ್ರೆ ಅದರ ನಿಜವಾದ ಮಹಿಮೆಯನ್ನ ನಾವು ಅನುಭವಿಸಬಹುದಾಗಿದೆ. ಮೊಬೈಲ್ ಇಂದಿನ ಅವಶ್ಯಕತೆ ಮತ್ತು ಅನಿವಾರ್ಯ ಹೌದು. ಆದರೆ ಮನುಷ್ಯತ್ವವನ್ನ ಮರೆಯದೆ ಬದುಕನ್ನ ಕಟ್ಟಿಕೊಳ್ಳೋಣ, ಬದುಕೋಣ.
2: ಖಂಡಿತವಾಗ್ಲೂ ಹೇಳಬೇಕು ಅಂದ್ರೆ ಮೊಬೈಲ್ ಇಂದ ಸಾಕಷ್ಟು ಉಪಯೋಗವಿದೆ. ಆದ್ರೆ ಅದನ್ನ ಯಾವ ರೀತಿ ನಾವು ಬಳಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಕಷ್ಟಕಾಲಕ್ಕೆ ಮೊಬೈಲ್ ಉಪಯೋಗ ಆಗತ್ತೆ. ಗೊತ್ತಿಲ್ಲದೆ ಇರುವಂತಹ ವಿಷಯವನ್ನ ಮೊಬೈಲ್ ತಿಳಿಸತ್ತೆ. ಜೊತೆಗೆ ಜ್ಞಾನ, ಮನರಂಜನೆ ಪ್ರತಿಯೊಂದು ಮೊಬೈಲ್ ನಮಗೆ ಕೊಡತ್ತೆ. ಆದರೆ ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ, ಯಾವ ರೀತಿ ಬಳಸ್ಕೊಳ್ತೀವಿ, ಅದರೊಟ್ಟಿಗೆ ನಾವು ಹೇಗಿರ್ತೀವಿ ಅನ್ನೋದು ನಮಗೆ ಬಿಟ್ಟಂತಹ ವಿಚಾರ. ಯಾವುದನ್ನು ಹೇಗೆ ಎಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರುವಂಥವ್ರಿಗೆ ಯಾವುದು ಕೂಡ ಕಷ್ಟ ಆಗಲ್ಲ. ಜೊತೆಗೆ ಯಾವುದರಿಂದ ಕೂಡ ಅಪಾಯ ಆಗೋದಿಲ್ಲ ಕೂಡ, ಅಲ್ವಾ? ಮೊಬೈಲ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸಿದ್ರು ಅಂಬಿಕಾ ಸಂತೋಷ್ ಮೇಡಮ್ ಅವರು. ಮತ್ತಷ್ಟು ಅವರ ಕಿರುಲೇಖನಗಳ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಬರಹಗಾರರು, ಲೇಖಕಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೌಡಕೊಪ್ಪದ ಅಂಬಿಕಾ ಸಂತೋಷ್ ಮ್ಯಾಡಮ್ ಅವರು ಅವರೇ ಬರೆದಂತಹ ಕಿರುಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ಮೊಬೈಲ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಖಂಡಿತವಾಗ್ಲೂ ಅದರಿಂದ ಸಿಗುವಂತಹ ಮಾಹಿತಿಗಳು ತುಂಬಾ ಚೆನ್ನಾಗಿರುತ್ತೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅಂಬಿಕಾ ಸಂತೋಷ್ ಮ್ಯಾಡಮ್ ಅವರಿಂದ ಕೇಳೋಣ.
4: ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದೊಂದು ಕನಸು ಇರುತ್ತದೆ. ಕನಸು ಇಲ್ಲದ ಬದುಕು ರೆಕ್ಕೆ ಇಲ್ಲದ ಹಕ್ಕಿಯಂತೆ. ಕನಸುಗಳ ಬೆನ್ನೇರಿ ಹೊರಟಿದೆ ಮನಸ್ಸಿನ ಸವಾರಿ. ಎಂದರೆ ಆಸೆಗಳ ಗಾಡಿಯಲ್ಲಿ ಕೂತು ಗುರಿಯ ದಾರಿಯಲ್ಲಿ ಮುನ್ನುಗ್ಗುವ ಮನಸ್ಸಿನ ಪ್ರಯಾಣ. ಈ ಸವಾರಿಗೆ ಇಂಧನ ಬೇಕು, ಅದು ವಿಶ್ವಾಸ, ಶ್ರಮ ಮತ್ತು ಛಲ. ಕನಸು ಎಂದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಸುಂದರ ಚಿತ್ರ. ಅದು ನಮ್ಮನ್ನು ನಿದ್ದೆಯಲ್ಲಿ ಮಾತ್ರವಲ್ಲ, ಎಚ್ಚರದಲ್ಲೂ ಓಡಿಸುತ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದಂತೆ, ಕನಸು ಕಾಣುವವನಿಗೆ ಮಾತ್ರ ನಿದ್ದೆ ಬರೋದಿಲ್ಲ, ಕನಸನ್ನು ನನಸು ಮಾಡುವವರಿಗೆ ನಿದ್ದೆ ಖಂಡಿತ ಬರೋದಿಲ್ಲ ಅಂತ. ಮೊದಲು ನಾವು ಏನಾಗಬೇಕು ಎಂದು ನಿರ್ಧರಿಸಬೇಕು. ಡಾಕ್ಟರ್, ಇಂಜಿನಿಯರ್, ಶಿಕ್ಷಕ, ಕಲಾವಿದ, ಏನೇ ಆಗಲಿ ಒಂದು ಸ್ಪಷ್ಟ ಗುರಿ ಇರಬೇಕು. ಕನಸು ಕಾಣುವುದಷ್ಟೇ ಸಾಲದು, ಅದಕ್ಕಾಗಿ ದುಡಿಯಬೇಕು, ರಾತ್ರಿ ಹಗಲು ಶ್ರಮ ಪಡಬೇಕು. ಈ ಸವಾರಿಯಲ್ಲಿ ಗುಂಡಿಗಳು, ತಿರುವುಗಳು ಇರ್ತವೆ, ಸೋಲು, ಟೀಕೆ, ಅಪಹಾಸ್ಯ ಬರುತ್ತೆ. ಆದರೆ ಅವುಗಳಿಗೆ ಹೆದರಬಾರದು, ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು. ಕನಸಿನ ಸವಾರಿಗೆ ಅಗತ್ಯವಾದವುಗಳೆಂದರೆ ಪೋಷಕರ ಬೆಂಬಲ, ಬೆನ್ನೆಲುಬಿನಂತೆ ನಿಲ್ಲುವ ಕುಟುಂಬ, ಗುರುಗಳ ಮಾರ್ಗದರ್ಶನ, ಸಮಯ ವ್ಯರ್ಥ ಮಾಡದೆ ಗುರಿಯತ್ತ ಸಾಗುವುದು, ಸಕಾರಾತ್ಮಕ ಚಿಂತನೆ, ಇವೆಲ್ಲವೂ ನೆರವೇರಿದರೆ ಕನಸು ಪೂರೈಸದಂತೆ. ಕನಸು ಇಲ್ಲದ ಜೀವನ ಶೂನ್ಯ. ಕನಸು ಕಾಣಬೇಕು, ಕಂಡು ಸುಮ್ಮನೆ ಕೈಕಟ್ಟಿ ಕೂರದೆ ನನಸಾಗಿಸಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಬೇಕು. ಪ್ರಯತ್ನವಿಲ್ಲದೆ ಫಲ ಸಿಗದು, ಕಷ್ಟಪಡದೆ ಸುಖವಿರದು. ಗೆಲುವಿಗೆ ಅಡ್ಡದಾರಿಗಳಿಲ್ಲ, ಸತತ ಶ್ರಮ ಮತ್ತು ಪ್ರಯತ್ನ ಅಂದುಕೊಂಡದ್ದನ್ನ ಸಾಧಿಸಲು ನೆರವಾಗುವುದು. ಕನಸುಗಳ ಬೆನ್ನೇರಿ ಹೊರಟಿದೆ ಮನಸ್ಸಿನ ಸವಾರಿ. ಈ ಸವಾರಿ ಸುಲಭವಲ್ಲ, ಆದರೆ ಅಂತ್ಯದಲ್ಲಿ ಸಿಗುವ ಗೆಲುವಿನ ಸಂತೋಷವೇ ಬೇರೆ. ಕನಸು ಕಾಣುವುದನ್ನ ನಿಲ್ಲಿಸಬಾರದು, ಏಕೆಂದರೆ ಇಂದಿನ ಕನಸೇ ನಾಳೆಯ ವಾಸ್ತವ.
3: ಖಂಡಿತವಾಗ್ಲೂ ಕನಸುಗಳನ್ನ ಕಂಡಾಗ ಮಾತ್ರ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ. ಕನಸುಗಳೇ ಇಲ್ಲದಂತಹ ಜೀವನ ಶೂನ್ಯ ಅನ್ಸ್ಬಿಡತ್ತೆ ಕೆಲವೊಂದು ಸಮಯದಲ್ಲಿ. ನಾವು ಮುಂದೆ ಏನಾಗ್ತೀವಿ, ಯಾವ ರೀತಿ ಬದುಕ್ತೀವಿ ಅನ್ನುವಂತಹ ಕನಸು ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಆ ಕನಸಿನೆಡೆಗೆ, ಆ ಗುರಿಯತ್ತ ನಮ್ಮ ಒಂದು ದಿಕ್ಕು ಇರುತ್ತೆ, ನಮ್ಮ ಒಂದು ಶ್ರದ್ಧೆ ಕೂಡ ಇರುತ್ತೆ ಅಲ್ವಾ. ಕನಸು ಕಾಣಬೇಕು, ಕಂಡಂತಹ ಕನಸುಗಳನ್ನು ನನಸಾಗಿಸ್ಕೊಳ್ಳಿಕ್ಕೆ ಶ್ರಮ ಕೂಡ ಪಡಬೇಕು, ಆಗ ಮಾತ್ರ ಅದಕ್ಕೆ ಸಾರ್ಥಕತೆ ಬರುತ್ತೆ ಅಲ್ವಾ. ಕಾರ್ಯಕ್ರಮ ಮುಂದುವರಿಸ್ತಾ ಮತ್ತೊಂದು ಕಿರುಲೇಖನವನ್ನ ಕೇಳೋಣ.
4: ಜೀವನದಲ್ಲಿ ಕೆಲವೊಮ್ಮೆ ಸುತ್ತಲೂ ಕತ್ತಲು, ದಾರಿ ಕಾಣೋದಿಲ್ಲ, ನೋವು, ನಿರಾಸೆ, ಸೋಲು, ಒಂಟಿತನದ ಮೋಡಗಳು ಆವರಿಸುತ್ತವೆ. ಆ ಸಮಯದಲ್ಲಿ ದಿಕ್ಕು ತೋರಿಸುವ ದೀಪವೇ ಸ್ನೇಹ. ಬೆಳಕಿನಲ್ಲಿ ಎಲ್ಲರೂ ಜೊತೆಯಲ್ಲಿರ್ತಾರೆ, ನಗುವಿದ್ದಾಗ ಸ್ನೇಹಿತರು ಸಾವಿರ ಜನ. ಆದ್ರೆ ಜೀವನದಲ್ಲಿ ಕಷ್ಟ ಆವರಿಸಿದಾಗ, ಕತ್ತಲು ಕವಿದಾಗ ಯಾರು ಕೈ ಹಿಡಿಯುತ್ತಾರೋ, ಯಾರು ಪ್ರಶ್ನೆ ಕೇಳದೆ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೋ ಅವರೇ ನಿಜವಾದ ಸ್ನೇಹಿತ. ಕತ್ತಲಲ್ಲಿ ಬೆಳಗುವ ಸ್ನೇಹಕ್ಕೆ ಸಾವಿರ ಮಾತುಗಳ ಅಗತ್ಯವಿಲ್ಲ. ನೀವು ಏನೂ ಹೇಳದೆ ಅಳುತ್ತಿದ್ದಾಗ ನಾನಿದ್ದೇನೆ ಎಂಬ ಒಂದೇ ಒಂದು ಸ್ಪರ್ಶ ಸಾಕು. ಆ ಮೌನದ ಬೆಳಕೆ ಅತ್ಯಂತ ಪ್ರಕಾಶಮಾನವಾದುದು. ಜಗತ್ತು ನಮ್ಮನ್ನು ತೀರ್ಪು ಮಾಡಿ ಗಾಯಗೊಳಿಸಿದಾಗ ಸ್ನೇಹಿತನ ಮಾತು ಮುಲಾವಿನಂತೆ ಕೆಲಸ ಮಾಡುತ್ತದೆ. ನೀನು ತಪ್ಪಲ್ಲ ಎಂದು ಹೇಳುವ ವ್ಯಕ್ತಿ ಒಬ್ಬ ಇದ್ದರೆ ಸಾಕು, ನಾವು ಮತ್ತೆ ಎದ್ದು ನಿಲ್ಲುವ ಶಕ್ತಿ ಪಡೆಯುತ್ತೇವೆ. ಸ್ನೇಹವು ನಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತದೆ. ಕತ್ತಲಲ್ಲಿ ಬೆಳಗುವ ದೀಪವು ತನ್ನ ಎಣ್ಣೆಯನ್ನ ಸುಡುತ್ತದೆ. ಅದೇ ರೀತಿ ನಿಜವಾದ ಸ್ನೇಹಿತ ತನ್ನ ಸಮಯ, ತನ್ನ ನಿದ್ರೆ, ತನ್ನ ಖುಷಿಯನ್ನ ತ್ಯಾಗ ಮಾಡಿಯಾದ್ರೂ ನಮಗಾಗಿ ನಿಲ್ಲುತ್ತಾನೆ. ಪ್ರತಿಯಾಗಿ ಏನನ್ನು ಕೇಳೋದಿಲ್ಲ, ಏಕೆಂದ್ರೆ ಸ್ನೇಹದಲ್ಲಿ ಲೆಕ್ಕಾಚಾರ ಇರೋದಿಲ್ಲ. ಕೆಲವೊಮ್ಮೆ ನಾವು ತಪ್ಪು ದಾರಿಯಲ್ಲಿ ಹೋಗುವಾಗ ಸ್ನೇಹಿತನೇ ನಮ್ಮನ್ನ ತೆದ್ದುತ್ತಾನೆ, ಗದರು

0: ಹೋಗ್ತಾನೆ, ಅದು ಕೂಡ ಪ್ರೀತಿಯಿಂದ. ಕತ್ತಲಲ್ಲಿ ದಾರಿ ತಪ್ಪದಂತೆ ಕೈ ಹಿಡಿದು ಸರಿಯಾದ ಹಾದಿಗೆ ತರುವ ನಕ್ಷತ್ರದಂತೆ ಸ್ನೇಹಿತ. ಹಣದಿಂದ ಖರೀದಿಸಲು ಆಗದ ಅಮೂಲ್ಯ ವಸ್ತು ಸ್ನೇಹ. ತಂತ್ರಜ್ಞಾನ ಬೆಳೆದರೂ, ಜನಸಂಖ್ಯೆ ಹೆಚ್ಚಾದರೂ ಈ ಕತ್ತಲೆಯಲ್ಲಿ ಬೆಳಗುವ ಒಬ್ಬ ಸ್ನೇಹಿತನ ಬೆಲೆ ಎಂದಿಗೂ ಕಡಿಮೆಯಾಗೋದಿಲ್ಲ. ಸ್ನೇಹ ಅಂದ್ರೆ ನನ್ನ ಕತ್ತಲಲ್ಲಿ ನೀನು ಬೆಳಕಾಗುವುದು, ನಿನ್ನ ಕತ್ತಲಲ್ಲಿ ನಾನು ಬೆಳಕಾಗುವುದು. ಜೀವನದಲ್ಲಿ ನಾವು ತುಂಬಾ ವಿಷಯಗಳನ್ನ ಹುಡುಕುತ್ತೇವೆ, ಪ್ರೀತಿ, ಗೌರವ, ಜೊತೆ. ಆದ್ರೆ ಕೆಲವು ಅದ್ಭುತವಾದದ್ದು ಬೇಡದೆ ನಮ್ಮ ಬಾಗಿಲು ತಟ್ಟುತ್ತೆ. ಅದರ ಹೆಸರೇ ನಿಜವಾದ ಸ್ನೇಹ. ಪ್ರೀತಿ ಕೇಳಿದಾಗ ಸಿಗತ್ತೆ, ಸಹಾಯ ಕೇಳಿದಾಗ ಸಿಗತ್ತೆ, ಆದ್ರೆ ಸ್ನೇಹ ಅದು ಕೇಳದೇ ಬರುತ್ತೆ. ನಾವು ಅಳುವಾಗ ಸಂತೈಸುವ ಕೈ, ನಾವು ನಗುವಾಗ ಜೊತೆಗೂಡಿ ನಗುವ ನಗು, ನಾವು ಸೋತಾಗ ಮತ್ತೆ ಎದ್ದೇಳೋಣ ಎನ್ನುವ ಧೈರ್ಯ. ಇದಕ್ಕೆ ಯಾವುದೇ ಹಣ ಪಾವತಿ ಮಾಡಬೇಕಿಲ್ಲ, ಯಾವುದೇ ಲೆಕ್ಕಾಚಾರ ಕೂಡ ಇರೋದಿಲ್ಲ. ನಾವು ಏನನ್ನಾದ್ರೂ ಕೊಡಬೇಕು, ಏನನ್ನಾದ್ರೂ ಆಗ್ಬೇಕು ಅಂದು ಸ್ನೇಹಿತ ನಿರೀಕ್ಷಿಸೋದಿಲ್ಲ. ನಾವು ಶ್ರೀಮಂತರಾಗಿದ್ದಾಗಲೂ ಅದೇ, ಬಡವನಾಗಿದ್ದಾಗಲೂ ಅದೇ, ನಾವು ಯಶಸ್ವಿಯಾಗಿದ್ದಾಗಲೂ ಅದೇ, ಸೋತಾಗಲೂ ಅದೇ. ಜಗತ್ತು ನಮಗೆ ನೋವು ಕೊಟ್ಟಾಗ ನಿಜವಾದ ಸ್ನೇಹ ನೀನು ಏಕೆ ಹೀಗೆ ಮಾಡಿದೆ ಎಂದು ಪ್ರಶ್ನಿಸೋದಿಲ್ಲ. ಬದಲಾಗಿ ಆಗಲಿ ಬಿಡು, ನಾನಿದ್ದೇನೆ ಎಂದು ತಲೆ ಸವರುತ್ತದೆ. ನಮ್ಮ ದುರ್ಬಲತೆಯನ್ನು ಅದು ಆಯುಧ ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ಅದನ್ನೇ ಗುರಾಣಿ ಮಾಡಿಕೊಂಡು ನಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಬಾಳಿನಲ್ಲಿ ನೂರಾರು ಜನ ಬರಬಹುದು, ಹೋಗಬಹುದು, ಆದ್ರೆ ಬೇಡದೇ ಸಿಗುವ ಒಬ್ಬ ಸ್ನೇಹಿತ ಸಿಕ್ಕರೆ ಸಾಕು. ನಾವು ದಾರಿ ತಪ್ಪಿದಾಗ ತಿದ್ದೋನು, ನಾವು ತಪ್ಪು ಮಾಡಿದಾಗ ಗದರೋನು, ನಾವು ಗೆದ್ದಾಗ ಜೋರಾಗಿ ಚಪ್ಪಾಳೆ ತಟ್ಟು ನಕ್ಕೋನು ಅವನೇ ಸ್ನೇಹಿತ. ಅವನು ನಮ್ಮ ಯಶಸ್ಸಿಗೆ ಅಸೂಯೆ ಪಡೋದಿಲ್ಲ, ನಮ್ಮ ವೈಫಲ್ಯಕ್ಕೆ ಎಂದಿಗೂ ನಗೋದಿಲ್ಲ. ದೇವರು ಎಲ್ಲರಿಗೂ ಸಿಗೋದಿಲ್ಲ, ಆದ್ರೆ ದೇವರಂತೆ ಪ್ರೀತಿಸುವ ಸ್ನೇಹಿತ ಸಿಕ್ಕರೆ ದೇವರು ಸಿಕ್ಕಂತೆ. ಬೇಡದೆ ಸಿಗುವ ಈ ಪ್ರೀತಿಗೆ ಬೆಲೆ ಕಟ್ಟಲು ಆಗೋದಿಲ್ಲ, ಅದನ್ನು ಉಳಿಸಿಕೊಳ್ಳಲು ಮಾತ್ರ ಆಗುತ್ತೆ. ಪ್ರತಿದಿನ ಒಂದು ಧನ್ಯವಾದ ಹೇಳುವ ಮೂಲಕ, ಪ್ರತಿ ಕಷ್ಟದಲ್ಲಿ ಜೊತೆಯಾಗಿರುವ ಮೂಲಕ ಉಳಿಸಿಕೊಳ್ಳುವ ಸ್ನೇಹಕ್ಕೆ ಆಯಸ್ಸು ಹೆಚ್ಚಿರುತ್ತದೆ. ಸ್ನೇಹವೆಂದರೆ ನಾನು ಏನನ್ನೂ ಕೇಳದೆ ನನಗೆ ಸಿಗುವುದು, ನೀನು ಏನನ್ನೂ ಕೇಳದಿದ್ದರೂ ನಿನಗೆ ಸಿಗುವುದು. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಅಂಬಿಕಾ ಸಂತೋಷ್ ಮೇಡಮ್. ಈ ದಿನ ನೀವು ತಿಳಿಸಿದಂತಹ ಈ ಮೂರು ಕಿರುಲೇಖನಗಳು ಕೂಡ ತುಂಬನೇ ಅದ್ಭುತವಾಗಿದ್ವು. ಸ್ನೇಹ ನಿಸ್ವಾರ್ಥವಾದ ಮತ್ತು ಅತಿ ಸುಂದರವಾದ ಸಂಬಂಧ. ಹಣಕ್ಕಾಗಿ ಇರುವ ಸ್ನೇಹ ಕ್ಷಣಿಕ, ಆದರೆ ಗುಣಕ್ಕಾಗಿರುವಂತಹ ಸ್ನೇಹ ಶಾಶ್ವತ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಶುದ್ಧ ಸ್ನೇಹ ಯಾವಾಗಲೂ ತುಂಬ ಮೌಲ್ಯಯುತವಾದದ್ದು ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅಂಬಿಕಾ ಸಂತೋಷ್ ಮೇಡಮ್ ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ತಾ, ನೀವು ಕೂಡ ಈ ರೀತಿಯಲ್ಲಿ ಸ್ವರಚಿತ ಲೇಖನಗಳನ್ನು ಬರಿತಾ ಇದ್ದೀರಾ ಸ್ನೇಹಿತರೆ? ಹಾಗಾದ್ರೆ ಮತ್ತೆ ಆಗ್ತಡ 9686092729 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ವರಚಿತ ಲೇಖನಗಳನ್ನು, ಕವನಗಳನ್ನು, ಹಾಗೆ ಪುಸ್ತಕದ ಪರಿಚಯವನ್ನು, ಭಾವಗೀತೆಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಸೊ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕಾಗಿ ಬಂದಿದ್ದೀನಿ. ಹಾಗಿದ್ಮೇಲೆ ನಿಮ್ಮೆಲ್ರಿಗೂ ಕೂಡ ಮೊದಲನೇದಾಗಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಹೆಸರು ಹೇಳ ಹಾಗೆ ಬಿಂದಾಸ್ ಮಾರ್ನಿಂಗ್. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಿಂದಾಸ್ ಆಗಿ ಪಾಲ್ಗೊಳ್ಬಹುದು. ನಿಮ್ಮ ಒಂದು ಏನು ನಾವು ಟಾಪಿಕ್ ಕೊಟ್ಟಿರ್ತೀವಿ, ಆ ಟಾಪಿಕ್ ಅನ್ನ ಬಿಂದಾಸ್ ಆಗಿ ಎಂಜಾಯ್ ಮಾಡ್ಕೊಳ್ತಾ ಹಾಡನ್ನ ಹಾಡಬಹುದು. ಓಕೆನಾ? ಸೊ ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಟಿಫನ್ ಆಯ್ತಾ? ಸೊ ವಾರದ ಮೊದಲ ದಿನ, ಸೋಮವಾರ, ಶುಭವಾರ ಅಂತ ತಿಳಿಸ್ಬೋದು. ಸಮಯ ಕೂಡ 10 ಗಂಟೆ ಆಗಿದೆ, ನಾನು ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಗಿದೆ. ಇನ್ನು ಇವತ್ತು ಸೆಪ್ಟೆಂಬರ್ 24. ಸೊ 2026 ಕೂಡ ಹೌದು. ಹಾಗಿದ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಸ್ಟ್ 24 ಇವತ್ತು ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ರು ಅವರೆಲ್ಲರಿಗೂ ಕೂಡ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತಿಳಿಸ್ತಾ, ಹಾಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇದ್ರು ನಿಮಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಿಳಿಸ್ತಾ, ಇನ್ನು ವಿಶೇಷವಾಗಿ ಇವತ್ತು ಯಾರೆಲ್ಲ ಶುಭ ಕಾರ್ಯಗಳನ್ನ ಮಾಡ್ತಾ ಇದ್ರು ಎಲ್ರಿಗೂ ಶುಭವಾಗಲಿ ಅಂತ ಮನಸಾರೆ ಆಶಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಆಗಸ್ಟ್ ತಿಂಗಳು ಹೋಗಿದ್ದೇನೆ, ಗೊತ್ತಾಗ್ತಾ ಇಲ್ಲ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಲ್ವಾ. ನಿಜವಾಗ್ಲೂ ಹೀಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ಮಿಕ್ಸ್ಡ್ ಮಸಾಲ ಅನ್ನೋ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂದರೆ ಒಂದೇ ಟಾಪಿಕಲ್ಲಿ ಎಲ್ಲರೂ ಪಾಲ್ಗೊಳ್ಳೋ ಬದಲು ಎಲ್ರಿಗೂ ಒಂದೊಂದು ಟಾಪಿಕ್ ಕೊಡೋಣ ಅಂತ. ಈಗ ಉದಾಹರಣೆಗೆ ನಾನು ಕೆಲವೊಂದು ಸಿಚುವೇಶನ್ಸ್ ಕೊಡ್ತೀನಿ, ಆ ಸಿಚುವೇಶನ್ಸ್ಗೆ ನೀವು ಹಾಡನ್ನು ಹಾಡಬೇಕು. ಅಥವಾ ನಾನು ನಂಬರ್ ಇರುವಂಥ ಗೀತೆಯನ್ನು ಹಾಡಿ ಅಂದರೆ ಸಂಖ್ಯೆ ಇರುವಂಥ ಹಾಡನ್ನು ಹಾಡಿ ಅಂದಾಗ ಹಾಡಬೇಕು. ಇಂಗ್ಲೀಷ್ ಪದ ಇರುವಂಥ ಹಾಡನ್ನು ಹಾಡಿ ಅಂದಾಗ ಹಾಡಬೇಕು. ಸೊ ಒಬ್ಬೊಬ್ಬರಿಗೂ ಒಂದೊಂದು ಟಾಸ್ಕ್ನ ಕೊಡ್ತೀನಿ, ನೀವು ಅದರಲ್ಲಿ ಪಾಲ್ಗೊಳ್ಬಹುದು. ಹಾಗಿದ್ರೆ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ 9686609279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತನಾಡ್ಬೋದು. ಹಾಗೆ ವಿಶೇಷವಾಗಿ ಕರೆ ಮಾಡಿರುವಂಥವರು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆ ಮಾಡಿ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಏನಂತೀರಾ? ಹಾಗಿದ ಮೇಲೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ? ಹಲೋ
8: ಹಲೋ ಹಲೋ, ನಮಸ್ತೆ ತಂಗಿ ಅವರಿಗೆ.
7: ನಮಸ್ತೆ ಪ್ರೇಮಕ್ಕ, ಇವತ್ತು ಫಸ್ಟ್ ಕಾಲರ್ ಆಗಿದ್ದೀರಾ,
8: ಖುಷಿ ಆಗೋಯ್ತು. ನೀವ್ ಸಿಕ್ಕಿದ್ಬಿಟ್ಟಲ್ಲ ಫಸ್ಟ್ ಕಾಲರ್,
7: ನನಗೂ ಅಷ್ಟೇ ಖುಷಿ ಆಯ್ತು ಫಸ್ಟ್ ಕಾಲರ್ ನೀವ್ ಆಗಿರೋದಕ್ಕೆ.
8: ಇವತ್ತು ವಿಶೇಷ?
7: ಇವತ್ತು ವಿಶೇಷ, ಒಬ್ಬೊಬ್ರಿಗೆ ಒಂದೊಂದ್ ವಿಶೇಷ.
8: ನಾನು
7: ಕೊಡೋ ಟಾಪಿಕ್ ಗೆ ನೀವ್ ಹಾಡನ್ನ ಹಾಡ್ಬೇಕು. ತಿಂಡಿ ಆಯ್ತಾ ಪ್ರೇಮಕ್ಕ?
8: ತಿಂಡಿ ಆಯ್ತು, ರೊಟ್ಟಿ ಚಟ್ನಿ. ಇವತ್ತು
7: ರೊಟ್ಟಿ ಚಟ್ನಿ, ಅಕ್ಕಿ ರೊಟ್ಟಿ,
8: ಅಕ್ಕಿ ರೊಟ್ಟಿ ಚಟ್ನಿ.
7: ಸೂಪರ್. ಸೊ ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮಸಾಲಾ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ನ ಕೊಡ್ತೀನಿ, ಅವರು ಆ ಸಿಚುವೇಶನ್ ತಕ್ಕಂತೆ ಹಾಡನ್ನ ಹಾಡಬೇಕು. ಓಕೆನಾ? ಈಗ ನಿಮಗೆ ತುಂಬಾ ಖುಷಿ ಆಗಿದೆ ಅನ್ನುವಾಗ, ತುಂಬಾ ಸಂತೋಷ ಆಗಿದೆ ಅನ್ನುವಾಗ ಯಾವ ಗೀತೆಯನ್ನ ಹಾಡ್ತೀರಾ?
8: ತುಂಬಾ ಖುಷಿಯಾದಾಗ.
7: ಹಾ,
8: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಉಸಿರಾಗಿರು, ನನ್ನ ಮನದಲ್ಲಿ ನೀ ಎಂದು ಹಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಈ ತರ ಹಾಡ್ತೀನಿ.
7: ಯಸ್, ಸೂಪರ್. ಸೊ ಖುಷಿಯಾದಾಗ ಈ ಒಂದು ಗೀತೆನ ಹಾಡ್ತೀರಾ? ಹಾಗಿದ್ರೆ ಒಬ್ಬೊಬ್ರಿಗೂ ಒಂದೊಂದ್ ಸಿಚುವೇಶನ್ ಕೊಡ್ತೀನಲ್ಲ, ಈ ಖುಷಿ ಗೀತೆ ಆಡುವಾಗ ಜೊತೆಲಿ ಯಾರಿರ್ಬೇಕು?
8: ನಮ್ಮನೆಯವರು.
7: ನಿಮ್ ಮನೆಯವ್ರು ಇರ್ಬೇಕು. ಮನೆಯವ್ರ ಹೆಸರೇನು?
8: ಸುಂದ್ರೇಶ್.
7: ಸುಂದ್ರೇಶ್ ಪ್ರೇಮ, ಚೆನ್ನಾಗಿದೆ ನಿಮ್ಮ ಜೋಡಿಯ ಹೆಸರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರೇಮಕ್ಕ ಕರೆ ಮಾಡಿದಕ್ಕೆ.
8: ಓಕೆ,
7: ಎಸ್, ಪ್ರೇಮಕ್ಕ ಅವರಿಗೆ ಒಂದು ಸಿಚುವೇಶನ್ ಕೊಟ್ಟಿದೆ, ಒಳ್ಳೆ ಗೀತೆಯನ್ನ ಹಾಡಿದ್ರು, ಅವರ ಯಜಮಾನರ ನೆನೆಸ್ಕೊಂಡು ಹಾಡಿದ್ರು. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ ಹಲೋ. ಓಕೆ, ಕರೆ ಕಟ್ಟಾಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ ಹಲೋ
9: ಹಲೋ,
7: ನಮಸ್ತೆ.
9: ಹಲೋ, ನಮಸ್ಕಾರ ಮೇಡಮ್.
7: ಹೇಗಿದ್ದೀರಾ ಮೇಡಮ್?
8: ಹಲೋ,
7: ಕೇಳಿಸ್ತಾ ಇದೆಯಾ?
8: ಹಾ, ನಮಸ್ಕಾರ ಮೇಡಮ್.
7: ನಮಸ್ಕಾರ, ಹೇಗಿದ್ದೀರಾ?
8: ಹಾ, ಹೇಳಿ ಮೇಡಮ್.
7: ತಿಂಡಿ ಆಯ್ತಾ?
8: ಹೇಳಿ, ವಿಷಯ ಹೇಳಿ. ಯಾವ ವಿಷಯ?
7: ವಿಷಯ ಏನಪ್ಪ ಅಂದ್ರೆ, ಇವತ್ತು ನೀವು ಸಂಖ್ಯೆ ಇರುವಂತ ಒಂದು ಗೀತೆಯನ್ನ ಹಾಡಬೇಕು. ನೀವು ಹಾಡುವಂತ ಹಾಡಲ್ಲಿ ನಂಬರ್ಸ್ ಇರಬೇಕು.
8: ಹೇಳ್ತೀನಿ, ಶಾಂತ ಜಾವತ್ ಅಂತ ಶಿವಮೊಗ್ಗದಿಂದ
7: ಹಾಡಿ ಮೇಡಮ್. ಈಗ
8: ನಾಲ್ಕೊಂದೆ ನಾಲ್ಕು ನಾಕೆರಳೆ ಇಷ್ಟೇ ಲೆಕ್ಕದ ನಂಟು, ಅಷ್ಟೇ ಲೆಕ್ಕದ ನಂಟು, ನಾಲ್ಕೊಂದೆ ನಾಲ್ಕು ನಾಕೆರಳೆ ಎಂಟು, ಇಷ್ಟೇ ಲೆಕ್ಕದ ನಂಟು. ಧನ್ಯವಾದಗಳು ಮೇಡಮ್.
7: ಓಕೆ, ಧನ್ಯವಾದಗಳು ಮ್ಯಾಮ್. ಸೂಪರ್. ಸೊ ಟಾಪಿಕ್ ಕೊಟ್ಟಷ್ಟು ಚೆನ್ನಾಗಿ ಹಾಡಿದ್ರು ಅಲ್ವಾ? ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ,
9: ಹಲೋ, ನಮಸ್ತೆ.
7: ನಮಸ್ತೆ,
9: ಕಲ್ಪನಾ ಮಾತಾಡ್ತಿರೋದು ಆಲೂರಿಂದ.
7: ಕಲ್ಪನಾ ಮೇಡಮ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್. ಸುಮಾರು ದಿವಸ ಟ್ರೈ ಮಾಡಿ ಫೋನ್ ಮಾಡಿಲ್ಲ.
7: ಇವತ್ ಸಿಕ್ತಾ?
9: ಟ್ರೈ ಮಾಡಿ ಮಾಡಿ ಆಲ್ಬಮ್ ಆಗುತ್ತಿದ್ದೆ, ಎರಡು ತಿಂಗಳು ಮಾಡ್ಲೇ ಇದ್ದೆ.
7: ನೋಡಿ, ಪ್ರಯತ್ನ ಮಾಡೋದು ಬಿಡಬಾರ್ದಂತೆ. ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಫಲ ಸಿಗುತ್ತೆ.
9: ಸಿಗುತ್ತೆ ಮೇಡಮ್.
7: ಅಲ್ವಾ, ಆಯ್ತಾ? ತಿಂಡಿ
9: ತಿಂಡಿ ಆಗಿಲ್ಲ ಮೇಡಮ್, ಮಾಡ್ಬೇಕು.
7: ತಿಂಡಿ ಮಾಡ್ಬೇಕು. ಏನ್ ತಿಂಡಿ? ಹೋಗ್ಲಿ,
9: ರವೆ ಇಡ್ಲಿ ಕಾಯಿ ಚಟ್ನಿ.
7: ರವೆ ಇಡ್ಲಿ ಕಾಯಿ ಚಟ್ನಿ, ಸೂಪರ್ ಮೇಡಮ್. ಇವಾಗ ನಿಮಗೊಂದು ಟಾಸ್ಕ್ ಕೊಡ್ತೀನಿ, ನೀವು ಅದಕ್ಕೆ ಹಾಡನ್ನ ಹಾಡ್ಬೇಕಾಯ್ತಾ?
9: ಆಯ್ತು ಮೇಡಮ್.
7: ಹೂ ಅನ್ನೋ ಪದ ಬರುವಂತ ಒಂದು ಗೀತೆಯನ್ನ ಹಾಡಿ ಮ್ಯಾಮ್.
9: ಹೂವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಗಿದು ಚೆಲುವೆ ತಾನೆಂದಿತು, ಚೆಲುವೆಲ್ಲ ನಂದೆಂದಿತು, ಕೋಗಿಲೆಯುಗಾನದಲ್ಲಿ ತಾನೇ ಮೊದಲೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು. ಥ್ಯಾಂಕ್ ಯು ಮೇಡಮ್.
7: ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ.
9: ಅವಕಾಶ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಹಾಡಿಲ್ಲ.
7: ಖಂಡಿತ ಮ್ಯಾಮ್, ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಯಸ್. ಸೊ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ,
10: ಹಲೋ, ನಮಸ್ತೆ ರೀ ಮೇಡಮ್.
7: ನಮಸ್ತೆ ರೀ ಸರ.
10: ನಾ ಏ ಪುಟ್ಟಿಂದ ನವಾಜ್ ಅಂತ್ರಿ ಮೇಡಮ್. ಬಿಂದಾಸ್ ಮೂಡಿ ಬರ್ಲಾಗ್ತಾರೆ ಕಾಲೇ ಅಲ್ವಾ, ಬಿಂದಾಸ್ ಕೇಳಕತ್ತೀರಿ ಮೇಡಮ್. ಮಿಕ್ಸ್ ಮಸಾಲಾ ಇವತ್ತು ಅಂತ.
7: ಥ್ಯಾಂಕ್ ಯು ಸರ್. ಸೊ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡ್ತಾ ಇರೋದಕ್ಕೆ ತಿಂಡಿ ಆಯ್ತಾ?
10: ಇನ್ನಿಲ್ರಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತೀರಿ, ಹಂಗೆ ಕೆಲಸ ಮಾಡ್ಲಿಕ್ಕತ್ತೀರಿ ಮೇಡಮ್. ಹಂಗೆ ಕಾರ್ಯಕ್ರಮ ಕರೆ ಮಾಡಿದವ್ರಿ, ಕನೆಕ್ಟ್ ಆಯ್ತು ರೀ ಮೇಡಮ್. ನಾಷ್ಟಾ ಇಲ್ರಿ.
7: ಓಕೆ ಓಕೆ ಸರ್, ಇವಾಗ ನಿಮಗೊಂದು ಸಿಚುವೇಶನ್ ಕೊಡ್ತೀನಿ, ಅದಕ್ಕೆ ಹಾಡನ್ನ ಹಾಡ್ಬೇಕು. ನಿಮಗೆ ತುಂಬಾ ಬೇಜಾರಾಗಿದೆ, ಅಳು ಬರ್ತಾ ಇದೆ, ಅವಾಗ ಯಾವ ಗೀತೆ ಹಾಡ್ತೀರಾ?
10: ಅಳು ಬರುತ್ತಾನ ಮೇಡಮ್.
7: ಹೌದ್ರಿ ಸರ.
10: ಹಾಡ್ತೀನಿ ನೋಡ್ರಿ ಮೇಡಮ್.
7: ಹಾಡ್ರಿ ಸರ, ಕೇಳ್ತೀನಿ.
10: ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದವತೆಯೋ, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದವತೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ, ಇದು ಯಾರು ಬರೆದ ಕಥೆಯೋ, ಆಡಿದಳು ಓಡುತ್ತಿಹೆ ದಾರಿ ಕಾಣದೆ, ಜೊತೆ ಯಾರಿಲ್ಲ ನಾವಂಟಿಯಾದೆ, ಇದು ಯಾರು ಬರೆದ ಕಥೆಯೋ. ಯಾರನ್ನ ಬಂದ್ಮಾಡ್ತೀವಿ.
7: ಏ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಬಟ್ ಯಾವಾಗ್ಲೂ ಖುಷಿ ಆಗಿರಿ, ಓಕೆನಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕ. ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದ್ರೆ, ನಾನು ಕೊಡೋ ಟಾಪಿಕ್ ಟಕ್ ಟಕ್ ಟಕ್ ಅಂತ ಹಾಡು ಹೇಳ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ನಮ್ಮ ಕೇಳುಗರನ್ನ ಕೇಳುವಾಗ, ಅವರೊಟ್ಟಿಗೆ ಮಾತಾಡುವಾಗ. ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ,
11: ಹಲೋ, ನಮಸ್ತೆ ಮೇಡಮ್.
7: ನಮಸ್ತೆ, ಹೇಗಿದ್ದೀರಾ ಮೇಡಮ್?
11: ಶುಭೋದಯ. ಆರಾಮಿದ್ದೀವಪ್ಪ, ನೀವು?
7: ಶುಭೋದಯ, ನಾನು ಕೂಡ ಆರಾಮಿದ್ದೀನಿ. ತಿಂಡಿ ದೋಸೆ, ನಿಮ್ಮದು?
11: ಪಡ್ಡು
7: ದೋಸೆ ಅಣ್ಣ ತಮ್ಮ ಪಡ್ಡು ಅಲ್ವಾ? ಚಿತ್ರನದ ಅಕ್ಕ ತಂಗಿ ಅವಲಕ್ಕಿ. ಸೊ ದೋಸೆಯ ಅಣ್ಣ ತಮ್ಮ ಪಡ್ಡು
11: ಪಡ್ಡು
7: ಉಮಾ ಮ್ಯಾಮ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಿಚುವೇಶನ್ ಕೊಡ್ತಾ ಇದ್ದೆ. ನಿಮಗೆ ಕೊಡ್ತಾ ಇರುವಂತ ಸಿಚುವೇಶನ್ ಅಂದ್ರೆ, ಇಂಗ್ಲಿಷ್ ಪದ ಇರುವಂತ ಹಾಡನ್ನ ಹಾಡ್ಬೇಕು ನೀವು.
11: ಇಂಗ್ಲಿಷ್ ಪದ ಇರುವ ಹಾಡು?
7: ಹೌದು.
11: ಲವ್ ಮೀ ಹೇಟ್ ಮೀ ಕಿಸ್ ಮೀ ಆರ್ ಕಿಲ್ ಮೀ ಅಷ್ಟು ಬರಲ್ಲ ಮೇಡಮ್ ನೋಡ್ಕೊಂಡು
7: ಸರಿ ಅಡಿ ಪರವಾಗಿಲ್ಲ ಲವ್ ಮೀ ಆರ್ ಹೇಟ್ ಮೀ ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ ಸೂಪರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ
11: ಚೆನ್ನಾಗಿದೆ ಅಮ್ಮ ಟಾಪಿಕ್
7: ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್
11: ಅಡಿಗೆ ಮಾಡ್ತಾ ಇರೋದೇ ಗೊತ್ತಾಗೋದಿಲ್ಲ
7: ಹೌದಾ
11: ಅಡಿಗೆ ಮನೇಲಿ ನಿಂತ್ಕೊಂಡಿದ್ದೀನಿ ಅಡಿಗೆ ಮಾಡ್ತಾ ಇರೋದೇ ಗೊತ್ತಾಗೋದಿಲ್ಲ ಒಬ್ಬೊಬ್ಬರದೊಂದೊಂದು ಟಾಪಿಕ್ ತುಂಬಾ ಚೆನ್ನಾಗಿರುತ್ತೆ ಆನ್ಸರ್ ಮಾಡ ಅಂದ್ರೆ ಅಡಿಗೆ ಮಾಡ್ತಿರ್ತೀನಲ್ಲ ಹಂಗಾಗಿ ಒಂದೊಂದ್ಸರಿ ಗೊತ್ತಾಗೋದಿಲ್ಲ ನೆನ್ನೆದು ಮಹಾಲಕ್ಷ್ಮಿ ಅವ್ರ
7: ಇಟ್ಸ್ ಓಕೆ ಇಟ್ಸ್ ಓಕೆ ಮ್ಯಾಮ್ ಪರವಾಗಿಲ್ಲ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಮ ಕೆಲಸಗಳನ್ನ ಕೂಡ ಮಾಡ್ಕೊಳ್ಳಿ ಓಕೆನಾ
11: ನಮ್ಮ ಮಾಡಿದ್ದೇ ಗೊತ್ತಾಗೋದಿಲ್ಲ
7: ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್
11: ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು
7: ಎಸ್ ಸೊ ನೆಕ್ಸ್ಟ್ ಕಾಲರ್ ಇದ್ದಾರೆ ಯಾರು ಕೇಳುವ ಹಲೋ ನಮಸ್ತೆ ಯಾರಿದು ಸುರೇಶ್ ಸರ್ ಎಲ್ಲಿಂದ ಕರೆ ಮಾಡಿರೋದು ಬಾಗೇಪಲ್ಲಿಂದ ಓಕೆ ತಿಂಡಿ ಆಯ್ತಾ ಸರ್ ತಿಂಡಿ ಆಯ್ತಾ ಇನ್ನೂ ಆಗಿಲ್ಲ ಸರ್ ನಿಮಗೆ ಒಂದು ಟಾಸ್ಕ್ ಕೊಡ್ತಿದ್ದೀನಿ ಯಾವ್ದಾದ್ರು ಊರು ಹೆಸರು ಬರುವಂತ ಗೀತೆಯನ್ನ ಹಾಡಬೇಕು ಸರ್ ಹಾಡಿ ಸರ್ ಯಾವ್ದಾದ್ರು ಊರ್ ಹೆಸರು ಬರುವಂತ ಗೀತೆಯನ್ನ ನೀವು ಹಾಡಬೇಕು ಗೊತ್ತಾಗ್ಲಿಲ್ವಾ ಪರವಾಗಿಲ್ಲ ಸರ್ ನೆಕ್ಸ್ಟ್ ಕಾಲರ್ಗೆ ಅವಕಾಶ ಕೊಡೋಣ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಎಸ್ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ ಹಲೋ
12: ಹಲೋ
7: ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್
12: ತಿಂಡಿ ಆಯ್ತಾ
7: ತಿಂಡಿ ಆಯ್ತು ನಿಮ್ಮದು
12: ನಾನು ತಿಂತ ಇದ್ದೆ ಉಪ್ಪಿಟ್ಟು
7: ಉಪ್ಪಿಟ್ಟು ವಿಶೇಷವಾಗಿ ನಾನು ಕೊಡುವಂತ ಸಿಚುಯೇಷನ್ಸ್ಗೆ ನೀವು ಹಾಡನ್ನ ಹಾಡಬೇಕು ಅಲ್ಲ ನಾನು ಕೊಡೋ ಟಾಸ್ಕ್ ನೀವು ಹಾಡ್ಬೇಕು ಒಬ್ಬೊಬ್ರಿಗೆ ಒಂದೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಿಮಗೀಗ ಊರ್ ಹೆಸರು ಬರುವಂತ ಒಂದು ಗೀತೆಯನ್ನ ಹಾಡ್ಬೇಕು ಯಾವ ಊರಾದ್ರೂ ಪರವಾಗಿಲ್ಲ ಆ ಹಾಡಲ್ಲಿ ಒಂದು ಊರ್ ಇರ್ಬೇಕು ಹೌದು
12: ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ನಮ್ಮೂರು ಮೈಸೂರು ನಿಮ್ಮೂರು
7: ಯಾವೂರು
12: ಎಲ್ಲಿಂದ ಬಂದೆ ಹೇಳಿ ಜಾಣೆ ನಿನ್ನಂತ ಹೆಣ್ಣನೆಂದು ಕಾಣೆ ಸರಿನಾ
7: ಯಸ್ ಸೂಪರ್ ನಮ್ಮೂರು ಶಿವಮೊಗ್ಗ ನಿಮ್ಮೂರು ಯಾವುದು
12: ನಮ್ದು ಶಿವಮೊಗ್ಗನೇ ಕಣ್ರಿ
7: ಈಗ ಬ್ಯಾಂಗ್ಳೂರ್
12: ಆದ್ರೆ
7: ನೀವು ಮೈಸೂರು ಅದನ್ನ ಕೊಟ್ಟರಲ್ಲ ಅದಕ್ಕೆ
12: ನಮ್ ಶಿವಮೊಗ್ಗನೇ ಇರೋದ್ ಬೆಂಗ್ಳೂರಲ್ಲಿ ಇದೀವಿ ಅಷ್ಟೇನೆ ಶಿವಮೊಗ್ಗಕ್ಕೂ ಬರ್ತೀವಿ
7: ಅಲ್ಲೂ ದೇಹ ಮಾತ್ರ ಬೆಂಗ್ಳೂರಲ್ಲಿ ಇದೆ ಮನಸ್ಸು ಶಿವಮೊಗ್ಗದಲ್ಲೇ ಇದೆ ಅಲ್ವಾ
12: ಶಿವಮೊಗ್ಗದಲ್ಲೇ ಹೌದು ಮತ್ತೆ ಬೆಳೆದಿ ಹುಟ್ಟು ಬೆಳೆದಿದೆಲ್ಲ ಅಲ್ಲೇ ಅಲ್ಲ
7: ನಮ್ಮೂರ್ ನಮಗೆ ಹೆಮ್ಮೆ ಅಲ್ಲ ಮ್ಯಾಮ್ ನಮ್ಮೂರ್ ಹೇಗೆ ನಮ್ಮ ಹೆಮ್ಮೆನೆ ನಮ್
12: ಶಿವಮೊಗ್ಗ ಅದು
7: ಸೂಪರ್ ಸೂಪರ್ ಮ್ಯಾಮ್ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ ಧನ್ಯವಾದಗಳು
12: ಓಕೆ ಅವಕಾಶಕ್ಕಾಗಿ ಧನ್ಯವಾದಗಳು
7: ಓಕೆ ಎಸ್
12: ಓಕೆ ಓಕೆ
7: ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಯಾರು ಕೇಳುವ ಹಲೋ
13: ಹಲೋ
7: ನಮಸ್ತೆ
13: ನಮಸ್ತೆ ನಮಸ್ತೆ ಅಮ್ಮ
7: ಹೇಗಿದ್ದೀರಾ ಸರ್
13: ಸೂಪರ್
7: ನೀವು ಸೂಪರ್ ಆಗಿರುವಾಗ ನಾವು ಸೂಪರ್ ಆಗಿರ್ತೀವಿ ನೋಡಿ
13: ನೀವು ಅದೇ ನಿಮ್ಮ ರೇಡಿಯೋ ಕೇಳಿದ್ಮೇಲೆ ಸೂಪರ್ ಆಗಿ
7: ಅದೇ ಮತ್ತಲ್ವಾ ಆಯ್ತಾ ತಿಂಡಿ
13: ತಿಂಡಿ ಆಗಿ ತುಂಬಾ ಹೊತ್ತಾಯ್ತಮ್ಮ
7: ತಿಂಡಿ ಆಗಿ ತುಂಬಾ ಹೊತ್ತಾಯ್ತು ಏನ್ ತಿಂದ್ರಿ ಮರ್ತೋಯ್ತಾ ಹೇಗೆ
13: ಸ್ವಲ್ಪ ಮರ್ತು ಹೋಗಿದೆ ದೋಸೆ ದೋಸೆ
7: ದೋಸೆ ನಮ್ಮನೆಲ್ಲೂ ಅದೇ ದೋಸೆ
13: ಹೌದಾ
7: ಹೌದು
13: ಓ ನಮ್ಮನೆ ನಿಮ್ಮನೆಲ್ಲೂ ಮಾತಾಡ್ತೇನೋ
7: ನಿಜ ನಿಜ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ನ ಕೊಡ್ತಾ ಇದ್ದೆ
13: ಹೇಳಿ
7: ಸೊ ನಿಮಗೆ ನಾನು ಒಂದು ಜಾನಪದ ಗೀತೆ ಹಾಡುವ ಅವಕಾಶ ಕೊಡ್ತಾ ಇದ್ದೀನಿ ಒಂದು ಜಾನಪದ ಗೀತೆ ಹಾಡ್ಬೋದಾ
13: ಓಕೆ ಓಕೆ
7: ಹಾಡಿ ಸರ್
13: ಇದನ್ನ ನಾನು ನಾನೇ ಬರ್ಕೊಂಡದ್ದು ಜಾನಪದ ಶೈಲಿಯಲ್ಲಿ ಜನಪದ ಗೀತೆನ ನಾನೇ ಹಾಡುತ್ತೇನೆ
7: ಖಂಡಿತವಾಗ್ಲು ಹಾಡಿ ಸರ್
13: ಜನಪದ ಗಾಯಕರು ನಾವು ಜನಪದ ಗಾಯಕರು, ಜನಪದ ಗಾಯಕರು ನಾವು ಜನಗಳ ಸ್ನೇಹಿತರು. ನೀತಿಗೆ ನಾವು ತಲೆಬಾಗುವೆವು, ನ್ಯಾಯಕ್ಕೆ ನಾವು ಕೈ ಮುಗಿಯುವೆವು. ಹಿರಿಯರ ಪಾದಕ್ಕೆ ಎರಗುವ ನಾವು ಜನಹಿತವನ್ನೇ ಬಯಸುವೆವು, ಜನಹಿತವನ್ನೇ ಬಯಸುವೆವು. ಜನಪದ ಗಾಯಕರು ನಾವು, ಜನಪದ ಗಾಯಕರು. ಏನೇ ಬರಲಿ ಒಗ್ಗಟ್ಟಿರಲಿ ಎನ್ನುತ್ತ ನಾವು ನಡೆಯುವೆವು. ದುಡಿಮೆಯ ದೇವರು ಎನ್ನುವ ತತ್ವವ ನಾಡಿಗೆ ನಾವು ಸಾರುವೆವು. ಗೌರವದಿಂದ ನೋಡುವ ಜನರನ್ನು ಗೌರವದಿಂದಲೇ ನೋಡುವೆವು, ಗೌರವದಿಂದಲೇ ನೋಡುವೆವು. ಜನಪದ ಗಾಯಕರು ನಾವು, ಜನಪದ ಗಾಯಕರು. ಜನಪದ ಗಾಯಕರು ನಾವು, ಜನಗಳ ಸ್ನೇಹಿತರು.
7: ಥ್ಯಾಂಕ್ ಯು ಸರ್, ಒಳ್ಳೆ ಗೀತೆಯನ್ನ ಹಾಡಿದ್ರಿ ನೋಡಿ.
13: ಇನ್ನು ಉದ್ದ ಇದೆ ಮತ್ತೆ ಸಮಯದ ಅಭಾವ ಅಂತೇಳಿ ಒಂದೇ ಎರಡೇ ಸಾವಿರ ಹೇಳ್ಬಿಟ್ಟೆ ಕಣಮ್ಮ.
7: ಓಕೆ ಓಕೆ ಸರ್, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದಕ್ಕೆ.
13: ಥ್ಯಾಂಕ್ ಯು, ಅವಕಾಶಕ್ಕೆ ಅಭಿನಂದನೆಗಳು.
7: ಓಕೆ, ಸೊ ಜಾನಪದ ಗೀತೆಗೆ ಯಾವುದೇ ರೀತಿ ಹಾವ ಭಾವ ಏನು ಇರೋದಿಲ್ಲ, ಜನರು ತಮ್ಮ ಪ್ರೀತಿಗಾಗಿ ಸಂದರ್ಭಕ್ಕೆ ತಕ್ಕಂತೆ ಮಾಡುವಂತಹ ಹಾಡುಗಳು ಆಗಿತ್ತು ಆ ಜನಪದ ಗೀತೆಗಳು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ ಹಲೋ
14: ಹಲೋ, ನಮಸ್ತೆ ಅರ್ಪಿತಾ.
7: ನಮಸ್ತೆ ಮ್ಯಾಮ್, ಹೇಗಿದ್ದೀರಾ?
14: ಹಾ, ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀರಾ?
7: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
14: ಟಿಫನ್ ಮಾಡ್ತಾ ಇದ್ದೆ, ಚುನ್ಮರಿ ಸೂಕ್ಲ.
7: ಏನ್ ಟಿಫನ್?
14: ಚುನ್ಮರಿ
7: ಸೂಕ್ಲ. ಓಕೆ, ಸೊ ಇನ್ನು ತಿಂದಿಲ್ಲ?
14: ಇನ್ನು ಪ್ಲೇಟ್ಗೆ ಹಾಕಿದ್ದೆ, ಕಾಲ್ ಕನೆಕ್ಟ್ ಆಗ್ಬಿಟ್ಟು
7: ಪ್ಲೇಟ್ ಸೈಡಿಗೆ ಇಟ್ಬಿಟ್ರಾ? ಸೂಪರ್ ಸೂಪರ್ ಗಿರಿಜಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಕೊಡ್ತಾ ಇದೀನಿ. ಸೊ ನಿಮಗೇನ್ ಟಾಸ್ಕ್ ಅಂದ್ರೆ, ಇಬ್ಬರು ಹೀರೋಯಿನ್ ಒಂದೇ ಗೀತಲ್ಲಿ ಇರುವಂತ ಒಂದು ಗೀತೆಯನ್ನ ಹಾಡಿ.
14: ಇಬ್ಬರು ಹೀರೋಯಿನ್ ಒಂದೇ ಗೀತೆಯಲ್ಲಿ ಹಾಡು.
7: ತುಂಬಾ ಹಾಡಿ. ಎಸ್, ಸೂಪರ್ ಹಾಡಿ.
14: 14 ವರುಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದ ಚರಿತೆ. ಈ ಸಾಂಗ್
7: ಅಷ್ಟೇ ನಲ್ಲದಿಕ್ಸ?
14: ಅಷ್ಟೇ ಮೇಡಮ್. ಮುಂದೆ ಏನು?
7: ಈ ಹಾಡಲ್ಲಿ ಯಾರ್ಯಾರಿದ್ರು?
14: ಸರಿತಾ ಮತ್ತು ಗೀತಾ ಮೇಡಮ್ ಅವರ.
7: ಅದು ಸರಿತಾ ಮತ್ತೆ ಗೀತಾ ಇರೋದು, ನೀಲ ಮೇಘ ಶ್ಯಾಮ ತಾನೆ. ಇದು 14 ವರ್ಷ ಕಲ್ಪನ ಅವರಿರೋ ಹಾಡು, ಶರಪಂಜರದ್ದು. ಓಕೆ, ಅದು ನೀವು ಹೇಳಿದ್ದು ಸರಿತಾ ಅವರು ಮತ್ತೆ ಗೀತಾ ಅವರಿರೋದು ನೀಲ ಮೇಘ ಶ್ಯಾಮ ನಿತ್ಯಾನಂದ ಧಾಮ ಆ ಹಾಡು. ಇದರಲ್ಲಿ ಕಲ್ಪನ ಅವ್ರ ಒಬ್ಬರೇ ಇರೋದು. ನೀಲ ಮೇಘ ಶ್ಯಾಮನೇ ಹಾಡಿ.
14: ನೀಲ ಮೇಘ ಶ್ಯಾಮ ನಿತ್ಯಾನಂದ ಧಾಮ ರುಕ್ಮಿಣಿಗಾಗೆ, ರುಕ್ಮಿಣಿಗಾಗೆ. ಅಂಬರು ಈ ಸತಿಗಾಗೆ,
7: ಸತಿಗಾಗೆ.
14: ಅದು ಒಂದಿದೆ, ಮತ್ತಿದು ಇದೆ ಮೇಡಮ್.
7: ಎರಡು ರೇಖೆಗಳು ಸಿನಿಮಾದ.
14: ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತು, ನಿನ್ನ ಮರೆತು ಕೂಡ ಮರೆಯಲಾರೆ ನಿನ್ನ.
7: ಹೌದೌದು, ಸೊ ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
14: ಥ್ಯಾಂಕ್ ಯು, ಥ್ಯಾಂಕ್ ಯು ಅರ್ಪಿತಾ.
7: ಓಕೆ, ಎಸ್ ಗಿರಿಜಾ ಮ್ಯಾಮ್ ಕರೆ ಮಾಡಿದ್ರು. ಇನ್ನು ಕರೆಗಳು ಬರ್ತಾ ಇದೆ, ಆದ್ರೆ ಇದಕ್ಕೂ ಮೊದಲು, ಕರೆ ಸ್ವೀಕಾರ ಮಾಡೋಕ್ಕೂ ಮೊದಲು ಒಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಶಿ
2: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8-8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
18: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
17: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
15: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸೊ ಪ್ರೀತಿಯ ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮಸಾಲಾ ಅನ್ನೋ ಒಂದು ಟಾಪಿಕ್ ನ ತೆಗೆದುಕೊಂಡು ಬಂದಿದ್ದೀನಿ. ಒಬ್ಬೊಬ್ಬರು ಕಾಲರ್ಗೂ ಒಂದೊಂದು ಟಾಸ್ಕ್ ನ ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686968229. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆ ಕರೆ ಮಾಡಿ ಮಾತಾಡಬಹುದು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
19: ಶುಭ ಸುಪ್ರಭಾತ ಅರ್ಪಿತಾ.
7: ಶುಭ ಸುಪ್ರಭಾತ ಮೇಡಮ್, ಹೇಗಿದ್ದೀರಾ?
19: ಚೆನ್ನಾಗಿದ್ದೀನಮ್ಮ. ಬೆಂಗಳೂರಿಂದ ಬೀನಾ ವಸಂತರಾವ್.
7: ಬ್ಯಾಂಗ್ಳೂರಿಂದ ಬೀನಾ ವಸಂತರಾವ್ ಅವರು
19: ನನ್ನ ಪರಿಚಯ ಮಾಡ್ಕೊಂಡಿ.
7: ಏ ಸೂಪರ್, ಎಲ್ರಿಗೂ ಸಹವಾಸ ದೋಷ ಪರಿಚಯ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗಿದೆ ಅಲ್ಲ. ಅದು ಒಳ್ಳೇದು ಮ್ಯಾಮ್, ಆಕ್ಚುಲಿ ನಮ್ ಪರಿಚಯ ನಾವೇ ಮಾಡ್ಕೋಬೇಕಲ್ಲ.
19: ಅವರೇ ಕಾಳು ಉಪ್ಪಿಟ್ಟು ಇವತ್ತು ನಮ್ಮನೇಲಿ.
7: ಒಬ್ರದು ತರಕಾರಿ ಒಪ್ಪಿಟ್ಟು, ಒಬ್ರದು ಅವರೇಕಾಳು ಒಪ್ಪಿಟ್ಟು. ಚೆನ್ನಾಗಿದೆ. ಸೊ ಆಯ್ತಾ ಮ್ಯಾಮ್, ಟಿಫನ್ ತಿಂದ್ರಾ ಅಥವಾ ತಿನ್ಬೇಕಾ? ಟಿಫನ್ ತಿಂದ್ ಬಂದ್ರಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸೊ ಮಿಕ್ಸ್ಡ್ ಮಸಾಲಾ ಒಬ್ಬೊಬ್ರಿಗೆ ಒಂದೊಂದು ಟಾಸ್ಕ್ ಕೊಡ್ತಾ ಇದ್ದೆ. ಓಕೆ, ಸೊ ನಿಮ್ಗೀಗ ಏನ್ ಟಾಸ್ಕ್ ಗೊತ್ತಾ? ಸೊ ನೀವು ಸಂಖ್ಯೆ ಇರುವಂತ ಒಂದು ಗೀತೆನ ಹಾಡ್ಬೇಕು.
19: ಸಂಖ್ಯೆ?
7: ಹಾ
19: ಹೌದಾ.
7: ಅದ್ ಬಿಟ್ ಬೇರೆ ಹಾಡ್ ಆಡ್ಬೋದಾ? ಅದ ಆಲ್ರೆಡಿ ಹೇಳಿದ್ದಾರೆ.
19: ಏಳು ಸ್ವರವು ಸೇರಿ ಇದು.
7: ಇಲ್ಲ ಇಲ್ಲ, ಹಾಡಿ ಹಾಡಿ.
19: ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಸ್ವರವು ಸೇರಿ
20: ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, ಏಳು ದಿನವು ಸೇರಿ ವಾರವಾಯಿತು, ಏಳು ದಿನವು ಸೇರಿ ಒಂದು ವಾರವಾಯಿತು, ಏಳು ತಾರೆ ಸಪ್ತ ಋಷಿ ಸಿದ್ಧಿಯಾಯಿತು, ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಬಣ್ಣ ಸೇರಿ ಬಿಳಿಯ ವಾಯಿತು, ಕಡಲ ನೀರು ಆವಿಯಾಗಿ ಮೋಡವಾಯಿತು, ಮೋಡಗಿರಿಗೆ ಮುತ್ತರಿಗೆ ಮಳೆಯು ಆಯಿತು, ಮಳೆಯು ನೆಲಕ್ಕೆ ಬೀಳಲು ಬೆಳೆಯು ಆಯಿತು, ಬೆಳೆದ ಕಾಳು ನಮಗೆ ತಾನು ಅನ್ನವಾಯಿತು, ಬೆಳೆದ ಕಾಳು ನಮಗೆ ತಾವು ಅನ್ನ.

0: ಓಕೆ, ಥ್ಯಾಂಕ್ ಯು.
1: ಯೆಸ್, ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಓಕೆ, ಯೆಸ್, ಬೀನಾ ಮ್ಯಾಮ್ ಕರೆ ಮಾಡಿದ್ರು. ಸೊ ಅವರು ಕೂಡ ನಾನು ಕೊಟ್ಟಂಥ ಟಾಸ್ಕ್ಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಅಡಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
2: ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಮೇಡಮ್? ತಿಂಡಿ ಆಯ್ತಾ?
2: ಎಕ್ಸಾಮ್ ಇವತ್ತು.
1: ಏನು ಏನು?
2: ಬಿಂದಾಸ್ ಎಕ್ಸಾಮ್.
1: ಹೌದು, ಚೆನ್ನಾಗಿ ಟೈಟಲ್ ಕೊಟ್ರಿ, ಬಿಂದಾಸ್ ಎಕ್ಸಾಮ್ ಇವತ್ತು.
2: ಹೌದಾ, ಬಿಂದಾಸ್ ಎಕ್ಸಾಮ್ ಇವತ್ತು.
1: ಸೊ ಆ ಎಕ್ಸಾಮ್ ಅಲ್ಲಿ ಬಿಂದಾಸ್ ಆಗಿ ಆನ್ಸರ್ ಮಾಡ್ಬೋದು.
2: ಪಲಾವ್ ಪಲಾವ್.
1: ಪಲಾವ್ ಪಲಾವ್. ಸೊ ಈಗ ಪಲಾವ್ ತಿನ್ಕೊಂಡ್ ಬಂದಿದ್ದೀರಾ, ಬಿಂದಾಸ್ ಆಗಿ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಇದ್ದೀರಾ?
2: ಕ್ಲಾಸ್ ರೂಮ್ ಇಂದ ಹೊರಗೆ ಬಂದ ತಕ್ಷಣ ತಲೆ ಒಡೆಯುತ್ತೆ.
1: ಓಕೆ ಓಕೆ. ಸೊ ನಿಮ್ಗೆ ನಾನು ನೀಡ್ತಾ ಇರುವಂತ ಒಂದು ಟಾಸ್ಕ್ ಏನಪ್ಪಾ ಅಂದ್ರೆ, ಎರಡು ಪದಗಳು ಒಟ್ಟಿಗೆ ಬರುವಂತ ಒಂದು ಗೀತೆಯನ್ನ ಹಾಡ್ಬೇಕು.
2: ಎರಡು ಪದಗಳ?
1: ಹಾ, ಅಂದ್ರೆ ಒಂದೇ ಪದ ರಿಪೀಟ್ ಆಗಿ ಹಾಡುಗಳು ಸ್ಟಾರ್ಟ್ ಆಗುತ್ತೆ, ಗೊತ್ತಾ? ಆ ರೀತಿ ಒಂದು ಹಾಡನ್ನ ಹಾಡ್ಬೇಕು. ನಮ್ಮ ಮೀನಮ್ಮ ಅವರು ಇವತ್ತು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದಾರೆ. ಯಾವ್ದೇ ಒಂದು ಕ್ಲೂ ನ ಬಳಸ್ಕೊಳ್ದಲೆ ತಟ್ ಅಂತ ಆನ್ಸರ್ ಮಾಡಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್. ಇಲ್ಲ ಇಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀರಾ.
2: ಡಿಸ್ಟಿಂಕ್ಷನ್ ಇಲ್ವಾ?
1: ಡಿಸ್ಟಿಂಕ್ಷನ್ ಡಿಸ್ಟಿಂಕ್ಷನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಲಿರಿಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹೇಳ್ಬೇಕು, ಸಾಂಗ್ ಒಂಚೂರು ಜಾಸ್ತಿ
2: ಹೇಳ್ಬೇಕು.
1: ಆದ್ರೂ ನಮ್ ಸ್ಟೂಡೆಂಟ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ ನಮಗೆ ಖುಷಿ ಅಪ್ಪ. ಆಯ್ತು, ಥ್ಯಾಂಕ್ ಯು ಮೀನಮ್ಮ ಕರೆ
2: ಮಾಡಿದಕ್ಕೆ.
1: ಎಸ್, ಸೊ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ ಹಲೋ.
3: ಹಾಯ್ ಅರ್ಪಿತಾ.
1: ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಏನ್ ತಿಂಡಿ ತಿಂದ್ರಿ?
1: ದೋಸೆ.
3: ದೋಸೆ ನಮ್ದು ಸೇಮ್ ಪಿಂಚ್.
1: ಯಪ್ಪ, ಇವತ್ತು ಎಷ್ಟು ಜನ ಮನೇಲಿ ದೋಸೆ ಇದೆ ಗೊತ್ತಾ?
3: ನಮ್ದು ರಾಗಿ ದೋಸೆ.
1: ನಮ್ದು ಉದ್ದಿನ ಬೇಳೆ ಅಕ್ಕಿ ದೋಸೆ. ನೀವೆಲ್ಲ ಹೆಲ್ತ್ ಕಾನ್ಶಿಯಸ್ ಬಿಡಿ ಮ್ಯಾಮ್, ಹೆಲ್ತಿ ಆಗಿರ್ತೀರ, ಅದು ಖುಷಿ ಪಡೋ ವಿಷಯ. ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಕೊಡ್ತಿದ್ದೆ. ಸೊ ನಿಮಗೂ ಕೂಡ ಒಂದು ಟಾಸ್ಕ್ ಕೊಡ್ತೀನಿ, ಟಾಸ್ಕ್ ಪಾರ್ಟಿಸಿಪೇಟ್ ಮಾಡೋಕ್ ರೆಡಿನಾ ಟಾಸ್ಕ್ ಅಲ್ಲಿ? ಓಕೆ. ಸೊ ನಿಮ್ಗೆ ಯಾವ್ದಪ್ಪ ಅಂದ್ರೆ, ಒಬ್ರು ಹೀರೋ ಇಂಟ್ರೊಡಕ್ಷನ್ ಮಾಡುವಂತ ಒಂದು ಸಾಂಗ್ ಅನ್ನ ಹಾಡ್ಬೇಕು.
3: ಒಬ್ರು ಹೀರೋ ಇಂಟ್ರೊಡಕ್ಷನ್ ಮಾಡ್ಬೇಕು
1: ಅಂದ್ರೆ, ಈಗ ಫಿಲ್ಮ್ ಅಲ್ಲಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರುತ್ತೆ ಗೊತ್ತಾ, ಆತರ ಸಾಂಗ್ ನಾನು ಹಾಡ್ಬೇಕು. ಅಥವಾ ಆಪ್ಷನ್ ಏನಂದ್ರೆ, ಸಿಂಗಲ್ ಆಗಿ ಬರೀ ಹೀರೋ ಮಾತ್ರ ಹಾಡಿರುವಂತ ಹಾಡನ್ನು ಹಾಡ್ಬೋದು.
3: ಸಿಂಗಲ್ ಆಗಿ ಹಾಡಿರೋದ? ಆಯ್ತು, ಸಡನ್ ಆಗಿ ಇದನ್ನೇ ಹೇಳ್ಬಿಡ್ತೀನಿ.
1: ಹಾಡಿ ಮ್ಯಾಮ್.

0: ಓಕೆ ಸೂಪರ್. ಆಕ್ಚುಲಿ ಈ ಹಾಡಲ್ಲಿ ಸ್ವಲ್ಪ ಹೀರೋಯಿನ್ ಎಂಟ್ರಿ ಆಗ್ತಾರೆ.
1: ಹೀರೋಯಿನ್ ಎಂಟ್ರಿ ಇಲ್ಲ, ಇದು ಸುಮ್ನೆ ಮಾಧವಿ ನೋಡ್ಕೊಂತ ಹಾಡೋದಷ್ಟೇ.
0: ಹೀರೋಯಿನ್ ಇದಾರೆ ತಾನೇ ಅದ್ರಲ್ಲಿ, ಆದ್ರೆ ಪರವಾಗಿಲ್ಲ. ಬಟ್ ಮೇಲ್ ವಾಯ್ಸ್ ಹೆಚ್ಚಿಗೆ ಇರೋದು, ಅಂದ್ರೆ ರಾಜ್ಕುಮಾರ್ ಅವರೇ ಹಾಡಿರೋದು. ಹಾಲು ಜೇನು ಸಿನಿಮಾದ ಸಾಂಗ್ ಅಲ್ವಾ?
1: ಹಾಲು ಜೇನು ಚಿತ್ರದ್ದು.
0: ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತಟ್ ಅಂತ ಆನ್ಸರ್ ಮಾಡಿದ್ರಲ್ಲ ಅದಕ್ಕೆ ಖುಷಿ ಆಯ್ತು. ಧನ್ಯವಾದ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು, ಟಾಪಿಕ್ ಚೆನ್ನಾಗಿದೆ ಅರ್ಪಿತಾ.
0: ಥ್ಯಾಂಕ್ ಯು ಮ್ಯಾಮ್,
1: ಥ್ಯಾಂಕ್ ಯು.
0: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಅಂದಿದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ ಸರ್?
2: ನಮಸ್ತೆ ರೇಡಿಯೋ ಮೇಡಮ್. ನಮಸ್ತೆ ಮೇಡಮ್,
0: ಹೇಗಿದ್ದೀರಾ ಅಂತ ಕೇಳಿದೆ.
2: ಚೆನ್ನಾಗಿದ್ದೀವಿ ಮೇಡಮ್.
0: ಆಯ್ತಾ ಟಿಫನ್?
2: ಊಟನೇ
0: ಮಾಡ್ಬಿಟ್ರಾ? ಸೂಪರ್. ಟಿಫನ್ ಒಂದ್ಸರಿ, ಊಟ ಒಂದ್ಸರಿ, ಯಾರು ಮಾಡ್ತಾರೆ? ಒಟ್ಟಿಗೆ ಊಟನೇ ಮಾಡಿದ್ರೆ ಜೈ ಅಲ್ಲ
2: ಮೇಡಮ್. ನಿಮ್ದು ಏನಾಯ್ತು ಮೇಡಮ್ ಟಿಫನ್ ಇವತ್ತು?
0: ದೋಸೆ.
2: ದೋಸೆ ಮೇಡಮ್?
0: ಹೌದು
2: ಮೇಡಮ್. ಮಳೆ ಇದೆಯಾ ಮೇಡಮ್ ಶಿವಮೊಗ್ಗ?
0: ಬೆಳಗಿಂದ ತುಂಬಾ ಮಳೆ ಬರ್ತಿತ್ತು ಸರ್, ಈಗ ಸ್ವಲ್ಪ ಸ್ಟಾಪ್ ಆಗಿದೆ.
2: ನಮ್ಮಲ್ಲಿ ಮಳೆನೇ ಇಲ್ಲ ಮೇಡಮ್.
0: ಅಲ್ಲ, ನೀವೊಂದು ವಾರ ಇಲ್ಲಿ ಬಂದು ಇದ್ದೋಗಿ, ಮಳೆಗಾಲ ಅಂದ್ರೆ ಏನು ಅಂತ ಸ್ವಲ್ಪ ಅನುಭವ ಆಗತ್ತೆ.
2: ಅದೇ ಮೇಡಮ್, ಅಲ್ಲಿ ಬರ್ಬೋದಲ್ವಾ ಮೇಡಮ್, ಜೋರಾಗಿ ಏನ್ ಬರಲ್ಲ ಅನ್ಸುತ್ತೆ.
0: ಅಂದ್ರೆ ಈಗ ಸದ್ಯಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಸರ್, ಬೆಳಗಿಂದ ಇತ್ತು ಇವತ್ತು.
2: ಹೌದಾ ಮೇಡಮ್?
0: ಓಕೆ, ಅನಂತರಾಜ್ ಅವ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾಪಿಕ್ ಕೊಡ್ತಾ ಇದ್ದೆ.
2: ಕೇಳ್ತಾ ಇದೀನಿ ಮೇಡಮ್, ಕೊಡಿ ಮೇಡಮ್, ಏನ್ ಕೊಡ್ತೀರಿ ನೋಡೋಣ.
0: ನಿಮಗೆ ಕೂಡ ಒಂದು ಟಾಸ್ಕ್ ಕೊಡ್ತಾ ಇದೀನಿ. ಏನಪ್ಪ ಅಂದ್ರೆ, ಗುಲಾಬಿ ಅನ್ನೋ ಪದ ಇರುವಂತ ಒಂದು ಗೀತೆಯನ್ನ ಹಾಡಿ ಸರ್.
2: ಗುಲಾಬಿ ಇರುವನ್ನ?
0: ಹೌದು.
2: ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ. ನಿನಗಾಗಿ ಕೇಳೆ ಹೊರತಿ, ಈ ಹೂವಿನಂದ ಪ್ರೇಯಸಿ. ನಿನಗಾಗಿ ಕೇಳೆ ಹೊರತಿ, ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ.
0: ಏ ಸೂಪರ್ ಸರ್, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
0: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ ಹಲೋ, ಓಕೆ ಮತ್ತೊಂದು ಕರೆ. ಹಲೋ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಆಯ್ತಾ? ಆಯ್ತಾ ಮ್ಯಾಮ್. ಟಿಫನ್?
3: ಟಿಫನ್ ಆಯ್ತು, ರೊಟ್ಟಿ ಮಸೊಪ್ಪು.
0: ರೊಟ್ಟಿ ಓ ಸೂಪರ್ ಸೂಪರ್. ಗೊತ್ತಾಯ್ತು ಗೊತ್ತಾಯ್ತು ಮ್ಯಾಮ್. ಸೊ ತಿಂಡಿ ತಿಂದಿದ್ದಾಯ್ತು, ಈಗ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ ರೆಡಿ ಇದೀರಾ? ಶಾಂತಿನಿ ಮ್ಯಾಮ್ಗೆ ಈಗ ಒಂದು ಟಾಸ್ಕ್, ಏನಪ್ಪ ಅಂದ್ರೆ ಇಬ್ರು ನಾಯಕ ನಟರು ಒಂದೇ ಗೀತೆಯಲ್ಲಿ ಅಭಿನಯಿಸಿರುವಂತ ಒಂದು ಗೀತೆಯನ್ನ ಹಾಡಿ. ಹಾಡಿ ಹಾಡಿ.
3: ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ಉಳಿಯಲ್ಲ ಅಂತ ಬರುತ್ತೆ.
0: ಹೌದೌದು,
3: ಶಂಕರ್ ಗುರು ಚಿತ್ರದ್ದು.
0: ನಿಜ ನಿಜ.
3: ಈ ಜೋಡಿ ಮುಂದೆ ವೈರಿ ಉಳಿಯುವನೆ ಸೂರ್ಯಾಪನಿಂದ ಓಡಿ ಬಂದ.
0: ಅಂದ್ರೆ ಶಾಂತಿನಿ ಮ್ಯಾಮ್, ಇದು
3: ನನಗಾಯ್ತು.
0: ಅಲ್ಲ ಅಲ್ಲ ಮ್ಯಾಮ್, ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಡಬಲ್ ಆಕ್ಟಿಂಗ್ ಅಲ್ಲಿ ಮಾಡಿದ್ದಾರೆ ಅಲ್ವಾ? ಬೇಡ, ಇಬ್ರು ನಟರು ಇರ್ಬೇಕು, ಒಂದೇ ನಟರು ಡಬಲ್ ಆಕ್ಟಿಂಗ್, ಇಬ್ರು ನಟರು ಒಂದೇ ಅಲ್ಲಿ ಅಭಿನಯಿಸಿರ್ಬೇಕು. ಹಾಡಿ ಹಾಡಿ, ತುಂಬಾ ಗೀತೆಗಳಿದೆ ಆತರದ್ದು.
3: ಹೌದು, ರಾಜ್ಕುಮಾರ್ ಶಂಕರ್ ನಾಗ್ ಬಂದಿದೆ.
0: ಹಾಡಿ
3: ಅಮ್ಮ, ಅದು ನೆನಪಾಗ್ತಿಲ್ಲ.
0: ಇನ್ನು ನಮ್ಮ ವಿಷ್ಣುವರ್ಧನ್ ಅಂಬರೀಶ್ ಅವರು
3: ಕಿಟ್ಟು ಪುಟ್ಟದೆ
0: ಹೇಳ್ತೀವಿ,
3: ವಿಷ್ಣುವರ್ಧನ್ ದ್ವಾರಕೇಶ್.
0: ಹಾಡಿ
3: ಆಯ್ಕೆ ಬರ್ತಾ ಇಲ್ಲ ನೋಡಿ ಆ ಹಾಡು.
0: ಕಾಲವನ್ನು ತಡೆಯೋರು ಯಾರು ಇಲ್ಲ.
3: ಅಲ್ಲ ಅಲ್ಲ, ಅದು ಹಾಡು
0: ಅದರಲ್ಲಿ ಕೂಡ ವಿಷ್ಣುವರ್ಧನ್ ಅವರು ದ್ವಾರಕೇಶ್ ಅವರು ಇದಾರೆ. ಆಪ್ತಮಿತ್ರ ಸಾಂಗ್.
3: ಕಾಲವನ್ನು ತಡೆಯೋರು ಯಾರು ಇಲ್ಲ ಮೇಡಮ್, ಅದು ಇವರು ಮಂಜುಳನ್ ಜೊತೆ ಹಾಡೋದು ಅಥವಾ?
0: ಇಲ್ಲ ಇಲ್ಲ, ನೀವು ಆಪ್ತಮಿತ್ರ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಿದ್ದಾರೆ, ಕೇಳಿದಿರಾ?
3: ಹೇಳಿ ಮೇಡಮ್.
0: ಆಪ್ತ ಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಅವರು ಈ ಹಾಡನ್ನ ಸ್ವಲ್ಪ ರಿಮೇಕ್ ಮಾಡಿ ಚೇಂಜ್ ಮಾಡಿ ಹಾಡಿದ್ದಾರೆ. ಗೊತ್ತಾಗಿಲ್ಲ. ಕಾಲವನ್ನು ತಡೆಯೋರು
3: ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ, ದೂರ ಮಾಡಲು ಯಾರೂ ಇಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಎಷ್ಟಾಗ ನೆನಪಲ್ಲಿರುತ್ತೆ ಎಲ್ಲ ಶಂಕರ್ನಾಗ್ ಇವ್ರದ್ದು ಒಂದಿದೆ, ಅದು
0: ಭಾಗ್ಯ ಎನ್ನಲೇ,
3: ಭಾಗ್ಯ ಎನ್ನಲೇ. ಹೌದು, ಕರೆಕ್ಟ್.
0: ಅದು ರಾಜ್ಕುಮಾರ್ ಅವರು ಶಂಕರ್ನಾಗ್
3: ಚೆನ್ನಾಗಿದೆ.
0: ಓಕೆ, ಥ್ಯಾಂಕ್ ಯು ಮ್ಯಾಮ್.
3: ನೀವೆಷ್ಟು ಕೆಲಸ ಮಾಡಿದಿರಾ ಇದ್ರಿಂದ, ನಮಗೆ ಎಷ್ಟು ತಲೆ ಕೆಲಸ ಕೊಡ್ತಿದ್ದೀರಾ.
0: ನಾವು ಸ್ವಲ್ಪ ಕೆಲಸ ಮಾಡಿದ್ರೆ ನಿಮ್ ತಲೆ ಕೆಲಸ ಕೊಡಕ್ ಆಗೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡಿ ಒಳ್ಳೆ ಪ್ರಯತ್ನ ಪಟ್ರಿ. ಎಸ್, ನೆಕ್ಸ್ಟ್ ಕಾಲರ್ ಹೇಳಿದರೆ ಯಾರು ಕೇಳುವ? ಹಲೋ, ಹಲೋ,
4: ಹಲೋ,
0: ನಮಸ್ತೆ. ಹೇಗಿದ್ದೀರಾ ಮೇಡಮ್?
4: ಚೆನ್ನಾಗಿದ್ದೀನಿ. ಎಲ್ಲ ಹೇಗಿದ್ದೀರಾ?
0: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
4: ತಿಂಡಿ ಆಯ್ತು, ಚಪಾತಿ, ಬೀಟ್ರೂಟ್ ಪಲ್ಯ. ನಿಮ್ದು ದೋಸೆ?
0: ನಮ್ದು ದೋಸೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಗೊತ್ತಾಯ್ತು ಅರ್ಪಿತಾ. ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಅರ್ಪಿತಾ.
0: ಎಲ್ಲರ ಪರವಾಗಿ ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್.
4: ಥ್ಯಾಂಕ್ ಯು.
0: ಸೊ ಈಗ ನಿಮಗೆ ಒಂದು ಟಾಸ್ಕ್
4: ಹೇಳಿ.
0: ಭಯ ಆಗ್ತಿದ್ಯಾ, ಟೆನ್ಷನ್ ಆಗ್ತಿದ್ಯಾ?
4: ಇಲ್ಲಪ್ಪ, ಇಲ್ಲ, ಬಿಂದಾಸ್ ಆಗಿದ್ದೀವಿ.
0: ಬಿಂದಾಸ್ ಆಗಿದ್ದೀರಾ? ಮತ್ತೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಕೇಳುಗರು ಅಂದ್ರೆ ಬಿಂದಾಸ್ ಆಗೇ ಇರ್ಬೇಕು ಅಲ್ವಾ? ಸೊ ನಿಮ್ಗೆ ಈಗ ಒಂದು ಭಾವಗೀತೆ ಹಾಡ್ಬೇಕು ನೀವು. ಎರಡ್ ಮೂರ್ ಸಾಲ ಇದ್ರು ಪರವಾಗಿಲ್ಲ, ಹಾಡಿ ಮ್ಯಾಮ್. ಭಾವಗೀತೆ ನೆನ್ಪಾಗ್ತಿಲ್ವಾ? ಸರಿ, ಭಾವಗೀತೆ ನೆನ್ಪಾಗಿಲ್ಲ ಅಂದ್ರೆ ಒಂದು ಭಕ್ತಿ ಗೀತೆ ಹಾಡಿ, ಪರವಾಗಿಲ್ಲ.
4: ಭಾವಗೀತೆ ಹಾಡ್ತೀನಿ,
0: ಹಾಡಿ ಬೇಗ.
4: ಅರ್ಜೆಂಟ್ ಬರ್ತಾ ಇಲ್ಲ,
0: ಅದಕ್ಕೆ ನಿಮಗೆ ಆಪ್ಷನ್ ಕೊಡ್ತಾ ಇದ್ದೀನಿ. ಭಕ್ತಿ ಗೀತೆ ಹಾಡಿ.

ಸಿಸವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು ಚಟವು ನಿನ್ನದೆ, ಬಯಲು ನಿನ್ನದೆ, ನೆಲಲೋ ಬಿಸಿಲೋ ಎಲ್ಲವೂ ನಿನ್ನದೆ, ಇರಲೇ ಕರೀತಿ ದೀಪವು ನಿನ್ನದೆ, ಗಾಯ

0: ಥ್ಯಾಂಕ್ ಯು ಮ್ಯಾಮ್. ಛಲ ಬಿಡದೆ ಇಲ್ಲ, ನಾನು ಭಾವಗೀತೆ ಹಾಡೇ ಹಾಡ್ತೀನಿ ಅಂತ ಹಾಡಿದ್ರಲ್ಲ, ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು, ಭಾವಗೀತೆ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ.
0: ಇರ್ಲಿ ಇರ್ಲಿ, ಪರವಾಗಿಲ್ಲ ಮ್ಯಾಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಅರ್ಚಿತಾ.
0: ಯೆಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
2: ನಮಸ್ತೆ
0: ಸತೀಶ್ ಸರ್, ಹೇಗಿದ್ದೀರಾ? ತಿಂಡಿ ದೋಸೆ ನಿಮ್ದು?
2: ನಮ್ದು ಇವತ್ತು ಅಕ್ಕಿ ರೊಟ್ಟಿ ಮತ್ತೆ ಕಡಲೆ ಪಲ್ಯ, ಮುಳುಗಾಯಿ, ಬೀನ್ಸ್ ಹಾಕಿ ಇನ್ನೊಂದು ಎರಡೆರಡು ಪಲ್ಯಗಳು.
0: ಸೂಪರ್ ಸೂಪರ್, ವೆರೈಟಿ ಆಫ್ ಪಲ್ಯ ತಿನ್ಕೊಂಡು ರೊಟ್ಟಿ ತಿನ್ಕೊಂಡು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಇದೇ ಖುಷಿಗೆ ನಾನು ಕೊಡುವಂತ ಟಾಸ್ಕ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು.
2: ಆಯ್ತು ಮೇಡಮ್.
0: ನಿಮ್ಗೆ ಈಗ ನಾನು ನೀಡ್ತಾ ಇರುವಂತ ಒಂದು ಟಾಸ್ಕ್ ಏನಪ್ಪ ಅಂದ್ರೆ, ಒಂದು ಸೂಪರ್ ಹಿಟ್ ಆಲ್ ಟೈಮ್ ಫೇವರೇಟ್ ಡ್ಯುಯೆಟ್ ಸಾಂಗ್ ನ ನೀವು ಹಾಡ್ಬೇಕೀಗ. ಡ್ಯುಯೆಟ್ ಸಾಂಗ್ ಹಾಡಿ ಬೇಗ, ಸಾಕಷ್ಟು ಡ್ಯುಯೆಟ್ ಸಾಂಗ್ ಇದೆ.
2: ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ವಸಹ ಋಷ ವಸರು ಎಂದು, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ವಸಹ ಋಷ ವಸರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀರೇ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು.
0: ಮುಗಿತಾ?
2: ಏ ಇಲ್ಲ ಮೇಡಮ್. ಅದು
0: ಹಾಡಿ ಬೇಗ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಆ

0: ಎಸ್ ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ಟಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್ ಸತೀಶ್ ಸರ್ ಕರೆ ಮಾಡಿದ್ರು, ಒಂದು ಒಳ್ಳೆ ಡುಯೆಟ್ ಸಾಂಗ್, ಆಲ್ ಟೈಮ್ ಫೇವರೇಟ್ ಡುಯೆಟ್ ಸಾಂಗ್ ನ ಹಾಡಿದ್ರು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್ ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡ್ಸ್ಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮಸಾಲ ಅನ್ನೋ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದೆ. ಎಲ್ಲಾ ಕಾಲರ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ನ ಕೊಡ್ತಾ ಇದೆ. ಹಾಗೆ ನಮ್ಮ ಪ್ರೀತಿಯ ಕಾಲರ್ಸ್ ಏನಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಿದ್ದಾರೆ, ಅದು ತುಂಬ ಖುಷಿಯಾಗುತ್ತೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳೋಕ್ಕೂ ಮೊದಲು ನೀವು ಕೂಡ ಕರೆ ಮಾಡಿ ಮಾತನಾಡಬೇಕು ಅಂದರೆ ನಮ್ಮ ಸಂಖ್ಯೆ 9686968279 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ತಿಳಿಸ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಅಡಿದ್ದಾರೆ, ಯಾರು ಕೇಳುವ? ಹಲೋ.
6: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್, ನಾನು ಬ್ರಹ್ಮಾನಂದ ನಡೆ ವಿಜಯನಗರ ಶಿವಮೊಗ್ಗ. ಇವತ್ತು ನಂದು 54ನೇ ಹುಟ್ಟು ಹಬ್ಬ ಕೂಡ ಇದೆ ಮೇಡಮ್.
0: ಸೊ 54ನೇ ಚಿರ ಯುವಕ ಆಗಿರುವಂತಹ ಬ್ರಹ್ಮಾನಂದ ರಾನಡೆ ಅವರಿಗೆ ರೇಡಿಯೋ ಶಿವಮೊಗ್ಗದ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್.
6: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಏನೇ ಆಗ್ಲಿ ಕಾಲ್ ತಗೊಂಡ್ ಮಾತಾಡ್ಬೇಕಂತ ಬಹಳ ಟ್ರೈ ಮಾಡಿದೆ, ಇವಾಗ ಸಿಕ್ತು.
0: ಖಂಡಿತ ಖಂಡಿತ, ನಮಗೂ ಕೂಡ ವಿಶ್ ಮಾಡ್ತಿರೋ ತುಂಬಾ ಖುಷಿ ಆಗ್ತಿದೆ
6: ಮೇಡಮ್. ತುಂಬಾ ಸಂತೋಷ ಆಯ್ತು ನೀವೆಲ್ಲ ವಿಶ್ ಮಾಡೋದ್ ನೋಡಿ.
0: ಸೊ 54 ವರ್ಷ ಹೇಗಾಯ್ತು ಸರ್?
6: ಹೌದು ಮೇಡಮ್, ಪ್ರತಿ ಹ್ಯಾಪಿ ಬರ್ತ್ಡೇ ಬಂದಾಗ ಒಂದು ಮನಸ್ಸಿಗೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೆಲ್ಸಕ್ಕೆ ಸೇರಿದ ದಿನ, ಹುಟ್ಟಿದ ದಿನ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಯಾಕಂದ್ರೆ ಅದು ಯಾವಾಗ್ಲೂ ಬರಲ್ಲ, ವರ್ಷಕ್ಕೆ ಒಂದೇ ಸಲ ಬರೋದು. ಹಾಗಾಗಿ
0: ಹೌದು ಹೌದು. ಸೊ ಈಗ ಏನ್ ಗೊತ್ತಾ
6: ಮೇಡಮ್,
0: ಸಿಚುವೇಶನ್ ಸಾಂಗ್ ನಿಮಗೆ ಕೊಡ್ತೀನಿ, ನಿಮ್ ಬರ್ಡೇ ಜೊತೆ ನಾನು ಸೇರ್ಸ್ ಹಾಡ್ತೀನಿ. ಈಗ ಒಂದು ಬರ್ಡೇ ಸಾಂಗ್ ಹಾಡೋಣವಾ?
6: ಆಯ್ತು ಮೇಡಮ್, ಇಬ್ರು ಒಟ್ಟಿಗೆ ಹಾಡೋಣ.
0: ಎಸ್ ಸರ್. ನಗತಾ ನಗತಾ ಬಾಳು,
6: ನಗುತ್ತಾ ನಗುತ್ತಾ ಬಾಳು, ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ, ಹರ್ಷ ಹರ್ಷ.

0: ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಆಯ್ತು ಮೇಡಮ್.
1: ಸರ್ ಹೀಗೆ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಆರೋಗ್ಯವಾಗಿರಿ ಸರ್. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ. ಓಕೆನಾ?
0: ಆಯ್ತು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀನು ಎಫ್ಎಂ ಜೊತೆ ಎರಡೊತ್ತು ಮಾತಾಡ್ತಿದ್ರೆ ನಮ್ಮ ಆರೋಗ್ಯ ಸಂತೋಷ ಎಲ್ಲ ವೃದ್ಧಿಸುತ್ತೆ, ಜ್ಞಾನ ಕೂಡ ವೃದ್ಧಿಸುತ್ತೆ.
1: ಖಂಡಿತ ಖಂಡಿತ ಸರ್, ಹೀಗೆ ಯಾವಾಗ್ಲೂ ಕರೆ ಮಾಡ್ತಾ ಇರಿ, ಯಾವಾಗ್ಲೂ ಖುಷಿಯಾಗಿರಿ. ಓಕೆ,
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ ಹಲೋ, ಎಲ್ಲಿ ಕಳ್ದೋಗಿದ್ದೀರಾ ಕರೆ ಮಾಡಿ?
2: ಇಲ್ಲ ಮೇಡಮ್, ಕರೆ ಎಲ್ಲೂ ಕಳ್ದೋಗಿರಲ್ಲ. ಲೈನ್ ಹತ್ತೋ ಇಲ್ಲೋ ಅಂತ ಕರೆ ಮಾಡೋದು, ನೋಟ್ ಸ್ಪೀಕರ್ ಇಟ್ಕೊಂಡು ಕರೆ ಮಾಡ್ತಾ ಇರೋದು.
1: ಹಾಗೆ ಹಾಗೆ, ಈ ರೀತಿ ಕೂಡ ಒಂದು ಟ್ರಿಕ್ ಇದೆ ಅಂತ ಗೊತ್ತಿರ್ಲಿಲ್ಲ. ತಿಂಡಿ ಆಯ್ತಾ ಮ್ಯಾಮ್?
2: ಬೇರೆಯವ್ರ ಮೇಡಮ್ ಆಗ್ಬೇಕು, ಶ್ರವಣ ಸೋಮವಾರ ಸಪ್ಲೈ ಇತ್ತು.
1: ಓಕೆ, ಸೊ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಮೇಡಮ್ ಗೊತ್ತಾಯ್ತು ಗೊತ್ತಾಯ್ತು.
1: ಒಬ್ಬೊಬ್ಬರಿಗೆ ಕೂಡ ಒಂದೊಂದು ಟಾಸ್ಕ್ ನ ಕೊಡ್ತಾ ಇದೀನಿ.
2: ಹೌದು ಮೇಡಮ್.
1: ಸೊ ನೀವು ಒಂದು ಗೀತೆಯನ್ನ ಹಾಡ್ಬೇಕು, ಊರು ಹೆಸರು ಇರುವಂತಹ ಒಂದು ಗೀತೆಯನ್ನ ಹಾಡ್ಬೇಕು, ಆದ್ರೆ ನಮ್ಮೂರು ಮೈಸೂರು ಆ ಗೀತೆಯನ್ನ ಬಿಟ್ಟು ಬೇರೆ ಹಾಡನ್ನ ಹಾಡ್ಬೇಕು.
2: ಅದನ್ನ ಬಿಟ್ಬಿಟ್ಟು
1: ಯಾಕಂದ್ರೆ ಅದು ಆಲ್ರೆಡಿ ಹಾಡಿದ್ದಾರೆ, ಹಾಗಾಗಿ
2: ಹಾಡಿದ್ದಾರೆ.
1: ಊರ ಹೆಸರಲ್ಲಿ ತುಂಬಾ ಹಾಡಿದೆ ಮ್ಯಾಮ್.
2: ಊರ ಹೆಸರು ತುಂಬಾ ಇದೆ ಸಡನ್ ನೆನ್ಪು, ಅದೇ ನೆನ್ಪ್
1: ಬರ್ತೀರ. ತುಂಬಾ ಹಾಡಿದೆ. ಹುಬ್ಬಳ್ಳಿ
2: ನಮ್ಮೂರು ಯಾವ ಊರು ಅದ ಹಾಡಿದಾರಲ್ಲ,
1: ಅದೇ ಅದೇ ಮೈಸೂರು. ಹುಬ್ಬಳ್ಳಿಯಿಂದ ಒಂದು ಹಾಡಿದೆ ನೋಡಿ, ನೆನ್ಪ್ ಮಾಡ್ಕೊಳ್ಳಿ.
2: ಹುಬ್ಬಳ್ಳಿಯಿಂದ ಮೇಡಮ್
1: ಸಿನಿಮಾ ಗೀತೆ ಕೂಡ ಇದೆ ಒಂದು, ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ ಹಾಡಿ. ವಾರದಾಗ ಮೂರು ಸಾತಿ
2: ಬರ್ತಿಲ್ಲ.
1: ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಆಮೇಲೆ ಈಗ ಇಟ್ಟು ಒಂದ್ ಎರಡ್ ನಿಮಿಷಕ್ಕೆ ನೆನ್ಪಾಗುತ್ತೆ.
1: ನೆನ್ಪ್ ಮಾಡ್ಕೊಂಡು ಒಬ್ರೆ ಹಾಡ್ ಹೇಳಿ ಆಯ್ತಾ?
2: ನಾಳೆವರೆಗೆ ನನ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಎಸ್, ನೆಕ್ಸ್ಟ್ ಕಾಲರ್ ಹೇಳಿದರೆ ಯಾರು ಕೇಳುವ. ಹಲೋ ಹಲೋ, ಕರೆ ಕಟ್ ಆಯ್ತು. ಓಕೆ, ಕರೆ ಮಾಡುವಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ಅಂತ ಅದಕ್ಕೇನೆ ಹೇಳೋದು, ಇಲ್ಲ ಅಂದ್ರೆ ಕರೆ ಕಟ್ ಆಗೋಗುತ್ತೆ. ಸೊ ನೀವು ಕೂಡ ಕರೆ ಮಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686 0926 279 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಹಾಗೆ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದಾರೆ ಕೇಳುವ ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ. ಹಲೋ ಹಲೋ, ಓಕೆ ಕರೆ ಕಟ್ಟಾಯ್ತು. ಸೊ ಮೀನಮ್ಮ ಅವರು ಒಂದು ಮೆಸೇಜ್ ಹಾಕಿದ್ದಾರೆ, ಏನಪ್ಪ ಅಂದರೆ ಊರಿಂದ ಬರುವಂಥ ಹೆಸರು ಹಾಡನ್ನು ಕಳಿಸ್ತಾರೆ, ಇಳ್ಕಲ್ ಸೀರೆ ಉಡ್ಕೊಂಡು. ಅಫ್ಕೋರ್ಸ್ ಆ ಒಂದು ಸಾಂಗ್ ಕೂಡ ಇದೆ. ಇನ್ನು ಮಂಡ್ಯದ ಕೆಂಡೇಗೌಡರು ಸರ್ ಮೆಸೇಜ್ ಹಾಕಿದ್ದಾರೆ, ಅರ್ಪಿತಾ ಮೇಡಮ್ ನಮ್ಮ ಮನೇಲೂ ಕೂಡ ಇವತ್ತು ದೋಸೆ ಚಟ್ನಿ ಅಂತ. ಇವತ್ತು ಎಷ್ಟು ಜನದ ಮನೆ ದೋಸೆ ಇದೆಯೋ ಗೊತ್ತಿಲ್ಲ. ಹಾಗೆಯೇ ಸೋಮಶೇಖರ್ ಸರ್ ಅಂತೂ ಪ್ರತಿಯೊಂದು ಮೆಸೇಜ್ಗೂ ಕೂಡ ಉತ್ತರವನ್ನು ನೀಡ್ತಾ ಇದ್ದಾರೆ, ಎಲ್ಲದಕ್ಕೂ ಆನ್ಸರ್ ಮಾಡ್ತೀರಿ, ಸೂಪರ್ ಸರ್ ನೀವು. ಸೊ ನೆಕ್ಸ್ಟ್ ಕಾಲರ್ ಒಬ್ರು ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್,
1: ಹೇಗಿದ್ದೀರಾ ಮೇಡಮ್?
3: ಚೆನ್ನಾಗಿದ್ದೀವಿ ಮೇಡಮ್, ಗಂಗಾವತಿಯಿಂದ ಮೇಡಮ್ ಸುಧಾ ಮಾತಾಡ್ತಾ ಇದ್ದೀನಿ.
1: ಗಂಗಾವತಿಯಿಂದ ಸುಧಾ ಅವರಾ?
3: ಸುಧಾ ಸುಧಾ.
1: ಓಕೆ ಸುಧಾ ಮೇಡಮ್, ತಿಂಡಿ ಆಯ್ತಾ?
3: ಆಯ್ತು ನೋಡ್ರಿ, ದೋಸೆ ಪಲ್ಲೆ ಚಟ್ನಿ.
1: ಅರೆ, ನಿಮ್ಮನೆಯಲ್ಲಿ ದೋಸೆನಾ?
3: ಬೆಣ್ಣೆ ದೋಸೆ,
1: ದಾವಣಗೆರೆ ಬೆಣ್ಣೆ ದೋಸೆ.
3: ಹೌದು ಮೇಡಮ್.
1: ಸೂಪರ್ ಸೂಪರ್ ಮೇಡಮ್. ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೊಂದು ಟಾಸ್ಕ್ ಕೊಡ್ತಿದ್ದೀನಿ, ನೀವು ಅದಕ್ಕೆ ಹಾಡನ್ನ ಹಾಡ್ಬೇಕು. ಇಂಗ್ಲಿಷ್ ಪದ ಇರುವಂತಹ ಒಂದು ಗೀತೆಯನ್ನ ಹಾಡಿ ಮ್ಯಾಮ್. ಆದ್ರೆ ಲವ್ ಮಿ ಆರ್ ಹೇಟ್ ಮಿ ಹಾಡೋ ಹಾಗಿಲ್ಲ, ಅದು ಆಲ್ರೆಡಿ ಹೇಳಾಗಿದೆ.
3: ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ ಯಾವತ್ತು.

0: ಇರದು ಹಸಿವು ಮಗುವೇಂದು ಕೂಗಲು, ಇರ ಗುಣಾನೇ ಮಗುವು ಕೈ ತುತ್ತು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ.
1: ಸೂಪರ್ ಸೂಪರ್ ಮ್ಯಾಮ್, ಒಂದು ಒಳ್ಳೆ ಗೀತೆಯನ್ನ ಅಷ್ಟೇ ಅಚ್ಚುಕಟ್ಟಾಗಿ ಹಾಡಿದ್ರಿ, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಎಷ್ಟು ಚೆನ್ನಾಗಿ ಹಾಡಿದ್ರು ಅಲ್ವಾ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ
2: ಹಲೋ,
1: ನಮಸ್ತೆ
2: ನಮಸ್ತೆ.
1: ಯಾರಿದ್ದು? ಪುತ್ತೂರಿಂದ. ಶುಭ ಪ್ರಕಾಶ.
2: ಶುಭ ಪ್ರಕಾಶ್, ನಾನು ಲೇಖಕಿ.
1: ಓಕೆ.
2: ಹವ್ಯಾಸಿ ಗಾಯಕಿ. ಹತ್ತು ಗಂಟೆಯಿಂದನು ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಜಸ್ಟ್ ಸಿಕ್ತು, ಖುಷಿ ಆಯ್ತು.
1: ಏನ್ ಮಾಡೋದು ಮ್ಯಾಮ್, ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ.
2: ಅದೇ ಹೌದು, ಹೌದು ಮೇಡಮ್, ಹೌದು. ನಾವು ಬೇಕು ಅಂದ್ರೆ ತಾಳ್ಮೆಯಿಂದ ಕಾಯ್ಲೇಬೇಕು.
1: ತಾಳಿದವನು ಬಾಳಿಯಾನು.
2: ಥ್ಯಾಂಕ್ ಯು ಸೋ ಮಚ್. ನಾನು ಪ್ರೋಗ್ರಾಮ್ ಬಂದಿದ್ದೆ, ಗುರು ಸರ್ ವೇಟ್ ಮಾಡ್ಕೊಂಡು ಹೋಗಿದ್ದೆ. ನಾನು ನಗೇಶ್ವರಿ ಕ್ಯಾನಮಂಟಪದಲ್ಲಿ ನಡೆದಿತ್ತಲ್ಲ ಮೇಡಮ್.
1: ಓಹೋ, ಸೂಪರ್ ಸೂಪರ್ ಮ್ಯಾಮ್.
2: ಅವಾಗಿಂದ ಇದು ಇವತ್ತಿನವರೆಗೂ ನನಗೆ ಟೈಮೇ ಸಾಕಾಗ್ತಿಲ್ಲ, ನಾನು ಇದ್ ಮಾಡಕ್ಕೆ ಅವಾಗಿಂದ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ತಿಲ್ಲ.
1: ಓ, ಆವತ್ತಿಂದ ಇವತ್ತು ನಾನು ಫಸ್ಟ್ ಟೈಮ್ ಕಾಲ್ ಮಾಡಿದ್ದೆ.
2: ಹೌದು ಹೌದು ಹೌದು. ಅಲ್ಲಿಗೆ ನಮ್ಮ ಇದ್ರ ಬಗ್ಗೆ ರೇಡಿಯೋ ಬಗ್ಗೆನೆ ಒಂದು ಕವನ ಬಂದು ಬರ್ಕೊಂಡ್ಬಂದು ವಾಚನ ಮಾಡಿದ್ದೆ ನಮ್ಮ ಫ್ರೆಂಡ್ ಕಡೆಯಿಂದ.
1: ಸೂಪರ್ ಸೂಪರ್.
2: ಕಾಂಟ್ಯಾಕ್ಟ್ ಅಲ್ಲಿ ಇರಿಯಂತೆ ಹೇಳಿದ್ವಿ ಮೇಡಮ್, ಆದ್ರೂ ನಾನು ಇಲ್ಲಿ ಸ್ವಲ್ಪ ಬರೆಯೋದಿತ್ತು, ಬುಕ್ಸ್ ಬಿಡುಗಡೆ ಇತ್ತು, ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ ಗಳಲ್ಲಿ ಇನ್ವಾಲ್ವ್ ಆದ್ರೆ ಟೈಮಿಂಗ್ಸ್ ಪ್ರಕಾರ ನನಗೆ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ.
1: ಓಕೆ ಓಕೆ. ಸೊ ಈಗ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಆ ವಿಷಯ ನನಗೆ ಗೊತ್ತಿದೆ.
1: ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಅನ್ನ ಕೊಡ್ತಿದ್ದೀನಿ, ನೀವು ಕೂಡ ಒಂದು ಹಾಡನ್ನ ಹಾಡ್ಬೇಕೀಗ. ಓಕೆ
2: ಓಕೆ. ಅಲ್ಲ ಹಾಡೇನ ಬಟ್ ನನಗೆ, ನಾನು ಇವತ್ತು ಡೌನ್ಲೋಡ್ ಮಾಡ್ಕೊಂಡೆ ಅಂದ್ರೆ ಮಾಡ್ಕೊಂಡಿದ್ದೆ ಬಟ್ ಆಕ್ಟಿವ್ ಆಗಿರ್ಲಿಲ್ಲ.
1: ಓಕೆ.
2: ಇವತ್ತು ಇದನ್ನ ಈಗ ಮ್ಯಾಮ್ ನನ್ಗೆ ಸ್ವಲ್ಪ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಕಾಂಟ್ಯಾಕ್ಟ್ ಮಾಡ್ಲಿ
1: ಮೇಡಮ್. ನಮ್ಮ ಎಫ್ ಎಂ ಏನಿದೆ 24 hours ಕೂಡ ಬರುತ್ತೆ, ರೇಡಿಯೋ ಶಿವಮೊಗ್ಗ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯಾವಾಗ್ಲೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ. ಆದ್ರೆ ಲೈವ್ ಶೋಸ್ ಮಾತ್ರ ಬೆಳಗ್ಗೆ 10-11 ಮತ್ತೆ ಸಂಜೆ 4-5 ಗಂಟೆವರೆಗೂ ಲೈವ್ ಶೋಸ್ ಇರುತ್ತೆ. ನೀವು ಕರೆ ಮಾಡಿ ಮಾತಾಡುವಂತದ್ದು.
2: ಓಕೆ. ಸಾಹಿತ್ಯ ಲೋಕ ಇದೆಯಲ್ಲ,
1: ಹೌದು, ಅದು ನೀವು ನಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ಇಲ್ಲಿ ಬಂದು ಒಂದ್ಸರಿ ವಿಸಿಟ್ ಮಾಡಿ ಮ್ಯಾಮ್. ಓಕೆನಾ?
2: ಓಕೆ ಮ್ಯಾಮ್. ಓಕೆ ಓಕೆ.
1: ಸೊ ಈಗ ನೀವು ಟಾಪಿಕ್ ಅಲ್ಲಿ ಪಾಲ್ಗೊಳ್ತೀರೋ ಇಲ್ವೋ, ಹೇಗೆ?
2: ಇಲ್ಲ ಇಲ್ಲ, ಮಾಡ್ತೀನಿ.
1: ಮಾಡ್ತೀರಾ? ಓಕೆ ಮ್ಯಾಮ್. ಈಗ ಪ್ರೀತಿ ಅನ್ನೋ ಪದದಿಂದ ಒಂದು ಗೀತೆಯನ್ನ ಹಾಡಿ ಮ್ಯಾಮ್.
2: ಪ್ರೀತಿಯಿಂದ?
1: ಇಲ್ಲ ಇಲ್ಲ, ಪ್ರೀತಿ ಅನ್ನೋ ಪದ ಇರಬೇಕು, ಆ ಒಂದು ಗೀತೆಯನ್ನ ಹಾಡಿ.
2: ಎರಡು
1: ಸಾಲ ಹಾಡಿದ್ರು ಸಾಕು.
2: ಪ್ರೀತಿಯಲ್ಲಿ ಸುಖ ಗೊತ್ತಿರಲಿಲ್ಲ, ಹೂಂತೀಯ ಹೂವಂತೀಯ ಬಾಂತಿಯ ತಾಂತಿಯ ಏಲುವೇ ಬಲೆ ಬಂದರೆ ತುಟಿಗಳಾಸಿಯ ಅಂಚಲಿ. ಪ್ರೀತಿಯಲ್ಲಿ ಸುಖ ಗೊತ್ತಿರಲಿಲ್ಲ, ಹೂಂತೀಯ ಹೂವಂತೀಯ ಬಾಂತಿಯ ತಾಂತಿಯ.
1: ಮೇಡಮ್ ಇನ್ನೊಂದು. ಒಬ್ರಿಗೆ ಒಂದೇ ಹಾಡು ಅವಕಾಶ ಇರೋದು.
2: ಹೌದಾ? ಎರಡು ಅಂದ್ರಲ್ಲ.
1: ಇಲ್ಲ ಇಲ್ಲ, ಒಂದೇ ಹಾಡು ಒಬ್ಬೊಬ್ಬರಿಗೆ.
2: ಹೌದಾ?
1: ಹೌದು.
2: ನಾನೆಲ್ಲ ಕಂಟಿನ್ಯೂಸ್.
1: ಇಲ್ಲ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
2: ಓಕೆ, ಥ್ಯಾಂಕ್ ಯು.
1: ಎಸ್. ಸೊ ಫಸ್ಟ್ ಟೈಮ್ ಕರೆ ಮಾಡಿದ್ರು ಅಂತ ತುಂಬಾ ಖುಷಿಯಲ್ಲಿ ಮಾತಾಡಿದ್ರು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ರೆ, ಅವ್ರಿಗೆ ಯಾವ ಟಾಸ್ಕ್ ಸಿಗುತ್ತೆ ಕೇಳೋಣವಾ? ಓಕೆ. ಹಲೋ ಹಲೋ. ಓಕೆ, ಕರೆ ಕಟ್ಟಾಯ್ತು. ಸೊ ಕೇಳುಗರೆ, ಏನಪ್ಪ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮಸಾಲ ತಕೊಂಡಿದ್ದೆ. ಸೊ ಲಾಸ್ಟ್ ಕಾಲರ್ ಒಬ್ರು ಕಾಲ್ ಮಾಡ್ತೀರಾ, ಯಾರು ಕೇಳ್ಬಿಡೋಣ. ಹಲೋ, ನಮಸ್ತೆ. ಸರ್, ಹೇಗಿದ್ದೀರಾ? ಕಾಫಿ ಆಗಿಲ್ಲ, ತಿಂಡಿ ಅಷ್ಟೇ ಆಯ್ತು. ನಿಮ್ದು ತಿಂಡಿ? ದೋಸೆ. ನಿಮ್ದು? ಹೌದು. ನಿಮ್ದು ಅದೇನಾ, ನೀರ್ ದೋಸೆನಾ ನಿಮ್ದು? ನಮ್ದು ಕೂಡ ಉದ್ದ ಹಾಕಿನೇ ಮಾಡಿರೋದು. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಕೊಡ್ತಿದ್ದೆ, ನಿಮ್ಗೂ ಕೂಡ ಒಂದು ಟಾಸ್ಕ್ ಕೊಡ್ತೀನಿ, ಹಾಡೋದಕ್ಕೆ ರೆಡಿ ಇದೀರಾ? ಸುಲಭದ ಕೊಡ್ಬೇಕಾ? ಅದ್ಯಾಕೆ ಕಂಡೀಷನ್ ಅಪ್ಲೈನಾ? ಓಕೆ ಸರ್, ಈಗ ನಿಮ್ಗೆ ಒಂದು ಸಿಚುವೇಶನ್ ಕೊಡ್ತಾ ಇದೀನಿ, ಆ ಸಿಚುವೇಶನ್ ಅಲ್ಲಿ ನೀವು ಒಂದು ಗೀತೆಯನ್ನ ಹಾಡ್ಬೇಕು. ನಿಮ್ಗೆ ಒಂದ್ ಕಡೆ ತುಂಬಾ ಬೇಜಾರಾಗಿರುತ್ತೆ, ಇನ್ನೊಂದ್ ಕಡೆ ಖುಷಿ ಕೂಡ ಆಗಿರುತ್ತೆ, ನಗು ಅಳು ಎರಡು ಒಟ್ಟಿಗೆ ಬಂದಾಗ ಯಾವ ಗೀತೆಯನ್ನ ಹಾಡ್ತೀರಾ?
3: ಹೌದು,
1: ಯಾವ ಗೀತೆ ಹಾಡ್ತೀರಾ?

0: ಖುಷಿ ಇದೆ ಚೇಂಜ್ ಮಾಡೋದು.
1: ಬೇಗ ಹಾಡಿ, ಯಾವ ಗೀತೆ ಹಾಡ್ತೀರಾ ಅಂತ? ಎರಡು ಹಾಡಿದೆ ಆಯ್ತಾ? ಒಂದು ನಗುವುದೋ ಅಳುವುದೋ ನೀವೇ ಹೇಳಿ, ಮತ್ತೊಂದು ನಗಲಾರದೆ ಅಳಲಾರದೆ. ಈ ಎರಡು ಸಾಂಗ್ ಅಲ್ಲಿ ಯಾವ ಸಾಂಗ್ ಹಾಡ್ತೀರಾ?
0: ನಗುವುದು ಅಳುವುದು.
1: ಹ್ಮ್, ಹಾಡಿ.
0: ನಗುವುದು ಅಳುವುದು ಈ ಊರಿನಲ್ಲಿ, ಇರುವುದು ಬಿಡುವುದು ಈ ಊರಿನಲ್ಲಿ, ಜನರ ನಡುವೆ ನಾನು ಹೇಗೆ ತೋರಲಿ, ಅಳುವುದು ನಗುವುದು ಈಗ ನೀವೇ ಹೇಳಿ, ಅಳುವುದು ನಗುವುದು ನೀವೇ ಹೇಳಿ, ಇರುವುದು ಬಿಡುವುದು ಈ ಊರಿನಲ್ಲಿ.
1: ಓಕೆ, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಸರ್. ಓಕೆನಾ, ಹೇಗೆ ಕರೆ ಮಾಡ್ತಾರೆ, ಧನ್ಯವಾದಗಳು. ಓಕೆ, ವಿಶ್ವನಾಥ್ ಅವರು ಕರೆ ಮಾಡಿದ್ರು. ಸೊ ಸಿಚುವೇಶನ್ ಸಾಂಗ್ ಕೊಟ್ಟೆ ಅವರಿಗೆ, ನಾನು ಆಪ್ಷನ್ಸ್ ಕೊಟ್ಮೇಲೆ ತುಂಬ ಚೆನ್ನಾಗಿ ಹಾಡಿದ್ರು. ಸೊ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ನನಗಂತೂ ತುಂಬ ಖುಷಿ ಆಯಿತು ಎಲ್ಲರೊಟ್ಟಿಗೆ ಮಾತಾಡಿದ್ದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಹಾಗಿದ್ರೆ ಸೊ ನನಗೊಂದು ಟಾಸ್ಕ್ ಏನೋ ಕೊಟ್ಟಿದ್ದಾರೆ, ಏನಪ್ಪ ಅಂದರೆ ನೀವು ರಾಗಿ ಮುದ್ದೆ ಬರುವ ಹಾಡನ್ನ ಹಾಡಿ ಅಂತ. ಸೊ ಒಂದು ಹಾಡಿದೆ, ಅದು ಮೌರ್ಯ ಸಿನಿಮಾದ ಹಾಡು, ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ. ಆ ಸಾಂಗಲ್ಲಿ ಬರುತ್ತೆ, ರಾಗಿ ಮುದ್ದೆ ಉಪ್ಪೆಸರಲ್ಲಿ ಅದರ ಕಸರತ್ತು ಅಂತ ಒಂದು ಗೀತೆ ಬರುತ್ತೆ. ಸೊ ನಾನಂತೂ ಟಾಸ್ಕಲ್ಲಿ ಗೆದ್ದಿದ್ದೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಯಾರೆಲ್ಲ ಕರೆ ಮಾಡಿದ್ರು ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ. ಸೊ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಒಂದು ಸಂಖ್ಯೆಗೆ ಕಳಿಸಿ. ಓಕೆನಾ, ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
3: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
2: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದ ಒಂದು ಕಥೆಯನ್ನು ನಿಮಗಾಗಿ ಹೇಳುವುದಕ್ಕೆ ಬಂದಿದ್ದೀನಿ. ಕಥೆ ಕೇಳುವುದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ. ಶುಂಠಿ ಪೇಪರ್ಮೆಂಟ್ ಟ್ರಿನ್ ಟ್ರಿನ್ ಸೈಕಲ್ಗೆ ಹಾಕಿದ ಹಾರಿನ ಶಬ್ದ. ಅದೆಷ್ಟು ವೇಗವಾಗಿ ಸೈಕಲ್ ತುಳಿಯುತ್ತಿದ್ದಾರೆ ಎಂದರೆ ಅವರನ್ನು ನೋಡಿದವರು ಯಾರೂ ಕೂಡ 60 ವರ್ಷ ದಾಟಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಉದ್ದವಾದ ಬಿಳಿ ಗಾಟದ ಮೇಲೆ ಬಿಳಿ ಶರ್ಟ್, ಬಿಳಿ ಪಂಚೆ. ಆಗಷ್ಟೇ ಗಣರಾಜ್ಯೋತ್ಸವದ ಪೆರೇಡ್ ಮುಗಿಸಿ ಮಕ್ಕಳೆಲ್ಲ ಒಬ್ಬೊಬ್ಬರಾಗಿ ಹೊರಗೆ ಬಂದರೆ ಅದೇ ಬಿಳಿ ಗಾಟದ ಅಜ್ಜ, ಅದೇ ಹಳೆ ಸೈಕಲ್. ಹೊರಗೆ ಬಂದ ಅಷ್ಟು ಮಕ್ಕಳಿಗೆ ತನ್ನ ಕೈಯಲ್ಲಿದ್ದ ಶುಂಠಿ ಪೇಪರ್ಮೆಂಟ್ ಕೊಟ್ಟರೆ ಆ ಮಕ್ಕಳ ಮುಖದಲ್ಲಿ ಮುದ್ದಾದ ಮುಗುಳ್ನಗೆ. ಕೊಟ್ಟ ಇವರ ಮುಖದಲ್ಲೂ ಕೂಡ. ಒಂದಿಷ್ಟು ದೂರದಲ್ಲಿದ್ದ ಮತ್ತೊಂದು ಶಾಲೆಗೆ ಹೋಗಿ ಅಲ್ಲೂ ಕೂಡ ಅಷ್ಟೇ ಶುಂಠಿ ಪೇಪರ್ಮೆಂಟ್ ಕೊಟ್ಟು ಬಂದಿದ್ರು ಅಜ್ಜ. ಅಲ್ಲಿನ ಸ್ಥಳೀಯ ಜನರಿಗೆಲ್ಲ ಶುಂಠಿ ಪೇಪರ್ಮೆಂಟ್ ಅಜ್ಜ ಅಂತಲೇ ಹೆಸರುವಾಸಿ. ಆದರೆ ಅವರು ಪ್ರತಿಯೊಂದು ಭಾರತೀಯ ಭಾವೈಕ್ಯತೆಯ ಹಬ್ಬದಲ್ಲಿ ಇವರ ಉಪಸ್ಥಿತಿ ಇದ್ದೇ ಇರುತ್ತಿತ್ತು. ಆ ಸಣ್ಣ ಊರಿನಲ್ಲಿ ಶಾಲಾ ಕಾರ್ಯಕ್ರಮ ಮುಗಿದ ಮರುಕ್ಷಣವೇ ಆ ಶುಂಠಿ ಪೆಪ್ಪರ್ಮೆಂಟ್ ಅಜ್ಜ ಪ್ರತ್ಯಕ್ಷ. ಕಾರಣ ಏನು? ಸಂಜೆ ಅದೇ ರೋಡ್ನಲ್ಲಿ ಹೋಗುವಾಗ ದೊಡ್ಡದೊಂದು ಚೀಲ ಅಜ್ಜನ ಕೈಯಲ್ಲಿ. ಅದರಲ್ಲಿ ಇರುವ ವಸ್ತುವಾದ್ರೆ ಏನು? ಕೆಲವೊಬ್ಬರು ಹುಚ್ಚ ಎಂದ್ರೆ ಕೆಲವೊಬ್ಬರು ಮರುಕಾಪಟ್ರು. ಆದರೆ ಅದರಲ್ಲೊಬ್ಬ ಉತ್ಸಾಹಿ ಯುವಕ ಅಜ್ಜನನ್ನ ದಿನ ಹಿಂಬಾಲಿಸುತ್ತಿದ್ದ. ಎಲ್ಲೇ ರಾಜಕೀಯ ನಾಯಕರ ಕಾರ್ಯಕ್ರಮವಾದ್ರೂ, ಎಲ್ಲೇ ಸಭಾ ಕಾರ್ಯಕ್ರಮವಾದ್ರೂ ಅಜ್ಜ ಅಲ್ಲಿ ಇರುತ್ತಿದ್ರು. ಹೋಗುವಾಗ ಮಾತ್ರ ದೊಡ್ಡದೊಂದು ಚೀಲ. ಆ ನಿಗೂಢ ವಿಷಯವನ್ನ ಹುಡುಕುತ್ತಾ ಹೊರಟಿದ್ದ ಹುಡುಗ. 2 ವರ್ಷ ಸತತ ಪ್ರಯತ್ನ ಅಜ್ಜನ ಹಿಂದೆ ಹೋಗಿದ್ದಕ್ಕೆ ಸಿಕ್ಕಿದ್ದು ಅಜ್ಜನ ಮನೆಗೆ ಹಿಂಬಾಲಿಸಿಕೊಂಡು ಹೋದ್ರೆ ಮರುಕ್ಷಣವೇ ಮಾಯವಾಗುತ್ತಿದ್ದ. ಎಲ್ಲಿ ಯಾವ ಕಡೆ ಹೋದ್ರು ಎಂದು ಹುಡುಕೋದೇ ಕಷ್ಟವಾಯಿತು ಆ ಯುವಕನಿಗೆ. ಆದ್ರೆ ಈ ಸರ್ತಿ ಕಣ್ಣಿಗೆ ಬಿದ್ದಿತ್ತು ಅವರ ಮನೆ ಮುರುಕಲ ಮನೆ. ಮನೆಯ ಮುಂದೆ 2 ಚೇರ್, ಅದೇ ಹಳೆ ಸೈಕಲ್, ಮತ್ತೆ ಏನೂ ಇರಲಿಲ್ಲ ಆ ಮನೆಯಲ್ಲಿ. ಆ ಮನೆ ಒಳಗೆ ಹೋದ ಮರುಕ್ಷಣವೇ ಆಶ್ಚರ್ಯ ಕಾದಿತ್ತು ಈ ಯುವಕನಿಗೆ. ಅಲ್ಲಿ ಕಂಡಿತ್ತು ಮುಖದ ತುಂಬ ಮುಗುಳ್ನಗೆ ಹೊತ್ತು ಕೈ ಕಟ್ಟಿ ನೋಡುತ್ತಾ ಇವನ ಬರುವಿಕೆ ಮೊದಲೇ ಗೊತ್ತಿತ್ತು ಎಂಬ ಭಾವದಲ್ಲಿ ನಿಂತಿದ್ದ ಅಜ್ಜ. ಹಾಗಿದ್ರೆ ಈ ಕಥೆ ಮುಂದೇನಾಗುತ್ತೆ? ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ? ಅಜ್ಜನ ಮನೆ ಹಾಗಿದ್ರೂ ಅಜ್ಜ ಯಾಕೆ ಮಕ್ಕಳಿಗೆಲ್ಲ ಶುಂಠಿ ಪೆಪ್ಪರ್ಮೆಂಟ್ ಕೊಡ್ತಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಅನ್ನ ಕೇಳ್ಕೊಂಬರೋಣ. ನಾನು ನಿಮ್ಮ ಆರ್ ಜೈ ರಾಕ್ಷತಾ ಹೊಳ್ಳ. ಇದು ಟ್ರಾವೆಲ್, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ ಶುಂಠಿ ಪೆಪ್ಪರ್ಮೆಂಟ್ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಕಥೆ ಏನಾಗುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಏನು ಅನ್ನೋದನ್ನು ನೋಡೋಣ. 2 ದಿನಗಳ ನಂತರ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಹಾಗೂ ನ್ಯೂಸ್ ಚಾನೆಲ್ನಲ್ಲೂ ಬ್ರೇಕಿಂಗ್ ನ್ಯೂಸ್, ಒಂದು ಮೂರ್ತಿಯ ಬಗ್ಗೆ. ಒಬ್ಬ ವೀರ ಯೋಧ ಒಂದು ಕೈಯಲ್ಲಿ ಸಣ್ಣ ಮಗು ಹಿಡಿದುಕೊಂಡಿರುವಂತಹ ದೊಡ್ಡದೊಂದು ಮೂರ್ತಿ, 4 ದಿಕ್ಕಲ್ಲೂ 4 ರೀತಿಯ ವಿಶೇಷತೆಯಿಂದ ಕೂಡಿದಂತಹ ಮೂರ್ತಿ. ಅದೆಷ್ಟು ದೊಡ್ಡದಿದೆ ಎಂದರೆ ತಲೆ ಎತ್ತಿ ನೋಡಬೇಕು. ಅದನ್ನು ನಿರ್ಮಿಸಿದ್ದು ಶುಂಠಿ ಪೆಪ್ಪರ್ಮೆಂಟ್ ಅಜ್ಜ. ಆ ಮೂರ್ತಿಯ ವಿಶೇಷ ಮಕ್ಕಳು ಹಾಕಿಕೊಂಡು ಬಂದಂತಹ ಬ್ಯಾಂಡ್, ಸಣ್ಣ ಸಣ್ಣ ಬ್ಯಾಗ್ಗಳು, ಟೊಪ್ಪಿಗಳು, ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಸಭಾ ಕಾರ್ಯಕ್ರಮದಲ್ಲೂ ಹೀಗೆ ಅಲ್ಲಿ ಉಪಯೋಗಿಸುವ ದೇಶದ ಐಡೆಂಟ್ ಸಾರುವಂತಹ ಎಷ್ಟೋ ವಸ್ತುವನ್ನು ನೆಲದ ಪಾಲು ಮಾಡಿ ಹೋಗುತ್ತಿರುತ್ತಾರೆ. ಅಂತಹ ವಸ್ತುಗಳನ್ನು ತಂದು ನಿರ್ಮಿಸಿದ್ದು ಅಜ್ಜ. ಆ ಯುವಕ ಅಜ್ಜ ಹೇಳಿದ ಅಷ್ಟೂ ಮಾತನ್ನು ಕೇಳಿ ತಲೆ ತಗ್ಗಿಸಿದ. ಅಜ್ಜ ಹೇಳಿದ್ದು ಹೀಗೆ: ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಆಚರಿಸುತ್ತೇವೆ ಅದ್ದೂರಿಯಾಗಿ, ಆದರೆ ಕೆಲವೊಂದು ಕಡೆ ಆಚರಿಸಿ ಭಾರತದ ಐಡೆಂಟಿಟಿ ಸಾರುವಂತಹ ಎಲ್ಲ ವಸ್ತುವನ್ನು ನೆಲದ ಪಾಲು ಮಾಡಿ ಹೋಗಿಬಿಡುತ್ತೇವೆ. ಸಣ್ಣ ಸಣ್ಣ ಫ್ಲಾಗ್ಗಳು, ರಿಬ್ಬನ್, ಟೋಪಿ, ಅದನ್ನು ನೆಲದ ಪಾಲು ಮಾಡಬಾರ್ದು. ಅದು ನೆಲದ ಪಾಲಾದಾಗ ಮನಸ್ಸಿಗೆ ತುಂಬಾ ನೋವಾಯಿತು. ನನ್ನ ಅಪ್ಪ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಅದಕ್ಕಾಗಿ ಅವರು ಹೇಳಿಕೊಟ್ಟ ಸಂಸ್ಕಾರವೇ ಇಂದು ಇಂತಹ ಒಳ್ಳೆ ಕೆಲಸ ಮಾಡಲು ನನಗೆ ಪ್ರೇರಣೆ ಸಿಕ್ಕಿದ್ದು. ಅಜ್ಜನ ಮಾತು ಮನ ಮುಟ್ಟಿತು ಯುವಕನಿಗೆ. ಅವನೇ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು, ಜಾಗೃತಿಯೂ ಮೂಡಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ನಿಜವಾಗ್ಲೂ ಒಂದೊಳ್ಳೆ ಮೆಸೇಜ್ ಇರುವಂತಹ, ಸಂದೇಶವಿರುವಂತಹ ಕಥೆ ಇದಾಗಿದೆ. ಎಷ್ಟೋ ಸಾರಿ ನಾವು ಹೀಗೆ ಮಾಡ್ತೀವಲ್ವಾ, ಚಿಕ್ಕ ಚಿಕ್ಕ ಫ್ಲಾಗ್ಗಳನ್ನೆಲ್ಲ ತಗೊಂಡಿರ್ತೀವಿ, ಅಥವಾ ನಮ್ಮ ದೇಶದ ಧ್ವಜದ ಬಣ್ಣ ಇರುವಂತಹ ರಿಬ್ಬನ್ಗಳನ್ನು ಅಥವಾ ಇನ್ಯಾವುದೋ ಒಂದಿಷ್ಟು ವಸ್ತುಗಳನ್ನು ತಗೊಂಡಿರ್ತೀವಿ. ಆದರೆ ಅದನ್ನು ಸ್ವಾತಂತ್ರ್ಯೋತ್ಸವವೋ ಗಣರಾಜ್ಯೋತ್ಸವವೋ ಮುಗಿದ ಮೇಲೆ ಅಲ್ಲಲ್ಲೇ ಹಾಕಿರ್ತೀವಿ, ಅದರ ಬಗ್ಗೆ ನಮಗೆ ಅರಿವೇ ಇರುವುದಿಲ್ಲ. ಈ ರೀತಿಯ ತಪ್ಪುಗಳನ್ನು ನಾವು ಮಾಡಬಾರ್ದು ಅನ್ನುವಂತಹ ಒಂದೊಳ್ಳೆ ಮೆಸೇಜ್ ಇರೋ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9680969680969 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808383. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road.

ನಮಸ್ಕಾರ. ಪುಣೆಯಲ್ಲಿನ ಪಾರ್ವತಿ ಸತ್ಯಾಗ್ರಹ ಪ್ರಕರಣದ ಮುಂದುವರೆದ ಭಾಗಕ್ಕೆ ಸ್ವಾಗತ. ನಾನು ಕಾವೇರಿ ಸಾಗರ್. ವಿಚಿತ್ರ ಕೋಟಿಕ್ರಮ ಸತ್ಯಾಗ್ರಹಕ್ಕೆ ಬೆಂಬಲ ಕೊಡದಿರುವುದಕ್ಕೆ ಅನೇಕ ಕಾರಣಗಳನ್ನು ಕೊಡಲಾಗಿದೆ. ಅವುಗಳಲ್ಲೊಂದು ಈ ಸತ್ಯಾಗ್ರಹವು ಕೇವಲ ಹೆಸರಿಗಾಗಿ ಮಾಡುವಂತಹದು ಎಂಬುದು. ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವ ರಾಜಭೋಜಾದಿ ಮಂದಿಗೆ ರಾಜಭೋಜ ಸಂಪ್ರದಾಯದಂತೆ ದೇವಾಲಯವನ್ನ ಸ್ವೇಚ್ಛೆಯಿಂದ ಮುಕ್ತವಾಗಿಸುವ ಘನತೆ ಇಲ್ಲ. ಕಾರಣ, ಹಾಗಿರಲು ಬೇಕಾಗಿರುವ ಪರಾಕ್ರಮ, ಶ್ರೇಯ ಹಾಗೂ ಸ್ವಾವಲಂಬನ ಶ್ರೇಯ ಅವರಲ್ಲಿಲ್ಲ. ಬದಲಿಗೆ ಸ್ವೇಚ್ಛೆಯಿಂದ ದೇವಳವನ್ನ ಮುಕ್ತವಾಗಿಸುವವರಿಗೆ ನೀವು ಕೆಲ ಅಸ್ಪೃಶ್ಯರನ್ನ, ವಿಶೇಷವಾಗಿ ಅವರಲ್ಲಿನ ಪರಾಕ್ರಮೇಚ್ಛು ರಾಜಭೋಜ ಸಂಪ್ರದಾಯದ ನಾಯಕರನ್ನ ಎಂತಾದರೂ ಸತ್ಯಾಗ್ರಹಕ್ಕೆ ಕರೆತಂದು ಮತ್ತೆ ಸತ್ಯಾಗ್ರಹವನ್ನ ವಿರೋಧಿಸಿ ಸತ್ಯಾಗ್ರಹದ ಶಾರೀರಿಕ ತ್ರಾಸ ಸಹಿಸಿದ ಶ್ರೇಯ ವೃತ್ತಪತ್ರಿಕೆಯಲ್ಲಿ ಪ್ರಕಟವಾದ ಬಳಿಕ ಈ ಪರಾಕ್ರಮಿಗಳ ಪರಾಕ್ರಮದೆದುರು ಸೋತು ದೇವಳವನ್ನ ತೆರೆದಿಡಬೇಕಾಯಿತು ಎನ್ನಿ. ಅಂದರೆ ಅಸ್ಪೃಶ್ಯತಾ ನಿವಾರಣೆಯು ಆದಂತಾಯಿತು. ರಾಜಭೋಜ ಸಂಪ್ರದಾಯದ ಪರಾಕ್ರಮ ಶ್ರೇಯವನ್ನ ಸಾಧಿಸಿದಂತಾಯಿತು ಎಂದು ಹೇಳಿ. ಯಾವ ಸ್ಪರ್ಶ ಹಿಂದೂಗಳಿಗೆ ಸ್ವಸಂತೋಷದಿಂದ ದೇವಳವನ್ನ ಮುಕ್ತವಾಗಿಸುವ ಹೃದಯವಂತಿಕೆ ಇರುವುದೋ ಅವರಿಗೆ ಇಂತಹ ಭಾಷೆ ಶೋಭಿಸುವುದು. ಆದರೆ ಯಾರಲ್ಲಿ ಅಂತಹ ಔದಾರ್ಯ ಇಲ್ಲವೋ ಅಂತವರು ದೈತ್ಯರು ತಮ್ಮನ್ನೇ ದೇವರೆಂದು ಕೊಂಡಂತೆ. ಉಕ್ತ ಹೇಳಿಕೆಯಲ್ಲಿ ಸಾಕಷ್ಟು ತಥ್ಯಾಂಶ ಇದ್ದರೂ ಅಸ್ಪೃಶ್ಯರು ತಮ್ಮ ಹಕ್ಕು ಸಂಪಾದನೆಯಲ್ಲಿ ಯಾಚಕರಾಗುವುದೇಕೆ? ಬೆಳಿಗ್ಗೆ ಸಂಜೆ ಪುಕ್ಕಟೆ ಸುಗ್ರಾಸ ಭೋಜನ ಸಿಗುವಂತಿರುವಾಗ ಅದನ್ನ ಬಿಟ್ಟು ಸ್ವಕಷ್ಟಾರ್ಜಿತ ರೊಟ್ಟಿಗಾಗಿ ಯತ್ನಿಸುವವನಿಗೆ ಪರಾನ್ನ ಪುಷ್ಪ ಬ್ರಾಹ್ಮಣನಂತೆ ಯಾವುದೇ ದೋಷ ಬರುವುದೆಂದು ನಮಗನಿಸುವುದಿಲ್ಲ. ಆದರೆ ಯಾಚಕ ವೃತ್ತಿಯ ಸಂಭಾವನೆ ಇಲ್ಲದೆ ಕ್ಷಾತ್ರ ತೇಜ ತೋರಿ ಅಸ್ಪೃಶ್ಯರು ತಮ್ಮ ಹಕ್ಕಿಗಾಗಿ ಪ್ರಯತ್ನಿಸಿದರೆ ದೋಷವೇನೋ ತಿಳಿಯದು. ಸತ್ಯಾಗ್ರಹ ಮಾಡುವವರ ಕಾರಣ ಎಷ್ಟೇ ದೋಷಾಸ್ಪದವಿದ್ದರೂ ಅದರಿಂದಾಗಿ ಅವರ ಧ್ಯೇಯ ದೂಷಿತವಾಗುವುದೆಂತೂ ಎಂದೇ ನಮಗೆ ತಿಳಿಯುತ್ತಿಲ್ಲ. ಸಾಧನೆಯ ಒಳಿತು ಕೆಡಕು ಎಲ್ಲವೂ ಅದರ ಪರಿಣಾಮದ ಮೇಲೆ ನಿರ್ಧರಿಸಲ್ಪಡಬೇಕು. ಅರ್ಥಾತ್ ಸತ್ಯಾಗ್ರಹದ ವಿರುದ್ಧ ಸಾರಲಾದ ಮಾತು ಸರ್ವಥಾ ಸುಳ್ಳು ಎಂದೇ ಹೇಳಬೇಕು. ಸತ್ಯಾಗ್ರಹದ ವಿರುದ್ಧ ಎದ್ದಿರುವ ಎರಡನೇ ಸಬೂಬು ಕೂಡ ಅಷ್ಟೇ ವ್ಯರ್ಥವಾದುದು. ಅದೆಂದರೆ ಅಸ್ಪೃಶ್ಯತಾ ನಿವಾರಣೆಯ ಪ್ರಶ್ನೆಯನ್ನ ಮತ ಪರಿವರ್ತನೆಯಲ್ಲಿಗೆ ಬಿಟ್ಟು ಬಿಡಬೇಕು. ಸತ್ಯಾಗ್ರಹವನ್ನ ಬಿಟ್ಟು ಹೋಗಬಾರದು. ಹಾಗೆ ಬಿಟ್ಟು ಹೋದರೆ ಇನ್ನೂ ಹೆಚ್ಚು ಬಿಕ್ಕಟ್ಟು ಉಂಟಾಗುವುದು. ಅಸ್ಪೃಶ್ಯತಾ ನಿರ್ಮೂಲನವೆಂದರೆ ಸ್ಪರ್ಶ ಹಿಂದೂಗಳ ಮತ ಪರಿವರ್ತನೆ ಎಂಬುದೇನು ಸರಿ. ಆದರೆ ಸತ್ಯಾಗ್ರಹ ಮತ್ತು ಮತ ಪರಿವರ್ತನೆ ಭಿನ್ನ ಹಾಗೂ ಪರಸ್ಪರ ವಿರೋಧಿ ಎಂದೊಪ್ಪಲು ನಾವು ಸಿದ್ಧರಿಲ್ಲ. ಯಾವ ಜನರು ಮತ ಪರಿವರ್ತನೆಯ ಮಹಿಮೆಯನ್ನ ಕೀರ್ತಿಸತೊಡಗಿರುವರೋ ಆ ಜನರು ಮತ ಪರಿವರ್ತನೆಯ ಹಾದಿ ಯಾವುದೆಂದಾದರೂ ನಿಶ್ಚಿತವಾಗಿ ಹೇಳಲಿ. ವ್ಯಾಖ್ಯಾನದಂತಹ ಉಪಾಯದಿಂದ ಹಿಂದೂ ಜನತೆಯ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲವೆಂಬ ಅನುಭವ ಎಲ್ಲರಿಗೂ ಆಗಿದೆ. ಕಾರಣ, ಹಿಂದೂ ಜನತೆ ರಾಮದಾಸರು ಅನ್ನುವಂತೆ ಸಿದ್ಧ, ಸಾಧಕ ಮತ್ತು ಮುಮುಕ್ಷು ಈ ಯಾವ ವರ್ಗದಲ್ಲೂ ಬರುವುದಿಲ್ಲ. ಅದು ಕೇವಲ ಬದ್ಧ ವರ್ಗದಲ್ಲಿ ಮಾತ್ರ ಬರಬಲ್ಲದು. ಇಂತಹ ಬದ್ಧ ವರ್ಗದ ಮತ ಪರಿವರ್ತನೆ ಮಾಡಲು ವ್ಯಾಖ್ಯಾನವಲ್ಲದೆ ಬೇರೇನಾದರೂ ದಾರಿ ಇದ್ದಲ್ಲಿ ಅದನ್ನು ಪರಾಂಬರಿಸಿ ನೋಡಲು ನಮ್ಮ ಅಡ್ಡಿಯಿಲ್ಲ. ಆದರೆ ಹಾಗೊಂದು ಮಾರ್ಗ ಇದೆ ಎಂಬ ಕಲ್ಪನೆಯೇ ನಮಗಿಲ್ಲ. ಬದಲಿಗೆ ಸತ್ಯಾಗ್ರಹ ಮತ್ತು ಮತ ಪರಿವರ್ತನೆ ಇವೆರಡೂ ಭಿನ್ನ ಹಾಗೂ ಪರಸ್ಪರ ವಿರೋಧಿ ಮಾರ್ಗಗಳಾಗಿರದೆ ಸತ್ಯಾಗ್ರಹವು ಮತ ಪರಿವರ್ತನೆಯನ್ನು ಸಾಧ್ಯವಾಗಿಸುವ ದೊಡ್ಡ ಸಾಧನ ಎಂದು ನಮಗೆ ಖಂಡಿತವಿದೆ. ಬದ್ಧ ಜನರ ಯಾವುದೇ ಪ್ರಶ್ನೆಗೆ ಜ್ಞಾನಯುಕ್ತ ಧಾರಣೆಯನ್ನ ತರಲು ಅವರ ಆಚಾರ ವಿಚಾರಗಳಲ್ಲಿ ದೊಡ್ಡ ಕ್ರಾಂತಿಯಾಗಬೇಕು. ಅದಲ್ಲದೆ ಅವರು ಆತ್ಮ ನಿರೀಕ್ಷಣೆಗೆ ಉದ್ಯುಕ್ತರಾಗುವುದಿಲ್ಲ ಮತ್ತು ಹಾಗಾಗುವವರೆಗೂ ಅವರಿಂದ ಮತಾಂತರವಾಗುವುದು ಇಲ್ಲ. ಈ ಯುಕ್ತಿವಾದವು ಗ್ರಾಹ್ಯವೆನಿಸಿದರೆ ಮತ್ತು ಕಣ್ಣಲ್ಲಿ ಅಂಜನ ಹಾಕದ ಹೊರತು ಜ್ಞಾನವಿಲ್ಲ ಎಂಬುದನ್ನು ಒಪ್ಪಿಕೊಂಡರೆ
ಸತ್ಯಾಗ್ರಹದಂತೆ ಸಮಾಜದ ದುರಾಗ್ರಹವನ್ನ ಕಳೆಯುವ ಮಾರ್ಗ ಬೇರಿಲ್ಲ ಎಂಬುದನ್ನ ಒಪ್ಪಿಕೊಳ್ಳಬೇಕು. ಕಾರಣ ಅದರ ಆಘಾತ ಪ್ರತ್ಯಕ್ಷವಾಗಿ ಆಚಾರದ ಮೇಲೆ ಆಗುವುದರಿಂದ ಅದು ಪ್ರತಿಯೊಬ್ಬರನ್ನ ವಿಚಾರಕ್ಕೆ ಹಚ್ಚುತ್ತದೆ. ಇದರ ಪ್ರತ್ಯಂತರವು ಸ್ವತಃ ಪುಣೆಯಲ್ಲಿ ಕಾಣಸಿಕ್ಕಿದೆ. ಪುಣೆಯಲ್ಲಿ ಈಗ ಎದ್ದಿರುವ ಗೊಂದಲ ಮತ್ತು ಅಸ್ಪೃಶ್ಯತಾ ನಿವಾರಣೆಯ ವಿಷಯದಲ್ಲಿ ಏನೂ ಅರಿಯದವರಾಗಿದ್ದರೂ ಅವರೇ ಈಗ ಬಹಿಷ್ಕೃತರ ಪಕ್ಷದಲ್ಲಿರುವುದು ಯಾವುದರ ಪರಿಣಾಮ? ಇದಕ್ಕೆ ಒಂದೇ ಉತ್ತರ ಎಂದು ನಮ್ಮ ಅಭಿಪ್ರಾಯ. ಅದುವೇ ಸತ್ಯಾಗ್ರಹ ಒಂದೇ ಕಾರಣ ಎಂಬುದು. ಸತ್ಯಾಗ್ರಹವೆಂದರೆ ಮೂಗು ತಿರುಗಿಸುವ ಕೇಸರಿ ಬಳಗ ಸತ್ಯಾಗ್ರಹದಿಂದ ಒಪ್ಪಂದಕ್ಕೆ ಬರಲು ತನ್ನ ಸಹಮತವಿತ್ತೆಂಬುದನ್ನ ಕೇಸರಿಯಲ್ಲಿ ಅಲ್ಲಗಳೆದಿದ್ದಾರೆ. ಸತ್ಯಾಗ್ರಹದಿಂದಾಗಿಯೇ ಕೇಸರಿ

ತನ್ನ ಮತದಂತೆ ಕೃತಿಗಿಳಿಯುವುದು ಸಾಧ್ಯವಾಯಿತು. ಇದು ಸತ್ಯಾಗ್ರಹದ ಸಾಮರ್ಥ್ಯದ ದೊಡ್ಡ ಸಾಕ್ಷಿಯೇ ಸರಿ. ಯಾವ ಜನರು ಇಂತಹ ಪರಿಣಾಮಕಾರಿ ಉಪಾಯಕ್ಕೆ ಬೆಚ್ಚಿ ಬೀಳುತ್ತಾರೋ ಮತ್ತು ಅದರ ಅವಲಂಬನೆ ನಿಷಿದ್ಧವೆನ್ನುತ್ತಾರೋ ಅಂಥವರಿಗೆ ಧ್ಯೇಯದ ಬಗ್ಗೆ ನಿಷ್ಠೆ ಇರದೆ ಬದಲಿಗೆ ಕೇವಲ ವಾಚಾಳಿತನವಿದೆ ಎನ್ನಬೇಕಾಗಿದೆ. ಒಪ್ಪಂದದ ನಿಷ್ಫಲತೆಯ ಕಾರಣಗಳು. ಈಗ ಈ ಒಪ್ಪಂದ ನಿಷ್ಫಲವೆಂದಾಗುವುದು ನಿಜ. ಅದರ ದೋಷವನ್ನ ಸತ್ಯಾಗ್ರಹದ ಮೇಲೆ ಹೊರಿಸದೆ ಮಧ್ಯಸ್ಥರ ದೌರ್ಬಲ್ಯದ ಮೇಲೆ ಹೊರಿಸಬೇಕು. ಈ ಒಪ್ಪಂದದ ಕಾರ್ಯವನ್ನ ಶ್ರೀ ಕೇಳ್ಕರ್, ಶ್ರೀ ಭೋಪಟ್ಕರ್ ಮತ್ತು ಶ್ರೀ ಭಾಟೆ ಅವರ ಮೇಲೆ ಹೊರಿಸಲಾಗಿರುವುದು ನಮಗೆ ಆಶ್ಚರ್ಯವಾಗಿದೆ. ಒಪ್ಪಂದ ಮಾಡಿಸುವವರಲ್ಲಿ ಎರಡರಲ್ಲಿ ಒಂದಾದರೂ ಗುಣವಿರಬೇಕು. ಒಂದು, ಅವರಲ್ಲಿಷ್ಟು ಕಾಠಿಣ್ಯವಿರಬೇಕು. ಅದರಂತೆ ಜನತೆ ಅವರ ಮಾತನ್ನ ಒಪ್ಪಿಕೊಳ್ಳಬೇಕು. ಸಾಮೋಪಚಾರದ ಮಾತುಗಳನ್ನ ಕೇಳದಿದ್ದರೆ, ಒಪ್ಪಂದಕ್ಕೆ ಬರದಿದ್ದರೆ ಮಧ್ಯಸ್ಥರ ಮನನೊಂದು ಅವರು ಸತ್ಯದ ಪಕ್ಷ ಹಿಡಿದು ತಮ್ಮನ್ನೆದುರಿಸಬಹುದೆಂದು ದೂರಾಗ್ರಹಿ ಪಕ್ಷಕ್ಕೆ ಭಯವೆನಿಸಬೇಕು. ಈ ಎರಡು ದೃಷ್ಟಿಯಿಂದ ನೋಡಿದರೆ ಈ ಮಧ್ಯಸ್ಥರು ಬರೇ ನಿಷ್ಪ್ರಯೋಜಕರೆನ್ನದೇ ಗತ್ಯಂತರವಿಲ್ಲ. ಕಾರಣ, ಬಹುಜನ ಸಮಾಜದ ಮೇಲೆ ಅವರ ಮಾತುಗಳು ಯಾವುದೇ ಪ್ರಭಾವ ಬೀರುವಂತಿಲ್ಲ. ಅಸ್ಥಿರ ಬುದ್ಧಿ ಮತ್ತು ಅನಿಶ್ಚಿತ ಕೃತಿಯಿಂದಾಗಿ ಶ್ರೀ ಕೇಳ್ಕರ್ ಅವರಿಗೆ ಮಹಾರಾಷ್ಟ್ರದಲ್ಲಿ ಮಾನವಿಲ್ಲ, ಎಂದರೆ ಅದರಲ್ಲಿ ಅತಿಶಯೋಕ್ತಿ ಇಲ್ಲವೆಂದು ನಮಗನಿಸುತ್ತದೆ. ಈ ಮಧ್ಯಸ್ಥರ ಬದಲಿಗೆ ಸರಿಯಾದ ಹಿಂದೂ ಧರ್ಮ ಜ್ಞಾನವುಳ್ಳ ಶಂಕರಾಚಾರ್ಯರು ಈ ಕೆಲಸವನ್ನ ಕೈಗೆತ್ತಿಕೊಂಡಿದ್ದರೆ ಎಲ್ಲಾದರೂ ಅದರಲ್ಲಿ ಹೆಚ್ಚಿನ ಯಶ ಪ್ರಾಪ್ತವಾಗುತ್ತಿತ್ತೋ ಇಲ್ಲವೋ ಕರಾರುವಕ್ಕಾಗಿ ಹೇಳುವುದಾದರೆ ಶೂನ್ಯವೆಂದೇ ಹೇಳಬೇಕು. ಯಾವ ಮನುಷ್ಯನು ಅನ್ಯಾಯವನ್ನೆದುರಿಸಲು ತಾನೇನೂ ಮಾಡಲಾರೆನೆಂದು ಮೊದಲೇ ಸಾರಿ ಬಿಡುವನೋ ಅವನು ತನ್ನ ಹಕ್ಕು ಸಂರಕ್ಷಣೆಯ ಪ್ರತ್ಯರ್ಥ ನ್ಯಾಯ ನೀತಿ ಎಂದು ಎಷ್ಟೇ ಬಡ್ಕೊಂಡ್ರೂ ಯಾರೂ ಆಲಿಸುವವರಿಲ್ಲವೆಂಬ ಅನುಭವ ಎಲ್ಲರಿಗೂ ಆಗಿರುತ್ತದೆ. ಮಾಟೆ, ಕೇಳ್ಕರ್ ಹಾಗೂ ಭೋಪಟ್ಕರ್ ಅವರು ಹೀಗೆ ತಾವು ಸತ್ಯಾಗ್ರಹಕ್ಕಿಳಿಯಲಾರವೆಂದು ಸಾರಿದ್ದಾರೆ. ಅಷ್ಟೇ ಅಲ್ಲ, ಸತ್ಯಾಗ್ರಹಕ್ಕಿಳಿದವರನ್ನ ಕೇಸರಿಯಲ್ಲಿ ನಿಂದಿಸಿದ್ದಾರೆ. ಸತ್ಯಾಗ್ರಹವೆಂದರೆ ಮದ್ಯಪಾನ ಮತ್ತು ವೇಶ್ಯಾಗಮನದಂತಹ ದೊಡ್ಡ ಪಾತಕವೇ? ಇಂತಹ ದುರ್ಬಲರ ಕೈಯಿಂದ ಬೇಕಾದ ಒಪ್ಪಂದ ನಡೆಯಲಿಲ್ಲವೆಂದರೆ ಅದು ಮಧ್ಯಸ್ಥರ ದೌರ್ಬಲ್ಯದ ಪರಿಣಾಮವೇ ಹೊರತು ಸತ್ಯಾಗ್ರಹದಲ್ಲ ಎಂದೇ ಹೇಳಬೇಕು. ಮತ ಪರಿವರ್ತನೆಯ ತಂಬೂರಿ ಬಾರಿಸುವವರಿಗೊಂದು ಪ್ರಶ್ನೆ. ಈ ಮತ ಪರಿವರ್ತನವಾದಿಗಳಿಗೆ ನನ್ನದೊಂದು ಪ್ರಶ್ನೆ. ಅಸ್ಪೃಶ್ಯರ ದೇವಳ ಪ್ರವೇಶಕ್ಕೆ ಮುನ್ನ ಎಷ್ಟು ಕಾಲ ಮತ್ತು ಎಷ್ಟು ಜನರ ಮತ ಪರಿವರ್ತನೆ ಮಾಡುವವರು? ಎಲ್ಲಾ ಸ್ಪರ್ಶ ಹಿಂದೂಗಳ ಮತ ಪರಿವರ್ತನೆ ಆಗದ ಹೊರತು ಅಸ್ಪೃಶ್ಯರಿಗೆ ಮಂದಿರ ಪ್ರವೇಶವಿಲ್ಲ ಎಂದೇನಾದರೂ ಅವರ ವಿಚಾರವಿದ್ದರೆ ಅಸ್ಪೃಶ್ಯರು ಅನಂತ ಕಾಲ ಕಾದಿರಬೇಕಾದೀತು ಮತ್ತು ಆ ಕಾರಣದಿಂದ ಈ ವಿಚಾರ ಅವ್ಯವಹಾರಿಕ ಎಂದು ಬಿಟ್ಟು ಬಿಡಬೇಕು. ಈಗ ಸ್ಪರ್ಶ ಹಿಂದೂ ಸಮಾಜದಲ್ಲಿನ ಬಹು ಸಮಾಜದ ಮತ ಪರಿವರ್ತನೆ ಆಯಿತೆಂದರೆ ಮತ್ತೆ ಅಸ್ಪೃಶ್ಯರು ಮಂದಿರ ಪ್ರವೇಶದ ಪ್ರಯತ್ನ ಮಾಡಬಹುದೆಂದು ಮತ ಪರಿವರ್ತನವಾದಿಗಳ ಧ್ಯೇಯವಿದ್ದರೆ ಅದರಿಂದ ಸತ್ಯಾಗ್ರಹದ ಅಗತ್ಯ ಕಡಿಮೆಯಾಗದೆ ಬದಲಿಗೆ ಹೆಚ್ಚೇ ಆಗುವುದೆಂದು ಸಾಬೀತಾಗುವುದು. ಕಾರಣ, ಮತ ಪರಿವರ್ತನೆಯಾಗದ ಹಿಂದೂ ಸ್ಪರ್ಶರು ಅಸ್ಪೃಶ್ಯ ಹಿಂದೂಗಳ ಮಂದಿರ ಪ್ರವೇಶಕ್ಕೆ ಅಡ್ಡಿಯೊಡ್ಡಲು ನಿಶ್ಚಯಿಸಿದರೆ ಅದರ ವಿರುದ್ಧವೂ ಅಸ್ಪೃಶ್ಯರು ಸತ್ಯಾಗ್ರಹ ಆರಂಭಿಸಬಹುದು. ಈ ದೃಷ್ಟಿಯಿಂದ ನೋಡಿದರೆ ಅಸ್ಪೃಶ್ಯತಾ ನಿವಾರಣೆಗೆ ಸತ್ಯಾಗ್ರಹದ ಹೊರತು ಅನ್ಯೋಪಾಯವಿಲ್ಲ. ಸ್ವರಾಜ್ಯ ಸಿಗುವವರಿಗೆ ಈ ಸತ್ಯಾಗ್ರಹ ನಿಲ್ಲುವಂತಿಲ್ಲ. ನಮ್ಮ ಈ ಯುಕ್ತಿವಾದ ಮಾನ್ಯವೆಂದೇ ಸೇಠ ಜಮ್ನಾಲಾಲ್ ಬಜಾಜ್ರಂತಹ ಕಟ್ಟ ಅಸ್ಪೃಶ್ಯತಾ ನಿವಾರಕರು ನಮ್ಮನ್ನ ಮಾನ್ಯ ಮಾಡುತ್ತಾರೆ. ಆದರೆ ಅವರ ವಿಚಾರ ಸರಣಿ ನಮಗೆ ಹಿಡಿಸುವುದಿಲ್ಲ. ಸತ್ಯಾಗ್ರಹಕ್ಕೆ ಅಸ್ಪೃಶ್ಯರು ಸಿದ್ಧವಿದ್ದರೂ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಇಷ್ಟವಲ್ಲ ಎಂದು ಅವರ ಮತ. ದೇಶದ ಪಾರತಂತ್ರವನ್ನ ಕಳೆಯುವಲ್ಲಿ ಇಡೀ ದೇಶವೇ ಒಟ್ಟಾಗಿ ಐಕ್ಯಮತ್ತದಿಂದ ಅಂಗ್ರೇಜಿ ಸರ್ಕಾರದ ವಿರುದ್ಧ ಹೋರಾಡುತ್ತಿರುವಾಗ ಅಸ್ಪೃಶ್ಯರು ತಮ್ಮ ಹಕ್ಕಿಗಾಗಿ ಗಲಭೆ ಎಬ್ಬಿಸುವುದು ಯುಕ್ತವಲ್ಲ ಎನ್ನುವವರಿಗೆ

ಉತ್ತರ ಹೀಗಿದೆ. ಅಸ್ಪೃಶ್ಯರ ಗುಲಾಮಗಿರಿಯನ್ನ ಶಾಶ್ವತವಾಗಿರಿಸಲು ಸ್ವರಾಜ್ಯ ಸಿಗುವಲ್ಲಿ ಕಟಿಪಟಿ ಇದ್ದರೆ ಈ ಕಟಿಪಟಿಗೆ ಎಷ್ಟು ಸಾಧ್ಯವೋ ಅಷ್ಟು ವಿಘ್ನ ಒಡ್ಡುವುದು ನಮ್ಮ ಕರ್ತವ್ಯ ಎಂದು ಅಸ್ಪೃಶ್ಯರು ತಿಳಿಯಬೇಕು. ಇಂದು ಅಸ್ಪೃಶ್ಯರಿಗೆ ಹಕ್ಕು ನೀಡಲು ಸ್ಪರ್ಶರು ಸಿದ್ಧರಾದರೆ ನಮ್ಮ ಕಲ್ಯಾಣದಲ್ಲಿ ಅವರಿಗೆ ಆಸ್ಥೆ ಇದೆ ಎಂಬ ವಿಶ್ವಾಸದಿಂದ ಸ್ವರಾಜ್ಯ ರಥದ ಹಗ್ಗವನ್ನ ಅವರ ಕೈಗೆ ಕೊಡಲು ಯಾರಾಡ್ಡೆಯೂ ಇರುವುದಿಲ್ಲ. ಆದರೆ ಯಾವ ಜನರು ಇಂದು ನಮಗೆ ಮನುಷ್ಯರ ಸಾದಾ ಹಕ್ಕು ನೀಡಲು ಸಿದ್ಧರಿಲ್ಲವೋ ಅವರು ನಾಳೆ ಸ್ವರಾಜ್ಯ ಸಿಕ್ಕ ಬಳಿಕ ನಮ್ಮ ಮಾನವೀಯತೆಯನ್ನ ನೋಡಿ ತಮ್ಮ ಮಾನವೀಯತೆಯನ್ನ ಜಾಗೃತಗೊಳಿಸಿ ಕೊಳ್ಳುವವರೆಂದು ತಿಳಿಯುವ ಅಸ್ಪೃಶ್ಯರು ಒಬ್ಬರಾದರೂ ಇಲ್ಲ. ಆದ್ದರಿಂದಲೇ ಸ್ಪರ್ಶರು ಭಾಗ್ಯವೆಂದುಕೊಳ್ಳುವ ಸ್ವಾತಂತ್ರ್ಯವನ್ನ ಅಸ್ಪೃಶ್ಯರು ದೊಡ್ಡದೊಂದು ಆಪತ್ತೆಂದು ತಿಳಿಯುತ್ತಾರೆ. ಸೇಠ ಜಮ್ನಾಲಾಲ್ ಬಜಾಜ್ ಅವರ ಯುಕ್ತಿವಾದವು ತಮಗೆ ಕೇವಲ ನೀರಸವಾಗಿ ಕಾಣುತ್ತದೆ. ಸ್ವರಾಜ್ಯ ಸಿಗಲು ಯಾರ ಸಹಾಯ ಬೇಕಿದೆಯೋ ಅಂಥವರ ಮೇಲಣ ಅನ್ಯಾಯವನ್ನ ದೂರ ಸರಿಸಿ ಪರಸ್ಪರರಲ್ಲಿ ವಿಶ್ವಾಸದ ಋಣಾನುಬಂಧವನ್ನುಂಟು ಮಾಡುವುದೇ ರಾಜಕಾರಣದ ಏಕೈಕ ರಾಜಮಾರ್ಗ ಎಂದೇ ನಮಗನಿಸುತ್ತದೆ. ಅನ್ಯಾಯ ಪೀಡಿತರಿಗೆ ಈಗ ನೀವು ಸುಮ್ಮನಿರಿ, ಸ್ವರಾಜ್ಯ ಸಿಕ್ಕ ಬಳಿಕ ನಿಮ್ಮನ್ನ ವಿಚಾರಿಸಿಕೊಳ್ಳುತ್ತೇವೆ ಎನ್ನುವುದು ಐಕ್ಯಮತ್ಯ ಸ್ಥಾಪಿಸುವ ಮುಕ್ತ ಮಾರ್ಗವೆಂದೇ ಹೇಳಬೇಕು. ಯಾರು ಏನೇ ಹೇಳಲಿ, ಅಸ್ಪೃಶ್ಯರು ಯಾವುದೇ ಕಾರಣಕ್ಕೆ ತಮ್ಮ ಸ್ವಾತಂತ್ರ್ಯವನ್ನ ದೂರ ಸರಿಸುವುದು ಬೇಡ ಎಂದೇ ನಮ್ಮ ಸಲಹೆ. ಶತ್ರುವಿನ ದೌರ್ಬಲ್ಯ ಕಂಡಾಗ ಆಘಾತಿಸುವುದು ಯುದ್ಧದ ಸರ್ವಸಾಮಾನ್ಯ ನಿಯಮ. ಇದನ್ನು ಎಲ್ಲೆಡೆ ಗೆದ್ದವರು ಸೋತವರ ಮೇಲೆ ಪ್ರಯೋಗಿಸುತ್ತಾ ಬಂದಿದ್ದಾರೆ. ಐರಿಶ್ ಜನರು ಇಂಗ್ಲೆಂಡ್ನ ಜನರ ಮೇಲೆ ತಮ್ಮ ಹಕ್ಕು ಸಾಧಿಸಲು ಪದೇ ಪದೇ ಇದನ್ನು ಪ್ರಯೋಗಿಸಿದ್ದಾರೆ. ಸ್ವತಃ ತಿಲಕರು ಇದನ್ನೇ ಭಾರತೀಯರಿಗೆ ಕಲಿಸುತ್ತಾ ಬಂದಿದ್ದಾರೆ. ಸ್ವರಾಜ್ಯಕ್ಕಾಗಿ ಉತ್ಸುಕರಾದ ಹಿಂದೂ ನಾಯಕರಿಂದ ತಮ್ಮ ಹಕ್ಕು ಗಳಿಸಿಕೊಳ್ಳಲು ಇದೇ ಅವಕಾಶವೆಂಬುದನ್ನು ಕಂಡುಕೊಂಡು ಮೊದಲು ನಮ್ಮ ಹಕ್ಕು ಕೊಡಿ, ಮತ್ತೆ ನಿಮ್ಮ ಸ್ವರಾಜ್ಯದ ಬೇಡಿಕೆಗೆ ನಾವು ಹೆಗಲು ಕೊಡುತ್ತೇವೆ ಎಂದು ಮುಸಲ್ಮಾನರು ಹಿಂದೂಗಳನ್ನ ಕೇಳುತ್ತಿದ್ದಾರೆ. ಆದರೆ ಪಾಪದ ಅಸ್ಪೃಶ್ಯರು ಮಾತ್ರ ಈ ಧೋರಣೆ ಇರಿಸಿಕೊಳ್ಳಬಾರದು ಎನ್ನುವುದೇಕೆ? ಈ ವಿಷಯದ ಬೆಂಬಿದ್ದು ತಮ್ಮ ಸಮಯ ಹಾಳು ಮಾಡಿಕೊಳ್ಳದೆ ಅಸ್ಪೃಶ್ಯರು ತಮ್ಮ ಹಕ್ಕು ಸಂಪಾದಿಸುವಲ್ಲಿ ಕಾರ್ಯಮಗ್ನರಾಗಿ ಅದರಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳಲಿ ಮತ್ತು ವಿರುದ್ಧ ಪಕ್ಷದವರನ್ನ ಅವರದೇ ಸಾಧನೆಯಿಂದ ಎದುರಿಸಲಿ ಎಂದು ನಮ್ಮ ಅಸ್ಪೃಶ್ಯ ಬಂಧುಗಳಿಗೆ ನಮ್ಮ ಸಲಹೆ. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ರೂಮ್ ತುಂಬಾ ಕಸ ಹರಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜ್. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಸಹಜವಾಗಿ ಶ್ರಾವಣ ಮಾಸವನ್ನು ನಾವು ಹಬ್ಬಗಳ ಮಾಸ ಅಂತ ಕರಿತೀವಿ. ಒಂದಿಲ್ಲ ಒಂದು ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ ಈ ಶ್ರಾವಣ ಮಾಸದಲ್ಲಿ. ಮೊನ್ನೆ ತಾನೇ ನಾವು ಪಂಚಮಿ ಹಬ್ಬವನ್ನು ಮಾಡಿದ್ವಿ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಆಯಿತು. ಮುಂದಿನ ದಿನಗಳಲ್ಲಿ ಬರುವಂತಹ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಹಾಗೆ ರಾಖಿ ಹಬ್ಬ ಇರ್ಬೋದು, ಜೊತೆಗೆ ಗಣಪತಿ ಹಬ್ಬಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಯಾರೆಲ್ಲ ಈ ಹಬ್ಬಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೋ ಅವರೆಲ್ಲರೂ ಕೂಡ. ಇನ್ನು ಪಂಚಮಿ ಹಬ್ಬದ ವಿಷಯಕ್ಕೆ ಬಂದರೆ ಸ್ನೇಹಿತರೆ, ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಈ ಹಬ್ಬ 1-2 ದಿನದ ಹಬ್ಬ ಅಲ್ಲ, ಶ್ರಾವಣ ಮಾಸದ ತಿಂಗಳಿಡೀ ನಡೆಯುವಂತಹ ಹಬ್ಬ. ಇದರೊಟ್ಟಿಗೆ ನಮ್ಮ ಪ್ರೀತಿಯ ಕೇಳುಗರು ಕೂಡ ಪಂಚಮಿ ಹಬ್ಬದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳಿಸಿದರು. ಪಂಚಮಿ ಹಬ್ಬ ಯಾವಾಗ ಬರುತ್ತೋ ಕ್ಯಾಲೆಂಡರ್ ಪ್ರಕಾರ ಆ ದಿನವೇ ಮಾಡ್ತೀವಿ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ನಾವು ಶ್ರಾವಣ ಮಾಸದ 2ನೇ ವಾರ ಮಾಡ್ತೀವಿ, ಶ್ರಾವಣ ಮಾಸದ ಕೊನೆಯ ವಾರ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಅವರವರ ಮನೆಯಲ್ಲಿ ಅವರವರ ಹಿರಿಯರು ಮಾಡ್ಕೊಂಡು ಬಂದಂತಹ ಪದ್ಧತಿಗಳನ್ನು ಅನುಸರಿಸೋದು ಉಂಟು. ಸೊ ಇಷ್ಟೊಂದು ಸ್ಪೆಷಲ್ ಆಗಿದೆ ಪಂಚಮಿ ಹಬ್ಬ. ನಾನ್ಯಾಕೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪಂಚಮಿ ಹಬ್ಬದ ವಿಶೇಷತೆ ಬಗ್ಗೆ ಈ ದಿನನೂ ಕೂಡ ಮಾತಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇನ್ನು ಯಾರೆಲ್ಲ ಪಂಚಮಿ ಹಬ್ಬವನ್ನು ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರೋ, ಜೊತೆಗೆ ಮತ್ತಷ್ಟು ಸಿಹಿ ಖಾದ್ಯಗಳನ್ನು ಕೂಡ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ಲ್ಯಾನನ್ನು ಯಾರೆಲ್ಲ ಮಾಡ್ಕೊಂಡಿದ್ದೀರೋ ಅವರಿಗೂ ಕೂಡ ಈ ದಿನ ವಿಶೇಷವಾಗಿ ಪಂಚಮಿ ಹಬ್ಬದಲ್ಲಿ ಮಾಡುವಂತಹ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪಂಚಮಿ ಹಬ್ಬದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಹಬ್ಬಗಳಲ್ಲಿ ಕೂಡ ಮಾಡ್ಕೊಳ್ಬಹುದಾದಂತಹ ಸಿಹಿ ಖಾದ್ಯಗಳ ಬಗ್ಗೆ ಈ ದಿನ ಶಿವಮೊಗ್ಗ ಜಿಲ್ಲೆಯ ವಿವೇಕಾನಂದ ಬಡಾವಣೆಯ ಭಾರತಿದೇವಿ KR ಮೇಡಮ್ ಅವರಿಂದ ತಿಳಿಯೋಣ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ.
6: ಹಲೋ, ಅಡುಗೆ ಮನೆಯಲ್ಲಿ ಒಂದು ಸುತ್ತು ಕಾರ್ಯಕ್ರಮದ ಆಯೋಜಕರಾದ RJ ಮಹಾಲಕ್ಷ್ಮಿ ಅವರಿಗೆ ನಮಸ್ಕಾರ. ಪಂಚಮಿ ಹಬ್ಬದಲ್ಲಿ ತಂಬಿಟ್ಟಿಂದು ಪ್ರಮುಖವಾದ ಒಂದು ಸಿಹಿ ತಿನಿಸಾಗಿದೆ, ಅದನ್ನು ಇವತ್ತು ಹೇಳೋಣ ಅಂತ. ಈಗೇನಪ್ಪ ಅಂದರೆ, ನಾನು ಈ ಪಂಚಮಿ ಹಬ್ಬದಲ್ಲಿ ಏನೇನು ಮಾಡ್ತೀವಿ ನಾವು ನಾಗರ ಪಂಚಮಿಲಿ, ಕಡುಬು, ಉದ್ದಿನ ಕಡುಬು, ಕಾಯಿ ಕಡುಬು ಅಂದರೆ ಕಾಯಿಯಿಂದ ಸಿಹಿ ಕಡುಬು ಇದು ಮಾಡ್ತೀವಿ, ಮತ್ತು ಚಿಗಳಿ ಎಳ್ಳಿಂದು, ಎಳ್ಳಿಗೆ ಚಿಗಳಿ ಅಂತಲೂ ಅಂತೀವಿ, ಎಳ್ಳುಂಡೆ ಅಂತಲೂ ಅಂತ ಹೇಳ್ತೀವಿ. ಹಸಿದು ಮಾಡ್ತಾರೆ ಕೆಲವರ ಮನೆ ಪದ್ಧತಿ ಪ್ರಕಾರ, ಎಳ್ಳು ಹುರಿದಲೇ ಹಸಿ ಎಳ್ಳಲ್ಲಿ ಮಾಡೋದು ಅದು ಚಿಗಳಿ ಅಂತ. ಎಳ್ಳು ಹುರಿದು ಪಾಕ ಹಾಕಿ ಮಾಡೋದು ಎಳ್ಳುಂಡೆ. ತಂಬಿಟ್ಟು, ತಂಬಿಟ್ಟು ಅಷ್ಟೇ, ಕೆಲವರು ಹುರಿಗಡಲೆ ಆಮೇಲೆ ಗೋಧಿ ಅದನ್ನೆಲ್ಲ ಹುರಿಸ್ಕೊಂಡು ಬೀಸ್ಕೊಂಡು ಬೆಲ್ಲದ ಪಾಕ ಹಾಕಿ ಕೊಬ್ಬರಿ ಆಮೇಲೆ ಕಡಲೆ ಬೀಜ ಎಳ್ಳು ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಅದು ಒಂದು ರೀತಿ. ನೈವೇದ್ಯಕ್ಕೆ ಹೆಚ್ಚಾಗಿ ಈ ನಮ್ಮ ಕಡೆ ಮಾಡೋದು ತಂಬಿಟ್ಟು ಅಂದರೆ ಹಸಿ ತಂಬಿಟ್ಟು. ಅದ್ರ ಬಗ್ಗೆ ಎಲ್ಲ ಒಂದು ಚಿಕ್ಕದಾಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಯಿತಾ, ತಂಬಿಟ್ಟು ಅಂದರೆ ನಾವು ಈ ಪಂಚಮಿ ಹಬ್ಬದಲ್ಲಿ ಮಡಿ ಬಹಳ, ನಾಗಪ್ಪನಿಗೆ ವಿಶೇಷವಾದ ಮಡಿ ಬಟ್ಟೆ, ಹಳದಿ ವಸ್ತುಗಳು, ಹಳದಿ ಹೂವು, ಕೇದಿಗೆ ಹೂವು ಇವೆಲ್ಲವ ಶ್ರೇಷ್ಠ. ಹಾಗೆಯೇ ಮಡಿಯಲ್ಲಿ ಅಕ್ಕಿನ ತೊಳೆದು ಬಿಟ್ಟು ನೀರೆಲ್ಲ ಬಸ್ದು ಒಂದು ಬಿಳಿ ಬಟ್ಟೆ ಮೇಲೆ ಗಾಳಿನಲ್ಲಿ ಒಣಗಕ್ಕೆ ಹಿಂದಿನ ದಿನನೇ ಹಾಕ್ಕೊಂಡಿರ್ತೀವಿ. ಅದು ಒಣಗಿದ ಮೇಲೆ ಈ ಅಕ್ಕಿ ಒಣಗಿ ಹಾಕ್ಕೊಂಡಿರ್ತೀವಲ್ಲ, ಅದು ಆರೋದ್ರೊಳಗೆ ನಾವೇನು ಮಾಡ್ತೀವಿ, ಉದ್ದಿನ ಬೇಳೆನ ಒಂದು ಕಡೆ ನೆನೆಸಿಟ್ಕೋತೀವಿ. ಆಮೇಲೆ ಒಂದು ಎರಡು ತೆಂಗಿನಕಾಯಿ ತುರಿತೀವಿ, ಅಷ್ಟರೊಳಗೆ ಅಕ್ಕಿ ಆರಿ ಹೋಗ್ಬಿಡುತ್ತೆ. ಮಿಕ್ಸಿನಲ್ಲಿ ಮಾಡ್ಕೋಬೋದು. ಅಷ್ಟು ಅದೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಈ ರವೆ ಮಾಡ್ಕೋತೀವಿ. ಈ ರವೆ ಮಾಡಿಕೊಂಡಾಗ ಹಿಟ್ಟು ಬರುತ್ತಲ್ವಾ, ಜರಡಾಡ್ಕೋತೀವಿ. ಆ ಹಿಟ್ಟಿಗೆ ನಾವೇನು ಮಾಡ್ತೀವಿ, ಒಂದು ಲೋಟ ಹಿಟ್ಟಿಗೆ ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಹಸಿದು, ಒಂದು ಅರ್ಧ ಬಟ್ಲು ಬೆಲ್ಲ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡ್ತೀವಿ. ಏಲಕ್ಕಿ ಕಾಯಿ ಹಾಕಿ ಮಿಕ್ಸಿ ಮಾಡಿದ್ಮೇಲೆ ಅದನ್ನು ಈ ಹುರಿದಿದ್ದು ಎಳ್ಳು ಬಿಳಿದಾರೋ ಆಯಿತು ಕರಿದಾರೋ ಆಯಿತು. ಈಗ ನಾವು ಪಂಚಮಿ ಹಬ್ಬಕ್ಕೆ ಯಾವುದು ಎಳ್ಳುಂಡೆ ಮಾಡ್ತೀವಿ, ಹೆಚ್ಚು ಕಡಿಮೆ ಮಾಡೋದು ನೈವೇದ್ಯಕ್ಕೆ ಕಪ್ಪು ಎಳ್ಳಿಂದನೆ. ಆ ಕಪ್ಪು ಎಳ್ಳುಂಡೆ ಮಾಡೋಕ್ಕೆ ಎಳ್ಳು ಹುರ್ಕೊಂಡಿರ್ತೀವಲ್ಲ, ಅದನ್ನೇ ಒಂದು ಸ್ವಲ್ಪ ತೆಕ್ಕೊಂಡು ಈ ತಂಬಿಟ್ಟಿಂದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಆ ಎಳ್ಳು ಹಾಕ್ಬಿಟ್ಟು ಉಂಡೆ ಕಟ್ಟಿ ಇಡ್ತೀವಿ. ಅದು ಯಾವ ಆಕಾರದಲ್ಲಿ ಮಾಡ್ತೀವಿ, ಸ್ವಲ್ಪ ತಟ್ಟೆ ಆಕಾರದಲ್ಲಿ, ತಟ್ಟೆಗೆ ಅಂಬಡೆ ಮಾಡ್ತೀವಲ್ಲ ಆ ರೀತಿ ಉಂಡೆ ಮಾಡಿ ಇಡ್ತೀವಿ ತಂಬಿಟ್ಟು. ಇದು ತಂಬಿಟ್ಟಾಯ್ತು.
5: ಸ್ನೇಹಿತರೆ, ತಂಬಿಟ್ಟನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು ಭಾರತಿದೇವಿ ಕೆಆರ್ ಮೇಡಮ್ ಅವರು. ಇದ್ರೊಟ್ಟಿಗೆ ಮತ್ತಷ್ಟು ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಎಲ್ಲ ಖಾದ್ಯಗಳ ಬಗ್ಗೆ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ವಿವೇಕಾನಂದ ಬಡಾವಣೆಯ ಭಾರತಿ ದೇವಿ KR ಮೇಡಮ್ ಅವರು. ತಂಬಿಟ್ಟನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಶೇಷ ಖಾದ್ಯಗಳ ಬಗ್ಗೆ ಅವರಿಂದ ಕೇಳೋಣ.
5: ಶಿಗ್ಲಿ ಅಥವಾ ಎಳ್ಳುಂಡೆ ಅಂದರೆ ಎಳ್ಳನ್ನ ಎಲ್ಲವ ನಾವು ಹಿಂದಿನ ದಿನವೇ ಇವೆಲ್ಲ ಮಾಡಿಟ್ಕೊಳ್ಳೋದು. ಯಾಕೆಂದರೆ ನಾಗರ ಪಂಚಮಿ ದಿವಸ ನಾವು ಯಾವುದು ಹುರಿಯೋದು ಕರಿಯೋದು ಅದೆಲ್ಲ ಮಾಡಲ್ಲ. ಆದ್ರಿಂದ ಎಳ್ಳನ್ನು ಹುರಿದು ಬಿಟ್ಟು ಕಮ್ಮಿಗೆ ಸಣ್ಣ ಉರಿನಲ್ಲಿ ಅದನ್ನು ಪುಡಿ ಮಾಡ್ಕೋತೀವಿ. ಪುಡಿ ಮಾಡಿಕೊಂಡು ಅದಕ್ಕೂ ಅಷ್ಟೇ ಬೆಲ್ಲ, ಕೊಬ್ಬರಿ, ಏಲಕ್ಕಿ ಅದನ್ನು ಎಲ್ಲ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಕಟ್ಟಕ್ಕೆ ಬರುತ್ತೆ. ಅದು ಏನು ಬೇಡ, ಕೈಯಲ್ಲಿ ಒಂಚೂರು ತುಪ್ಪ ಮುಟ್ಟಿಸ್ಕೊಂಡ್ರೆ ಸಾಕು, ಇದು ಚಿಗ್ಲಿ ಆಗುತ್ತೆ. ಇನ್ನು ಎಳ್ಳು ಉಂಡೆನೇ ಮಾಡ್ತೀವಿ ಅನ್ನೋದಾದರೆ ಬಿಳಿ ಎಳ್ಳನ್ನು ಕಮ್ಮಕ್ಕೆ ಹುರ್ಕೊಂಡು ಸಣ್ಣೂರಿಲಿ ಬೆಲ್ಲನ ಒಂದು ಒಂದೆಳೆ ಪಾಕ ಅಂತಾರೆ ನೋಡಿ, ಆ ಪಾಕಕ್ಕೆ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟೋದು. ಇದು ಅವರವ್ರ ಮನೆ ಪದ್ಧತಿ ಪ್ರಕಾರ ಮಾಡೋದು. ಎಳ್ಳುಂಡೆ ಆಯಿತು, ತಂಬಿಟ್ಟಾಯಿತು, ಇಷ್ಟು ಹೊತ್ತಿಗೆ ಉದ್ದಿನಬೇಳೆ ನೆಂದಿರುತ್ತೆ, ಹುದುಗು ಹಾಕೋದು ಅಂತ. ಉದ್ದಿನಬೇಳೆನ ಚೆನ್ನಾಗಿ ಹುದುಗಿಸ್ಬೇಕು. ಒಂದು ಪಾವು ಅಕ್ಕಿ ರವೆಗೆ ಮುಕ್ಕಾಲು ಪಾವು ಉದ್ದಿನಬೇಳೆನೆ ನೆನೆಸಿರ್ಬೇಕು. ಅದನ್ನು ಗಟ್ಟಿಯಾಗಿ ಚೆನ್ನಾಗಿ ಹುದುಗಿಸ್ಕೋಬೇಕು. ಹುದುಗಿಸಿ ಆ ಅಕ್ಕಿ ರವೆನ ಕಲಸಿ ಒಂದು ಕಡೆ ಮುಚ್ಚಿಟ್ಬಿಡ್ತೀವಿ. ಆಮೇಲೆ ಇದಿಷ್ಟು ಹಿಂದಿನ ದಿನ ರೆಡಿ ಮಾಡ್ಕೊಳ್ಳೋದು. ಮತ್ತು ಪೂಜೆಗೆ ಬೇಕಾದ್ದು ತಂಬಿಟ್ಟು ಮಾಡುವಾಗ ಹಿಟ್ಟು ಬಂದಿರುತ್ತಲ್ಲ, ರವೆ ಒಂದ್ರಾಡ್ಕೊಂಡಿರೋದು, ಆ ಹಿಟ್ಟನ್ನು ಸಹಿತ ನಾಗಪ್ಪನಿಗೆ ಪೂಜೆಗೆ ಹಾಕಲಿಕ್ಕೆ ಆ ಹಿಟ್ಟು ಸ್ವಲ್ಪ ಎತ್ತಿಟ್ಕೋತೀವಿ. ಮತ್ತು ಇದು ಎಂಥದ್ದು ಕಡಲೆಕಾಳು ಇರುತ್ತಲ್ಲ, ಕಡಲೆಕಾಳನ್ನು ಹುರಿದು ಬಿಟ್ಟು ತೆಗೆದಿಟ್ಕೋತೀವಿ ಒಂದು ಬದಿಲಿ. ಮತ್ತು ಭತ್ತನ ಹುರಿದು ಬಿಟ್ಟು ಅರಳು ಅದನ್ನು ಸಹಿತ ತೆಗೆದು ಹುರಿದು ಬಿಟ್ಟು ತೆಗೆದು ಮಡಿಯಲ್ಲೇ ಎಲ್ಲ ಮುಚ್ಚಿಟ್ಕೋತೀವಿ. ಇದೆಲ್ಲ ಪಂಚಮಿ ಹಬ್ಬದ ಹಿಂದಿನ ದಿನವೇ ಮಾಡೋದು. ಚೌತಿ ದಿವಸನೇ ಎಲ್ಲ ರೆಡಿ ಮಾಡಿ ಮಡಿಯಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ನಾವೇನಿದ್ರು ತಿಂಡಿ ತಿನಿಸು ತಿನ್ಕೊಳ್ಳೋದು. ಅದನ್ನೇನು ಮುಟ್ಟಕ್ಕೆ ಹೋಗಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಒಂದೆರಡು ತೆಂಗಿನಕಾಯಿ ತುರ್ಕೊಂಡು ಬೆಲ್ಲನ ಸ್ವಲ್ಪ ಪುಡಿ ಮಾಡಿಕೊಂಡು ಅದರದ್ದು ಅಳತೆ ಏನು ಅಂದರೆ ಒಂದು ತೆಂಗಿನಕಾಯಿಗೆ ಒಂದೆರಡು ಲೋಟ ಬೆಲ್ಲ, ಅದನ್ನು ಒಂದೇ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಲೆ ಮೇಲೆ ಬಾಡಿಸ್ಲಿಕ್ಕೆ ಇಡ್ತೀವಿ. ಅದು ಬಾಡಿಸಿದ ಮೇಲೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಬದಿಗೆ ಇಟ್ಕೊಳ್ಳೋದು. ಆಮೇಲೆ ಈ ಅಕ್ಕಿ ಹಿಟ್ಟು ನೈಸಾಗಿ ಮಾಡ್ಕೊಂಡಿರ್ತೀವಿ, ಅಕ್ಕಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಒಂದು ಲೋಟ ಅಕ್ಕಿ ಹಿಟ್ಟನ್ನು ಒಂದು ಲೋಟ ನೀರನ್ನು ಕುದಿಯಕ್ಕೆ ಇಟ್ಬಿಟ್ಟು ಅದು ಕುದಿಯುವಾಗ ಅಕ್ಕಿ ಹಿಟ್ಟು ಸುತ್ತಲೂ ಸುತ್ತರಿಸ್ಕೊಂಡು ಉಕ್ಕರಿಸ್ಕೋಬೇಕು. ಉಕ್ಕರಿಸ್ಕೊಂಡಿದ್ರೊಳಗೆ ಆಮೇಲೆ ಸಣ್ಣ ಸಣ್ಣದಾಗಿ ನಮಗೆ ಎಷ್ಟೆಷ್ಟು ಅಗಲ ಬೇಕೋ ಕಡುಬು ಅಷ್ಟು ಹಿಟ್ಟು ತಗೊಂಡು ನಾದ್ಕೊಂಡು ಹಾಳೆ ಒತ್ಕೋಬೇಕು, ಹಾಳೆ ಲಟ್ಟಿಸ್ಕೊಂಡು ಅದಕ್ಕೆ ಈ ಹೂರ್ಣ ಮಾಡ್ಕೊಂಡಿರ್ತೀವಲ್ಲ ಕಾಯಿಯಿಂದ, ಕಾಯಿ ಏಲಕ್ಕಿ ಬೆಲ್ಲ ಎಲ್ಲ ಹಾಕಿ ಅದನ್ನು ಇಟ್ಬಿಟ್ಟು ಕಡುಬಿನ ಆಕಾರದಲ್ಲಿ ಮುಚ್ಚಿ ಓಪನ್ ಆಗದ ಹಾಗೆ ಅದನ್ನು ಮತ್ತೆ ಒಂದು ಬಾಳೆ ಎಲೆಯಲ್ಲಿ ಅದಷ್ಟಕ್ಕೆ ಅಳತೆಗೆ ಕಟ್ ಮಾಡಿಕೊಂಡು ಬಾಳೆ ಎಲೆಗಳಲ್ಲಿ ಸುತ್ತಿ ಹಬೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು. ಇದು ಒಂದು ಥರ ಸಿಹಿ ಕಡುಬು.
4: ಸ್ನೇಹಿತರೆ, ಸಿಹಿ ಕಡುಬು ಹಾಗೆ ಚಿಗಳಿಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು ಭಾರತಿದೇವಿ ಕೆಆರ್ ಮೇಡಮ್ ಅವರು. ಸಿಹಿ ಕಡುಬನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇದ್ರೊಟ್ಟಿಗೆ ಮತ್ತೊಂದು ಕಡುಬಿನ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ, ಅದ್ರ ಬಗ್ಗೆ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ವಿವೇಕಾನಂದ ಬಡಾವಣೆಯ ಭಾರತಿ ದೇವಿ KR ಮೇಡಮ್ ಅವರು. ಸಾಮಾನ್ಯವಾಗಿ ಈ ಸಿಹಿ ಕಡುಬು, ಖಾರದ ಕಡುಬನ್ನ ಗಣಪತಿ ಹಬ್ಬಕ್ಕೂ ಕೂಡ

0: ಮಾಡೋದುಂಟು ಸ್ನೇಹಿತರೆ. ಜೊತೆಗೆ ಪಂಚಮಿ ಹಬ್ಬದಲ್ಲೂ ಕೂಡ ಮಾಡೋದುಂಟು. ಸಿಹಿ ಖಾದ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಯಾವ ಹಬ್ಬ ಆದ್ರೇನು ಅಲ್ವಾ? ಎಲ್ಲ ಹಬ್ಬಗಳು ಕೂಡ ವಿಶೇಷತೆಯಿಂದನೇ ಕೂಡಿರುತ್ತೆ. ಕೆಲವೊಂದು ಸಮಯದಲ್ಲಿ ಹಬ್ಬಗಳು ಇಲ್ಲದೆ ಇದ್ದಾಗಲೂ ಕೂಡ ಮಾಡ್ಕೊಳ್ಳೋದುಂಟು. ಆದರೆ ಆ ಹಬ್ಬಗಳ ವಿಶೇಷ ದಿನದಂದು ಮಾಡುವಾಗ ಅದಕ್ಕೆ ಮತ್ತಷ್ಟು ರುಚಿ ಹೆಚ್ಚಾಗತ್ತೆ ಅಲ್ವಾ? ಚಿಗಳಿ ಅಂತ ಬಂದಾಗ ನಮಗೆ ತಟ್ಟಂತ ನೆನಪಾಗೋದು ಹುಣಸೆಕಾಯಿಯ ಚಿಗಳಿ. ಹುಣಸೆಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಕಿ ಜಜ್ಜಿ ಅದಕ್ಕೆ ಉಪ್ಪಾಕಿ ತಿಂತಾ ಇದ್ರೆ ಆಹಾ, ಬಾಯಲ್ಲಿ ನೀರು ಬರುತ್ತೆ, ಲೊಟ್ಟೆ ಒಡ್ಕೊಂಡು ತಿನ್ಬೋದು. ಅದಕ್ಕೂ ಕೂಡ ಚಿಗಳಿ ಅಂತಾರೆ. ಜೊತೆಗೆ ಇಲ್ಲಿ ಎಳ್ಳನ್ನು ಬಳಸಿ ಮಾಡಿದಂತಹ ಪದಾರ್ಥಕ್ಕೂ ಕೂಡ ಚಿಗಳಿ ಅಂತ ಕರೀತಾರೆ ಭಾರತಿದೇವಿ ಕೆಆರ್ ಮೇಡಮ್ ಅವರು. ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಖಾದ್ಯಗಳು ಫೇಮಸ್ ಅಂತಾನೆ ಹೇಳ್ಬೋದಲ್ವಾ? ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಿಹಿ ಕಡುಬಿನ ಬಗ್ಗೆ ಏನೋ ತಿಳ್ಕೊಂಡ್ವಿ, ಅದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ಕಡುಬನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅದು ಯಾವ ಕಡುಬು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಭಾರತಿದೇವಿ ಕೆಆರ್ ಮೇಡಮ್ ಅವರಿಂದ ಕೇಳೋಣ.
1: ಇನ್ನು ಉದ್ದಿನ ಕಡಬು ಹೇಗಪ್ಪ ಮಾಡೋದು ಅಂತಂದ್ರೆ, ಉದ್ದಿನ ಕಡಬು ಹಿಂದಿನ ದಿನನೇ ಎಲ್ಲ ಹುದುಗಿಸಿ ಹಿಟ್ಟು ಮಾಡಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಬೆಳಗ್ಗೆ ಒಂದು 3-4 ಸ್ಪೂನು ಕಡಲೆಬೇಳೆ, 3-4 ಸ್ಪೂನ್ ಹೆಸರುಬೇಳೆ ಎಲ್ಲವ ನೆನೆಸಿಟ್ಕೋತೀವಿ ಬೆಳಗ್ಗೆ ಮಡಿನಲ್ಲೇನೆ. ಆಮೇಲೆ ಅದನ್ನ ನೀರು ತೆಗೆದ್ಬಿಟ್ಟು ತೊಳೆದು ಆ ಹಿಟ್ಟಿಗೆ ಹಾಕೋದು. ಆಮೇಲೆ ಒಂದು 2 ಸ್ಪೂನು ಕಾಳುಮೆಣಸು, 1-2-3 ಸ್ಪೂನು ಜೀರಿಗೆ, ಅದನ್ನು ತದುವೆದಕ್ಲಾಗಿ ಅಂತೀವಿ, ತರಿ ತರಿಯಾಗಿ ಕುಟ್ಟುಬಿಟ್ಟು ಹಾಕೋದು. 1-2 ಹಸಿಮೆಣಸಿನಕಾಯಿ ಸಹಿತ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋದು. ತುಂಬ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಾಕೋದು, ಕರ್ಬೇವಿನ ಸೊಪ್ಪು ಹೆಚ್ಚಾಕೋದು, ಮತ್ತು ತೆಂಗಿನಕಾಯಿನ ಹೆಚ್ಚಿಬಿಟ್ಟು ಹಾಕೋದು. ಇದೆಲ್ಲ ಗಟ್ಟಿಯಾಗಿ ಹಿಟ್ಟು ಮಾಡಿಕೊಂಡು ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನ ಈ ಸಿಹಿ ಕಡಬು ಮಾಡಲು ಉಕ್ಕರ್ಸ್ಕೊಂಡಿರ್ತೀವಲ್ಲ ಹಿಟ್ಟು, ಆ ರೀತಿ ಹಾಳೆನಲ್ಲಿ ಈ ಹುದುಗಿಟ್ಟು ಮುಚ್ಚುತ್ತೀವಿ, ಅದು ಮಾಡಬಹುದು. ಮತ್ತೆ ಈ ಅರಿಶಿನದಲ್ಲಿ ಅಂತ ಸಿಗತ್ತೆ, ಈ ನಾಗರ ಪಂಚಮಿನಲ್ಲೇ ಇದನ್ನ ಜಾಸ್ತಿ ಉಪಯೋಗಿಸೋದು ನಾಗಪ್ಪನಿಗೆ ಶ್ರೇಷ್ಠನೂ ಹೌದು. ಅರಿಶಿನದೆಲೆಯಲ್ಲಿ ಈ ಹುದುಗ ಇಟ್ಬಿಟ್ಟು ಆ ಎಲೆಯ ಅಗಲಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಇಟ್ಬಿಟ್ಟು ಹೀಗೆ ಮುಗುಚಿ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸ್ತೀವಿ. ಇದು ಉದ್ದಿನ ಕಡುಬು ಅಂತ. ಆಮೇಲೆ ಇನ್ನೂ ಒಂಥರ ಮಾಡೋದಾದರೆ ಸಿಹಿ ಕಡುಬು, ಅರಿಶಿನದೆಲೆನ ಇದು ಒಂದು ಲೋಟ ಅಕ್ಕಿನ ನೆನೆಸ್ಕೊಂಡಿರ್ಬೇಕು, ಅದನ್ನು ನೈಸಾಗಿ 1/2 ಬಟ್ಲು ತೆಂಗಿನ ತುರಿ, 1 ಏಲಕ್ಕಿಕಾಯಿ ಇಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು. ದೋಸೆ ಹಿಟ್ಟಿಗಿನ ಇನ್ನೂ ಒಂಚೂರು ದಪ್ಪಕ್ಕೆ ಇರಬೇಕು. ಆ ಹದದಲ್ಲಿ ರುಬ್ಬಿ ತೆಗೆದಿಟ್ಕೊಂಡು ಅದನ್ನು ಅರಿಶಿನದೆಲೆಗೆ ಈ ಪತ್ರಡೆ ಮಾಡುವಾಗ ಸವರ್ತೀವಲ್ಲ ಕೆಸವಿನೆಲೆಗೆ, ಹಾಗೆ ಅದನ್ನು ಸವರ್ಬೇಕು. ಸವರ್ಬಿಟ್ಟು ಚೆನ್ನಾಗಿ ದಪ್ಪಕ್ಕೆ ಅದರೊಳಗೆ ಈ ಕಾಯಿ ಹೂರ್ಣ ಮಾಡಿಕೊಂಡು ಒಂದು ರೀತಿ ಹಾಳೆ ಮಾಡಿಕೊಂಡು ಮಾಡೋದು ಹೇಳಿದ್ನಲ್ಲ ಆ ಸಿಹಿ ಕಡುಬು, ಆ ಹೂರ್ಣನೇ ಅದರೊಳಗೆ ತುಂಬಿಸಿ ಮುಚ್ಚಿ ಇಟ್ಟರೆ ಘಮ ಘಮ ಅಂತ ಅರಿಶಿನದ ಸಿಹಿ ಕಡುಬು, ಅರಿಶಿನದ ಎಲೆಯ ಸಿಹಿ ಕಡುಬು ಆಗತ್ತೆ. ಅವರವರ ಅನುಕೂಲಕ್ಕೆ ತಕ್ಕಂಗೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇದಿಷ್ಟು ನಾಗರ ಪಂಚಮಿಯಲ್ಲಿ ಮಾಡೋಕಂಥ ಕಡುಬುಗಳು. ಅವತ್ತು ಚಿತ್ರಾನ್ನ ಆಗಲಿ, ಎಣ್ಣೆಲಿ ಕರಿಯೋದಾಗಲಿ, ಏನು ಮಾಡಲ್ಲ, ಏನಿದ್ರೂ ಹಬೆಯಲ್ಲಿ ಮಾಡತಕ್ಕಂಥದ್ದು. ಇಷ್ಟು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ನಾಗರ ಪಂಚಮಿಯ ವಿಶೇಷತೆ ಬಗ್ಗೆ. ನಾನು ಭಾರತಿದೇವಿ ಕೆ ಆರ್, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ.
0: ಭಾರತಿದೇವಿ ಕೆ ಆರ್ ಮೇಡಮ್, ನೀವು ತಿಳಿಸಿದಂತಹ ಈ ಎಲ್ಲ ವಿಶೇಷ ಖಾದ್ಯಗಳು ತುಂಬಾನೇ ಸ್ಪೆಷಲ್ ಆಗಿದ್ವು. ಇನ್ನು ಯಾರೆಲ್ಲ ಪಂಚಮಿ ಹಬ್ಬವನ್ನ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಈ ರೀತಿಯ ಖಾದ್ಯಗಳನ್ನ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಮುಂದೆ ಬರುವಂತಹ ಹಬ್ಬಗಳಲ್ಲೂ ಕೂಡ ಈ ರೆಸಿಪಿಗಳನ್ನ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ ಭಾರತಿದೇವಿ ಕೆ ಆರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸ್ಬೋದು, ವೆಜ್ ಆರ್ ನಾನ್ ವೆಜ್. ಜೊತೆಗೆ ಬಾಣಂತಿ ಅಡುಗೆಗಳು, ಸಿಹಿ ಖಾದ್ಯಗಳು, ಖಾರದ ಖಾದ್ಯಗಳು, ಸಾಂಪ್ರದಾಯಿಕ ಅಡುಗೆಗಳು, ಬೇಕರಿ ತಿನಿಸುಗಳ ಬಗ್ಗೆ ಕೂಡ ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ 9686096279 9627 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ಖಾದ್ಯಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ

0: ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ರಾಜ್ಯ ಸರ್ಕಾರವು ವಿಶೇಷ ಘಟಕ ಯೋಜನೆ ಗಿರಿಜನ ಉಪಯೋಜನೆಯಡಿ ಸಾಫ್ಟ್ಸೀಡ್ ಕ್ಯಾಪಿಟಲ್ %60 ಸಹಾಯಧನ, ಸಾಲ ಶುಲ್ಕ ಮರುಪಾವತಿ ಮತ್ತು ವಿದ್ಯುಚ್ಛಕ್ತಿ ಸಹಾಯಧನ ಯೋಜನೆಯಡಿ ಅರ್ಹ ಉದ್ದಿಮೆದಾರರಿಗೆ ನೆರವು ನೀಡಲು ಅರ್ಜಿ ಆಹ್ವಾನಿಸಿದೆ. ಈಗಾಗಲೇ ಬ್ಯಾಂಕ್ನಿಂದ ಸಾಲ ಪಡೆದು ಘಟಕಗಳನ್ನು ಸ್ಥಾಪಿಸಿರುವ ಅರ್ಹ ಉದ್ದಿಮೆದಾರರು ಹಾಗೂ ಬ್ಯಾಂಕ್ ಸಾಲ ಪಡೆದು ಉದ್ದಿಮೆ ಸ್ಥಾಪಿಸಲು ಇಚ್ಛಿಸಿರುವ ಉದ್ದಿಮೆದಾರರು ವಿವರಗಳಿಗೆ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ನೆಹರು ರಸ್ತೆ ಶಿವಮೊಗ್ಗ ಇವರನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಹೃದಯದಿಂದ ಹೃದಯಕ್ಕೆ, ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯವೇ ಜಾನಪದ. ಯಾವುದೇ ನಿರೀಕ್ಷೆ ಇಲ್ಲದೆ ಜನರ ಬದುಕಿನ ಅನುಭವಗಳಿಂದ ಸಹಜವಾಗಿ ಹುಟ್ಟಿಕೊಂಡಿರುವ ಜನಪದ ಕಲೆ ಮತ್ತು ಸಾಹಿತ್ಯ ನಮ್ಮ ನಾಡಿನ ಅಮೂಲ್ಯ ಸಂಪತ್ತಾಗಿದೆ ಎಂದು ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಗಾಯಕ ಕೆ ಇವರಾಜ್ ಹೇಳಿದರು. ಶಿಕಾರಿಪುರ ಪಟ್ಟಣದಲ್ಲಿ ತಾಲೂಕು ಕರ್ನಾಟಕ ಜಾನಪದ ಪರಿಷತ್, ಬಾಪೂಜಿ ಎಜುಕೇಷನ್ ಸೊಸೈಟಿ, ಆದರ್ಶ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜಾನಪದದಲ್ಲಿ ಯಾವುದೇ ಕೃತಕತೆ ಅಥವಾ ಉತ್ಪ್ರೇಕ್ಷ ಇರುವುದಿಲ್ಲ. ಜನರ ಬದುಕು, ನೋವು, ಸಂತಸ, ಆಚರಣೆ, ನಂಬಿಕೆ, ಸಂಪ್ರದಾಯ ಹಾಗೂ ಜೀವನಾನುಭವಗಳೇ ಜಾನಪದದ ಮೂಲವಾಗಿದೆ ಎಂದರು. ಹಾಡು, ಹಸೆ, ನಾಟಕ, ನೃತ್ಯ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳ ಮೂಲಕ ಜಾನಪದ ತಲೆಮಾರುಗಳಿಂದ ಸಾಗುತ್ತಾ ಬಂದಿದ್ದು ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ಜನಪದ ಹಾಡು, ಆಚರಣೆ ಹಾಗೂ ಸಂಪ್ರದಾಯವನ್ನ ಉಳಿಸಿಕೊಂಡು ಬಂದಿರುವುದು ಗಮನಾರ್ಹ ಎಂದರು. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ಔಪಚಾರಿಕ ಶಿಕ್ಷಣ ಇಲ್ಲದಿದ್ದರೂ ನಮ್ಮ ಗ್ರಾಮೀಣ ಜನರು ತಮ್ಮ ಜೀವನಾನುಭವದ ಮೂಲಕ ಜಾನಪದವನ್ನ ಉಳಿಸಿ ಬೆಳೆಸಿದ್ದಾರೆ. ಜನಪದ ಕಲೆ ಮತ್ತು ಸಾಹಿತ್ಯವನ್ನ ಕೇವಲ ಪ್ರದರ್ಶನಕ್ಕೆ ಸೀಮಿತಗೊಳಿಸದೆ ಮಕ್ಕಳಿಗೆ ಹಾಗೂ ಯುವ ಜನರಿಗೆ ಪರಿಚಯಿಸುವ ಕಾರ್ಯ ನಡೆಸಬೇಕು ಎಂದರು. ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಬಿ ಪಾಪಯ್ಯ ಅಧ್ಯಕ್ಷತೆ ವಹಿಸಿ ತಲೆಮಾರಿನ ಜಾನಪದ ಸಂಸ್ಕೃತಿಯ ಕುರಿತು ಮಾತನಾಡಿದರು. ಕಾರ್ಯದರ್ಶಿ ಎಂಎಚ್ ಸತ್ಯನಾರಾಯಣ, ಪತ್ರಕರ್ತ ಕೆಎಸ್ ಹುಚ್ಚರಾಯಪ್ಪ, ಕಸಾಪ ತಾಲೂಕು ಅಧ್ಯಕ್ಷ ಎಚ್ಎಸ್ ರಘು, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್, ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಎಸ್ಎನ್ ನರಸಿಂಹಸ್ವಾಮಿ, ನಿವೃತ್ತ ಬಿಇಒ ನಾಗೇಂದ್ರಪ್ಪ, ಕಾರ್ಯದರ್ಶಿ ಪವಿತ್ರ, ಪಲ್ಲವಿ, ಮುಖ್ಯ ಶಿಕ್ಷಕ ರಾಘವೇಂದ್ರ, ಪ್ರಾಂಶುಪಾಲ ಮುಸ್ತಾಫ್, ಡಿಎಸ್ಎಸ್ ಅಧ್ಯಕ್ಷ ಜಗದೀಶ್, ಜನಪದ ಕಲಾವಿದ ಬೇಗೂರು ಈಶ್ವರಪ್ಪ, ಜ್ಯೋತಿ ಲೋಕೇಶ್ ಮಕ್ರಿ ಮತ್ತಿತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ. ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಪ್ರತಿಯೊಂದು ಅಂಗಾಂಗ ಕಸಿಯು ಧೈರ್ಯ, ಔದಾರ್ಯ ಮತ್ತು ಹೊಸ ಭರವಸೆಯ ಕಥೆಯಾಗಿದೆ. ಯಾರೋ ಒಬ್ಬರ ಅಂಗಾಂಗ ದಾನದ ಫಲದಿಂದಲೇ ಗಂಭೀರ ಸ್ಥಿತಿಯಲ್ಲಿದ್ದ ರೋಗಿಗಳು ಗುಣಮುಖರಾಗಿ ಕುಟುಂಬವನ್ನ ಪುನಃ ಸೇರುತ್ತಾರೆ ಎಂದು ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟರಾಲಜಿ ಆಸ್ಪತ್ರೆಯ ಹೆಪಟಾಲಜಿಸ್ಟ್ ಡಾಕ್ಟರ್ ಜೆಕೆ ಪ್ರದೀಪ್ ಕುಮಾರ್ ತಿಳಿಸಿದರು. ಶಿವಮೊಗ್ಗ ನಗರದ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟರಾಲಜಿ ಆಸ್ಪತ್ರೆ ಹಾಗೂ ಬೆಂಗಳೂರಿನ ಅಪೋಲೋ ಆಸ್ಪತ್ರೆ ಸಹಯೋಗದಲ್ಲಿ ಅಂಗಾಂಗ ದಾನ ದಿನಾಚರಣೆ ಅಂಗವಾಗಿ ಭಾನುವಾರ ಆಯೋಜಿಸಿದ್ದ ಜಾಗೃತಿ ಅಭಿಯಾನಕ್ಕೂ ಮೊದಲು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಗಾಂಗ ದಾನದ ಪ್ರಕ್ರಿಯೆ ಮತ್ತು ಈ ಮಹತ್ ಕಾರ್ಯದಿಂದ ಬಹಳಷ್ಟು ಜೀವಗಳನ್ನು ಉಳಿಸಬಹುದು ಎಂಬುದನ್ನ ಎಲ್ಲರೂ ಅರಿತುಕೊಳ್ಳಬೇಕು ಎಂದರು. 15 ವರ್ಷಗಳ ಹಿಂದೆ ಕೆಲ ಆಸ್ಪತ್ರೆಗಳಲ್ಲಿ ಮಾತ್ರ ಲಿವರ್ ಕಸಿ ಮಾಡಲಾಗುತ್ತಿತ್ತು. ಈಚೆಗೆ ಬಹಳಷ್ಟು ಕಡೆಗಳಲ್ಲಿ ಕಸಿ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್, ಶುಗರ್, ಬಿಪಿ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಆದರೆ ಲಿವರ್ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಲಿವರ್ 70% ಹಾನಿಯಾದ ನಂತರ ಅದರ ಪರಿಣಾಮ ತಿಳಿಯುತ್ತದೆ. ಚಿಕಿತ್ಸೆಯಿಂದ ಲಿವರ್ ಸುಧಾರಣೆ ಆಗದಿದ್ದರೆ ಕಸಿ ಮಾಡುವುದು ಅನಿವಾರ್ಯ. ಲಿವರ್ ದಾನ ಮತ್ತು ಆರೋಗ್ಯದ ಬಗ್ಗೆ ಜನರಲ್ಲಿ ಅರಿವಿನ ಕೊರತೆ ಇದೆ ಎಂದು ತಿಳಿಸಿದರು. ಅಪೋಲೋ ಆಸ್ಪತ್ರೆಯ ಡಾಕ್ಟರ್ ಆರ್ವಿ ಪ್ರದೀಪ್, ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ. ಇಂದು ಸಣ್ಣ ಪ್ರಯತ್ನ ಆರಂಭಿಸಿದರು, ಮುಂದಿನ 10 ವರ್ಷಗಳಲ್ಲಿ ಅಂಗಾಂಗ ದಾನಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಎಂದರು. ಅಂಗಾಂಗ ದಾನವು ರೋಗಿಗಳಿಗೆ ಪುನರ್ಜನ್ಮ ನೀಡುತ್ತದೆ. ಅಂಗಾಂಗ ಕಸಿ ಚಿಕಿತ್ಸೆಯು ವೈದ್ಯಕೀಯವಾಗಿ ಗಮನಾರ್ಹ ಪ್ರಗತಿ ಸಾಧಿಸಿದ್ದರೂ ಸೂಕ್ತ ಅಂಗಾಂಗಗಳ ಕೊರತೆಯಿಂದಾಗಿ ಸವಾಲಾಗಿ ಉಳಿದಿದೆ. ಇದನ್ನ ಹೋಗಲಾಡಿಸುವ ಉದ್ದೇಶದಿಂದ ಅಂಗಾಂಗ ದಾನ ಅರಿವು ಮೂಡಿಸಲು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ದೇಶದಲ್ಲಿ 80% ಲಿವರ್ ದಾನ ಕುಟುಂಬದ ಸದಸ್ಯರ ಒಳಗೆ ನಡೆಯುತ್ತದೆ. ದೇಹದಲ್ಲಿ ಕತ್ತರಿಸಿದರೂ ಬೆಳೆಯುವ ಅಂಗ ಲಿವರ್ ಮಾತ್ರ, ಆದ್ದರಿಂದ ಅರ್ಧ ಲಿವರ್ ದಾನ ಮಾಡಿದರೂ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ತಿಳಿಸಿದರು. ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಅಭಿಯಾನದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ ಸರ್ಜಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಮಾತನಾಡಿದರು. ಲಿವರ್ ದಾನ ಪಡೆದು ಆರೋಗ್ಯವಂತ ಜೀವನ ನಡೆಸುತ್ತಿರುವ ಫಲಾನುಭವಿಗಳು ತಮ್ಮ ಅನುಭವ ಹಂಚಿಕೊಂಡರು. ಅಪೋಲೋ ರೀಜನಲ್ ಹೆಡ್ ರಾಘವೇಂದ್ರ ಕುಲಕರ್ಣಿ ಇದ್ದರು. ಮುಂದಿನ ವಿವರ. ನಾವು ಮಾಡುವ ಯಾವುದೇ ಕೆಲಸದಿಂದ ಸಮಾಜಕ್ಕೆ ಒಳಿತಾಗಬೇಕು. ಈ ನಿಟ್ಟಿನಲ್ಲಿ ಒಬ್ಬರ ಜೀವ ಉಳಿಸಲು ವ್ಯಕ್ತಿ ಮಾಡುವ ರಕ್ತದಾನವು ಮಹಾದಾನವಾಗಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಲಕ್ಷ್ಮೀಕಾಂತ ಚಿಮಣೂರು ಹೇಳಿದರು. ಸೊರಬದ ಸುಧನ್ಯ ಮೆಟರ್ನಿಟಿ ಮತ್ತು ಸುಧನ್ವ ಆಸ್ಪತ್ರೆ, HPR ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ, ಐಟಿಐ ಕಾಲೇಜು, ಸಾಗರದ ರೋಟರಿ ರೆಡ್ ಕ್ರಾಸ್ ರಕ್ತ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ, ಶಿವಮೊಗ್ಗ ಜಿಲ್ಲಾ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಮತ್ತು ಸಾಗರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ ನಾಗೇಂದ್ರಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗುರುವಾರ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕಿನ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ರಕ್ತದಾನ ಶಿಬಿರ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ರಕ್ತದ ಬೇಡಿಕೆ ಹೆಚ್ಚಿದ್ದು

ಹೆಚ್ಚು ಹೆಚ್ಚು ರಕ್ತದಾನ ಶಿಬಿರಗಳು ನಡೆಯುವುದರಿಂದ ಸಹಕಾರಿಯಾಗುತ್ತದೆ. ಜೊತೆಗೆ ರಕ್ತದಾನ ಮಾಡಿದ ವ್ಯಕ್ತಿಯ ಆರೋಗ್ಯ ವೃದ್ಧಿಸುತ್ತದೆ ಎಂದರು. ಡಾಕ್ಟರ್ ನಾಗೇಂದ್ರಪ್ಪ ಮಾತನಾಡಿ, ಒಂದು ಯೂನಿಟ್ ರಕ್ತವು 3 ಜನರ ಜೀವವನ್ನ ಉಳಿಸಬಲ್ಲದು. ತುರ್ತು ಪರಿಸ್ಥಿತಿಯಲ್ಲಿ ಅಪಘಾತಕ್ಕೆ ಈಡಾದವರಿಗೆ ಅಥವಾ ಹೆರಿಗೆ ಸಮಯದಲ್ಲಿ ತಾಯಂದಿರಿಗೆ ರಕ್ತ ನೀಡಿ ಅವರ ಜೀವ ಉಳಿಸುವುದೆಂದು ಭಾವನೆ ನೀಡುವ ಮಾನಸಿಕ ನೆಮ್ಮದಿ ಹಾಗೂ ಆತ್ಮತೃಪ್ತಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಎಂದು ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್

ರಕ್ಷಿತಾ ಹೊಳ್ಳ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದಿಂದ ನವಿಲೆ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿ ಸೆಪ್ಟೆಂಬರ್ 5 ಮತ್ತು 6 ಸಹ್ಯಾದ್ರಿ ಕೃಷಿ ಸಂತೆ 2026 ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ರಾತ್ರಿ 8 ಕೃಷಿ ಸಂತೆ ಜರುಗಲಿದೆ. ಮೇಳದಲ್ಲಿ ಹಣ್ಣಿನ ಸಸಿಗಳ ನರ್ಸರಿ, ಅಲಂಕಾರಿಕ ಗಿಡಗಳು, ತರಕಾರಿ ಮತ್ತು ಹೂವಿನ ಬೀಜಗಳು, ತಾರಸಿ ಅಥವಾ ಕೈತೋಟದ ಪರಿಕರಗಳ ಮಾರಾಟ ಮಳಿಗೆಗಳು, ಅಲಂಕಾರಿಕ ಮೀನುಗಳು, ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಒಳಗೊಂಡ 50 ಅಧಿಕ ಮಳಿಗೆ ಸ್ಥಾಪಿಸಲಾಗುತ್ತಿದೆ. ಮೇಳವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಬೀಜಗಳು, ಸಸಿಗಳು ಮತ್ತು ಪರಿಕರಗಳು ಒಂದೇ ಸೂರಿನಡಿ ಪ್ರದರ್ಶನ, ಮಾರಾಟ ಮತ್ತು ತಾಂತ್ರಿಕ ಮಾಹಿತಿಯನ್ನು ರೈತ ಸಮೂಹಕ್ಕೆ ನೀಡುವ ಉದ್ದೇಶ ಹೊಂದಿದೆ. ಸಂತೆಯಲ್ಲಿ ಮಲೆನಾಡಿನ ವಿಶಿಷ್ಟ ಸಿಹಿ ಖಾದ್ಯ, ತೊಡದೇವು, ಉತ್ತರ ಕನ್ನಡದ ತಿಂಡಿ ತಿನಿಸುಗಳು ಹಾಗೂ ಸಿರಿಧಾನ್ಯಗಳ ಉತ್ಪನ್ನಗಳು ಮತ್ತು ಸ್ಥಳೀಯ ವಿಶಿಷ್ಟ ಖಾದ್ಯಗಳು, ಜೇನುತುಪ್ಪದ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳು ಪ್ರಮುಖ ಆಕರ್ಷಣೆಗಳಾಗಿರಲಿವೆ. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆಯಲು ರೈತರಿಗೆ ನೋಂದಣಿ ಅವಧಿಯನ್ನು 31 ವಿಸ್ತರಿಸಲಾಗಿದೆ. ಭತ್ತ ಹಾಗೂ ರಾಗಿ ಬೆಳೆಗಳಿಗೆ ನೋಂದಣಿ ಮಾಡಿಕೊಳ್ಳಲು 14 ಕೊನೆಯ ದಿನವಾಗಿತ್ತು. ರೈತರ ಕೋರಿಕೆಯ ಮೇರೆಗೆ ಇದೀಗ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ದಿನಾಂಕ ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಾಲ ಪಡೆಯದ ರೈತರು ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ಕಂದಾಯ, ಸಹಕಾರ ಇಲಾಖೆ, ಬ್ಯಾಂಕ್ಗಳು ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಎಂ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಸಾಗರ ತಾಲೂಕು ಚನ್ನಾಪುರದ ಕೃಷಿ ಕುಟುಂಬದ ಸುವರ್ಣ ಹುಚ್ಚಪ್ಪ ಉಡ್ಡಿಮನೆ ದಂಪತಿಯ ಪುತ್ರ ಹೆಚ್.ಸಿ. ಭರತ್ 5,000 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕ ಗಳಿಸಿದ್ದಾರೆ. ಈ ಸಾಧನೆಯೊಂದಿಗೆ ಭರತ್ ಅವರು ರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಗೆ ಅರ್ಹತೆ ಪಡೆದಿದ್ದು ಮುಂದಿನ ಹಂತದ ಸ್ಪರ್ಧೆಯು ಪಾಂಡಿಚೇರಿಯಲ್ಲಿ ನಡೆಯಲಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ಸೆಪ್ಟೆಂಬರ್ 19 ಬೆಳಗ್ಗೆ 9 ಸಂಜೆ 5 ಮಲೆನಾಡು ಮೆಗಾ ಜಾಬ್ಥಾನ್ 2026 ಹೆಸರಿನಲ್ಲಿ ಎನ್ಇಎಸ್ ಮೈದಾನದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶರತ್ ಮರಿಯಪ್ಪ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಿ ಉದ್ಯೋಗ ಹುಡುಕಬೇಕು ಎಂದು ಬಹಳಷ್ಟು ಜನರಿಗೆ ಮಾಹಿತಿ ಇರುವುದಿಲ್ಲ. ಇವರಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಈ ಮೇಳ ಹಮ್ಮಿಕೊಳ್ಳಲಾಗಿದೆ. 100 ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದು 2,500 ಹೆಚ್ಚು ಉದ್ಯೋಗಾವಕಾಶಗಳಿವೆ. ಆಯ್ಕೆಯಾದವರಿಗೆ ಸ್ಥಳದಲ್ಲಿಯೇ ನೇಮಕಾತಿ ಪತ್ರ ನೀಡಲಾಗುವುದು ಎಂದರು. ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಕುಮಾರ್ ಮಾತನಾಡಿ, ಮೇಳದಲ್ಲಿ ಸಾಫ್ಟ್ವೇರ್ ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಆಸ್ಪತ್ರೆಗಳು, ಮೆಕ್ಯಾನಿಕಲ್, ಸೆಕ್ಯೂರಿಟಿ, ಹೆಚ್ಆರ್ ವಿಭಾಗ ಆಡಳಿತಾತ್ಮಕ ಹುದ್ದೆಗಳು ಬಿಪಿಒ, ಫಾರ್ಮಸಿ ಸೇರಿದಂತೆ 100 ಹೆಚ್ಚು ಉದ್ಯಮಗಳು ಭಾಗವಹಿಸಲಿವೆ. 8 ತರಗತಿಯಿಂದ ಸ್ನಾತಕೋತ್ತರ ಮತ್ತು ತಾಂತ್ರಿಕ ಕೋರ್ಸುಗಳಲ್ಲಿ ಉತ್ತೀರ್ಣರಾದ 18-45 ವರ್ಷದ ಒಳಗಿನ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದು ಎಂದು ತಿಳಿಸಿದರು. ರಾಜೇಶ್, ಡಾಕ್ಟರ್ ಚೇತನ್, ವಿಶ್ವಾಸ್ ಕಾಮತ್, ವಿನಯ್, ರಂಗನಾಥ್ ಮತ್ತಿತರರಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமே
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ಡೇವಿಡ್ ವೇಕ್, ಸಲಮಾಂಡರಗಳು ಹಾಗೂ ಪ್ರಭೇದಗಳ ಹುಟ್ಟು ಮತ್ತು ನಾಶ. ಏಪ್ರಿಲ್ 29, 2021 ಡೇವಿಡ್ ವೇಕ್ ಇನ್ನಿಲ್ಲ ಎನ್ನುವ ದುಃಖ ಸುದ್ದಿಯನ್ನು ಕೇಳಿದೆ. ಸಾಂಕ್ರಾಮಿಕ ರೋಗ ಉಂಟುಮಾಡುತ್ತಿದ್ದ ಸಾವು ಹಾಗೂ ನಷ್ಟದ ಬಗ್ಗೆ ಅವಿರತವಾಗಿ ಬಂದ ಸುದ್ದಿಗಳನ್ನು ಕೇಳಿ ಜಡ್ಡುಗಟ್ಟಿ ಬಿಟ್ಟಿದ್ದ ಮನಸ್ಸನ್ನೂ ವೇಕ್ ಸುದ್ದಿ ಕಲಕಿಬಿಟ್ಟಿತ್ತು. ದುಃಖದ ಅಲೆಗಳು ಉಬ್ಬರಿಸಿ ಬಂದಿದ್ದವು. ಹಳೆಯ ನೆನಪುಗಳು ನುಗ್ಗಿ ಬಂದವು. ಗೆಳೆಯ ಹಾಗೂ ಸಹೋದ್ಯೋಗಿಯಾದ ಜೇನುಣಗಳಲ್ಲಿ ಬಂಧುಗಳ ಪತ್ತೆ, ಆಫ್ರಿಕಾದ ವನ್ಯಜೀವಿಗಳ ಬದುಕು ಮತ್ತು ಸಂರಕ್ಷಣೆಯ ಜೊತೆಗೆ ಗಣಿತೀಯ ಮಾದರಿಗಳ ರಚನೆ ಮೊದಲಾದ ಹಲವು ವಿಷಯಗಳಲ್ಲಿ ಒಟ್ಟಿಗೆ ಕೈಯಾಡಿಸುತ್ತಿರುವ ಬಹುವಿಷಯಕ ತಜ್ಞರಾದ ವೇನ್ ಎಂ ಗೇಟ್ಸ್ ನೀಡಿದ್ದ ಆಹ್ವಾನದ ಮೇರೆಗೆ ಭಾಷಣವನ್ನು ನೀಡಲು ಅಕ್ಟೋಬರ್ 1994 ಬರ್ಕ್ಲಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿದ್ದಾಗ ಮೊತ್ತ ಮೊದಲ ಬಾರಿಗೆ ಡೇವಿಡ್ ವೇಕರನ್ನು ಭೇಟಿ ಮಾಡಿದ್ದೆ. ಡೇವಿಡ್ ಅವರನ್ನು ಎಲ್ಲರೂ ಪ್ರೀತಿಯಿಂದ ಡೇವ್ ಎಂದೇ ಕರೆಯುತ್ತಿದ್ದರು. ಭಾಷಣದ ನಂತರ ಡೇವ್ ತಾನು ಆಗ ನಿರ್ದೇಶಕನಾಗಿದ್ದ ಸುಪ್ರಸಿದ್ಧ ಮ್ಯೂಸಿಯಂ ಆಫ್ ವರ್ಟಿಬ್ರೇಟ್ ಜುವಾಲಜಿ ಅಥವಾ ಕಶೇರುಕ ಪ್ರಾಣಿಗಳ ಸಂಗ್ರಹಾಲಯದಲ್ಲಿ ನನ್ನನ್ನು ಸುತ್ತಾಡಿಸಿದ್ದರು. ಸಂಗ್ರಹಾಲಯಗಳು ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ರೀತಿ ಇರುವುದರಿಂದ ಕಶೇರುಕ ಸಂಗ್ರಹಾಲಯಕ್ಕಷ್ಟೇ ವಿಶಿಷ್ಟವಾದವುಗಳನ್ನಷ್ಟೇ ನೋಡಲೆಂದು ನನ್ನನ್ನು ಕರೆದೊಯ್ದರು. ಆತ ಅಚ್ಚುಕಟ್ಟಾಗಿ ಕಟ್ಟುಹಾಕಿದ್ದ ಸಂಗ್ರಹಾಲಯದ ಹಲವು ಸುಪ್ರಸಿದ್ಧ ಪ್ರಾಣಿ ವಿಜ್ಞಾನಿಗಳು ಕ್ಷೇತ್ರಾಧ್ಯಯನದ ವೇಳೆ ಕೈಬರಹದಲ್ಲಿ ದಾಖಲಿಸಿದ್ದ ಟಿಪ್ಪಣಿಗಳಿದ್ದ ಕಪಾಟಿನತ್ತ ನನ್ನನ್ನು ಕರೆದೊಯ್ದರು. ಪ್ರಸಿದ್ಧ ಪ್ರಕೃತಿ ವಿಜ್ಞಾನಿಗಳ ಕ್ಷೇತ್ರಾಧ್ಯಯನದ ಟಿಪ್ಪಣಿಗಳಷ್ಟು ಅವರ ಜೀವನ ಚರಿತ್ರೆಯಾಗಲಿ, ಆತ್ಮಚರಿತ್ರೆಯಾಗಲಿ ಅಥವಾ ಚಿತ್ರಗಳಾಗಲಿ ಪ್ರೇರಣೆ ನೀಡವು. ಈ ಟಿಪ್ಪಣಿಗಳು ಓದುಗರನ್ನು, ಪ್ರೇಕ್ಷಕರನ್ನು ಕಾಲಯಾನದಲ್ಲಿ ಕೊಂಡೊಯ್ದು ಆ ಶೋಧಗಳಲ್ಲಿ ತಾವು ಭಾಗಿಯೇನೋ ಎನ್ನುವಂತೆ ಮಾಡಿಬಿಡುತ್ತವೆ. ಹೀಗಾಗಿ ಈ ಬಗೆಯ ಜ್ಞಾನ ಸೃಷ್ಟಿಯನ್ನು ಈ ಸಂಗ್ರಹಾಲಯದ ನಿರ್ದೇಶಕರು ಮೆಚ್ಚಿಕೊಂಡಿದ್ದರಲ್ಲಿ ನನಗೆ ಅಚ್ಚರಿಯೇನೂ ತೋರಲಿಲ್ಲ. ಡೇವ್ರವರ ಬದುಕಿನ ತುಂಬಾ ಅಪಲೇಷಿಯಸ್ ಪರ್ವತಗಳು, ಅಮೆರಿಕೆಯ ಶಾಂತಸಾಗರದ ನೈಋತ್ಯ ಕರಾವಳಿ, ಗ್ವಾಟೆಮಾಲಾ, ಮೆಕ್ಸಿಕೋ ಮತ್ತು ಕ್ಯಾಲಿಫೋರ್ನಿಯಾಗಳಂತಹ ಪ್ರದೇಶಗಳಲ್ಲಿ ನಡೆಸಿದ ಉತ್ಕೃಷ್ಟ ಅಧ್ಯಯನಗಳೇ ತುಂಬಿವೆ. ಹಲವು ವರ್ಷಗಳ ಅನಂತರ 2011 ಮೈಕೇಲ್ ಆರ್ ಕ್ಯಾನ್ಫೀಲ್ಡ್ ಸಂಪಾದಿಸಿದ ಫೀಲ್ಡ್ ನೋಟ್ಸ್ ಆನ್ ಸೈನ್ಸ್ ಅಂಡ್ ನೇಚರ್, ಅಂದರೆ ವಿಜ್ಞಾನ ಹಾಗೂ ಪ್ರಕೃತಿಯ ಕುರಿತ ಟಿಪ್ಪಣಿಗಳು ಎನ್ನುವ ಸುಂದರ ಪುಸ್ತಕವನ್ನು ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಪ್ರಕಟಿಸಿತು. ಇದರ ಮುನ್ನುಡಿಯಲ್ಲಿ ಹಾರ್ವರ್ಡಿನ ಜೀವಿ ವಿಜ್ಞಾನಿ ಎಡ್ವರ್ಡ್ ಒ ವಿಲ್ಸನ್ ಹೀಗೆ ಬರೆದಿದ್ದಾರೆ: ಸ್ವರ್ಗ ಎಂಬುದೊಂದಿದ್ದು ಅದಕ್ಕೆ ನನಗೆ ಪ್ರವೇಶ ದೊರೆಯುವುದಾದರೆ ಆಗ ನಾನು ಅನಂತವಾದ ಜೀವಿ ಲೋಕದೊಳಗೆ ಅಡ್ಡಾಡುತ್ತಾ ಅಧ್ಯಯನ ಮಾಡುವ ಅವಕಾಶ ಸಿಗಲೆಂದು ಬೇಡಿಕೊಳ್ಳುವೆ. ನನ್ನ ಜೊತೆಗೆ ಮುಗಿಯದಷ್ಟು ನೋಟ್ ಪುಸ್ತಕಗಳನ್ನು ಹೊತ್ತೊಯ್ದು ಟಿಪ್ಪಣಿ ಬರೆದ ಅವುಗಳನ್ನು ಕಣಜೀವಿ ವಿಜ್ಞಾನಿಗಳು ಹಾಗೂ ಕೋಶಜ ವಿಜ್ಞಾನಿಗಳು ಎನ್ನುವ ಇದ್ದಲ್ಲೇ ಇರುವ ಸ್ಥಾವರ ಆತ್ಮಗಳಿಗೆ ಕಳಿಸುವೆ. ಜೊತೆಗೆ ಈ ಪುಸ್ತಕದಲ್ಲಿರುವ ಪ್ರಬಂಧಗಳ ಲೇಖಕರಾದಂತಹ ಹಲವು ದಯಾವಂತ ಆತ್ಮಗಳನ್ನೂ ಭೇಟಿ ಮಾಡುವೆ ಎಂದು ಬರೆದಿದ್ದಾನೆ. ಅನಂತರ ನಾನು ಡೇವರನ್ನು ಭೇಟಿಯಾಗಿದ್ದು 2007 ಅಮೆರಿಕೆಯ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ನ ಸಭೆಯಲ್ಲಿ. ಸಭೆ ಮುಗಿದ ನಂತರ ಸದಾ ಸರಳ, ಸದಾ ಸಜ್ಜನನಾದ ಡೇವ್ ನನ್ನನ್ನು ಒಂದು ಪಕ್ಕ ಕರೆದುಕೊಂಡು ಹೋಗಿ, ನಿಮಗೆ ನನ್ನ ನೆನಪು ಇಲ್ಲದಿರಬಹುದು, ಆದರೆ ನನಗೆ ನೀವು ಹಲವು ವರ್ಷಗಳ ಹಿಂದೆ ಬರ್ಕ್ಲಿಗೆ ಬಂದಿದ್ದು, ಭಾಷಣ ಮಾಡಿದ್ದು ನೆನಪಿದೆ ಎಂದರು. ಡೇವಿಡ್ ವೇಕ್ ನನ್ನು ಮರೆಯಲು ಸಾಧ್ಯವೇ? ಡೇವಿಡ್ ವೇಕ್ ನನ್ನು ಮರೆಯಲು ಸಾಧ್ಯವೇ? ಅಷ್ಟರ ವೇಳೆಗೆ ಸಲಮಾಂಡ್ರುಗಳ ಬಗ್ಗೆ ಆತ ನಡೆಸಿದ ಅಧ್ಯಯನಗಳ ಪರಿಚಯ

ನನಗೆ ಆಗಿತ್ತು. ಡೇವ್ 1971 1998 ಮ್ಯೂಸಿಯಂನ ನಿರ್ದೇಶಕರಾಗಿದ್ದರು. ಆತನಿಗೆ ಸಂಗ್ರಹಾಲಯವೆನ್ನುವುದು ಪ್ರಾಣಿ ವರ್ಗೀಕರಣ ತಜ್ಞರು ಇದು ಎ ಪ್ರಭೇದ ಇದು ಬಿ ಪ್ರಭೇದ ಎಂದು ವಿಂಗಡಿಸುವ ಸ್ಥಳವಾಗಿರಲಿಲ್ಲ. ಅಲ್ಲಿದ್ದ ಪ್ರಾಣಿ ಅವಶೇಷಗಳ ಸಂಗ್ರಹವನ್ನು ಈತ ವಿಕಾಸ ಹೇಗೆ ಆಗುತ್ತದೆ ಎಂಬುದನ್ನು ಹಾಗೂ ಕಾಲಾಂತರದಲ್ಲಿ ಜೈವಿಕ ವೈವಿಧ್ಯ ಹೇಗೆ ಬೆಳೆಯುತ್ತದೆ ಎನ್ನುವುದನ್ನು ತಿಳಿಯುವ ಸ್ಥಾನವಾಗಿತ್ತು ಎಂದು ಮ್ಯೂಸಿಯಂನ ಇಂದಿನ ನಿರ್ದೇಶಕರಾದ ಮೈಕೆಲ್ ನಾಕ್ಮನ್ ಹೇಳಿದ್ದಾಗಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಪ್ರಕಟಿಸಿದ ಶ್ರದ್ಧಾಂಜಲಿಯಲ್ಲಿ ರಿಚರ್ಡ್ ಸ್ಯಾಂಡೋಮೀರ್ ಬರೆದಿದ್ದಾರೆ. ಪ್ರಭೇದಗಳ ಮೂಲ ಹುಟ್ಟು. ಡೇವ್ 144 ಹೊಸ ಸಲಮಾಂಡರ್ ಪ್ರಭೇದಗಳನ್ನು ಗುರುತಿಸಿ ಹೆಸರಿಟ್ಟಿದ್ದಾರೆ. ಹಲ್ಲಿಗಳಂತೆಯೇ ಕಾಣುವ ಸಲಮಾಂಡರ್ಗಳು ಉಭಯ ಜೀವಿಗಳು. ಇವುಗಳನ್ನು ದಾಖಲಿಸಿ ಲೆಕ್ಕ ಹಾಕಿ ಮಾದರಿಗಳನ್ನು ಸಂಗ್ರಹಿಸಲು ಡೇವರಿಗೆ ಪ್ರೇರಣೆ ಅವುಗಳ ತೋರುರೂಪ ಅಥವಾ ಅಂಗರಚನೆ ಅಲ್ಲ, ಅವುಗಳ ಚಲನಶೀಲ ವಿಕಾಸ. ಡೇವ್ ವಿಕಾಸ ವಿಜ್ಞಾನದಲ್ಲಿ ಅತ್ಯಂತ ಕ್ಲಿಷ್ಟವಾದ ಪ್ರಭೇದಗಳ ಹುಟ್ಟು ಎನ್ನುವ ಸಮಸ್ಯೆಯನ್ನೇ ಅಧ್ಯಯನಕ್ಕೆ ಆರಿಸಿಕೊಂಡಿದ್ದರು. ಪ್ರಭೇದಗಳೆಂದರೇನು? ಅವು ಹೇಗೆ ಉಂಟಾಗುತ್ತವೆ? ಸ್ಪೀಶಿಯೇಷನ್ ಅಥವಾ ಪ್ರಭೇದೀಕರಣ ಎಂದು ವಿಜ್ಞಾನಿಗಳು ತಾಂತ್ರಿಕವಾಗಿ ಹೆಸರಿಸುವ ಪ್ರಭೇದಗಳ ಸೃಷ್ಟಿ ಹೇಗೆ ಆಗುತ್ತದೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಡೇವ್ ಮತ್ತು ಸಂಗಡಿಗರು ಎಂಸ್ಯಾಟಿನ ಸಂಕೀರ್ಣ ಎನ್ನುವ ಸಲಮಾಂಡರಿನ ಗುಂಪನ್ನು ಅಧ್ಯಯನ ಮಾಡುವ ಮೂಲಕ ತಿಳಿಯಲು ಪ್ರಯತ್ನಿಸಿದ್ದರು. ಸಂಕೀರ್ಣ ಎನ್ನುವ ಪದವನ್ನು ಬಳಸುವುದೇಕೆಂದರೆ ಈ ಗುಂಪು ಒಂದೇ ಪ್ರಭೇದವೋ ಅಥವಾ ಹಲವಾರು ಪ್ರಭೇದಗಳೋ ಎನ್ನುವುದು ಸ್ಪಷ್ಟವಾಗಿಲ್ಲ. ಪ್ರಭೇದ ಎನ್ನುವುದನ್ನು ಹಲವು ಬಗೆಯಲ್ಲಿ ವಿವರಿಸಬಹುದು. ವಿಕಾಸ ವಿಜ್ಞಾನಿಗೆ ಒಪ್ಪುವ ಅತ್ಯುತ್ತಮ ವಿವರಣೆ ಎಂದರೆ ಜೈವಿಕ ಪ್ರಭೇದದ ಪರಿಕಲ್ಪನೆ. ಸರಳವಾಗಿ ಹೇಳುವುದಾದರೆ, ಎರಡು ಜೀವಿಗಳು ತಮ್ಮೊಳಗೆ ಸಂತಾನಾಭಿವೃದ್ಧಿ ಮಾಡಿ ಫಲವತ್ತಾದ ಸಂತಾನಗಳನ್ನು ಹುಟ್ಟಿಸಿದರೆ ಅವನ್ನು ಒಂದೇ ಪ್ರಭೇದದ ಜೀವಿಗಳು ಎಂದು ಹೇಳಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ಎರಡು ಜೀವಿಗಳು ತಮ್ಮೊಳಗೆ ಕೂಡಿ ಫಲವತ್ತಾದ ಸಂತಾನಗಳನ್ನು ಉತ್ಪತ್ತಿ ಮಾಡದೇ ಇದ್ದರೆ ಅವನ್ನು ಬೇರೆ ಬೇರೆ ಪ್ರಭೇದಗಳಿಗೆ ಸೇರಿದವು ಎಂದು ಪರಿಗಣಿಸಬಹುದು. ದುರದೃಷ್ಟವಶಾತ್ ವಿಕಾಸವಾದದ ದೃಷ್ಟಿಯಲ್ಲಿ ಉತ್ತಮವೆನಿಸಿದ ಈ ವಿವರಣೆಯನ್ನು ಪ್ರಾಯೋಗಿಕವಾಗಿ ಬಳಸುವುದು ಕಷ್ಟ. ಅದೃಷ್ಟವಶಾತ್ ತಮ್ಮೊಳಗೆ ಸಂತಾನಾಭಿವೃದ್ಧಿ ಮಾಡುವ ಜೀವಿಗಳು ಸಾಮಾನ್ಯವಾಗಿ ಒಂದೇ ತೆರನಾಗಿ ಕಾಣುತ್ತವೆ. ಹಾಗೆಯೇ ತಮ್ಮೊಳಗೆ ಕೂಡಿ ಸಂತಾನಾಭಿವೃದ್ಧಿ ಮಾಡಲಾಗದವು ಸ್ವಲ್ಪ ಬೇರೆ ಬೇರೆಯಾಗಿಯೇ ಕಾಣುತ್ತವೆ. ಹೀಗಾಗಿ ಪ್ರಾಣಿ ವರ್ಗೀಕರಣ ತಜ್ಞರು ಪ್ರಭೇದಗಳ ಜೈವಿಕ ವಿವರಣೆಯನ್ನು ಕೈಬಿಟ್ಟು ಜೀವಿಗಳನ್ನು ಅವುಗಳು ಕಾಣುವ ಬಗೆಗೆ ಅನುಗುಣವಾಗಿ ವಿಂಗಡಿಸಿಬಿಡುತ್ತಾರೆ. ಹೀಗೆ ಪ್ರಭೇದಗಳನ್ನು ಅವುಗಳ ದೇಹಾಕಾರವನ್ನು ಅನುಸರಿಸಿ ವಿಂಗಡಿಸುವುದರಲ್ಲಿ ಎರಡು ಸಮಸ್ಯೆಗಳು ತೋರುತ್ತವೆ. ಮೊದಲನೆಯದಾಗಿ, ಈ ತೋರುರೂಪದ ವಿವರಣೆ ಜೈವಿಕ ವಿವರಣೆಯೊಂದಿಗೆ ಹೊಂದುವುದಿಲ್ಲ. ಅಂದರೆ ಒಂದೇ ತೆರನಾಗಿ ಕಾಣುವ ಜೀವಿಗಳು ಕೆಲವೊಮ್ಮೆ ತಮ್ಮೊಳಗೆ ಸಂತಾನಾಭಿವೃದ್ಧಿ ಮಾಡದೇ ಹೋಗಬಹುದು. ಹಾಗೆಯೇ ವಿಭಿನ್ನವಾಗಿ ಕಾಣುವ ಜೀವಿಗಳು ಕೆಲವೊಮ್ಮೆ ತಮ್ಮೊಳಗೆ ಸಂತಾನ ಹುಟ್ಟಿಸಬಹುದು. ಇದಕ್ಕಿಂತಲೂ ಗಂಭೀರವಾದ ಸಮಸ್ಯೆ ಏನೆಂದರೆ, ದೈಹಿಕ ರೂಪವನ್ನು ಆಧರಿಸಿ ಮಾಡಿದ ಪ್ರಭೇದದ ವಿವರಣೆ ವಿಕಾಸವೆನ್ನುವುದು ಅವಿರತವಾಗಿ ಒಂದು ಪ್ರಭೇದ ಇನ್ನೊಂದು ಪ್ರಭೇದವಾಗುತ್ತದೆ ಎನ್ನುವ ಭಾವನೆ ಕೊಡುತ್ತದೆ. ವಾಸ್ತವದಲ್ಲಿ ಚಾರ್ಲ್ಸ್ ಡಾರ್ವಿನ್ನರಿಗೆ ಅರಿವಾಗಿದ್ದಂತೆ ವಿಕಾಸ ಎನ್ನುವುದು ನಿಧಾನವಾಗಿ ಅವಿರತವಾಗಿ ನಡೆಯುವ ಪ್ರಕ್ರಿಯೆ. ಎರಡು ಪ್ರಭೇದಗಳ ನಡುವೆ ಇರುವ ತೋರುರೂಪಗಳು ಸಾಮಾನ್ಯವಾಗಿ ಅಳಿದು ಹೋಗಿ ವಿಕಾಸದ ಆರಂಭ ಹಾಗೂ ಕೊನೆಯಲ್ಲಿ ಕಾಣಿಸುವ ಜೀವಿಗಳಷ್ಟೇ ಉಳಿದುಕೊಳ್ಳುವುದರಿಂದ ವಿಕಾಸವು ವಿರತವೆನಿಸುತ್ತದೆ. ವಿಕಾಸವು ಹೀಗೆ ವಿರತವಾಗಿರುವುದು ಮಧ್ಯಮ ರೂಪಗಳು ಕಾಣೆಯಾಗಿರುವುದರಿಂದಲೂ ಸಾಕಷ್ಟು ತಪ್ಪು ತಿಳುವಳಿಕೆಗಳಿಗೂ ವಿಕಾಸವೆನ್ನುವ ಕ್ರಿಯೆಯ ಬಗ್ಗೆ ಕೆಲವರ ನೈಜವಾದ ಹಾಗೂ ಹಲವರ ಕುತ್ಸಿತವಾದ ಅಪನಂಬಿಕೆಗೆ ಕಾರಣವಾಗಿವೆ. ಸಂಗ್ರಹಾಲಯದಲ್ಲಿ ವೇಕ್ರವರಿಗಿಂತ ಹಿಂದೆ ಇದ್ದ ರಾಬರ್ಟ್ ಸ್ಟೆಬಿನ್ಸ್ ಈ ಎನ್ಸಾಟಿನಾದ ವಿತರಣೆ ಹಾಗೂ ಅವುಗಳ ದೇಹ ರಚನೆಯಲ್ಲಿನ ವ್ಯತ್ಯಾಸಗಳ ಅಧ್ಯಯನಗಳ ಮೇಲೆ ಅದನ್ನು ಒಂದು ವರ್ತುಲ ಪ್ರಭೇದವೆಂದು ಪರಿಗಣಿಸಬೇಕೆಂದು ಹೇಳಿದ್ದರು. ಇದು ವಿವಾದವನ್ನು ಉಂಟು ಮಾಡಿತ್ತು. ಕೇವಲ ಎನ್ಸಾಟಿನ ಮಾತ್ರವಲ್ಲ, ಯಾವುದೇ ಪ್ರಭೇದದಲ್ಲಿಯೂ ನಿಜ ಜೀವನದಲ್ಲಿ ಕಾಣುವ ಬದಲಾವಣೆಗಳ ಸ್ವರೂಪ ವರ್ತುಲ ಪ್ರಭೇದವೆಂದು ನಾವು ಊಹಿಸಿಕೊಂಡು ವಿವರಿಸುವಷ್ಟು ಸ್ಪಷ್ಟವಾಗಿಯೂ ಸರಳವಾಗಿಯೂ ಇರುವುದಿಲ್ಲ. ಪ್ರಭೇದವು ವಿಸ್ತರಿಸುತ್ತಿರುವ ಪ್ರದೇಶದಲ್ಲಿ ಕೆಲವೆಡೆಯಲ್ಲಿ ಮಾತ್ರವೇ ಅದು ಅಳಿದು ಹೋಗಿರಬಹುದು. ಕೆಲವು ಜೀವಿಗಳು ಮುಂದೆ ವಿಸ್ತರಿಸುವ ಬದಲಿಗೆ ಮರಳಿ ಹಿಂದೆ ಬಂದಿರಲೂಬಹುದು. ಇನ್ನೂ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಕೆಲವು ಜೀವಿಗಳು ಅಡ್ಡಿಗಳನ್ನು ನೇರವಾಗಿ ದಾಟಿ ಹೋದ ಉದಾಹರಣೆಗಳೂ ಇವೆ. ಆದ್ದರಿಂದ ಯಾವುದೇ ಪ್ರಭೇದವನ್ನು ವರ್ತುಲ ಪ್ರಭೇದವೆಂದು ಘೋಷಿಸುವ ಮುನ್ನ ದೊರೆತ ಪುರಾವೆಗಳನ್ನೆಲ್ಲ ಸಾಕಷ್ಟು ವಿವೇಚನೆ ಹಾಗೂ ಅರಿವಿನಿಂದ ವಿಶ್ಲೇಷಿಸಬೇಕಾಗುತ್ತದೆ. ಡೇವಿಡ್ ವೇಕ್ರವರ ಶ್ರೇಯ ಇದುವೆ. ಅವರ

ಸಲಮಂಡರ್ಗಳು ಈ ಎಲ್ಲ ಕೋಟಲೆಗಳನ್ನು ಎದುರಿಟ್ಟಿದ್ದವು. ಎನ್ಸಾಟಿನ ಕುಲಕ್ಕೆ ಸೇರಿದ ಈ ಸಲಮಂಡರ್ಗಳು ಕ್ಯಾಲಿಫೋರ್ನಿಯಾದಲ್ಲಿರುವ ಸೆಂಟ್ರಲ್ ವ್ಯಾಲಿ ಎನ್ನುವ ಕಣಿವೆಯ ಸುತ್ತಲೂ ಹರಡಿಕೊಂಡಿವೆ. ಓಲಾಹಿ ಎಂದು ಕರೆಯುವ ಒಂದು ಸ್ಥಳದಲ್ಲಿ ದೇಹದ ಆಕಾರದಲ್ಲಿ ಸುಸ್ಪಷ್ಟವಾದ ವ್ಯತ್ಯಾಸಗಳಿರುವ ಇದರ ಎರಡು ಪ್ರಭೇದಗಳನ್ನು ನೋಡಬಹುದು. ಇವನ್ನು ಎನ್ಸಾಟಿನ ಎಸ್ಟೋನ್ಸೈ ಮತ್ತು ಎನ್ಸಾಟಿನ ಕ್ಲಾಬೆರಿ ಎಂದು ಗುರುತಿಸಿದ್ದಾರೆ. ಎರಡೂ ಒಂದೇ ಕಡೆ ಇದ್ದರೂ ಇವು ಒಂದಿನದರ ಜೊತೆ ಕೂಡಿ ಸಂತಾನಾಭಿವೃದ್ಧಿ ಮಾಡುವುದಿಲ್ಲ. ಆದರೆ ಕುದುರೆಯ ಲಾಳದಂತಹ ಅರೆ ವರ್ತುಲಾಕಾರದ ಹಾದಿಗುಂಟ ಹಲವು ಮಧ್ಯಮ ದೇಹದ ಆಕಾರ ಇರುವ ಜೀವಿಗಳನ್ನು ಕಾಣಬಹುದು. ಇವು ತಮ್ತಮ್ಮೊಳಗೆ ಸಂತಾನಾಭಿವೃದ್ಧಿಯನ್ನು ಮಾಡುತ್ತವೆ. ಎನ್ಸಾಟಿನ ಸಂಕೀರ್ಣದಲ್ಲಿ ಭೌಗೋಳಿಕವಾಗಿ ಹಾಗೂ ಅನುವಂಶೀಯವಾಗಿ ವಿಶಿಷ್ಟವಾದ ಹಲವಾರು ಅಂಶಗಳನ್ನು ಪ್ರಭೇದದ ಸ್ತರದಲ್ಲಿ ಕಾಣಬಹುದು. ಈ ಸಂಕೀರ್ಣವು ಪುರಾತನ ಕುಲವಾಗಿದ್ದು ನೆಲೆಗಳ ಸಂಕೋಚನ, ಪ್ರತ್ಯೇಕತೆ, ವೈವಿಧ್ಯತೆ ಹಾಗೂ ಪುನಃ ಸಂಪರ್ಕದ ಜೊತೆಗೆ ವಿಸ್ತರಣೆ ಆಗಿದೆಯೆನ್ನುವುದನ್ನು ತೋರಿಸುವ ಮಾಹಿತಿಯನ್ನು ಡೇವ್ ಕಲೆ ಹಾಕಿದ್ದರು. ಈ ಮಾಹಿತಿಯಿಂದಾಗಿ ಹಲವರು ಇದನ್ನು ವರ್ತುಲ ಪ್ರಭೇದ ಎನ್ನುವುದನ್ನು ಬಿಟ್ಟು ಎನ್ಸಾಟಿನಾದ ಹಲವು ವಿಶಿಷ್ಟ ಪ್ರಭೇದಗಳಿವೆ ಎಂದೇ ಪರಿಗಣಿಸಿ ಬಿಡುವಂತಾಯಿತು. ಆರಂಭದಲ್ಲಿ ಕೈಗೊಂಡ ತೀರ್ಮಾನಗಳನ್ನು ವಿರೋಧಿಸುವಂತಹ ಹೊಸ ಮಾಹಿತಿ ಸಿಕ್ಕಾಗ ಅದನ್ನು ಒಪ್ಪಿಕೊಂಡ ಡೇವ್ ಅದರಿಂದ ಹೊಸತನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದರು ಎಂದು ಅವರ ವಿದ್ಯಾರ್ಥಿಗಳು ನೆನಪಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಒಂದು ಪರಿಕಲ್ಪನೆಗೆ ಅಂಟಿಕೊಂಡು ಮಾಹಿತಿ ಅಥವಾ ದತ್ತಾಂಶಗಳ ಬೆಲೆಯನ್ನು ಮರೆಯಬಾರದು ಎನ್ನುವುದಕ್ಕೆ ಆತ ಸ್ವಯಂ ಮಾದರಿಯಾಗಿದ್ದರು. ಡೇವ್ ಯಾವಾಗಲೂ ಕಲ್ಪನೆಗಳು ಅಗ್ಗ, ದತ್ತಾಂಶಗಳು ಬೆಲೆಯುಳ್ಳವು ಎನ್ನುತ್ತಿದ್ದರು. ವೇರ್ಫೋರ್ ಅಂಡ್ ವಿಥರ್ ದಿ ರಿಂಗ್ ಸ್ಪೀಶೀಸ್, ವರ್ತುಲ ಪ್ರಭೇದ ಎಂದರೇನು, ಎಲ್ಲಿವೆ ಎನ್ನುವ ಪ್ರಬಂಧದಲ್ಲಿ ಡೇವಿಡ್ ವೇಕ್ ಮತ್ತು ಅವರ ಪಿಎಚ್ಡಿ ವಿದ್ಯಾರ್ಥಿನಿ ಶಾನ್ ಕುಚ್ತಾ ಹೀಗೆ ಬರೆದಿದ್ದಾರೆ. ವಿಕಾಸ ಪ್ರಕ್ರಿಯೆಯನ್ನು ವಿವರಿಸುವ ಎಲ್ಲ ಮಾದರಿಗಳಂತೆಯೇ ವರ್ತುಲ ಪ್ರಭೇದದ ಪರಿಕಲ್ಪನೆಯೂ ಕೂಡ ಒಂದು ಸರಳೀಕರಣವೇ. ಆದರ್ಶವೆನಿಸುವ ವರ್ತುಲ ಪ್ರಭೇದವಿನ್ನೂ ಪತ್ತೆಯಾಗಿಲ್ಲ. ವರ್ತುಲ ಪ್ರಭೇದದ ಪ್ರಮುಖ ಸ್ವರೂಪಗಳೇನೆಂದರೆ ಜೀವಿಗಳ ಭೌಗೋಳಿಕ ಚರಿತ್ರೆಯಿಂದಾಗಿ ವರ್ತುಲಾಕಾರದಲ್ಲಿ ವಿತರಣೆಯಾಗಿರುವ ಹಾಗೂ ಪ್ರಜನನದಲ್ಲಿ ಪ್ರತ್ಯೇಕವಾಗಿ ಬಿಟ್ಟ ಒಂದು ಪ್ರಭೇದ. ಇದನ್ನು ಒಂದೇ ಪ್ರಭೇದದ ಸಂಕೀರ್ಣವೆಂದೋ ಹಲವು ಪ್ರಭೇದಗಳೆಂದೋ ಹೆಸರಿಸಿದ ಮಾತ್ರಕ್ಕೆ ಈ ವಿಕಾಸದ ಪ್ರಕ್ರಿಯೆ ಬದಲಾಗುವುದಿಲ್ಲ. ಹಾಗೆಯೇ ವರ್ತುಲ ಪ್ರಭೇದಗಳಲ್ಲಿ ಕಾಣುವ ದೈಹಿಕ ವ್ಯತ್ಯಾಸಗಳು ನೀಡುವ ಅರಿವು ಹೊಸ ಹೆಸರಿನಿಂದ ವಿಂಗಡಿಸಿದ ಕೂಡಲೇ ಮರೆಯಾಗುವುದಿಲ್ಲ. ರಿಚರ್ಡ್ ಡಾಕಿನ್ಸ್ ಬರೆದ ದಿ ಆನ್ಸೆಸ್ಟರ್ಸ್ ಟೇಲ್, ಪಿಲಿಗ್ರಿಮೇಜ್ ಟು ದಿ ಡಾನ್ ಆಫ್ ಲೈಫ್, ಅಂದರೆ ಪೂರ್ವಜರ ಕಥೆ, ಜೀವದ ಉಗಮದವರೆಗಿನ ತೀರ್ಥಯಾತ್ರೆ ಎನ್ನುವ ಪುಸ್ತಕದಲ್ಲಿ ಇರುವ ದಿ ಸಲಮಾಂಡರ್ ಸ್ಟೇಲ್ ಎನ್ನುವ ಅಧ್ಯಾಯದಲ್ಲಿ ಈ ವರ್ತುಲ ಪ್ರಭೇದದ ಪರಿಕಲ್ಪನೆಯ ಬಗ್ಗೆ ಅದ್ಭುತವಾದೊಂದು ವಿಶ್ಲೇಷಣೆ ಇದೆ. 800 ಪುಟಗಳ ಈ ದೊಡ್ಡ ಹೊತ್ತಿಗೆ ಮೊದಲಿನಿಂದ ಕೊನೆಯವರೆಗೂ ಓದಬೇಕಾದಂಥದ್ದು. ಇದರಲ್ಲಿ ಡಾಕಿನ್ಸ್ ಬಲು ಜಾಣತನದಿಂದ ಈ ವರ್ತುಲ ಪ್ರಭೇದವೆನ್ನುವುದು ಎಲ್ಲ ಜೀವಿಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಸಂಭವಿಸುತ್ತದೆ ಎಂದು ಮೊದಲು ವಾದಿಸಿ ಅನಂತರ ತನ್ನ ವಾದದ ಈ ಗಂಭೀರ ಪರಿಣಾಮವೇನೆಂದು ಚಿಂತಿಸುವಂತೆ ಪ್ರೇರೇಪಿಸಿದ್ದಾನೆ. ಮನುಷ್ಯರು, ಚಿಂಪಾಂಜಿಗಳು ಒಂದು ವರ್ತುಲ ಪ್ರಭೇದವೆಂದುಕೊಳ್ಳಿ, ಇದು ಅಸಂಭಾವ್ಯವೇನಲ್ಲ. ರಿಫ್ಟ್ ಕಣಿವೆಯ ಒಂದು ಬದಿಯಲ್ಲಿ ಹೀಗೆ, ಇನ್ನೊಂದು ಬದಿಯಲ್ಲಿ ಹಾಗೆ ವಿಕಾಸ ನಡೆದಿರಬಹುದು. ಕೊನೆಗೆ ಈ ವರ್ತುಲದ ದಕ್ಷಿಣ ತುದಿಯಲ್ಲಿ ಸ್ಪಷ್ಟವಾಗಿ ಎರಡು ಪ್ರಭೇದಗಳು ಉಂಟಾಗಿರಬಹುದು. ಆದರೆ ಈ ಕಡೆಯಿಂದ ಆ ಕಡೆಗೆ ಹಾಗೂ ಆ ಕಡೆಯಿಂದ ಈ ಕಡೆಗೆ ಎರಡೂ ಬದಿಯಲ್ಲಿಯೂ ಅಸ್ಪಷ್ಟ ವ್ಯತ್ಯಾಸವಿರುವ ಮಧ್ಯಂತರ ಜೀವಿಗಳು ಇರಬಹುದು. ಹೀಗಾಗಿದ್ದರೆ ಅದು ಬೇರೆ ಜೀವಿಗಳ ಬಗ್ಗೆ ನಮ್ಮ ಹಾವಭಾವಗಳ ಮೇಲೆ ಏನು ಪ್ರಭಾವ ಬೀರಬಹುದು ಎಂದು ಪ್ರಶ್ನಿಸಿದ್ದಾನೆ. ಮರೆಯಾಗುತ್ತಿರುವ ಉಭಯ ಜೀವಿಗಳು. ಜಗತ್ತಿನಾದ್ಯಂತ ಉಭಯ ಜೀವಿಗಳಿಗೆ ಅಳಿವು ಉಳಿವಿನ ಸಂಕಟ ಎದುರಾಗಿದೆ ಎನ್ನುವುದು ಜನಮನದಲ್ಲಿ ಹೊಕ್ಕಿದ್ದು 1994 ಇಸವಿಯಲ್ಲಿ. ಇದರ ಶ್ರೇಯದ ಬಹುಪಾಲು ಕ್ಯಾಥರಿನ್ ಫಿಲಿಪ್ಸ್ ಎನ್ನುವ ಪತ್ರಕರ್ತೆಗೆ ಸೇರಬೇಕು. ಈಕೆ ಟ್ರ್ಯಾಕಿಂಗ್ ದಿ ವ್ಯಾನಿಶಿಂಗ್ ಫ್ರಾಕ್ಸ್, ಎನ್ ಇಕಾಲಾಜಿಕಲ್ ಮಿಸ್ಟರಿ, ಅಂದರೆ ಪರಿಸರದ ಒಂದು ನಿಗೂಢ ಮರೆಯಾಗುತ್ತಿರುವ ಕಪ್ ಎಂಬರ್ಥ ಬರುವ ಪುಸ್ತಕವನ್ನು ಬರೆದಿದ್ದಳು. ಇದನ್ನು ಒಂದು ಪತ್ತೆದಾರಿ ಕಾದಂಬರಿ ಎನ್ನಬಹುದು. ಆಕೆಯ ಗುರಿ ಕಪ್ಪೆಗಳನ್ನು ಕೊಂದವರು ಯಾರು ಎಂದು ಕಂಡುಹಿಡಿಯುವುದಾಗಿತ್ತು. ಅಲ್ಲ, ಒಬ್ಬ ಪತ್ರಕರ್ತೆಯಿಂದ ಇದು ಸಾಧ್ಯವೇ? ಆಕೆ ತನಗೆ ಸಿಕ್ಕದ್ದನ್ನೆಲ್ಲ ಓದಿಕೊಂಡದ್ದಷ್ಟೇ ಅಲ್ಲ, ಕಪ್ಪೆಗಳ ಸಂಶೋಧಕರು ಕ್ಷೇತ್ರಾಧ್ಯಯನಕ್ಕೆ ಹೋದಾಗ ತಾನೂ ಜೊತೆಗೆ ಹೋದಳು. ಅವರ ಶೋಧದ ಕಾರ್ಯವನ್ನು ಸದ್ದಿಲ್ಲದೆಯೇ ಗಮನಿಸಿದಳು. ವಿಜ್ಞಾನಿಗಳ ವ್ಯಕ್ತಿತ್ವದ ಬಗ್ಗೆ ಚಿಂತಿಸಿದಳು ಹಾಗೂ ಅವರಿಗೇಕೆ ಕಪ್ಪೆಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಎಂಬುದನ್ನೂ ಅರ್ಥ ಮಾಡಿಕೊಂಡಳು.
ವಿಜ್ಞಾನ ಲೇಖಕರು ಕೂಡ ಅರಿವನ್ನು ಸೃಷ್ಟಿಸಬಲ್ಲರು ಎನ್ನುವುದರ ಉದಾಹರಣೆ.

ಕಾರಣೆಯೋ ಎನ್ನುವಂತೆ. ಈ ಎಲ್ಲ ಅಂಶಗಳನ್ನು ಸ್ವಾರಸ್ಯಕರವಾಗಿ ಹೊಂದಿಸಿ ಆಗಿನ ವಿಜ್ಞಾನಿಗಳು ಸ್ವತಃ ಮಾಡುವುದಕ್ಕಿಂತಲೂ ಉತ್ತಮವಾಗಿ ಆಕೆಯ ಪುಸ್ತಕದ ಬೆನ್ನುಡಿಯೊಂದು ಹೀಗೆ ಹೇಳುತ್ತದೆ. 1991 ಪ್ರಪಂಚದ ಎಲ್ಲೆಡೆ ಇದ್ದ ಅಪಾಯದ ಕೂಗೊಂದನ್ನು ಕೇಳಿದರು. ಕ್ಯಾಲಿಫೋರ್ನಿಯಾ, ಕೊಲರಾಡೋ, ಯೂಮಿಂಗ್ ನಿಂದ ಬ್ರೆಜಿಲ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಜಪಾನಿನವರೆಗೆ ಎಲ್ಲೆಡೆ ಕಪ್ಪೆಗಳು ಗಾಬರಿಗೊಳಿಸುವಂತಹ ಸಂಖ್ಯೆಯಲ್ಲಿ ಮರೆಯಾಗುತ್ತಿದ್ದವು. ವಿಜ್ಞಾನಿಗಳಲ್ಲಿ ಈ ಅಪಾಯದ ಬಗ್ಗೆ ತಿಳಿಸಿ ಜಾಗೃತಿಯನ್ನು ಮೊದಲು ಮೂಡಿಸಿದವರಲ್ಲಿ ಡೇವಿಡ್ ವೇಕ್ ಕೂಡ ಒಬ್ಬರು. ಈತ 1970ರ ದಶಕದಲ್ಲಿಯೇ ಕಪ್ಪೆಗಳು ಮತ್ತು ಸೆಲಮಾಂಡರ್ಗಳು ಕಾಣೆಯಾಗುತ್ತಿದ್ದುದನ್ನು ಗಮನಿಸಿದ್ದರು. ಬಲು ಶೀಘ್ರವೇ ಡೇವ್ ಕಾಣೆಯಾಗುತ್ತಿರುವ ಕಪ್ಪೆಗಳ ಪರವಾದಿಯಾದರು. ಕ್ಯಾಥರಿನ್ ಫಿಲಿಪ್ಸ್ ಮಾತಿನಲ್ಲಿ ಹೇಳುವುದಾದರೆ, ಉಭಯ ಜೀವಿಗಳ ಅಳಿವಿನ ಸ್ಥಿತಿಗತಿಗಳನ್ನು ಗಮನಿಸಿ ಅದರ ಬಗ್ಗೆ ಏನಾದರೂ ಮಾಡಬೇಕೆಂದು ಚರ್ಚಿಸಲು ವಿಜ್ಞಾನಿಗಳ ಸಭೆ ಸಮಾವೇಶಗಳನ್ನು ಆಯೋಜಿಸತೊಡಗಿದ್ದರು. ಆಂಫಿಬಿಯಾ ವೆಬ್ ಎನ್ನುವ ಡಾಟಾಬೇಸ್ ಅಥವಾ ದತ್ತನಿಧಿಯನ್ನು ರೂಪಿಸುವುದರಲ್ಲಿ ಡೇವ್ ಪ್ರಮುಖ ಪಾತ್ರ ವಹಿಸಿದರು. ವಿಜ್ಞಾನಿಗಳಿಗೆ ಅರಿವನ್ನು ಮೂಡಿಸಿ ಉಭಯ ಜೀವಿಗಳನ್ನು ಸಂರಕ್ಷಿಸಲು ನೆರವಾಗುವ ಸಂಶೋಧನೆಗಳನ್ನು ಕೈಗೊಳ್ಳಲು ಬೇಕಾದ ಸುದ್ದಿ ಶೋಧಗಳನ್ನು ಈ ಡಾಟಾಬೇಸ್ ಸಂಗ್ರಹಿಸುತ್ತದೆ. ನೀವು ಉಭಯಜೀವಿ ಪ್ರಿಯರೋ ಅಲ್ಲವೋ, ತಜ್ಞರೋ ಅಲ್ಲವೋ, ಆದರೂ ಇಂಟರ್ನೆಟ್ನಲ್ಲಿ ಆಗಾಗ್ಗೆ ನೋಡಬೇಕಾದ ಜಾಲತಾಣ ಇದು. ಮೊನ್ನೆ June 17, 2021 ನಾನು ಈ ಆಂಫಿಬಿಯಾ ವೆಬ್ ಜಾಲತಾಣಕ್ಕೆ ಹೋಗಿದ್ದೆ. ಅದರ ಮೊದಲ ಪುಟದಲ್ಲಿಯೇ ವಾರದ ಪ್ರಭೇದ ಎನ್ನುವ ಶೀರ್ಷಿಕೆಯೊಂದಿಗೆ ರಾನಿಟೋಮೇಯ ವೆಂಟ್ರಿ ಮ್ಯಾಕ್ಯುಲೇಟಾ, ಅಮೆಜಾನಿನ ವಿಷಗಪ್ಪೆ ಎನ್ನುವ ಕಪ್ಪೆಯ ಸುಂದರ ಚಿತ್ರವಿತ್ತು. ಹೆಚ್ಚಿನ ವಿವರಗಳಿಗೆ ಕೊಂಡಿಯೂ ಇದ್ದವು. ಆ ಪುಟ ಇಂದಿನ ಉಭಯಜೀವಿ ಪ್ರಭೇದಗಳ ಸಂಖ್ಯೆ 8,350, 16 June 2021 ಎಂದು ದಾಖಲಿಸಿತ್ತು. ಡೇವ್ ಈ ಯೋಜನೆಯ ನಿರ್ದೇಶಕರಾಗಿ ತಮ್ಮ ನಿಧನವಾಗುವ ಕ್ಷಣದವರೆಗೂ ಮೇಲುಸ್ತವಾರಿ ಮಾಡಿದ್ದರು. ಆಂಫಿಬಿಯಾ ವೆಬ್ ತಾವು ಜಗತ್ತಿಗೆ ಉಳಿಸಿ ಹೋಗುವ ಆಸ್ತಿ ಎಂದು ಡೇವ್ ಪರಿಗಣಿಸಿದ್ದರು. ಇವುಗಳ ಪ್ರಭಾವವನ್ನು ಅಳೆಯುವುದು ಸುಲಭ. ಈ ಜಾಲತಾಣವನ್ನು ರೂಪಿಸಿದ ನಂತರದ 20 ವರ್ಷಗಳಲ್ಲಿ ನಮ್ಮ ಅರಿವಿಗೆ ಬಂದಿರುವ ಉಭಯ ಜೀವಿಗಳ ಸಂಖ್ಯೆ ದುಪ್ಪಟ್ಟಾಗಿದೆ. ಇಲ್ಲಿ ನಮ್ಮದೇ ನಾಡಿಗೆ ಸಂಬಂಧಿಸಿದ ಸರ್ವೆಯೊಂದರ ಕುರಿತು ವಿಷಯಾಂತರ ಮಾಡಲೇಬೇಕಿದೆ. ಭಾರತದಲ್ಲಿರುವ ಪಶ್ಚಿಮ ಘಟ್ಟಗಳು ಉಭಯ ಜೀವಿಗಳ ವೈವಿಧ್ಯತೆಯ ಆಗರವೆಂದು ಹೇಳಲಾಗುತ್ತದೆ. ಇಲ್ಲಿ ಹಲವು ಪ್ರಭೇದಗಳು ಪತ್ತೆಯಾಗಲೆಂದೇ ಕಾಯುತ್ತಿರಬಹುದು. ಕೆಲವು ಪುನಃ ಪತ್ತೆಯಾಗಬೇಕಿದೆ. ಹೀಗಾಗಿ ಈ ಜೈವಿಕ ನಿಧಿಯ ಪುನಃಶೋಧ, ಪುನಃ ಪತ್ತೆ ಹಾಗೂ ಪುನಃ ಪರೀಕ್ಷೆಯಂತಹ ಕಾರ್ಯಗಳು ಸಫಲವಾಗಬೇಕಾದರೆ ಜನತೆ ಹಾಗೂ ಆಸಕ್ತ ವಿದ್ಯಾರ್ಥಿಗಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವುದು ಅವಶ್ಯಕ ಹಾಗೂ ಒಂದು ಸವಾಲು. ಭಾರತದಲ್ಲಿನ ಹಲವು ಯುವ ವಿಜ್ಞಾನಿಗಳು ಈ ಸವಾಲನ್ನು ಎದುರಿಸಲು ಹೊರಟಿದ್ದಾರೆ ಎನ್ನುವುದು ಖುಷಿಯ ವಿಷಯ. ಇವರು 2001ರಿಂದ 2021ರ ಅವಧಿಯಲ್ಲಿ ವರ್ಷಕ್ಕೆ 11 ಎನ್ನುವಂತೆ ಒಟ್ಟು 223 ಹೊಸ ಉಭಯ ಜೀವಿಗಳ ಪ್ರಭೇದಗಳನ್ನು ಪತ್ತೆ ಮಾಡಿದ್ದಾರೆ. ಇದು ಭಾರತದಲ್ಲಿ ನಮಗೆ ಗೊತ್ತಿರುವ ಒಟ್ಟಾರೆ ಉಭಯ ಜೀವಿಗಳ ಸಂಖ್ಯೆಯ ಶೇಕಡ 48%. ಕಪ್ಪೆಗಳ ಶೋಧವಷ್ಟೇ ಅಲ್ಲ, ಎಲ್ಲ ಹೊಸ ಪ್ರಭೇದಗಳ ಶೋಧವನ್ನು ಭಾರತೀಯ ಸುದ್ದಿ ಮಾಧ್ಯಮಗಳು ಸಾಕಷ್ಟು ಆಸಕ್ತಿ ಹಾಗೂ ಸಂಭ್ರಮದಿಂದ ವರದಿ ಮಾಡುತ್ತವೆ ಎನ್ನುವುದು ಸಮಾಧಾನ ತರುವ ಸಂಗತಿ. ಹೊಸ ಪ್ರಭೇದಗಳ ಪತ್ತೆ ಎನ್ನುವುದನ್ನು ಅಂಚೆ ಚೀಟಿಯ ಸಂಗ್ರಹದಂತೆ ಪರಿಗಣಿಸುತ್ತಿದ್ದ ದಿನಗಳು ಇದಲ್ಲ. ಜನತೆಯ ಮನಸ್ಸಿನಲ್ಲಿ ಇಂತಹ ಬದಲಾವಣೆಯನ್ನು ತಂದ ಶ್ರೇಯವೆಲ್ಲವೂ ಮಿಂಚುವ ಪ್ರತಿಭೆಯ ಯುವ ಬರಹಗಾರರು ಅನೇಕರಿಗೆ ಸಲ್ಲಬೇಕು. ಹೀಗೆ ಕಪ್ಪೆಗಳು ಮತ್ತು ಉಭಯ ಜೀವಿಗಳ ಮೋಹ ಹತ್ತಿದ ಒಬ್ಬ ಯುವ ಭಾರತೀಯ ವಿಜ್ಞಾನಿಯ ಉದಾಹರಣೆಯನ್ನು ಇಲ್ಲಿ ಕೊಡುವೆ. ಕೆವಿ ಗುರುರಾಜ ತನ್ನನ್ನು ಉಭಯಜೀವಿ ತಜ್ಞ, ಇಂಗ್ಲಿಷ್ನಲ್ಲಿ ಬಟ್ರಾಕಾಲಜಿಸ್ಟ್ ಎಂದುಕೊಳ್ಳುವ ಈತ ಬೆಂಗಳೂರಿನ ಸೃಷ್ಟಿಕಲೆ, ವಿನ್ಯಾಸ ಹಾಗೂ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಕಪ್ಪೆ, ನೆಲಗಪ್ಪೆ ಹಾಗೂ ಸಲಮಾಂಡ್ರಗಳ ಬಗ್ಗೆ ಪಾಠ ಮಾಡುತ್ತಾರೆ. ಬಿಡುವಿನ ವೇಳೆಯಲ್ಲಿ ಗುರು ಪಶ್ಚಿಮ ಘಟ್ಟದಲ್ಲಿರುವ ರಾತ್ರಿ ಕಪ್ಪೆಗಳನ್ನು, ಕುಣಿಯುವ ಕಪ್ಪೆಗಳನ್ನು ಅಧ್ಯಯನ ಮಾಡುತ್ತಾರೆ. ಪಿಕ್ಟೋರಿಯಲ್ ಗೈಡ್ ಟು ಫ್ರಾಕ್ಸ್ ಅಂಡ್ ಟೋಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟದ ಕಪ್ಪೆಗಳು ಹಾಗೂ ನೆಲಗಪ್ಪೆಗಳ ಸಚಿತ್ರ ಕೈಪಿಡಿ ಎನ್ನುವ ಗುರುವಿನ ಮುಕ್ತ ಪುಸ್ತಕ ಈ ಉಭಯ ಜೀವಿಗಳ ಪ್ರಪಂಚಕ್ಕೆ ಆಹ್ವಾನ ನೀಡುವ ಪುಸ್ತಕ. ನಮ್ಮ ಬಲು ನಿಧಾನಗತಿಯ ಶಿಕ್ಷಣ ವ್ಯವಸ್ಥೆಗೆ ಇವರು ನಡೆಸುವ ಜನಜಾಗೃತಿಯ ಕಾರ್ಯಕ್ರಮಗಳು, ತರಬೇತಿ ಶಿಬಿರಗಳು ಒಂದು ಔಷಧಿ ಎನ್ನಬಹುದು. ವಿಷಯಾಂತರದಿಂದ ಹೊರಳೋಣ. ಡೇವಿಡ್ ವೇಕ್ನಂತಹ ವಿಕಾಸ ವಿಜ್ಞಾನಿಗಳ ಬದುಕು ಹಾಗೂ ಕಾರ್ಯಗಳನ್ನು ಚರಿತ್ರಕಾರರು ಹಾಗೂ ತತ್ವವಿಜ್ಞಾನಿಗಳು ಪರಿಶೀಲಿಸಲು ಆರಂಭಿಸಿದ್ದಾರೆ.

0: ಎನ್ನುವುದು ಸ್ವಾಗತಿಸಬೇಕಾದ ಸಂಗತಿ. 20ನೇ ಶತಮಾನದಲ್ಲಿ ನಾವು ಬಹಳಷ್ಟು ಕಣಜೀವಿ ವಿಜ್ಞಾನದಲ್ಲಿ ಹಾಗೂ ಸ್ವಲ್ಪ ಮಟ್ಟಿಗೆ ಕೋಶ ವಿಜ್ಞಾನದಲ್ಲಿ ಅಮೋಘವಾದ ತಾರ್ಕಿಕ ಹಾಗೂ ತಂತ್ರಜ್ಞಾನದ ತಿರುಳಿರುವ ಸಾಹಿತ್ಯವನ್ನು ಸೃಷ್ಟಿಸಿದ್ದೆವು. ಜೀವಿ ವಿಜ್ಞಾನದ ಮತ್ತೊಂದು ಅರ್ಧ ಬೃಹತ್ತಾದ ಕಣ್ಣಿಗೆ ಕಾಣುವ ಜೀವಿ ಜಗತ್ತಿಗೆ ಸಂಬಂಧಿಸಿದ್ದು, ಇಡೀ ಜೀವಿಗಳು, ಜೀವಿ ಸಮೂಹ ಹಾಗೂ ಜೀವಿ ಸಮುದಾಯಗಳತ್ತ ಕಣ್ಣು ಹಾಯಿಸುವ ಈ ಇನ್ನೊಂದು ಅರ್ಧದಲ್ಲಿ ಅನ್ವೇಷಿಸಬೇಕಾದದ್ದು ಬಹಳಷ್ಟಿದೆ. ಡೇವ್ ಮತ್ತು ಅವರ ಸಂಶೋಧನಾ ತಂತ್ರಗಳು ಡೇವಿಸ್ನಲ್ಲಿ ಇರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ತತ್ವಜ್ಞಾನ ವಿಭಾಗದ ಜೇಮ್ಸ್ ಗ್ರೀಸೇಮರ್ ನಂತವರ ಗಮನವನ್ನು ಸೆಳೆದಿದೆ. ಡೇವಿಡ್ ವೇಕರ್ ಅವರ ಕೊಡುಗೆಯನ್ನು ಅಮರವಾಗಿಸುವ ಇದು ಆರ್ಗಾನಿಸಮಲ್ ಬಯಾಲಜಿ ಎನ್ನುವ ಜೈವಿಕ ಸಂಘಟನೆಯ ವಿಜ್ಞಾನಕ್ಕೂ ಒಳಿತು ತರುವ ವಿಷಯ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ ಜೆಆರ್ ಮಂಜುನಾಥ. ಇದರ ಆಂಗ್ಲ ಮೂಲವನ್ನು ದಿ ವೈರ್ ಸೈನ್ಸ್ ಪತ್ರಿಕೆ ಪ್ರಕಟಿಸಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 25ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಲ್ಗಲ್ ಬ್ಲೂಮ್ ಅಥವಾ ಪಾಚಿ ಅರಳುವಿಕೆ ಅಥವಾ ಶೈವದ ಅರಳುವಿಕೆ ಯಾವುದೇ ಜಲ ಆಕಾರಕಗಳಲ್ಲಿ ಪಾಚಿಯ ಬೆಳವಣಿಗೆ ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು. ಇದು ಸಾಮಾನ್ಯವಾಗಿ ಅಧಿಕ ಪೌಷ್ಟಿಕಾಂಶವುಳ್ಳ ನೀರಿನಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ. ಪಾಚಿಯ ಅರಳು ಅಥವಾ ಬ್ಲೂಮ್ ಪೌಷ್ಟೀಕರಣದ ಸ್ಪಷ್ಟ ಸೂಚನೆ. ಪೌಷ್ಟೀಕರಣಕ್ಕೆ ಮುಖ್ಯ ಕಾರಣ ಕೃಷಿಯಲ್ಲಿಯ ರಾಸಾಯನಿಕ ಗೊಬ್ಬರದ ಅತಿಯಾದ ಬಳಕೆ. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ರಸಗೊಬ್ಬರಗಳನ್ನು ಬೆಳೆದಾಗ ಮಳೆಗಾಲದಲ್ಲಿ ಅಥವಾ ನೀರು ಹರಿಯುವ ಸಮಯದಲ್ಲಿ ಗೊಬ್ಬರವು ಹರಿದು ನೇರವಾಗಿ ಕೆರೆಗಳನ್ನು ಸೇರುತ್ತದೆ. ಅಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗುತ್ತವೆ. ಈ ಪೌಷ್ಟಿಕಾಂಶಗಳು ಅಂದರೆ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳು. ಈ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳು ನೀರಿನಲ್ಲಿ ಹೆಚ್ಚಾದಂತೆ ಪಾಚಿಯು ಸೊಂಪಾಗಿ ಬೆಳೆದು ನೀರಿನ ಮೇಲ್ಮೈಯನ್ನು ಸಂಪೂರ್ಣವಾಗಿ ಆಕ್ರಮಿಸಿ ಅದು ಹಸಿರು ಬಣ್ಣಕ್ಕೆ ತಿರುಗುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಸಿಟಿಗಳಲ್ಲಿರುವ ನಗರಗಳಲ್ಲಿರುವ ಕೆರೆಗಳಿಗೆ ಮಾನವ ನಿರ್ಮಿತ ಕಲುಷಿತ ನೀರು ಚರಂಡಿಗಳ ಮೂಲಕ ಹಳ್ಳಕೊಳ್ಳಗಳ ಮೂಲಕ ನೇರವಾಗಿ ಹರಿದು ಕೆರೆಗಳನ್ನು ಸೇರುತ್ತದೆ. ಸೊ ಹಾಗಾಗಿ ಕೆರೆಗಳಲ್ಲಿ ಈ ಪೌಷ್ಟಿಕಾಂಶಗಳು ಹೆಚ್ಚಾಗುತ್ತವೆ. ಪೌಷ್ಟಿಕಾಂಶಗಳು ಎಂದರೆ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳು. ಕೆಲವು ಸೋಪ್ಗಳಲ್ಲಿಯೂ ಸಹ ಫಾಸ್ಫೇಟ್ ಸೋಪ್ಗಳಿರುತ್ತವೆ. ಸೊ ಇಂಥ ಸಂದರ್ಭಗಳಲ್ಲಿ ಫಾಸ್ಫೇಟ್ ಮತ್ತು ನೈಟ್ರೇಟ್ಗಳು ಹೆಚ್ಚಾದಂತೆ ಅಲ್ಲಿ ಪಾಚಿಯು ಅತ್ಯಂತ ಹೆಚ್ಚಾಗಿ ಬೆಳೆಯುತ್ತದೆ. ಅದನ್ನು ಬ್ಲೂಮಿಂಗ್ ಅಥವಾ ಅರಳುವಿಕೆ ಎಂದು ಸಹ ನಾವು ಹೇಳಬಹುದು. ಈ ಆಲ್ಗೆಗಳು ಅತ್ಯಂತ ಹೆಚ್ಚು ಬೆಳೆದು ಕೆರೆಯ ತುಂಬ ಆವರಿಸಿದಾಗ ಕೆರೆಯ ಮೇಲ್ಭಾಗದಲ್ಲಿ ಹೆಚ್ಚು ದ್ಯುತಿಸಂಶ್ಲೇಷಣೆ ಉಂಟಾಗಿ ಅಲ್ಲಿ ಹೆಚ್ಚು ಆಮ್ಲಜನಕವಿರುತ್ತದೆ. ಸಾಮಾನ್ಯವಾಗಿ ನೀರಿನಲ್ಲಿ 8 mg/L ಆಮ್ಲಜನಕವಿರುತ್ತದೆ. ಆದರೆ ಈ ಆಲ್ಗಲ್ ಬ್ರೂಮ್ ಇರುವ ಕಡೆ ಅಥವಾ ಪಾಚಿ ಅರಳುವಿಕೆ ಇರುವ ಕಡೆ ಅಲ್ಲಿ ಕೆಲವೊಮ್ಮೆ 20 mg/L ಅತ್ಯಂತ ಹೆಚ್ಚು ಡಿಸಾಲ್ವ್ಡ್ ಆಕ್ಸಿಜನ್ ಅಥವಾ ನೀರಿನಲ್ಲಿ ಕರಗಿದ ಆಮ್ಲಜನಕವು ಇರುತ್ತದೆ. ಆದರೆ ಈ ಆಲ್ಗಲ್ ಬ್ಲೂಮ್ ಅಥವಾ ಪಾಚಿಯ ಅರಳುವಿಕೆಯು ಕೆಲವೊಮ್ಮೆ ಅವು

0: ಅಂಗಾಂಶಗಳು ಇಲ್ಲದೆ ಸಾಯುತ್ತವೆ. ಅಂಥ ಸಮಯದಲ್ಲಿ ಅವು ಕೆರೆಗಳ ತಳವನ್ನು ಸೇರುತ್ತವೆ. ಇಂಥ ಸಮಯದಲ್ಲಿ ತಳದಲ್ಲಿರತಕ್ಕಂಥ ಅನರೋಬಿಕ್ ಬ್ಯಾಕ್ಟೀರಿಯಾಗಳು ಅಥವಾ ವಾಯುರಹಿತ ಬ್ಯಾಕ್ಟೀರಿಯಾಗಳು ಅಲ್ಲಿ ಅವುಗಳನ್ನು ವಿಘಟನೆಯನ್ನು ಮಾಡುತ್ತವೆ. ಅಲ್ಲದೆ ಸೂರ್ಯನ ಕಿರಣಗಳು ಪಾಚಿಯು ತುಂಬ ಹೆಚ್ಚಾಗಿದ್ದಾಗ, ಅಂದರೆ ಬ್ಲೂಮ್ ಇದ್ದಾಗ, ಸೂರ್ಯನ ಕಿರಣಗಳು ನೀರಿನ ಒಳಗಡೆ ಪ್ರವೇಶಿಸುವುದಿಲ್ಲ. ಹಾಗಾಗಿ ನೀರಿನ ಒಳಗಡೆ ಇರುವ ಪಾಚಿಗಳು ಬಿಸಿಲಿನ ಶಾಖ ಸಿಗೋದಿಲ್ಲ. ಹಾಗಾಗಿ ಅಂತಹ ಪಾಚಿಗಳಲ್ಲಿ ಈ ದ್ಯುತಿಸ್ಲಂಶ್ಲೇಷಣೆ ಅಥವಾ ಏನು ಫೋಟೋಸಿಂಥಿಸಿಸ್ ಇದೆ ಆ ಕ್ರಿಯೆ ನಡೆಯುವುದಿಲ್ಲ. ಹಾಗಾಗಿ ಅಲ್ಲಿ ಅನರೋಬಿಕ್ ಕಂಡೀಷನ್ನಲ್ಲಿರುತ್ತದೆ. ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್, ನೀರಿನಲ್ಲಿ ಕರಗಿದ ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಇಂಥ ಸಮಯದಲ್ಲಿ ಮೀನುಗಳು ಅಲ್ಲಿ ಬದುಕಲು ಸಾಧ್ಯ, ನೀರಿನಲ್ಲಿ ಮೀನುಗಳು ಬದುಕುವುದಿಲ್ಲ. ಆಲ್ಗಲ್ ಮ್ಯಾಟ್ ಅಥವಾ ಪಾಚಿಯ ಚಾಪೆ ಅಥವಾ ಪಾಚಿಯ ಹಾಸು. ಸೊ ಆಳವಿಲ್ಲದ ಸಾಗರಗಳಲ್ಲಿ ಇಲ್ಲವೇ ಸಿಹಿ ನೀರಿನ ಆಕಾರಗಳಲ್ಲಿ ಉಂಟಾಗುವ ನೀಲಿ ಹಸಿರು ಪಾಚಿಯ ಪದರ. ಮೊದಲಿಗೆ ಪಾಚಿಯು ನೀರಿನಲ್ಲಿ ಶೇಖರವಾದ ಮಡ್ಡಿ ಅಥವಾ ರಾಡಿಯಾದ ನೀರಿನಲ್ಲಿ ಪದರಿನ ಮೇಲೆ ಬೆಳೆಯುತ್ತವೆ. ಇದರ ಮೇಲೆ ಮತ್ತೆ ಮಡ್ಡಿ ಅಥವಾ ರಾಡಿಯು ಬಂದು ಶೇಖರಣೆಯಾಗುತ್ತದೆ. ಈ ಪದರ ಮೇಲೆ ಮತ್ತೆ ಪಾಚಿಗಳು ಬೆಳೆಯುತ್ತವೆ. ಹೀಗೆ ಕ್ರಮವಾಗಿ ಪಾಚಿ ಹಾಗೂ ಮಡ್ಡಿಯ ಪದರಗಳು ಒಂದರ ಮೇಲೆಂದು ಬೆಳೆದು ಕಾಲಾಂತರದಲ್ಲಿ ಇವು ಚಾಪೆಯಂತಹ ರಚನೆಯು ಉಂಟಾಗುತ್ತದೆ. ಇದನ್ನು ಆಲ್ಗಲ್ ಮ್ಯಾಟ್ ಅಥವಾ ಪಾಚಿ ಚಾಪೆ ಎಂದು ಕರೆಯುತ್ತಾರೆ. ಏಲಿಯನ್ ಸ್ಪೀಸೀಸ್, ಬಾಹ್ಯ ಜಾತಿ, ವಿದೇಶಿ ಜಾತಿ ಅಥವಾ ಹೊರಜಾತಿ, ಸ್ಥಳೀಯ ಜಾತಿಯಲ್ಲದ ಹೊರಗಿನ ಜಾತಿಯ ಗಿಡಗಳಿಗೆ ನಾವು ಏಲಿಯನ್ ಸ್ಪೀಸೀಸ್ ಎಂದು ಕರೆಯುತ್ತೇವೆ. ಹೊಸ ಭೌಗೋಳಿಕ ಪ್ರದೇಶಕ್ಕೆ ಪರಿಚಯಿಸಲ್ಪಟ್ಟ ಜೀವರಾಶಿ. ಭಾರತದಲ್ಲಿ ಬೆಳೆಯುವ ಆಸ್ಟ್ರೇಲಿಯಾದ ನೀಲಗಿರಿ ಮರ ಇದಕ್ಕೊಂದು ಉತ್ತಮ ಉದಾಹರಣೆ. ಏಕೆಂದರೆ ನೀಲಗಿರಿ ಮರಗಳು ಆಸ್ಟ್ರೇಲಿಯಾದಲ್ಲಿ ಬೆಳೆಯುತ್ತಿದ್ದವು, ಅವುಗಳನ್ನು ಭಾರತಕ್ಕೆ ಪರಿಚಯಿಸಿರುತ್ತಾರೆ. ಇವು ವೇಗವಾಗಿ ಹೇರಳವಾಗಿ ಬೆಳೆದು ಸ್ಥಳೀಯ ಜಾತಿಗಳನ್ನು ನಾಶ ಮಾಡುತ್ತವೆ. ಸೊ ಅಲ್ಲದೆ ಇವು ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತವೆ. ಇದರಿಂದಾಗಿ ಸುತ್ತಮುತ್ತಲು ಬೇರೆ ಯಾವುದೇ ಮರಗಳು ಬೆಳೆಯನ್ನು ಬೆಳೆಯಲು ಆಗುವುದಿಲ್ಲ. ಮತ್ತೊಂದು ಜಾತಿಯ ಗಿಡವೆಂದರೆ ಲಂಟಾನ ಪಾರ್ಥೇನಿಯಂ ಅಂತರ ಗಂಗೆ. ಇದು ನೀರಿನಲ್ಲಿ ಬೆಳೆಯತಕ್ಕಂಥದ್ದು, ವಾಟರ್ ಹೈಸಿಂತ್ ಅಂತಲೂ ಹೇಳುತ್ತಾರೆ. ಇವಕ್ಕೆ ಉತ್ತಮವಾದ ಉದಾಹರಣೆಗಳು. ಕೇವಲ ಕೆಲವು ಬಾಹ್ಯ ಜಾತಿ ಪ್ರಾಣಿಗಳು ವೇಗವಾಗಿ ವೃದ್ಧಿಯಾಗಿ ಪರಿಚಯಿಸಿದ ಪ್ರದೇಶಕ್ಕೆ ಹಾನಿಯನ್ನುಂಟು ಮಾಡುತ್ತವೆ. ಸೊ ಈಗ ಆಫ್ರಿಕನ್ ಕ್ಯಾಟ್ಫಿಶ್, ಆಫ್ರಿಕನ್ ಕ್ಯಾಟ್ಫಿಶ್ ಸಹ ಇದೊಂದು ಏಲಿಯನ್ ಸ್ಪೀಸೀಸ್. ಇದನ್ನು ಇದರಲ್ಲಿ ಆಫ್ರಿಕಾದಿಂದ ತಂದು ಕರ್ನಾಟಕದಲ್ಲಿ ಸಾಕುತ್ತಿದ್ದರು. ಈ ಆಫ್ರಿಕನ್ ಕ್ಯಾಟ್ಫಿಶ್ ಕೆಲವೊಮ್ಮೆ ಗಾಳಿಯಲ್ಲಿ ಇರುವ ಆಮ್ಲಜನಕದಿಂದ ಉಸಿರಾಡುತ್ತದೆ. ಅಂದರೆ ನೀರಿನಲ್ಲಿ ಆಮ್ಲಜನಕವಿಲ್ಲದೇ ಇದ್ದರೂ ಗಾಳಿಯಿಂದ ನೇರವಾಗಿ ಆಮ್ಲಜನಕವನ್ನು ಪಡೆಯುವ ಕೆಪ್ಯಾಸಿಟಿ ಈ ಆಫ್ರಿಕನ್ ಕ್ಯಾಟ್ಫಿಶ್ಗೆ ಇದೆ. ಇಂತಹ ಕ್ಯಾಟ್ಫಿಶ್ಗಳನ್ನು ಯಾವುದೇ ಕೆರೆಗಳಲ್ಲಿ ಬೆಳೆದಾಗ ಅಲ್ಲಿ ಇರುವ ಸ್ಥಳೀಯ ಮೀನುಗಳನ್ನು ಇದು ಸಂಪೂರ್ಣವಾಗಿ ನಾಶಗೊಳಿಸುತ್ತದೆ. ಅಂದರೆ ನಾಶಗೊಳಿಸೋದು ಎಂದರೆ ಅವುಗಳನ್ನೇ ಆಹಾರವನ್ನಾಗಿ ಉಪಯೋಗಿಸಿ ಈ ಆಫ್ರಿಕನ್ ಕ್ಯಾಟ್ಫಿಶ್ಗಳು ದಪ್ಪ ದಪ್ಪವಾಗಿ ಬೆಳೆಯುತ್ತವೆ. ಸೊ ಹಾಗಾಗಿ ಇದನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ಬ್ಯಾನ್ ಮಾಡಿದೆ. ಸೊ ಬೇರೆ ದೇಶದಿಂದ ತಂದ ಬೇರೆ ಜಾತಿಯ ಸ್ಪೀಸೀಸ್ಗಳನ್ನು ಏಲಿಯನ್ ಸ್ಪೀಸೀಸ್ ಎಂದು ನಾವು ಕರೆಯಬಹುದು. ಹೊರದೇಶದ ಅಥವಾ ಬಾಹ್ಯ ಜಾತಿಯ ಜೈವಿಕ ನಿಯಂತ್ರಣ, ಅಧಿಕ ಇಳುವರಿ ಮುಂತಾದ ಕಾರಣಗಳಿಂದಾಗಿ ಈ ಏಲಿಯನ್ ಸ್ಪೀಸೀಸ್ ಗಿಡಗಳನ್ನು ಅಥವಾ ಪ್ರಾಣಿಗಳನ್ನು ಅಥವಾ ಮೀನುಗಳನ್ನು ಸಾಕುತ್ತಾರೆ. ಆದರೆ ಕ್ಯಾಟ್ಫಿಶ್, ನಮಗೆ ಹೇಳಿದಂತೆ ಆಫ್ರಿಕನ್ ಕ್ಯಾಟ್ಫಿಶ್ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿರುತ್ತಾರೆ. ಹಾಗೂ ಈಗ ಇತ್ತೀಚೆಗೆ ಇದು ವರದಿಯ ಪ್ರಕಾರ ಪಾರ್ಥೇನಿಯಂ ಕಳೆ ಅಮೆರಿಕದಲ್ಲಿ ಗೋಧಿಗಳ ಮೂಲಕ ಭಾರತಕ್ಕೆ ಬಂದಿದೆ ಎಂದು ಒಂದು ವರದಿ ಹೇಳುತ್ತದೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರಬಹುದು, ಭಾರತದಾದ್ಯಂತ ಪಾಚಿಯು ತನ್ನಂಗೆ ತಾನೇ ಬೆಳೆಯುತ್ತದೆ, ಸ್ವಯಂಭೂ ಅನ್ನುವ ಅಂತ ನಾವು ಕರೆಯಬಹುದು. ನೀವು ಅದರ ಬೀಜಗಳನ್ನು ಬಿತ್ತನೆ ಮಾಡಬೇಕಾಗಿಲ್ಲ. ಒಂದು ಪಾಚಿ ಗಿಡದಲ್ಲಿ ಲಕ್ಷಾಂತರ ಬೀಜಗಳು ಉತ್ಪತ್ತಿಯಾಗುತ್ತವೆ. ಇವುಗಳು ಗಾಳಿಯಲ್ಲಿ ಪ್ರಸಾರವಾಗಿ ಆ ಏರಿಯಾದ ತುಂಬ ಈ ಪಾರ್ಥೇನಿಯಂ ಬೆಳೆಯುತ್ತದೆ. ಈ ಪಾರ್ಥೇನಿಯಂ ಬೆಳೆಯಿಂದಾಗಿ ಆ ಲೋಕಲ್ಲಲ್ಲಿ ಬೆಳೆಯತಕ್ಕಂಥ ಸಸ್ಯಗಳು ನಶಿಸಿ ಹೋಗುತ್ತವೆ. ಹಾಗೂ ಅಲ್ಲದೆ ಈ ಪಾರ್ಥೇನಿಯಂನ ನಿಯಂತ್ರಿಸಲು ತುಂಬ ಕಷ್ಟಕರವಾಗಿದೆ. ನಾವು ಹಿಮಾಲಯ ಅಲ್ಲಿ ಎಲ್ಲ ಕಡೆ ಸುತ್ತಾಡಿ ಬಂದಿದ್ದೇವೆ, ಆದರೆ ಈ ಪಾರ್ಥೇನಿಯಂ ಅಲ್ಲೂ ಸಹ ಬೆಳೆಯುತ್ತದೆ. ಆಲ್ಕಲಿ ಮೆಟಲ್ ಅಥವಾ ಕ್ಷಾರ ಲೋಹ, ಆಲ್ಕಲಿ ಲೋಹ, ಮೆಟಲ್ ಅಂದರೆ ಲೋಹ, ಆಲ್ಕಲಿ ಅಂದರೆ ಕ್ಷಾರ, ಅಧಿಕ ಕ್ರಿಯಾಶೀಲತೆಯುಳ್ಳ ಮೆದು ಲೋಹ, ಒಂದೇ ವೇಲೆನ್ಸಿಯುಳ್ಳ ಆರು ಲೋಹಧಾತುಗಳ ಗುಂಪಿಗೆ ಸೇರಿದ ಲೋಹವಿದು. ಈ ಆರು ಲೋಹಧಾತುಗಳೆಂದರೆ ಲಿಥಿಯಂ, ಸೋಡಿಯಂ, ಪೊಟಾಷಿಯಂ, ರುಬೀಡಿಯಂ, ಸೀಸಿಯಂ ಮತ್ತು ಫ್ರಾನ್ಸಿಯಂ. ಇವು ಏಕವೇಲೆನ್ಸಿಯ ಯೂನಿವ್ಯಾಲೆಂಟ್ ಲೋಹಗಳು. ಇವುಗಳ ಸಾಂದ್ರತೆ ಕಡಿಮೆ. ಸೋಡಿಯಂ, ಪೊಟಾಷಿಯಂ, ಲಿಥಿಯಂ ನೀರಿನ ಮೇಲೆ ತೇಲುತ್ತವೆ. ಇವುಗಳ ದ್ರವಣ ಬಿಂದು ಕಡಿಮೆ, ಅಂದರೆ ಕಡಿಮೆ ಉಷ್ಣತೆಯಲ್ಲಿ ಕರಗುತ್ತವೆ. ಅಧಿಕ ಕ್ರಿಯಾ ಪ್ರವೃತ್ತಿಯತೆ ಗುಣ ಇವುಗಳಿಗೆ ಇರುತ್ತದೆ. ಪರಿಸರದಲ್ಲಿ ಸಂಯುಕ್ತವಾದ ರೂಪದಲ್ಲಿ ಮಾತ್ರವೇ ಕಂಡುಬರುತ್ತವೆ. ಇವುಗಳು ಹೈಡ್ರಾಕ್ಸೈಡ್ಗಳನ್ನು ಆಲ್ಕಲಿ ಅಥವಾ ಕ್ಷಾರಗಳನ್ನು ಎಂದು ಕರೆಯುತ್ತಾರೆ. ಹೈಡ್ರಾಕ್ಸೈಡ್ OH ಮಾಲಿಕ್ಯೂಲ್ ಆಗಿರ್ತದೆ. ಈ ಲೋಹಗಳಿಗೆ ಲಿಥಿಯಂ ಲೋಹಕ್ಕೆ ಲಿಥಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟಾಷಿಯಂ ಹೈಡ್ರಾಕ್ಸೈಡ್, ರುಬೀಡಿಯಂ ಹೈಡ್ರಾಕ್ಸೈಡ್, ಸೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಫ್ರಾನ್ಸಿಯಂ ಹೈಡ್ರಾಕ್ಸೈಡ್. ಸೊ ಇವು ಆಲ್ಕಲಿಗಳು. ಸೊ ಇವುಗಳನ್ನು ಕ್ಷಾರ ಲೋಹಗಳೆಂದು ನಾವು ಕರೆಯುತ್ತೇವೆ. ಆಲ್ಕಲಿ ಸಾಯಿಲ್, ಕ್ಷಾರೀಯ ಮಣ್ಣು. ಮೊದಲು ನಾವು ಆಲ್ಕಲಿ ಮೆಟಲ್ ಹೇಳಿದ್ವಿ, ಈಗ ಆಲ್ಕಲೈನ್ ಸಾಯಿಲ್ ಆಗುತ್ತೆ. PH ಮೌಲ್ಯ 7ಕ್ಕಿಂತ ಕಡಿಮೆ ಇರುವ PH 7ಕ್ಕಿಂತ ಹೆಚ್ಚಾಗಿರುವ ಮಣ್ಣನ್ನು ಆಲ್ಕಲಿ ಸಾಯಿಲ್ ಎಂದು ಕರೆಯುತ್ತಾರೆ. PH ಹೆಚ್ಚಿಗೆ ಇರಬೇಕು. ಇವಾಗ ಸುಣ್ಣದ PH 12-13 ಇರುತ್ತದೆ. ಮಣ್ಣಿನಲ್ಲಿ ಈ ಸುಣ್ಣವಿದ್ದರೆ ಅದನ್ನು ಆಲ್ಕಲಿ ಮಣ್ಣು ಎಂದು ನಾವು ಕರೆಯಬಹುದು. ಈ ಮಣ್ಣಿನಲ್ಲಿರುವ ವಿನಿಮಯ ಸಾಧ್ಯತೆ ಎಕ್ಸ್ಚೇಂಜಬಲ್ ಸೋಡಿಯಂ ಖನಿಜವು ಜಲವಿಭಜನೆಯಿಂದ ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಕ್ಷಾರ. ಕ್ಷಾರತೆಯು ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರುತ್ತದೆ. ಅಧಿಕ ಕ್ಷಾರತೆಯಿಂದ ಮಣ್ಣಿನ ಕಣಗಳು ಒಂದಕ್ಕೊಂದು ಅಂಟಿಕೊಂಡಂತಾಗಿ ಮಣ್ಣಿನಲ್ಲಿ ಗಾಳಿಯಾಡುವಿಕೆ ಅಥವಾ ಮಣ್ಣಿನ ಪೊರಾಸಿಟಿ ಹಾಗೂ ನೀರು ಜಿನುಗುವಿಕೆ ಕಡಿಮೆಯಾಗುತ್ತದೆ. ಮಣ್ಣಿನೊಳಗೆ ಬೇರು ಬೆಳೆಯುವುದು ಕಷ್ಟವಾಗುತ್ತದೆ. ಇಂಥ ಮಣ್ಣನ್ನು ಉಳುಮೆ ಮಾಡುವುದು ಕಷ್ಟ. ಬೆಳೆಯ ಇಳುವರಿಯೂ ಸಹ ಇದರಿಂದ ಕುಸಿಯುತ್ತದೆ. ಭಾರತದಲ್ಲಿ ಇಂಥ ಮಣ್ಣು ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಸುಮಾರು 70 ಲಕ್ಷ ಹೆಕ್ಟೇರ್ನಷ್ಟು ಭೂಮಿಯಲ್ಲಿ ಇಂಥ ಮಣ್ಣಿದೆ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನಗಳಲ್ಲಿ ಸುಮಾರು 25 ಲಕ್ಷ ಹೆಕ್ಟೇರ್ ಪ್ರದೇಶವು ಕ್ಷಾರೀಯ ಮಣ್ಣಿನಿಂದ ಕೂಡಿದೆ. ಕ್ಷಾರೀಯ ಮಣ್ಣನ್ನು ಕೃಷಿ ಶಾಸ್ತ್ರದಲ್ಲಿ ತೊಂದರೆಯ ಮಣ್ಣು, ಪ್ರಾಬ್ಲಮ್ ಸಾಯಿಲ್ ಎಂದು ಕರೆಯುತ್ತಾರೆ. ಇಲ್ಲಿಗೆ ಎಪಿಸೋಡ್ 25 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 90ನೆಯ ಪದ್ಯ. ಆ ಪದ್ಯ ಹೀಗಿದೆ. ಮಲೆ ತರೆದೋರದೆಂದುದನೆ ಕೊಟ್ಟುದಡಂಗ ಮಡಂಗಿ ಬಂದೊಡ ಬಂದೊಡಕ್ಕಲಿಗರು ವೆಸರ್ಗೆ ಪೂಣ್ದುದು ಕುರುಂಬತವು ತರುಂಬದೆ ಮಿಕ್ಕ ಶತ್ರು ಮಂಡಳಿಕರೆ ಮಿತ್ರ ಮಂಡಳಿಕರಾದರು ಅನಾಕುಳಮಿಂದು ನಾಳೆ ಮಾರ್ಮಲದರ ಇಕ್ಕಿ ನಮ್ಮ ನೆಳೆದಿಕ್ಕುಗುಂ ಈ ನೆಲೆಯಿಂ ಗುಣಾಣವಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಮಲೆ ತಲೆದೋರದೆ ಎಂದುದನೆ ಕೊಟ್ಟುದು ಡಂಗಂ ಅಡಂಗಿ ಬಂದೊಡೆ ಒಕ್ಕಲಿಗ ವೆಸರ್ಗೆ ಪೂಣ್ದುದು ಕುರುಂಬ ತರುಂಬದೆ ಮಿಕ್ಕ ಶತ್ರು ಮಂಡಳಿಕರೇ ಮಿತ್ರ ಮಂಡಳಿಕರಾದರು ಅನಾಕುಳಮಿಂದು ನಾಳೆ ಮಾರ್ಮಲೆದರಂ ಇಕ್ಕಿ ಎಮ್ಮ ನಮ್ಮ ಎಳೆದಿಕ್ಕುಗುಂ ಈ ನೆಲೆಯಿಂ ಗುಣಾಣವಂ. ಒಂದು ಪರಿಣಾಮವನ್ನು ಕೂಡ ಸುಯೋಧನ ಕಂಡುಕೊಳ್ಳುತ್ತಾನೆ. ಆ ಕಂಡುಕೊಂಡ ನೆಲೆಯಿಂದ ಧೃತರಾಷ್ಟ್ರನಲ್ಲಿ ಅಂದರೆ ತನ್ನ ತಂದೆಯಲ್ಲಿ ಹೀಗೆ ಹೇಳ್ತಾನೆ, ಅಂದರೆ ಮುಂದೆ ಈ ಪಾಂಡವರು ಏನು ಮಾಡಬಹುದು, ಈ ಅರ್ಜುನ ನಮ್ಮನ್ನು ಹೇಗೆ ಸದೆಬಡೆಯಬಹುದು ಎನ್ನುವಂಥ ಸೂಕ್ಷ್ಮವನ್ನು ಕೂಡ ಕೌರವ ತನ್ನ ತಂದೆಯಲ್ಲಿ ಹೇಳ್ತಾನೆ. ಮಲೆ ತಲೆದೋರದೆಂದುದನೆ, ಮಲೆ ಅಂದರೆ ಪರ್ವತದ ಪ್ರದೇಶದ ಜನಗಳು ತಲೆದೋರದೆ ಎದುರಾಗಿ ನಿಲ್ಲದೆ, ಮಲೆ ತಲೆದೋರದೆ ಪರ್ವತ ಪ್ರದೇಶದ ನಿವಾಸಿಗಳು ಅರ್ಜುನನ ಎದುರು ಅಥವಾ ಪಾಂಡವರ ಎದುರು ತಲೆದೋರದೆ ಎಂದುದನೆ ಕೊಟ್ಟು, ಅವರೇನು ಕೇಳಿದರೂ ಅದನ್ನು ಕೊಟ್ಟು ಎಂದುದನೆ ಕೊಟ್ಟು ಕೇಳಿದನ್ನು ಕೊಟ್ಟು ಕೊಟ್ಟುದು ಡಂಗಂ ಅಡಗಿ ಬಂದೊಡೆ. ಸಣ್ಣ ಡಂಗ ಅಂದರೆ ಸಣ್ಣ ಪಾಳೆಯದವರು, ಡಂಗ ಅಂತಂದರೆ ಪರ್ವತ ಪ್ರದೇಶದಲ್ಲಿರುವಂತಹ ಅಥವಾ ಸೀಮೆಯ ಭಾಗದಲ್ಲಿರುವಂತಹ ಸುಂಕದ ಕಟ್ಟೆಗಳು ಅಂತ ಅರ್ಥ. ಡಂಗ ಅಂದರೆ ರಾಜ್ಯದ ಸೀಮೆಯ ಸುಂಕದ ಕಟ್ಟೆಗಳು. ಡಂಗಂ ಅಡಂಗಿ ಬಂದೊಡೆ, ಈ ಸುಂಕದ ಕಟ್ಟೆಯಲ್ಲಿರುವಂಥ ಜನಗಳು ಪಾಂಡವರು ಅಥವಾ ಅರ್ಜುನನ ಸೈನ್ಯ ಡಂಗಂ ಅಡಂಗಿ ಬಂದೊಡೆ, ಅಡಂಗಿ ಬರು ಅಂತಂದರೆ ವಶವಾದಾಗ, ಈ ಸುಂಕದ ಕಟ್ಟೆಗಳೆಲ್ಲ ವಶವಾದಾಗ ಡಂಗಂ ಅಡಂಗಿ ಬಂದೊಡೆ ವಶವಾದೊಡೆ ಒಕ್ಕಲಿಗೆ ವೆಸರಿಗೆ ಪೂಣ್ದುದು. ಒಕ್ಕಲಿಗರಾಗ್ತವೆ ನಾವು, ಬೇಸಾಯಗಾರರಾಗಿ ಇರ್ತವೆ ಅಂತ ಪ್ರತಿಜ್ಞೆ ಮಾಡಿತ್ತು. ಕುರುಂಬ ತರುಂಬದೆ, ಇನ್ನು ಸಣ್ಣ ಪಾಳೆಯಗಾರರು, ಕುರುಂಬ ಅಂದರೆ ಸಣ್ಣ ಪಾಳೆಯಗಾರ ಅಂತ ಅರ್ಥ. ಅವರು ತರಬಲೇ ಇಲ್ಲ, ಅವರು ಎದುರು ಗೊಳ್ಳಲೇ ಇಲ್ಲ ಅಥವಾ ಎದುರಾಗಲೇ ಇಲ್ಲ, ತಡೆಯಲೇ ಇಲ್ಲ. ಮಿಕ್ಕ ಶತ್ರು ಮಂಡಳಿಕರೇ ಮಿತ್ರ ಮಂಡಳಿಕರಾದರು, ಶತ್ರುಗಳಿದ್ದವರೆಲ್ಲರೂ ಮಿತ್ರ ಮಂಡಳಿಕರಾದರು. ಅನಾಕುಳಮಿಂದು ಅವರಿಗೆ ಯಾವ ಅಡೆತಡೆಯೂ ಕೂಡ ಇಲ್ಲ. ಇಂದು ನಾಳೆ ಮಾರ್ಮಲೆದರ ನೆಕ್ಕಿ ನಮ್ಮ ನೆಳೆದಿಕ್ಕುಗುಂ, ಇವತ್ತಲ್ಲ ನಾಳೆ ಅಥವಾ ಇಂದು ಈಗಲೋ ಎನ್ನುವ ಹಾಗೆ ನಮ್ಮನ್ನು ಎಳೆದು ಇಕ್ಕುಗು ಒಡೆಯಬಹುದು ಬಡಿಯಬಹುದು ಇಕ್ಕುಗು ಈ ನೆಲೆಯಿಂ ಗುಣಾರ್ಣವಂ. ಇದನ್ನು ನೋಡಿದರೆ ಗುಣಾರ್ಣವನು, ಅರಿಕೇಸರಿಯು ಅಥವಾ ಅರ್ಜುನನು ನಮ್ಮನ್ನು ಕೂಡ ಹಿಡಿದು ಬಡಿಬಹುದು ಎನ್ನುವ ಹಾಗೆ ಕಾಣಿಸ್ತದೆ, ಇದು ತಮಗೆ ಸರಿ ಕಾಣುವುದೇ ಅಂತ ಕೇಳಿದಾನೆ. ಅಂದರೆ ಈ ಪಾಂಡವರು ಈಗ ಪ್ರವರ್ಧಮಾನರಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಪರ್ವತ ಪ್ರದೇಶದ ಜನರೆಲ್ಲರೂ ಕೂಡ ಅವರಿಗೆ ಮಲೆ ತಲೆದೋರದೆ ಎಂದುದನ್ನೇ ಕೊಟ್ಟುದು. ಪರ್ವತ ಪ್ರದೇಶದ ಜನಗಳೆಲ್ಲರೂ ಕೂಡ ಎದುರಾಗಿ ನಿಲ್ಲುವಂತಹ ಸಾಮರ್ಥ್ಯ ಇದ್ದವರು ಒಂದು ಕಾಲಕ್ಕೆ, ಆದರೆ ಅವರೆಲ್ಲ ಇವರು ಎದುರಾದರೆ ತಲೆದೋರದೆ ಎಂದುದನ್ನೇ ಕೊಟ್ಟುದು. ಅವರು ಏನು ಕೇಳಿದರೂ ಅದನ್ನೆಲ್ಲ ಕೊಟ್ಟು ಅವರ ದಾಸರಾದರು. ಡಂಗಂ ಅಡಗಿ ಬಂದೊಡೆ, ಸೀಮೆಯಲ್ಲಿ ಇರುವಂತಹ ಸುಂಕದ ನೆಲೆಗಳು ಏರಿ ಬಂದಾಗ ವಶವಾದವು, ಅಡಂಗಿ ಬಂದೊಡೆ ಅವು ವಶವಾಗಲು ಒಕ್ಕಲಿಗೆ ವೆಸರಿಗೆ ಪೂಣ್ದು, ನಾವು ಇನ್ನು ಒಕ್ಕಲಿಗರಾಗಿರ್ತೇವೆ ಅಂತ ಹೇಳಿದರು, ಅಂದರೆ ಬೇಸಾಯ ಮಾಡಿಕೊಂಡಿರ್ತೇವೆ ಅಂತ ಹೇಳಿದರು. ಕುರುಂಬ ತರುಂಬದೆ, ಈ ಕುರುಂಬ ಸಣ್ಣ ಪಾಳೆಯಗಾರ ಯುದ್ಧಕ್ಕೆ ನಿಲ್ಲೇ ಇಲ್ಲ, ತಡೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಮಿಕ್ಕ ಶತ್ರು ಮಂಡಳಿಕರೇ ಮಿತ್ರ ಮಂಡಳಿಕರಾದರು, ಶತ್ರುಗಳೆಲ್ಲರೂ ಕೂಡ ಈಗ ಮಿತ್ರರೆಂಬ ಆದರು. ಅದರಿಂದ ಅವರಿಗೆ ಅನಾಕುಳ, ಯಾವುದು ಕೂಡ ಕಷ್ಟ ಎನ್ನುವುದೇ ಇಲ್ಲ. ಇನ್ನು ನಾಳೆ ಮಾರ್ಮಲೆದರ ನಿಕ್ಕಿ, ಇವತ್ತು ನಾಳೆ ಅವರಿಗೆ ಎದುರಾಗುವವರು ಯಾರಿದ್ದರೂ ಅವರನ್ನು ಕೂಡ ಸೋಲಿಸಿ ನಮ್ಮ ನೆಲೆದಿಕ್ಕು ನಮ್ಮನ್ನು ಕೂಡ ಎಳೆದು ಹೊಡಿತಾನೆ, ಈ ರೀತಿಯ ಪರಿಸ್ಥಿತಿ ಮುಂದುವರಿದರೆ ಎನ್ನುವುದಾಗಿ ಅರ್ಜುನ ಎನ್ನುವುದಾಗಿ ಅರ್ಜುನನ ಕುರಿತು

0: ಸುಯೋಧನ ತಂದೆಗೆ ಚಾಡಿ ಹೇಳ್ತಾನೆ. ಇಲ್ಲಿ ಬಹಳ ಕುತೂಹಲಕರವಾದ ಒಂದು ವಿಷಯ ಅಥವಾ ಒಂದು ಸಂದರ್ಭ ಕಾಣಿಸ್ತದೆ. ಅದು ಅಂದರೆ ಡಂಗಂ ಅಡಗಿ ಬಂದೊಡೆ ಒಕ್ಕಲಿಗೆ ವೆಸರಿಗೆ ಪೂಣ್ದುದು. ಈ ಡಂಗ ಎನ್ನುವ ಪದದ ಕುರಿತು ಡಿ ಎಲ್ ನರಸಿಂಹಾಚಾರ್ಯರು ವಿಶೇಷವಾಗಿ ಚರ್ಚೆ ಮಾಡಿದರೆ, ಡಂಗ ಅಂತಂದರೆ ಅವರು ಹೇಳುವ ಪ್ರಕಾರ ರಾಜ್ಯದ ಸೀಮೆಯ ಸುಂಕದ ಕಟ್ಟೆ ಅಂತ. ಅಂದರೆ ರಾಜ್ಯದ ಸೀಮೆಯಲ್ಲಿರುವಂಥ ಸುಂಕದ ಕಟ್ಟೆ ಒಂದೊಂದು ಇರ್ತದೆ. ಇದು ಕೂಡ ಈ ಹೆಸರು ಸುಂಕದ ಕಟ್ಟೆ ಅನ್ನುವಂಥ ಹೆಸರುಗಳೇ ಇದ್ದವು. ಈ ಸುಂಕದ ಕಟ್ಟೆಯವರು ಏನು ಅಂತಂದರೆ ಸುಂಕವನ್ನು ವಸೂಲಿ ಮಾಡುವವರು. ಅಂದರೆ ಆ ಸುಂಕವನ್ನು ವಸೂಲಿ ಮಾಡಲಿಕ್ಕಿದ್ದಂತಹ ರಾಜನಿಂದ ನೇಮಿಸಲ್ಪಟ್ಟಂತಹ ಅವರು ಒಂದು ರೀತಿಯ ಸಣ್ಣ ಪಾಳೆಯಗಾರರು. ಅವರು ಎದುರಾದಾಗ, ಅಂದರೆ ಕೆಲವು ಸಲ ಅವರು ದಂಡೆತ್ತಿದಾಗ ಅಥವಾ ಎದುರು ರಾಜನಿಗೆ ಎದುರಿದಾಗ ಡಂಗಮ್ಮ ಅಡಂಗಿ ಬಂದೊಡೆ ಅವರು ಅವರನ್ನು ಪಾಂಡವರು ವಶ ಮಾಡ್ತಾರೆ. ವಶವಾಗಿ ಒಕ್ಕಲಿಗೆ ಬೆಸರಿಗೆ ಪುಣಿದು ಮುಂದೆ ಅವರು ನಾವು ಬೇಸಾಯ ಮಾಡಿಕೊಂಡು ನೀವು ಹೇಳಿದಾಗೆ ಅಪ್ಪ ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಇರ್ತೇವೆ ಅಂತ ಹೇಳ್ತಾರೆ. ಅಂದರೆ ಒಂದು ಕಾಲಕ್ಕೆ ಈ ರಾಜ್ಯದ ಸೀಮೆಯಲ್ಲಿ ಕಪ್ಪಗಾಣಿಕೆ ಕೊಡ್ತಿದ್ದಂಥ ಕೆಲವು ಸಣ್ಣ ಪುಟ್ಟ ಪಾಳೆಯಗಾರರು ಇದ್ರಲ್ಲ, ಅವರು ಬೇಸಾಯಗಾರರಾದರು ಅಂತ ಪಂಪ ಒಂದು ಸಣ್ಣ ಸೂಕ್ಷ್ಮತೆಯನ್ನು ಇಲ್ಲಿ ಹೇಳ್ತಾನೆ. ಇವತ್ತು ಅನೇಕ ಮಂದಿ ಬೇಸಾಯಗಾರರು ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಕಾಲಕ್ಕೆ ಅವರ ಕೆಲವರ ಪರಂಪರೆಯನ್ನು ಕೇಳಿದರೆ ನಾವೆಲ್ಲ ರಾಜರು ಅಂತ ಅವ್ರು ಹೇಳೋದು ಇದೆ. ಉದಾಹರಣೆಗೆ ದಕ್ಷಿಣ ಕನ್ನಡದ ಒಕ್ಕಲಿಗರಿಗೆ ಸೇರಿದಂಥ ಗೌಡರು, ಒಕ್ಕಲಿಗರೆಂದು ಕರೆಸಿಕೊಳ್ಳುವಂಥ ಗೌಡರು, ನಾವು ಹಿಂದೆ ಅರಸರಾಗಿದ್ದವರು ಅಂತ ಹೇಳೋದನ್ನು ನಾನು ಕೇಳಿದ್ದೀನಿ. ಅಥವಾ ನಮ್ಮ ಪರಂಪರೆ ಅವರ ಪರಂಪರೆಯನ್ನು ಗಂಗರ ವಂಶಕ್ಕೆ ಸೇರಿಸಿಕೊಳ್ತವೆ. ಅಥವಾ ರೆಡ್ಡಿಗಳು ನಾವು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟವರು, ರಟ್ಟರು ಅಂತಲೂ ಕೂಡ ಹೇಳ್ತಾರೆ. ಆದರೆ ಅವರೆಲ್ಲ ಇಂದು ಕೃಷಿ ಮಾಡ್ತಾರೆ. ಈ ಗೌಡರಿರ್ಬೋದು ಅಥವಾ ರೆಡ್ಡಿಗಳಿರ್ಬೋದು, ಇವರೆಲ್ಲ ಬೇಸಾಯಗಾರರಾದದಕ್ಕೂ ಹೇಗೆ ಎನ್ನುವುದು ಪರಿಹಾರ ಸಮಸ್ಯೆ ಪರಿಹಾರ ಆಗುವುದಿಲ್ಲ ನಮಗೆ. ಆದರೆ ಇಲ್ಲೊಂದು ಸೂಕ್ಷ್ಮ ಕಾಣಿಸ್ತದೆ. ಅಂದರೆ ಒಂದು ಕಾಲಕ್ಕೆ ಇವರೆಲ್ಲ ಪಾಳೆಯಪಟ್ಟುಗಳಾಗಿದ್ದವರು ಅಂತ ಅನ್ನಿಸ್ತದೆ. ಮುಂದೆ ಯಾವುದೋ ರಾಜನ, ಅಂದರೆ ಇವರ ವಂಶಸ್ಥರು ಯಾವುದೋ ರಾಜನ ಕೈ ಕೆಳಗೆ ಬಂದಾಗ ಅಥವಾ ಯಾವುದೋ ರಾಜನಿಂದ ಸೋತಾಗ ಅವರು ಬೇಸಾಯ ಪ್ರವೃತ್ತಿಗೆ ತೊಡಗಿದರು. ಅಂದರೆ ಹಿಂದೆ ಅವರು ಸುಂಕವನ್ನು ವಸೂಲಿ ಮಾಡ್ತಿದ್ದವರು. ಆದರೆ ಬೇರೊಬ್ಬ ರಾಜ ಬಂದು ಅವ್ರನ್ನ ಹಿಡಿದು ಕೈ ಕೆಳಗೆ ನಿಲ್ಲಿಸಿದಾಗ, ಕೈ ಕೆಳಗೆ ತಂದಾಗ ಅವರು ಅದನ್ನೆಲ್ಲ ದರ್ಪ ದೌಲತನೆಲ್ಲ ಬಿಟ್ಟು ಬೇಸಾಯಗಾರರಾದರು. ಹಾಗಾಗಿ ಬೇಸಾಯಗಾರರು ತಮ್ಮನ್ನು ತಾವು ರಾಜ ಪರಂಪರೆಯವರು ಅಂತ ಹೇಳಿಕೊಳ್ಳೋದರಲ್ಲಿ ಒಂದು ಸಣ್ಣ ಸತ್ಯ ಇದೆ ಅಂತ ಅನ್ನಿಸ್ತದೆ. ಅದೇನು ಅಂತಂದರೆ ಅವರೆಲ್ಲ ಒಂದಲ್ಲ ಒಂದು ಕಾಲಕ್ಕೆ ಪಾಳೆಯಪಟ್ಟುಗಳಾದವರು ಅಥವಾ ಮಂಡಳಿಕರೋ ಆಗಿದ್ದವರು. ಆದರೆ ಬೇರೆ ರಾಜರ ಕಡೆಗೆ ಅಥವಾ ಯಾವುದೋ ಸಂದರ್ಭದಲ್ಲಿ ರಾಜರು ದಂಡೆತ್ತಿ ಬಂದಾಗ ಸೋತು ಆ ಬೇಸಾಯವನ್ನು, ಆ ವೃತ್ತಿಯನ್ನು ಬಿಟ್ಟು ಬೇಸಾಯ ಪ್ರವೃತ್ತಿಯನ್ನಲ್ಲಿ ತೊಡಗಿಸಿಕೊಂಡವರು ಅಂತ ನಮಗೆ ಕಾಣಿಸ್ತದೆ. ಯಾಕಂದರೆ ಡಂಗಂ ಅಡಂಗಿ ಬಂದೊಡೆ ಒಕ್ಕಲಿಗೆ ಬೆಸರಿಗೆ ಪೂಣ್ದುದು, ನಾವು ಬೇಸಾಯಗಾರರಾಗಿರ್ತೇವೆ ಅಂತ ಹೇಳಿದರು, ಶಪಥ ಮಾಡಿದರು ಅಂತ ಇದೆ. ಹೀಗೆ ಒಂದು ಕಾಲಕ್ಕೆ ಯಾವುದೋ ಸ್ಥಾನಮಾನವನ್ನು ಹೊಂದಿದವರು ಮುಂದೆ ಯಾವುದೋ ರಾಜಕೀಯ ಪಲ್ಲಟಾದಾಗ ಬೇಸಾಯ ವೃತ್ತಿಯನ್ನು ಅನುಸರಿಸಿದರು ಅಂತ ಒಂದು ಸಣ್ಣ ಹೊಳಹು ನಮಗೆ ಸಿಗ್ತದೆ. ಇದಕ್ಕೆ ಐತಿಹಾಸಿಕವಾದ ಆಧಾರ ನಮಗಿಲ್ಲ, ಅಂದರೆ ಶಾಸನ ಆಧಾರ ಇಲ್ಲ. ಆದರೆ ಪಂಪನ ಪದ್ಯವನ್ನೇ ನಾವು ಒಂದು ಸೂಕ್ಷ್ಮವಾಗಿ ತಗೊಂಡ್ರೆ ಈ ಬೇಸಾಯಗಾರರಲ್ಲ ಒಂದು ಕಾಲಕ್ಕೆ ನಾವು ರಾಜಮನೆತನದವರು ಅಂತ ಹೇಳುವುದರಲ್ಲಿ ಒಂದು ಸಣ್ಣ ಸತ್ಯ ಇದೆ. ಅಂದರೆ ಅವರು ಮಾಂಡಳಿಕರೆಲ್ಲ ಆಗಿದ್ದರು ಯಾವುದೋ ಮಹಾರಾಜನಲ್ಲಿ ಅಥವಾ ಚಕ್ರವರ್ತಿಯ ಕಾಲದಲ್ಲಿ ಎನ್ನುವುದು ಬಹುಶಃ ಅಲ್ಲಗಳಲಿಕ್ಕೆ ಆಗುವುದಿಲ್ಲ ಅಂತ ನನಗೆ ಅನ್ನಿಸ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಶಾಪಿಂಗ್ ಸಂಬಂಧಪಟ್ಟ ಹಾಗೆ ವಾಕ್ಯ ರಚನೆಗಳನ್ನು ಮಾಡ್ತಾ ಇದ್ವಿ. ಒಂದೇ ದಿವ್ಸಕ್ಕೆ ಮುಗಿಯತ್ತಾ? ಶಾಪಿಂಗ್ ಅಂದರೆ ಎಷ್ಟೊಂದು ವೆರೈಟಿ ಇರುತ್ತಲ್ವಾ. ಆನ್ಲೈನ್ ಶಾಪಿಂಗ್, ಆಫ್ಲೈನ್ ಶಾಪಿಂಗ್, ಮಾಲ್ ಶಾಪಿಂಗ್. ಹಾಗಾಗಿ ಇವತ್ತು ಕೂಡ ನಾವು ಒಂದು

ವಸ್ತುವಿನ ಪರ್ಚೇಸ್ ಮಾಡುವಾಗ, ಖರೀದಿ ಮಾಡುವಾಗ ಅಥವಾ ಅದನ್ನ ಸೇಲ್ ಮಾಡುವ ಸಮಯದಲ್ಲಿ ಬಳಸುವಂತ ವಾಕ್ಯಗಳನ್ನ, ಸಂಭಾಷಣೆಗಳನ್ನ ನೋಡೋಣ. ನೀವು ತಗೊಂಡಿರುವಂತಹ ಪ್ಯಾಂಟ್ ಒಂದು ಸ್ವಲ್ಪ ಲೂಸ್ ಆಗಿರ್ಬೋದು, ಟೈಟ್ ಆಗಿರ್ಬೋದು, ಹೇಗೆ ಹೇಳ್ತೀರಾ ದಿನ? ಮೈ ಟ್ರೌಸರ್ಸ್ ಆರ್ ಲೂಸ್ ಅಥವಾ ಟೈಟ್. ಲೂಸ್ LOOSE ಲೂಸ್, TIGHT ಟೈಟ್ ಯಾವುದಾಗಿದೆ ಅದನ್ನ ಹೇಳೋದು. ಮೈ ಟ್ರೌಸರ್ಸ್ TROUSERS ಮೈ ಟ್ರೌಸರ್ಸ್ ಆರ್ ಲೂಸ್ ಅಥವಾ ಟೈಟ್ ಏನಾಗಿದೆ ಅದನ್ನು ಹೇಳೋದು. ಇನ್ನು ಕೆಲವೊಮ್ಮೆ ವಾಚ್ಗಳು ನಿಂತು ಹೋಗಿರುತ್ತೆ, ಅದಕ್ಕೆ ಬ್ಯಾಟ್ರಿ ಹಾಕಿದರೆ ಸಾಕಾಗಿರೋದಿಲ್ಲ, ಏನೋ ಒಂದು ರಿಪೇರಿ ಅಗತ್ಯ ಇರುತ್ತೆ, ಸ್ವಚ್ಛ ಮಾಡಬೇಕಾಗತ್ತೆ, ಅದನ್ನು ಎಣ್ಣೆ ಆಯಿಲ್ ಹಾಕಿಸ್ಬೇಕಾಗತ್ತೆ. ಮೈ ವಾಚ್ ನೀಡ್ಸ್ ಕ್ಲೀನಿಂಗ್ ಆ್ಯಂಡ್ ಆಯಿಲಿಂಗ್ ಅದನ್ನು ಹೇಗೆ ಹೇಳೋದು? ಮೈ ವಾಚ್ ನೀಡ್ಸ್ ಕ್ಲೀನಿಂಗ್ ಆ್ಯಂಡ್ ಆಯಿಲಿಂಗ್, ರಿಪೇರಿ ಮಾಡೋದಿರುತ್ತಲ್ವಾ ಅದಕ್ಕೆ ಹೀಗೆ ಹೇಳಬೇಕಾಗತ್ತೆ. ಆಮೇಲೆ ನೀವು ಯಾವುದಾದ್ರೂ ಹೊಸ ಸ್ಲಿಪ್ಪರ್ನ ಶೂಸ್ನ ಪರ್ಚೇಸ್ ಮಾಡಿದಾಗ ಅದೆಲ್ಲೋ ಕಚ್ಚದ ಅನುಭವ ಆಗ್ತಾ ಇರುತ್ತಲ್ವಾ? ನಿನ್ನ ಶೂ ಕಚ್ತಾ ಇದೆಯಾ? ಏನದು ಬೈಟ್ ಅಂತ ಹೇಳ್ತೀರಾ ಇಂಗ್ಲೀಷಲ್ಲಿ? ಡಸ್ ಯುವರ್ ಶೂ ಪಿಂಚ್ ಯು? ಡಸ್ ಯುವರ್ ಶೂ ಪಿಂಚ್ ಯು? ನಿನ್ನ ಶೂ ಕಚ್ತಾ ಇದೆಯಾ ಅನ್ನೋದಕ್ಕೆ ಡಸ್ ಯುವರ್ ಶೂ ಪಿಂಚ್ ಯು ಅಂತ ಕೇಳಬೇಕು. ಕೆಲವರಿಗೆ ರೆಡಿ ಬಟ್ಟೆ ಹಾಕೋದು ಇಷ್ಟ ಆಗೋದಿಲ್ಲ, ಅವ್ರಿಗೆ ಅದನ್ನು ಹೊಲಿಸಿ ಅವ್ರ ಅಳತೆಗೆ ಬೇಕಾದಾಗೆ ಹೊಲಿಸಿ ಹಾಕಿದ್ರೇ ಇಷ್ಟ. ಒಂದಷ್ಟು ಬಟ್ಟೆ ತಗೊಳ್ತೀರಾ, ಈ ಬಟ್ಟೆ ಒಂದು ಕೋಟಿಗೆ ಸಾಕಾಗತ್ತೆ ಅಂತ ಹೇಳಬೇಕು. ದಿಸ್ ಕ್ಲಾತ್ ಈಸ್ ಇನಫ್ ಫಾರ್ ಅ ಕೋಟ್. ದಿಸ್ ಕ್ಲಾತ್ ಈಸ್ ಇನಫ್ ಫಾರ್ ಅ ಕೋಟ್, ಈ ಬಟ್ಟೆ ಒಂದು ಕೋಟಿಗೆ ಸಾಕಾಗತ್ತೆ. ನಾನು ಅಳತೆನೀಗ ತಗೊಳ್ಳಿ, ಟೇಕ್ ಮೈ ಮೆಜರ್ಮೆಂಟ್ಸ್. ಅಳತೆ ಅನ್ನೋದಕ್ಕೆ ಮೆಜರ್ಮೆಂಟ್ಸ್ ಅನ್ಬೇಕು, MESUREMENT ಮೆಜರ್ಮೆಂಟ್ಸ್. ಟೇಕ್ ಮೈ ಮೆಜರ್ಮೆಂಟ್ಸ್, ನನ್ನ ಅಳತೆನ ತಗೊಳ್ಳಿ ಅಂತ. ಓದೋ ಹವ್ಯಾಸ ಇರೋಂಥವರೆಲ್ಲ ಒಳ್ಳೊಳ್ಳೆ ಪುಸ್ತಕಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ. ಅವ್ರು ಹೇಳೋದೇನು, ಗಿವ್ ಮೀ ಸಮ್ ಗುಡ್ ಬುಕ್ಸ್. ಓದಬೇಕು ಅಂದರೆ ಒಳ್ಳೆ ಪುಸ್ತಕಗಳು ಬೇಕಲ್ವಾ? ಗಿವ್ ಮೀ ಸಮ್ ಗುಡ್ ಬುಕ್ಸ್. ಬಟ್ಟೆ ತಗೊಳಕ್ಕೆ ಹೋಗಿರ್ತೀರಾ, ಅಲ್ಲಿ ಬಾರ್ಗೇನ್ ಮಾಡಿದ್ರೆ ಸಮಾಧಾನ ಇರಲಿಕ್ಕಿಲ್ಲ ಅಲ್ವಾ? ಸರಿಯಾದ ಬೆಲೆ ಕೊಡು ಅಂತ ಕೇಳ್ತೀರಲ್ವಾ? ಚಾರ್ಜ್ ಅ ರೀಸನಬಲ್ ಪ್ರೈಸ್ ಫಾರ್ ದಿಸ್ ಶರ್ಟ್, ಈ ಅಂಗಿಗೆ ಸರಿಯಾದ ಬೆಲೆ ಕೊಡು ಅನ್ನೋದಕ್ಕೆ ಚಾರ್ಜ್ ಅ ರೀಸನಬಲ್ ಪ್ರೈಸ್ ಫಾರ್ ದಿಸ್ ಶರ್ಟ್. ಈ ವಸ್ತು ಚೆನ್ನಾಗಿದೆಯಾ ಅಂತ ಕೇಳೋದಿದೆ ಅಲ್ವಾ? ಈ ವಸ್ತು ಅದಕ್ಕೆ ಏನಂತ ಹೇಳ್ತೀರಾ? ಈಸ್ ದ ಸ್ಟಫ್ ಗುಡ್? ಈಸ್ ದ ಸ್ಟಫ್ STUFF. ನೀವೇನೋ ಒಂದು ಥಿಂಗ್ಸ್ ನೋಡ್ತಿರ್ತೀರಾ ಚೆನ್ನಾಗಿದೆಯಾ ಅಂತ ಕೇಳೋದಕ್ಕೆ ಈಸ್ ದ ಸ್ಟಫ್ ಗುಡ್. ಇದರಲ್ಲಿ ಈ ಬಟ್ಟೆದು ಬಣ್ಣ ಹೋಗೋದಿಲ್ಲ ತಾನೆ? ಈಸ್ ದ ಕಲರ್ ಫಾಸ್ಟ್? ಈಸ್ ದ ಕಲರ್ ಫಾಸ್ಟ್, ಈ ಬಟ್ಟೆಯ ಬಣ್ಣ ಹೋಗೋದಿಲ್ಲ ತಾನೆ ಅನ್ನೋದಕ್ಕೆ ಈಸ್ ದ ಕಲರ್ ಫಾಸ್ಟ್. ಇಲ್ಲಿಂದ ಮಾರ್ಕೆಟ್ಗೆ ಎಷ್ಟು ದೂರ ಇದೆ? ಹೌ ಫಾರ್ ಇಸ್ ದ ಮಾರ್ಕೆಟ್ ಫ್ರಮ್ ಹಿಯರ್? ಇಲ್ಲಿಂದ ಮಾರ್ಕೆಟ್ಗೆ ಎಷ್ಟು ದೂರ ಇದೆ? ಹೌ ಫಾರ್ ಇಸ್ ದ ಮಾರ್ಕೆಟ್ ಫ್ರಮ್ ಹಿಯರ್? ಬಹಳ ದೂರ ಇದೆ. ಇಟ್ಸ್ ಕ್ವೈಟ್ ಫಾರ್. ಬಹಳ ದೂರ ಇದೆ. ಇಟ್ಸ್ ಕ್ವೈಟ್ ಫಾರ್. ನೀವೆಲ್ಲ ವಸ್ತುನ ಒಂದೇ ಸ್ಥಳದಲ್ಲಿ ಖರೀದಿ ಮಾಡೋದಕ್ಕೆ ಇಚ್ಛೆ ಪಟ್ಟರೆ ಸೂಪರ್ ಬಜಾರ್ಗೆ ಹೋಗಿ ಅಂತ ಅಲ್ಲಿರೋರು ಹೇಳ್ತಾರೆ. ಯಾಕಂದರೆ ನೀವು ಅಲ್ಲಿ ಅದೆಲ್ಲಿದೆ ಇದೆಲ್ಲಿದೆ ಅಂತ ಕೇಳ್ತಿದ್ರಲ್ವಾ, ಅದನ್ನು ಹೇಗೆ ಹೇಳ್ತೀರಾ ಇಂಗ್ಲೀಷಲ್ಲಿ? ಇಫ್ ಯು ವಿಶ್ ಟು ಬೈ ಎವ್ರಿಥಿಂಗ್ ಫ್ರಮ್ ಒನ್ ಪ್ಲೇಸ್ ಗೋ ಟು ಸೂಪರ್ ಬಜಾರ್. ಇಫ್ ಯು ವಿಶ್ ಟು ಬೈ ಎವ್ರಿಥಿಂಗ್ ಫ್ರಮ್ ಒನ್ ಪ್ಲೇಸ್ ಗೋ ಟು ಸೂಪರ್ ಬಜಾರ್. ಹಂಗಂದರೆ ನೀವೆಲ್ಲ ವಸ್ತುನ ಒಂದೇ ಸ್ಥಳದಲ್ಲಿ ಖರೀದಿ ಮಾಡಬೇಕು ಅಂತ ಇದ್ದರೆ ಸೂಪರ್ ಬಜಾರ್ಗೆ ಹೋಗಿ ಅಂತ. ಈ ಅಂಗಡಿಯವನ ಹತ್ರ ತಗೊಳಕ್ಕೆ ಹೋಗಬೇಡಿ, ಅವನು ಕಲಬೆರಕೆ ವಸ್ತುಗಳನ್ನು ಮಾರ್ತಾನೆ ಅಂತಿದ್ದಾರೆ. ದಿಸ್ ಶಾಪ್ ಕೀಪರ್ ಸೆಲ್ಸ್ ಅಡಲ್ಟ್ರೇಟೆಡ್ ಸ್ಟಫ್ ಅಥವಾ ಅಡಲ್ಟ್ರೇಟೆಡ್ ಥಿಂಗ್ಸ್. ಕಲಬೆರಕೆ ವಸ್ತುಗಳನ್ನು ಈ ಅಂಗಡಿಯವನು ಮಾರ್ತಾನೆ ಅನ್ನೋದಕ್ಕೆ ದಿಸ್ ಶಾಪ್ ಕೀಪರ್ ಸೆಲ್ಸ್ ಅಡಲ್ಟ್ರೇಟೆಡ್ ಸ್ಟಫ್ ಅಥವಾ ಥಿಂಗ್ಸ್ ಅಂತ ಹೇಳ್ಬೋದು. ಇನ್ನು ಹಿಂದೆಲ್ಲ ಹೆಚ್ಚಾಗಿ ಚೆಕ್ ವ್ಯವಹಾರಗಳು ನಡೀತಿತ್ತಲ್ವಾ? ಯಾರಿಗೆ ಏನಾದರೂ ಪೇಮೆಂಟ್ ತುಂಬ ಜಾಸ್ತಿ ಕೊಡೋದು ಬಂದಾಗ ಚೆಕ್ ಬರ್ಕೊಡ್ತಾ ಇದ್ರು. ನೀವು ಚೆಕ್ಗಳನ್ನು ತಗೊಳ್ತೀರಾ? ಡೂ ಯು ಆಕ್ಸೆಪ್ಟ್ ಚೆಕ್ಸ್? ACCEPT ಆಕ್ಸೆಪ್ಟ್ ಚೆಕ್ಸ್. CHEQUES ಡೂ ಯು ಆಕ್ಸೆಪ್ಟ್ ಚೆಕ್ಸ್? ನೀವು ಚೆಕ್ಗಳನ್ನು ತಗೊಳ್ತೀರಾ? ಅವರು ಆಗಲ್ಲ ದುಡ್ಡು ಕೊಡಿ ಅಂತಾರೆ, ನೀವು ತೆಗೆದು ಕೊಡ್ತೀರಾ, ಆದರೆ ಅದು ಕೊಳೆ ಆಗಿಬಿಟ್ಟಿದೆ. ಇಟ್ಸ್ ಸಾಯಿಲ್ಡ್ ಅಥವಾ ಇಟ್ಸ್ ಡರ್ಟಿ.

ವಸ್ತುಗಳನ್ನು ಮಾರೋದಿಲ್ಲ ಅಂತ. ಅದನ್ನ ಹೇಗೆ ಹೇಳ್ತೀರಾ? ದಿಸ್ ಶಾಪ್ ಕೀಪರ್ ಡಸಂಟ್ ಸೆಲ್ ಥಿಂಗ್ಸ್ ಆನ್ ಕ್ರೆಡಿಟ್. ದಿಸ್ ಶಾಪ್ ಕೀಪರ್ ಡಸಂಟ್ ಸೆಲ್ ಥಿಂಗ್ಸ್ ಆನ್ ಕ್ರೆಡಿಟ್. ಈ ಅಂಗಡಿ ಮಾಲೀಕ ಸಾಲದ ರೂಪದಲ್ಲಿ ವಸ್ತುಗಳನ್ನು ಮಾರೋದಿಲ್ಲ ಅಂತ. ಹೇಗಿತ್ತು ಶಾಪಿಂಗ್ ಸಮಯದಲ್ಲಿ ಮಾಡುವಂತಹ ಸಂಭಾಷಣೆ? ನೆಕ್ಸ್ಟ್ ಟೈಮ್ ನೀವು ಸಹ ಹೊರಗಡೆ ಏನಾದರೂ ವ್ಯಾಪಾರ ಮಾಡೋದಕ್ಕೆ ಹೋದಾಗ ಆದಷ್ಟು ಇಂಗ್ಲೀಷ್ ಮಾತಾಡೋದಕ್ಕೆ ಟ್ರೈ ಮಾಡಿ, ಅದು ಅವರಿಗೆ ಬರ್ತಾ ಇದ್ರೆ ಸೊ ನಿಮ್ಮ ಕನ್ವರ್ಸೇಷನ್ ತುಂಬ ಈಸಿ ಆಗತ್ತೆ, ತುಂಬ ಬೇಗ ಕಲಿತೀರಾ ಕೂಡ. ಈಗ ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಅದನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಹೇಗಿರೋ ಸಂಭಾಷಣೆ ಆಗತ್ತೆ ಅನ್ನೋದನ್ನು ನೋಡೋಣ. ಯಾರ್ದಾದ್ರೂ ವ್ಯಕ್ತಿ ಹೇಗಿದ್ದಾನೆ, ಉದ್ದ, ಗಿಡ್ಡ, ಅಗಲ, ದಪ್ಪ, ಈ ಥರದ್ದೆಲ್ಲ ಮಾತಾಡ್ತೀವಲ್ಲ, ಇವನು ಎತ್ತರವಾಗಿದ್ದಾನೆ ಅನ್ನೋದಕ್ಕೆ ಹೀ ಸ್ಟಾಲ್. ಇವನು ಎತ್ತರವಾಗಿದ್ದಾನೆ, ಹೀ ಸ್ಟಾಲ್. ಅದೇ ಕುಳ್ಳಗಿದ್ರೆ, ಒಂದು ಹುಡುಗಿ ಕುಳ್ಳಕ್ಕಿದ್ದಾಳೆ, ಹೇಗೆ ಹೇಳ್ತೀರಾ? ಶಿ ಈಸ್ ಶಾರ್ಟ್, ಶಿ ಈಸ್ ಶಾರ್ಟ್. ಅವನು ಮಧ್ಯಮ ಎತ್ತರದಲ್ಲಿದ್ದಾನೆ. ಹಿ ಈಸ್ ಮೀಡಿಯಮ್ ಹೈಟ್, ಹಿ ಈಸ್ ಮೀಡಿಯಮ್ ಹೈಟ್. ಮಧ್ಯಮ ಎತ್ತರ ಇದ್ದಾನೆ, ತುಂಬ ಎತ್ತರನೂ ಇಲ್ಲ, ತುಂಬ ಕುಳ್ಳಗೂ ಇಲ್ಲ. ಅವಳು ದಪ್ಪ ಇದ್ದಾಳೆ, ಶಿ ಈಸ್ ಫ್ಯಾಟ್. ಅವಳು ದಪ್ಪ ಇದ್ದಾಳೆ, ಶಿ ಈಸ್ ಫ್ಯಾಟ್. ಅವನು ಬಹಳ ತೆಳ್ಳಗಿದ್ದಾನೆ, ಹಿ ಈಸ್ ಸ್ಲಿಮ್. ಅವನು ಬಹಳ ತೆಳ್ಳಗಿದ್ದಾನೆ, ಹಿ ಈಸ್ ಸ್ಲಿಮ್. ಭೀಮಾ ದೃಢಕಾಯನಾಗಿದ್ದಾನೆ, ಭೀಮಾ ಈಸ್ ವೆಲ್ ಬಿಲ್ಟ್. ಭೀಮಾ ದೃಢಕಾಯನಾಗಿದ್ದಾನೆ, ಭೀಮಾ ಈಸ್ ವೆಲ್ ಬಿಲ್ಟ್ ಅಂತ ಹೇಳಬೇಕು. ಅವಳು ಸುಂದರವಾಗಿದ್ದಾಳೆ, ಶಿ ಈಸ್ ಪ್ರೆಟ್ಟಿ ಅಥವಾ ಶಿ ಈಸ್ ಬ್ಯೂಟಿಫುಲ್. ಅವಳು ಸುಂದರವಾಗಿದ್ದಾಳೆ ಅನ್ನೋದಕ್ಕೆ ಶಿ ಈಸ್ ಪ್ರೆಟ್ಟಿ, ಶಿ ಈಸ್ ಬ್ಯೂಟಿಫುಲ್. ಅವನು ಚಂದ ಇದ್ದಾನೆ, ಹಿ ಈಸ್ ಹ್ಯಾಂಡ್ಸಮ್. ಹುಡುಗಂಗೆ ಹ್ಯಾಂಡ್ಸಮ್ ಅನ್ಬೇಕು, ಹುಡುಗಿಗೆ ಬ್ಯೂಟಿಫುಲ್ ಅನ್ಬೇಕು. ಹುಡುಗಂಗೆ ಹೋಗಿ ಬ್ಯೂಟಿಫುಲ್ ಅನ್ಬಾರ್ದು, ಹಿ ಈಸ್ ಹ್ಯಾಂಡ್ಸಮ್ ಅಂತ ಹೇಳಬೇಕು. ಒಂದು ಹುಡುಗಿ ತುಂಬ ಚಂದ ಇದ್ದಾಳೆ, ಬೆಳ್ಳು ಕಾಣ್ತಾಳೆ, ಶಿ ಈಸ್ ಫೇರ್. ಎಫ್ ಎ ಐ ಆರ್ ಫೇರ್. ಅವನು ಕಪ್ಪಗಿದ್ದಾನೆ, ಹಿ ಈಸ್ ಡಾರ್ಕ್. ಅವನು ಕಪ್ಪಗಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ಡಾರ್ಕ್. ಇವನು ಗೋಧಿ ಬಣ್ಣ ಇದ್ದಾನೆ, ಹಿಸ್ ಕಾಂಪ್ಲೆಕ್ಷನ್ ಈಸ್ ವೀಟಿಶ್. ಹಿಸ್ ಕಾಂಪ್ಲೆಕ್ಷನ್ ಈಸ್ ವೀಟಿಶ್ ಅನ್ಬೇಕು, ಗೋಧಿ ಬಣ್ಣದಲ್ಲಿ ಇದ್ದಾನೆ ಅನ್ನೋದಕ್ಕೆ ಹಿಸ್ ಕಾಂಪ್ಲೆಕ್ಷನ್ ಈಸ್ ವೀಟಿಶ್ ಅಂತ ಹೇಳಬೇಕು. ಅವನಿಗೆ ಮೀಸೆ ಇದೆ, ಹಿ ಹ್ಯಾಸ್ ಮುಸ್ಟ್ಯಾಚ್. ಹಿ ಹ್ಯಾಸ್ ಮುಸ್ಟ್ಯಾಚ್, ಎಂ ಒ ಯು ಎಸ್ ಟಿ ಎ ಸಿ ಹೆಚ್ ಇ. ಅವನಿಗೆ ಮೀಸೆ ಇದೆ, ಹಿ ಹ್ಯಾಸ್ ಮುಸ್ಟ್ಯಾಚ್. ಅವರಿಗೆ ದಾಡಿ ಮೀಸೆ ಇದೆ, ಹಿ ಹ್ಯಾಸ್ ಅ ಬಿಯರ್ಡ್ ಮುಸ್ಟ್ಯಾಚ್. ದಾಡಿ ಅಥವಾ ಮೀಸೆ ಯಾವುದು ಆಗತ್ತಲ್ವ, ಬಿಯರ್ಡ್ ಅಥವಾ ಮುಸ್ಟ್ಯಾಚ್ ಅಂತ ಕೂಡ ಹೇಳ್ಬೋದು. ಅವನು ಮೀಸೆನ ತೆಗ್ದಾಕಿದ್ದಾನೆ, ಹಿ ಈಸ್ ಕ್ಲೀನ್ ಶೇವ್ಡ್. ಹಿ ಈಸ್ ಕ್ಲೀನ್ ಶೇವ್ಡ್. ಅವನು ಮೀಸೆಗಡ್ಡ ಎಲ್ಲ ತೆಗ್ದಿದ್ರೆ ಹಿ ಈಸ್ ಕ್ಲೀನ್ ಶೇವ್ಡ್ ಅಂತ ಹೇಳಬೇಕು. ಇನ್ನು ವಸ್ತುವಿನ ಬಗ್ಗೆ ಮಾತಾಡೋಣ. ಈ ಪೆಟ್ಟಿಗೆ ಭಾರ ಇದೆ ಅನ್ನೋದಕ್ಕೆ ದಿಸ್ ಬಾಕ್ಸ್ ಈಸ್ ಹೆವಿ. ಈ ಪೆಟ್ಟಿಗೆ ಭಾರ ಇದೆ, ದಿಸ್ ಬಾಕ್ಸ್ ಈಸ್ ಹೆವಿ. ಹಗುರ ಇದ್ರೆ ದಿಸ್ ಪ್ಯಾಕೆಟ್ ಈಸ್ ಲೈಟ್. ಈ ಪ್ಯಾಕೆಟ್ ಹಗುರ ಇದೆ, ದಿಸ್ ಪ್ಯಾಕೆಟ್ ಈಸ್ ಲೈಟ್. ಈ ಮೇಜು ಗುಂಡಗಿದೆ, ದಿಸ್ ಟೇಬಲ್ ಈಸ್ ರೌಂಡ್. ಈ ಮೇಜು ಗುಂಡಗಿದೆ, ದಿಸ್ ಟೇಬಲ್ ಈಸ್ ರೌಂಡ್. ಈ ಪರ್ಸ್ ಚೌಕ ಇದೆ, ದಿಸ್ ಪರ್ಸ್ ಈಸ್ ಸ್ಕ್ವೇರ್. ನನ್ನ ಪರ್ಸ್ ಚೌಕವಾಗಿದೆ, ಮೈ ಪರ್ಸ್ ಈಸ್ ಸ್ಕ್ವೇರ್. ಈ ಬಾಸ್ಕೆಟು ಅಂಡಾಕೃತಿಯಲ್ಲಿದೆ, ದಿಸ್ ಬಾಸ್ಕೆಟ್ ಈಸ್ ಓವಲ್. ದಿಸ್ ಬಾಸ್ಕೆಟ್ ಈಸ್ ಓವಲ್ ಅಂದರೆ ಅಂಡಾಕೃತಿಯಲ್ಲಿ ಈ ಬಾಸ್ಕೆಟ್ ಇದೆ. ಈ ಪುಸ್ತಕ ಸಮ ಚತುಷ್ಕೋಣ ಆಕಾರದಲ್ಲಿದೆ, ದಿಸ್ ಬುಕ್ ಈಸ್ ರೆಕ್ಟ್ಯಾಂಗುಲರ್. ರೆಕ್ಟ್ಯಾಂಗುಲರ್ ಅಂದರೆ ಸಮ ಚತುಷ್ಕೋಣ. ಈ ಪುಸ್ತಕ ಆಕಾರದಲ್ಲಿದೆ, ದಿಸ್ ಬುಕ್ ಈಸ್ ರೆಕ್ಟ್ಯಾಂಗುಲರ್. ಈ ಬಾವಿ ಬಹಳ ಆಳವಾಗಿದೆ, ದಿಸ್ ವೆಲ್ ಈಸ್ ವೆರಿ ಡೀಪ್. ಈ ಬಾವಿ ಬಹಳ ಆಳದಲ್ಲಿದೆ, ದಿಸ್ ವೆಲ್ ಈಸ್ ವೆರಿ ಡೀಪ್. ಈ ಕೊಳ ಆಳದಲ್ಲಿಲ್ಲ, ದಿಸ್ ಪೌಂಡ್ ಈಸ್ ಶ್ಯಾಲೋ. ಆಳವಾಗಿಲ್ಲ ಅಂದರೆ ಶ್ಯಾಲೋ ಅಂತ ಹೇಳಬೇಕು, ಎಸ್ ಎಚ್ ಎ ಎಲ್ ಎಲ್ ಓ ಡಬ್ಲ್ಯೂ. ದಿಸ್ ಪೌಂಡ್ ಈಸ್ ಶ್ಯಾಲೋ, ಈ ಕೊಳ ಆಳವಾಗಿಲ್ಲ. ಈ ಮಾರ್ಗ ಉದ್ದ ಇದೆ ಆದರೆ ಸುರಕ್ಷಿತವಾಗಿದೆ, ದಿಸ್ ರೂಟ್ ಈಸ್ ಲಾಂಗ್ ಬಟ್ ಸೇಫ್. ಈ ಮಾರ್ಗ ಉದ್ದ ಇದೆ ಆದರೆ ಸುರಕ್ಷಿತವಾಗಿದೆ, ದಿಸ್ ರೂಟ್ ಈಸ್ ಲಾಂಗ್ ಬಟ್ ಸೇಫ್. ಈ ಮಾರ್ಗ ಚಿಕ್ಕದಾಗಿದೆ ಆದರೆ ಅನಾಹುತ ಸಂಭವಿಸೋ ಸಾಧ್ಯತೆ ಇದೆ, ದಿಸ್ ರೂಟ್ ಈಸ್ ಶಾರ್ಟ್ ಬಟ್ ರಿಸ್ಕಿ ಅಥವಾ ಡೇಂಜರಸ್. ದಿಸ್ ರೂಟ್ ಈಸ್ ಶಾರ್ಟ್ ಬಟ್ ರಿಸ್ಕಿ ಬಟ್ ಡೇಂಜರಸ್. ಈ ಮಾರ್ಗ ಚಿಕ್ಕದಾಗಿದ್ದರೂ ಅನಾಹುತ ಸಂಭವಿಸುವಂಥ ದಾರಿ ಇದು. ಈ ಚಪಾತಿ ಮುಗ್ಗಲಾಗಿದೆ, ಗಟ್ಟಿಯಾಗಿದೆ, ಹೇಗೆ ಹೇಳ್ತೀರಾ?
ಹಳಸಲ್ ತರ ಆಗಿದ್ದಾಗ ದಿಸ್ ಚಪಾತಿ ಇಸ್ ಸ್ಟೇಲ್ ಅಂಡ್ ಹಾರ್ಡ್.

0: ದಿಸ್ ಚಪಾತಿ ಇಸ್ ಸ್ಟೇಲ್ ಆ್ಯಂಡ್ ಹಾರ್ಡ್. ಈ ಬ್ರೆಡ್ಡು ತಾಜಾ ಆಗಿದೆ, ಮೃದುವಾಗಿದೆ. ದ ಬ್ರೆಡ್ ಈಸ್ ಫ್ರೆಶ್ ಆ್ಯಂಡ್ ಸಾಫ್ಟ್. ದ ಬ್ರೆಡ್ ಈಸ್ ಫ್ರೆಶ್ ಆ್ಯಂಡ್ ಸಾಫ್ಟ್. ಈ ಆಹಾರ ಬಹಳ ರುಚಿಯಾಗಿದೆ, ಸ್ವಾದಿಷ್ಟವಾಗಿದೆ. ದ ಫುಡ್ ಈಸ್ ಡೆಲಿಷಿಯಸ್. ಸ್ವಾದಿಷ್ಟವಾಗಿದ್ರೆ ಡೆಲಿಷಿಯಸ್, DELICIOUS. ದ ಫುಡ್ ಈಸ್ ಡೆಲಿಷಿಯಸ್. ಎರಡು ಮನೆಗಳ ಮಧ್ಯ ಎತ್ತರದ ಒಂದು ಗೋಡೆ ಇದೆ. ದರ್ ಇಸ್ ಅ ಹೈ ವಾಲ್ ಬಿಟ್ವೀನ್ ದ ಟೂ ಹೌಸಸ್. ಎತ್ತರದ ಒಂದು ಗೋಡೆ ಇದ್ರೆ ಎರಡು ಮನೆಗಳ ಮಧ್ಯ ಏನು ಹೇಳ್ತೀರಾ? ದರ್ ಇಸ್ ಅ ಹೈ ವಾಲ್ ಬಿಟ್ವೀನ್ ದ ಟೂ ಹೌಸಸ್. ಈ ಕೊಠಡಿಯ ಛಾವಣಿ ಕೆಳಗಿದೆ. ದಿಸ್ ರೂಮ್ ಹ್ಯಾಸ್ ಅ ಲೋ ಸೀಲಿಂಗ್. ಈ ಕೊಠಡಿಯ ಛಾವಣಿ ಕೆಳಗಿದೆ. ದಿಸ್ ರೂಮ್ ಹ್ಯಾಸ್ ಅ ಲೋ ಸೀಲಿಂಗ್. ನೋಡಿ, ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಏನೆಲ್ಲ ಸಂಭಾಷಣೆ ಬರುತ್ತೆ ಅದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ಇನ್ನೂ ಹೇಳೋದಕ್ಕೆ ಸಾಕಷ್ಟಿದೆ, ಕಲಿಯೋದಕ್ಕೆ ಬೇಕಷ್ಟಿದೆ. ಆದರೆ ನಾವು ಅದಕ್ಕಾಗಿ ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

నిన్నున్న

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

Ha ha ha!

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನು ಒಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಯಾವುದು ಯಾರಿಗೆ ಯಾವಾಗ ಸೇರ್ಬೇಕು ಅಂತ ಇರುತ್ತೋ ಅದು ವಿಧಿಲಿಖಿತವಾಗಿರುತ್ತೆ. ಅವಾಗ ತಡವಾದ್ರೂ ಸಹ ಪರವಾಗಿಲ್ಲ, ಅದು ಅವರಿಗೆ ಸೇರುತ್ತೆ. ಅದು ವ್ಯಕ್ತಿ ಆದ್ರೂ ಸರಿ, ವಸ್ತು ಆದ್ರೂ ಸರಿ. ಯಾಕೆಂದ್ರೆ ಹೆಣ್ಣು, ಹೊನ್ನು, ಮಣ್ಣು, ಈ ಮೂರು ಸೇರೋ ಋಣ ಇದ್ರೆ ಮಾತ್ರ ಏನೇ ಅಡೆತಡೆಗಳಿದ್ರು ಸೇರೋ ಕಾಲಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಕಾಯುವಂತಹ ತಾಳ್ಮೆ ಮತ್ತು ಸಂಯಮ ನಮ್ಮಲ್ಲಿರಬೇಕು ಅಷ್ಟೇ. ಆಲ್ ಇಸ್ ವೆಲ್. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9444.

0: 8 1 4 9 6 1 ಸಂಖ್ಯೆ ಮತ್ತೊಮ್ಮೆ 8 1 4 9 6 1.
1: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನದ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ ವಿಷಯ ಹೇಳೋದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ದಿನ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಏನಪ್ಪ ಅಂದರೆ, ಬೆಳಗ್ಗೆ ಒಂದಿಷ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಮಳೆ ಬಂತು, ಆಮೇಲೆ ಸ್ವಲ್ಪ ಹೊತ್ತು ಬಿಸಿಲು ಬಂತು, ಆಮೇಲೆ ಒಂದಿಷ್ಟು ಚಳಿಗಾಳಿ, ಈಗ ಮತ್ತೆ ವಾತಾವರಣದಲ್ಲಿ ಬದಲಾವಣೆ. ಈ ರೀತಿಯಲ್ಲಿ ಪ್ರಕೃತಿಯಲ್ಲಿ ಆಟ ನಡೀತಾ ಇದೆ ಬೆಳಗ್ಗಿನಿಂದ. ಸೊ ಹಾಗಾದರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ನಿಮ್ಮ ಊರುಗಳಲ್ಲಿ ವಾತಾವರಣ ಹೇಗಿದೆ? ನಿಮ್ಮ ಕಡೆ ಮಳೆ ಆಯ್ತಾ ಅಥವಾ ಬಿಸಿಲಿದೆಯಾ, ಹೇಗಿದೆ ವಾತಾವರಣ ಅನ್ನೋದ್ರ ಬಗ್ಗೆ ಕೂಡ ಈ ದಿನ ನಮ್ಮ ಜೊತೆ ನೀವು ಮಾತಾಡ್ಬೋದು. ಹಾಗೆ ಮತ್ತೊಂದು ಸ್ಪೆಷಲ್ ನ್ಯೂಸ್ ಇದೆ ಸ್ನೇಹಿತರೆ ಈ ದಿನ. ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ 1 ವರ್ಷದ ಅವಧಿಗೆ 1 ಆಹಾರ ಪದಾರ್ಥವನ್ನು ನಿಷೇಧ ಮಾಡಿದ್ದಾರೆ. ಅದು ಯಾವ ಆಹಾರ ಪದಾರ್ಥ, ಯಾಕೆ ನಿಷೇಧ ಮಾಡಿದ್ದಾರೆ, ಅದರಿಂದ ನಮಗೆ ಏನಾಗತ್ತೆ, ಯಾವ ರೀತಿಯಲ್ಲಿ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಸೊ ಇನ್ನು ಈ ದಿನದ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ಅಥವಾ ಆಹಾರ ಪದಾರ್ಥ ನಿಷೇಧ ಆದರೆ ಚೆನ್ನಾಗಿರುತ್ತೆ, ಬ್ಯಾನ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಅದು ಯಾವ ವಸ್ತು ಅಥವಾ ಯಾವ ಆಹಾರ ಪದಾರ್ಥ ಅನ್ನೋದನ್ನು ನೀವು ಹೇಳಬೇಕು. ಈ ವಸ್ತು ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತಪ್ಪ, ಇದು ಫಸ್ಟ್ ಬ್ಯಾನ್ ಆಗಬೇಕು, ನಿಷೇಧ ಆಗಬೇಕು ಅನ್ನುವಂತಹ ವಿಷಯಕ್ಕೆ ಬಂದರೆ. ಸೊ ಸ್ನೇಹಿತರೆ, ಈ ವಿಷಯವನ್ನು ಮಾತಾಡುವಾಗ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ, ಕೆಲವೊಂದು ನಿಯಮಗಳು ಕೂಡ ಅನ್ವಯವಾಗತ್ತೆ. ಮೊದಲು ನಾನು ನಿಯಮಗಳನ್ನು ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಕಂಪನಿ ಮತ್ತು ಬ್ರ್ಯಾಂಡ್ ಬಗ್ಗೆ ಮಾತಾಡಬಾರ್ದು, ಜೊತೆಗೆ ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಹೆಸರನ್ನು ಹೇಳಬಾರ್ದು, ಹಾಗೆ ಯಾವುದೇ ಒಂದು ಪಕ್ಷದ ಬಗ್ಗೆ ಮಾತಾಡಬಾರ್ದು, ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ನಿಂದನೆ ಮಾಡಬಾರ್ದು, ಟೀಕೆ ಟಿಪ್ಪಣಿಗಳಿಗೆ ಅವಕಾಶ ಇಲ್ಲ. ಯಾವುದಾದ್ರೂ ಬೇರೆ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೆ ನಾನು ಕರೆಯನ್ನು ಕಟ್ ಮಾಡ್ತೀನಿ. ನಿಮ್ಮ ಮಾತು ಆರೋಗ್ಯದ ದೃಷ್ಟಿಯಿಂದ ಸ್ನೇಹಪೂರ್ವಕವಾಗಿರಬೇಕು, ಆ ಚರ್ಚೆ ಮಾತುಕತೆ ಆರೋಗ್ಯಯುತವಾಗಿರಬೇಕು ಸ್ನೇಹಿತರೆ, ಅಂದಾಗ ಈ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಅಭಿಪ್ರಾಯ. ಸೊ ಈ ನಿಯಮಗಳು ಅನ್ವಯ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ದಿನ ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ನಿಷೇಧ ಆದರೆ ಚೆನ್ನಾಗಿರುತ್ತೆ ಅಂತ ನೀವು ನನ್ನ ಜೊತೆಗೆ ಮಾತಾಡ್ಬೋದು. ಸೊ ಅಂದಾಗೆ ನಾನು ಆಗಲೇ ಒಂದು ಮಾತು ಹೇಳಿದೆ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ 1 ವರ್ಷದ ಅವಧಿಗೆ 1 ವಸ್ತುವನ್ನು ನಿಷೇಧ ಮಾಡಿದ್ದಾರೆ ಅಂತ. ಅದು ಯಾವ ವಸ್ತು ಅಂತ ಹೇಳ್ತೀನಿ. ಸಾಕಷ್ಟು ವಿಷಯಗಳನ್ನು ನಿಮ್ಮೊಟ್ಟಿಗೆ ಈ ದಿನ ಹಂಚ್ಕೊಳ್ಳೋದಿದೆ ಸ್ನೇಹಿತರೆ. ಸೊ ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9 6 2 7 9 6 8 6 0 9 6 2 7 9. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ನಿಷೇಧ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನನ್ನೊಟ್ಟಿಗೆ ಮಾತಾಡಿ, ಹಾಗೆ ನಾನು ಸಾಕಷ್ಟು ವಿಷಯಗಳನ್ನು ಈ ದಿನ ತಿಳಿಸ್ತೀನಿ. 1 ವರ್ಷದ ಅವಧಿಗೆ 1 ವಸ್ತುವನ್ನು ಯಾಕೆ ನಿಷೇಧ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಫಸ್ಟ್ ಕರೆ ಯಾರು ಅಂತ ಮಾತಾಡುವ. ನಮಸ್ತೆ.
2: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
1: ರಾನಡೆ ಸರ್. ಸರ್, ನಿಮ್ಮೊಟ್ಟಿಗೆ ಮಾತಾಡೋಕ್ಕಿಂತ ಮುಂಚೆ ಈ ದಿನ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು.
2: ಮೇಡಮ್, ನಾನು ಹೇಳಿದ್ರೆ ನೀವೇ ಹೇಳ್ಬಿಟ್ಟು ಇನ್ನೂ ಸಂತೋಷ ಆಯ್ತು.
1: ಓಕೆ, ಇದೇ ರೀತಿ ನಿಮ್ಮ ಒಂದು ಖುಷಿ ಇರಲಿ, ನಗು ಇರಲಿ, ಎಲ್ಲರನ್ನ ಖುಷಿ ಪಡಿಸ್ತಾ ನಗಿಸ್ತಾ ಎಲ್ರಿಗೂ ಪ್ರೋತ್ಸಾಹ ಕೊಡ್ತಾ ನೀವು ಕೂಡ ಒಂದು ಆತ್ಮೀಯ ವ್ಯಕ್ತಿಯಾಗಿ ಎಲ್ಲರೊಟ್ಟಿಗೆ ತುಂಬಾ ಆರೋಗ್ಯಕರವಾಗಿದ್ದೀರಿ. ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ನಿಮ್ಮ ಸುಖ ಸಂತೋಷ ಮತ್ತಷ್ಟು ದುಪ್ಪಟ್ಟು ಆಗಲಿ ಅಂತ ನಾವು ಆಶಿಸ್ತೀವಿ. ಕನ್ನಡ ನಾಡಿನ ಸಮಸ್ತ ಜನರ ವತಿಯಿಂದ, ನಮ್ಮ ರೇಡಿಯೋ ಶಿವಮೊಗ್ಗದ ಸಿಬ್ಬಂದಿಗಳ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಸರ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್. ಸರ್, ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ನಿಷೇಧ ಆದ್ರೆ ಚೆನ್ನಾಗಿರುತ್ತೆ, ಬ್ಯಾನ್ ಆದ್ರೆ ಈ ವಸ್ತು ಬೇಡಪ್ಪ ನಮ್ಗೆ ಅಂತ ಅಂದ್ರೆ?
2: ಮೇಡಮ್, ನನಗೆ ನೀವು ಕೇಳಿದ ತಕ್ಷಣ ಈಗ ಯಾವ ಆಹಾರ ಪದಾರ್ಥಗಳಂತೂ ಯಾವ್ದು ಬ್ಯಾನ್ ಮಾಡಕ್ ಬರಲ್ಲ, ಯಾಕಂದ್ರೆ ಎಲ್ಲಾ ತರದ ಆಹಾರ ಪದಾರ್ಥಗಳು ಬೇಕು, ಧಾನ್ಯಗಳಿರ್ಲಿ, ಹಣ್ಣುಗಳಿರ್ಲಿ, ಕಾಳುಗಳಿರ್ಲಿ, ಎಲ್ಲವೂ ಬೇಕಾಗತ್ತೆ. ಅದರಲ್ಲಿ ನಾವು ಕೆಲವೊಂದು ಓವರ್ ಪೇಸ್ಟ್ ಮಾಡ್ಕೊಂಡಿದೀವಲ್ಲ, ಅಂತವ್ ಕೆಲವು ಪದಾರ್ಥಗಳು ನಿಷೇಧ ಆದ್ರೆ ಒಳ್ಳೇದು. ನನಗೆ ನೆನಪರ್ತಕ್ಕಂಥದ್ದು ಗುಟ್ಕಾ ನಿಷೇಧ ಆಗ್ಬೇಕು ಅಂತ.
1: ಗುಟ್ಕಾ ನಿಷೇಧ,
2: ಅದರಲ್ಲಿ ಕೆಮಿಕಲ್ಸ್ ಇದೆ ಮತ್ತೆ ಅದು ತುಂಬಾ ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ಎಫೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಗುಟ್ಕವನ್ನ ಮೊದಲು ನಿಷೇಧ ಮಾಡಬೇಕು, ಮತ್ತೆ ಅದರ ಜೊತೆಗೆ ಬೀಡಿ ಸಿಗರೇಟ್ ಇದೆಯಲ್ಲ ಮತ್ತೆ ಹೊಗೆ ಸೊಪ್ಪು, ಇಷ್ಟನ್ನ ನಿಷೇಧ ಮಾಡಿದ್ರೆ ಎಷ್ಟೋ ಜನದ ಆರೋಗ್ಯ ಉಳಿಯುತ್ತೆ. ಅದು ಮೊದಲಿನ ತಲೆ ತಲಾಂತರವಾಗಿ ಒಂದು ಅವ್ಯಾಸ ಆಗಿ ಬೆಳೆದು ಬಂದ್ಬಿಟ್ಟಿದೆ ಹೌದು, ಆದ್ರೆ ನಾವು ಇತ್ತೀಚಿನ ಜನರೇಷನ್ ಅಲ್ಲಿ ನೋಡ್ತಾ ಇದೀವಿ ತುಂಬಾ ಎಫೆಕ್ಟ್ ಆಗ್ತಾ ಇದೆ, ಬೀಡಿ ಸಿಗರೇಟ್ ಗಿಂತನೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನನ್ನ ಪ್ರಕಾರ ಗುಟ್ಕಾ ಬೀಡಿ ಸಿಗರೇಟ್ ಹೊಗೆ ಸೊಪ್ಪು ಬ್ಯಾನ್ ಆಗ್ಬೇಕು ಹೇಳಕ್
1: ಇಷ್ಟಪಡ್ತೀನಿ.
2: ಯಾಕಂದ್ರೆ ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಹೌದು, ಸಮಾಜದ ಸ್ವಾಸ್ಥ್ಯ ಕೂಡ ಇದರಲ್ಲಿ ಅಡಗಿದೆ.
1: ಓಕೆ, ವೆರಿ ನೈಸ್ ಸರ್, ಸೂಪರ್. ಹಾಗೆ ನಿಮ್ಗೆ ಮಂಡ್ಯದಿಂದ ಕೆಂಡಗೌಡ ಸರ್ ವಿಶ್ ಮಾಡಿದ್ದಾರೆ ಸರ್.
2: ಥ್ಯಾಂಕ್ ಯು ಮೇಡಮ್, ಅವ್ರು ಕೂಡ ನನ್ನ ಅಭಿನಂದನೆಗಳು, ನಮಸ್ಕಾರಗಳು.
1: ಎಸ್ ಸರ್. ಹಾಗೆ ಸರ್, ಒಂದು ನಿಮಿಷ ಲೈನಲ್ಲಿರಿ, ನಾ ಒಂದು ವಿಷಯನ ಎಲ್ರಿಗೂ ಕೂಡ ತಲುಪಿಸ್ತೀನಿ. ಸ್ನೇಹಿತರೆ, ನಾನು ನಮ್ಮ ರಾಜ್ಯದಲ್ಲಿ ಒಂದು ವರ್ಷದ ಅವಧಿಗೆ ಒಂದು ವಸ್ತು ನಿಷೇಧ ಮಾಡಿದ್ದಾರೆ ಅಂತ ಹೇಳಿದೆ, ಅದು ಯಾವ್ದಪ್ಪ ಅಂದರೆ ಪನ್ನೀರು. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಪನ್ನೀರನ್ನು ಅದರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಇರುತ್ತೆ ಅಂತ ಸಾಕಷ್ಟು ಜನ ಸೇವನೆ ಮಾಡೋದುಂಟು, ಪನ್ನೀರಲ್ಲಿ ಸಾಕಷ್ಟು ವಿವಿಧ ಖಾದ್ಯಗಳ ಕೂಡ ಮಾಡೋದುಂಟು. ಈಗ ಅನ್ಲಾಕ್ ಪನ್ನೀರನ್ನು ನಿಷೇಧ ಮಾಡಿದೆ, ಯಾಕಪ್ಪ ಅಂದರೆ ಈ ಒಂದು ಉತ್ಪಾದನೆ, ಸಂಗ್ರಹಣೆ, ಸಾಗಣೆ, ಮಾರಾಟ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಹಾಗಾದರೆ ಈ ಅನ್ಲಾಕ್ ಪನ್ನೀರ್ ಅಂದರೆ ಏನು? ಈ ಅನ್ಲಾಕ್ ಪನ್ನೀರ್ ಅಂದರೆ ಸ್ನೇಹಿತರೆ, ಪನ್ನೀರ್ ಪೀಸ್ಗಳಿಗೆ ಕೆಲವು ಹನಿ ಅಯೋಡಿನ್ ದ್ರಾವಣ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆ ನೀಲಿ ಬಣ್ಣ ಏನಾಗುತ್ತಪ್ಪ ಅಂದರೆ ಸ್ಟಾರ್ಚ್ ಅಂದರೆ ಗಂಜಿ ಇರೋದು ಖಚಿತವಾಗತ್ತೆ ಅದು ಹಾಕಿದಾಗ. ಇದನ್ನು ಅನ್ಲಾಕ್ ಪನ್ನೀರ್ ಅಂತ ಕರೀತಾರೆ. ಇದು ತಿನ್ನಲಿಕ್ಕೆ ರಬ್ಬರ್ ಥರ ಇರುತ್ತೆ, ಅದಕ್ಕೋಸ್ಕರ ಇದನ್ನು 1 ವರ್ಷ ಬ್ಯಾನ್ ಮಾಡಿದ್ದಾರೆ. ಸೊ ಪನ್ನೀರ್ ಅಂದರೆ ನಾವು ಸಾಮಾನ್ಯವಾಗಿ ಹಾಲಿನ ಉತ್ಪನ್ನ, ಹಾಗೆ ಹಾಲಿನ ಕೊಬ್ಬಿನಾಂಶದಿಂದ ಮಾಡಿದಂತ ನಮ್ಮೆಲ್ರಿಗೂ ಕೂಡ ಗೊತ್ತು. ಆದರೆ ಇದನ್ನು ತಾಳೆ ಎಣ್ಣೆ ಮತ್ತು ಹಾಲಿನ ಪುಡಿ ಉತ್ಪನ್ನಗಳನ್ನು ಮಾಡಿ ಸಸ್ಯಜನ್ಯ ಕೊಬ್ಬಿನಿಂದ ಮಾಡಿ ಇದನ್ನು ತಯಾರು ಮಾಡ್ತಾರೆ. ಸೊ ಇದನ್ನು ಈಗ ಕರ್ನಾಟಕ, ಛತ್ತೀಸ್ಗಢ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ ಹಾಗೂ ಹಿಮಾಚಲ ಪ್ರದೇಶ ರಾಜ್ಯಗಳಲ್ಲಿ ಈ ಅನ್ಲಾಕ್ ಪನ್ನೀರನ್ನು ನಿಷೇಧ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಹೆಚ್ಚಾಗಿ ಇದರಲ್ಲಿ ಕೊಲೆಸ್ಟ್ರಾಲ್ ಇರೋ ಕಾರಣಕ್ಕೆ ಆರೋಗ್ಯಕ್ಕೆ ಹಾನಿಕರ ಅಂತ ಇದನ್ನು ರಾಜ್ಯದಲ್ಲಿ 1 ವರ್ಷದ ಅವಧಿಗೆ ನಿಷೇಧ ಮಾಡಿದ್ದಾರೆ. ಸೊ ಇದು ಈ ದಿನದ ಒಂದು ಸ್ಪೆಷಲ್ ಸುದ್ದಿ, ಅದಕ್ಕೋಸ್ಕರ ಸೊ ಇದನ್ನು ವಿಶೇಷವಾಗಿ ನಾನು ನಿಮಗೆ ತಿಳಿಸಿದೆ. ಪನ್ನೀರ್ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಟಿಕ್ಕಾ ಪಲ್ಯ ಅದು ಇದೆಲ್ಲ ಮಾಡ್ತಾರೆ, ಪಲಾವ್ ಮಾಡ್ತಾರೆ, ಬಿರಿಯಾನಿ ಎಲ್ಲ ಮಾಡ್ತಾರೆ, ಈ ರೀತಿ ಆಗಿರೋದಕ್ಕೆ ನಿಷೇಧ ಮಾಡಿದ್ದಾರೆ ಸರ್.
2: ಮೇಡಮ್ ಅಲ್ವಾ?
1: ಹಾ ಹೇಳಿ ಸರ್.
2: ಮೇಡಮ್, ಇದು ಬೇಕರಿಲೆಲ್ಲ ಸಿಗುತ್ತಲ್ಲ ಇವಾಗ, ನಂದಿನಿದು ಪನ್ನೀರು ಮತ್ತೆ ಕೆಲವೊಂದು ಅಮೂಲ್ ಪನ್ನೀರು, ಅವನು ಉಪಯೋಗಿಸಂಗಿಲ್ವಾ?
1: ಆ ಸರ್, ಇನ್ಮೇಲೆ ಆ ರೀತಿ ಎಲ್ಲ ಒಂದು ನಿಷೇಧ ಮಾಡಿದ್ದಾರೆ ಅನ್ಲಾಕ್ ಪನ್ನೀರ್.
2: ಅದು ಇದು ತರ ಬೆಣ್ಣೆ ತರ ಗಟ್ಟಿಯಾಗಿ ಸಿಗುತ್ತಲ್ಲ ಅಂಗಡಿಯಲ್ಲಿ,
1: ದೃಢಪಟ್ಟಿದೆ, ಅದಕ್ಕೋಸ್ಕರ 1 ವರ್ಷ ನಿಷೇಧ ಮಾಡಿದ್ದಾರೆ ಸರ್.
2: ಪನ್ನೀರ ಪನ್ನೀರ ತುಂಬಾ ಜನಕ್ಕೆ ಮನಸ್ಸಿನಲ್ಲಿ ಕಣ್ಣೀರು.
1: ಹೌದೌದೌದು,
2: ಯಾಕಂದ್ರೆ ಅದ್ರದ್ದು ಐಟಮ್ಗಳು ತುಂಬಾ ತಿಂತಾ ಇದ್ವಿ.
1: ನಿಜ ನಿಜ ನಿಜ,
2: ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ, ಆದ್ರೆ ಆರೋಗ್ಯ ದೃಷ್ಟಿಯಿಂದ ನಾವು ತ್ಯಜಿಸ್ಲೇಬೇಕು.
1: ಈಗ ರೆಸ್ಟೋರೆಂಟ್ ಅಲ್ಲಿ ಅದೇ ಫೇಮಸ್ ಅಲ್ವಾ ಸರ್?
2: ಹೌದು ಮೇಡಮ್, ಪನ್ನೀರ್ ಜಾಸ್ತಿ ಹೇಳೋದು.
1: ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ
2: ಥ್ಯಾಂಕ್ ಯು
1: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ
3: ಹಲೋ,
1: ನಮಸ್ತೆ.
3: ಹಲೋ
1: ನಮಸ್ತೆ ನಮಸ್ತೆ ನಮಸ್ತೆ. ಅಲ್ಲಿ ರೇಡಿಯೋ ಮ್ಯೂಟ್ ಮಾಡಿ ಮಾತಾಡಿದ್ರೆ ತುಂಬಾ ಚಂದ ಮಾತಾಡ್ಬೋದು ಇಬ್ರು ಕೂಡ.
3: ಹಲೋ
1: ಮೇಡಮ್, ನೀವು ಅಲ್ಲಿ ಮ್ಯೂಟ್ ಮಾಡ್ಬೇಕು, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ವೆರಿ ನೈಸ್. ವಾರಿಜಕ್ಷಿ ಮೇಡಮ್, ಹೇಗಿದ್ದೀರಿ?
3: ನಾನು ಆರಾಮಾಗಿದ್ದೀನಿ.
1: ಓಕೆ ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು.
1: ನಿಮ್ ಪ್ರಕಾರ ಯಾವ ಒಂದು ಹೇಳಿ?
3: ಮದ್ಯಪಾನ ಬಗ್ಗೆ.
1: ಹಲೋ
3: ಹಲೋ,
1: ಹೇಳಿ ಮೇಡಮ್.
3: ಮದ್ಯಪಾನ ಹೇಳ್ಬೋದು?
1: ನಿಮ್ ಪ್ರಕಾರ ಹೇಳಿ ಮೇಡಮ್, ಇಲ್ಲಿ ಯಾವುದೇ ಬೇರೆ ತರ ಇದು ಬೇಡ, ಸ್ನೇಹ ಪೂರ್ವಕವಾಗಿ ಚರ್ಚೆ ಇರ್ಲಿ, ಮಾತಾಡಿ ಹೇಳಿ.
3: ನಾನು ಮದ್ಯಪಾನದ ಬಗ್ಗೆ ಹೇಳ್ತೀನಿ.
1: ಓಕೆ.
3: ಮದ್ಯಪಾನ ಸೇವಿಸುವುದರಿಂದ ಒಬ್ಬ ವ್ಯಕ್ತಿ ಮಾತ್ರ ಇದಾಗದಲ್ಲ, ದೇಹ ಅವನ ದೇಹ ಸುಡಬಹುದು, ಆದ್ರೆ ಇಡೀ ಕುಟುಂಬ ಹಾಳಾಗುತ್ತೆ ಅಂತ ಇದ್ರ ಬಗ್ಗೆ ಹೇಳ್ತೀನಿ. ಅವ್ರು ಬಂದು ಹೊಡೆಯೋದು, ಮನೆಯಲ್ಲಿ ಸಾಲ ಆಗೋದು, ಪಕ್ಕದ ಮನೆಯವ್ರ ಜೊತೆ ಜಗಳ ಆಗಲಿ, ಎಲ್ಲೋ ಹೊರಗಡೆ ತಲೆಲ್ಲ ಗಲಾಟಿ ಆಗೋದು, ಇದೆಲ್ಲ ಆಗುತ್ತೆ. ಅದು ವೈಯಕ್ತಿಕ ಏನಲ್ವ, ಅವ್ರು ಕುಡಿದಿರೋದ್ರಿಂದ ಎಲ್ಲರಿಗೂ ಒಂದು ತೊಂದರೆ ಆಗತ್ತಲ್ವ ಮದ್ಯಪಾನ. ಇದನ್ನ
1: ನಿಷೇಧ ಮಾಡ್ಬೇಕು ಅಂತ ಹೇಳಕ್ಕೆ. ವೆರಿ ನೈಸ್, ವೆರಿ ನೈಸ್. ಇಡೀ ಕುಟುಂಬನೇ ಇದು ಹಾಳಾಗ್ಬಿಡತ್ತೆ ಅಂತ ಬೀದಿ ಬರುತ್ತೆ.
3: ಬೇರೆ ವಸ್ತುಗಳಾದ್ರೆ ತಮ್ಮ ದೇಹ ಮಾತ್ರ ಹಾಳ್ ಮಾಡ್ಕೊಳ್ತಾರೆ, ಈ ಬೀದಿ ಸಿಗರೇಟ್ ಆದ್ರೆ ಅವರಿಗೆ ಸ್ವಂತ ಆಗತ್ತೆ, ಇದು ಪಾಪ ಇಡೀ ಕುಟುಂಬನೇ ಅನ್ಯಾಯ ಹೇಳ್ಪಡ್ತೀನಿ. ಆದ್ರಿಂದ ಇದನ್ನ
1: ನಿಷೇಧ ಮಾಡಿದ್ರೆ ಚೆನ್ನಾಗಿರುತ್ತೆ.
3: ಅನ್ಕೊಳ್ತೀನಿ.
1: ಎಸ್ ಮೇಡಮ್, ಓಕೆ, ಥ್ಯಾಂಕ್ ಯು. ಎಸ್ ಮೇಡಮ್, ಎಸ್ ಮೇಡಮ್, ಓಕೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯಿತು. ವಾರಿಜಾಕ್ಷಿ ಮೇಡಮ್ ಅವರು, ಎಸ್, ಕುಟುಂಬದ ದೃಷ್ಟಿಯಿಂದ ಈ ಮದ್ಯಪಾನ ನಿಷೇಧ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ತಿಳಿಸಿದರು. ಹಾಗೆ ಸ್ನೇಹಿತರೆ, ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ. ಓಕೆ, ಕರೆ ಕಟ್ ಆಯಿತು. ಸ್ನೇಹಿತರೆ, ನೀವು ಸಿಗ್ನಲ್ ಇರೋ ಪ್ಲೇಸಿಗೆ ಬಂದು ಕರೆ ಮಾಡಿದರೆ ನಿಮ್ಮ ಮಾತು ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಹಾಗೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ಕಾರ ಮೇಡಮ್.
1: ನಮಸ್ಕಾರ ರಮೇಶ್ ಸರ್, ಹೇಗಿದ್ದೀರಿ?
4: ಬಸವನ್ ಬಾಗೇವಾಡಿ ರಮೇಶ್ ಮೇಡಮ್.
1: ಗೊತ್ತಾಯ್ತು ಸರ್.
4: ಆರಾಮಿದ್ದೀರಿ ಮೇಡಮ್?
1: ಆರಾಮ್ ಸರ್. ಹೇಗಿದೆ ಬಸವನ ಬಾಗೇವಾಡಿ?
4: ಮಳೆ ಇಲ್ರಿ ಮೇಡಮ್, ಬಹಳ ಬರಗಾಲ ಆವರಿಸ್ಕೊಂಡದ್ರಿ ನಮಗ.
1: ಓಹೋ, ಕಷ್ಟ.
4: ಕಷ್ಟ ರೀ ಮೇಡಮ್, ಒಟ್ಟೆನೆ ಮಳೆ ಇಲ್ರಿ.
1: ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
4: ಗೊತ್ತೈತ್ರಿ ಮೇಡಮ್, ಕೇಳಕತ್ತೀನಿ ಕಾರ್ಯಕ್ರಮ. ನನ್ನ ಮಗನದು ಇವತ್ತು ಜನ್ಮದಿನ ರೀ ಮೇಡಮ್.
1: ನಿಮ್ಮ ಮಗನ ಹೆಸರು ಹೇಳಿ ಸರ್.
4: ರೋಹನ್ ಕುಮಾರ್ ರಮೇಶ್ ಶರಣ ರೀ ಮೇಡಮ್.
1: ರೋಹನ್ ಕುಮಾರ್?
4: ಹೌದ್ರಿ ಮೇಡಮ್.
1: ಓಕೆ, ರೋಹನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
4: ನಿಮ್ ಆರೈಕೆ ಇಲ್ರಿ ಮೇಡಮ್ ನಮ್ಮ ಮಗನ.
1: ಅಯ್ಯೋ,
4: ಖಂಡಿತವಾಗ್ಲೂ. ನಿಮ್ದು ಸಿಬ್ಬಂದಿ ವರ್ಗದ್ದು ಎಲ್ಲಾರ ಆಶೀರ್ವಾದ ನನ್ನ ಮಗನ ತಲೆ ಮೇಲೆ ಇರ್ಲಿ ಕೇಳ್ಕೊತೀನಿ ಮೇಡಮ್. ನಾನು
1: ಖಂಡಿತ ಒಳ್ಳೇದ್ ಮಾಡ್ಲಿ ಸರ್, ಒಳ್ಳೇದಾಗ್ಲಿ ಸರ್. ಹೇಳಿ
4: ಮೇಡಮ್. ಈಗ ಯಾವಾಗ ಚಲೋದು ಯಾವಾಗ ಕೆಟ್ಟದ್ದು ಅನ್ನೋದು ನಮಗ್ ಗೊತ್ತಿರ್ತೈತ್ರಿ. ಕೆಟ್ಟದ್ ಬಿಟ್ಟು ಒಳ್ಳೇದ್ರ ಹಿಂದ್ ಹೋದೆ ಅಂದ್ರ ಅದು ತಾನಾಗೆ ತಾ ಮೂಲೆ ಗುಂಪು ಆಕೈತೆ ಅಂತ ನಾನು ಅನಿಸಿಕೆ ರೀ ಮೇಡಮ್.
1: ಆತರ
4: ಅದನ್ನ ಬಂದ ಮಾಡ್ಬಿಡುಕ ಕಂಪನಿ ಮುಚ್ಚಕ ನಾವ್ ಏನು ಪ್ರಯತ್ನ ಮಾಡೋದ ಬೇಕಾಗಿಲ್ಲ ಮೇಡಮ್. ಸೂರ್ಯನ ಕಿರಣ ಕೊಳಕಿಂಗ್ ಬೀಳ್ತೈತಿ, ಯಾರ ಕೊಳಕ್ ಹಚ್ಕೊಂಡ್ ಬರಂಗ್ರಿ ಅದು. ಆತರ ನಾವ್ ಸೂರ್ಯನ ಕಿರಣನ್ ತರ ಎಲ್ಲೇ ಹೋಲಿ, ಯಾರ ಸಂಘನ ಮಾಡ್ಲಿ, ಯಾವ ಕೆಟ್ಟ ಜಾಗಕ್ಕ ಹೋಲಿ, ನಮ್ ತನನ್ ನಾವ್ ಕಳ್ಕೊಲಿಲ್ಲ ಅಂದ್ರ ಅದ ನಮ್ಮ ನೆಟ್ಕೊಂಡಂತರೂ ಬರಂಗಿಲ್ರಿ. ನಾವ್ ಹೋಗಿ ಅದಕ್ಕೆ ಅಂಟ್ಕೋತೇವೆ ಹೊರತಾಗಿ ನಮ್ಮನ್ ಯಾವ್ದು ಅಂಟ್ಕೊಂಡು ಬರಂಗಿಲ್ರಿ. ಹಂಗಾಗಿ ನಮ್ಮ ಸವಾಸದಾಗ ರಗ ಸಿಗ್ತಾರಿ ಮೇಡಮ್, ಯಾರನ್ನು ದೂರ ಆಗಲ್ಲ. ನಾವು ಚಲೋ ಮಾರ್ಗ ಕಲಿಸಿ ಕೊಡ್ತೇವಿ, ಕೇಳಿದ್ರಂದ್ರ ವಿಷಯ ಬಿಡ್ತೇವ್ರಿ, ಕೇಳಿಲ್ಲ ಅವ್ರನ್ನ ಬಿಟ್ಟು ಬಿಡ್ತೇವ್ರಿ ನಾವು.
1: ಸರ್ ಸೂಪರ್, ಥ್ಯಾಂಕ್ ಯು.
4: ನಮ್ ವಿಚಾರ ಹಿಂಗ ಅದಾವ್ರಿ ಮೇಡಮ್.
1: ಸರ್,
4: ನಾನು ವಿಚಾರನ ಹಂಚ್ಕೊಂಡಿನಿ.
1: ಶೋರ್ ಸರ್, ಶೋರ್, ಅಕ್ಸೆಪ್ಟ್ ಮಾಡ್ತೀವಿ.
4: ಈ ಅವಕಾಶನ ಈ ವಿಷಯ ಇಟ್ಕೊಂಡ್ ಬಂದದ್ದು ಒಳ್ಳೇದೇ ರೀ ಮೇಡಮ್. ತಿಳ್ಕೊಂಡ್ ಹೋಗಾಕ ನಮಗ್ ಇದು ರೇಡಿಯೋನ ರಗಡ್ ಮಾರ್ಗದರ್ಶನ ಕೊಡ್ತೈತ್ರಿ ಮೇಡಮ್. ಕೆಟ್ಟದನ್ ಬಿಟ್ಟು ಬಿಡ್ರಿ ಅಂತ ಹೇಳ್ತೈತ್ರಿ ದಿನನಿತ್ಯ. ನಾವ್ ಹೆಚ್ಚಾಗಿ ಕೆಟ್ಟದ್ರ ಹಿಂದ ಹೋಗ್ತೇವಲ್ರಿ ಮೇಡಮ್.
1: ಸರ್, ಹಾಗಾಗಿ
4: ಯಾವ್ದು ಒಳ್ಳೇದು ನಮ್ಮ ಆರೋಗ್ಯಕ್ಕೆ, ಯಾವ್ದು ಲಾಭದಾಯಕ ಐತಿ, ಆರೋಗ್ಯಕರ ಯಾವ್ದೈತಿ, ಅದ್ರ ಹಿಂದ್ ಹೋಗ್ಬಿಟ್ಟೆ ಅಂದ್ರ ತಾನಕ್ ತಾನೇನೆ ಮೂಲಿ ಗುಂಪಾಗಿ ತಾನೇ ಮಣ್ಣು ಗಂಡು ಹೋಗ್ಬಿಡ್ತೈತ್ರಿ ಮೇಡಮ್. ಅದು ಈಗ ನಾವೇ ಅದ್ರ ಬೆಣ್ಣೆ ತನ್ ಬೆಳೆಸಿ ಕುಂದಿರ್ಸಿದೆ ಅಂದ್ರ ತಿನ್ನೋ ಆಹಾರ ಮೂಲಿ ಗುಂಪಾಗಿ ಅದೇ ಅದ್ರ ಮ್ಯಾಲೆ ಹೆಚ್ಚು ಕುಂತ್ಕೊಂಡಿರ್ತೈತ್ರಿ ಮೇಡಮ್. ಕೆಟ್ಟ ಪದಾರ್ಥನೆ ತಿನ್ನೋ ಆಹಾರ ಮ್ಯಾಲೆ ಏರಿ ಕುಂತಂಗ ಐತ್ರಿ ಮೇಡಮ್. ಈಗ ಗುಟ್ಗಾದ ಕಡೆ ಎಟ್ಟು ಒಲ್ಲು ತೋರ್ತಾರಿ ಜನ, ಊಟ ಇರ್ಲಿಕ್ಕೆ ಸಾಕಪ್ಪ ನಮ್ಗ ಒಂದ್ ಗುಟ್ಗಾ ಕೊಡಿರತ್ ಕೇಳ್ತಿರ್ತಾರೆ. ಆತರ ಆಗ್ಬಾರ್ದ್ರಿ. ನಮಗ್ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವು ಎಲ್ಲ ನೋಡ್ಕೊಂಡಿರ್ತೇವೆ, ನೋಡ್ಕೊಂಡು ಮತ್ತೆ ಅಲ್ಲ ದಾರಿ ತುಳಿತೇವಲ್ಲ ಅದೇ ನಾವು ನೋಡ್ಲಾರಂತ ಪರಿಸ್ಥಿತಿ ರೀ ಮೇಡಮ್. ನಮಸ್ಕಾರ ರೀ ಮೇಡಮ್, ಧನ್ಯವಾದ ಅವಕಾಶಕ್ಕೆ.
1: ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ಕಾರ ಶಿವ ಶರಣ ಸರ್, ಹೇಗಿದ್ದೀರಿ?
5: ಆರಾಮ್
1: ಸರ್, ಆರಾಮ್ ಸರ್.
5: ಆಯ್ತು
1: ಸರ್. ಶಿವ ಶರಣ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
5: ಮೇಡಮ್, ಯಾವ್ದೇ ಒಂದ್ ಕಾರ್ಯಕ್ರಮ ಬಗ್ಗೆ ಮಾತಾಡ್ಬೇಕು, ಯಾವ್ದೇ ಒಂದ್ ನಿಷೇ ಬಗ್ಗೆ. ಮೇಡಮ್, ಎಲ್ಲಾನು ಆರೋಗ್ಯ ಕಾಣಿಲ್ಲ ಮೇಡಮ್, ಧೂಮಪಾನ ಆಗ್ಲಿ ಮಧುಪಾನ ಆಗ್ಲಿ ಇವೆಲ್ಲವನ್ನ ಯಾಕಂದ್ರೆ ಗುಟ್ಕಾಯಿ ಗಿಟ್ಕಾಯಿ ತಿಲ್ಲಾಕೈತಾರ ಮೇಡಮ್. ಈಗ ಅದು ಹೇಳ್ಬಾರ್ದ್ರಿ ಮೇಡಮ್, ಈಗ ಅವ್ರಿಗೆ ಸಡ್ ಬಿಡ್ತಾರ. ಅವ್ ಎಲ್ಲಾ ಬ್ಯಾನ್ ಆಗಬೇಕು ಮೇಡಮ್. ಮೂರ್ ಏನ್ ಅದಾವಲ್ರಿ ಮೇಡಮ್, ಫಸ್ಟ್ ಮೂರು ಬ್ಯಾನ್ ಆಗ್ಬೇಕು ನೀವು. ಯಾಕೆ ಮೇಡಮ್, ಪ್ರತಿಯೊಂದನ್ನು ಹಾಕಿ ಮಾಡಕಂತ ವಸ್ತು ಅಂದ್ರೆ ಯಾವಂದ್ರೆ ಮೂರೇ ವಸ್ತು ಮೇಡಮ್ ಈಗ ಸದ್ದು. ಮತ್ ಮೇನ್ ಏನಪ್ಪಾ, ಎಸ್ಟೇಟ್ ಬದಲ್ ಬ್ಯಾನ್ ಆಗ್ಬೇಕ್ರಿ.
1: ಯಾವ್ದು
5: ಅಂತಾರಲ್ರಿ ಮೇಡಮ್, ಎಸ್ಟೇಟ್ ಅಂತೀರಿ? ಏನ ಮಟಕ ಆಡ್ತಾರಲ್ರಿ ಮೇಡಮ್,
1: ಜೂಜು
5: ಜೂಜು ಜೂಜ್ ಅಂತೀರ ನೀವು? ಅದ ಭಾಷೆಯಲ್ಲಿ
1: ಇರ್ಲಿ ಇರ್ಲಿ ಪರವಾಗಿಲ್ಲ.
5: ಅದು ಜೂಜ್ ಬಂದ ಆಗ ಮೇಡಮ್, ಫಸ್ಟ್ ಮೂರ್ ನಾಲ್ಕು ಏನ್ ಅದಾವಲ್ಲ, ಪ್ರತಿಯೊಂದ ಸಂಸಾರವನ್ನ ಹಾಳು ಮಾಡ್ತಕ್ಕಂತ ಏಕೈಕ ವ್ಯಕ್ತಿ ಯಾವ ಅಂದ್ರೆ ಮೂರ್ ನಾಲ್ಕು ಮೇಡಮ್. ಮೊದಲು ಧ್ಯಾನ ಆಗ್ಬೇಕು ಮೇಡಮ್. ಯಾಕಂದ್ರೆ ಎಲ್ಲ ಪ್ರಪಂಚಗಳ ಉಳಿಬೇಕಾದ್ರೆ ಇವ್ ಧ್ಯಾನ ಆದಾಗ ಮಾತ್ರ ಉಳಿತೆ.
1: ಓಕೆ ಸರ್, ಓಕೆ.
5: ಅವ್ರು ಏನಂತಾರ, ಇವ್ ಎಲ್ಲ ಉಳಿದೋದ್ರೆ ನಮ್ ಸರ್ಕಾರ ಉಳಿತೈತೆ ಅಂತ ಅವ್ರು ಅಂತಾರೆ.
1: ಥ್ಯಾಂಕ್ ಯು. ಓಕೆ, ಎಸ್. ನಮ್ಮ ಪ್ರೀತಿಯ ಕೇಳುಗರ ಅವರವರ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
6: ನಮಸ್ತೆ ಮೇಡಮ್.
1: ಸೋಮಶೇಖರ್ ಸರ್, ಹೇಗಿದ್ದೀರಿ? ಓಕೆ ಸರ್, ತಿಂಡಿ ಆಯ್ತಾ, ಊಟ ಆಯ್ತಾ?
6: ಸ್ವಲ್ಪ ಮೇಡಮ್ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ.
1: ಕೇಳ್ತಾ ಇಲ್ವಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ.
6: ಈಗ ಕೇಳ್ತೀನಿ.
1: ಓಕೆನಾ ಸರ್? ಸರ್ ಹೇಳಿ, ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ನಿಷೇಧ ಆದ್ರೆ ಚೆನ್ನಾಗಿರುತ್ತೆ?
6: ಮೇಡಮ್, ಇಲ್ಲಿ ಒಂದು ವಸ್ತು ಅಂತ ಹೇಳಕ್ ಆಗೋದಿಲ್ಲ, ತುಂಬಾ ವಸ್ತುಗಳಿದೆ. ಅದನ್ನ ಸ್ವಲ್ಪ ಸಮಾಜದ ಸ್ವಾಸ್ಥ್ಯವನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇದನ್ನೆಲ್ಲ ನಿಷೇಧ ಮಾಡ್ಬೇಕಾಗುತ್ತೆ. ಮೊದಲು ಮೇಡಮ್ ಗುಟ್ಕಾ ನಿಷೇಧ ಮಾಡ್ಬೇಕು, ಆಮೇಲೆ ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕು ಮೇಡಮ್.
1: ವೆರಿ ನೈಸ್.
6: ಆಮೇಲೆ ಮದ್ಯಪಾನ ಏನಿದೆ ಅದನ್ನು ಕೂಡ ನಿಲ್ಲಿಸ್ಬೇಕು ಮೇಡಮ್. ಅದು ತುಂಬಾ ತೊಂದರೆ ಮಾಡ್ತಾ ಇದೆ. ಅದು ಈ ನಮ್ಮ ದೇಶ ಹಿಂದುಳಿದಿರೋದಕ್ಕೆ ಅದು ಒಂದು ಮುಖ್ಯ ಕಾರಣ ಮೇಡಮ್. ಇವು ಬಹುಮುಖ್ಯವಾಗಿರ್ತಕ್ಕಂತ ಮೂರು ದೊಡ್ಡದು ಮೇಡಮ್. ಇದು ಈಗ ತಾನೇ ನಮ್ಮ ಸ್ನೇಹಿತರು ರಮೇಶ್ ಅವ್ರು ಹೇಳ್ತಾ ಇದ್ರು, ಈ ಸರ್ಕಾರಕ್ಕೆ ಆ ಒಂದು ದಿಶಕ್ತಿ ಇಲ್ಲ ಅಂದ್ರೆ ನಾವುಗಳೇ ಯಾಕೆ ಮನಸ್ಸು ಮಾಡಬಾರ್ದು ಅಂತ. ತುಂಬಾ ಒಳ್ಳೆ ಮಾತು ಮೇಡಮ್.
1: ಹೌದು, ಮನಸ್ಸಿದ್ದಾರೆ ಮಾರ್ಗ ಅಂತ.
6: ಮನಸ್ಸಿದ್ದಾರೆ ಮಾರ್ಗ ಅಂತ. ನಾವು ಈಗ ನಾನು ಸಣ್ಣ ಉದಾಹರಣೆ ಅಂದ್ರೆ ಮನೆಯವರು ಅದೇನೋ ಅವರು ಒಂದ್ಸರಿ ನಾನು ಮೊನ್ನೆ ಈಗ ಎರಡು ತಿಂಗಳಿಂದ ಮೇಡಮ್ ಯಾಕೆ ಮದುವೆ ನನಗೆ 33 ವರ್ಷ ಆಗಿದೆ ಮೇಡಮ್. ನಾನು ಪೂಜೆ ಮಾಡ್ತಾ ಇದ್ದೆ, ನನ್ ಕೇಳು ನೀವು ಅಲ್ಲಿ ಪೂಜೆ ಮಾಡ್ತಾರಲ್ಲ ದೇವ್ರ ಸತ್ವರು ನಾನು ಕೊಡಿಲ್ಲ ಅಂತ ಹೇಳ್ರಿ ಅಂತ ಕೇಳಿದ್ರು.
1: ಆಮೇಲೆ
6: ಯಾಕೆ ನಾನು ಬಂತು ನಿನಗೆ ಅಂತಂದು, ಇಲ್ಲ ನನ್ನ ಜೀವನದಲ್ಲಿ ನಾನು ಒಂದು ತೊಟ್ಟು ಕೊಟ್ಟು ನಾನು ಹಿಡಿದಿಲ್ಲ ಕೈಲಿ ಅಂತ. ಅಂದ್ರೆ ಮನಸ್ಸು ಮೇಡಮ್, ನಾವು ಇಲ್ಲ ಅದು ನಮ್ಗೆ ವರ್ಜ್ಯ ಬೇಡ, ಅಲ್ಲಿ ಹೋಗ್ಬಾರ್ದು ಅಂದ್ರೆ ಮನ್ಸು ಮಾಡಿದ್ರೆ ಖಂಡಿತ ನಾವು ಅದರಂತ ನಡ್ಕೊಳ್ಬಹುದು.
1: ನಿಜ ನಿಜ ನಿಜ.
6: ಹಾಗೆ ಧೂಮಪಾನ ಅಷ್ಟೇ ಮೇಡಮ್, ಅದು ಅಷ್ಟೇ. ಮತ್ತೆ ಈಗ ನಾವು ನೋಡಿ, ನಾನು ಯಾವಾಗ್ಲೂ ನನ್ನ ಬೈಕಲ್ಲಿ ಒಂದೆರಡು ಬಟ್ಟೆ ಬ್ಯಾಗ್ ನೇತಾಡ್ತಿರ್ತಾನೆ ಮೇಡಮ್. ಆ ಬಟ್ಟೆ ಬ್ಯಾಗಲ್ಲೇ ನಾವು ಏನು ವಸ್ತುಗಳೆಲ್ಲ ತರ್ತೀವಿ. ಏನು ಇದೆಯಲ್ಲ ಅಂಗಡಿಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕೊಡ್ತಾರೆ, ಅದನ್ನ ನಾವು ಸ್ವಲ್ಪ ಅದನ್ನ ಕರಗಿಸೋ ಕಷ್ಟ ಆಗ್ತಾ ಇದೆ. ಹೀಗಾಗಿ ಇದನ್ನೆಲ್ಲ ಇವೆಲ್ಲ ನೋಡಿ ಮೇಡಮ್, ಕ್ಯಾನ್ಸರ್ಗೆ ಮೂಲ ಕಾರಣ ಇದು, ಈ ಕುಡಿತ ಮತ್ತೆ ಮದ್ಯಪಾನ ಮತ್ತೆ ಈ ಪ್ಲಾಸ್ಟಿಕ್ ವಸ್ತುಗಳೆಲ್ಲ. ಹಾಗಾಗಿ ಇವನ್ನ ಸರ್ಕಾರ ನಿಷೇಧ ಮಾಡ್ಬಿಡ್ಬೇಕು ಮೇಡಮ್. ಇದು ಎಲ್ಲೂ ಸಿಗಬಾರ್ದು. ಆ ರೀತಿ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಸ್ವಸ್ಥ ಸಮಾಜವನ್ನು ನಾವು ಕಾಣಬಹುದು ಅಂತ ಹೇಳ್ತೀವಿ.
1: ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ,
6: ಖಂಡಿತ ಆಗುತ್ತೆ. ಇಲ್ಲಾಂದ್ರೆ ಇದು ಹೇಳ್ತಲೇ ಇರ್ತಾರೆ, ಅವ್ರು ಮಾಡ್ತಲೇ ಇರ್ತಾರೆ, ಎಲ್ಲೂ ಸಿಗದಂಗ್ ಮಾಡ್ಬೇಕು ಮೇಡಮ್. ಇದನ್ನ ತೆರಿಗೆ ಸಿಗದಂಗ್ ಮಾಡಿದ್ರೆ ಅವಾಗ ಅವರು ಕ್ರಮೇಣ ಅದು ಇಲ್ಲದೆ ಹೊಂದ್ಕೊಳ್ತಾರೆ ಜೀವನ, ಅದು ಇಲ್ದಿದ್ರು ಕೂಡ ಬದುಕಬಹುದು ಅನ್ನೋ ಒಂದು ಜೀವನಕ್ಕೆ ಹೊಂದ್ಕೊಳ್ತಾರೆ ಅಂತ ನನ್ನ ಒಂದು
1: ಅನಿಸಿಕೆ. ಓಕೆ ಸರ್, ಸೂಪರ್. ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಂಡು ನಾನು ಮತ್ತೆ ವಾಪಸ್ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
2: ಮತ್ತೊಮ್ಮೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ನಿಷೇಧ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಯಾವ ವಸ್ತು ನಿಷೇಧ ಆದರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಪೂರ್ಣವಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಕೇಳೋಣ. ನಮಸ್ತೆ.
7: ನಮಸ್ತೆ ಮೇಡಮ್.
2: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
7: ಆರಾಮ್
2: ಸರ್, ಆರಾಮಾಗಿದ್ದೀನಿ.
7: ಮಧ್ಯಾಹ್ನದ ಊಟ ಆಯ್ತು
2: ಸರ್? ನಿಮ್ದಾಯ್ತಾ?
7: ಖಂಡಿತವಾಗ್ಲೂ ಆಯ್ತು ಮೇಡಮ್.
2: ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
7: ಹೌದು ಮೇಡಮ್, ಗೊತ್ತಾಯ್ತು.
2: ಓಕೆ ಹೇಳಿ ಸರ್.
7: ಇವತ್ತಿನ ವಿಷಯ ತುಂಬಾ ಗಂಭೀರವಾಗಿದೆ, ನಾವು ಅದರ ಅನುಗುಣವಾಗಿ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಈ ನಮ್ಮ ಮಾತಿನಿಂದ ಯಾರಿಗೂ ಧಕ್ಕೆ ಆಗಬಾರದು.
2: ಹೌದು ಹೌದು,
7: ಇದು ಮೊದಲನೇ ಪಾಯಿಂಟ್ ನಂದು.
2: ಕಂಡೀಷನ್ ಅಪ್ಲೈಡ್ ಸರ್.
7: ಮೊದಲನೇದಾಗಿ ನಮ್ಮ ಬ್ರಹ್ಮಾನಂದ ರಾಯನಾಡ ಅವರಿಗೆ ಊಟ ಹಬ್ಬದ ಶುಭಾಶಯ ತಿಳಿಸುತ್ತ. ಇವತ್ತಿನ ವಿಷಯ ಚೆನ್ನಾಗಿದೆ. ಯಾಕಂತಂದ್ರೆ ನಿಷೇಧ ಮಾಡ್ಬೇಕಾದ ವಸ್ತುಗಳು ತುಂಬಾ ಇವೆ, ಆದ್ರೆ ಅವೆಲ್ಲ ಹೇಳಕ್ ಆಗೋದಿಲ್ಲ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಈಗ ಏನ ಗುಡ್ಡ ಎಲ್ಲ ಇದಾವಲ್ಲ, ಗುಡ್ಡ ಆಗಿರ್ಬೋದು, ಈ ತಂಬಾಕ್ ಆಗಿರ್ಬೋದು, ಈ ಅಡಿಕೆ ಹಾಕಿಯಲ್ಲಿ ಪರವಾಗಿಲ್ಲ, ಅದ್ರ ಜೊತೆ ತಂಬಾಕ್ ಹಚ್ಚಂತಲ್ಲ ಅದು ಒಳ್ಳೇದಲ್ಲ, ಅದು ಡೇಂಜರು. ಈಗೆಲ್ಲ ಗೊತ್ತಿರುತ್ತೆ ಈ ಗುಟ್ಕದಲ್ಲಿ ಏನ್ ಎಲ್ಲ ಇರುತ್ತೆ, ನಮಗೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಗೊತ್ತಿದ್ರು ಕೂಡ ಆದ್ರೂ ಕೂಡ ಹೇಳ್ತಾ ಇರ್ತಾರೆ, ಅದು ಒಳ್ಳೇದಲ್ಲ ಒಂದ್ ಲೆಕ್ಕದಲ್ಲಿ ಗುಟ್ಕ. ಆಮೇಲೆ ಈ ಬೀಡಿ ಸಿಗರೇಟ್ ಇದೆ ಇದೆಯಲ್ಲ ಮೇಡಮ್, ಅರೆ ಈ ಬೀಡಿ ಸಿಗರೇಟ್ ಸೈಯರ್ಗಿಂತನು ಹೊಗೆ ಬಿಡ್ತಾರಲ್ಲ, ಹೊಗೆ ಯಾರಾದ್ರೂ ಹೊಗೆ ಕುಡ್ದಾಗ ಅವ್ರಿಗೆ ಫಸ್ಟ್ ಅಟ್ಯಾಕ್ ಆಗೋದು, ಕಾಯಿಲೆ ಅಟ್ಯಾಕ್ ಆಗೋದು ಅವ್ರಿಗೆ ಮೊದ್ಲು. ಈ ಬೀಡಿ ಸಿಗರೇಟ್ ಸೈಯರ್ಗಿಂತ ಮುಂಚೆ ಅವ್ರಿಗೆ ಫಸ್ಟ್ ಅಟ್ಯಾಕ್ ಆಗುತ್ತೆ ಮೇಡಮ್ ಅರೆ. ಯಾಕೆಂದ್ರೆ ಅವರು ಬೇರೆ ಇವರು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಅವ್ರಿಗೆ ಏನೋ ಅಡಿಗೆ ಏನ ಆಗಲ್ಲ ಅನ್ಸುತ್ತೆ, ಆದ್ರೆ ಬೇರೆಯವರಿಗೆ ಅವ್ರ ಹೊಗೆಯಿಂದ ಬೇರೆಯವರಿಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಅದು ಮತ್ತೆ ಅವೆಲ್ಲ ಮಾಡೋದು ಏನಪ್ಪಾ ಅಂದ್ರೆ ಜನನಿ ಬಿಡೋ ಸ್ಥಳಗಳಲ್ಲೆಲ್ಲ ಮಾಡಂಗಿಲ್ಲ ನಮ್ಮ ಪ್ರಕಾರ ಹೇಳ್ಬೇಕು ಅಂದ್ರೆ. ಹಲೋ.
2: ಓಕೆ ಹೇಳಿ ಸರ್, ಕೇಳ್ತಾ ಇದೆ.
7: ಅದು ಏನ್ ಮಾಡ್ತಾರೆ ಜನಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲೇ ಆತರ ಮಾಡೋದ್ರಿಂದ ಇನ್ನೂ ತುಂಬಾ ಬೇಸರವಾಗುತ್ತೆ. ಅದು ಆ ಹೊಗೆ ಕುಡಿಯೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅವರು ಎಲ್ಲ ಟೀ ಕುಡ್ಕಂತ ಅಥವಾ ಎಲ್ಲ ಸುಮ್ಮನೆ ಇಷ್ಟ ಎಲ್ಲ ಮಾಡ್ತಿರ್ತಾರೆ. ಅದು ಒಳ್ಳೇದಲ್ಲ. ಅದು ಈ ಬೀಡಿ ಸಿಗರೇಟ್ ನಿಷೇಧ ಮಾಡೋದೇ ಒಳ್ಳೇದು. ಅವರಿಗೆ ಇವರಿಗೆ ಹೇಳೋದ್ಕಿಂತ ಬೀಡಿ ಸಿಗರೇಟ್ ಅನ್ನ ನಿಷೇಧ ಮಾಡೋದು ಒಳ್ಳೇದು. ಈಗ ಆಲ್ರೆಡಿ ತಂಬಾಕನ್ನು ನಿಷೇಧ ಮಾಡಿದೆ ಅಂತ ಅನ್ಸುತ್ತೆ ನನ್ಗೆ. ಆಮೇಲೆ ಏನಪ್ಪಾ ಅಂತಂದ್ರೆ ಒಂದ್ ಲೆಕ್ಕದಲ್ಲಿ ನಾನ್ ವೆಜ್ ಒಂದ್ ಒಳ್ಳೇದಲ್ಲ, ಆದ್ರೆ ಮಿತಿ ಇರ್ಬೇಕಷ್ಟೇ. ಮಿತಿ ನೀರು ಹೋಗ್ಬಾರ್ದು ಅಷ್ಟೇ, ಇನ್ನೇನಲ್ಲ.
2: ಓಕೆ ಸರ್, ಥ್ಯಾಂಕ್ ಯು.
7: ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸುತ್ತೇನೆ ಮೇಡಮ್.
2: ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
7: ಧನ್ಯವಾದ.
2: ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಎಸ್, ನಮಸ್ತೆ.
8: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ನಮ್ಮ ಸುಂದರ ಡ್ಯಾಡಿ ಅವರಿಗೆ.
8: ಸ್ವಲ್ಪ ಸ್ಲೋ ಕೇಳ್ತಾ ಇದೆ.
2: ಹೌದಾ? ನಿಮ್ ವಾಯ್ಸ್ ನನಗೆ ತುಂಬಾ ಚಂದ ಕೇಳ್ತಾ ಇದೆ.
8: ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಅಂತ ಕಾಣುತ್ತೆ.
2: ಓಕೆ,
8: ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ದುಷ್ಪರಿಣಾಮಗಳು ಬ್ಯಾನ್ ಮಾಡ್ಬೇಕು ಅನ್ನೋದನ್ನ ಗುಟ್ಕಾನ ಬ್ಯಾನ್ ಮಾಡ್ಬೇಕು.
2: ಓಕೆ, ನಿಮ್ಮ ಪ್ರಕಾರ ಫಸ್ಟ್ ಅದೇ
8: ನನ್ನ ಪ್ರಕಾರ. ಆಮೇಲೆ ಸ್ಮೋಕಿಂಗ್ ಎಲ್ಲ ಇರುತ್ತೆ, ಇಂಜಿನಿಯರ್ಸ್ ಮತ್ತೆ ಬೋರ್ಡ್ ಹಾಕಿರ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾಕೆಂತ ಹೇಳಿದ್ರೆ ನಾವು ಯಾವ್ದೇ ಇದ್ರ ಮೇಲೆ ಏನು ಮಾತಾಡಂಗಿಲ್ಲ. ನಮ್ಮ ಒಂದು ಮನಸ್ಸಲ್ಲಿ ಇದ್ದಾರ, ಫಾರ್ ಎಕ್ಸಾಂಪಲ್ ನಾನೇ ಉದಾಹರಣೆ. ಸ್ಮೋಕಿಂದ ದೂರ, ಡ್ರಿಂಕ್ಸ್ ಇಂದ ದೂರ, ಗುಡ್ಗಾದಿಂದ ದೂರ, ಹೋಟ್ಲು ಹೋಟ್ ಊಟ ತಿನ್ನೋದನ್ನು ಸ್ವಲ್ಪ ಕಮ್ಮಿ. ನಾನು ನನಗೇನಿದ್ದು ಮೂರೊತ್ತು ಮನೆಯಲ್ಲೇ ತಿನ್ಬೇಕು. ಅದಕ್ಕೋಸ್ಕರ ನೀವು ಸಂತೂರ್ ಡ್ಯಾಡಿ ಅಂತ ಹೇಳ್ತೀರಾ, ಯಾಕಂದ್ರೆ ಇವತ್ತು 69 ರನ್ನಿಂಗ್ ಇದೆ. ಆದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ನಾವು ಒಂದ್ ಸ್ವಲ್ಪ ನಮ್ಮ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡು ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡ್ಬಾರ್ದು ನಮ್ಮಲ್ಲಿ ಬರ್ಬೇಕು. ಅದು ಅದು ಬಂದ್ರೆ ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು. ಯಾಕೆಂತ ಹೇಳಿದ್ರೆ ಕೆಲವು ಆಹಾರ ಪದಾರ್ಥಗಳಲ್ಲೇ ಕೆಲವು ಇದಾಗಿರುತ್ತೆ, ನಮ್ಮ ದೇಹದ ಒದ್ದು ಏನಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಅಂಗಡಿಯಿಂದ ಹೋಗಿ ಇವತ್ತು ಮನೇಲಿ ಮಾಡೋದು ಬೇಡ, ಫಾಸ್ಟ್ ಫುಡ್ ಅಂತ ಹೇಳ್ಬಿಟ್ಟು ಹೋಗಿದ್ದ ಪಾನಿಪುರಿನ ಅದು ಇದು ಎಲ್ಲ ತಗೊಂಡ್ಬಿಡ್ತಾರೆ. ಅದು ಎಷ್ಟು ಜೀವಕ್ಕೆ ತೊಂದ್ರೆ ಅಂತ ಹೇಳ್ಬಿಟ್ಟು ನಮಗೆ ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಏನಿಲ್ಲ ಅದು ರುಚಿಕರ ಪದಾರ್ಥ ಅಂತ ಹೇಳ್ಬಿಟ್ಟು ಬೇಗ ಅರ್ಜೆಂಟ್ ಆಗಿ ತಿಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ತಿಂದ್ಬಿಡ್ತಾರೆ. ಅದು ಮಕ್ಳಿಗೂ ಒಂದು ಕೆಟ್ಟ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ನಮಗೂ ಬೀಳುತ್ತೆ. ಆದ್ರಿಂದ ಇಂಥ ವಿಷಯಗಳನ್ನ ಯಾವ್ದೇ ಒಂದು ವಿಚಾರಗಳನ್ನ ನಾವು ಯಾವ್ದೇ ಒಂದು ಕಂಪನಿ ಆಗ್ಲಿ ಒಂದು ಯಾವ್ದ್ರ ಬಗ್ಗೆ ಮಾತಾಡ್ಬಾರ್ದು. ನಮ್ಮ ಒಂದು ಮನಸ್ಸಿನ ನಿರ್ಧಾರದಲ್ಲಿ ನಮಗ್ ಬಿಟ್ಟಿದ್ದು. ಯಾಕಂದ್ರೆ ಅಂತವೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಒಂದ್ ಸ್ವಲ್ಪ ನಾವು ಇದ್ದಿದ್ದಷ್ಟು ಸ್ವಲ್ಪ ಸಾಧಿಸ್ಬೋದು, ಒಂದ್ ಸ್ವಲ್ಪ ಒಂದ್ 10 ಮುಂದಕ್ಕೂ ದಾಟಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ.
2: ಜೀವನವನ್ನ ನಡೆಸಬಹುದು,
8: ನಡೆಸಬಹುದು, ಆರೋಗ್ಯಕರವಾದ ಜೀವನವನ್ನ ನಡೆಸಬಹುದು ಅಂತ ಮತ್ತೊಮ್ಮೆ ಹೇಳ್ತೀನಿ ಮೇಡಮ್.
2: ಓಕೆ ಸರ್, ಥ್ಯಾಂಕ್ ಯು. ನಮ್ಮೆಲ್ಲರ ಪ್ರೀತಿಯ ಕೇಳುಗರು ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನಮ್ಗೆ ಶಾಂತಾ ಮೇಡಮ್ ಅವ್ರು ಮೆಸೇಜ್ ಮಾಡಿದ್ದಾರೆ, ರಮೇಶ್ ಅವರ ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಜೊತೆಗೆ ಸೋಮಶೇಖರ್ ಸರ್ ಅವರು ರಮೇಶ್ ಅವರ ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ಕಾರ.
9: ಹಲೋ, ನಮಸ್ತೆ ಮೇಡಮ್. ಆರಾಮಿದ್ದೀರಾ ಮಹಾಲಕ್ಷ್ಮಿ ಮೇಡಮ್?
2: ಹಾ, ಆರಾಮಾಗಿದ್ದೀನಿ. ಯಾರು?
9: ರೂಪಾ ಮೇಡಮ್, ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
2: ಓಕೆ, ರೂಪಾ ಮೇಡಮ್ ಹೇಗಿದ್ದೀರಿ?
9: ಆರಾಮಿದ್ದೀರಿ ಮೇಡಮ್? ನೀವು ಆರಾಮಿದ್ದೀರಾ ಮೇಡಮ್?
2: ಎಸ್ ಮೇಡಮ್, ಎಸ್ ಮೇಡಮ್.
9: ಆಯ್ತು, ಊಟ ಆಯ್ತಾ ಮೇಡಮ್?
2: ಹಾ, ಊಟ ಆಯ್ತು. ನಿಮ್ದು ಆಯ್ತಾ?
9: ಆಯ್ತು ಮೇಡಮ್, ಊಟ ಆಯ್ತು ಮೇಡಮ್.
2: ಓಕೆ, ಈ ದಿನದ ವಿಷಯ
9: ಗೊತ್ತಾಯ್ತು ಮೇಡಮ್, ಒಳ್ಳೆ ವಿಷಯ ಕೊಟ್ಟಿದ್ದೀರಾ ಮೇಡಮ್.
2: ಹಾ, ಹೇಳಿಮ್ಮ.
9: ಒಳ್ಳೆ ವಿಷಯನ ಕೊಟ್ಟಿದ್ದೀರಾ ಮೇಡಮ್. ಮದ್ಯ ಸೇವನೆ ಮೇಡಮ್ ನಿಷೇಧ ಮಾಡ್ಬೇಕು.
2: ಓಕೆ,
9: ಈ ಮದ್ಯ ಸೇವನೆಯಿಂದ ಇಡೀ ಒಂದ್ ಕುಟುಂಬನೇ ಹಾಳಾಗುತ್ತೆ ಮೇಡಮ್. ಆ ಕುಟುಂಬ ನಂಬ್ಕೊಂಡಿರೋ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲಾಗ್ತಾರೆ. ಇದು ಮೊದಲು ನಿಷೇಧ ಮಾಡ್ಬೇಕು ಮೇಡಮ್. ಆ ಕುಟುಂಬ ನೆಮ್ಮದಿನೇ ಇಲ್ಲಾಗುತ್ತೆ ಮೇಡಮ್. ಅದಕ್ಕೆ ಆ ಚಟಕ್ಕೆ ಅಡಿಟ್ ಆಗಿ ಅದರಿಂದ ಹೊರಗ್ ಬರಕ್ಕೆ ಆಗಲ್ಲ ಮೇಡಮ್. ಮನಸ್ಸು ಮಾಡಿದ್ರೆ ಬಿಡ್ಬೋದು ಮೇಡಮ್. ಎಷ್ಟೇ ನಾವು ಟ್ರೀಟ್ಮೆಂಟ್ ಕೊಡ್ತಿದ್ರು, ಎಷ್ಟೇ ಮಾಡ್ತಿದ್ರು, ಕೆಲವ್ರು ಬಿಡದೇ ಇಲ್ಲ ಮೇಡಮ್. ಒಂದು ಮದ್ಯ ಸೇವನೆಗೆ ಅಡಿಟ್ ಆದವರು ಬಿಡದೇ ಇಲ್ಲ ಮೇಡಮ್. ನಾನು ಎಷ್ಟೋ ಒಂದು ಕುಟುಂಬಗಳು ನೋಡಿದೀನಿ ಮೇಡಮ್. ನಾನು ತುಂಬಾ ಕುಟುಂಬಗಳು ನೋಡಿದೀನಿ, ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ, ಎಷ್ಟೋ ಕಡೆ ಹೋಗಿ ಬಿಟ್ಟಿರ್ತಾರೆ. ಒಂದು ಕೇಂದ್ರಗಳಲ್ಲಿ ಈ ವ್ಯಸನ ಮುಕ್ತ ಕೇಂದ್ರಗಳು ಅಂತ ಇರ್ತಾವಲ್ಲ ಮೇಡಮ್, ಅದು ಹೋಗಿ ಬಿಟ್ಟಿರ್ತಾರೆ. 2-3 ಗಟ್ಟಲೆ ಬಿಟ್ಟು ಬಂದ್ರು ಮತ್ತೆ ಬಂದು ಮತ್ತೆ ಪುನಃ ಅದೇ ಅಚಟ ಮಾಡ್ತಾರೆ ಮೇಡಮ್. ಅದ್ರಿಂದ ಆ ಒಂದು ಕುಟುಂಬಕ್ಕೆ ನೆಮ್ಮದಿನೇ ಇರಲ್ಲ. ಆ ಒಂದು ಸಂಬಂಧಿಕರಿಗಾಗ್ಲಿ ಎಲ್ಲರಿಗಾಗ್ಲಿ ಅವರಿಂದ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ ಮೇಡಮ್. ನಾನ್ ನೋಡಿದೀನಿ ಮೇಡಮ್, ಕಣ್ಣಾರೆ ನೋಡಿದೀನಿ. ಅದರಿಂದ ಮೊದ್ಲು ಅವ್ರು ಮನ್ಸು ಮಾಡ್ಬೇಕು ಮೇಡಮ್. ಮನ್ಸನ್ನ ಮಾಡಿದ್ರೆ ಯಾವ್ದು ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು. ಮನ್ಸು ಮಾಡ್ಬೇಕು ಮೇಡಮ್. ಅದ್ರ ಮೊದ್ಲು ಈ ಸರ್ಕಾರದ ನಿಷೇಧ ಮಾಡ್ಬೇಕು ಮೇಡಮ್. ಮದ್ಯ ವ್ಯಸನ, ಈ ಮದ್ಯ ಸೇವನೆಯನ್ನು ನಿಷೇಧ ಮಾಡ್ಬೇಕು.
2: ಓಕೆ ಮೇಡಮ್.
9: ಜೊತೆಗೆ ಈ ಗುಟ್ಕಾ, ಪಾನ, ಮಸಾಲ ಮತ್ತೆ ಹಿಮಲ್ ಸ್ಟಾರ್ ಇವೆಲ್ಲ ಏನಿದೆ ಮೇಡಮ್, ಅದರಿಂದನು ಸ್ವಲ್ಪ ತೊಂದ್ರೆನೇ ಆಗುತ್ತೆ ಮೇಡಮ್. ಮನುಷ್ಯನಿಗೆ ಒಂದು ದೇಹಕ್ಕೆ ಯಾವ ಕ್ಯಾನ್ಸರ್ಗಳು ಬರೋದಾಗ್ಲಿ, ಕ್ಯಾನ್ಸರ್ ಕಾಯಿಲೆಗಳು ಇವೆಲ್ಲ ಬರ್ತಾ ಇದೆ ಮೇಡಮ್. ಅದನ್ನು ನಿಷೇಧ ಮಾಡೋದು. ಇದು ಮೇನ್ ಆಗಿ ಇಂದಿನ ಯುವ ಜನರಿಗೆ ಡ್ರಗ್ಸ್ ಮೇಡಮ್. ಈಗೆಲ್ಲರೂ ಅಡಿಕ್ಟ್ ಆಗ್ತಿರೋದು ಯುವ ಪೀಳಿಗೆಯರು ಡ್ರಗ್ಸ್ಗೆ ಮೇಡಮ್. ಅದನ್ನು ಮೇಡಮ್ ಸರ್ಕಾರ ಎಚ್ಚೆತ್ಕೋಬೇಕು. ಅದನ್ನ ಸಂಪೂರ್ಣ ಇದ್ ಮಾಡ್ಬೇಕು ಮೇಡಮ್. ಈ ಪೊಲೀಸರೆಲ್ಲ ಅದನ್ನ ಹಿಡಿಬೇಕು. ಮತ್ತೆ ಶಾಲಾ ಕಾಲೇಜುಗಳು, ಹಾಸ್ಟೆಲ್ಗಳು, ಪಿಜಿಗಳು ಇರೋ ಹತ್ರ ಅಲ್ಲೇ ಅದನ್ನ ಸಿಗದೇ ಇರೋ ತರ ನೋಡ್ಬೇಕು. ಆ ಒಂದು ಯುವ ಪೀಳಿಗೆಗೆ, ಈ ಒಂದು ಈಗಿನ ಕಾಲೇಜಿನ ಮಕ್ಕಳಿಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಜಾಗೃತಿ ಮೂಡಿಸ್ಬೇಕು ಮೇಡಮ್. ಅರಿವನ್ನು ಕೊಡ್ಬೇಕು, ಅರಿವು ಮೂಡಿಸ್ಬೇಕು. ಅದ್ರಿಂದ ಅವ್ರಿಗೆ ಏನೋ ತಗೊಂಡ್ರೆ ಸುಖ, ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಅಡಿಟ್ ಆಗ್ಬಿಡ್ತಾರೆ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್?
2: ಕೇಳಿಸ್ತಾ ಇದೆ, ಕೇಳಿಸ್ತಿದೆ, ಮಾತಾಡಿ.
9: ಹಲೋ,
2: ಕೇಳಿಸ್ತಿದೆ, ಮಾತಾಡಿಮ್ಮ.
9: ಅದೇ ಮೇಡಮ್, ಅದನ್ನು ಮೊದಲೇ ನಾವು ಇದು ಮಾಡ್ಬೇಕು ಮೇಡಮ್. ಇಂದಿನ ಯುವ ಪೀಳಿಗೆ ಮುಂದಿನ ಪ್ರಜೆಗಳು ಮೇಡಮ್.
2: ಖಂಡಿತ ಖಂಡಿತ ಖಂಡಿತ,
9: ಅದಕ್ಕೆ ತುಂಬಾ ಅಡಿಟ್ ಆಗ್ತಾ ಇದ್ದಾರೆ ಮೇಡಮ್.
2: ಎಸ್ ಮೇಡಮ್, ಎಸ್ ಮೇಡಮ್.
9: ಮತ್ತೆ ಜಂಕ್ ಫುಡ್ ಮೇಡಮ್, ಅದು ಹಿತಮಿತವಾಗಿರ್ಬೇಕು ಮೇಡಮ್. ತುಂಬಾ ಅತಿಯಾದ ಒಂದು ಜಂಕ್ ಫುಡ್ ಅನ್ನು ಸೇವನೆ ಮಾಡಬಾರ್ದು.
2: ಹೌದು,
9: ಅದು ಹಿತಮಿತವಾಗಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಮೇಡಮ್.
2: ನಿಜ ನಿಜ ನಿಜ. ಓಕೆ, ಎಸ್ ಥ್ಯಾಂಕ್ ಯು ರೂಪಾ ಮೇಡಮ್, ಸಾಕಷ್ಟು ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ.
9: ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀರಾ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ.
2: ಹೌದಾ?
9: ತುಂಬಾ ಚೆನ್ನಾಗಿ ನಮ್ಮ ಕುಟುಂಬದವ್ರ ಜೊತೆ ಮಾತಾಡ್ತಿದೀವಿ ಅನ್ನೋ ನಮ್ಮ ಭಾವನೆ ಇದೆ ಮೇಡಮ್ ನಮಗೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
9: ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
10: ನಮಸ್ತೆ.
2: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
10: ನಾವು ಚೆನ್ನಾಗಿದ್ದೀರಾ?
2: ಎಸ್ ಮೇಡಮ್. ಎಸ್ ಸರ್, ಆರಾಮಾಗಿದ್ದೀವಿ.
10: ನಮ್ಮ ಕೇಳುಗ ಬಳಗದವರು ತುಂಬಾ ಒಳ್ಳೊಳ್ಳೆ ಮಾತಾಡ್ತಾ ಇದಾರೆ, ಬಹಳ ಖುಷಿ ಆಗತ್ತೆ ಕಣ್ರಿ. ಇಂಥ ವಿಚಾರ ತರ್ಬೇಕಣ್ರಿ ನೀವು.
2: ಅದಕ್ಕೆ ತಂದಿರೋದು ಮಾತಾಡಿ ಸರ್.
10: ಖಂಡಿತ. ನಾವೇನೋ ದೇಶನೆಲ್ಲ ಬೆಳೆಸಕ್ ಆಗದೆ ಇದ್ರೆ ಕನಿಷ್ಠ ಒಂದು ಹಣತಿ ಹೆಚ್ಚಾರು ಬೆಳೆಸ್ತಿಲ್ಲ ಒಂದ್ ಪ್ರಯತ್ನ ಮಾಡಿದ್ರೆ.
2: ನಿಜ ನಿಜ ನಿಜ. ಹೌದು
10: ಅಲ್ವಾ?
2: ಹೌದು.
10: ಹೇಳಿ ಹೇಳಿ
2: ಸರ್, ನೀವ್ ಹೇಳ್ಬೇಕು ಯಾವ ಒಂದು ವಸ್ತು ನಿಷೇಧ ಆದ್ರೆ ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ ಅಂತ.
10: ಅದು ಸತ್ಯ ಕೈಯಾಗಿರುತ್ತದೆ. ನನ್ನ ದೃಷ್ಟಿಯಲ್ಲಿ ಗುಟ್ಕಾ ತುಂಬಾ, ಈಗ ಸ್ಮೋಕ್ ಮಾಡೋರು ತುಂಬಾ ಜನ ಕಡಿಮೆ ಆಗಿದ್ದಾರೆ. ಈಗ ಸ್ಮೋಕ್ ಬೀಡಿ ಸೇರ್ ಅಂತೂ ಊರಿಗೆ ಒಂದ್ ಎರಡ್ ಜನ ಸಿಗಲ್ಲ, ಒಂದ್ ಎರಡ್ ಮೂರ್ ಜನ ಸಿಗಲ್ಲ. ಬೀಡಿ ಸೇರ್ ಕಡಿಮೆ ಆಗಿದೆ. ಸ್ಮೋಕ್ ಅಂದ್ರೆ ಸಿಗರೇಟ್ ಸೇರ್ ತುಂಬಾ ಕಡಿಮೆ ಆಗಿದೆ. ಎಲ್ಲ ಒಂದ್ ಎರಡ್ ಜನ ಸಿಗ್ತಾರೆ ಊರಿಗೆ. ಹಾಕೋ ಸಂಖ್ಯೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ತುಂಬಾ ನೋವಿನ ವಿಚಾರ. ಆಮೇಲೆ ಡ್ರಿಂಕ್ಸ್ ಅಂತೂ ಬಿಡಿ, ಅದೀಗ ಏನದು ಇದು ಟಾನಿಕ್ ತರ ಆಗಿಬಿಟ್ಟಿದೆ. ಟಾನಿಕ್ ತರ ಆಗ್ಬಿಟ್ಟಿದೆ. ಆಮೇಲೆ ಕುಡಿನಿಲ್ದವ ವೇಸ್ಟ್ ಬಾಡಿ. ನಮಗೆಲ್ಲ ತುಂಬಾ ಸತ್ಯ ಹೇಳಿದ್ರು ನಂಬ್ತೀರಿ, ಸುಳ್ಳು ಹೇಳಿದ್ರು ನಂಬ್ತೀರಿ. ನೀವೆಲ್ಲ ವೇಸ್ಟ್, ಸುಮ್ನೆ ಜೀವನ ಹಾಳು ಮಾಡ್ಕೊಬಿಟ್ರಿ, ಕುಡಿ ಕುಡಿದ್ರಿಟಿ ಅಂತ ಹೇಳ್ತಾರೆ.
2: ಓಹೋ, ಹಾಗೆ
10: ನಮ್ಮನ್ನ ದ್ವೇಷಿಸ್ತಾರೆ ಅವರು.
2: ನಿಜ
10: ನೋಡ್ರಿ, ಮಹಾತ್ಮ ಗಾಂಧೀಜಿ ಹೇಳಿದ್ರು, ನನ್ಗೇನಾದ್ರು ಸಂಪೂರ್ಣ ಅಧಿಕಾರ ಸಿಕ್ಕಿದ್ರೆ ನಾನು ಮೊಟ್ಟ ವಾಹನ ನಿರೋಧ ಕಾಯ್ದೆ ಜಾರಿಗೆ ತರ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ತುಂಬಾ ಜನ ಅದು ಏನಾಗುತ್ತೆ ಗೊತ್ತಂದ್ರೆ, ಒಳ್ಳೆ ಪ್ರಬಲ ಮಾಧ್ಯಮ ಯಾವುದು ನಮಗೆ? ಸಿನಿಮಾ ಮಾಧ್ಯಮ. ಸಿನಿಮಾದವ್ರು ಏನ್ ಈಗ ಕಲಾವಿದನ್ ಕರ್ತವ್ಯ ಏನಪ್ಪಾ ಅಂತಂದ್ರೆ, ಸಮುದಾಯಕ್ಕೆ ಕೆಟ್ಟದನ್ನ ಕೆಟ್ಟದ್ದು ಅಂತ ಹೇಳಿ ಒಳ್ಳೇದನ್ನ ಮಾತ್ರ ಸಾರ್ಬೇಕು. ಆದ್ರೆ ಸಿನಿಮಾ ಮಾಧ್ಯಮ ನೋಡ್ರಿ, ಹೀರೋಗಳೇ ಕುಡ್ಕೊಂಡು ಅದೇ ಬಾರಿ ಅಮೃತ ಅನ್ನಂಗೆ ತೋರಿಸ್ತಾರೆ. ಈ ಹುಡುಗರೆಲ್ಲ ಶೋಕಿಗಾಗಿ ಫಸ್ಟ್ ಕುಡಿತಾರೆ ನೋಡ್ರಿ, ಆಮೇಲೆ ಚಟ ಬಿಡ್ತದ. ಚಟ ಆದ್ಮೇಲೆ ಬಿಡ್ಲಿಕ್ಕೆ ಬರ್ತಾರೆ, ಸೋಂಕಿ ಬಿಡ್ತಾರೆ, ಎಲ್ಲ ಬಿಡ್ತಾರೆ, ಬಿಡ್ಲಿಕ್ಕೆ ಆಗಲ್ಲ.
2: ಓಕೆ ಸರ್, ನಿಮ್ಮ ಪ್ರಕಾರ ಇದು ಮದ್ಯಪಾನ ನಿಷೇಧ ಆದ್ರೆ ಚೆನ್ನಾಗಿರುತ್ತೆ.
10: ಹೌದು, ನೋವಿನ ವಿಚಾರ ಅಂದ್ರೆ ನಮ್ ಎದುರಿಗೆ ಎಷ್ಟೋ ಜನ ಹುಡುಗರು, ಒಳ್ಳೊಳ್ಳೆ ಹುಡುಗರೆಲ್ಲ ಸತ್ತೋಗ್ಬಿಟ್ರೆ, ದಷ್ಟ ದಷ್ಟವಾದ ಬಲವಾದ ಆಳುಗಳು ಎಷ್ಟೋ ಜನ ಸತ್ತೋದ್ರು ಈ ಕುಡಿತದಿಂದ. ಇವತ್ತಿಗೂ ಅದೇ ನಡೀತಾ ಇದೆ. ಯಾಕಂದ್ರೆ ಅವ್ರ ಮೇಲೆ ತಿರುಗಿ ಬರಕ್ ಆಗಲ್ಲ, ಅವ್ರಿಗೆ ಸಮೇತ ಆಗಲ್ಲ. ಅದು
2: ಆ ಜೀವನ ಸಿಗಲ್ಲ ಮತ್ತೆ ಅವ್ರಿಗೆ.
10: ಸಿಗಲ್ಲ ಸಿಗಲ್ಲ ಅವ್ರ ಸಂಸ್ಥೆ ಏನ್ ಗೊತ್ತೇನ್ರಿ, ಒಂದ್ ಹಂತಕ್ಕೆ ಹೋದ್ಮೇಲೆ ಅವ್ರ ಸಂಸಾರನು ಮರ್ತು ಬಿಡ್ತಾರೆ, ಎಲ್ಲ ಮರ್ತು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ.
2: ಓಕೆ ಓಕೆ ಸರ್,
10: ಹಾಗಾಗಿ ಅದು ಅದು ಸರ್ಕಾರನೇ ಜಾರಿ ಮಾಡಕ್ಕಾಗಲ್ಲ ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ.
11: ಖಂಡಿತ ಖಂಡಿತ ಸರ್ ಖಂಡಿತ.
10: ಗಾಂಧೀಜಿ ಅವರು ಹೇಳ್ದಂಗೆ ಅದನ್ನು ಮಾಡಿದ್ರೆ ಒಳ್ಳೇದು, ಇಲ್ದ್ರೆ ಉಳಿಯಲ್ಲ, ಇನ್ನೂ ಕೆಟ್ಟು ಜನರಂತೂ ಈ ಮಾಧ್ಯಮ ಪ್ರಸಾರ ಮಾಡ್ತಾರ.
11: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
10: ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಅಭಿಪ್ರಾಯ ಹೇಳಿದೆ, ಅಭಿನಂದನೆಗಳು, ವಂದನೆಗಳು.
11: ಅಭಿನಂದನೆ. ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ, ಹಲೋ. ಓಕೆ, ಕರೆ ಕಟ್ ಆಯಿತು. ಎಸ್ ಸ್ನೇಹಿತರೆ, ನಾನು ಆಗಲೇ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ದೆ. ಓಕೆ, ಕರೆ ಸ್ವೀಕಾರ ಮಾಡೋಣ, ಮತ್ತೆ ಆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮಸ್ತೆ.
12: ಹಲೋ, ನಮಸ್ಕಾರ.
11: ನಮಸ್ತೆ, ಯಾರಿದು?
12: ಸುರೇಶ್ ಅಂತ.
11: ಏನು?
12: ಸುರೇಶ್ ಅಂತ.
11: ಸುರೇಶ್. ಓಕೆ, ಸುರೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಬಾಗೇಪಲ್ಲಿ. ಓಕೆ ಓಕೆ ಓಕೆ ಓಕೆ. ಸುರೇಶ್ ಅವರೇ, ಸ್ವಲ್ಪ ತುಂಬಾನೇ ಡಿಸ್ಟರ್ಬೆನ್ಸ್ ಇದೆ, ಸೈಲೆಂಟ್ ಇರೋ ಪ್ಲೇಸ್ ಬರ್ತೀರಾ? ನಿಮ್ಮ ಅಕ್ಕಪಕ್ಕ ತುಂಬಾ ಸೌಂಡ್ ಕೇಳ್ತಾ ಇದೆ. ಓಕೆ, ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಸುರೇಶ್ ಸರ್, ಹಲೋ. ಸುರೇಶ್ ಸರ್, ಸರ್ ನೀವು ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಿದ್ದೀರ ಅನ್ಕೊಳ್ತೀನಿ. ಓ ಹರೇ ಬಾಬಾ. ಓಕೆ, ಸೊ ಸುರೇಶ್ ಅವರು ಬಾಗೇಪಲ್ಲಿಯಿಂದ ಕರೆ ಮಾಡಿದ್ರು, ಆದರೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಏನೋ ಅಲ್ಲಿ ಗೊಂದಲ ಇತ್ತು, ಧ್ವನಿ ಅಷ್ಟಾಗಿ ಸರಿಯಾಗಿ ಕೇಳಿಸ್ಲಿಲ್ಲ. ಓಕೆ, ಮತ್ತೊಮ್ಮೆ ಟ್ರೈ ಮಾಡುವ. ನಮಸ್ತೆ. ಓಕೆ, ಇವಾಗ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಓಕೆ,
13: the person you are speaking with has okay, put your call on hold. Please stay on the line.
11: ಓಕೆ, ಅವರಿಗೆ ಮಾತಾಡ್ಲಿಕ್ಕೆ ತುಂಬಾ ಇಷ್ಟ ಆಗಿದೆ, ಆದ್ರೆ ಅಲ್ಲಿ ಸ್ವಲ್ಪ ಸಾಕಷ್ಟು ಗೊಂದಲ ಮಾಡ್ಕೊಳ್ತಾ ಇದ್ದಾರೆ, ಏನೋ ಪ್ರಾಬ್ಲಮ್ ಆಗಿದೆ, ಇರ್ಲಿ. ಸ್ನೇಹಿತರೆ, ನಾನು ಆಗ್ಲೇ ಒಂದು ವಿಷಯ ತಿಳಿಸಿದೆ, ಒಂದು ವರ್ಷದವರೆಗೆ ಒಂದು ಆಹಾರ ಪದಾರ್ಥವನ್ನ ನಿಷೇಧ ಮಾಡಿದ್ದಾರೆ ಅಂತ, ಅದೇ ಪನ್ನೀರ್ ಸ್ನೇಹಿತರೆ. ಸೊ ಪನ್ನೀರ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಾನು ಆಗ್ಲೇ ತಿಳಿಸಿದೆ, ಮತ್ತೊಮ್ಮೆ ಟ್ರೈ ಮಾಡ್ತಾ ಇದ್ದಾರೆ, ಮಾತಾಡೋಣ. ನಮಸ್ತೆ. ಸರಿವಾಗಿ ಹೇಳಿ. ಎಸ್ ಸರ್, ಎಸ್ ಸರ್, ಎಸ್ ಸರ್.
12: ಸುರೇಶ್.
11: ಓಕೆ, ಹೇಗಿದೆ ಬಾಗೇಪಲ್ಲಿ? ನಮ್ ಚೆನ್ನಾಗಿದೆ, ನಮ್ ಕರ್ನಾಟಕ, ನಮ್ ಶಿವಮೊಗ್ಗ ಎಲ್ಲ ಚೆನ್ನಾಗಿದೆ. ಯಾವ ಹಬ್ಬ? ಗಣೇಶನ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬನಾ? ತುಂಬಾ ಚೆನ್ನಾಗಾಯ್ತು. ವರಮಹಾಲಕ್ಷ್ಮಿ ಹಬ್ಬ
12: ಎಲ್ಲ ನಡೀತೈತೆ ಬಿಡಿ.
11: ಹೌದಾ, ನಿಮ್ ಕಡೆ ಹೇಗಿರುತ್ತೆ ಆಂಧ್ರದಲ್ಲಿ?
12: ನನಗೇನು ಕೇಳಿಸ್ತಾ ಇಲ್ಲ ನಿಮ್ದು ವಾಯ್ಸ್.
11: ಓಕೆ ಓಕೆ ಓಕೆ ಓಕೆ ಓಕೆ. ಎಸ್ ಸರಿ, ನಮ್ಮ ಸುರೇಶ್ ಅವ್ರಿಗೆ ಇವತ್ತು ಸಾಕಷ್ಟು ಗೊಂದಲ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಸಮ್ಟೈಮ್ಸ್ ಆ ರೀತಿ ಆಗ್ತಾ ಇರತ್ತೆ. ಓಕೆ ಸ್ನೇಹಿತರ, ಅದೇ ರಾಜ್ಯದಲ್ಲಿ ಒಂದು ವರ್ಷದ ಅವಧಿಗೆ ಅನ್ಲಾಕ್ ಪನ್ನೀರನ್ನು ನಿಷೇಧ ಮಾಡಲಾಗಿದೆ ಅಂತ ಆಗಲೇ ತಿಳಿಸಿದೆ. ಯಾಕೆ ಅಂತ ಕೂಡ ಹೇಳಿದೆ. ಈ ಅನ್ಲಾಕ್ ಪನ್ನೀರಲ್ಲಿ ಆ ಪೀಸ್ಗಳಲ್ಲಿ ಅಯೋಡಿನ್ ದ್ರಾವಣ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗತ್ತೆ. ಆ ನೀಲಿ ಬಣ್ಣಕ್ಕೆ ತಿರುಗಿದ ಮೇಲೆ ಅದು ಸ್ಟಾರ್ಚ್ ಅಂದರೆ ಗಂಜಿ ಇರೋದು ಖಚಿತವಾಗತ್ತೆ ಅದರಲ್ಲಿ. ಇದು ಅನ್ಲಾಕ್ ಪನ್ನೀರ್ ಅಂತ ಕರೀತಾರೆ. ಸೊ ಪನ್ನೀರ್ ಅಂದರೆ ಸಾಮಾನ್ಯವಾಗಿ ನಾವು ಹಾಲಿನ ಉತ್ಪನ್ನ ಅಂತ ಹೇಳ್ತೀವಿ, ಹಾಲಿನ ಉತ್ಪನ್ನದಿಂದ ಮಾಡಿದಂತಹ ಒಂದು ತಿನಿಸು ಅದು. ಈಗ ಅದೇನಾಗಿದೆ ಅಂದರೆ ಈ ಸಸ್ಯಜನ್ಯ ಎಣ್ಣೆ ಹಾಗೆ ಕೊಬ್ಬಿನಿಂದ ಮಾಡಿ ಅದನ್ನು ತಾಳೆ ಎಣ್ಣೆಯನ್ನು ಉಪಯೋಗ ಮಾಡಿ ಹಾಲಿನ ಪೌಡ್ರನ್ನು ಉಪಯೋಗ ಮಾಡಿ ಮಾಡ್ತಾ ಇದ್ದಾರೆ. ಸೊ ಇದು ಆರೋಗ್ಯಕ್ಕೆ ಹಾನಿಕರ, ಅದಕ್ಕೋಸ್ಕರ ಇದನ್ನು ಒಂದು ವರ್ಷ ಬ್ಯಾನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂದರೆ ಕರ್ನಾಟಕ, ಛತ್ತೀಸ್ಗಢ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿ ಇದನ್ನು ನಿಷೇಧ ಮಾಡಿದ್ದಾರೆ. ಸೊ ಇದು ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡುತ್ತೆ. ಸೊ ಅದಕ್ಕೋಸ್ಕರ ಆರೋಗ್ಯದಲ್ಲಿ ಹೆಚ್ಚು ಏರುಪೇರು ಉಂಟಾಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಆರೋಗ್ಯ ನಮ್ಮ ನಿಮ್ಮೆಲ್ಲರಿಗೂ ಎಷ್ಟು ಮುಖ್ಯ ಅನ್ನೋದು ಗೊತ್ತು ಸ್ನೇಹಿತರೆ. ಇದರಿಂದ ಏನಾಗ್ತಾ ಇದೆ, ಸಾಕಷ್ಟು ಕೆಟ್ಟ ಪರಿಣಾಮಗಳು ಆಗ್ತಾ ಇದೆ ಆರೋಗ್ಯದ ಮೇಲೆ. ಮಕ್ಕಳ ಬೆಳವಣಿಗೆಯಲ್ಲಿ ಏರಿಳಿತ ಕಾಣ್ತಾ ಇದ್ದೀವಿ, ಹಾಗೆ ಈಗಂತೂ ಯುವಕರಿಗೂ ಕೂಡ. ಆಗ ವಯಸ್ಸಾದ ಮೇಲೆ ಬಿಳಿ ಕೂದಲನ್ನು ನೋಡ್ತಾ ಇದ್ವಿ, ಈಗ ವಯಸ್ಸಿಗಿಂತ ಮುಂಚೆ 20 ವರ್ಷದ ಹುಡುಗರಿಗೂ ಕೂಡ ಬಿಳಿ ಕೂದಲನ್ನು ಕಾಣ್ತಾ ಇದ್ದೀವಿ. ಅದರೊಟ್ಟಿಗೆ ಈ ಹಾರ್ಟ್ ಅಟ್ಯಾಕ್, ಕೊಲೆಸ್ಟ್ರಾಲ್, ಬಿ ಪಿ, ಶುಗರು ಹಾಗೆ ಮತ್ತೊಂದು ಮಗದೊಂದು ನಾವು ಕಂಡು ಕೇಳ ಅರಿಯದಂತಹ ಕಾಯಿಲೆಗಳನ್ನು ಕಾಣ್ತಾ ಇದ್ದೀವಿ. ಇದಕ್ಕೆಲ್ಲ ಮೂಲ ನಾವು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳಾಗಿವೆ, ಹಾಗೆ ಕೆಲವೊಂದು ವಸ್ತುಗಳು ಕೂಡ. ಸೊ ಈ ರೀತಿಯ ವಸ್ತು ನಿಷೇಧ ಮಾಡಿದ್ದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಈ ರೀತಿಯ ವಸ್ತುಗಳು ಬ್ಯಾನ್ ಮಾಡಿದ್ದು ಬೆಸ್ಟು. ಹಾಗೆ ಅದರೊಟ್ಟಿಗೆ ಮತ್ತಷ್ಟು ಸಾಕಷ್ಟು ವಸ್ತುಗಳು ಬ್ಯಾನ್ ಆಗಬೇಕು ಅನ್ನೋದನ್ನು ನಮ್ಮ ಪ್ರೀತಿಯ ಕೇಳುಗರು ಕೂಡ ತಿಳಿಸಿದರು. ನಮ್ಮ ರಾನಡೆಸರ್ ಅವರು ಈ ಗುಟ್ಕಾ ಬ್ಯಾನ್ ಆದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳಿದರು. ಶೃಂಗೇರಿಯಿಂದ ಕರೆ ಮಾಡಿದಂತಹ ವಾರಿಜಾಕ್ಷಿ ಮೇಡಮ್ ಅವರು ಮೊದಲು ಈ ಮದ್ಯಪಾನ ನಿಷೇಧ ಆಗಬೇಕು ಅನ್ನೋದನ್ನು ತಿಳಿಸಿದರು. ಹಾಗೆ ರಮೇಶ್ ಅವರು, ಮೇಡಮ್ ಯಾವುದು ಬ್ಯಾನ್ ಮಾಡೋದು ಬೇಡ, ನಾವು ಚೆನ್ನಾಗಿದ್ರೆ ಸಾಕು, ನಮ್ಮ ಮನಸ್ಸು ಚೆನ್ನಾಗಿದ್ರೆ ಸಾಕು, ಯಾವ ವಸ್ತು ಬೆಸ್ಟು ಯಾವುದು ವಸ್ತು ಬೆಸ್ಟ್ ಅಲ್ಲ ಅನ್ನೋದು ನಾವು ತಿಳ್ಕೊಂಡ್ರೆ ಸಾಕು, ಅದರ ಸೇವನೆಯಿಂದ ಅದರ ಒಂದು ಅದರ ಆ ಬಳಕೆಯಿಂದ ನಾವು ದೂರ ಇದ್ದರೆ ಆಯಿತು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗೆ ಶಿವಶರಣ ಸರ್ ಅವರು ಗುಟ್ಕಾ ಮದ್ಯಪಾನ ಜೂಜು ಇದರಿಂದ ಇದೆಲ್ಲ ನಿಷೇಧ ಆಗಬೇಕು ಅನ್ನೋದನ್ನು ಹೇಳಿದರು. ಸೋಮಶೇಖರ್ ಸರ್ ಅವರು ಕೂಡ ಪ್ಲಾಸ್ಟಿಕ್ ಗುಟ್ಕಾ ಮದ್ಯಪಾನ ನಿಷೇಧ ಆದರೆ ಚೆನ್ನಾಗಿರುತ್ತೆ, ಹಾಗೆ ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನು ಕೂಡ ಹೇಳಿದರು. ಇದರೊಟ್ಟಿಗೆ ಚಿಕ್ಕಪ್ಪ ಸರ್ ಅವರು ತಂಬಾಕು ಗುಟ್ಕಾ ಈ ಬೀಡಿ ಸಿಗರೇಟ್ ಬ್ಯಾನ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗೆ ನಮ್ಮ ಸಂಕಪ್ಪ ಸರ್ ಅವರು ಗುಟ್ಕಾದ ಬಗ್ಗೆ ಹೇಳಿದರು. ಹಾಗೆ ರೂಪಾ ಮೇಡಮ್ ಅವರು ಈ ಡ್ರಗ್ಸು, ಜಂಕ್ ಫುಡ್ಡು, ಗುಟ್ಕಾ, ಪಾನ್ ಮಸಾಲ, ಈ ಮದ್ಯ ಸೇವನೆ ಇವೆಲ್ಲ ಕುಟುಂಬಕ್ಕೆ ಹಾನಿಕಾರಕ, ಹಾಗೆ ಎಲ್ರಿಗೂ ಕೂಡ ಇದು ಒಂದು ರೀತಿಯ ದುಷ್ಪರಿಣಾಮ ಮೇಡಮ್, ಒಬ್ಬರು ಸೇವನೆ ಮಾಡೋದ್ರಿಂದ ಇಡೀ ಕುಟುಂಬದ ಒಂದು ನೆಮ್ಮದಿ ಹಾಳಾಗತ್ತೆ ಅಂತ ಹೇಳಿದರು. ಹಾಗೆ ನಾರಾಯಣಪ್ಪ ಸರ್ ಅವರು ಸಾಕಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ಟು ತಿಳಿಸಿದರು. ಹಾಗೆ ಸುರೇಶ್ ಸರ್ ಅವರು ಏನೋ ಹೇಳೋದಕ್ಕೆ ಹೊರಟರು, ಆದರೆ ತುಂಬಾ ಗೊಂದಲ, ಲೈನಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅವರ ಕರೆ ಕಟ್ ಆಯಿತು. ಸೊ ಈ ರೀತಿಯಲ್ಲಿ ಯಾವ ವಸ್ತು ಒಂದು ನಿಷೇಧ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು ಸ್ನೇಹಿತರೆ. 9686609779 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಎಸ್ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
15: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
16: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
16: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.

0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಸಪ್ತಪದಿ ಗೀತೆ ಎಷ್ಟು ಕೇಳೋದಕ್ಕೆ ಖುಷಿ ಆಗತ್ತೆ ಅಲ್ವಾ? ಎಸ್, ಆ ಸಪ್ತ ಅಂದ್ರೇ ಹಾಗೆ, ಆ ಏಳರಲ್ಲಿ ಎಂತೆಂಥ ವಿಷಯಗಳಿದೆ ನೋಡಿ. ಸಪ್ತಸ್ವರಗಳು, ಸ ರಿ ಗ ಮ ಪ ದ ನಿ, ಸಪ್ತರ್ಷಿಗಳು, ಏಳು ಋಷಿಗಳು, ಸಪ್ತಪದಿ ಮದುವೆಯಲ್ಲಿ ಏಳು ಹೆಜ್ಜೆಗಳು, ಸಪ್ತಗಿರಿ ಏಳು ಬೆಟ್ಟಗಳು ಅಲ್ವಾ? ಎಸ್, ಆ ಒಂದೊಂದು ಸಂಖ್ಯೆಯಲ್ಲಿ ಒಂದು ಅದ್ಭುತವಾದ ವಿಷಯಗಳು ಅಡಗಿವೆ. ಆ ರೀತಿಯ ಒಂದು ವಿಷಯಗಳನ್ನು ತಿಳ್ಕೊಂಡಾಗ ಎಷ್ಟು ಆಶ್ಚರ್ಯ ಆಗತ್ತೆ. ಸಣ್ಣ ಸಣ್ಣ ಪದಗಳಲ್ಲಿ ಕೂಡ ಅಗಾಧವಾದಂತಹ ಅರ್ಥ ಅಡಗಿರುತ್ತೆ ಅಲ್ವಾ? ಓಕೆ, ನಮಗೆ ಷಡಕ್ಷರಿ ಸರ್ ಅವರು ಮೆಸೇಜ್ ಮಾಡಿದ್ದಾರೆ. ಆ ಮೆಸೇಜ್ ಏನು ಅಂತ ಅವರಿಗೆ ತಿಳಿಸೋಕ್ಕಿಂತ ಮುಂಚೆ, ಈ ದಿನದ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ನಿಷೇಧ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸಿದರು. ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಪ್ರೀತಿಯ ಕೇಳುಗರ ಬಾಯಲ್ಲಿ ಬಂದಿದ್ದು ಮದ್ಯಪಾನ ನಿಷೇಧದ ಬಗ್ಗೆ. ಯಾಕಂದರೆ ಆ ರೀತಿಯ ತೊಂದರೆಗಳನ್ನು ಅನುಭವಿಸಿರ್ತಾರೆ, ಅದರಿಂದ ಅಷ್ಟೊಂದು ಸಮಸ್ಯೆಗಳು ಎದುರಾಗಿರುತ್ತೆ. ಸಹಜವಾಗಿ ಅವರವರ ಅಭಿಪ್ರಾಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಓಕೆ, ಹಾಗೆ ಕೆಲವರು ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನು ಕೂಡ ತಿಳಿಸಿದರು. ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬೋದು ಸ್ನೇಹಿತರೆ. ಹಾಗೆ ಷಡಕ್ಷರಿ ಸರ್ ಅವರು ಏನು ಕಳಿಸಿದಾರಪ್ಪ ಅಂದರೆ, ಬ್ರಹ್ಮಾನಂದ ರಾಯಣ್ಣ ಅವರಿಗೆ, ಅರೇ ಬಾಬಾ, ಅವರ ಹೆಸರೇ ಬದಲಾವಣೆ ಮಾಡಿಬಿಟ್ರು ನಮ್ಮ ಷಡಕ್ಷರಿ ಸರ್ ಅವರು. ಬ್ರಹ್ಮಾನಂದ ರಾಯಣ್ಣ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಓಕೆ, ನಿಮ್ಮ ಒಂದು ವಿಷಸ್ನ ನಾವು ಅವರಿಗೆ ಕಳಿಸ್ತೀವಿ ಸರ್. ಎಸ್ ಸ್ನೇಹಿತರೆ, ಹಾಗೆ ಮತ್ತೆ ವಿಷಯಕ್ಕೆ ಬಂದರೆ, ಕೇವಲ ಇಲ್ಲಿ ಒಂದು ವಸ್ತು ಎರಡು ವಸ್ತು ಅಲ್ಲ ಸ್ನೇಹಿತರೆ, ಸಾಕಷ್ಟು ವಿಷಯಗಳು ಬ್ಯಾನ್ ಆದರೆ, ಅಂದರೆ ವಸ್ತುಗಳು ಬ್ಯಾನ್ ಆದರೆ ಸಮಟೈಮ್ಸ್ ಚೆನ್ನಾಗಿರುತ್ತೆ ಅಂತ ಕೂಡ ಅನಿಸುತ್ತೆ. ಈ ಪ್ಲಾಸ್ಟಿಕ್ ಇರ್ಬೋದು, ಫುಡ್ ಕಲರ್ಸ್ ಇರ್ಬೋದು, ಸ್ಮೋಕು, ಕೆಲವೊಂದು ಸಮಯದಲ್ಲಿ ಹಬ್ಬಗಳಲ್ಲಿ ದಸರಾ ದೀಪಾವಳಿ ಹಬ್ಬ ಬಂದರೆ ಪಟಾಕಿಗಳ ಸೌಂಡ್ ಜಾಸ್ತಿ ಇರುತ್ತೆ. ಕೆಲವೊಂದು ಟೈಮಲ್ಲಿ ಆ ಸಮಯದಲ್ಲಿ ಅಯ್ಯೋ ಈ ಪಟಾಕಿ ಹಾಕಿಸ್ತಾರಪ್ಪ, ಪಟಾಕಿ ಬ್ಯಾನ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳೋದು ಉಂಟು. ಹಾಗೆ ಈ ಸಾವಯವ ಕೃಷಿ ಬಿಟ್ಟು ಈ ರಾಸಾಯನಿಕಗಳನ್ನ ಬಳಸ್ತಾರಲ್ವ, ಅದು ಕೂಡ ಕೆಲವೊಂದು ರಾಸಾಯನಿಕಗಳು ಬ್ಯಾನ್ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದು ನನ್ನ ವೈಯಕ್ತಿಕ ಕೂಡ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಾನು ನಿಮ್ಮೊಟ್ಟೆಗೆ ಹಂಚ್ಕೊಳ್ತೀನಿ. ಒಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
1: ಮೇಡಮ್. ನಮಸ್ತೆ, ಗುಣ ಶಂಕರ್ ಗಟ್ಟ.
0: ಗುಣ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ಎಸ್ ಮೇಡಮ್, ಎಸ್ ಮೇಡಮ್, ಆರಾಮಾಗಿದ್ದೀನಿ.
1: ಹೇಳಿ ಮೇಡಮ್.
0: ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತಾ?
1: ಇಲ್ಲ, ನಾನು ಇವಾಗ ಮನೆಗೆ ಬಂದೆ.
0: ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ನಿಷೇಧ ಆದ್ರೆ ಚೆನ್ನಾಗಿರುತ್ತೆ, ಬ್ಯಾನ್ ಆದ್ರೆ?
1: ಅಯ್ಯೋ ರಾಮ, ಈಗ ಸದ್ಯದ ಪರಿಸ್ಥಿತಿಲಿ ಮೇಡಮ್, ಮೊಬೈಲ್ ಮೊಬೈಲ್ ಫೋನ್ 18 ವರ್ಷದ ಮಕ್ಳಿಗೆ, ಒಳಗಿನ ಮಕ್ಳಿಗೆ, ವೆಲ್ ಎಜುಕೇಟೆಡ್ ಮಕ್ಳಿಗೆ ಖಂಡಿತ ಬೇಕಾಗಿಲ್ಲ ಮೇಡಮ್. ಅದು ಮನೆಗೊಂದು ಮೊಬೈಲ್ ಅಂತಾನೋ ಏನೋ ಒಂದು ತಂದೆ ತಾಯಿಗೋ ಇವೊಂದು ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ವಯಸ್ಸಿನ ನಿರ್ಬಂಧ ಹಾಕಿ ಅದನ್ನ ಇದ್ ಮಾಡೋದು ಒಳ್ಳೇದು. ತುಂಬಾ ಹಾಳಾಗ್ತಾ ಇದಾರೆ ಮೇಡಮ್ ಮಕ್ಳೆಲ್ಲವ.
0: ಓಕೆ, ಸಾಕಷ್ಟು ದೇಶಗಳಲ್ಲಿ ಈ ರೀತಿ ಒಂದು ನಿಯಮಗಳನ್ನ ತಂದಿದ್ದಾರೆ, ಮಕ್ಕಳಿಗೆ ಫೋನ್ ಕೊಡಬಾರ್ದು ಅನ್ನೋ ಒಂದು ನಿಷೇಧಾಜ್ಞೆ ಆಗಿದೆ ನಿಯಮಗಳು.
1: ಹೌದು, ನಮ್ಮ ದೇಶದಲ್ಲಿ ಏನು ಅಂದ್ರೆ ಯಾವುದು ಒಂದನ್ನು ಕಡ್ಡಾಯವಾಗಿ ಪಾಲನೆ ಮಾಡಲ್ಲ, ಆಗಿ ಕೇಳ್ತಿಲ್ಲ. ಅದೇ ಈಗ ಮಧ್ಯ ನಿಷೇಧ ಆಗ್ತಾರೆ
0: ಸರ್ಕಾರಕ್ಕೆ ಮಾತಾಡುವಾಗಿಲ್ಲ ಮೇಡಮ್. ನಿಮ್ಮ ಪ್ರಕಾರ ಯಾವ ಒಂದು ವಸ್ತು ಪದಾರ್ಥ ಅಥವಾ ವಸ್ತು ನಿಷೇಧ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ?
1: ಮೊಬೈಲ್ ಮೊಬೈಲ್ ಹೇಳ್ತೀನಿ. ನಿಮ್ಗೆ ನಿಮ್ಮ ಕಂಡೀಷನ್ ಪ್ರಕಾರ ಒಂದೇ ವಸ್ತು ಹೇಳ್ಬೇಕು?
0: ಇಲ್ಲ, ಒಂದು ವಸ್ತು ಅಲ್ಲ, ಯಾವ್ದಾದ್ರು ವಸ್ತು ಹೇಳ್ಬೋದು. ಬಟ್ ಇಲ್ಲಿ ಸರ್ಕಾರದ ಬಗ್ಗೆ, ವ್ಯಕ್ತಿ ಬಗ್ಗೆ, ಕಂಪನಿ ಬಗ್ಗೆ, ಬ್ರಾಂಡ್ ಬಗ್ಗೆ ಮಾತಾಡುವಾಗಿಲ್ಲ.
1: ಓಕೆ ಓಕೆ ಓಕೆ ಓಕೆ. ಮೊಬೈಲ್ ಯಾಕೆಂದ್ರೆ ಇವತ್ತು ಆಡ ಮಕ್ಕಳೆಲ್ಲ ಸತ ಏನು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ, ಮೊಬೈಲ್ ಇಲ್ಲದೆ. ಅದ್ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಫಿಸಿಕಲಿ ಮೆಂಟಲಿ ಆ ಕಣ್ಣು ಪ್ರತಿ ಒಂದನ್ನು ಆರೋಗ್ಯನ ಹಾಳು ಮಾಡ್ತಾ ಇದೆ. ಹಾಗಾಗಿ ಏನಾಗಿದೆ, ಇದು ಯಾವ್ದು ಒಂದು ವಸ್ತು ನಮ್ಮ ಮಕ್ಕಳನ್ನ ಜೀವನನ ಶರೀರನ ಹಾಳು ಮಾಡುತ್ತೋ, ಫಸ್ಟ್ ನಮಗೆ ಮಕ್ಕಳೇ ಮುಖ್ಯ ಅಲ್ವಾ? ಆ ಮಕ್ಳು ಸರಿ ಇರ್ಬೇಕು ಅಂತಂದ್ರೆ ಅವರಿಗೆ ಅವ್ರು ನೋಡ್ಬೇಕಾಗಿರೋದು, ಓದ್ಬೇಕಾಗಿರೋದು, ತಿಳ್ಕೊಬೇಕಾಗಿರೋ ವಸ್ತುಗಳು, ಅವ್ರ ಕೈಲಿ ಕೊಡ್ಬೇಕಾಗಿರೋ ವಸ್ತುಗಳು ಸರಿ ಇರ್ಬೇಕು. ಆ ಎಲ್ಲಾ ಸರಿಗಳಲ್ಲಿ ಹೋಲಿಸಿದಾಗ ಇವತ್ತು ನಮಗೆ ಕಂಟಕ ಆಗಿರೋದು ಅಂದ್ರೆ ಇದು. ಇವತ್ತು ಎಷ್ಟೋ ಮನೆಗೆ ತಂದೆ ತಾಯಿಗಳು ಸುಮ್ನೆ ಅಂದ್ರೆ ಸಾಕು, ಸುಮ್ನೆ ಇದ್ರೆ ಸಾಕು ಅಂತ ತಂದೆ ತಾಯಿನೇ ಕೊಡ್ತಾ ಇದಾರೆ. ಇಲ್ಲಿ ತಪ್ಪು ತಂದೆ ತಾಯಿನೇ ಫಸ್ಟ್ ಮಾಡ್ತಾ ಇದಾರೆ ತಮ್ಮ ತಮ್ಮ ಮಕ್ಳಿಗೆ. ಮತ್ತೆ ಎಷ್ಟೋ ಜನ ನೋಡಿ, ಮನೇಲಿ ಮಕ್ಳಿದ್ದಾಗ ಮಕ್ಳಿಗ್ರಿ ಮೊಬೈಲ್ ಫೋನೇ ಮುಟ್ಟಲ್ಲ, ನಾನು ಖುಷಿಯಾಗುತ್ತೆ ಅಂತ ತಂದೆ ತಾಯಿ ಬಗ್ಗೆ ಕೇಳಿದಾಗ, ಇಲ್ಲ ಅಂತ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಆ ಮಗು ಇದ್ದ ನಾವು ಫೋನ್ ಮುಟ್ಟಲ್ಲ, ನಾವು ಮುಟ್ಟಿರ್ತಾನೆ ಅದ್ ಮುಟ್ಟೋದು. ನಾವು ಬೇರೆ ಟಿವಿ ಮೇಲೆ ಫ್ರಿಜ್ ಮೇಲೆ ಎಲ್ಲೋ ಎತ್ತಿರ್ತಿರ್ತೀವಿ, ಅವ್ರು ಇಲ್ದಾಗ ನಾವು ಮಾತಾಡ್ತಾ ಇರ್ತೀವಿ ಅಂತಲ್ಲ, ಅಂತ ತಂದೆ ತಾಯಿ ಕೇಳಿದಾಗ ಖುಷಿ ಆಗುತ್ತೆ. ಹೌದು, ಯಾಕೆಂದ್ರೆ ಎಲ್ಲದೂ ನಮ್ ಕೈಲಿದೆ ಮೇಡಮ್. ಎಲ್ಲದೂ ನಮ್ ಕೈಲಿದೆ ಸರಿ ಮಾಡ್ಕೊಳ್ಳೋದು. ಹಾಗಾಗಿ ನಾ ಒಂದ್ ಇದ್ರ ಪ್ರಕಾರ ನಾನು ಹೋದ್ರೆ ಮೊಬೈಲ್ ನಿಷೇಧ ಮಾಡೋದು ಸದ್ಯಕ್ಕೆ ಒಳ್ಳೇದು ಅಂತ ಅನ್ಕೊಂಡಿದ್ದೀನಿ.
0: ಸೂಪರ್, ಓಕೆ, ಥ್ಯಾಂಕ್ ಯು ಮೇಡಮ್ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ. ಎಸ್ ಮೇಡಮ್, ಓಕೆ. ಎಸ್, ನಮ್ಮ ಗುಣಾ ಮೇಡಮ್ ಅವರ ಪ್ರಕಾರ ಮೊಬೈಲ್ ನಿಷೇಧ ಮಾಡಿದ್ರೆ, ಅದು ಎಸ್ಪೆಷಲಿ ಮಕ್ಕಳಿಗೆ ನಿಷೇಧ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗೆ ನಮಗೆ ಮುರಳೀಧರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಏನಪ್ಪ ಅಂದರೆ ವಸ್ತುಗಳನ್ನು ಸರ್ಕಾರದವರು ಬ್ಯಾನ್ ಮಾಡಬೇಕೆಂಬುದು ಸರಿಯಲ್ಲ ಮೇಡಮ್. ನಾವಾಗೆ ಉಪಯೋಗ ಮಾಡೋದು ಬಿಟ್ಟರೆ ಆರೋಗ್ಯ ನಾವೇ ಕಾಪಾಡಿಕೊಂಡಂತೆ ಆಗುತ್ತೆ. ವಸ್ತುಗಳು ಬ್ಯಾನ್ ಮಾಡಬೇಕಂತ ಸರ್ಕಾರದವರಿಗೆ ಬೇರೆ ಕಡೆ ಮನವಿ ಸಲ್ಲಿಸೋದಕ್ಕಿಂತ ನಮ್ಮ ಮನಸ್ಸ ಇಚ್ಛೆ ನಿಷೇಧ ಮಾಡಿಕೊಳ್ಬೇಕು ಅಂತ ಮುರಳೀಧರ್ ಅವರು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಓಕೆ, ಎಸ್, ಇದು ಒಂದು ರೀತಿಯಲ್ಲಿ ಸರಿಯಾಗಿದೆ. ನಿಮ್ಮ ವಿಷಯವನ್ನು ನಾವು ಆಕ್ಸೆಪ್ಟ್ ಮಾಡ್ತೀವಿ ಸರ್, ತೊಗೊಳ್ತೀವಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು. ಎಸ್, ಈ ರೀತಿಯಲ್ಲಿ ನಮ್ಮ ಪ್ರೀತಿಯ ಕೇಳಿದರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಬೆಂಗಳೂರಿಂದ ಶ್ರೀನಿವಾಸ್ ಸರ್ ಅವರು, ಮುಖ್ಯವಾಗಿ ನಮಗೆ ಮೇಡಮ್ ಈ ನಾನು ಆಗಲೇ ಹೇಳಿದಾಗೆ ಇದು ದಸರಾ ದೀಪಾವಳಿ ಟೈಮಲ್ಲಿ ಪಟಾಕಿಗಳನ್ನ ಬ್ಯಾನ್ ಮಾಡಬೇಕು ಮೇಡಮ್, ಆ ಗರ್ನಲ್ ಸವಂಡೆ ಕೇಳೋಕ್ಕಾಗೋದಿಲ್ಲ. ಸಣ್ಣ ಸಣ್ಣ ಪಟಾಕಿ ಓಕೆ, ದೊಡ್ಡ ದೊಡ್ಡ ಪಟಾಕಿ ಸಾಕಷ್ಟು ಆ ಹೊಗೆನೇ ನಮಗೆ ಸಾಕಷ್ಟು ಕಿರಿಕಿರಿ ಉಂಟು ಮಾಡುತ್ತೆ ಅಂತ ಬೆಂಗಳೂರಿಂದ ಶ್ರೀನಿವಾಸ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ಶ್ರೀನಿವಾಸ್ ಸರ್. ಹಾಗೆ ನಾಗರಾಜ್ ಚೌಧರಿ ಅವರು ರಾನಡ ಸರ್ ಅವ್ರಿಗೆ ವಿಶ್ ಮಾಡಿದ್ದಾರೆ. ಓಕೆ, ನಮ್ಮ ಸೋಮಶೇಖರ್ ಸರ್ ಅವರು ರಾನಡ ಸರ್ಗೆ ವಿಶ್ ಮಾಡಿದ್ದಾರೆ. ಓಕೆ, ನಿಮ್ಮ ಕಡೆಯಿಂದ ಎಲ್ಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ. ಓಕೆ, ನಮ್ಮ ಪ್ರೀತಿಯ ಕೇಳುಗರು ಯಾವ ವಸ್ತು ಬ್ಯಾನ್ ಮಾಡಬೇಕು ಅಂತ ಕೇಳಿರುವಂತಹ ವಿಷಯಕ್ಕೆ ತಕ್ಕಂತೆ ತುಂಬ ಚಂದ ಚಂದವಾಗಿ ಮಾತಾಡಿದರು. ವೈಯಕ್ತಿಕವಾಗಿ ನನ್ನ ಪ್ರಕಾರ ಬ್ಯಾನ್ ಆಗಬೇಕಾಗಿರುವಂತಹ ವಸ್ತುಗಳು ಯಾವಪ್ಪ ಅಂದರೆ ಈ ಕೃಷಿಯಲ್ಲಿ ಬಳಸುವಂತಹ ರಾಸಾಯನಿಕಗಳು ಸ್ನೇಹಿತರೆ. ಇದು ವೈಯಕ್ತಿಕ ಅಭಿಪ್ರಾಯ, ನಾನು ಯಾರ ಮೇಲೆ ಇದು ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ನಮ್ಮ ರಾಜ್ಯ ಸಾವಯವ ಕೃಷಿ ಆಗಬೇಕು ಅಂತ ನಮ್ಮದೊಂದು ಆಸೆ. ಯಾಕಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿ ಯಾವುದೇ ವಸ್ತುಗಳಿರಲಿ, ಅದು ಇರಲಿ ಇದು ಇರಲಿ, ದುಡ್ಡಿರಲಿ ಬಂಗಾರ ಇರಲಿ ಏನೇ ಇರಲಿ, ಯಾವ ವ್ಯಕ್ತಿ ಶ್ರೀಮಂತನಾಗಿರಲಿ, ಯಾವ ವ್ಯಕ್ತಿ ನಿರ್ಗತಿಕರಾಗಿರಲಿ, ಬಡವರಾಗಿರಲಿ, ಮಧ್ಯಮ ಕುಟುಂಬ ಶ್ರೀಮಂತ ಕುಟುಂಬ ಯಾವುದೇ ಕುಟುಂಬ ಆಗಿರಲಿ, ದಿನಕ್ಕೆ ಊಟ ಮಾಡೋದು, ದಿನದಲ್ಲಿ ಊಟ ಮಾಡೋದು ಅನ್ನ ಅಥವಾ ನಾ ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥಗಳು, ಈ ಆಹಾರ ಪದಾರ್ಥ ಚೆನ್ನಾಗಿರಬೇಕು ಅಂದರೆ ನಾವು ರಾಸಾಯನಿಕ ಮುಕ್ತವಾಗಿರುವಂತಹ

0: ಮಾಡೋಕೆ ಬರುತ್ತೆ, ಹಾಗೆ ಶ್ರೀಮಂತಿಕೆ ಜೀವನವನ್ನು ಅನುಭವಿಸೋಕೆ ಬರುತ್ತೆ. ಖುಷಿಯಾಗಿರ್ಲಿಕ್ಕೆ, ಮಾತಾಡಲಿಕ್ಕೆ, ಏನಕ್ಕೆ ಆಗಲಿ, ಎಲ್ಲದಕ್ಕೂ ಆರೋಗ್ಯವೆಂಬ ಸಂಪತ್ತು ಬೇಕೇ ಬೇಕು ಸ್ನೇಹಿತರೆ. ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದು ಬರುವಂಥದ್ದು ಆಹಾರ ಪದಾರ್ಥದಿಂದ ಮಾತ್ರ. ಅದಕ್ಕೆ ಅಲ್ವಾ ಅದು ಮಹಾನ್ ವ್ಯಕ್ತಿಗಳು ಹೇಳಿರೋದು ಜೈ ಜವಾನ್ ಜೈ ಕಿಸಾನ್ ಅಂತ. ಎಸ್, ನಮ್ಮ ಮೊದಲ ಆದ್ಯತೆ ಕೃಷಿಗೆ. ಏನಾದರೂ ನಮಗೆ ಒಂದಿಷ್ಟು ತುಂಡು ಭೂಮಿ ಸಿಕ್ಕರೆ ಖಂಡಿತವಾಗ್ಲೂ ನಾವಂತೂ ಸಾವಯವ ಕೃಷಿ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಸಾಕಷ್ಟು ವಸ್ತುಗಳಂತ ಹೇಳಿದೆ. ಪ್ಲಾಸ್ಟಿಕ್, ಫುಡ್ ಕಲರ್, ಸ್ಮೋಕ್, ಪಟಾಕಿ, ಈ ಗೆಜೆಟ್ಸ್ ಅಂದರೆ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಇಯರ್ಫೋನು, ಸ್ಮಾರ್ಟ್ ವಾಚ್ಗಳು, ಇವೆಲ್ಲ ಹಾನಿಕಾರಕನೇ ಸ್ನೇಹಿತರೆ. ಈ ಸ್ಮಾರ್ಟ್ ವಾಚ್ ಕೈ ಕಟ್ಕೊಳ್ತೀವಿ, ಈಗ ನಮ್ಮ ಯೋಚನೆ ಶಕ್ತಿ, ನೆನಪಿನ ಶಕ್ತಿನೇ ಕಡಿಮೆ ಆಗ್ತಿದೆ. ಯಾಕಂದರೆ ಅದೇ ಎಲ್ಲ ಎಚ್ಚರ ಮಾಡುತ್ತೆ, ಒಂದು ಗಂಟೆ ಆಯಿತು ಎದ್ದೇಳು, ಒಂದು ಗಂಟೆ ಆಯಿತು ಊಟ ಮಾಡು, ಒಂದು ಗಂಟೆ ಆಯಿತು ನಿದ್ದೆ ಮಾಡು, ಒಂದು ಗಂಟೆ ಆಯಿತು ನೋಟ್ಸ್ ಬರಿ, ಅದು ಬರಿ ಇದು ಬರಿ, ಮಕ್ಕಳನ್ನ ಕರ್ಕೊಂಡು ಬಾ ಅಂತ ವಾಚ್ ನಮಗೆ ನೆನಪು ಮಾಡ್ತಾ ಇದೆ ಬಿಟ್ಟರೆ ನಮ್ಮ ಮೆದುಳು ನಮಗೆ ನೆನಪು ಮಾಡ್ತಾ ಇಲ್ಲ ನಾವು ಯಾವ ಸ್ಥಿತಿಗೆ ಬಂದು ತಲುಪಿದ್ದೀವಿ ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು ನಮಗೆ ಬೇಕೇ ಬೇಕು ಅನ್ನೋ ಒಂದು ಸ್ಥಿತಿಗೆ ಬಂದು ತಲುಪಿದ್ವಿ. ಆ ಸ್ಮಾರ್ಟ್ ವಾಚಿಂದ ನರಗಳಿಗೆ ಎಷ್ಟು ಹಾನಿಕಾರಕ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ. ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಈ ರೀತಿಯ ಕೆಲವೊಂದು ವಸ್ತುಗಳು ಬ್ಯಾನ್ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ವೈಯಕ್ತಿಕ ಅನಿಸಿಕೆ, ಅಭಿಪ್ರಾಯ. ಎಸ್, ಈ ದಿನದ ಈ ವಿಷಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮ್ಮೆಲ್ಲರ ಒಂದು ಮಾತುಕತೆ ಕೂಡ ಚೆನ್ನಾಗಿತ್ತು. ಸೊ ನಾವು ಸ್ನೇಹಿತರೆ ಸದಾ ನಿಮ್ಮ ಒಂದು ಏನು ಜ್ಞಾನ ಮತ್ತು ಮನರಂಜನೆಯೊಂದಿಗೆ ಸದಾ ನಿಮ್ಮೊಟ್ಟೆಗೆ ಇರ್ತೀವಿ. ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಸದಾ ನಮ್ಮೊಂದಿಗೆ ಇದೇ ಥರ ಇರಲಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
8: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷಿ ಮತ್ತು ತೋಟಗಾರಿಕಾ ಮೇಳ 2026 ಅಂಗವಾಗಿ ಪ್ರಗತಿಪರ ರೈತ ಹಾಗೂ ರೈತ ಮಹಿಳೆ ಪ್ರಶಸ್ತಿ ಪ್ರದಾನ ಮಾಡಲು ನಿರ್ಧರಿಸಲಾಗಿದೆ. ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುವ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಪ್ರಗತಿಪರ ರೈತರು ಹಾಗೂ ರೈತ ಮಹಿಳೆಯರಿಂದ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಿದವರ ಪೈಕಿ ಪ್ರತಿ ಜಿಲ್ಲೆಯಿಂದ ಒಬ್ಬ ರೈತ ಹಾಗೂ ಒಬ್ಬ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು. ಆಯ್ಕೆಯಾದವರಿಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳ 2026 ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ವಿಶ್ವವಿದ್ಯಾಲಯ ತಿಳಿಸಿದೆ. ಆಸಕ್ತ ಪ್ರಗತಿಪರ ರೈತರು ಹಾಗೂ ರೈತ ಮಹಿಳೆಯರು ತಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಕೃಷಿ ವಿಜ್ಞಾನ ಕೇಂದ್ರ ಅಥವಾ ವಿಸ್ತರಣಾ ಶಿಕ್ಷಣ ಘಟಕಗಳಲ್ಲಿ ಅರ್ಜಿ ಪಡೆಯಬಹುದು.

ಇದು ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಸೆಪ್ಟೆಂಬರ್ 10, 2026 ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ತಲುಪುವಂತೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ ವೀಕ್ಷಿಸಬಹುದು. ಮುಂದಿನ ವಿವರ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಆಚರಿಸಲಿರುವ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಮತ್ತು ಎಂಜಿನಿಯರ್ಸ್ ಡೇ ಪ್ರಯುಕ್ತ 29/8/2026 12:15 ಸಂಘದ ಸಭಾಂಗಣದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಕುರಿತು ಕ್ವಿಜ್ ಅಥವಾ ರಸಪ್ರಶ್ನೆ ಏರ್ಪಡಿಸಲಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯ ದೃಢೀಕರಣ ಪತ್ರದ ಮೂಲಕ ಭಾಗವಹಿಸಬಹುದಾಗಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 6,000 ರೂಪಾಯಿ, ದ್ವಿತೀಯ ಬಹುಮಾನ 4,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 2,000 ರೂಪಾಯಿ ನೀಡಲಾಗುವುದು. ಒಂದು ತಂಡದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಇದ್ದು ಒಂದು ಶಾಲೆಯಿಂದ ಎರಡು ತಂಡಗಳನ್ನು ಕಳುಹಿಸಿಕೊಡಬಹುದು. ಕ್ವಿಜ್ ಸ್ಪರ್ಧೆಯು ಎರಡು ಹಂತದಲ್ಲಿ ನಡೆಯುತ್ತದೆ. ಮೊದಲ ಹಂತ ಲಿಖಿತ ಸ್ಪರ್ಧೆ ಆಗಿರುತ್ತದೆ. ಎರಡನೇ ಹಂತ ಮೌಖಿಕ ಆಗಿರುತ್ತದೆ. ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನದ ಜೊತೆ ಆಕರ್ಷಕ ಪಾರಿತೋಷಕ ನೀಡಲಾಗುವುದು. 7019663300 ಅಥವಾ 9353996656 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕೇಂದ್ರ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಪ್ರಕಟಿಸಿರುವ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ 2026 ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಟಗಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಕುಮಾರಿ ಆಯ್ಕೆಯಾಗಿದ್ದಾರೆ. ದೇಶದಾದ್ಯಂತ ಆಯ್ಕೆಯಾದ 48 ಅತ್ಯುತ್ತಮ ಶಿಕ್ಷಕರಲ್ಲಿ ಅವರು ಒಬ್ಬರಾಗಿದ್ದಾರೆ. ಶಿಕ್ಷಕರ ದಿನಾಚರಣೆಯಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರ್ ಅವರಿಂದ ಈ ಪ್ರತಿಷ್ಠಿತ ಪ್ರಶಸ್ತಿ ರತ್ನಕುಮಾರಿ ಅವರಿಗೆ ಪ್ರದಾನವಾಗಲಿದೆ. ಜಿಲ್ಲೆಯ ಕ್ರಿಯಾಶೀಲ ಹಾಗೂ ಪ್ರತಿಭಾವಂತ ಶಿಕ್ಷಕಿಯರಲ್ಲಿ ಒಬ್ಬರಾಗಿರುವ ರತ್ನಕುಮಾರಿ ಮೂಲತಃ ಕುರುವಳ್ಳಿ ಬೊಮ್ಮರಸಯ್ಯ ಅಗ್ರಹಾರ ವಾಸಿಗಳಾದ ತೀರ್ಥಹಳ್ಳಿಯ ಮಾರಿಕಾಂಬಾ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಲಕ್ಷ್ಮೀ ನರಸಿಂಹ ಐತಾಳ್ ವಿಶ್ವನಾಥ್ ಐತಾಳ್ರವರ ಕಿರಿಯ ಸಹೋದರಿ. ಮುಂದಿನ ವಿವರ. ಗೋವರ್ಧನ ಟ್ರಸ್ಟ್, ವಾಸವಿ ವಿದ್ಯಾಲಯ, ಇಸ್ಕಾನ್, ಶಿವಮೊಗ್ಗ ಹಾಗೂ ಬಾಲಗೋಕುಲ ಸಂಸ್ಥೆಗಳ ಸಹಯೋಗದೊಂದಿಗೆ ಸೆಪ್ಟೆಂಬರ್ 5 ಸಂಜೆ 4 ವಾಸವಿ ವಿದ್ಯಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸಲಾಗಿದೆ ಎಂದು ಗೋವರ್ಧನ ಟ್ರಸ್ಟ್ ಅಧ್ಯಕ್ಷರು ಕೆಇ ಕಾಂತೇಶ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋವರ್ಧನ ಟ್ರಸ್ಟ್ ಪ್ರಾರಂಭವಾಗಿ 1 ಪೂರ್ಣಗೊಳ್ಳುವ ಮುನ್ನವೇ ವಿವಿಧ ಸಮಾಜಮುಖಿ ಕಾರ್ಯಗಳ ಮೂಲಕ ಶಿವಮೊಗ್ಗ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಲು ಮುಂದಾಗಿದೆ ಎಂದ ಅವರು, ವಿಶೇಷವಾಗಿ ಗೋಮಾತೆಯ ರಕ್ಷಣೆ ಹಾಗೂ ಸಂರಕ್ಷಣೆಯಲ್ಲಿ ಗಮನಾರ್ಹ ಕಾರ್ಯಗಳನ್ನು ನಡೆಸುತ್ತಿರುವ ಟ್ರಸ್ಟ್ ಅಪಘಾತದಲ್ಲಿ ಗಾಯಗೊಂಡ, ದುಷ್ಕರ್ಮಿಗಳ ದಾಳಿಗೆ ಒಳಗಾದ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ಗೋವುಗಳಿಗೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ಸಂರಕ್ಷಿಸುತ್ತಿದೆ ಎಂದರು. ಗೋವರ್ಧನ ಟ್ರಸ್ಟ್ನ ಖಜಾಂಜಿ ಶೇಷಾಚಲ್ ಮಾತನಾಡಿ, ಶ್ರೀಕೃಷ್ಣ ಜನ್ಮ ಜಯಂತಿ ಭಾಗವಾಗಿ ಮಕ್ಕಳಿಗೆ, ಯುವಕ ಯುವತಿಯರಿಗೆ ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. 5 ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿದೆ. 5-10 ಮಕ್ಕಳಿಗೆ ಹಾಗೂ ಅವರ ತಾಯಂದಿರಿಗೆ ಯಶೋಧ ಮತ್ತು ಕೃಷ್ಣ ರೂಪಕ ಸ್ಪರ್ಧೆ ಆಯೋಜಿಸಲಾಗಿದ್ದು, ಮೊದಲು ನೋಂದಾಯಿಸುವ 20 ತಂಡಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. 13-18 ಮಕ್ಕಳಿಗೆ ಮಡಿಕೆ ಒಡೆಯುವ ಸ್ಪರ್ಧೆ ನಡೆಯಲಿದೆ. ಪ್ರತಿ ತಂಡದಲ್ಲಿ ಗರಿಷ್ಠ 10 ಸ್ಪರ್ಧಿಗಳಿಗೆ ಅವಕಾಶವಿದ್ದು, ಮೊದಲು ನೋಂದಾಯಿಸುವ ಯುವಕರ 5 ಹಾಗೂ ಯುವತಿಯರ 5 ತಂಡಗಳಿಗೆ ಪ್ರತ್ಯೇಕ ಸ್ಪರ್ಧೆ ನಡೆಯಲಿದೆ. ವಯೋಮಿತಿ ದೃಢೀಕರಣಕ್ಕಾಗಿ ಆಧಾರ್ ಕಾರ್ಡ್ ಪ್ರತಿಯನ್ನು ಸಲ್ಲಿಸುವುದು ಕಡ್ಡಾಯ ಎಂದ ಅವರು, ಇಸ್ಕಾನ್ ಶಿವಮೊಗ್ಗ ಶ್ರೀ ಶಾರದಾ ನೃತ್ಯ ಕಲಾ ಕೇಂದ್ರ, ನಾಟ್ಯಪ್ರಿಯ ನೃತ್ಯ ಕಲಾ ಕೇಂದ್ರ ಹಾಗೂ ಶ್ರೀ ಸಾಯಿ ವೃಂದ ಸುಗಮ ಸಂಗೀತ ಶಾಲೆಯ ವತಿಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಗೋವರ್ಧನ ಟ್ರಸ್ಟ್ ಶುಭ ರಾಘವೇಂದ್ರ, ಕಾರ್ಯದರ್ಶಿಗಳು ನಾಗೇಶ್ ಎಂ, ರಮೇಶ್ ಬಾಬು, ಮೋಹನ್ ಜಾಧವ್, ಮಂಜುನಾಥ್, ಕುಬೇರಪ್ಪ, ಅನಂತ್, ವಿಶ್ವಾಸ್ ಇ, ಸ್ವರೂಪ್, ಶುಭ ರಾಘವೇಂದ್ರ, ಪಾಂಡುರಂಗ ಪರಾಂಡೆ, ಕೇಶವ ಮುಂತಾದವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ರಾಜ್ಯ ಸರ್ಕಾರವು ವಿಶೇಷ ಘಟಕ ಯೋಜನೆ ಅಥವಾ ಗಿರಿಜನ ಉಪ ಯೋಜನೆಯಡಿ ಸಾಫ್ಟ್ ಸೀಡ್ ಕ್ಯಾಪಿಟಲ್ ಶೇಕಡ 60% ಸಹಾಯಧನ, ಸಾಲ ಶುಲ್ಕ ಮರುಪಾವತಿ ಮತ್ತು ವಿದ್ಯುತ್ ಶಕ್ತಿ ಸಹಾಯಧನ ಯೋಜನೆಯಡಿ ಅರ್ಹ ಉದ್ದಿಮೆದಾರರಿಗೆ ನೆರವು ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಈಗಾಗಲೇ ಬ್ಯಾಂಕಿನಿಂದ ಸಾಲ ಪಡೆದು ಘಟಕಗಳನ್ನು ಸ್ಥಾಪಿಸಿರುವ ಅರ್ಹ ಉದ್ಯಮಿದಾರರು ಹಾಗೂ ಬ್ಯಾಂಕ್ ಸಾಲ ಪಡೆದು ಉದ್ದಿಮೆ ಸ್ಥಾಪಿಸಲು ಇಚ್ಛಿಸಿರುವ ಉದ್ದಿಮೆದಾರರು ಹೆಚ್ಚಿನ ವಿವರಗಳಿಗೆ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ನೆಹರು ರಸ್ತೆ, ಶಿವಮೊಗ್ಗ ಇವರನ್ನು ಸಂಪರ್ಕಿಸುವಂತೆ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ನಗರದ ಕುವೆಂಪು ರಂಗಮಂದಿರದಲ್ಲಿ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಶಿವಮೊಗ್ಗ ಮತ್ತು ಬ್ರಾಹ್ಮಿನ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ಶಿವಮೊಗ್ಗ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಭೀಷ್ಮ ಪರ್ವ ಮತ್ತು ಗಧಾಯುದ್ಧ ಎಂಬ ಎರಡು ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಯಕ್ಷ ಕಲಾವಿದರಾದ ರಾಜ್ಯ ಪ್ರಶಸ್ತಿ ವಿಜೇತರಾದ ಕೇಶವ ಹೆಗಡೆ ಕೊಳಗಿ, ಬಳಕೂರು ಕೃಷ್ಣಯಾಜಿ, ಆನಂದ ಶೆಟ್ಟಿ ಮತ್ತು ಕಿರಣ್ ಪೈ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಮುಂದಿನ ವಿವರ. ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಗಳಲ್ಲಿ ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿ ತಂದ ಈಜುಪಟು ಶಶಿಕುಮಾರ್ ಅವರನ್ನು ಫ್ರೆಂಡ್ಸ್ ಸೆಂಟರ್ ನೇತ್ರ ಮತ್ತು ರಕ್ತ ಭಂಡಾರ ಸಂಸ್ಥೆಯ ವತಿಯಿಂದ ಗೌರವಿಸಿ ಅಭಿನಂದಿಸಲಾಯಿತು. ಫ್ರೆಂಡ್ಸ್ ಸೆಂಟರ್ ಸದಸ್ಯರಿಗಾಗಿ ಆಯೋಜಿಸಿದ್ದ ದೇಶಭಕ್ತಿ ಗೀತಾ ಸರಮಾಲೆ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಫ್ರೆಂಡ್ಸ್ ಸೆಂಟರ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾನೂರ್, ನೀರಿನ ಅಲೆಯನ್ನು ಮೀರಿ ನೀವು ಸಾಧಿಸಿರುವ ಈ ವಿಜಯ ಅಪೂರ್ವ. ನಿಮ್ಮ ನಿರಂತರ ಅಭ್ಯಾಸ, ಬೆವರು ಮತ್ತು ಸಮರ್ಪಣಾ ಭಾವಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತಿದೆ. ನೀರಿನ ಅಡೆತಡೆಗಳನ್ನು ಮೆಟ್ಟಿ ನಿಂತು ತೋರಿದ ನಿಮ್ಮ ಪ್ರತಿಭೆ ಅನನ್ಯ. ಯುವ ಪೀಳಿಗೆಗೆ ನೀವು ಮಾದರಿ ಕ್ರೀಡಾಪಟು. ನಿಮ್ಮ ಸಾಧನೆ ಇಲ್ಲಿಗೆ ನಿಲ್ಲದೆ ಒಲಿಂಪಿಕ್ಸ್ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಭಾರತದ ಧ್ವಜ ಹಾರಿಸುವಂತಾಗಲಿ ಎಂದು ಹಾರೈಸಿದರು. ಶಿವಕುಮಾರ್ ಅವರು ನೇಪಾಳದಲ್ಲಿ ನಡೆದ SBKF 7ನೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ಈಜು ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ. ಅಲ್ಲದೆ ಹೈದರಾಬಾದ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಮಾಸ್ಟರ್ಸ್ ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದು ವಿಶ್ವಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಅಖಿಲ ಭಾರತ ಮಾಸ್ಟರ್ಸ್ ಫೆಡರೇಷನ್ ಆಯೋಜಿಸಿದ್ದ ಅಖಿಲ ಭಾರತ ಮಾಸ್ಟರ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ನಲ್ಲಿ 30-34 ವರ್ಷ ವಯೋಮಾನದ ವಿಭಾಗದ 50 ಮೀಟರ್ ಬಟರ್ಫ್ಲೈ ಹಾಗೂ 100 ಮೀಟರ್ ಬ್ರೆಸ್ಟ್ಸ್ಟ್ರೋಕ್ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇತ್ತೀಚೆಗೆ ಥಾಯ್ಲೆಂಡ್ನಲ್ಲಿ ನಡೆದ ವರ್ಲ್ಡ್ ಮಾಸ್ಟರ್ಸ್ ಸ್ಪೋರ್ಟ್ಸ್ ಫೆಡರೇಷನ್ ಆಯೋಜಿಸಿದ್ದ ವರ್ಲ್ಡ್ ಮಾಸ್ಟರ್ಸ್ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 50 ಮೀಟರ್ ಫ್ರೀಸ್ಟೈಲ್ ವಿಭಾಗದಲ್ಲಿ

ವಿಜಯ್ ಕುಮಾರ್ ಜಿ, ಧನ್ರಾಜ್, ಪಂಚಾಕ್ಷರಯ್ಯ ಹಿರೇಮಠ್, ಲೋಕೇಶಪ್ಪ, ದತ್ತಾತ್ರೇಯ, ಮಹೇಶ್ವರಪ್ಪ, ಸುರೇಂದ್ರ ಕಾಸಾಲ್, ಗುರುನಾಥ್, ವೆಂಕಟೇಶಮೂರ್ತಿ, ಚಂದ್ರಶೇಖರ್, ಮನೋಹರ್, ರವಿ, ಅಣಜಿ ಬಸವರಾಜ್, ಮಹಿಳಾ ಅಧ್ಯಕ್ಷೆ ಸುನಿತಾ ಚೇತನ್, ಅನಿತಾ ಕಾಸಲ್, ವೀಣಾ ಹಾಗೂ ಫ್ರೆಂಡ್ಸ್ ಸೆಂಟರ್ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಷ್ಟು ಚೆನ್ನಾಗಿ ಗಾಡಿ ಎಳಿದ್ರು ಕೂಡ ಕುದುರೆಗೆ ಚಾಟಿ ಇಟ್ಟು ತಪ್ಪಿದ್ದಲ್ಲ. ಹಾಗೇನೆ ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ಟರು ಕೂಡ ಆ ಮರಕ್ಕೂ ಕೂಡ ಕಲ್ಲಿನೇಟು ತಪ್ಪಿದ್ದಲ್ಲ. ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಕೂಡ ಜನರ ನಿಂದನೆ ತಪ್ಪಿದ್ದಲ್ಲ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಕೆಲಸಗಳನ್ನ ಮಾಡಿ ನಿಂದನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಇಸ್ ವೆಲ್.
1: ನೋಡಲ್ಲೇ ಲೈಟ್ಗಳು ಆಫ್ ಮಾಡಿಲ್ಲ.
2: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
1: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
2: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
1: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
2: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
6: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ.
9: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ವಾಸ ಮಾಡುವ ಈ ನಗರ ಆಗಿರ್ಬೋದು, ಈ ಊರಾಗಿರ್ಬೋದು, ಹಾಗೆ ಈ ದೇಶ ನಮ್ಮದು ಅಲ್ವಾ? ಆದ್ರೆ ಬರೀ ನಮ್ಮದು ಅಂತ ಹೇಳ್ತಾ ಇದ್ರೆ ಸಾಲೋಲ್ಲ. ನಮ್ಮ ಬದುಕು ಬರೀ ನಮ್ಮ ಮನೆಯ 4 ಗೋಡೆಗೆ ಮಾತ್ರ ಸೀಮಿತವಾಗಿರಬಾರ್ದು. ನಮ್ಮ ಬದುಕು ಅರಳಬೇಕು ಅಂತಂದ್ರೆ ನಮ್ಮ ನಾಗರಿಕ ಬದುಕು ಸ್ವಚ್ಛವಾಗಿರಬೇಕು, ಚೆನ್ನಾಗಿರಬೇಕು. ಸೊ ಅದಕ್ಕಾಗಿ ನಾನು ಇವತ್ತು ನಾಗರಿಕ ಬದುಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾಗರಿಕ ಎಂಬ ಪದಕ್ಕೆ ಪಟ್ಟಣಿಗ, ಪ್ರಜೆ, ಸುಸಂಸ್ಕೃತ ಎಂಬ ಅರ್ಥವಿದೆ. ಸಮಾಜಶಾಸ್ತ್ರದಲ್ಲಿ ನಾಗರಿಕ ಎಂಬ ಪದ ವಿಶೇಷವಾಗಿ ಬಳಕೆಯಾಗ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆ ಜನರು ಕಾಡುವಾಸಿಗಳಾಗಿದ್ರು, ನಾಗರಿಕತೆ ಬೆಳೆದಿರಲಿಲ್ಲವೆಂಬ ಮಾತನ್ನ ನಾವು ಕೇಳ್ತಾ ಇದ್ವಿ. ಕಾಡುವಾಸಿಗಳಾಗಿದ್ದಾಗ ಸಂಸ್ಕಾರವೂ ಆತನಲ್ಲಿ ಬೆಳೆದಿರಲಿಲ್ಲ. ದಿನೇ ದಿನೇ ಬದುಕಿನಲ್ಲಿ ಬದಲಾವಣೆಗಳಾಗ್ತಾ ಬದುಕಿಗೆ ಸುಂದರ ರೂಪ ಕೊಡಲಾರಂಭಿಸಿದರು. ಬದುಕಿನ ಧರ್ಮ ರೂಪಿತವಾಯಿತು. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಮೂಲಕ ಸಜ್ಜನ ನಾಗರಿಕರನ್ನಾಗಿ ಬೆಳೆಸುವ ಕಾರ್ಯವನ್ನ ಹಿರಿಯರು ಕೈಗೆತ್ತಿಕೊಂಡ್ರು. ಶಾಲಾ ಶಿಕ್ಷಣದಲ್ಲಿ ಎಲ್ಲಾ ಮತ ಧರ್ಮದವರೆಗೂ ಅನ್ವಯವಾಗುವಂತೆ ಸುಸಂಸ್ಕೃತ ಬದುಕಿನ ಶಿಕ್ಷಣವನ್ನ ನೀಡಲಾಯಿತು. ಸ್ವಸ್ಥ ಸಮಾಜಕ್ಕೆ ಸುಸಂಸ್ಕೃತ ಬದುಕು ಅನಿವಾರ್ಯ. ಅದನ್ನು ರೂಢಿಸಿಕೊಂಡಾಗ್ಲೇ ನಾಗರಿಕರಾಗ್ತಾರೆ. ಸೊ ಹಿಂದೆಯೆಲ್ಲ ಕಾಡುವಾಸಿಗಳಾಗಿದ್ದಾಗ ಮೈ ಮೇಲೆ ಬಟ್ಟೆ ಧರಿಸಬೇಕೆಂಬ ಪ್ರಜ್ಞೆಯೂ ಕೂಡ ಬೆಳೆದಿರಲಿಲ್ಲ. ಆಹಾರಕ್ಕಾಗಿ ಹಸಿ ಮಾಂಸ, ಗೆಡ್ಡೆ ಗೆಣಸು, ಕಾಡಿನ ಹಣ್ಣು ಹಂಪಲುಗಳೇ ಬಳಕೆಯಾಗ್ತಾ ಇತ್ತು. ಸೊ ಇದಕ್ಕಾಗಿ ಪರಸ್ಪರ ಕಚ್ಚಾಡ್ತಾ ಇದ್ರು. ಬದುಕಿಗಾಗಿ ಗುಂಪುಗಳಲ್ಲಿ ವಾಸಿಸುತ್ತಾ ಇನ್ನೊಂದು ಗುಂಪು ಎದುರಾದಾಗ ಕೈ ಕೈ ಮಿಲಾಯಿಸ್ತಾ ಇದ್ರು. ಆ ಗುಂಪು ಶತ್ರುವೆಂದೇ ಭಾವಿಸಿ ಹೊಡೆದಾಟಗಳು ನಡೀತಾ ಇದ್ವು. ತಮ್ಮ ಬಯಕೆಗಳ ಈಡೇರಿಕೆಗೆ ಅತ್ಯಾಚಾರ ಅನಾಚಾರಗಳು ಸಾಮಾನ್ಯವಾಗಿದ್ವು. ಕಾಡಿನಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಆಹಾರಕ್ಕಾಗಿ ಅಲೆದಾಡ್ತಾ ಇದ್ರು ಸ್ನೇಹಿತರೆ. ಸೊ ಕಾಲ ಕಳೆದಂತೆ ಸ್ವಲ್ಪ ಸ್ವಲ್ಪವೇ ಪ್ರಜ್ಞಾವಂತರಾದ್ರು. ಕಾಡು ವಾಸಿಗಳಾಗಿದ್ದ ಜನ ತಮಗೆ ಪ್ರಿಯವಾದ ಆಹಾರಗಳನ್ನ ಬೇಯಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ನೀರಾಶ್ರಯವಿರುವ ನದಿ ದಂಡೆಗಳಲ್ಲಿ ಬದುಕುವುದನ್ನ ರೂಢಿಸಿಕೊಂಡರು. ಶ್ರಮ ಜೀವನ ಆರಂಭಗೊಂಡ ಬಳಿಕ ದ್ವೇಷ ಪ್ರವೃತ್ತಿ ಕಡಿಮೆ ಆಗ್ತಾ ಬಂತು ಸ್ನೇಹಿತರೆ. ಭಯವಿಲ್ಲದ ಬದುಕು ಸಾಗಿಸೋದಕ್ಕೆ ಒಟ್ಟಾಗಿ ಬಾಳೋದಕ್ಕೆ ಕಲಿತರು. ಒಂದೊಂದು ಪ್ರದೇಶದಲ್ಲಿ ತುಂಬಾ ಜನ ಸೇರ್ಕೊಂಡಾಗ ನಗರ ಏರ್ಪಾಡಾಯಿತು. ಕಾಡಿನಿಂದ ಹೊರಬಂದ ಜನ ನಾಡಿನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಾಣಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ಬದುಕು ಅಗತ್ಯವಿದೆ ಅಂತ ಭಾವಿಸ್ತಾರೆ. ದಿನೇ ದಿನೇ ನಗರ ಪ್ರದೇಶಗಳು ಹೆಚ್ಚಾಗ್ತಾ ಹೋಯಿತು. ಹರಪ್ಪ ಮಹೋಂಜೋದಾರೋ ಅತ್ಯಂತ ಪ್ರಾಚೀನ ಸಂಸ್ಕೃತ ನಗರವೆಂಬುದನ್ನು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೇವೆ. ಸೊ ಬದುಕೆಂಬ ಆಸೆ ಬೆಳೆದಂತೆ ಬದುಕಿಗಾಗಿ ಸೌಲಭ್ಯಗಳು ರೂಢಿಗೆ ಬಂದ್ವು. ಹೊಸ ಹೊಸ ಸಂಶೋಧನೆಗಳು ಆರಂಭವಾಯಿತು. ಕಾಲ ಕಳೆದಂತೆ ಆವಿಷ್ಕಾರಗೊಳ್ಳುತ್ತಾ ಹೋಯಿತು. ಮನುಷ್ಯ ಬೆಚ್ಚನೆಯ ಬದುಕಿಗಾಗಿ ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಮಾನ ಮುಚ್ಚೋದಕ್ಕೆ ಸೊಪ್ಪು ಕಟ್ಟಿಕೊಂಡು ಆತ ಬಟ್ಟೆಯನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಜೀವನ ಪದ್ಧತಿಯಲ್ಲಿ ಸುಧಾರಣೆಗೊಳ್ಳುತ್ತಾ ಸಾಗಿತು ಬದುಕು. ನಾಗರಿಕತೆ ಬೆಳೆದಂತೆ ಜನಸಂಖ್ಯೆ ಹೆಚ್ಚಾಯಿತು. ಬದುಕುವ ಆಯಸ್ಸು ಹೆಚ್ಚಾಯಿತು. ನಗರಗಳು ಹೆಚ್ಚಾದವು. ಇವೆಲ್ಲವೂ ಬದಲಾವಣೆಗೊಳ್ಳುವ ಸಹಸ್ರಾರು ವರ್ಷಗಳೇ ಬೇಕಾಯಿತು ಸ್ನೇಹಿತರೆ. ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದಾಗ 130 ಕೋಟಿ ಅಂತ ತಿಳಿದಿದ್ದೇವೆ. ಹಾಗಾದ್ರೆ ಸ್ನೇಹಿತರೆ, ಸುಮಾರು 70 ವರ್ಷ ಕಳೆದ್ಮೇಲೆ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನು ಕಳೆದ ಭಾಗದಲ್ಲಿ ನಾಗರಿಕ ಬದುಕು ಹೇಗಿರ್ಬೇಕು ಅನ್ನೋ ಅರಿವಿನ ಜಾಗೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಏನಪ್ಪಾ ಅಂತಂದ್ರೆ, ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದ್ಮೇಲೆ 130 ಕೋಟಿ ಅಂತ ತಿಳಿದಿದ್ದೇವೆ. ಸುಮಾರು 70 ವರ್ಷಗಳಲ್ಲಿ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಸಿಗೋ ಉತ್ತರ ಏನಪ್ಪಾ ಅಂತಂದ್ರೆ ಸುಸಂಸ್ಕೃತ ಬದುಕು. ಹೌದು ಸ್ನೇಹಿತರೆ, ಇವತ್ತು ಸ್ವಚ್ಛ ಆಹಾರ, ಸ್ವಚ್ಛ ಪರಿಸರ, ಪೌಷ್ಟಿಕ ಆಹಾರದ ಬಗ್ಗೆ ಮನಗೊಂಡಿದ್ದೇವೆ. ಇದ್ರ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ನಮಗೆ ಬರುವ ಕಾಯಿಲೆಗಳ ಅರಿವು ಇದೆ. ಕಾಯಿಲೆಗಳಿಂದ ಪಾರಾಗೋದಕ್ಕೆ ಮೂಲಿಕಾ ಔಷಧಿಗಳನ್ನ ಬಿಟ್ಟು ಅಲೋಪತಿ ಔಷಧಿಗಳನ್ನ ಕಂಡುಕೊಂಡಿದ್ದೇವೆ. ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಬೆಳೆದಿದೆ ಸ್ನೇಹಿತರೆ. ಇವೆಲ್ಲವೂ ಬದಲಾವಣೆಗಳಿಂದ ಸಾಯುವ ಸಂಖ್ಯೆ ಕಡಿಮೆಯಾಗ್ತಾ ಸಾಗಿದೆ, ಬದುಕುವ ಅವಧಿ ಹೆಚ್ಚಾಗಿದೆ. ಪ್ರಪಂಚದಲ್ಲಿ ಜನಸಂಖ್ಯೆ ಏರುತ್ತಲೇ ಇದೆ. ಇವತ್ತು ಜನಸಂಖ್ಯಾ ಸ್ಫೋಟ ಜಗತ್ತಿನ ಅತಿ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳಬಹುದು. ಚಿಕ್ಕ ಕುಟುಂಬದ ಕಲ್ಪನೆ ಹೆಚ್ಚುತ್ತಾ ಇದೆ ನಿಜ, ಆದ್ರೆ ಜನಸಂಖ್ಯೆ ಹೆಚ್ಚುತ್ತಾ ಇರೋದು ಸವಾಲೇ ಆಗಿದೆ ಅಂತಾನೆ ಹೇಳಬಹುದು. ನಮ್ಮ ಬದುಕು ಮತ್ತೊಬ್ಬನ ಬದುಕಿಗೆ ಮಾರಕವಾಗಬಾರದೆಂಬ ಆಶಯ ಅನಾದಿ ಕಾಲದಿಂದಲೂ ಬಂದಿದೆ. ಅದಕ್ಕಾಗಿ ಧರ್ಮಗಳು ಮತಗಳು ಹುಟ್ಕೊಂಡ್ವು. ಇಷ್ಟೆಲ್ಲಾ ಇದ್ರೂ ಪ್ರಪಂಚದಲ್ಲಿ ನಾನಾ ವಿಷಯಗಳಿಗಾಗಿ ಕೊಲೆ ಸುಲಿಗೆ ಯುದ್ಧಗಳು ನಡೀತಲೇ ಇದೆ. ಇವತ್ತಿಗೂ ಕೂಡ ನಡೀತಾ ಇದೆ. ಧರ್ಮ ಪ್ರಚಾರಕರಿದ್ರು, ಧರ್ಮ ಗ್ರಂಥಗಳಿದ್ರು, ಧರ್ಮ ಮಾರ್ಗದಲ್ಲಿ ನಡೆಯುವ ಬದುಕು ಇವತ್ತಿಗೂ ರೂಢಿಗೊಳ್ಳದಿರುವುದು ದೊಡ್ಡ ದುರಂತವೇ ಆಗಿದೆ. ಮನುಷ್ಯನನ್ನು ಸಂಸ್ಕಾರವಂತನಾಗಿ ಮಾಡೋದಕ್ಕೆ ಎಲ್ಲಾ ಧರ್ಮಗಳು ತಮ್ಮ ತಮ್ಮ ಅನುಭವಗಳ ಆಧಾರದಲ್ಲಿ ಪೂಜೆ ಪದ್ಧತಿಗಳನ್ನ ಮಾಡ್ತಲೇ ಇವೆ. ಕೋಟಿ ಕೋಟಿ ಆರಾಧನಾ ಮಂದಿರಗಳು ಜಗತ್ತಿನ ಎಲ್ಲಾ ಕಡೆಯೂ ಇವೆ. ದಿನಕ್ಕೆ 5 ಬಾರಿ ಪ್ರಾರ್ಥಿಸುವ ಮೂಲಕ ಮಾನವೀಯತೆ ಬೆಳೆಸಿಕೊಳ್ಳಬೇಕೆಂಬ ಪಾಠವನ್ನ ಸಾರುವ ಇಸ್ಲಾಂ ಧರ್ಮ, ದಿನಕ್ಕೆ 3 ಬಾರಿ ದೇವರ ಪೂಜೆ ನಡೆಸುವ ಮೂಲಕ ಜಗತ್ತಿಗೆ ಶಾಂತಿ ಬಯಸುವ ಹಿಂದೂ ಧರ್ಮ, ಸರ್ವರನ್ನೂ ಪ್ರೀತಿಯಿಂದ ಗೆಲ್ಲಬಹುದೆಂಬ ಸಾರುವ ಕ್ರೈಸ್ತ ಧರ್ಮ ಹಾಗೂ ಇತರ ಮತ ಧರ್ಮಗಳಿದ್ದರೂ ಜಗತ್ತಿನ ಎಲ್ಲಾ ಕಡೆಯೂ ಕೂಡ ಹಿಂಸಾಚಾರಗಳು ತಾಂಡವವಾಡ್ತಾ ಇದ್ದಾವೆ. ಭಯೋತ್ಪಾದನೆ ಎಂಬ ರಾಕ್ಷಸಿ ಪ್ರವೃತ್ತಿ ದಿನನಿತ್ಯ ಸಾಕ್ತಲೇ ಇದೆ ಸ್ನೇಹಿತರೆ. ಹಾಗಾದ್ರೆ ಶಾಂತಿಯಿಂದ ಬಾಳಬೇಕೆಂಬ ನಮ್ಮ ಕನಸು ಭಗ್ನವಾಗಿದೆ. ನಿರಾತಂಕ ಬದುಕು ನಮಗಿಲ್ಲ. ಭಯವಿಲ್ಲದೆ ಮನೆಯಲ್ಲೇ ಮಲ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿತ್ಯದ ಬದುಕು ಪರಸ್ಪರ ದೋಷಣೆ, ಮತ್ಸರ, ಹೊಡೆದಾಟಗಳೇ ಮೀಸಲೆಂಬಂತೆ ಕಾಣ್ತಾ ಇದೆ. ಇವನ್ನೆಲ್ಲ ನೋಡಿದಾಗ ಎಲ್ಲಿದೆ ನಾಗರಿಕತೆ, ಎಲ್ಲಿದೆ ಸುಸಂಸ್ಕೃತ ಬದುಕು, ಎಲ್ಲಿದೆ ಶಾಂತಿ ನೆಮ್ಮದಿ? ಭಯವಿಲ್ಲದ ಬದುಕು ನಮ್ಮದಾಗಬೇಕಿದ್ರೆ ನಮಗೆ ಬೇಕಾಗುವ ನಾಗರಿಕ ಪ್ರಜ್ಞೆ ಬೇಕು. ಬನ್ನಿ ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ನಾಗರಿಕ ಬದುಕು ಹೇಗಿರಬೇಕು ಅನ್ನೋ ಅರಿವಿನ ಮಾತುಗಳನ್ನ ತಿಳಿಸ್ತಾ ಇದ್ದೆ. ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಇದಾಗಿದೆ. ಇದು ಯಾವುದೇ ಸರ್ಕಾರಿ ಯೋಜನೆ ಅಲ್ಲ ಸ್ನೇಹಿತರೆ, ಇದು ನಮ್ಮ ಸಮುದಾಯವನ್ನು ಬೆಳೆಸುವ ಒಂದು ಲೈಫ್ ಸ್ಟೈಲ್ ಸ್ಕೀಮ್ ಆಗಿದೆ. ಮೊದಲನೇದಾಗಿ ಡಿ ಫಾರ್ ಡಿಸಿಪ್ಲಿನ್, ಶಿಸ್ತು ಅಂತಾನೆ ಹೇಳ್ಬಹುದು. ರೋಡ್ನಲ್ಲಿ ಗಾಡಿ ಓಡಿಸೋದಾಗ್ಲಿ, ಸರತಿ ಸಾಲಿನಲ್ಲಿ ನಿಲ್ಲೋದಾಗ್ಲಿ, ಹಾಗೆ ಎಲ್ ಬೇಕೋ ಅಲ್ಲಿ ಕಸ ಚೆಲ್ಲದೆ ನೋಡ್ಕೊಳ್ಳೋದಾಗ್ಲಿ, ಇವುಗಳೆಲ್ಲ ನಿಮ್ಮ ಶಿಸ್ತು ನಿಮ್ಮ ಬದುಕು ಮತ್ತು ಸಮಾಜದ ಬದುಕನ್ನ ಸುಂದರವಾಗಿಸುತ್ತೆ. ಬೇರೆಯವರು ನೋಡ್ಲಿ ಬಿಡ್ಲಿ, ನೀವೊಬ್ಬ ಜವಾಬ್ದಾರಿಯುತ ನಾಗರಿಕರಾಗಿರಿ ಸ್ನೇಹಿತರೆ. ಇನ್ನ ಎರಡನೇ ಡಿ ಏನಪ್ಪಾ ಅಂತಂದ್ರೆ ಡೈಲಾಗ್, ಮಾತುಕತೆ. ನಮ್ಮ ಏರಿಯಾದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡಿ ಸುಮ್ಮನಾಗ್ಬೇಡಿ. ನಿಮ್ಮ ನೆರೆಹೊರೆಯವರ ಜೊತೆಗೆ, ಸ್ಥಳೀಯ ಮುಖಂಡರ ಜೊತೆಗೆ, ಅಧಿಕಾರಿಗಳ ಜೊತೆಗೆ ಮಾತನಾಡಿ. ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ನಿಮ್ಮ ಮಾತು ಮುಖ್ಯ. ಹಾಗೆ ಇನ್ನ ಮೂರನೇದಾಗಿ ಡ್ಯೂಟಿ ಅಂದ್ರೆ ಕರ್ತವ್ಯ. ಹಕ್ಕುಗಳ ಬಗ್ಗೆ ಮಾತನಾಡೋ ಮುಂಚೆ ನಮ್ಮ ಕರ್ತವ್ಯಗಳನ್ನ ನೆನಪು ಮಾಡ್ಕೊಳ್ಳೋಣ. ಟೈಮ್ಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟೋದು, ಓಟ್ ಮಾಡೋದು, ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಇದೆಲ್ಲ ನಮ್ಮ ಕರ್ತವ್ಯವಾಗಿರುತ್ತೆ. ಯಾಕಂದ್ರೆ ನಿಮ್ಮ ಕರ್ತವ್ಯವೇ ನಿಮ್ಮ ಹಕ್ಕಿಗೆ ಶಕ್ತಿ ಅಂತಾನೆ ಹೇಳ್ಬಹುದು. ಇನ್ನ ನಾಲ್ಕನೇದಾಗಿ ಡಿ ಫಾರ್ ಡಿವೋಷನ್ ಅಂದ್ರೆ ಡೊನೇಷನ್ ಅಂತಾನೆ ಹೇಳ್ಬಹುದು, ಸಮರ್ಪಣೆ. ಡೊನೇಷನ್ ಅಂತಂದ್ರೆ ಬರೀ ಹಣ ಕೊಡೋದಲ್ಲ ಸ್ನೇಹಿತರೆ, ವೀಕೆಂಡ್ ನಲ್ಲಿ ನಿಮ್ಮ ಟೈಮ್ ಕೊಡಬಹುದಾ? ಯಾವ್ದಾದ್ರೂ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸೇರಿ ಕೆಲಸ ಮಾಡಬಹುದಾ? ವೃದ್ಧಾಶ್ರಮಕ್ಕೋ ಅಥವಾ ಅನಾಥಾಶ್ರಮಕ್ಕೋ ನಿಮ್ಮ ಒಂದು ದಿನವನ್ನ ಮೀಸಲಿಡಿ. ನಿಮ್ಮ ಸ್ವಲ್ಪ ಸಮಯ ಬೇರೆಯವರ ಜೀವನದಲ್ಲಿ ದೊಡ್ಡ ಬೆಳಕಾಗಬಹುದು ಅಲ್ವಾ? ಸೊ ಇನ್ನ ಐದನೇದಾಗಿ ಡಿಗ್ನಿಟಿ ಅಂದ್ರೆ ಗೌರವ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರನ್ನೂ ಗೌರವಿಸಿ. ನಿಮ್ಮ ಜಾತಿ, ಧರ್ಮ, ಸ್ಥಾನಮಾನ ಯಾವ್ದಾದ್ರೂ ಇರ್ಲಿ, ಪ್ರತಿಯೊಬ್ಬ ಮನುಷ್ಯನನ್ನ ಗೌರವದಿಂದ ನೋಡ್ಕೊಳ್ಳಿ. ಸಮುದಾಯ ಅಂತಂದ್ರೆ ನಾವೆಲ್ಲ ಒಟ್ಟಾಗಿ ಬಾಳೋದು ಅಂತ ಅರ್ಥ. ಇಲ್ಲಿ ಡಿಗ್ನಿಟಿ ಮುಖ್ಯ, ಎಲ್ಲರೂ ಸಮಾನರು. ಸೊ ಸ್ನೇಹಿತರೆ, ಈ ಐದು ಡಿ ಪ್ಲಾನ್ ಅಂದ್ರೆ ಡಿಸಿಪ್ಲಿನ್, ಡೈಲಾಗ್, ಡ್ಯೂಟಿ, ಡಿವೋಷನ್ ಮತ್ತು ಡಿಗ್ನಿಟಿ, ಇವು ನಮ್ಮ ಬದುಕಿನ ಗುಣಮಟ್ಟವನ್ನ ಹೆಚ್ಚಿಸುತ್ತೆ. ನಾಳೆಯ ಉತ್ತಮ ಸಮಾಜಕ್ಕೆ ನಾವು ಇವತ್ತು ಹಾಕುವ ಬುನಾದಿ ಇದು ಅಂತಾನೆ ಹೇಳ್ಬೋದು. ನೆನ್ಪಿಡಿ ಸ್ನೇಹಿತರೆ, ಸರ್ಕಾರ ಯೋಜನೆ ಕೊಡಬಹುದು, ಆದ್ರೆ ಅದನ್ನ ಯಶಸ್ವಿ ಮಾಡೋದು ನಮ್ಮ ನಿಮ್ಮ ಕೈಯಲ್ಲಿದೆ. ಒಳ್ಳೆಯ ನಾಗರಿಕರಾಗಿ ಬದುಕೋದು ಅಂತಂದ್ರೆ ಬರೀ ಬದುಕೋದು ಅಲ್ಲ, ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಕೈ ಜೋಡಿಸುವುದು ಸ್ನೇಹಿತರೆ. ಸೊ ಈ ಪಾಸಿಟಿವ್ ನೋಟ್ನೊಂದಿಗೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
5: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
7: ಡ್ಯೂಡ್, ನಾನು ಯಾಕೆ ಯಾವುದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
10: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6:00 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೆ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 8609 9682 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದರೆ

ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ಒಂದು ಪುಟ್ಟ ಜೀವಿದು. ಇದನ್ನ ಕಂಡ್ರೆ ಬಹಳಷ್ಟು ಜನಕ್ಕೆ ಒಂಥರ ಭಯ ಆಗುತ್ತೆ, ಇನ್ನೊಂಥರ ಅಸಹ್ಯ ಕೂಡ ಆಗುತ್ತೆ. ಆದರೆ ಈ ಪುಟ್ಟ ಜೀವಿಲಿ ಕೂಡ ಕೆಲವು ವಿಚಿತ್ರ ವಿಶೇಷತೆಗಳಿದ್ದಾವೆ ಅಂತಲೇ ಹೇಳ್ಬೋದು. ಏನಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾನು ಹೇಳ್ತಾ ಇರೋದು ಜಿರಳೆ ಬಗ್ಗೆ. ಜಿರಳೆ ಅಂದರೆ ಸಾಕು, ಬಹಳ ಜನಕ್ಕೆ ಅಸಹ್ಯ ಕೂಡ ಆಗುತ್ತೆ. ಆ್ಯಂಡ್ ಜಿರಳೆಗಳು ಬಹಳ ಹಳೆಯ ಜೀವಿಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಭೂಮಿಯ ಮೇಲೆ ಮನುಷ್ಯರು ಕಾಣಿಸ್ಕೊಳ್ಳೋದಕ್ಕಿಂತ ಬಹಳ ಹಿಂದಿನಿಂದಲೂ ಕೂಡ ಜಿರಳೆಗಳು ಕಾಣಿಸ್ಕೊಂಡಿದ್ವು ಅಂತ ಹೇಳಿ ಹೇಳ್ತಾರೆ. ಹಾಗಾದರೆ ಈ ಜಿರಳೆಯಲ್ಲಿ ಇರುವಂತಹ ಒಂದು ಸ್ಪೆಷಾಲಿಟಿ ಏನು, ಮತ್ತೆ ಅದರ ವಿಶೇಷತೆಗಳೇನಿದೆ, ಇದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಶೋನ ಕೇಳಿಸ್ಕೊಳ್ಳಿ ಆ್ಯಂಡ್ ಈ ಒಂದು ವಿಚಾರದ ಬಗ್ಗೆನೂ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪನ್ನೋಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಬಹಳಷ್ಟು ಜನಕ್ಕೆ ಈ ಒಂದು ಪುಟ್ಟ ಜೀವನ ಕಂಡ್ರೆ ಕೆಲವೊಂದ್ಸರಿ ಭಯ ಕೂಡ ಆಗುತ್ತೆ, ಹಾಗೆ ಕೆಲವೊಂದ್ಸರಿ ಅಸಹ್ಯ ಕೂಡ ಆಗುತ್ತೆ. ಯಾಕಿರ್ಬೋದು ನೀವು ಕೂಡ ಗೊತ್ತಿರುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪುಟ್ಟ ಜೀವಿಯ ವಿಚಿತ್ರ ವಿಶೇಷತೆಗಳೇನಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತು ನಾನು ಮಾತಾಡ್ತಿರುವಂಥದ್ದು ಜಿರಳೆಯ ಬಗ್ಗೆ. ಜಿರಳೆಯಲ್ಲಿ ಈ ರೀತಿಯ ವಿಚಿತ್ರ ವಿಶೇಷತೆಗಳಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ನಾನು ಆಗಲೇ ಕೂಡ ಹೇಳಿದಾಗೆ ಇದು ಬಹಳ ಹಳೆಯ ಜೀವಿಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಜಿರಳೆಗಳು ಅತ್ಯಂತ ವೇಗವಾಗಿ ಚಲಿಸಬಲ್ಲವು ಮತ್ತು ಅಪಾಯ ಎದುರಾದಾಗ ಕ್ಷಣಾರ್ಧದಲ್ಲಿ ಓಡಿ ತಪ್ಪಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದವೆ ಅಂತಲೇ ಹೇಳ್ಬೋದು. ಇನ್ನೊಂದು ಕುತೂಹಲಕಾರಿ ವಿಷಯ ಏನಪ್ಪ ಅಂತಂದರೆ, ಜಿರಳೆಯ ದೇಹದಲ್ಲಿ ಉಸಿರಾಟಕ್ಕೆ ಸಹಾಯ ಮಾಡುವಂತಹ ರಂಧ್ರಗಳು ಇರ್ತವೆ. ಜಿರಳೆಯ ತಲೆಗೆ ಹಾನಿಯಾದರೂ ಕೂಡ ಕೆಲವು ಕಾಲ ಬದುಕುವಂತಹ ಸಾಮರ್ಥ್ಯ ಜಿರಳೆಗಿದೆ. ಆದರೆ ಅದು ಶಾಶ್ವತವಾಗಿ ಬದುಕುತ್ತೆ ಅನ್ನೋದು ಅರ್ಥ ಅಲ್ಲ. ಅದಕ್ಕೆ ಜಿರಳೆ ಅಂತಂದರೆ ಕೇವಲ ಅಸಹ್ಯ ಪಡುವಂತಹ ಜೀವಿ ಅಂತ ನೋಡಬಾರ್ದು. ಪ್ರಕೃತಿಯ ಒಂದು ವಿಚಿತ್ರ ವಿನ್ಯಾಸದ ಉದಾಹರಣೆ ಅಂತ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮಗೇನಾದರೂ ಜಿರಳೆ ಕಾಣಿಸ್ತು ಅಂದರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ? ನೀವೇನಾದರೂ ಓಡೋಗ್ತೀರಾ ಅಥವಾ ಜಿರಳೆನ ಹೊಡೆಯೋದಕ್ಕೆ ಓಡ್ತೀರಾ? ಇದ್ರ ಬಗ್ಗೆನೂ ಕೂಡ ಹೇಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಜಿರಳೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ಈ ಒಂದು ಜಿರಳೆನ ಏನಂತ ಕರಿತೀವಿ ಇಂಗ್ಲೀಷಲ್ಲಿ, ಕಾಕ್ರೋಚ್ ಅಂತ ಕರಿತೀವಲ್ಲ, ಇದರ ಒಂದು ಪಾರ್ಟಿನೂ ಕೂಡ ಮಾಡ್ಕೊಂಡಿದ್ದನ್ನು ಕೇಳಿದಿರಾ ನೀವು? ಸೊ ಜಿರಳೆ ಬರೀ ಜೀವಿಯಾಗಿ ಉಳ್ಕೊಳ್ಳಿಲ್ಲ, ಒಂದು ಪಾರ್ಟಿಯಾಗಿ ಕೂಡ ಉಳ್ಕೊಳ್ತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಾಕ್ರೋಚ್ ಏನಿದೆ, ನಮ್ಮ ಮನೆಯಲ್ಲಿರುವಂತಹ ಒಂದು ಸಣ್ಣ ಕೀಟ ಆಗಿದ್ರೂ ಕೂಡ ಭೂಮಿಯಲ್ಲಿ ಬದಲಾಗ್ತಿರುವಂತಹ ಪರಿಸರಕ್ಕೆ ಹೊಂದ್ಕೊಂಡು ಇಷ್ಟು ಕಾಲ ಬದುಕೊಂಡು ಬಂದಿರುವಂತಹ ಒಂದು ಜೀವಿ ಅಂತಲೇ ಹೇಳ್ಬೋದು ಇದನ್ನು. ಅಂಡ್ ಈ ಜಿರಳೆಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದ್ರೆ, ಭೂಮಿಯ ಮೇಲೆ ಯಾವುದೇ ರೀತಿ ಬದಲಾವಣೆ ಆದರೂ ಕೂಡ ಹೊಂದ್ಕೊಳ್ಳುವಂತಹ ಸಾಮರ್ಥ್ಯ ಜಿರಳೆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಜಿರಳೆಯ ತಲೆ ಏನಾದರೂ ಬೇರ್ಪಡ್ತು ಅಂತಂದರೆ ಏನಾಗ್ಬೋದು ಅಂತ ನಿಮಗೇನಾದ್ರು ಗೊತ್ತಿದೆಯಾ? ನಮ್ಮ ತಲೆಗೇನಾದರೂ ಆದರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಜಿರಳೆಯ ದೇಹದ ರಚನೆ ಮನುಷ್ಯರಿಗಿಂತ ಸಂಪೂರ್ಣ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಜಿರಳೆಯ ದೇಹದಲ್ಲಿ ಉಸಿರಾಟಕ್ಕೆ ಬಾಯನ್ನಷ್ಟೇ ಅವಲಂಬಿಸಬೇಕಾಗಿಲ್ಲ. ದೇಹದ ಬದಿಯಲ್ಲಿರುವಂತಹ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಇದು ಗಾಳಿಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ ಕೇಸ್ ಏನಾದರೂ ಜಿರಳೆಯ ತಲೆ ಕಟ್ಟಾದರೂ ಕೂಡ ಅದು ತಕ್ಷಣನೇ ಸಾಯೋದಿಲ್ಲ. ತಲೆ ಇಲ್ಲದ ಜಿರಳೆ ತಿಂಗಳುಗಟ್ಟಲೆ ಬದುಕುತ್ತೆ ಅನ್ನುವಂತಹ ಒಂದು ಸಂಶೋಧನೆ ಕೂಡ ತಿಳಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾಕೆ ಒಂದು ತಿಂಗಳುಗಳ ಕಾಲ ಮಾತ್ರ ಬದುಕಿರುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಆಹಾರ ಮತ್ತು ನೀರನ್ನು ಪಡೆಯುವುದಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಅದು ಸಾಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಪ್ರಶ್ನೆ ಕೂಡ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ. ಮನುಷ್ಯರಿಗೆ ದೇಹದಲ್ಲಿ ರಕ್ತ ಇರೋದನ್ನು ನೋಡಿದಿರಾ? ಹಾಗೆ ಬೇರೆ ಬೇರೆ ಜೀವಿಗಳಲ್ಲೂ ಕೂಡ ಇರೋದನ್ನು ನೋಡಿದಿರಾ? ಮತ್ತು ಜಿರಳೆಗೆ ರಕ್ತ ಇದೆಯಾ ಅಂತ ಕೇಳಿದ್ರೆ, ಜಿರಳೆಗಳಲ್ಲೂ ಕೂಡ ದ್ರವದ ಅಂಶ ಇದೆ, ಇದನ್ನು ಹೀಮೋಲಿಂಫ್ ಅಂತೇಳಿ ಕರೀತಾರೆ. ಆದರೆ ಇದು ಮನುಷ್ಯರ ರಕ್ತದ ಥರ ಇರೋದಿಲ್ಲ. ಮನುಷ್ಯರ ರಕ್ತದಲ್ಲಿ ಆಮ್ಲಜನಕ ಸಾಗಿಸೋದಕ್ಕೆ ಕೆಂಪು ರಕ್ತ ಕಣಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಜಿರಳೆಯ ಉಸಿರಾಟದ ವ್ಯವಸ್ಥೆ ಬೇರೆ ರೀತಿಯಾಗಿರೋದ್ರಿಂದ ಅದರ ಹೀಮೋಲಿಂಫ್ ಮನುಷ್ಯರ ರಕ್ತದ ರೀತಿಯಲ್ಲಿ ಆಮ್ಲಜನಕ ಸಾಗಿಸುವಂತಹ ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೆ ಜಿರಳೆಯ ದೇಹದ ವ್ಯವಸ್ಥೆ ಎಷ್ಟು ವಿಭಿನ್ನ ಅಂತ ಅರ್ಥವಾಗುತ್ತೆ ಅಲ್ವಾ? ಸೊ ಇವತ್ತು ಈ ಒಂದು ಜಿರಳೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಹೇಳ್ತೀನಿ. ಆ ವಿಚಾರಗಳನ್ನ ಕೂಡ ಕೇಳೋದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: Sleepless nights.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ನಾಡಿ ಪುನಡ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ ಇವತ್ತು ಜಿರಳೆಯ ಬಗ್ಗೆ. ಸೊ ಈ ಜಿರಳೆ ತುಂಬಾನೇ ವಿಶೇಷವಾದಂತಹ ಒಂದು ಜೀವಿ ಅಂತಾನೆ ಹೇಳ್ಬೋದು. ಈ ಜಿರಳೆನಲ್ಲಿ ಹಲವಾರು ಅಚ್ಚರಿಯ ವಿಚಾರಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಇವತ್ತು ಅದೇ ರೀತಿಯಲ್ಲಿ ಒಂದಷ್ಟು ವಿಷಯಗಳನ್ನ ಕೂಡ ಹೇಳ್ತಾ ಇದ್ದೆ. ಜಿರಳೆಗಳಿಗೆ ರಕ್ತ ಇದೆಯಾ ಅಥವಾ ಜಿರಳೆಗಳ ತಲೆ ಕಟ್ಟಾದ್ರೂ ಕೂಡ ಒಂದು ತಿಂಗಳುಗಳ ಕಾಲ ಹೇಗೆ ಬದುಕತ್ತೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲೇ ನಾವು ನೋಡ್ತೀವಿ ಅಂತಂದ್ರೆ ಈ ಜಿರಳೆಗಳು ಎಷ್ಟು ವೇಗವಾಗಿ ಓಡುತ್ತೆ ಅನ್ನೋದನ್ನ ನೀವು ಕೂಡ ನೋಡಿರ್ತೀರಾ. ಯಾಕಂದ್ರೆ ಜಿರಳೆ ಎಲ್ಲರೂ ನಿಮಗೆ ಕಾಣಿಸ್ಕೊಳ್ತು ಅಂತಂದ್ರೆ ಒಂದು ಸಮಯ ಭಯ ಪಡ್ಕೊಳ್ತೀರಾ, ಇಲ್ಲಾಂದ್ರೆ ಇನ್ನೊಂದ್ಸರಿ ಅಸಹ್ಯ ಪಡ್ಕೊಳ್ತೀರಾ. ಹಾಗೆ ಆ ಜಿರಳೆನ ಫಸ್ಟ್ ಮನೆಯಿಂದ ಹೊರಗಾಗಬೇಕು ಅಂತಾನೆ ಯೋಚನೆ ಮಾಡ್ತಾ ಇರ್ತೀರಾ. ಆ ಟೈಮಲ್ಲಿ ನಿಮಗೆ ಈ ಒಂದು ಅದರ ವೇಗ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಜಿರಳೆಗಳು ಅಷ್ಟು ಫಾಸ್ಟ್ ಆಗಿ ಓಡೋಗುತ್ತೆ. ನೀವೇನಾದರೂ ಜಿರಳೆನ ರಾತ್ರಿ ಸಮಯದಲ್ಲಿ ಎಲ್ಲೋ ಅಡುಗೆ ಮನೆಯಲ್ಲೋ ಎಲ್ಲೋ ನೋಡಿರ್ತೀರ, ಹೊಡಿಬೇಕು ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಆ ಜಿರಳೆ ಕಣ್ಣಿಗೆ ಕಾಣಿಸಿರಲ್ಲ, ಅಷ್ಟು ಫಾಸ್ಟಾಗಿ ಬೇರೆ ಕಡೆಗೆ ಹೋಗಿರುತ್ತೆ. ಅದಕ್ಕೆ ಕಾರಣ ಏನು ಅಂತ ನೀವು ನೋಡಿದ್ರೆ ಜಿರಳೆಗಳು ತನಗಾಗುವಂತಹ ಅಪಾಯವನ್ನು ವೇಗವಾಗಿ ಗುರುತಿಸ್ತವೆ. ಹಾಗೆ ಅವುಗಳ ಕಾಲುಗಳ ರಚನೆ ಕೂಡ ವೇಗವಾಗಿ ಓಡೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ಅಮೇರಿಕನ್ ಜಿರಳೆ ಅತ್ಯಂತ ವೇಗವಾಗಿ ಓಡುವಂತಹ ಜಿರಳೆಗಳಲ್ಲಿ ಒಂದಾಗಿದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಾವು ಜಿರಳೆಗಳನ್ನ ಹೊಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಜಿರಳೆಗಳಿಗೆ ವಾಸನೆ ಮತ್ತು ಅಪಾಯ ಹೇಗೆ ಗೊತ್ತಾಗುತ್ತೆ ಅಂತ ನೀವೇನಾದ್ರು ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇದೆ. ಜಿರಳೆಗಳ ದೇಹದಲ್ಲಿ ನೀವು ಕೂಡ ನೋಡಿರ್ತೀರಾ, ಆಂಟೆನಾ ರೀತಿ ಆ ಜಿರಳೆಗಳಿಗೆ ಮೀಸೆ ಇರೋದನ್ನು ನೋಡಿರ್ತೀರಾ, ಉದ್ದ ಉದ್ದವಾಗಿ. ಆ ರೀತಿ ಉದ್ದವಾಗಿರುವಂತಹ ಮೀಸೆಗಳು ಜಿರಳೆಗಳಿಗೆ ಯಾವ ರೀತಿ ಉಪಯೋಗ ಬರುತ್ತೆ ಅಂದರೆ, ನಾನೀಗ ಹೇಳಿದಂತೆ ಅದರ ಸುತ್ತಲೂ ಇರುವಂತಹ ಎನ್ವಿರಾನ್ಮೆಂಟ್ ಹೇಗಿದೆ ಅನ್ನೋದನ್ನು ಅದು ಸೆನ್ಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಅವುಗಳ ಮೂಲಕ ಸುತ್ತಮುತ್ತಲು ಇರುವಂತಹ ವಾಸನೆ, ಸ್ಪರ್ಶ ಮತ್ತು ಆ ಎನ್ವಿರಾನ್ಮೆಂಟಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದನ್ನು ಕೂಡ ಬೇಗನೆ ಗುರುತಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಜಿರಳೆಯ ದೇಹದ ಹಿಂಭಾಗದಲ್ಲಿರುವಂತಹ ಸಣ್ಣ ಸಂವೇದಿ ಅಂಗಗಳು ಗಾಳಿಯ ಚಲನೆ ಮತ್ತು ಹತ್ತಿರದ ಚಲನವಲನವನ್ನು ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ. ನೀವು ಜಿರಳೆಯ ಹಿಂದೆ ನಿಧಾನಕ್ಕೆ ಹೋಗ್ತಾ ಇದ್ರೂ ಕೂಡ ಜಿರಳೆ ಏಕಾಏಕಿ ತಿರುಗಿ ಓಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾದರೆ ಜಿರಳೆ ಎಲ್ಲೆಲ್ಲ ಬದುಕ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ, ಜಿರಳೆಗಳಿಗೆ ಕತ್ತಲೆ, ಬೆಚ್ಚಗಿನ ಮತ್ತು ಆಹಾರ ಅಥವಾ ನೀರು ಸಿಗುವಂತಹ ಜಾಗಗಳು ಅನುಕೂಲಕರವಾಗಿರುವಂಥದ್ದು. ಅದಕ್ಕೆ ನಮ್ಮ ಮನೆಯ ಅಡುಗೆ ಮನೆಗಳಲ್ಲಿ ಅಥವಾ ನಿಮ್ಮ ಮನೆಯ ಮುಂದಿರುವಂತಹ ಚರಂಡಿಗಳಲ್ಲಿ, ಕಸ ಇರುವಂತಹ ಜಾಗದಲ್ಲಿ, ಗೋಡೆ ಬಿರುಕಾಗಿರುವಂತಹ ಸ್ಥಳಗಳಲ್ಲಿ ಅಥವಾ ಪೈಪ್ಗಳ ಸುತ್ತಮುತ್ತ ಜಿರಳೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ನಮಗನ್ಸೋ ಪ್ರಕಾರ ಜಿರಳೆಗಳು ಕೊಳಕು ಜಾಗದಲ್ಲಿ ಮಾತ್ರ ಇರ್ತವೆ ಅಂತ ಅನ್ಕೊಳ್ತೀವಿ. ಆದರೆ ಆಹಾರ, ನೀರು, ಆಶ್ರಯ ಮತ್ತು ಸೂಕ್ತವಾದಂತಹ ಪರಿಸರ ಸಿಕ್ಕರೆ ಸ್ವಚ್ಛವಾದ ಮನೆಯಲ್ಲೂ ಕೂಡ ಅವು ಕಾಣಿಸ್ಕೊಳ್ಬೋದು. ಹೀಗಾಗಿ ಮನೆಯ ಸ್ವಚ್ಛತೆ, ಆಹಾರವನ್ನು ಮುಚ್ಚಿಡೋದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡೋದು ನಮ್ಮ ಮುಖ್ಯ ಜವಾಬ್ದಾರಿ ಆಗುತ್ತೆ. ಹಾಗೆಯೇ ಜಿರಳೆ ಬಗ್ಗೆ ನೀವೇನಾದ್ರು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರೆ ಅದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನೀವು ತಿಳಿಸ್ಕೊಡ್ಬೋದು. ಹಾಗಿದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9686099268 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಮುಗಿಸಿ ನಾನು ಕೂಡ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ಖುಷಿಯಾಗಿ ನಗ್ನಾಗ್ತಾ ಇರಿ. ಜೊತೆಗೆ ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಕೇಳುಗರೆ, ಇವತ್ತಿನ ದಿನಗಳಲ್ಲಿ ಬಿಸ್ನೆಸ್ ಅಂದ್ರೆ ಬರೀ ದೊಡ್ಡ ಅಂಗಡಿಗಳೇ ಇರಬೇಕು ಅಂತೇನಿಲ್ಲ. ಮನೆಯಿಂದಲೇ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳೆಯಬಹುದಾದ ಬಿಸ್ನೆಸ್ಗಳು ಕೂಡ ಇದೆ. ಇನ್ನು ಅದರಲ್ಲಿ ಇವತ್ತು ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ನಾವೆಲ್ಲರೂ ಹೆಲ್ತಿ ಆಗಿರಬೇಕು ಅಂದ್ರೆ ಹೆಲ್ತಿ ಆಗಿರೋ ಫುಡ್ನ ಡೆಫಿನೆಟ್ಲಿ ತಗೋಬೇಕು. ಸೊ ಹೆಲ್ತಿ ಫುಡ್ ಅಂದ ತಕ್ಷಣ ಮೊದಲು ತರಕಾರಿ, ಹಣ್ಣುಗಳು, ಅದಾದ್ಮೇಲೆ ಡ್ರೈ ಫ್ರೂಟ್ಸ್ ಕೂಡ ನೆನಪಾಗುತ್ತಲ್ವಾ? ಈ ಡ್ರೈ ಫ್ರೂಟ್ಸ್ ಬಿಸ್ನೆಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಬಿಸ್ನೆಸ್ ಮಾಡಬಹುದು, ಡ್ರೈ ಫ್ರೂಟ್ಸ್ ಸೇಲ್ ಕೂಡ ಮಾಡಿ ಬಿಸ್ನೆಸ್ ಮಾಡಬಹುದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಡ್ರೈ ಫ್ರೂಟ್ಸ್ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ಪರಂಪರಾಸ್ ಡ್ರೈ ಫ್ರೂಟ್ಸ್ ನ ಮಾಲೀಕರಾಗಿರುವಂತಹ ಪಣಿ ಕುಮಾರ್ ಅವರು ಮಾತಾಡ್ತಾ ಇದಾರೆ. ಹಾಗಿದ್ರೆ ಈ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಜರ್ನಿಯನ್ನ ಕೇಳಿ ತಿಳ್ಕೊಳ್ಳೋಣವಾ? ಸೊ ಪಣಿ ಕುಮಾರ್ ಅವರೇ, ನಮಸ್ತೆ.
6: ನಮಸ್ತೆ ಮೇಡಮ್.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ನನ್ನ ಒಂದು ಪುಟ್ಟ ಕಿರು ಪರಿಚಯ ಮಾಡಿಕೊಡಲು.
5: ಖಂಡಿತ ಸರ್. ಸೊ ಕಾಫಿ ಟೀ ಎಲ್ಲ ಆಯ್ತಾ ಸರ್?
6: ಆಯ್ತು ಮೇಡಮ್. ನಿಮ್ದಾಯ್ತಾ?
5: ಎಸ್ ಸರ್, ನಂದಾಗಿಲ್ಲ, ನೀವು ಕೊಡ್ಸ್ತೀರಾ ಅಂತ ಬಂದಿದ್ದೀನಿ ಸರ್.
6: ಖಂಡಿತ ಕೊಡ್ಸೋಣ ಮೇಡಮ್. ಅನ್ಕೊಂತೀನಿ ಕೇಳುಗರಿಗೂ ಕೂಡ ಕಾಫಿ ಟೀ ಆಗಿರುತ್ತೆ ಅಂತ.
5: ಎಸ್ ಸರ್. ಸೊ ಪಣಿಕುಮಾರ್ ಸರ್, ಮೊದಲನೇದಾಗಿ ನಿಮ್ಮ ಕಿರು ಪರಿಚಯವನ್ನ ಮಾಡ್ಕೊಳ್ಬಹುದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು ಓದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
6: ನನ್ನ ಕಿರು ಪರಿಚಯದಲ್ಲಿ ಹೇಳ್ಬೇಕಂದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ, ಬಟ್ ನಾವು ಮೂಲತಃ ಸಾಗರದವರು. ನಾನು ಈ ಬಿಸ್ನೆಸ್ಸಿಗೆ ಬರೋಕ್ಕಿಂತ ಮುಂಚೆ ಟೆಕ್ಸ್ಟೈಲಲ್ಲಿ ಕ್ವಾಲಿಟಿ ಹೆಡ್ಡಾಗಿದ್ದೆ. ಮಹಾರಾಷ್ಟ್ರ, ಗುಜರಾತ್, ಡೆಲ್ಲಿ ಇಲ್ಲೆಲ್ಲ ಒಂದು 20-21 ಇಯರ್ಸ್ ಸರ್ವಿಸ್ ಮಾಡಿದೆ. ಆಫ್ಟರ್ ಕೊರೋನಾ ಆದಮೇಲೆ ಗೊತ್ತಲ್ಲ ನಿಮಗೆಲ್ಲ, ಇಂಡಸ್ಟ್ರಿಗಳು, ಸಿಕ್ ಇಂಡಸ್ಟ್ರೀಸ್ ಆದವು, ಸುಮಾರು ಕ್ಲೋಸ್ ಆದವು. ಆನಂತರನೂ ನಾನು ಜಾಬ್ನಲ್ಲಿ ಇದ್ದೆ, ಆದರೂ ಒಂದು ಆಪ್ಷನ್ ಬಿ ಇರಲಿ, ಮುಂದೆ ಹೇಗಾದರೂ ಸಿಚುಯೇಷನ್ ಹ್ಯಾಂಡಲ್ ಮಾಡಬೇಕು ಅಂತ ಈ ಬಿಸ್ನೆಸ್ ಒಂದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಮುಂಚಿಂದು. ಕೊರೋನಾದ ನಂತರ ಜನರಿಗೆ ಎಲ್ಲರಿಗೂ ಇಮ್ಯುನಿಟಿ ಪವರ್ದು ಒಂದು ಅವೇರ್ನೆಸ್ ಬಂತು. ಅದಕ್ಕಾಗಿ ನಾನು ಯೋಚನೆ ಮಾಡಿದೆ. ಆ ಟೈಮಲ್ಲಿ ಎಲ್ಲ ಡಾಕ್ಟರ್ಸು ಅವರು ಎಲ್ಲರೂ ಸಜೆಸ್ಟ್ ಮಾಡ್ತಿದ್ರು, ಇಮ್ಯುನಿಟಿ ಬೂಸ್ಟ್ ಆಗಬೇಕು, ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗಬೇಕು, ಅದಕ್ಕಾಗಿ ಡ್ರೈ ಫ್ರೂಟ್ಸ್ನ ಎಲ್ಲ ಯೂಸ್ ಮಾಡಿ ಅಂತ. ಆ ಒಂದು ಥಾಟಿಂದಾಗಿ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಡ್ರೈ ಫ್ರೂಟ್ ಬಿಸ್ನೆಸ್ನ ಶುರು ಮಾಡಬಾರ್ದು ಅಂತ. ಬಟ್ ಇದು ಅಷ್ಟು ಈಸಿ ಆಗಿರಲಿಲ್ಲ, ಯಾಕೆಂದರೆ ಸಣ್ಣ ಸಣ್ಣ ಪಟ್ಟಣಗಳಲ್ಲಿ, ಟೌನ್ಗಳಲ್ಲಿ ಈ ಬಿಸ್ನೆಸ್ಸು ಆಗುತ್ತಾ ಇಲ್ವಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಆದರೂ ನಾನು ನನ್ನ ಪ್ರಯತ್ನನ ಸಾಗರದಲ್ಲಿ ಶುರು ಮಾಡಿದೆ. ನೋಡಿ, ಎಲ್ಲ ಬಿಸ್ನೆಸ್ಗಳು ಶುರು ಮಾಡಿದ ತಕ್ಷಣ ಸಕ್ಸಸ್ ಆಗುತ್ತೆ ಅನ್ನೋದು ಸ್ವಲ್ಪ ಹೇಳಲಿಕ್ಕೆ ಕಷ್ಟ, ಅದರಲ್ಲಿ ತುಂಬ ಸ್ಟ್ರಗಲ್ಸ್ ಇರುತ್ತೆ. ನೀವೊಂದು ಬಿಸ್ನೆಸ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಅದೇ ರೀತಿ ನಾನು ಫಸ್ಟ್ ಶಾಪ್ ಮಾಡಿದಾಗ ನನಗೆ ಅಲ್ಲಿ ಕಸ್ಟಮರು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಬರಲಿಲ್ಲ. ಶುರುನಲ್ಲಿ ಬಂದರು, ಆಮೇಲೆ ಕಮ್ಮಿ ಆದರೂ ಆ ಸಣ್ಣ ಟೌನ್ ಆದ್ದರಿಂದ ಅಲ್ಲಿ ಅವ್ರಿಗೆ ಪ್ರೈಸು ಅದು ಮತ್ತೊಂದು ಬೇರೆ ರೀತಿ ಕಂಪ್ಯಾರಿಸನ್ನು ಇದೆಲ್ಲ ಇರ್ತಿತ್ತು. ಆ ನಂತರ ನಾನು ನನ್ನ ಶಾಪನ್ನು ಬಿ ಎಚ್ ರೋಡಿಗೆ ತೆಗೆದುಕೊಂಡೋದೆ ಸಾಗರದಲ್ಲಿ. ಅಲ್ಲಿ ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಎದುರಿಗೆ ನನ್ನ ಶಾಪನ್ನ ಶುರು ಮಾಡಿದೆ. ಆ ನಂತರ ಬಿಸ್ನೆಸ್ಸು ಸ್ವಲ್ಪ ಬೂಮಾಗಿ ಚೆನ್ನಾಗಾಯಿತು. ಆದರೆ ಅದು ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ನ ಒಂದು ಹಂತ ತಲುಪ್ತು. ಇನ್ನೂ ನೆಕ್ಸ್ಟ್ ಅಂತ ತಲುಪಬೇಕು ಅಂದರೆ ಅಲ್ಲಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಏಕೆಂದರೆ ಚಿಕ್ಕ ಟೌನು, ಇಲ್ಲಿಗೆ ಆದಂಥ ಒಂದು ಇದಿರ್ತದೆ, ಬೌಂಡ್ರಿ ಇರ್ತದೆ, ಆ ಬಿಸ್ನೆಸ್ ಅಷ್ಟೇ ಇರಲಿಕ್ಕೆ ಸಾಧ್ಯ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಸುಮಾರು ಒಂದೂವರೆ ವರ್ಷಗಳ ನಂತರ ನಾನು ಶಿವಮೊಗ್ಗದ ಎ ಪಿ ಎಮ್ ಸಿ ಮಾರ್ಕೆಟ್ ಎದುರಿಗೆ ಮತ್ತೊಂದು ಔಟ್ಲೆಟನ್ನು, ದೊಡ್ಡ ಔಟ್ಲೆಟನ್ನು ಶುರು ಮಾಡಿದೆ. ಈಗ ನನ್ನ ನಾನು ಹೇಳಬೇಕು ಅಂದರೆ ಈ ಬಿಸ್ನೆಸ್ಸು ತಕ್ಕಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ. ಮುಂದಿನ ಯೋಜನೆಗಳು ಸಹ ಇದೆ. ಈ ಪರಂಪರಾಸ್ ಡ್ರೈ ಫ್ರೂಟ್ಸ್ನ ಫ್ರ್ಯಾಂಚೈಸಿ ಕೊಡಬೇಕು ಅಂತ, ಮತ್ತು ಬೇರೆ ಕಡೆ ಬ್ರಾಂಚ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಿದ್ದೀವಿ. ಆದರೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯುವ ಜನರಿಗೆ, ನೀವು ಎಲ್ಲರೂ ಉದ್ಯೋಗದ ಕಡೆಗೆ ಓಡಬೇಡಿ. ಸಾಧ್ಯ ಆದರೆ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ.
5: ಓಕೆ, ಕೇಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಪಣಿಕುಮಾರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು, ಹಾಗೆ ಅವರು ಹೇಗೆ ಬಿಸ್ನೆಸ್ ಫೀಲ್ಡಿಗೆ ಬಂದರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಸೊ ಇವರ ಜೊತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮಾತಾಡೋದು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನು ನಡೆಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸಾಂಗ್ನ ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್ ಅಂತಾನೆ ಹೇಳ್ಬೋದು, ಅದು ಹೆಲ್ತ್ ಗೆ ರಿಲೇಟೆಡ್ ಆಗಿರುವಂತಹ ಬಿಸ್ನೆಸ್, ಅದೇನೇ ಡ್ರೈ ಫ್ರೂಟ್ಸ್ ಬಿಸ್ನೆಸ್. ಹೌದು, ನಾವು ಈಗ ಇರೋದು ನಮ್ಮ ಶಿವಮೊಗ್ಗದ ಎಪಿಎಂಸಿ ಹತ್ರ ಇರುವಂತಹ ಪರಂಪರ ಫ್ರೂಟ್ಸ್ ಅಲ್ಲಿ. ಸೊ ಇದರ ಮಾಲೀಕರಾಗಿರುವಂತಹ ಪಣಿಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ಪಣಿಕುಮಾರ್ ಅವರೇ, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪಣಿಕುಮಾರ್ ಅವರೇ, ಈಗಿನ ಕೆಲವರು ಯುವಕರು ಏನಿರ್ತಾರೆ, ಬಿಸ್ನೆಸ್ ಮಾಡೋದಕ್ಕೆ ಧೈರ್ಯ ಮಾಡೋದಿಲ್ಲ, ಹೆದರ್ತಾರೆ. ಬಿಸ್ನೆಸ್ ಅಂದ್ರೆ ಕಷ್ಟನಪ್ಪ ಅಂತ ಹೇಳ್ತಾರೆ. ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ಅಂದ್ರೆ, ಬಿಸ್ನೆಸ್ ನಿಜವಾಗ್ಲೂ ಕಷ್ಟನಾ?
3: ಹೌದು, ಬಿಸ್ನೆಸ್ ಮಾಡೋದ್ ಕಷ್ಟ, ಯಾಕೆಂದ್ರೆ ಅದಕ್ಕೆ ಬೇಕಾದಂತ ಹಣವನ್ನ ಹೊಂದಿಸೋದು ತುಂಬಾನೇ ಕಷ್ಟ ಇದೆ. ನೀವು ಹೇಳ್ಬೋದು, ಸರ್ಕಾರ ಹೇಳ್ಬೋದು, ಮತ್ತೊಬ್ರು ಹೇಳ್ಬೋದು ಬ್ಯಾಂಕಲ್ಲಿ ನಿಮಗೆ ಲೋನ್ ಸಿಗುತ್ತೆ ಆಗುತ್ತೆ ಅಂತ, ಅಷ್ಟು ಈಸಿ ಅಲ್ಲ. ಅಲ್ಲಿ ಲೋನ್ಗೆ ಮಾರ್ಟ್ಗೇಜ್ ಕೇಳ್ತಾರೆ, ತುಂಬ ಜಾಸ್ತಿ ಬೇಕಂದರೆ, ಇಲ್ಲ ಅಂದರೆ ಕಮ್ಮಿ ಮೊತ್ತ ಕೊಡ್ತಾರೆ. ಅದು ನಿಮ್ಮ ಇವತ್ತಿನ ಇದಕ್ಕೆ ಏನಕ್ಕೂ ಆಗ್ಬರಲ್ಲ. ಶಾಪ್ ಬಿಲ್ಡಿಂಗ್ ಅಡ್ವಾನ್ಸ್ ಕೊಡಲಿಕ್ಕಾಗಲಿ, ರಾ ಮಟೀರಿಯಲ್ಗಾಗಿ ಇಷ್ಟೊಂದು ಹಣ ಬೇಕಾಗಲ್ಲ. ಕೈಯಲ್ಲಂತಲೂ ಖಂಡಿತ ಹಣ ಇರಲೇಬೇಕು, ಇಲ್ಲ ಯಾರಾದರೂ ಸಹಾಯ ಮಾಡಂಗಿರಬೇಕು ಬ್ಯಾಕಪ್ಪಲ್ಲಿ, ಆಗ ಬಿಸ್ನೆಸ್ಗೆ ಹೋಗಿ. ಬಟ್ ಬಿಸ್ನೆಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳೋದೇನೆಂದರೆ, ಬಿಸ್ನೆಸ್ ಬಗ್ಗೆ ಆಳವಾಗಿ ಒಂದು ಅಧ್ಯಯನ ಮಾಡಿ. ಹೇಗೆ, ನೀವು ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿ. ಆ ಬಿಸ್ನೆಸ್ಸು ಆ ಕ್ಷೇತ್ರದಲ್ಲಿ ಎಷ್ಟಿದೆ, ಅಲ್ಲಿ ಆ ಜನಸಂಖ್ಯೆ ಏನು, ಅದರ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಬರುತ್ತೆ, ಇವೆಲ್ಲ ತಿಳ್ಕೊಳ್ಳಿ. ಇದಲ್ಲದೇ ಒಂದೇ ಬಿಸ್ನೆಸ್ ಮಾಡಬೇಕು ಅಂತಿಲ್ಲ, ತುಂಬ ದಾರಿಗಳಿದೆ ಬಿಸ್ನೆಸ್ ಮಾಡಲಿಕ್ಕೆ. ಆದರೆ ಧೈರ್ಯ ಬೇಕು. ನಾನು ಹೇಳ್ತೀನಿ, ಆ ಧೈರ್ಯ ಅನ್ನೋದು ಗಟ್ಟಿ ಮಾಡ್ಕೊಂಡಿರ್ಬೇಕು. ನಾವು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಯಶಸ್ಸು, ಭಾಳ ಶ್ರಮ ಪಡಬೇಕಾಗ್ತದೆ. ಬಟ್ಟು ಈಗಿನ ಜನ್ರೇಷನ್ನಿಗೆ ನಾನು ಹೇಳ್ತೀನಿ, ಎಲ್ಲರೂ ಜಾಬ್ ಬೇಕು, ಒಳ್ಳೆ ಡ್ರೀಮ್ ಜಾಬು ಅದೇ ಇರುತ್ತೆ ಆಗುತ್ತೆ ಅನ್ಬೇಡಿ. ಸುಮಾರು ಜನ ನೋಡಿ, ಎಷ್ಟೊಂದು ಜನ ಏನು ಜಾಸ್ತಿ ಓದಿಲ್ಲ ಅಂದರೂ ಸಹ ಬಿಸ್ನೆಸ್ಸಿಗೆ ಬಂದು ಇವತ್ತು ದೊಡ್ಡ ದೊಡ್ಡ ಪೊಸಿಷನಲ್ಲಿದ್ದಾರೆ, ದೊಡ್ಡ ಐಕಾನ್ ಆಗಿದ್ದಾರೆ. ಇವೆಲ್ಲ ಯೋಚನೆ ಮಾಡಿ, ಬಟ್ ಬಿಸ್ನೆಸ್ಸಿಗೆ ಬರೋಕ್ಕಿಂತ ಮುಂಚೆ ನೀವು ಹಣದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹಣವನ್ನು ನೀವು ಹಾಕಿ ಲಾಸ್ ಆಗಿ ತದನಂತರ ಪಶ್ಚಾತ್ತಾಪ ಪಡಬೇಡಿ. ಅದಕ್ಕಿಂತ ಮುಂಚೆ ನೀವು ಸರಿಯಾಗಿ ಸ್ಟಡಿ ಮಾಡಿ, ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: ಸೊ ಹೀಗಿರುವಾಗ ನನಗೆ ಈಗ ಪರಂಪರಾಸ್ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳಿ ಸರ್. ಆ್ಯಕ್ಚುಲಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಹೆಸರು ಹೇಳುವಾಗೇ ಡೆಫಿನೆಟ್ಲಿ ಡ್ರೈ ಫ್ರೂಟ್ಸ್ ಅಂತೂ ಸಿಗುತ್ತೆ. ಬಟ್ ಡ್ರೈ ಫ್ರೂಟ್ಸಲ್ಲಿ ಯಾವೆಲ್ಲ ವೆರೈಟೀಸ್ ಇದೆ, ಏನು ಸ್ಪೆಷಾಲಿಟಿ ಇದೆ ನಿಮ್ಮ ಶಾಪಲ್ಲಿ, ಅದರ ಬಗ್ಗೆ ಹೇಳಿ ಸರ್.
3: ಹಾಂ, ಈಗ ಹೇಳಬೇಕಂದ್ರೆ ಡ್ರೈ ಫ್ರೂಟ್ಸ್ ಅಂದರೆ ಮುಂಚೆ ಜನಸಾಮಾನ್ಯರಿಗೆ ಗೊತ್ತಿದ್ದೆ ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ, ಉತ್ತತ್ತಿ, ಒಣಖರ್ಜೂರ ಅನ್ಬೋದು. ಇದು ಫಸ್ಟ್ ಅಷ್ಟಿಗೆ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಿದ್ದು. ಆ್ಯಕ್ಚುಲಿ ಈಗೇನಾಗಿದೆ, ಈ ಎಲ್ಲ ಡ್ರೈ ಫ್ರೂಟ್ ಜೊತೆಗಳಿಗೆ ಹೊಸದಾಗಿ ಡ್ರೈ ಫ್ರೂಟ್ಗಳು ಬಂದಿದೆ. ಇಮ್ಯುನಿಟಿ ಬೂಸ್ಟರ್ ಜಾಸ್ತಿ ಇರೋಂಥ ಮೆಕಡೋಮಿಯಾ, ಬ್ರೆಜಿಲ್ ನಟ್, ಇದು ಬಂದುಬಿಟ್ಟು ನಿಮಗೆ ಥೈರಾಯ್ಡು ಮತ್ತೊಂದು ಸಮಸ್ಯೆಗಳನ್ನ ಕಮ್ಮಿ ಮಾಡ್ತದೆ. ನೀವು ಡೇಟ್ಸ್ ಅಂದರೆ ಖರ್ಜೂರದಲ್ಲಿ ಯಾವುದೋ ಒಂದು ತಿಳಿದಿರ್ತೀರ, ಸುಮಾರು ತಳಿಗಳಿವೆ ಅದರಲ್ಲಿ, ಐರನ್ ರಿಚ್ ಇರೋದಿದೆ. ಇದು ಅಲ್ಲದೇ ನಮ್ಮಲ್ಲಿ ಪ್ರೋಟೀನ್ ಬೀನ್ಸ್ ಅಂತ ಸಿಗುತ್ತೆ. ಈಗ ಹೆಚ್ಚು ಜನ ಇಷ್ಟಪಡ್ತಿರೋದು ಬೇಕಾಗಿರೋದು ಪ್ರೋಟೀನ್ಸು. ವೆಜಿಟೇರಿಯನ್ಗೆ ಪ್ರೋಟೀನ್ಸ್ ಸಿಗೋದು ಕಮ್ಮಿ ಅಂತಲೇ ಹೇಳಬೇಕು. ಅದಕ್ಕಾಗಿ ಪ್ರೋಟೀನ್ ಬೀನ್ಸ್ ಅಂತ ಇದೆ. ಈ ಪ್ರತಿನಿತ್ಯ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋರು ಅವ್ರಿಗೆಲ್ಲ ಬೇಕಾಗ್ತದೆ, ಪ್ರೋಟೀನ್ ಬೀನ್ಸ್ ಇದೆ ನಮ್ಮ ಹತ್ರ. ಇದು ಅಲ್ಲದೇ ನಾವು ಸ್ಪೈಸಿಸ್, ಕೇರಳದಿಂದ ಸ್ಪೆಷಲ್ಲಾಗಿ ನಾವು ಸ್ಪೈಸಿಸ್ ತರಿಸ್ತೀವಿ. ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರ್ತದೆ, ಪ್ರೀಮಿಯಮ್ ಕ್ವಾಲಿಟಿ ಸ್ಪೈಸಿಸ್ ಸಿಗುತ್ತೆ. ನಿಮಗೆ ಏಲಕ್ಕಿ ಬೇಕೋ, ಮತ್ತು ಸ್ಟಾರ್ ಅನೀಸ್ ಬೇಕೋ, ಪೆಪ್ಪರ್ ಬೇಕೋ, ಸುಮಾರು ಐಟಮ್ಗಳು ಇದ್ದಾವೆ. ಇದಲ್ಲದೇ ಸ್ವಲ್ಪ ಆರೋಗ್ಯದಿಂದ ದೂರ ಹೋಗಿ ಮಕ್ಕಳಿಗೆ ಇಷ್ಟ ಆಗೋಂಥದ್ದು ಚಾಕ್ಲೇಟ್ಸ್ ಎಲ್ಲ ಇದೆ. ಇಂಪೋರ್ಟೆಡ್ ಚಾಕ್ಲೇಟ್ಸ್, ಇಂಡಿಯನ್ ಚಾಕ್ಲೇಟ್ಸ್ ಇದೆ, ಹೋಮ್ಮೇಡ್ ಚಾಕ್ಲೇಟ್ಸ್ ಇದೆ. ಅದಲ್ಲದೇ ಡಾರ್ಕ್ ಚಾಕ್ಲೇಟ್ಸ್ ಇದೆ, ಇದು ಇವತ್ತಿನ ಯುವ ಜನರ ಪ್ರಿಯ ಅಚ್ಚುಮೆಚ್ಚಿನದು. ಇದಲ್ಲದೆ ನಮ್ಮ ಹತ್ರ ಶುಗರ್ ಫ್ರೀ ಡ್ರೈ ಫ್ರೂಟ್ ಫನ್ ಅಂತ ಸಿಗ್ತದೆ. ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದೇ ಪ್ರಾಪರ್ಟೀಸ್ ಯೂಸ್ ಆಗಿರಲ್ಲ, ಪ್ಯೂರ್ ಡ್ರೈ ಫ್ರೂಟ್ಸಿಂದ, ಡೇಟ್ಸು ಮತ್ತು ಅಂಜೀರದಿಂದ ಮಾಡಿರ್ತಾರೆ. ಇದನ್ನು ಮಸ್ಟ್ ಟ್ರೈ ಮಾಡಿ ನಮ್ಮ ಹತ್ರ. ಇದು ಶುಗರ್ ಫ್ರೀ, ಇದಕ್ಕೆ ಎ ಟು ತುಪ್ಪ ಅಂತ ಬರ್ತದೆ. ಅರೌಂಡ್ 2500 ಏನೇನೋ ಮಾರ್ಕೆಟಲ್ಲಿ ಪ್ರೈಸ್ ಇದೆ. ಇದು ಇದೇನು ಯೂಸ್ ಮಾಡಿರ್ತಾರೆ, ಅದನ್ನು ಓಪನ್ ಮಾಡಿ ನೋಡಿದ್ರೆ ಬಾಕ್ಸ್ ಹವಾಮಾನದಲ್ಲೇ ಗೊತ್ತಾಗುತ್ತೆ ನಿಮಗೆ ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸಲ ನಮ್ಮ ಶಾಪ್ನ ವಿಸಿಟ್ ಮಾಡಿ, ನೀವು ಇದನ್ನ ಕೇಳಿ ಬಂದು ಹೇಳಿದವ್ರಿಗೆ ನಾನು ಒಂದು ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ.
2: ಸೂಪರ್ ಸರ್, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಪರಂಪರಾ ಡ್ರೈ ಫ್ರೂಟ್ಸ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಪಣಿಕುಮಾರ್ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಹೋದ್ರೆ ಒಂದಿಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಕೇಳುಗರೆಲ್ಲರೂ ಕೂಡ ಪರಂಪರಾ ಡ್ರೈ ಫ್ರೂಟ್ಸ್ ಗೆ ವಿಸಿಟ್ ಮಾಡಿ, ಸರಿನಾ? ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಡ್ರೈ ಫ್ರೂಟ್ಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಅದೇನೆ ಪರಂಪರಾ ಡ್ರೈ ಫ್ರೂಟ್ಸ್. ಸೊ ಈ ಒಂದು ಶಾಪ್ ನ ಮಾಲೀಕರಾಗಿರುವಂತಹ ಪಣಿ ಕುಮಾರ್ ಅವರು ಮೂಲತಃ ಸಾಗರದಲ್ಲಿ ಒಂದು ಶಾಪ್ ಅನ್ನ ಪ್ರಾರಂಭ ಮಾಡಿ ಅದರಿಂದ ಅಂದ್ರೆ ತಾಲೂಕು ಮಟ್ಟದಿಂದ ಜಿಲ್ಲೆ ಮಟ್ಟಕ್ಕೆ ಬಂದಿದ್ದಾರೆ. ಅವರು ಆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಕೂಡ ಆಗಿದ್ದಾರೆ. ಸೊ ಹಾಗಿದ್ಮೇಲೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ. ಪಣಿಕುಮಾರ್ ಅವರೇ, ಈಗ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಡ್ರೈ ಫ್ರೂಟ್ಸ್ ಜೊತೆಗೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಇದೆ, ಆಯ್ತಾ? ಸೊ ಈ ಒಂದು ಹೋಮ್ ಮೇಡ್ ಚಾಕ್ಲೇಟ್ಸ್ ನ ನೀವೇ ತಯಾರಿಸ್ತೀರಾ ಅಥವಾ ಅದನ್ನ ಎಲ್ಲೆಲ್ಲಿಂದ ತರಿಸ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
3: ಮೇಡಮ್, ನಮ್ಮದು ಪ್ರಾಜೆಕ್ಟ್ ಇದೆ, ನೆಕ್ಸ್ಟ್ ನಾವೇ ಸ್ಟಾರ್ಟ್ ಮಾಡ್ಬೇಕಂತ, ಬಟ್ ಸದ್ಯಕ್ಕೆ ವೆಂಡರ್ ಇಂದ ರಿಸೋರ್ಸ್ ಮಾಡ್ತಾ ಇದೀವಿ.
2: ಹಾಗಿದ್ರೆ ಪಣಿಕುಮಾರ್ ಸರ್ಗೆ ಬಿಸ್ನೆಸ್ ಜರ್ನಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ?
3: ಸುಮಾರು 5 ವರ್ಷ ಆಗಿದೆ ಮೇಡಮ್.
2: 5 ವರ್ಷದಿಂದ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಈಗಲೂ ಕೂಡ ಸಾಗರದಲ್ಲಿ ಶಾಪ್ ಇದೆಯಾ ಸರ್?
3: ಈಗಲೂ ಕೂಡ ಇದೆ, ಸಾಗರಲ್ಲಿ ನಡೀತಾ ಇದೆ.
2: ಬಟ್ ನೀವು ಒಂದು ತಾಲೂಕಿನಿಂದ ಒಂದು ಜಿಲ್ಲೆಗೆ ಬರಬೇಕು, ಜಿಲ್ಲೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚು ಪರ್ಚೇಸ್ ಮಾಡೋಕೆ ಜನರು ಬರ್ತಾರೆ, ಕಸ್ಟಮರ್ಸ್ ಬರ್ತಾರೆ ಅಂತ ಹೇಳಿ ಜಿಲ್ಲೆಗೆ ಶಿಫ್ಟ್ ಮಾಡಿದ್ದೀರಾ. ಹೇಗಿದೆ ಬಿಸ್ನೆಸ್?
3: ಮೇಡಮ್, ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ನೋಡಿ, ಇಲ್ಲೊಂದು ವಿಷಯ ಇದೆ, ನಾವು ಬಿಸ್ನೆಸ್ ಮಾಡುವಾಗ ಯಾವ ರೀತಿ ಯೋಚನೆ ಮಾಡಬೇಕು ಅಂತ, ಎಲ್ಲರೂ ಹೋಗಿ ಸಿಟಿಯಲ್ಲಿ ಒಂದೇ ಜಾಗ ಕ್ಲಸ್ಟರಲ್ಲಾಗಿ ಡ್ರೈ ಫ್ರೂಟ್ ಶಾಪ್ಗಳು ಇದ್ದಾವೆ ಶಿವಮೊಗ್ಗದಲ್ಲಿ. ನಾನು ಔಟ್ಸ್ಕಟ್ಟಲ್ಲಿ ಮಾಡಿದೆ. ಔಟ್ಸ್ಕಟ್ಟಲ್ಲಿ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕು, ಅಲ್ಲಿ ಬಿಸ್ನೆಸ್ ಆಗುತ್ತೋ ಇಲ್ವೋ ಅಂತ. ಬಟ್ ನಾನು ಯೋಚನೆ ಮಾಡಿ ನಾನು ಮಾಡಿದೆ. ನನ್ನ ಪ್ರಕಾರ ಅದು ಕರೆಕ್ಟಾಗಿದೆ. ಔಟ್ಸ್ಕಟ್ಟಿಗೆ ಬಂದಮೇಲೆ ಈಗ ಮತ್ತೊಬ್ಬರು ಮತ್ತೆ ಮಾಡ್ತಾಯಿದ್ದಾರೆ ಔಟ್ಸ್ಕಟ್ಟಲ್ಲೇ, ಆ ಧೈರ್ಯ ಬಂದಿದೆ. ಹಾಗಾಗಿ ಬಿಸ್ನೆಸ್ಗೆ ಹೋಗಿ, ಧೈರ್ಯವಾಗಿ ಹೋಗಿ, ಬಟ್ ಸರಿಯಾದ ಯೋಚನೆಗಳನ್ನ ಮಾಡ್ಕೊಂಡು ಹೋಗಿ.
2: ಖಂಡಿತ ಸರ್. ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕಾಗುತ್ತೆ ಸರ್?
3: ಬಿಸ್ನೆಸ್ ಮ್ಯಾನ್ಗೆ ಫಸ್ಟು ಲೆಕ್ಕಾಚಾರ ಗೊತ್ತಿರಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್.
2: ಓಕೆ,
3: ನೀವು ಇದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ ಅನ್ನೋದ್ರಲ್ಲೇ ಬಿಸ್ನೆಸ್ ಇರೋದು. ಯಾಕೆಂದರೆ ನಿಮಗೆ ಪ್ರಾಫಿಟ್ ಏನಿದೆ, ನೀವು ಪರ್ಚೇಸ್ ಮಾಡಿದ್ದೇನು ರೇಟು, ಏನು ಪ್ರೈಸಿಗೆ ಸೆಲ್ ಮಾಡ್ತಿದ್ದೀರಾ, ನಿಮ್ಮ ಅಲ್ಲಿ ಖರ್ಚು ವೆಚ್ಚಗಳೇನು, ಒಂದು ಮಾರ್ಕಡ್ ನಿಮಗೆ ರೆವಿನ್ಯೂ ಏನು ಬೇಕು ಅನ್ನೋದನ್ನ ಲೆಕ್ಕಾಚಾರ ಮಾಡ್ಕೊಂಡು ಹೋಗಿ. ಬೇರೆ ಕಾಂಪಿಟೇಟರ್ಗೋಸ್ಕರ ತುಂಬ ಕಮ್ಮಿಗೂ ಕೊಡೋಕೆ ಹೋಗಬೇಡಿ, ತುಂಬ ಅರ್ನ್ ಮಾಡ್ಬೇಕಂತ ಕಾಸ್ಟ್ಲಿಗೂ ಹೋಗಬೇಡಿ ಜಾಸ್ತಿ ಪ್ರೈಸಸ್ಸಲ್ಲಿ. ಅದನ್ನು ಲೆಕ್ಕಾಚಾರವಾಗಿ ಮಾಡ್ಕೊಂಡು ಹೋಗಿ, ಮೇಂಟೈನ್ ಮಾಡ್ಕೊಂಡು ಹೋದರೆ ಖಂಡಿತ ಆಗುತ್ತೆ. ಮೇಯ್ನ್ ಏನಂದರೆ ನೀವು ಇನ್ವೆಸ್ಟ್ ಬಿಸ್ನೆಸ್ಸಲ್ಲಿ ಶುರು ಮಾಡಿದಾಗ ಬಂದಂಥ ಆದಾಯವನ್ನು ಪದೇ ಪದೇ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ನೀವು ಶುರುವಿನಲ್ಲೇ ಬಂದಿದ್ದು ಇದು ಪ್ರಾಫಿಟ್ ಇದೆ ಅಂತ ತೆಗಿತಾ ಹೋದರೆ ನಿಮಗೆ ಅದು ಕಮ್ಮಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಬಿಸ್ನೆಸ್ನ ದೊಡ್ಡದೇ ಮಾಡಬೇಕು ಅಂದರೆ ನೀವು ರಿಪೀಟೆಡ್ಲಿ ಶುರುವಿನಲ್ಲಿ ಎಲ್ಲ ಪ್ರತಿಯೊಬ್ಬರು ರೀಇನ್ವೆಸ್ಟ್ ಮಾಡ್ತಾ ಇರಬೇಕು. ಅದಕ್ಕೇ
2: ಖಂಡಿತ ಇದು ತುಂಬ ಮುಖ್ಯವಾಗಿರುವಂಥ ಪಾಯಿಂಟ್ ಸರ್. ಈಗ ಒಂದ್ಸರಿ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬಂತು ಅಂದ ತಕ್ಷಣ ಪ್ರಾಫಿಟ್ನ ಬಳಸ್ಕೊಬಿಟ್ರೆ ಮತ್ತೆ ನಾವು ಬಿಸ್ನೆಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ರೀಇನ್ವೆಸ್ಟ್ ಮಾಡ್ತಾ ಇದ್ದಾಗ ಮಾತ್ರ ಬಿಸ್ನೆಸ್ಸಲ್ಲಿ ಗ್ರೋತ್ ಕಾಣೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೀರಾ. ಓಕೆ, ಕೇಳ್ತಾ ಇದ್ದಲ್ಲ ಸ್ನೇಹಿತರೆ, ಪಣಿಕುಮಾರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಬಿಸ್ನೆಸ್ ಹೇಗೆಲ್ಲ ಮಾಡ್ಬೋದು ಏನು ಅಂತ ಹೇಳಿ ಒಳ್ಳೊಳ್ಳೆಯ ಸಲಹೆಗಳನ್ನ ನೀಡ್ತಾ ಇದ್ರು. ಎಸ್ಪೆಷಲಿ ಈ ಡ್ರೈ ಫ್ರೂಟ್ ಬಿಸ್ನೆಸ್ ಇದೆಯಲ್ಲ, ಇದೊಂದು ರೀತಿ ಚಾಲೆಂಜಿಂಗ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಲೆ ಕೂಡ ಹೆಚ್ಚಿಗೆ ಇರುತ್ತೆ, ಆದರೆ ಜನರು ಕೊಂಡ್ಕೊಳ್ಳೋದೋ ಬೇಡವೋ ಅನ್ನೋ ಕನ್ಫ್ಯೂಷನ್ಸಲ್ಲಿ ಕೂಡ ಇರ್ತಾರೆ. ಹೆಲ್ತಿ ಅಂತ ಗೊತ್ತಿದ್ರು ಬೆಲೆ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಹೀಗೆಲ್ಲ ಇರುವಾಗ ಈ ಬಿಸ್ನೆಸ್ಸಲ್ಲಿರುವಂತಹ ಚಾಲೆಂಜಸ್ ಏನು, ಜೊತೆಗೆ ಈಗಿನ ಯುವಕರಿಗೆ ನಮ್ಮ ಪಣಿಕುಮಾರ್ ಸರ್ ಏನೆಲ್ಲ ಸಲಹೆಯನ್ನು ಕೊಡ್ತಾರೆ, ಈ ವಿಷಯ ಎಲ್ಲ ನೀವು ಕೇಳಬೇಕು ಅಂದರೆ ನಾಳಿನ ಸಂಚಿಕೆವರೆಗೂ ಕಾಯಲೇಬೇಕು. ಸೊ ನಾಳೆ ಕೂಡ ಪರಂಪರಾ ಡ್ರೈ ಫ್ರೂಟ್ಸ್ ಪಾರ್ಟ್ 2 ಮುಂದುವರಿಯುತ್ತೆ. ಹಾಗಿದ್ರೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ತಿಳಿಸ್ತಾ, ನೀವು ಇದುವರೆಗೂ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279 6860 9 6279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ತಮ್ಮ ಕೃಷಿನಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ, ಹಾಗೆ ಮಾತಿದೆಯಲ್ಲ ಬಾಳೆ ಬೆಳೆದು ಬಾಳು ಬಂಗಾರ ಆಯಿತು ಅಂಥೇಳಿ, ಸೊ ಅದೇ ರೀತಿಯಲ್ಲೇ ಇವರ ಬಾಳು ಕೂಡ ಬಂಗಾರ ಆಗಿದೆ ಅಂಥೇಳಿ ಇವರ ಮಾತುಗಳಲ್ಲಿ ಗೊತ್ತಾಗುತ್ತೆ. ಸೊ ಇವರು ಬೆಳೆದಿರುವಂತಹ ಬಾಳೆ ಯಾವುದು, ಹಾಗೆ ಈ ಬಾಳೆಯನ್ನು ಬೆಳೆಯುವ

0: ಇವಾಗ ನಾವು ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದನ್ನ ಇಂಟರ್ಕ್ರಾಪರ್ ಆಗಿ ಕೂಡ ಯಾವ ರೀತಿಯಲ್ಲಿ ಮಾಡ್ಕೋಬಹುದು, ಹಾಗೇನೆ ನಾವು ಪ್ರಮುಖ ಬೆಳೆಯನ್ನಾಗಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಏನೆಲ್ಲ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ, ಹಾಗೆ ಈಗ ಬಾಳೆಯನ್ನ ಬೆಳೆದು ಎಷ್ಟೋ ಜನ ಬಾಳನ್ನ ಬಂಗಾರ ಮಾಡ್ಕೊಂಡಿರೋ ಉದಾಹರಣೆಗಳು ಕೂಡ ನಿಮಗೆ ಕಾಣುತ್ತೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಈ ಸಾವಯವ ಪದ್ಧತಿಯನ್ನ ಅಳವಡಿಸ್ಕೊಂಡು ಹಾಗೆ ಬಾಳೆಯನ್ನ ಬೆಳೆಯೋದ್ರ ಜೊತೆನಲ್ಲಿ ಇನ್ನೂ ಇವರ ಕೃಷಿ ಭೂಮಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಕೂಡ ಮಾಡ್ತಾ ಇದಾರೆ. ಹಾಗೆ ಇವರು ಪ್ರಮುಖವಾಗಿ ಮಾಡ್ತಾ ಇರುವಂತಹ ಈ ಒಂದು ಬಾಳೆ ಕೃಷಿಯಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಹೇಗೆ ಸಾಧ್ಯ ಇದೆ, ಮತ್ತು ಬಾಳೆಯಲ್ಲಿ ಇನ್ನೂ ಏನೇನೆಲ್ಲ ಆದಾಯ ಮಾಡುವಂತಹ ಮೂಲಗಳಿದೆ, ಸೊ ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬಾಳೆಯಲ್ಲಿ ಏನೆಲ್ಲ ವಿಧಗಳಿದೆ, ಹಾಗೆ ಬಾಳೆಯನ್ನು ಬೆಳೆಯೋಕ್ಕೂ ಮುಂಚೆ ನಾವು ನಮ್ಮ ಭೂಮಿಯ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕು, ಬಾಳೆಯನ್ನು ಯಾವ ರೀತಿಯಲ್ಲಿ ನೆಡಬೇಕು, ಹೇಗೆ ಆಯ್ಕೆ ಮಾಡ್ಕೋಬೇಕು, ಈ ರೀತಿಯ ಹಲವಾರು ವಿಚಾರಗಳನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಕೃಷಿಯ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು. ಹಾಗಾದರೆ ನಟರಾಜ್ ಅವ್ರ ಜೊತೆಗೆ ಮಾತಾಡೋಣ, ಅವರ ಬಾಳೆ ಕೃಷಿಯ ಬಗ್ಗೆ ಅವರ ಜೊತೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ಈ ಮುಂಚೆ ನಿಮ್ಮ ಜೊತೆ ಮಾತಾಡಿದಾಗ ನೀವು ಹೇಳಿದ್ರಿ ಬಾಳೆ ಬೆಳೆದು ಬಾಳು ಬಂಗಾರ ಆಯಿತು ಅಂಥೇಳಿ. ಸೊ ಈ ಮಾತಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಬಾಳೆ ಬೆಳಿಬೇಕು ಅಂತ ಅಂದ್ಕೊಳ್ಳೋರಿಗೆ ನೀವು ತಿಳಿಸುವಂತಹ ವಿಚಾರಗಳು ಸ್ಫೂರ್ತಿ ಆಗಬೇಕು ಅಂತ ನಾವು ಅಂದ್ಕೊಳ್ತೀವಿ. ಹಾಗೆ ಮೊದಲನೇದಾಗಿ ನಟರಾಜ್ ಅವರೇ, ಬಾಳೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡಿ. ಹಾಗೆ ನೀವು ಯಾವ ರೀತಿಯ ಬಾಳೆನ ಬೆಳೀತಾ ಇದ್ದೀರಾ, ಹೇಗೆ ಈ ಬಾಳೆ ಕೃಷಿ ಆರಂಭ ಆಯಿತು, ಇದ್ರ ಬಗ್ಗೆ ಹೇಳ್ಬೋದಾ?
1: ಬಾಳೆ ಅಂತ ಬಂದರೆ ನಮಗೆ ನಾನಾ ರೀತಿ ಜಾತಿಗಳು ನೆನಪಿಗೆ ಬರ್ತವೆ. ಪುಟ್ಬಾಳೆ, ಪಚ್ಬಾಳೆ, ನೇಂದ್ರ ಬಾಳೆ, ಈ ರೀತಿ ನಾನಾ ರೀತಿ ಜಾತಿಗಳು ಬರ್ತವೆ. ಸೊ ಈ ಎಲ್ಲ ಬಾಳೆಗಳಲ್ಲಿ ನಾನು ಬಾಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಉತ್ತಮ ಸೂಕ್ತವಾದ ತಳಿ ಯಾವುದು ಅಂತಂತ ಯೋಚನೆ ಮಾಡಿದಾಗ ಏಲಕ್ಕಿ ಬಾಳೆ ಅಥವಾ ಪುಟ್ಬಾಳೆ ಅಂತಂತ ಏನಂತ ಕರಿತೀವಿ ಅತ್ಯಂತ ಸೂಕ್ತವಾದ ಬೆಳೆ ಅಂತ ಅನ್ನಿಸ್ತು. ಸೆಲೆಕ್ಟ್ ಮಾಡಾದಮೇಲೆ ನಾನು ಪ್ಲ್ಯಾಂಟಿಂಗ್ ಮಾಡಿದೆ. ಪ್ಲ್ಯಾಂಟಿಂಗ್ ಮಾಡಾದಮೇಲೆ ನನಗೆ ಮನಸ್ಸಿಗೆ ಬಂದಿದ್ದು ಎಲ್ಲರೂ ಇಳುವರಿ ತಗೊಂತಾರೆ. ನಮ್ಮ ಗ್ರಾಮದಲ್ಲೇ ತುಂಬ ಜನ ರೈತರಿರ್ಬೋದು, ಅಕ್ಕಪಕ್ಕದ ಗ್ರಾಮದಲ್ಲೇ ರೈತರಿರ್ಬೋದು. ಸೊ ಸರಾಸರಿಯಾಗಿ ಇಳುವರಿ ಏನು ತಗೊಂಡ್ರಿ ಅಂತ ಕೇಳಿದಾಗ ಪ್ರತಿ ಕೊನೆಗೆ 8-12 kg ಇಳುವರಿ ತಗೊಂಡೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಯಾಜೆ ನಾನು ಕೃಷಿ ಪದವೀಧರನಾಗಿ ನಾನು ಬೆಳೆದಿರ್ತಕ್ಕಂಥ ಬಾಳೆ ಬೆಳೆಯಲ್ಲಿ ಯಾವ ರೀತಿ ನಾನು ವೈಜ್ಞಾನಿಕವಾಗಿ ಇಳುವರಿನಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಗಮನ ಹರಿಸಿದಾಗ ಮೊದಲಿಗೆ ಮಾಡಿದ್ದು ಒಂದು ನೀರಿನ ನಿರ್ವಹಣೆ. ಸೊ ಯಾವ ರೀತಿ ನಾವು ನೀರಿನ ನಿರ್ವಹಣೆ ಮಾಡಬೇಕು, ಎರಡನೇದು ಪೋಷಕಾಂಶಗಳ ನಿರ್ವಹಣೆ, ಯಾವ ರೀತಿ ನಾವು ಪೋಷಕಾಂಶಗಳನ್ನ ಬಾಳೆಗೆ ಕೊಡಬೇಕು, ಮೂರನೇದಾಗಿ ಸೊ ಕೆಲವೊಂದು ಸತಿ ಮೆಕ್ಯಾನಿಕಲ್ ಮೆಥಡ್ ಬರ್ತವೆ. ಸೊ ಕೆಲವೊಂದು ಸತಿ ಗಾಳಿ ಬಾಳೆ ಅಂತ ಬಂತು ಅಂದರೆ ಭಾರಿ ಸೆನ್ಸಿಟಿವ್ ಕ್ರಾಪ್ ಇರುತ್ತೆ. ಗಾಳಿ ಅಥವಾ ವಾತಾವರಣದಲ್ಲಿರ್ತಕ್ಕಂಥ ವಿಕೋಪದಿಂದನೂ ಕೂಡ ಬಾಳೆನಲ್ಲಿ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾನು ಅನುಸರಿಸ್ಕೊಂಡು ಸೊ ನೀರಿನ ನಿರ್ವಹಣೆ ಬಂದು ನಾನು ಡ್ರಿಪ್ ಸಿಸ್ಟಮ್ಮು ಸೊ ಪ್ರತಿ ಗಂಟೆಗೆ 8 liter ಡಿಸ್ಚಾರ್ಜ್ ಆಗ್ತಕ್ಕಂಥ ಡ್ರಿಪ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದೀನಿ. ಮತ್ತು ಪೋಷಕಾಂಶಗಳ ನಿರ್ವಹಣೆ ಪ್ರತಿ 2.5-3 ತಿಂಗಳಿಗೆ ನಾನು ನಮ್ಮ ಬಾಳೆನ ಬೆಳೆಯ ಬೆಳವಣಿಗೆಗೆ ತಕ್ಕಂತೆ ಮತ್ತು ಪೋಷಕಾಂಶಗಳ ಅವಶ್ಯಕತೆಗೆ ತಕ್ಕಂತೆ ನಾನು ಪೋಷಕಾಂಶಗಳನ್ನ ಕೊಡ್ತಾ ಬಂದಿದ್ದೀನಿ. ಸೊ ನನ್ನ ಮೊದಲನೇ ಬೆಳೆಯಲ್ಲಿ ಪ್ರತಿ ಗೊನೆ ಬಂದುಬಿಟ್ಟು ಸರಾಸರಿ ಆವರೇಜ್ ಇಳುವರಿ ಬಂದು 20-22 kg ಇಳುವರಿ ಬಂದಿದೆ. ಮತ್ತು ಇಳುವರಿ ತೆಗೆಯೋದ್ರ ಜೊತೆಗೆ ಕ್ವಾಲಿಟಿ ಫ್ರೂಟ್ಸ್ ಅಂತ ಏನಂತ ಕರಿತೀವಿ, ಸೊ A-grade ಫ್ರೂಟ್ಸ್ ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ನಂಬ್ತಿರೋ ಬಿಡ್ತಿರೋ ನಮ್ಮಲ್ಲಿ ಬರ್ತಕ್ಕಂಥ ಏನು ವರ್ತಕರಿದ್ದಾರೆ, ಸೊ ಇಲ್ಲಿ ಕರೆದಂತಹ ಬಾಳೆಗೊನೆನ ಲೋಕಲ್ ಮಾರ್ಕೆಟ್ ಬಿಟ್ಟು ಔಟ್ಸೈಡ್ ಮಾರ್ಕೆಟಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಮಂಗಳೂರು ಇರ್ಬೋದು ಅಥವಾ ಬೆಂಗಳೂರು ಮಾರ್ಕೆಟಿಗೆ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಉದಾಹರಣೆನೂ ಕೂಡ ಅಥವಾ ನಿಜ ನಿದರ್ಶನಗಳು ಕೂಡ ನಾನು ಬೆಳೆದಿರ್ತಕ್ಕಂಥ ಬೆಳೆನಲ್ಲಿ ಕಂಡ್ಕೊಂಡೆ.
0: ಓಕೆ ನಟರಾಜ್ ಅವರೇ, ಸೊ ನೋಡಿ ನಟರಾಜ್ ಅವರು ಅವರ ಕೃಷಿ ಪದ್ಧತಿನಲ್ಲಿ ವೈಜ್ಞಾನಿಕ ಪದ್ಧತಿನ ಅಳವಡಿಸ್ಕೊಂಡು ಸೊ ಬೇರೆ ಎಲ್ಲ ಯಾವ ರೀತಿಯಲ್ಲಿ ಇಳುವರಿನ ಪಡಿತಾ ಇದ್ದಾರೆ, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಮಾಡಿ ಇನ್ನೂ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಅವರು ಕೂಡ ಬಾಳೆ ಕೃಷಿನಲ್ಲಿ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಬಾಳೆ ಕೃಷಿಯನ್ನು ಆರಂಭ ಮಾಡಿಕೊಂಡು ಈಗ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಸೊ ಇವ್ರ ಜೊತೆಯಲ್ಲಿ ನಾವು ಕೂಡ ಈ ಬಾಳೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳುವಂಥದ್ದಿದೆ, ಹಾಗೆ ಬಾಳೆಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ಹೇಗೆ ಬಾಳೆಯನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಈಗ ನಟರಾಜ್ ಅವರು ಕೂಡ ಹೇಳಿದಾಗೆ ಬಾಳೆ ನಿರ್ವಹಣೆ ಮಾಡೋದು ಕೂಡ ಅತಿ ಮುಖ್ಯವಾಗುತ್ತೆ, ನೀರಿನ ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು, ಹಾಗೆ ಪೋಷಕಾಂಶಗಳನ್ನು ಕೊಡುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ. ಹಾಗಾದರೆ ನಟರಾಜ್ ಅವ್ರ ಜೊತೆಗೆ ಬಾಳೆ ಕೃಷಿಯ ಬಗ್ಗೆ ಏನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬಾಳೆಹಣ್ಣ ಬೆಳೆದು ಬಾಳನ ಬಂಗಾರ ಮಾಡ್ಕೊಂಡಿರುವಂತಹ ನಟರಾಜ್ ಅವರ ಬಗ್ಗೆ. ಸೊ ನಟರಾಜ್ ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಬಾಳೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇದ್ದಾರೆ. ಹಾಗೆ ನಟರಾಜ್ ಅವರು ಮೊದಲಿಗೆ ಈ ಬಾಳೆಹಣ್ಣ ಆರಂಭ ಮಾಡೋದಕ್ಕೂ ಮುಂಚೆ ಸೊ ಬೇರೆ ತೋಟಗಳಲ್ಲಿ ಬೆಳೆದಿರುವಂತಹ ಬಾಳೆಯನ್ನು ನೋಡಿ, ಸೊ ಅವರಿಗೆ ಇಷ್ಟು ಇಳುವರಿ ಬರ್ತಾ ಇದೆ ಅಂತಂದರೆ ವೈಜ್ಞಾನಿಕ ರೀತಿಯಲ್ಲಿ ಬಾಳೆಯನ್ನು ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಅಥವಾ ಈ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿ, ಸೊ ಅವರು ಕೂಡ ಬಾಳೆಯನ್ನು ಬೆಳೆದು ಉತ್ತಮವಾದಂತಹ ಆದಾಯವನ್ನು ಇಳುವರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರ ಕೃಷಿನಲ್ಲಿ ವೈಜ್ಞಾನಿಕವಾಗಿ ನೀರಿನ ನಿರ್ವಹಣೆ ಆಗಿರ್ಬೋದು, ಹಾಗೆ ಪೋಷಕಾಂಶಗಳನ್ನು ಕೊಡುವಂಥದ್ದಾಗಿರ್ಬೋದು, ಹಾಗೆ ಈ ಬಾಳೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಬಾಳೆ ಬೆಳೆಗಳ ನಿರ್ವಹಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆಯೂ ಕೂಡ ಅವರು ಹೆಚ್ಚಿನ ಗಮನವನ್ನು ಕೊಟ್ಟು ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾಡಿರುವಂತಹ ಬಾಳೆ ಯಾವುದು, ಹಾಗೆ ಬಾಳೆಯನ್ನು ನಾವು ಬೆಳೆ ಮಾಡೋಕ್ಕಿಂತ ಮುಂಚೆ ಸೊ ಏನೇನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಯಾವ ರೀತಿಯಲ್ಲಿ ಬಾಳೆ ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಅವರ ಜೊತೆ ಮಾತಾಡೋಣ. ನಟರಾಜ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಬಾಳೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಈಗ ಮೊದಲಿಗೆ ಬಾಳೆ ಕೃಷಿಯನ್ನು ಆರಂಭ ಮಾಡಬೇಕು ಅಂತಂದರೆ ಸೊ ಬಾಳೆ ಸಸಿಗಳನ್ನು ತರಬೇಕಾಗತ್ತೆ ಅಥವಾ ಬಾಳೆಕಂದುಗಳನ್ನು ತರಬೇಕಾಗತ್ತೆ. ಹಾಗಾದರೆ ಮೊದಲಿಗೆ ಬಾಳೆಕಂದುಗಳನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡಬೇಕು, ಯಾವ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಾವು ತಂದು ಅವುಗಳನ್ನು ನೆಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
4: ಬಾಳೆಬೆಳೆಯಲ್ಲಿ ನಾವು ಮುಖ್ಯವಾಗಿ ಒಂದು ಗಮನದಲ್ಲಿ ಇಟ್ಕೊಬೇಕು ಅಂಶನ. ಸೊ ಬಾಳೆಬೆಳೆಯಲ್ಲಿ ಕೆಲವರು ಟಿಶ್ಯೂ ಕಲ್ಚರ್ ಡೈರೆಕ್ಟ್ ರೆಡಿ ಸಸಿಗಳನ್ನ ತಗೊಂಬರ್ತಾರೆ, ಕೆಲವು ರೈತರು ಏನು ಮಾಡ್ತಾರೆ ಕಂದುಗಳನ್ನ ಸಕ್ಕರೆನ ತಗೊಂಬಂದ್ಬಿಟ್ಟು ಸೊ ಬಾಳೆನ ಹಾಕ್ತಕ್ಕಂಥ ಪದ್ಧತಿಗಳು ನಾರ್ಮಲಿ ಅಳವಡಿಸ್ಕೊಂಡಿರ್ತಾರೆ. ಸೊ ಜನರಲ್ ಆಗಿ ಕಂದುಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಬಹುಮುಖ್ಯವಾಗಿ ನಾವು ಅಂಶಗಳನ್ನ ಗಮನದಲ್ಲಿ ಇಟ್ಕೊಬೇಕಾಗುತ್ತದೆ. ತೋಟ ಯಾವ ಥರ ಇರಬೇಕು, ಆರೋಗ್ಯವಾಗಿರಬೇಕು, ಯಾವುದೇ ರೀತಿಯಾದ ಡಿಸೀಸು ರೋಗ ಅಥವಾ ಕೀಟ ಬಾಧೆ ಬಂದಿರತಕ್ಕಂಥ ಜಮೀನನ್ನು ನಾವು ಸೆಲೆಕ್ಟ್ ಮಾಡ್ಕೊಬಾರ್ದು. ಸೊ ಸೆಲೆಕ್ಟ್ ಮಾಡ್ತಕ್ಕಂಥ ಕಂದುಗಳು ಆರೋಗ್ಯವಾಗಿರಬೇಕು. ಈ ಕಂದನ ಬಗದಾಗ ಯಾವ ಥರ ಇರಬೇಕು ಅಂದರೆ ಕಣ್ಣುಗಳು ಇರಬೇಕು, ಕಣ್ಣು ಅಂತ ಕರೀತಾರೆ. ಸೊ ಆ ಕಣ್ಣುಗಳ ಸಂಖ್ಯೆ ಮಿನಿಮಮ್ 4-5 ಕಣ್ಣುಗಳು ಇತ್ತು ಅಂತಂದರೆ ಈಸಿಯಾಗಿ ಮೊಳಕೆ ಬರುತ್ತೆ ಮತ್ತು ಯಾವುದೇ ರೀತಿ ನಮಗೆ ಫೇಲ್ಯೂರ್ ಆಗೋದಿಲ್ಲ. ಮತ್ತು ಸೆಲೆಕ್ಟ್ ಮಾಡ್ತಕ್ಕಂಥ ಕಂದುಗಳಲ್ಲಿ ಯಾವುದೇ ರೀತಿಯ ರೋಗಗಳು ಬಾಧೆಗಳು ಇರಬಾರ್ದು. ಮತ್ತು ಅಟ್ಲೀಸ್ಟ್ ನಾವು ಕಂದುಗಳನ್ನ ಹಿಡಿದ್ರೆ ಒಂದು ಮುಷ್ಟಿಯಷ್ಟು ದಪ್ಪ ಇರಬೇಕು ಕಂದುಗಳು. ಆ ಒಂದು ಎಲ್ಲ ಗುಣಲಕ್ಷಣಗಳು ಇತ್ತು ಅಂತಂದರೆ ನಾವು ಆಗ್ತಕ್ಕಂಥ ಕಂದುಗಳಲ್ಲಿ ಫೇಲ್ಯೂರ್ ಆಗ್ತಕ್ಕಂಥ ಪರ್ಸೆಂಟೇಜು ತುಂಬ ಕಡಿಮೆ ಆಗುತ್ತೆ. ಎರಡನೇದು, ಆದಷ್ಟು ಕಂದುಗಳನ್ನು ನಾಟಿ ಮಾಡಿದ ಸಮಯದಲ್ಲಿ ಮಾಯಿಶ್ಚರ್ ಕಂಟೆಂಟು ಕೊಡ್ತಕ್ಕಂಥ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತೆ. ಕಾರಣ ಏನಪ್ಪ ಅಂತಂದರೆ ಇನ್ಶಿಯಲ್ ಸ್ಟೇಜಲ್ಲಿ ನಾವು ಯಥೇಚ್ಛವಾಗಿ ನೀರಿನ ಕೊಡದನ್ನ ಜಾಸ್ತಿ ಮಾಡಿದ್ವು ಅಂತಂದರೆ ಕಂದುಗಳು ಕೊಳಿತಕ್ಕಂಥ ಸಮಸ್ಯೆ ಜಾಸ್ತಿ ಬರುತ್ತೆ. ಹಂಗಾಗಿ ನಾಟಿ ಮಾಡಿದ ಸಮಯದಲ್ಲಿ ಇನ್ಶಿಯಲ್ ಸ್ಟೇಜಲ್ಲಿ ನೀರಿನ ನಿರ್ವಹಣೆ ಬಾಳೆ ಬೆಳೆಯಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಸೊ ಬಾಳೆನಲ್ಲಿ ಕಂದುಗಳ ನಿರ್ವಹಣೆ ಭಾರಿ ಮುಖ್ಯವಾಗಿರುತ್ತೆ. ಸೊ ಕೆಲವೊಂದು ಸತಿ ನಾವು ಬಾಳೆನ ಬಾಳೆ ಹಾಕ್ತೀವಿ, ಬಾಳೆ ಹಾಕ್ದಾಗ ಕೆಲವೊಂದು ಸತಿ ಶೀತ ವಾತಾವರಣ ಇರುತ್ತೆ, ಕೆಲವೊಂದು ಸತಿ ಮಳೆ ಜಾಸ್ತಿ ಇರುತ್ತೆ, ಕೆಲವೊಂದು ಸತಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಮಳೆ ವಾತಾವರಣ ಬಂತು ಅಂತಂದರೆ ಬಾಳೆ ಕಂದುಗಳು ಚಿಗುರ್ತ ಮೊಳಕೆ ಬರ್ತಕ್ಕಂಥದ್ದು ನಿಧಾನ ಆಗುತ್ತೆ. ಅದೇ ಉಷ್ಣಾಂಶದ ಒಂದು ಅಂದರೆ ಬಿಸಿಲು ಜಾಸ್ತಿ ಇತ್ತು ಅಂತಂದರೆ ಕಂದುಗಳು ಬರ್ತಕ್ಕಂಥದ್ದು ಮೊಳಕೆ ಹೊಡಿತಕ್ಕಂಥದ್ದು ಬರೀ ಬೇಗ ಫಾಸ್ಟ್ ಆಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಾವು ಬಾಳೆನ ಹಾಕ್ದಾಗ ನಾರ್ಮಲಿ ಒಂದೂವರೆಯಿಂದ ಎರಡು ತಿಂಗಳಿಗೆ ಸೊ ಬಾಳೆ ಯೂನಿಫಾರ್ಮ್ ಆಗಿ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಸೊ ನೆಕ್ಸ್ಟ್ ಮೂರನೇ ತಿಂಗಳು ನಾಲ್ಕನೇ ತಿಂಗಳಿಗೆ ಪಕ್ಕದಲ್ಲಿ ಸಕ್ಕರ್ಸ್ ಬೆಳೆಯೋದಕ್ಕೆ ಕುನಿಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಇದರಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ ನಾವು ಮೇಯ್ನ್ ಒಂದು ಕಂದನ್ನು ಬಿಟ್ಟು ಪಕ್ಕದಲ್ಲಿ ಬರ್ತಾ ಬಂದಿರತಕ್ಕಂಥ ಎಲ್ಲ ಕಂದುಗಳನ್ನ ನಾವು ಕೊಯ್ತಾ ಇರಬೇಕು. ಸೊ ಮೊದಲನೇ ಕಂದು ಯಾವಾಗ ಏಳನೇ ತಿಂಗಳು ಅಥವಾ ಎಂಟನೇ ತಿಂಗಳಿಗೆ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಆರೋಗ್ಯವಾಗಿರ್ತಕ್ಕಂಥ ಎರಡನೇ ಕಂದನ್ನ ಆಪೋಸಿಟ್ ಸೈಡಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಬೆಳೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸತಿ ರೈತರು ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ ಮೊದಲನೇ ಬೆಳೆ ಮತ್ತು ಎರಡನೇ ಕಂದು ಒಂದೇ ಟೈಮಲ್ಲಿ ಬಿಡ್ತಾರೆ. ಸೊ ಈ ಥರ ಒಂದೇ ಟೈಮಲ್ಲಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬರ್ತಕ್ಕಂಥ ಇಳುವರಿನಲ್ಲಿ ಕಡಿಮೆ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ನಾವು ಒಂದು ಸತಿ ನ್ಯೂಟ್ರಿಯೆಂಟ್ಸ್ ಹಾಕಿದ್ವು ಅಂತಂದರೆ ಒಂದು ಗಿಡಕ್ಕೆ ಆಗೋವಷ್ಟು ಮಾತ್ರ ನಾವು ನ್ಯೂಟ್ರಿಯೆಂಟ್ಸ್ ಹಾಕಿರ್ತೀವಿ. ಆವಾಗ ಒಂದೇ ಗಿಡದಲ್ಲಿ ಎರಡು ಕಂದುಗಳಿಗೂ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ರೈತರುಗಳು ಬೆಳೀತಕ್ಕಂಥ ಬಾಳೆಗೊನೆಯಲ್ಲಿ ಇಳುವರಿ ಅತ್ಯಂತ ಕಡಿಮೆ ಬರುತ್ತೆ. ಮೊದಲನೇ ಬೆಳೆ ಸ್ಟಾರ್ಟ್ ಆಗಿ ಎಂಟು ಅಥವಾ ಒಂಬತ್ತನೇ ತಿಂಗಳು ಆದಮೇಲೆ ದಯವಿಟ್ಟು ಎರಡನೇ ಬೆಳೆನ ನಾವು ಬಿಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎರಡನೇ ಬೆಳೆ ಮೊದಲನೇ ಬೆಳೆ ಅಥವಾ ಸ್ಟಾರ್ಟ್ ಆದಮೇಲೆ ಹೂ ಬಿಡೋದಕ್ಕೆ ಒಂದು ಕೊಯ್ಲಿಗೆ ಮುಂಚಿತವಾಗಿ ಎರಡು ತಿಂಗಳು ಒಂದು ತಿಂಗಳು ಇದೆ ಅಂತ ಟೈಮಲ್ಲಿ ಬಂಚ್ ಫೀಡಿಂಗ್ ಅಂತ ಕರಿತೀವಿ. ಈ ನಾವು ಕೊಡ್ತಕ್ಕಂಥ ಗೊಬ್ಬರನ ಡೈರೆಕ್ಟ್ ಬಾಳೆಗೊನೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸಿಗ್ತಕ್ಕಂಥ ಇಳುವರಿನಲ್ಲಿ ಎರಡರಿಂದ ನಾಲ್ಕು ಕೆ ಜಿ ಗೊನೆಯಲ್ಲಿ ಇಳುವರಿ ಜಾಸ್ತಿ ಪಡಿತಕ್ಕಂಥ ಒಂದು ನಿದರ್ಶನವನ್ನು ಕೂಡ ನಾನು ಇದರಲ್ಲಿ ಬಾಳೆನಲ್ಲಿ ಕಂಡುಕೊಂಡಿದ್ದೀನಿ.
3: ಓಕೆ ಸರ್, ಇಷ್ಟೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡ್ರೂ ಕೂಡ ಪ್ರಮುಖವಾಗಿ ಯಾವ ವಿಷಯನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಂದರೆ ಈಗ ನೀವು ಹೇಳಿದ್ರಿ ಬಾಳೆಯನ್ನು ನಿರ್ವಹಣೆ ಮಾಡ್ತಿದ್ವಿ ಅಂತಂದಾಗ ನೀರಿನ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ ಏನು ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಅಂತ. ಸೊ ಪ್ರಮುಖವಾಗಿ ಯಾವ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು ಅಂತಂದರೆ ಅದು ಯಾವ ಅಂಶ ಅದ್ರ ಬಗ್ಗೆ ಹೇಳ್ಬೋದು ಸರ್?
4: ಬಾಳೆ ಅಂತಂತ ಬಂದಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ. ಸೊ ಮುಂಚೆ ಎಲ್ಲ ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಫ್ಲಡ್ ಇರಿಗೇಷನ್ ಅಂತ ಕರಿತೀವಿ. ಸೊ ಒಂದೇ ನೀರನ್ನ ಕಂಟಿನ್ಯೂಸ್ ಆಗಿ ನೀರು ಹಾಯಿಸ್ತಾ ಇದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ ನೀರಿನ ಅಭಾವ ತುಂಬ ಜಾಸ್ತಿ ಇದೆ. ಸೊ ನೀರಿನ ಬಳಕೆ ಒಂದು ಬಹುಮುಖ್ಯವಾದ ಅಂಶ ಆಗಿದೆ ಕೃಷಿನಲ್ಲಿ. ಸೊ ಇವನ್ನೆಲ್ಲ ಯೋಚನೆ ಮಾಡಿದಾಗ ನಾನು ನಮ್ಮ ಬಾಳೆನಲ್ಲಿ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ. ಸೊ ಈ ಹನಿ ನೀರಾವರಿ ಪದ್ಧತಿದು ಒಂದು ವಿಶಿಷ್ಟ ಏನಪ್ಪ ಅಂತಂದರೆ ಪ್ರತಿ ಗಂಟೆಗೆ 8 ಲೀಟರ್ ಮಾತ್ರ ಡಿಸ್ಚಾರ್ಜ್ ಆಗುತ್ತೆ. ಸೊ ಮತ್ತು ಎಲ್ಲ ಭಾಗದ ಎಲ್ಲ ಸಸ್ಯಗಳಿಗೂ ಕೂಡ ಒಂದೇ ಯೂನಿಫಾರ್ಮ್ ಆಗಿ ಡಿಸ್ಚಾರ್ಜ್ ಆಗುತ್ತೆ. ಇದು ನೆಟಾಫಿಮ್ ಡ್ರಿಪ್ ಇರಿಗೇಷನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಸೊ ಇದರಿಂದ ನನಗೆ ಏನಾಗ್ತಿದೆ ಅಂದರೆ ನೀರಿನ ಸಮಸ್ಯೆಯನ್ನು ಕೂಡ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಗಿಡಕ್ಕೆ ಎಷ್ಟು ಅವಶ್ಯಕತೆ ಬೇಕೋ ಬೆಳವಣಿಗೆಗೆ ತಕ್ಕಂತೆ ನಾನು ನೀರಿನ ನಿರ್ವಹಣೆ ಮಾಡ್ತಾಯಿದ್ದೀನಿ. ಸೊ ಬೆಳವಣಿಗೆ ಹಂತದಲ್ಲಿ ನಾನು 8 ಲೀಟರ್ ನೀರು ಕೊಡಬೇಕು, ಬೆಳೀತಾ ಇರುವ ಹಂತದಲ್ಲಿ ಎಷ್ಟು ಕೊಡಬೇಕು, ಹೂವು ಅರಳೋಂಥ ಸ್ಟೇಜಲ್ಲಿ ಎಷ್ಟು ನಾನು ನೀರಿನ ಪ್ರಮಾಣ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಪ್ರಮಾಣಕ್ಕೆ ಅನುಗುಣವಾಗಿ ನಾನು ನೀರನ್ನ ಕೊಡ್ತಾ ಬಂದಿದ್ದೀನಿ. ಸೊ ನಮ್ಮ ಬಾಳೆನಲ್ಲಿ ನಾಟಿ ಮಾಡಿದ ಮೂರು ತಿಂಗಳುಗಳ ಕಾಲ ವಾರಕ್ಕೆ ಮೂರು ದಿನ ಮಾತ್ರ ನಾನು ನೀರು ಕೊಡ್ತಾಯಿದ್ದೆ. ಪ್ರತಿದಿನ 4-5 ಗಂಟೆ ನೀರು ಕೊಡ್ತಾಯಿದ್ದೆ. ಆಮೇಲೆ ನಾಟಿ ಮಾಡಿದ 3 ತಿಂಗಳು ನಂತರದ ದಿನದಲ್ಲಿ ಬೆಳೆಯ ಬೆಳವಣಿಗೆಗೆ ತಕ್ಕಂತೆ ಪ್ರತಿ ವಾರ ನಾನು 4 ದಿನ ಬೋರ್ನ ಆನ್ ಮಾಡ್ತಾಯಿದ್ದು. ಪ್ರತಿದಿನ 4 ಅವರ್ ಆನ್ ಮಾಡ್ತಾಯಿದ್ದು. ಮತ್ತು ಹೂವು ಅರಳೋ ಸ್ಟೇಜಲ್ಲಿ ನಮಗೆ ನೀರಿನ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಅಂತಹ ಸಮಯದಲ್ಲಿ ವಾರದಲ್ಲಿ 5 ದಿನ ನೀರು ಕೊಡ್ತಾಯಿದ್ದು. ಪ್ರತಿದಿನ ನಾವು 4 ಅವರ್ ಮಾತ್ರ ಆನ್ ಮಾಡ್ತಾಯಿದ್ದು. ಸೊ ಈ ರೀತಿಯಾಗಿ ನಾವು ನೀರಿನ ನಿರ್ವಹಣೆ ಮಾಡೋದ್ರಿಂದ ನಮಗೆ ಬರ್ತಕ್ಕಂಥ ರೋಗ ಇರ್ಬೋದು, ರೋಗದ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ನಮಗೆ ಪಡಿತಕ್ಕಂಥ ಇಳುವರಿನಲ್ಲೂ ಕೂಡ ಒಂದು ಉತ್ಕೃಷ್ಟವಾದ ಇಳುವರಿನ ತಗೊಳ್ತೇವೆ.
3: ಓಕೆ ಸರ್, ಸೊ ಈಗ ಬಾಳೆನ ಬೆಳೆಯುವಾಗ ನಾವು ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ನೀರಿನ ನಿರ್ವಹಣೆನ ಯಾವ ರೀತಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಸರ್, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಟರಾಜ್ ಅವರು ಮಾತಾಡ್ತಿದ್ದ ಹಾಗೆ, ಸೊ ಅವರು ವೈಜ್ಞಾನಿಕ ಪದ್ಧತಿಯಲ್ಲಿ ಬಾಳೆಯನ್ನು ಬೆಳೆದು ಹಾಗೆ ಬಾಳೆಯಲ್ಲಿ ಉತ್ತಮ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ. ಹಾಗೆ ಈ ಬಾಳೆ ಕೃಷಿ ಬಗ್ಗೆ ಕೇಳುವಂತಹ ಆಸಕ್ತಿ ನನಗೂ ಕೂಡ ಏನಷ್ಟು ಇದೆ. ಸೊ ಅವ್ರ ಜೊತೆಯಲ್ಲಿ ಮಾತಾಡೋಣ, ಅವರ ಬಾಳೆ ಕೃಷಿಯ ಬಗ್ಗೆ ಏನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೋನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಮೂಡಣದ ಅರಮನೆಯ ಕದವು ತೆರೆಯುತ್ತಿರೇ, ಬಾಲರವಿ ನಸುನಗುತ

0: ಹಾಡು ತಿರುವೆ ಬಾನಿನ ಅಂಚಿಂದ ಬಂದೇ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ 90.1 FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಬಾಳೆ ಬೆಳೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಳೆ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಒಂದು ಪದ್ಧತಿನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಈ ಬಾಳೆ ಕೃಷಿಯನ್ನು ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಬಾಳೆ ಕೃಷಿ ಮಾಡುವಾಗ ಬಾಳೆಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ಹಾಗೆ ಭೂಮಿಯ ಸಿದ್ಧತೆಯನ್ನೆಲ್ಲ ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ, ಮತ್ತು ಪ್ರಮುಖವಾಗಿ ಇವತ್ತು ನಮ್ಮ ಜೊತೆ ನಟರಾಜ್ ಅವರು ಮಾತಾಡ್ತಾ ಹೇಳ್ತಿದ್ದ ಹಾಗೆ ಈ ಬಾಳೆಯನ್ನು ನಾವು ಮಾಡ್ತಿದ್ದೀವಿ ಅಂತಾಗ ಬಾಳೆ ಕೃಷಿಯನ್ನು ಮಾಡುವಾಗ ಬೇಕಾಗಿರುವಂಥದ್ದು ತುಂಬಾ ಮುಖ್ಯವಾಗಿ ನಿರ್ವಹಣೆ ಮಾಡುವಂಥದ್ದು. ಸೊ ಅದರಲ್ಲಿ ನೀರಿನ ನಿರ್ವಹಣೆ ಮಾಡುವಂಥದ್ದು, ಹಾಗೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಬಾಳೆ ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಹಾಗಾದರೆ ನಟರಾಜ್ ಅವ್ರ ಜೊತೆಗೆ ಬಾಳೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಅವರು ಮಾಡಿರುವಂತಹ ಬಾಳೆ ಕೃಷಿನಲ್ಲಿ ಹೇಗೆಲ್ಲ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ, ಅವರ ಕೃಷಿ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಅವರೇ. ನಿಮಗೆ ಸರ್ ಆಗಲಿ, ನೀವು ಹೇಳ್ತಾ ಇದ್ರಿ ನೀರಿನ ನಿರ್ವಹಣೆ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ. ಹಾಗಾದರೆ ಈಗ ಬಾಳೆನ ನಾವು ಇಂಟರ್ ಕ್ರಾಪಾಗಿ ಕೂಡ ಮಾಡ್ಕೋಬೋದು. ಸುಮಾರು ಜನ ಈಗ ಅಡಿಕೆ ಹಾಕಿದವರು ಕೂಡ ಬಾಳೆನ ಹಾಕ್ತಾ ಇರ್ತಾರೆ. ಈಗ ಅಡಿಕೆ ಜೊತೆನಲ್ಲಿ ಬಾಳೆ ಹಾಕೋದು ಯಾವ ರೀತಿಯಲ್ಲಿ ಲಾಭ ಆಗುತ್ತೆ, ಮತ್ತು ಬಾಳೆನ ಹಾಕೋದ್ರಿಂದ ಪ್ರಮುಖವಾಗಿ ಯಾವ ರೀತಿಯ ಅನುಕೂಲತೆಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಸೊ ಬಾಳೆ ಬೆಳೆಯೋದ್ರಿಂದ ಏನಾಗುತ್ತೆ, ನಮಗೆ ಏನು ಉಪಯೋಗ ಅಂತಂದರೆ ಮಣ್ಣಿಗೆ ಸೇರ್ತಕ್ಕಂತಹ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಕರಿತೀವಿ, ಹಸಿರಿನ ಅಂಶ ಜಾಸ್ತಿ ಆಗುತ್ತೆ. ಎರಡನೇದು, ಬಾಳೆ ಇರೋದ್ರಿಂದ ನಮಗೆ ಮಣ್ಣು ಯಾವಾಗಲೂ ಸಡಿಲವಾಗಿ ಆಗೋದ್ರಿಂದ ಮಣ್ಣಿನಲ್ಲಿ ನೀರು ಮತ್ತು ಗಾಳಿ ಬೆಳಕಿನ ಸರಬರಾಜು ಕಂಟಿನ್ಯೂಯಸ್ ಆಗಿ ಚೆನ್ನಾಗಿರೋದ್ರಿಂದ ನಮಗೆ ಅಡಿಕೆಗೆನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅತ್ಯಂತ ಕಡಿಮೆ ಆಗುತ್ತೆ. ಮತ್ತು ಎರಡನೇದು, ಅಡಿಕೆನಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ನಾಟಿ ಮಾಡಿದ 3-4 ವರ್ಷ ನೆರಳು ಭಾರಿ ಮುಖ್ಯವಾಗಿರುತ್ತದೆ. ಏನಕ್ಕೆ ಅಂದರೆ ಅಡಿಕೆನಲ್ಲಿ ಅಡಿಕೆ ಭಾರಿ ಸೆನ್ಸಿಟಿವ್ ಇರುತ್ತೆ ಬಿಸಿಲಿಗೆ. ಸೊ ಅಡಿಕೆ ಗಿಡಕ್ಕೆ ನಾವು ಹಾಕಿದ ವರ್ಷ ಎಲ್ಲರೂ ಡೈರೆಕ್ಟ್ ಸನ್ಲೈಟ್ ಬಂತು ಅಥವಾ ಸೂರ್ಯನ ಬೆಳಕು ಡೈರೆಕ್ಟಾಗಿ ಬಿತ್ತು ಅಂತಂದರೆ ಮೇಜರಾಗಿ ಅಡಿಕೆನಲ್ಲಿ ಬರ್ತಕ್ಕಂಥದ್ದು ಕಾಂಡ ಬಿರುಕು ಬರ್ತಕ್ಕಂಥ ರೋಗ ಅಂತ ಈ ಸಮಸ್ಯೆ ಏನಂತ ಕರಿತೀವಿ, ಆ ಸಮಸ್ಯೆನ ನಾವು ಬಾಳೆ ಹಾಕೋದ್ರಿಂದ ಆ ಒಂದು ಡಿಸಾರ್ಡರ್ನ ನಾವು ಹೋಗಲಾಡಿಸ್ಬೋದು. ಎರಡನೇದು, ಸ್ಟಾರ್ಟಿಂಗ್ ಟೈಮಲ್ಲಿ ನಾವು ಬಾಳೆನ ಅಡಿಕೆನಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ ಕಾಂಡದ ಬೆಳವಣಿಗೆ ಚೆನ್ನಾಗಿ ಅಡಿಕೆನಲ್ಲಿ ಕಂಡುಬರುತ್ತೆ. ಮತ್ತು ಅಡಿಕೆನಲ್ಲಿ ಬರ್ತಕ್ಕಂಥ ಹಳದಿ ಎಲೆ ರೋಗ ಅಂತ ಏನು ಕರಿತೀವಿ, ಆ ಎಲ್ಲ ಒಂದು ಸಮಸ್ಯೆಗಳನ್ನು ಕೂಡ ನಾವು ಬಾಳೆ ಬೆಳೆಯೋದ್ರಿಂದ ಅಂತರ್ ಬೆಳೆಯಾಗಿ, ಸೊ ಅಡಿಕೆ ಒಂದು ಗಿಡನ ನಾವು ಬಲಿಷ್ಠವಾಗಿ ಬೆಳವಣಿಗೆ ಮಾಡ್ಬೋದು ಅಂತನ್ನೋದು ನಿದರ್ಶನ ನಮ್ಮ ತೋಟದಲ್ಲಿ ಕಂಡು ಬಂದಿದೆ. ಬಾಳೆನ ಬೆಳೆದಿರ್ತಕ್ಕಂಥದ್ದು ಕೇವಲ ಒಂದು ಆದಾಯದ ದೃಷ್ಟಿಯಿಂದ ಅಲ್ಲ, ಎರಡನೇದು ನಮ್ಮಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆನ ನಾವು ಹೆಚ್ಚಿಗೆ ಮಾಡ್ಕೊಳೋದು ಉದ್ದೇಶದಿಂದ ನಾನು ಬಾಳೆ ಬೆಳೆನ ಅಂತರ್ ಬೆಳೆಯಾಗಿ ಬೆಳೆದಿದ್ದೀನಿ. ಮತ್ತು ಇನ್ನೊಂದು, ಸೊ ಕೇವಲ ನಾನು ಬರೀ ಬಾಳೆನಲ್ಲಿ ಗೊನೆಗಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ನಾವು ಸಭೆ ಸಮಾರಂಭಗಳು ಅಂತ ಹೋದರೆ ನಾವು ಊಟ ಮಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಹೋಟೆಲ್ಗಳನ್ನೂ ನೋಡ್ತಿದ್ದೀವಿ, ಬಾಳೆಎಣ್ಣೆ ಊಟ ದೊರೆಯುತ್ತದೆ ಅಂತ, ಅದನ್ನೇ ದೊಡ್ಡದಾಗಿ ಬೋರ್ಡ್ ಹಾಕಿರ್ತೀವಿ. ಈ ಒಂದು ಎಲ್ಲ ಹಿತದೃಷ್ಟಿಯಿಂದ ಔಷಧೀಯ ಗುಣ ಇರ್ಬೋದು, ಪೂಜೆಗೂ ಬಳಸ್ತೀವಿ ನಾವು, ಮತ್ತು ಆರೋಗ್ಯ ದೃಷ್ಟಿ ಇದೆ. ಸೊ ಈ ಎಲ್ಲ ಗುಣಲಕ್ಷಣಗಳು ಬಾಳೆನಲ್ಲಿ ಇರೋದ್ರಿಂದ ನಮಗೆ ಬಾಳೆ ಒಂದು ಉತ್ತಮವಾದ ಸಂಪೂರ್ಣವಾದ ಬೆಳೆ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆಯಿಂದ ಹೇಳ್ಕೊಳೋದಕ್ಕೆ ನಾನು ಇಷ್ಟಪಡ್ತೀನಿ.
3: ಖಂಡಿತ ಸರ್. ಸೊ ನೀವು ಹೇಳೋ ಹಾಗೆ ನಿಜವಾಗಲೂ ಈ ಬಾಳೆ ಎಲೆ ತುಂಬಾ ಉಪಯೋಗಕಾರಿಯಾಗಿದೆ. ಬಾಳೆ ಎಲೆಗಳಲ್ಲಿ ಔಷಧೀಯ ಗುಣ ಇರುವಂಥದ್ದು, ಆರೋಗ್ಯಕರ ಗುಣ ಇರುವಂಥದ್ದು ತುಂಬಾ ಹೇರಳವಾಗಿರೋದನ್ನು ಗಮನಿಸ್ಬೋದು. ಅದಕ್ಕಾಗಿಯೇ ಬಾಳೆ ಎಲೆ ಊಟ ಅನ್ನೋದ್ರೆ ಅಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ ನಿಜವಾಗಲೂ. ಹಾಗೆ ಸರ್, ಈಗ ನಿಮ್ಮ ತೋಟದಲ್ಲಿ ಈಗಿರುವಂತಹ ನಿಮ್ಮ ಜಾಗ ಏನಿದೆ, ಇದರಲ್ಲಿ ಎಷ್ಟು ನೀವು ಬಾಳೆಯನ್ನು ಮಾಡಿದ್ದೀರಾ, ಮತ್ತು ಏನೇನು ಬೆಳೆಗಳನ್ನು ಮಾಡಿದ್ರಿ ಇಲ್ಲಿ, ಹೇಗೆ ಉತ್ತಮ ಇಳುವರಿ ಬರೋದಕ್ಕೆ ಸಾಧ್ಯ ಆಯಿತು, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಸೊ ಇವಾಗ ನೀವೇನು ಈ ಫೀಲ್ಡನ್ನ ನೋಡ್ತಾ ಇದ್ದೀರೋ, 2 ಅಥವಾ 3 ವರ್ಷಗಳಿಗಿಂತ ಮುಂಚೆ ನೀವು ಇದೇ ಜಾಗಕ್ಕೆ ಬಂದರೆ ಸುಮಾರು ಹಳೇ ಮಾವಿನ ತೋಪಿತ್ತು. ಸೊ ಇದರಲ್ಲಿ ನಮಗೇನು ಇನ್ಕಮೇ ಇರಲಿಲ್ಲ. ಮಾವಿನ ತೋಪಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೆ 50-60 ಸಾವಿರ ರೂಪಾಯಿ ಅಷ್ಟೇ ಇನ್ಕಮ್ ಇತ್ತು. ಇದು ಸುಮಾರು 3 ಎಕರೆ ಜಮೀನಿದೆ. ಸೊ ಇದರಲ್ಲಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ಮೊದಲನೇದಾಗಿ ಈ ಮಾವಿನ ಗಿಡ ಇದ್ದಿದ್ದನ್ನೆಲ್ಲ ಸಂಪೂರ್ಣವಾಗಿ ತೆಗೆಸಿ ಆದಮೇಲೆ ನಾನು ಇದರಲ್ಲಿ ಏನು ಬೆಳೆ ಮಾಡ್ಬೋದು. ಒಂದು, ನಾನು ಟೋಟಲ್ ಈ ಜಮೀನಲ್ಲಿ 3 ಬೆಳೆ ಮಾಡಿದ್ದೀನಿ. ಮೊದಲನೇದಾಗಿ ನಾನು ಬೀಟ್ರೋಟ್ ಹಾಕಿದ್ದೆ. ಎರಡನೇ ಬೆಳೆಯಾಗಿ ನೀವೇನು ಚೇಣಿಕಾಯಿ ಅಂತ ಕರೀತಾರೆ, ಆ ಚೇಣಿಕಾಯಿನ ಹಾಕಿದ್ದೆ. ಮೂರನೇದಾಗಿ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ದೀನಿ. ಸೊ ಈ 3 ಬೆಳೆಯಲ್ಲೂ ನನಗೆ ಉತ್ಕೃಷ್ಟವಾದ ಇಳುವರಿ ಬಂತು, ಮತ್ತೆ ಅತ್ಯುತ್ತಮವಾದ ಒಂದು ಆದಾಯನೂ ನಾನು ಕಂಡುಕೊಂಡೆ. ಅದಾದ್ಮೇಲೆ ನಾನು ಅಡಿಕೆ ಸಸಿನ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಈ ಅಡಿಕೆ ಸಸಿ ಹಾಕೋದಕ್ಕಿಂತ ಮುಂಚೆ ನಾನು ಏನನ್ನು ಯೋಚನೆ ಮಾಡಿದೆ ಅಂದರೆ, ಸಮಗ್ರ ನೀರಿನ ನಿರ್ವಹಣೆ ಯಾವ ಥರ ಮಾಡಬೇಕು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಜಮೀನಿಗೆ ನಾನು ನೆಟಾಫಿಮಲ್ಲಿ ಹೊಸ ಇರಿಗೇಷನ್ ಡ್ರಿಪ್ ಸಿಸ್ಟಮನ್ನು ಅಳವಡಿಸಿದ್ದೀನಿ. ಸೊ ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಿ, ಈ ಬಾಳೆನ ನೋಡಿದ್ರು ಕೂಡ ಇವಾಗ ಎಷ್ಟೋ ಜನ ರೈತರುಗಳು ಬರ್ತಾರೆ, ಸರ್ ಇದು ಮೊದಲನೇ ಬೆಳೆನಾ ಅಥವಾ ಎರಡನೇ ಬೆಳೆನಾ ಅಂತ ಕೇಳ್ತಾರೆ. ಸೊ ಮೂರನೇ ಬೆಳೆ ನಾನು ಇದು ಪ್ರೆಸೆಂಟ್ ಹಾರ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ಸೊ ಇದರಲ್ಲಿ ಮೊದಲನೇ ಎರಡು ಬೆಳೆ ನಮಗೆ ಯಾವ ಥರ ಇತ್ತು ಅಂದರೆ, ಟೋಟಲ್ ಈ ಒಂದು 3 ಎಕರೆ ಜಮೀನಲ್ಲಿ ಟೋಟಲ್ಲು 1,500 ನಾವು ಬಾಳೆಗಿಡನ ಹಾಕಿದ್ದೀವಿ. ಸೊ ಮೊದಲನೇ ಬೆಳೆ ಮತ್ತು ಎರಡನೇ ಬೆಳೆ ನಮಗೆ ಪ್ರತಿ ಗೊರೆ ಯಾವ ರೀತಿ ನಮಗೆ ಇಳುವರಿ ಬಂತು ಅಂತಂದರೆ, 21-22 kg ಸರಾಸರಿ ವೆಯ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಮತ್ತು ಮಾರುಕಟ್ಟೆಯಲ್ಲೂ ಕೂಡ ಇದನ್ನು ಬಾಳೆನ ನಮ್ಮ ತೋಟದಲ್ಲಿ ತಗೊಂಡೋದ್ರೆ ಒಳ್ಳೆ ಶೈನಿಂಗ್ ಇರ್ಬೋದು, ಆಕಾರ ಇರ್ಬೋದು, ಡ್ಯಾಮೇಜು ತುಂಬ ಕಡಿಮೆ ಡ್ಯಾಮೇಜ್ ಬರ್ತಾ ಇತ್ತು. ಸೊ ಯಾರು ದಲ್ಲಾಳಿ ವರ್ತಕರು ಬಂದರೆ ಈ ಬಾಳೆನ ತಗೊಂಡವರು ಡೈರೆಕ್ಟ್ ಔಟ್ಸೈಡ್ ಮಾರ್ಕೆಟಿಗೆ ಕಳ್ಸೋರು, ಅಷ್ಟೊಂದು ಒಂದು ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇತ್ತು. ಸೊ ಇದರಲ್ಲಿ ನಾನು ಯಾವ ರೀತಿ ಮಾಡಿದೆ, ಸೊ ಈ ಬಾಳೆನಲ್ಲಿ ನಾವು ಯಾವ್ಯಾವ ರೀತಿ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಬೇಕು ಅಂತಂದರೆ, ಮೊದಲನೇದಾಗಿ ಸ್ಪೇಸಿಂಗು. ಸೊ ಈಗ ನೋಡ್ತಾ ಇದ್ರಿ ನಮ್ಮ ಬಾಳೆನಲ್ಲಿ ನಾವು ಸ್ಪೇಸಿಂಗ್ ಯಾವ ರೀತಿ ಕೊಟ್ಟಿದ್ದೀನಿ ಅಂದರೆ, ಒಂದು ಬಾಳೆಯಿಂದ ಇನ್ನೊಂದು ಬಾಳೆಗೆ 8 ಸರಾಸರಿಯಾಗಿ ಅಂತರವನ್ನು ಕೊಟ್ಟಿದ್ದೀನಿ. ಸೊ ಅಡಿಕೆ ಬಂದುಬಿಟ್ಟು ಮಧ್ಯದಲ್ಲಿ ಬರುತ್ತೆ, ಬಾಳೆನ ಅಂತರ ಬೆಳೆಯಾಗಿ ನಾವು ಬೆಳೆ ಬೆಳೆದಿದ್ದೀವಿ. ಸೊ ಬಾಳೆ ನಾವು ಅಡಿಕೆನ ಬಾಳೆನ ಹಾಕಿದ ಸಮಯ ಬಂದು ಜನವರಿ ತಿಂಗಳಲ್ಲಿ ಹಾಕಿದ್ದು. ಸೊ ಏನಕ್ಕೆ ಜನವರಿ ಒಂದು ಸರಿಯಾದ ಸಮಯ ಅಂತಂದರೆ, ನಾರ್ಮಲಿ ಬಾಳೆನ ಹಾಕಬೇಕಾದ್ರೆ ನಮಗೆ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟು, ಅಂದರೆ ಹಬ್ಬ ಹರಿದಿನಗಳು ಟೈಮಿಗೆ ನಮಗೆ ಹಾರ್ವೆಸ್ಟಿಗೆ ಬರ್ತಕ್ಕಂಥ ಒಂದು ಸಮಯನ ನೋಡಿಕೊಂಡು ನಾವು ಬಾಳೆನ ನಾಟಿ ಮಾಡಬೇಕಾಗುತ್ತೆ. ಸೊ ಈ ಒಂದು ದೃಷ್ಟಿನಲ್ಲಿ ನಾನು ಬಾಳೆನ ನಾಟಿ ಮಾಡಿದೆ. ಸೊ ಸರಿಯಾಗಿ ನನಗೆ ಶ್ರಾವಣ ಅಂತ ಏನಂತ ಕರಿತೀವೋ ಆ ಒಂದು ಸಮಯದಲ್ಲಿ ಮದುವೆ ಇರ್ಬೋದು ಅಥವಾ ಹಬ್ಬ ಹರಿದಿನಗಳು ಇರ್ಬೋದು ತುಂಬ ಯಥೇಚ್ಛವಾಗಿ ಬರ್ತವೆ, ಅಂತಹ ಟೈಮಲ್ಲಿ ನಮಗೆ ಬಾಳೆಗೆ ಅತ್ಯಂತ ಒಳ್ಳೆಯ ಮಾರುಕಟ್ಟೆ ಬೆಲೆ ಇರುತ್ತೆ.
3: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ಯಾವ ಟೈಮಲ್ಲಿ ಈಗ ಬಾಳೆಯನ್ನು ನಾಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಅದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಸರ್, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೈತೆ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನಟರಾಜ್ ಅವರು ತಿಳಿಸ್ತಾ ಇದ್ದಾರೆ. ಹಾಗೆ ನಟರಾಜ್ ಅವರು ತಿಳಿಸಿರುವಂತೆ ವೈಜ್ಞಾನಿಕ ರೀತಿಯಲ್ಲಿ ಮಾಡಿದಾಗ ಈ ಒಂದು ಬಾಳೆ ಕೃಷಿನಲ್ಲಿ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಹಾಗೆ ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಬಾಳೆನ ಅಡಿಕೆ ಸಾಲುಗಳ ಮಧ್ಯದಲ್ಲಿ ಹಾಕೋದ್ರಿಂದ ಕೂಡ ಅಡಿಕೆಗೂ ಉತ್ತಮವಾದಂತಹ ರಕ್ಷಣೆ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಕೃಷಿಯ ಬಗ್ಗೆ ಏನಷ್ಟು ವಿಚಾರಗಳನ್ನ ನಟರಾಜ್ ಅವ್ರ ಜೊತೆಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬನ್ನಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬನ್ನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಬಾಳೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಳೆ ಕೃಷಿನಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ಹಾಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಈ ಒಂದು ಕೃಷಿಯನ್ನು ಮಾಡಿದ್ರೆ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೂ ಸಾಧ್ಯ ಇದೆ, ಇಳುವರಿನ ಕೂಡ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತೇಳಿ ನಟರಾಜ್ ಅವರು ನಮಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಹಾಗೆ ನಟರಾಜ್ ಅವರು ಹೇಳಿದಾಗೆ ಈಗ ನಾಟಿ ಮಾಡುವಂತಹ ಸಮಯದಲ್ಲಿ ಆಗಿರ್ಬೋದು, ನಾವು ಆಯ್ಕೆ ಮಾಡುವಂತಹ ಬಾಳೆಕಂದಿಗಳು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನಾವು ನಾಟಿ ಮಾಡಿದಂತಹ ಸಂದರ್ಭದಲ್ಲಿ ನೀರಿನ ನಿರ್ವಹಣೆಯನ್ನು ಕೂಡ ತುಂಬಾ ಮುಖ್ಯವಾಗಿ ಮಾಡಬೇಕಾಗತ್ತೆ. ಅದರ ಜೊತೆಗೆ ಪೋಷಕಾಂಶಗಳನ್ನು ಕೊಡುವ ರೀತಿಯಲ್ಲಿ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಹಾಗೆ ಈಗ ಅಡಿಕೆ ಸಾಲಿನ ಮಧ್ಯದಲ್ಲಿ ಈಗ ಬಾಳೆಯನ್ನು ಮಾಡಿದ್ವಿ ಅಂತಂದಾಗ ಬಾಳೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಹೇಗೆ ಸಿಗುತ್ತೋ ಅದರಿಂದ ನಾವು ಅಡಿಕೆಗೂ ಕೂಡ ರಕ್ಷಣೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಅಡಿಕೆಗೆ ಡೈರೆಕ್ಟಾಗಿ ಬಿಸಿಲು ಬಿದ್ದರೆ ಸೊ ಅಡಿಕೆ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ ಅಡಿಕೆಗೆ ಸಸಿಗಳು. ಸೊ ಹಾಗಾಗಿ ಬಾಳೆಯನ್ನು ಇದರ ಮಧ್ಯದಲ್ಲಿ ಮಾಡೋದ್ರಿಂದ ಸೊ ಬಾಳೆಯ ನೆರಳು ಕೂಡ ಅದಕ್ಕೆ ಸಿಗುತ್ತೆ, ಹಾಗೆ ನೀರಿನ ಅಂಶ ಕೂಡ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಅಡಿಕೆ ಮಧ್ಯದಲ್ಲಿ ಬಾಳೆಯನ್ನು ಮಾಡೋದು ಕೂಡ ತುಂಬಾ ಉಪಯೋಗಕಾರಿ ಆಗುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆಯ ಕೃಷಿಯ ಬಗ್ಗೆ ಹಾಗೆ ಬಾಳೆಯಲ್ಲಿ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಇಳುವರಿಯನ್ನು ಪಡೆಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಯಾವ ರೀತಿ ನಾವು ಮೈಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ನಟರಾಜ್ ಅವರು ಕೂಡ ಇದ್ದಾರೆ. ಸೊ ಮತ್ತೊಮ್ಮೆ ನಟರಾಜ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಅವರೇ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಈಗ ಆಧುನಿಕ ತಂತ್ರಜ್ಞಾನವನ್ನು ಕೂಡ ಬಳಸ್ಕೊಂಡು ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂಥೇಳಿ. ಸೊ ಈಗ ನಾಟಿ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ರೀತಿ ನಾವು ತಂತ್ರಜ್ಞಾನ ಅಳವಡಿಸ್ಕೊಂಡು ವೈಜ್ಞಾನಿಕ ರೀತಿಯಲ್ಲಿ ತಯಾರಿ ಮಾಡ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಸೊ ಮೊದಲನೇದಾಗಿ ನಾವು ಬಾಳೆನ ನೆಡೋದಕ್ಕಿಂತ ಮುಂಚೆ ನಾವು ಕುನಿಗಳನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಏನು ಟ್ರೀಟ್ಮೆಂಟ್ ಮಾಡ್ತೀವಿ, ಈ ಸಿಸ್ಟಮಿಕ್ ಫಂಜಿಸೈಡ್ ಅಂತ ಕರಿತೀವಿ, ಎಕ್ಸಾಂಪಲ್ ಬ್ಯಾವಿಸ್ಟಿನ್ ಇರ್ಬೋದು, ಮ್ಯಾಂಕೋಜೆಬ್ ಇರ್ಬೋದು, ಈ ಥರ ಒಂದು ಶಿಲೀಂಧ್ರ ನಾಶಕ ಇರ್ಬೋದು, ಕ್ಲೋರೋಪೈರಿಪಾಸ್ ಅಥವಾ ಕ್ಲೋರೋಸೈಪರ್ ಅಂತ ಕರಿತೀವಿ, ಈ ಥರದ್ದೊಂದು ಕ್ರಿಮಿನಾಶಕ ಇರ್ಬೋದು. ಇನ್ನೊಂದು ಗ್ರೋತ್ ಪ್ರಮೋಟರ್ಸ್. ಸೊ ಯಾವ್ದಾದ್ರು ಗ್ರೋತ್ ಪ್ರಮೋಟರ್ಸ್ನ ಡ್ರಮ್ಮಲ್ಲಿ ಕದ್ರು ಬಿಟ್ಟು ಪ್ರತಿ ಗೊನೆ ಇದು ಕುನಿ ಗಿಡನ ಕಂದುಗಳನ್ನ 10 ನಿಮಿಷ ನೆನೆ ಹಾಕ್ಬಿಟ್ಟು ಆಮೇಲೆ ಗಿಡಗಳನ್ನ ನಾವು ನಾಟಿ ಮಾಡ್ತಕ್ಕಂಥದ್ದು ಒಂದು ಉತ್ತಮವಾದ ಸೈಂಟಿಫಿಕ್ ವೇ ಅಂತ ಕರಿತೀನಿ. ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಏನಪ್ಪ ಉಪಯೋಗಗಳು ಅಂದರೆ ಬರ್ತಕ್ಕಂಥ ಸಮಸ್ಯೆ, ಈ ಕುನಿಗಳು ಕಂದುಗಳು ಕೊಳಿತಕ್ಕಂಥ ಸಮಸ್ಯೆ ಇರ್ಬೋದು, ಅಥವಾ ಬೇರುಗಳನ್ನ ತಿಂತಕ್ಕಂಥ ಹುಳುಗಳ ಸಮಸ್ಯೆ ಇರ್ಬೋದು, ಅಥವಾ ಬೇರಿನ ಬೆಳವಣಿಗೆ ಆಗದೆ ಇರತಕ್ಕಂಥ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನ ಹೋಗಲಾಡಿಸೋದಕ್ಕೆ ಈ ಥರ ಒಂದು ಪದ್ಧತಿನ ಅಳವಡಿಸ್ಕೊಬೇಕು. ಇನ್ನೊಂದು ಬಹುಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಬೇವು ಅತ್ಯಂತ ಒಂದು ರೈತನಿಗೆ ಒಂದು ಕೊಡುಗೆ, ಪ್ರಕೃತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ, ಅಂಥ ಒಂದು ಬೇವನ್ನು ನಾವು ಮರಿತಾ ಇದ್ದೀವಿ ಇವತ್ತು. ಸೊ ಬೆಳಗ್ಗೆ ಎದ್ದಿದ್ದರಿಂದ ನಾವು ಹಲ್ಲುಜ್ಜೋದ್ರಿಂದ ಹಿಡಿದು ಪೂಜೆ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ವಸ್ತುವನ್ನು ನಾವು ಇವತ್ತು ಈ ದಿನ ಕೃಷಿನಲ್ಲಿ ಮರಿತಾ ಇದ್ದೀವಿ. ದಯವಿಟ್ಟು ರೈತ ಬಾಂಧವರೇ, ನನ್ನ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ ನಿಮ್ಮ ಜಮೀನುಗಳಲ್ಲಿ ಯಾವುದೇ ಬೆಳೆ ಆಗಲಿ, ಬಾಳೆ ಯಾವುದೇ ಪ್ರತಿ ಬೆಳೆ ಇರ್ಬೋದು, ದಯವಿಟ್ಟು ನಮ್ಮ ಬೇವಿನ ಹಿಂಡಿನ ಪ್ರತಿ ಬೆಳೆಗೂ ಬೆಳೆಸ್ಕೊಳ್ಳಿ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಬೇವಿನಲ್ಲಿ ಔಷಧೀಯ ಗುಣಗಳು ಇರೋದ್ರ ಜೊತೆಗೆ ಮಣ್ಣಿನ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡ್ತೀವಿ. ನಾವೇನಂತೀವಿ ಪೊರಾಸಿಟಿ ಅಂತ ಕರಿತೀವಿ, ಆ ಪೊರಾಸಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳು ಇರ್ಬೋದು, ನಮಗೆ ಹಾರ್ಮ್ಫುಲ್ ಮಾಡ್ತಕ್ಕಂತಹ ಕ್ರಿಮಿಕೀಟಗಳ ಮೊಟ್ಟೆಗಳು ಇರ್ಬೋದು, ಇವನ್ನೆಲ್ಲ ನಾಶ ಮಾಡೋದ್ರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆಯೂ ಕೂಡ ಜಾಸ್ತಿ ಆಗುತ್ತೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾನು ಬಾಳೆನ ನಾಟಿ ಮಾಡಿದೆ. ನಾಟಿ ಮಾಡಿದ 8ನೇ ಅಥವಾ 7ನೇ ತಿಂಗಳು ಅಥವಾ 8ನೇ ತಿಂಗಳಿಗೆ ನಮಗೆ ಗೊನೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ಹೂ ಬಿಟ್ಟ ಒಂದು 3 ತಿಂಗಳಿಗೆ ಏನು ಮಾಡಬೇಕು ಅಂತಂದರೆ ಹೂ ಕಾಣಿಸ್ತಾ ಇರುತ್ತೆ. ಹೂವನ್ನ ನಾವೇನು ಮಾಡಬೇಕು ಅಂದರೆ ರಸವಾರಿ ಪದ್ಧತಿ ಅಂತ ಕರಿತೀವಿ. ಸೊ ಗೊನೆಯನ್ನೇನು ಒಡೆಯೋದಕ್ಕೆ 1.5 ತಿಂಗಳು ಮುಂಚಿತವಾಗಿ ಆ ಹೂವನ್ನ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಫೀಡಿಂಗ್ ಮಾಡ್ತಾ ಇದ್ದು, ಅದಕ್ಕೇನಂತ ಟೆಕ್ನಾಲಜಿ ಕರಿತೀವಿ, ಬಂಚ್ ಫೀಡಿಂಗ್ ಅಂತ ಕರಿತೀವಿ. ಈ ಬಂಚ್ ಫೀಡಿಂಗ್ ಮಾಡೋದ್ರಿಂದ ನಾನು ಏನೇನು ಉಪಯೋಗ ಆಗಿದೆ, ಎಷ್ಟು ಖರ್ಚಾಗಿದೆ ಅಂತ ನಿಮಗೆ ಒಂದು 2 ನಿಮಿಷ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಚ್ ಫೀಡಿಂಗ್ ಮಾಡೋದ್ರಿಂದ ನಾವು ಉಪಯೋಗಿಸ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಏನಪ್ಪ ಅಂದರೆ ಒಂದು ಸಾರಜನಕ, ಇನ್ನೊಂದು ಪೊಟ್ಯಾಶು, ಮತ್ತು ಗಂಜಲ. ಸೊ ಈ 3ನ್ನು ಉಪಯೋಗಿಸ್ಕೊಂಡು ನಾವು ಡೈರೆಕ್ಟ್ ಬಂಚ್ ಫೀಡಿಂಗ್ ಕೊಡೋದ್ರಿಂದ ನಮ್ಮ ಪ್ರತಿ ಗೊನೆಯಲ್ಲಿಯೂ ಕೂಡ 2-3 kg ಇಳುವರಿನ ಜಾಸ್ತಿ ಮಾಡ್ಕೊಬೋದು. ಎರಡನೇದಾಗಿ ನಮ್ಮಲ್ಲಿ ಬರ್ತಕ್ಕಂಥ ಉತ್ಪಾದನೆ ಏನಂತ ಕರಿತೀವಿ, ಗೊನೆಗಳ ಉತ್ಪಾದನೆಯಲ್ಲಿ ಶೈನಿಂಗ್ ಇರ್ಬೋದು, ಕಲರ್ ಇರ್ಬೋದು, ಡ್ಯಾಮೇಜ್ ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಇಳುವರಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ನಾವು ಬಾಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಭಾರಿ ಮುಖ್ಯವಾಗಿರುತ್ತೆ. ಏನಕ್ಕಪ್ಪ ಅಂತಂದರೆ ಇದೊಂಥರ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಕರಿತೀವಿ. ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶ ನಮಗೆ ಎಷ್ಟು ಹೀರ್ಕೊಳುತ್ತೋ ಅಷ್ಟೇ ಪೋಷಕಾಂಶಗಳನ್ನ ಇದು ಮಣ್ಣಿಗೆ ಕೊಡುತ್ತೆ ಅಂತ ಒಂದು ಕೊಡುಗೆ ಇರ್ತಕ್ಕಂಥ ಬಾಳೆ. ಇದಕ್ಕೆ ತುಂಬಾ ನಾನುಗುಡನ್ನ ಹೇಳ್ತಾ ಇರ್ತಾರೆ, ಬಾಳೆ ಬೆಳೆದವನು ಬಾಳಿಯಾನು ಅಂತ ಕರೀತಾರೆ, ಬಾಳೆ ಬೆಳೆದ್ರೆ ಬಾಳೆಲ್ಲ ಬಂಗಾರ ಅಂತಂತಾನೂ ಕರೀತಾರೆ. ಸೊ ಇಷ್ಟೆಲ್ಲ ಗುಣಲಕ್ಷಣಗಳು ಅಥವಾ ಇಷ್ಟೊಂದೆಲ್ಲ ಬಿರುದುಗಳನ್ನ ತಗೊಂಡಿರ್ತಕ್ಕಂಥ ಈ ಬಾಳೆನ ಬೆಳೀತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇದು ಯಾವ ರೀತಿ ಅಂತ ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಬಾಳೆ ಬೆಳೆದ್ರೆ ಒಂದು ಹೈಸ್ಕೂಲ್ ಟೀಚರ್ ಸಂಬಳ ತಗೊಂಡಂಗೆ ಇರುತ್ತೆ ಅಂತಂದ್ಬಿಟ್ಟು. ಸೊ ಇವೆಲ್ಲ ಹೇಳ್ತಕ್ಕಂಥ ಎಲ್ಲ ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ರೈತರು ಇರ್ಬೋದು ಜನಗಳು ಹೇಳ್ತಾ ಇದ್ರೆ, ಬಾಳೆ ಬೆಳೆದ್ರೆ ಯಾವುದೇ ಕಾರಣಕ್ಕೂ ರೈತನಿಗೆ ಲಾಸ್ ಆಗೋದಿಲ್ಲ. ಸೊ ಬಾಳೆ ಬೆಳೆದ್ರೆ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಯಾವ ರೀತಿ ಸಂಬಳನ ಸಂಪಾದನೆ ಮಾಡ್ಬೋದು ಅದೇ ರೀತಿ ಬಾಳೆನಲ್ಲೂ ಸಂಪಾದನೆ ಮಾಡ್ಬೋದು ಅಂತಕ್ಕಂಥದ್ದು ನನಗೆ ನಿಜವಾದ ನಿದರ್ಶನವನ್ನು ನಾನು ಕಂಡುಕೊಂಡಿದ್ದೀನಿ ನನ್ನ ಬಾಳೆ ತೋಟದಲ್ಲಿ. ಮತ್ತು ಇದರಲ್ಲಿ ಈ ಬಾಳೆನಲ್ಲಿ ನಾನು ವಿಶಿಷ್ಟವಾಗಿ ಏನು ಅಳವಡಿಸ್ಕೊಂಡಿದ್ದೀನಿ ಅಂದರೆ, ರಸವಾರಿ ಪದ್ಧತಿಯ ಮುಖಾಂತರವಾಗಿ ಪೋಷಕಾಂಶಗಳನ್ನು ಕೊಡ್ತಾ ಇದ್ದೀನಿ. ಅಂದರೆ ಡ್ರಿಪ್ ಮುಖಾಂತರವಾಗಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದ್ರಿಂದ ನನಗೆ ನನ್ನ ತೋಟದಲ್ಲಿ ಬರ್ತಕ್ಕಂಥ ಬಾಳೆನಲ್ಲಿ ಇಳುವರಿ ತುಂಬ ಚೆನ್ನಾಗಿದೆ. ನಂದು ಟೋಟಲ್ 3 acres ಜಮೀನಿದೆ. ಸೊ ಇದರಲ್ಲಿ 1,500 ಬಾಳೆನ ಹಾಕಿದ್ದೀನಿ. ಮೊದಲನೇ ವರ್ಷ ನನಗೆ ಬಂದಿರತಕ್ಕಂಥ ಆದಾಯ ಎಷ್ಟೊಂದು 17 lakh ನಾನು ಆದಾಯನ ತಗೊಂಡಿದ್ದೀನಿ ಮೊದಲನೇ ಮತ್ತು 2nd ಬೆಳೆನಲ್ಲಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ಇದು 3nd ಬೆಳೆನ ನಾನು ಈಗ ಆಲ್ರೆಡಿ ಬಿಟ್ಟಿದ್ದೀನಿ. ಸೊ ಇದರಲ್ಲೂ ಕೂಡ ಮೊದಲನೇದ 2 ಗೊನೆನ ಹಾರ್ವೆಸ್ಟ್ ಮಾಡಿದ್ದೀನಿ. ಪ್ರತಿ ಗೊನೆನೂ ಆವರೇಜ್ 18-20 kg ಇಳುವರಿ ಬಂದಿದೆ. ಸೊ ಮೇನ್ ಏನು ಅಂತಂದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ. ಸೊ ಬಾಳೆ ಅಂತಂತ ಅಂದಾಗ ನಾವು ಹೇಳಿದಷ್ಟು ಅಷ್ಟು ಸುಲಭ ಅಲ್ಲ ಬೆಳೀತಕ್ಕಂಥದ್ದು. ಬಾಳೆನಲ್ಲೂ ಕೂಡ ನಾವು ಬೇರೆ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳು ಮತ್ತು ಕೀಟಗಳ ಥರನೇ ಬಾಳೆನಲ್ಲೂ ನಮಗೆ ನಾನಾ ರೀತಿ ರೋಗ ಮತ್ತು ಕೀಟಗಳು ಬರ್ತವೆ. ಸೊ ಮೇಜರಿಗೆ ಪನಾಮ ವಿಲ್ಟ್ ಇರ್ಬೋದು, ಸಿಗಟೊಕೆ ಡಿಸೀಸ್ ಇರ್ಬೋದು, ಕಾಂಡನ ಕೊರೆತಕ್ಕಂಥ ಹುಳುಗಳು ಇರ್ಬೋದು, ಬೇರ್ನ ತಿಂತಕ್ಕಂಥ ಹುಳುಗಳು ಇರ್ಬೋದು, ಅಥವಾ ಇಮ್ಮೆಚೂರ್ ಫ್ರೂಟ್ಸ್ ಓಪನ್ ಆಗ್ತಕ್ಕಂಥದ್ದು ಇರ್ಬೋದು, ಈ ಎಲ್ಲ ನಾನಾ ರೀತಿ ಕೀಟಗಳು ಮತ್ತು ರೋಗಗಳು ಬಂದೇ ಬರ್ತವೆ. ಸೊ ಇವುಗಳನ್ನ ನಾವು ಯಾವ ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು, ಸೊ ಪ್ರತಿಯೊಂದು ರೋಗಕ್ಕೂ ಪ್ರತಿಯೊಂದು ಕೀಟಕ್ಕೂ ಅದರದೇ ಆದಂತಹ ರೋಗ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆಯ ಕ್ರಮಗಳು ಇರ್ತವೆ. ಆ ಎಲ್ಲ ಕ್ರಮಗಳನ್ನ ನಾವು ಬಳಸ್ಕೊಂಡು ನಮ್ಮ ಬಾಳೆನಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಬಾಧೆಗಳನ್ನ ಕಂಟ್ರೋಲ್ ಮಾಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೇಯ್ನ್ ಆಗಿ ಸಾಯಿಲ್ ಮಣ್ಣನ್ನು ನಾವು ಯಾವ ರೀತಿ ಆರೋಗ್ಯವಾಗಿ ಇಟ್ಕೊಬೋದು, ಮಣ್ಣನ್ನು ನಾವು ಚೆನ್ನಾಗಿಟ್ಕೊಂಡು ಅಂದರೆ ನಮಗೆ ಬರ್ತಕ್ಕಂಥ ಎಲ್ಲ ರೋಗ ಮತ್ತು ಕೀಟಬಾಧೆಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು, ಅಥವಾ ಬರ್ತಕ್ಕಂಥ ಸಮಸ್ಯೆಗಳನ್ನ 90% ಕಡಿಮೆ ಮಾಡ್ಬೋದು ಅಂತಕ್ಕಂಥದ್ದು ನಾನು ಬೆಳೆದಿರ್ತಕ್ಕಂಥ ಬೆಳೆನಲ್ಲಿ ಒಂದು ನಿಜವಾದ ನಿದರ್ಶನ ಆಗಿದೆ.
2: ಓಕೆ, ಧನ್ಯವಾದಗಳು ನಟರಾಜ್ ಸರ್. ತುಂಬ ಚೆನ್ನಾಗಿ ಬಾಳೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಬಾಳೆ ಕೃಷಿ ಮಾಡುವಾಗ ನಾವು ಏನೆಲ್ಲ ವೈಜ್ಞಾನಿಕವಾದ ಭೂಮಿಯ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ, ಹಾಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಬಾಳೆಯ ಸಸಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಥವಾ ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಬಾಳೆಯ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಮತ್ತು ನೀರಿನ ನಿರ್ವಹಣೆ ಆಗಿರ್ಬೋದು, ಪೋಷಕಾಂಶಗಳನ್ನು ಕೊಡುವಂಥದ್ದಾಗಿರ್ಬೋದು, ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ಹಾಗೆ ನೀವು ತಿಳಿಸಿರುವಂತಹ ಮಾಹಿತಿಗಳು ಬಾಳೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ತುಂಬಾ ಚೆನ್ನಾಗಿತ್ತು ಸರ್. ಮತ್ತೊಮ್ಮೆ ಧನ್ಯವಾದಗಳು ಸರ್. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಕೃಷಿಯ ಬಗ್ಗೆ ನಟರಾಜ್ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ನೀವು ಕೂಡ ಕಾರ್ಯಕ್ರಮವನ್ನು ಕೇಳಿದಿರಾ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಈಗ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಬಿಡಿ.

ಕೊಡುವೆನು ಹೆಚ್ಚುವೆನು ಬಿಡದಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನು

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಸಂವಹನಗೊಳಿಸುವ ವಶೀಕರಣ ವಿದ್ಯೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಸರ್ವಜ್ಞ ಎಂದು ಸರ್ವಜ್ಞ ಮಹಾಮಾತಿನ ಮಹತ್ವವನ್ನು ಬಹು ಹಿಂದೆಯೇ ಜಗತ್ತಿಗೆ ಸಾರಿದ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಎಂದು ಕೂಡಲ ಸಂಗಮ ದೇವನ ವಚನವನ್ನು ಬಸವಣ್ಣ ಮಧ್ಯಕಾಲದಲ್ಲೇ ಹೇಳಿದ್ದ. ಈ ಇಬ್ಬರು ದಾರ್ಶನಿಕರು ನಮ್ಮ ಮಾತಿನ ಮರ್ಮವನ್ನು ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಫ್ರೆಂಚ್ ಮನೋವಿಜ್ಞಾನಿ ಗುಸ್ತಾವ್ ಖಾನ್ ಬರೆದ ದ ಕ್ರೌಡ್, ಎ ಸ್ಟಡಿ ಆಫ್ ಪಾಪ್ಯುಲರ್ ಮೈಂಡ್ ಎಂಬ ಗ್ರಂಥದ ಬಗ್ಗೆ ಬೆಳಕು ಚೆಲ್ಲಬೇಕು. ಅದೊಂದು ಅದ್ಭುತವಾದ ಜನಪ್ರಿಯ ಗ್ರಂಥ. 100 ವರ್ಷ ಹಿಂದೆಯೇ ಯುರೋಪಿನ ಅನೇಕ ಭಾಷೆಗಳಿಗೆ ಆ ಗ್ರಂಥ ತರ್ಜಿಮೆಗೊಂಡು ಮಹಾಮಹಾ ಸಮಾವೇಶಗಳಲ್ಲಿ ಭಾಷಣ ಮಾಡುವ ಜನನಾಯಕರ ಕೈಪೀಡಿಯಾಗಿತ್ತು. ಮಹಾ ಸಮಾವೇಶಗಳಲ್ಲಿ ಹೇಗೆ ಮಾತನಾಡಿ ಜನರನ್ನು ಪರವಶಗೊಳಿಸಬಹುದು, ಚುನಾವಣಾ ಭಾಷಣ ಹೇಗಿರಬೇಕು ಎನ್ನುವ ಅನೇಕ ವಿವರಗಳು ಆ ಪುಸ್ತಕದಲ್ಲಿವೆ. ಮುಖ್ಯವಾಗಿ ಸಹಸ್ರಾರು ಮಂದಿ ಒಂದು ಕಡೆ ಸೇರಿದಾಗ ಅವರ ಮನಸ್ಸನ್ನು ಚುಂಬಕದಂತೆ ಸೆಳೆದು ಕರತಾಡನ ಮಾಡುವಂತೆ, ತಲೆದೂಗುವಂತೆ ಮಾತನಾಡುವುದು ಸಾಮಾನ್ಯ ಮಾತಲ್ಲ. ಎಲ್ಲರೂ ಹೂಗುಟ್ಟುವಂತೆ ಮಾತನಾಡಲು ಕೇಳುಗರ ಪುರಾಣ ಪ್ರಜ್ಞೆ, ದೈವ, ಆತ್ಮ, ಅಧ್ಯಾತ್ಮಗಳನ್ನು ಕೆದಕಬೇಕೆಂದು ಮನೋವಿಜ್ಞಾನಿ ಗುಸ್ತಾವ್ ತನ್ನ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾನೆ. ನಾವು ಮಾತನಾಡುವಾಗ ಹಾವಭಾವ, ಭಂಗಿ, ಮಾಧುರ್ಯ, ಧ್ವನಿಯ ಏರಿಳಿತ, ಮಧ್ಯ ಮಧ್ಯ ದೊಡ್ಡವರ ನುಡಿಗಟ್ಟು ಬಳಸುವುದು, ಎದುರಿಗಿದ್ದವರನ್ನು ವಶೀಕರಣ ಮಾಡಿಕೊಳ್ಳುವುದು, ಇವೆಲ್ಲವೂ ಅತಿ ಮುಖ್ಯವಾದ ಭಾಷಣ ಕಲೆಯ ವಿಧಾನಗಳು. ನಾವೀಗಾಗಲೇ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆಡಿದ ಭಾಷಣವನ್ನು ಕೇಳಿದ್ದೇವೆ. ಮನೋವಿಜ್ಞಾನದಲ್ಲಿ ಅದನ್ನು ಸಂವಹನ ವಿದ್ಯೆ ಅಥವಾ ಹಿಪ್ನಾಟಿಸಂ ಎಂದು ಕರೆಯುತ್ತಾರೆ. ಪುರಾಣ ಕಾಲದಿಂದಲೂ ಇಂದ್ರಜಾಲ, ಮಹೇಂದ್ರಜಾಲ, ಯಕ್ಷಣೆ ವಿದ್ಯೆ, ಸಂವಹನ ವಿದ್ಯೆಗಳು ಜಾರಿಯಲ್ಲಿದ್ದವು. ಅವು ಒಳ್ಳೆಯ ಕೆಲಸಕ್ಕಿಂತ ದುಷ್ಟ

0: ಅದರ ಅರ್ಥ ನಿದ್ದೆ. ಆದರೂ ಅದು ನಿದ್ರೆಯಲ್ಲ. ನಿದ್ರೆಯಲ್ಲಿದ್ದರೂ ಮನುಷ್ಯನ ಮಿದುಳು ಎಚ್ಚರವಾಗಿರುವ ಸ್ಥಿತಿ. ಅದೊಂದು ಮುಗ್ಧ ಮನಸ್ಸು. ವಶೀಕರಣವನ್ನು ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ ಮಾಡದವರು, ದಡ್ಡರು, ಮುಗ್ಧರು, ಹೇಳಿದಂತೆ ಕೇಳುವವರು ಬಹುಬೇಗ ವಶೀಕರಣಕ್ಕೆ ಒಳಗಾಗುತ್ತಾರೆ. 15%-20% ಜನರು, ವಿಶೇಷವಾಗಿ ಹೆಣ್ಣು ಮಕ್ಕಳು, ವಶೀಕರಣಕ್ಕೆ ಒಳಗಾಗುತ್ತಾರೆ. ಅದೊಂದು ಕೈಚಳಕ ಹಾಗೂ ಮನೋವಿಜ್ಞಾನದ ವಿದ್ಯೆ. ಹುಲಿಕಲ್ ನಟರಾಜ್, ಪ್ರೊಫೆಸರ್ ನರೇಂದ್ರ ನಾಯ್ಕರಂಥವರು ಆ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದಾರೆ, ಕಲಿತಿದ್ದಾರೆ. ಅಷ್ಟೇ ಅಲ್ಲ, ಅವರು ಮಕ್ಕಳಿಗೆ ಅದನ್ನು ಕಲಿಸಿಕೊಡುತ್ತಾರೆ, ಅದರ ಗುಟ್ಟನ್ನು ಹೇಳಿಕೊಡುತ್ತಾರೆ. ಕೆಲವೊಂದು ಸ್ವಯಂ ಘೋಷಿತ ದೇವಮಾನವರು ಸಂಮೋಹಿನಿ ವಿದ್ಯೆ ಕಲಿಸುತ್ತಿದ್ದೇವೆ ಎಂದು ಜನರಿಗೆ ಮೋಸ ಮಾಡಿ ಹಣ ಕೀಳುತ್ತಾರೆ, ಸುಲಿಗೆ ಮಾಡುತ್ತಾರೆ. ಪೂರ್ವಜನ್ಮ, ಪುನರ್ಜನ್ಮ, ಆತ್ಮ ಮುಂತಾದ ಕಥೆಗಳನ್ನು ಹೇಳುವ ಡೊಂಗಿ ಪವಾಡ ಪುರುಷರು ನಮ್ಮ ಸಮಾಜದಲ್ಲಿದ್ದಾರೆ. ಅಂಥವರಿಂದ ಸಾಕಷ್ಟು ಸುಲಿಗೆ ಆಗುತ್ತದೆ, ಜನರು ಮೋಸ ಹೋಗುತ್ತಾರೆ. ಕೆಲವು ಮನೋವಿಜ್ಞಾನಿಗಳು ದೆವ್ವ, ಭೂತ, ಪ್ರೇತಗಳು ಕೇವಲ ಭ್ರಮೆ ಎಂದು ಹೇಳಿ ನೂರಾರು ಜನ ಮತಿಭ್ರಮಣೆ ಆದವರಿಗೆ ಪರಿಹಾರ ಕಲ್ಪಿಸಿಕೊಟ್ಟಿದ್ದಾರೆ. ನಿದ್ರಾಹೀನತೆ, ಖಿನ್ನತೆ, ಚಟದಾಸ್ಯದಂಥ ಕೆಲವು ಕಾಯಿಲೆಗಳನ್ನು ದೂರ ಮಾಡಿದ್ದಾರೆ. ಕೆಲವರಿಗೆ ಮಂತ್ರಮುಗ್ಧಗೊಳಿಸುವ ವಿಶೇಷ ಚಾಕಚಕ್ಯದ ಇರುತ್ತದೆ. ಅಂಥವರು ಬಹು ಸುಲಭವಾಗಿ ಬೇರೊಬ್ಬರ ಮೇಲೆ ಪ್ರಭಾವ ಬೀರುತ್ತಾರೆ. ಅಂಥವರು ಸಮಾಜಕ್ಕೆ ಸೇವಕರಾಗಿ ಕೆಲಸ ಮಾಡುತ್ತಾರೆ. ಆ ವಿದ್ಯೆಗೆ ಸ್ತೋಮಸನ್ನಿ ಎಂದು ಹೆಸರು. ಹೀಗಾಗಿ ಸ್ತೋಮಸನ್ನಿ ಎಂಬ ಹೆಸರಿನ ಈ ಮನೋವಿಜ್ಞಾನದ ಕತೆ ಅತ್ಯಂತ ರೋಚಕವಾಗಿರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ತಿಳಿದು ಸಮಾಜಕ್ಕೆ ಉತ್ತಮವಾಗಿ ಮಾರ್ಗದರ್ಶನ ಮಾಡುವುದು ವಿಜ್ಞಾನದ ಅತ್ಯಂತ ಮುಖ್ಯವಾದ ಕಾಳಜಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ

0: ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
5: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪರೋಪಕಾರಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಗುಟ್ಟೊಂದ ಹೇಳುವೆ. ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ನಟನೆಯ ಚಿತ್ರ. ಇದು 1970 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾಳು ಬೆಳಗಿತ್ತು ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಅದುವೇ ಡಾಕ್ಟರ್ ಪಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ನಟನೆಯ ಚಿತ್ರ. ಅದುವೇ ಕಮಲದ ಹೂವಿಂದ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಹಾಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಪ್ಪು ಬಿಳುಪು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಈ ಚಂದದ ಮನೆಯಲ್ಲಿ ಎನ್ನುವಂತಹ ಒಂದು ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರತ್ನ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಅವರ ಒಂದು ಚಿತ್ರದ ಒಂದು ಗೀತೆ. ಇದು 1966 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಣಿ ಹೊನ್ನಮ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆ ಹಾರುತ್ತ ದೂರ ದೂರ. ಇದು ಡಾಕ್ಟರ್ PV ಶ್ರೀನಿವಾಸ್ ಹಾಗೂ P ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ

ಒಂದು ರಚನೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ನಟನೆಯ ಚಿತ್ರ. ಇದು 1960ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಶರಣು ವಿರೂಪಾಕ್ಷ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನು ಕೇಳೋಣ. ಟಿಜಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ ಇದೀಗ ಕೇಳಿ ಆನಂದಿಸಿ.

எங்க எங்க கிடைக்கிறதா?

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪುನರ್ಜನ್ಮ ಚಿತ್ರದ ಒಂದು ಗೀತೆ ಅಂತ ಸಾಕ್ತಾ ಇದ್ದೀನಿ. ಅದುವೇ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಒಲುಮೆಯ ಹೂವೆ ಎನ್ನುವಂತಹ ಒಂದು ಸುಂದರವಾದಂತಹ ಹಳೆಯ ಅಪರೂಪದ ಗೀತೆಯನ್ನ ಇದೀಗ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
4: ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಬಿಂಕದ ಸಿಂಗಾರಿ, ನಡು ಡಂಕಿನ ವೈಯಾರಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಅದುವೇ ಪಿಂಕದ ಸಿಂಗಾರಿ, ನಡು ಡಂಕಿನ ವೈಯಾರಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಂಗನಾಯಕಿ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಶ್ರೀಮಾತಾ ಲೋಕಮಾತಾ, ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನಿರೀಕ್ಷಿತ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಸೊಬಗಿನ ಸೆರೆಮನೆ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜನ್ಮ ಜನ್ಮದ ಅನುಬಂಧ ಎನ್ನುವಂತಹ ಒಂದು ಹಳೆಯ ಅಪರೂಪದ ಟೈಟಲ್ ಸಾಂಗ್ ಅನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಈ ಒಂದು ಸುಂದರವಾದಂತಹ ಗೀತೆ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕುಲವದು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಒಲವಿನ ಪ್ರಿಯಲ್ಲತೆ. ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನು ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಿಸ್ ಲೀಲಾವತಿ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ದೋಣಿ ಸಾಗಲಿ ಮುಂದೆ ಹೋಗಲಿ. ಇದು ರಾಮಚಂದ್ರ ಹಾಗೂ ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಆರ್ ಸುದರ್ಶನ ಅವರ ಒಂದು ಸಂಗೀತ ನಿರ್ದೇಶನ, ಇದು ಜಯಂತಿ ಹಾಗೂ ರಮೇಶ್ ಅವರ ಒಂದು ಜೋಡಿಯ ಚಿತ್ರ. ಇದು 1965 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಸ್ವಾಭಿಮಾನದ ನಲ್ಲೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಘಂಟಸಾಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ, ಇದು 1963 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ವತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಅವರ ಒಂದು ಚಿತ್ರದ ಗೀತೆ. ಇದು 1970ರಲ್ಲಿ ತೆರೆ ಕಂಡಿರುವಂತ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನಿರೀಕ್ಷಿತ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಗೀತೆ. ಅದುವೇ ನಿನ್ನ ಒಲಿಮೆ ಹಿಂದಲೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
6: ಓಕೆ,
7: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
6: ಓಕೆ,
8: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
6: ಓಕೆ
9: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
6: ಓಕೆ ಜೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
4: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30ಕ್ಕೆ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: भरतवर्षे भरतखण्डे जम्बूद्वीपे प्रथमपादे जयनाम संवत्सरे वैवस्वत मन्वंतरे कलियुगे क्वलयुगे जैलुयुगे रैलुयुगे डीलुयुगे पॉलिटिक्स युगे इलेक्शन गिलेक्शन शुभारंभम शुभतिथौ ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನ್ ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ
1: ಅಗಳ ದೇಶಕ್ಕೆಂಟು ಪಾರ್ಟಿ.

खदी खते कुर्ची क्याते जाती खेती गड़ंगु खोता कैनवास भूता आकड़े बिल्ड मेलिंकु एकड़े तले मेल मंकु अष्ट दिक् ಪಾಲಕರುಗಳಿಗೆ ಗಂಟುಬೇನೆ ಮತದಾರರಿಗೆ ಮಂಡಿ ನೋವು ಭಕ್ತಿ ವರ್ಷಸ್ ಬಾರು ಬಾಳೆಹಣ್ಣು ವರ್ಷಸ್ ಮಂಗ್ಯಾನ ಬಾಯಿ ದೊಡ್ಡು ವರ್ಷಸ್ ದಡ್ರು ಜಾಣ ವರ್ಷಸ್ ಸ್ಮಶಾನ ಗ್ಲಾಮರ್ ವರ್ಷಸ್ ಗಮಾರ ಹೆಂಡತಿ ವರ್ಷಸ್ ಗಂಡ ಅಣ್ಣ ವರ್ಷಸ್ ತಮ್ಮ ಭ್ರಷ್ಟ ವರ್ಷಸ್ ಕುಷ್ಟ ಗಟಾರ ವರ್ಷಸ್ ಗಿಟಾರ ಗಂಜಿ ವರ್ಷಸ್ ಗಂಟ್ಲು ಗಂಗೋದಕ ವರ್ಷಸ್ ಕಾಲ್ಸೂಪು ಕಾಲ್ಸೂಪು ಕಾಲ್ಸೂಪು ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೆಯಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ.

0: ಬಾಯ್. ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ.
1: ಮುಚ್ಕೊಂಡು
0: ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ. ಹಚ್ಕೊಳ್ಳಿ.
1: ಹಚ್ಕೊಂಡು
0: ಇದ್ದ ಮೂರರಲ್ಲಿ ಕದ್ದವ್ರು ಯಾರು ಅಂತ ಓಟ್ ಹಾಕಿದ ಮೇಲೆ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಳ್ಳಿ.
1: ಮಾಡ್ಕೊಂಡು
0: ಇನ್ನ 5 ವರ್ಷ ನಿಮ್ ತಂಟೆಗೆ ಯಾರು ಬರಲ್ಲ. ನೆಮ್ಮದಿಗೆ ಮಲಿಕಳಿ
1: ಮಲೇಕೊಂಡು
0: ಇವನು ಒಳ್ಳೆಯವನ, ಅವಳು ಒಳ್ಳೆಯವಳ, ಅವನಪ್ಪ ಹೆಂಗೆ, ಈ ಮಗ ಹಿಂಗೆ, ಅವನು ಇವನ ಮೂರನೇ ತಂಗಿ, ಆರನೇ ಮಗ ಇವನು ಬಿಡ್ರಿ, ಅವನು ದೊಡ್ಡಪ್ಪನ ಪಕ್ಷೇತ್ರ ಮೂರನೇ ಮಗ. ತಗಳಿ ತಗಳಿ ತಗಳಿ, ಇದು ಖಾನ್ದಾನುಗಳ ಕೌಟುಂಬಿಕ ಕೌಪೀನ ಕ್ರಾಂತಿ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ. ವಾಸ್ತು ಪ್ರಕಾರ, ವಾಸ್ತು ಪ್ರಕಾರ.
1: ಐಸಬಸ್, ಯಾರೋ ಒಬ್ಬ ಗೆದ್ದ, ಇನ್ಯಾವನೋ ಬಿದ್ದ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ.

0: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು, ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲ ಎಂ ಲಕ್ಷ್ಮೀನಾರಾಯಣ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್.

ಸರ್ವಾಣಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃತ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯಿವ. ಶ್ರೀಮನ್ನಾರಾಯಣನು ತನ್ನ ಸೃಷ್ಟಿ ರಚನೆ ಕುರಿತು ಹೇಳತಕ್ಕಂಥ ಕಾಲ. ಪರಾ ಮತ್ತು ಅಪರಾನ್ ಎರಡು ಪ್ರಕೃತಿಗಳ ದ್ವಾರ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವೆಂಬ ಅಷ್ಟು ಕಾರ್ಯವನ್ನು ತಾನೇ ನಡೆಸುವುದಾಗಿ ಭಗವಂತ ಭಗವದ್ಗೀತೆಯಲ್ಲಿ ಅಪ್ಪಣೆ ಕೊಟ್ಟಿದ್ದಾನೆ. ಅಂತಹ ಪರಾಪ್ರಕೃತಿ ಅಂತಕ್ಕಂಥವಳೇ ಲಕ್ಷ್ಮಿ, ಅಪರಾ ಅಂತ ಕರೆಯಿರ್ತಕ್ಕಂಥವಳೇ ತ್ರಿಗುಣಾತ್ಮಿಕಳಾಗಿರ್ತಕ್ಕಂಥ ದುರ್ಗಾದೇವಿ. ಆ ದುರ್ಗೆಯೇ

ಸಮಸ್ತ ದುಷ್ಟಶಕ್ತಿಗಳನ್ನು ದಮನ ಮಾಡಲು ಭಗವಂತನ ಆಜ್ಞೆಯಂತೆ ಅವತರಿಸತಕ್ಕಂಥವಳು. ಕೆಲವೊಮ್ಮೆ ಶ್ರೀಹರಿಯ ಅನುಜ್ಞೆಯಂತೆ ಆಕೆಯು ಮೋಕ್ಷವನ್ನು ಕೊಡತಕ್ಕಂಥವಳು, ಅಮೃತತ್ವವನ್ನು ಅನುಗ್ರಹ ಮಾಡತಕ್ಕಂಥವಳು. ಅಂತಹ ಜಗದಂಬಿಕೆ ಜಗಜ್ಜನನಿ ದುಷ್ಟನಾದ ಕಂಹಾಸುರ ಅನ್ನತಕ್ಕಂಥ ದೈತ್ಯನ ನಾಶಕ್ಕಾಗಿ ಅವತಾರ ಮಾಡ್ತಾಳೆ. ಕೋಲನಾಮಕನಾದಂಥ ಋಷಿಯ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ಅಂಥ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಕೋಲಾಪುರ ಕ್ಷೇತ್ರ ಮಹಾತ್ಮೆಯನ್ನು ಕೇಳಿ ಆ ಅಪರಾಂಬ ತ್ರಿಗುಣಾತ್ಮಿಕ ದುರ್ಗಾದೇವಿಯ ಚರಣದಲ್ಲಿ ಭಕ್ತಿ ಪ್ರೇಮವನ್ನು ಜಾಗೃತ ಮಾಡಿಕೊಳ್ಳೋಣವಂತೆ.

ತ್ರೇತಾಯುಗದಲ್ಲಿ ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ, ಸಪ್ತ ಕೋಟಿ ಮಂತ್ರಗಳನ್ನ ತನ್ನದಾಗಿಸಿಕೊಂಡ ಅಷ್ಟ ಸಿದ್ಧಿ ನವನಿಧಿಗಳಿಗೆ ಒಡೆಯನಾಗಿರತಕ್ಕಂಥ ಮುಖ್ಯ ಪ್ರಾಣ, ಶ್ರೀರಾಮನ ಅನುಜ್ಞೆಯಂತೆ, ಸುಷೇಣಾದಿಗಳ ಪ್ರಾರ್ಥನೆಯಂತೆ ಲಕ್ಷ್ಮಣದೇವನನ್ನ ಬದುಕಿಸಲೋಸ್ಕರ ಸಂಜೀವನ ಪರ್ವತವನ್ನು ಎತ್ತಿ ತರುವಾಗ ಅದರ ಒಂದು ಗಿರಿಯ ಖಂಡ, ಒಂದು ತುಂಡು ಪೃಥ್ವಿ ಮೇಲೆ ಬಿದ್ದುದಕ್ಕೆ ಸಕಲ ಗೈರಿಕ ಧಾತುಗಳಿಂದ ವನಸ್ಪತಿಗಳಿಂದ ಯುಕ್ತವಾದಂಥ ಆ ಗಿರಿ ಖಂಡಕ್ಕೆ ಕುಟಚಾದ್ರಿ ಅಂತ ಹೆಸರಾಯಿತಂತೆ. ಅನೇಕಾನೇಕ ವನಸ್ಪತಿಗಳು, ಅಪೂರ್ವವಾದ ಮೃಗ ಪಕ್ಷಿ ಸಂಕುಲಗಳು ಆ ಕುಟಚಾದ್ರಿಯಲ್ಲಿ ನೆಲೆ ನಿಂತು ದೇವತೆಗಳೆಲ್ಲ ಆ ಸ್ಥಳಕ್ಕೆ ಧಾವಿಸಿದರು. ಆ ಗಿರಿಖಂಡದಿಂದ ಕೆಳಗಿಳಿದು ಹರಿಯತಕ್ಕಂಥ ನದಿಗೆ ಸೌಪರ್ಣಿ ಎಂಬುದಾಗಿ ನಾಮ. ಯಾಕಂದ್ರೆ ಸುಪರ್ಣ ಅಂತ ಹೆಸರಿರುವುದು ಗರುಡನಿಗೆ. ಗರುಡನು ಆ ದಿವ್ಯವಾದ ಗಿರಿಖಂಡದಲ್ಲಿ ಬಹುಕಾಲ ತಪಸ್ಸು ಮಾಡಿದ್ದನಂತೆ. ಇನ್ನೊಂದು ಪಾವನ ಸ್ಥಳ ಚಿತ್ರಮೂಲ, ಇವೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ವೈಚಿತ್ರದ ಮಹಾನ್ ಪ್ರತಿಮೆಯಂತೆ ಋಷಿ ಮುನಿಗಳಿಗೆ ಗೋಚರಿಸುತ್ತಾ ಇತ್ತು. ಆ ಸೌಪರ್ಣಿ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಪೋಗ ಪುನ್ನಾಕ ಕದಳಿ ಕಂಕಲ್ಲಿ ನಾರಿ ಕೇಳ ಕಭಿತ್ತ ಅಶ್ವತ್ಥ ಮುಖ ಪಾದ ಪಂಗಳು ಕುಸುಮ ಪರಿಮಳವನ್ನು ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ಮಲ್ಲಿಕಾ ನಂದಿಕಾ ಮೊದಲಾದ ಪುಷ್ಪಂಗಳು ಎಲ್ಲರ ಬಂಡರುಂಡು ಮಿಂಡೆದ್ದು ಮಂಡಳಿಪ ಬಂಡುಣಿಗಳ ತಂಡಗಳು ಕುಕಿಲ್ವ ಗೋಗಿಲೆಗಳು ಕೃಷ್ಣ ಕೀರ್ತಿಯನ್ನು ಘಡಿಸುವ ಕಪೋತಂಗಳು ಕಮನೀವಾಯ ಕಂಗೊಳಿಪ ಕಾಸಾರಗಳಿಂದ ಯುಕ್ತವಾಗಿರತಕ್ಕಂಥ ನಂದನ ವನವನ್ನು ಮೀರಿಸುವ ಆ ಸುಂದರ ವನದಲ್ಲಿ ಕೋಲನಾಮಕನಾಗಿರತಕ್ಕಂಥ ಉಚ್ಚ ವರ್ಣದಲ್ಲಿ ಜನಿಸಿದ ವೈದಿಕ ಶ್ರೇಷ್ಠ ತಪಸ್ಸಿಗೆ ಆ ಸ್ಥಳವನ್ನು ಆರಿಸಿಕೊಂಡಿದ್ದ.

ಪ್ರಶಾಂತವಾದ ಕುಟಶಾದ್ರಿ ಸೌಪರ್ಣಿ ನದಿ ತೀರದಲ್ಲಿ ಕೋಲನಾಮಕ ಆ ಬ್ರಾಹ್ಮಣ ಋಷಿ ಅನೇಕಾನೇಕ ಸಾಧು ಸಂತರನ್ನ ಸಾಧಕರನ್ನ ಸಿದ್ಧಪುರುಷರನ್ನ ಜೊತೆ ಸೇರಿಕೊಂಡು ಆ ಏಕಾಂತದಲ್ಲಿ ಮನೋತತ್ವಾಭಿಮಾನಿಯಾದ ಮಹಾದೇವನನ್ನ ನಿರಂತರ ಸ್ಮರಿಸ್ತಾ ಒಂದು ಪಾರ್ಥಿವ ಲಿಂಗವನ್ನು ಮಾಡಿ ಮಣ್ಣಿನಿಂದ ಆ ಲಿಂಗವನ್ನು ಮಾಡಿ ಅಲ್ಲಿ ಆ ಮಹಲಿಂಗನನ್ನು ಚಿಂತನೆ ಮಾಡ್ತಾ ಇದ್ದಾನೆ. ನಿಷ್ಕಾಮವಾದ ಅವನ ಭಕ್ತಿ ಪ್ರಾರ್ಥನೆಗೆ ಒಲಿದು ಆ ಶಿವನ ಸಾಕ್ಷಾತ್ಕಾರವಾಗ್ತದೆ. ಪರಮ ಮಂಗಳ ಮೂರ್ತಿಯನ್ನು ಕಂಡು ನಿರ್ಮಲನಾದ ಶಿವನನ್ನು ಶಂಕರನನ್ನು ಕಂಡು ಭಸ್ಮೋತ್ತೂಳಿತನಾದ ಧವಳ ಗಂಗೆಯನ್ನು ಶಿರದಲ್ಲಿ ಹೊತ್ತಂತಹ ಸ್ವಾಮಿಯನ್ನು ಕಂಡು ತಾನು ಧನ್ಯನಾದೆ ಅಂತ ಕೈ ಮುಗಿಯುತ್ತಾನೆ. ಅನ್ಯಥಾ ಯಾವ ಅಪೇಕ್ಷೆಯೂ ಇಲ್ಲ. ಅವ ಬೇಡ್ತಾ ಇದ್ದಾನೆ, ಹೇ ಶಂಭೋ, ಸದಾಕಾಲ ನನ್ನ ಧ್ಯಾನ ಚಿಂತನ ಮನನ ಇದಕ್ಕೆ ನನಗೆ ಅವಕಾಶ ಕೊಡು. ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕತಕ್ಕಂತಹ ಸ್ಥಳ ಕೊಡು. ಆಗ ಹೇಳಿದಂತೆ ಶಿವನು, ನೀನು ಯಾವ ಈ ಪಾರ್ಥಿವ ಲಿಂಗವನ್ನು ಮಾಡಿದ್ಯೋ ಇದರಲ್ಲಿ ನಿನ್ನಂತರಂಗದಲ್ಲಿ ಯಾರ ಉಪಾಸನೆ ಕುರಿತು ನನಗೆ ಪ್ರೀತಿ ಇದೆಯೋ ಆ ದೇವತೆಯ ಸನ್ನಿಧಾನ ಆ ದೇವಿಯ ಸನ್ನಿಧಾನ ಈ ಪಾರ್ಥಿವ ಲಿಂಗದಲ್ಲೇ ಬರುತ್ತದೆ. ನೀನು ಕಾತ್ಯಾಯನಿಯ ಉಪಾಸನೆಯನ್ನು ಬಯಸಿದ್ದಿ, ಆ ಕಾತ್ಯಾಯನಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸನ್ನಿಧಾನವೇ ತುಂಬಿದೆಯಾದ್ರಿಂದ ಈ ಲಿಂಗದಲ್ಲೇ ಆ ದಿವ್ಯವಾದ ಸ್ವರ್ಣರೇಖೆಯಿಂದ ಯುಕ್ತವಾಗಿ ಶ್ರೀಲಕ್ಷ್ಮಿಯ ಸನ್ನಿಧಾನವಿದೆ. ಆದಿಲಕ್ಷ್ಮಿ ಅಂತವಳು ಕರೆಯಲ್ಪಡ್ತಾಳೆ. ನೀನಾಕೆ ಉಪಾಸನೆ ಮಾಡು, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳಲ್ಲಿ ನಿನಗದರಿಂದ ಪ್ರಾಪ್ತಿಯಾಗ್ತಾವೆ. ಆಕೆಯ ಅನುಗ್ರಹದಿಂದಲೇ ಭಕ್ತಿ ಶ್ರದ್ಧಾ ಪ್ರೇಮಗಳು ನಿನಗೆ ಪ್ರಾಪ್ತಿಯಾಗ್ತಾವೆ. ಹೀಗೆ ಹೇಳ್ತಾ ಆ ದಿವ್ಯ ಲಿಂಗದಲ್ಲಿ ಸ್ವರ್ಣರೇಖಾ ವಿನ್ಯಾಸದಿಂದಿರತಕ್ಕಂಥ ಆ ದೇವಿಯ ಆದಿಮೂಲ ಶಕ್ತಿಯನ್ನು ಕಾಣಿಸ್ತಾನೆ. ಆ ಹಿರಣ್ಯವರ್ಣೆಯನ್ನು ತೋರಿಸ್ತಾನೆ. ಧ್ಯಾನಸ್ಥನಾಗಿ ಕುಳಿತು ಆ ಜಗದ್ಧಾತ್ರಿಯನ್ನು ಚಿಂತನೆ ಮಾಡ್ತಾನೆ.

0: ತೃಪ್ತನಾಗಿದ್ದಾನೆ ಕೋಲಾಮುನಿ. ಈಗ
1: ಕೋಲಮುನಿಯು ನಿರಂತರ ಜಗದ್ಧಾತ್ರಿಯನ್ನ ಲಿಂಗಾಕಾರದಲ್ಲಿ ಉಪಾಸನೆ ಮಾಡ್ತಾ ಇರತಕ್ಕಂಥ ಕಾಲ. ಇತ್ತ ಕಂಹಾಸುರನಂತಕ್ಕಂಥ ದೈತ್ಯ ಶುಕ್ರಾಚಾರ್ಯರ ಶಿಷ್ಯ, ಬಹುಕಾಲದಿಂದ ಕಾಲಭೈರವಿಯನ್ನ ಕುರಿತು ತಪಸ್ಸು ಮಾಡಿ ತನಗೆ ಸಾವೇ ಬರಬಾರದು ಅಂತಕ್ಕಂಥ ವರ ಪಡೆದಿದ್ದರಂತೆ. ಸಾಯಬಾರದು ಅಂತ ಉದ್ದೇಶ ಅವರದ್ದು. ಎಲ್ಲ ರಾಕ್ಷಸರು ಅದನ್ನು ಬಿಡುತ್ತಾರೆ.
2: ಮರಣ ಬರದ ತೆರ ವರವ ಕರುಣಿಸೋ,
1: ಭೈರವಿಯಲ್ಲಿ ಬೇಡತಾರಂತೆ ಕೌಭಾಸುರ, ನಾನು ಸಾಯಬಾರದು.

ಹೇ ಕಾಲ ಭೈರವಿ, ನನಗೆ ಯಾರಿಂದಲೂ ಸಾವು ಬರಬಾರ್ದು, ನನ್ನ ಸಮಾನರಾಗಿರ್ತಕ್ಕಂಥ ಪುರುಷರು ಯಾರೂ ನನ್ನ ಎದುರಿಸುವವರು ಇರಬಾರ್ದು. ತಥಾಸ್ತೊಂದ್ರಂತೆಯ ಮಹಾಭೈರವಿ, ಪರಬಲೋತ್ಕಾರಿಯಾಗಿರತಕ್ಕಂಥ ಈ ದೈತ್ಯ ಸಜ್ಜನನನ್ನ ದೇವತೆಗಳನ್ನು ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಕಲ ದೇವತೆಗಳು ಒಂದೆಡೆ ಸೇರಿ ದುಷ್ಟರಾಗಿರ್ತ ಕಂಭಾಸುರನ ನಾಶಕ್ಕೆ ಏನು ಮಾರ್ಗ, ಆ ಚಿಂತನೆಯಲ್ಲಿ ತೊಡಗಿ ಮಹಾಕಾಲಿಯನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಆ ದೇವತೆಗಳಿಗೆ ಮಾತೆ ಒಲಿದಿದ್ದಾಳೆ, ಮಕ್ಕಳಂತೆ ಅವಳನ್ನು ಮನ್ನಿಸಿದ್ದಾಳೆ. ಹಿಂದೆ ಮಹಿಷ ಶುಂಭ ನಿಶುಂಭ ಎಲ್ಲ ರಕ್ತಸರಿಂದ ಆ ದೇವತೆಗಳಿಗಾಗುವ ಹಿಂಸೆಯನ್ನ ದೂರ ಮಾಡಿ ಅಸುರರನ್ನು ಕೊಂದವಳಾಗಿ ಆ ನಾರಾಯಣೆಯ ಪರಮ ಮಂಗಲ ರೂಪವನ್ನು ಚಿಂತನೆ ಮಾಡುತ್ತಾರೆ. ಹೇ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಖಡ್ಗವು

ದಿವ್ಯವಾದ ಖಡ್ಗ ಚಕ್ರ ಗದಾದಿಗಳನ್ನು ಶೋಭಿಸುವ ಆ ರೂಪವನ್ನು ಕಂಡು ದುಷ್ಟನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕೆಂಬಾಗ ದೇವಿ ಆ ದೈತ್ಯನ ಬಳಿಗೆ ಧಾವಿಸುತ್ತಾಳೆ. ಶುಕ್ರಾಚಾರ್ಯನ್ನು ಕಂಡರು, ಹೇ ಮೂರ್ಖ ಕಂಹ, ಈ ದೇವಿ ನಿಶ್ಚಯವಾಗಿ ನಿನ್ನ ಕೊಲ್ತಾಳೆ, ಯಾಕಂದ್ರೆ ನಿನಗೆ ವರ ಇರತಕ್ಕಂಥದ್ದು ಪುರುಷರಿಂದ ಸಾವು ಬರಬಾರದು ಅಂತ, ಖಂಡಿತ ನೀ ಸಾಯಿತಿ, ಓಡು ಓಡು ಇಲ್ಲಿಂದ ಒಂದು ಕ್ಷಣ ನಿಲ್ಬೇಡ, ಯಾರಿಂದಲೂ ಸಾವು ಬರದಂತೆ ತಪಸ್ಸಿನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೋ ಹೋಗು ಅಂತ ಕಳಿಸ್ತಾರೆ.

ಅನಾತ್ಮ ಸಾವು ಯಾರಿಂದಲೂ ಬರಬಾರದು ಅಂಥ ಅಮರತ್ವ ಪಡೆದುಕೊಂಡು ಬಾ ಹೋಗು ಅಂತ ಕಳಿಸಿದರೆ ಕೌಹನು ಋಷ್ಯಮೂಕ ಮಹಾಪರ್ವತವನ್ನು ಸಾರಿ ಅಲ್ಲಿ ಉಗ್ರ ತಪದಲ್ಲಿ ತೊಡಗುತ್ತಾನೆ. ಆಗ ಎಲ್ಲ ದೇವತೆಗಳು ಒಂದೆಡೆ ಸೇರಿದರು. ಈಗ ಖಂಡಿತವಾಗಿ ಆತ ಭೀಕರವಾದ ವರಗಳನ್ನೇ ಪಡೆದು ಅಜೇಯನಾಗಿ ಬಂದು ನಮ್ಮನ್ನು ಕೊಲ್ತಾನೆ. ಹೀಗೆ ತಿಳಿದು ಎಲ್ಲ ಜೊತೆ ಸೇರಿದಂತಹ ಋಷಿ ಮುನಿಗಳು ಜ್ಞಾನಿಗಳು ಮಹಿಷಾಸುರಮರ್ದಿನಿಯಾದಂತಹ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಕಾಲ, ತ್ರಿಮೂರ್ತಿಗಳೇ ಅಂದರಂತೆ ನಿಮ್ಮ ಯಾರ ಪ್ರಾರ್ಥನೆಗೂ ಲಕ್ಷ್ಮಿ ಒಲಿಯೋದಿಲ್ಲ. ಆದಿಲಕ್ಷ್ಮಿ ಕಾತ್ಯಾಯನಲ್ಲಿ ಅಂತರ್ಯಾಮಿಯಾಗಿರುವ ದುರ್ಗಾ ತ್ರಿಗುಣಾತ್ಮಿಕ ಆ ಕೋಲಾ ನಾಮಕ ಋಷಿಗೆ ಮುನಿಗೆ ಮಾತ್ರ ಒಲಿದಿದ್ದಾಳೆ. ನೀವೀಗ ಆ ಕೋಲಾನ ಬಳಿಗೆ ಹೋಗಿ ಆ ಋಷಿಯಿಂದ ದೇವಿಯ ಪ್ರಾರ್ಥನೆಯನ್ನು ಮಾಡಿಸಿ ಆ ದುಷ್ಟನು ವರವನ್ನು ಕೇಳದಿದ್ದಾಗ ಮಾಡಬೇಕು. ಎಲ್ಲರೂ ಕೋಲಾ ಋಷಿ ಬಳಿಗೆ ಬರ್ತಾ ಇದ್ದಾರೆ. ಆಗ ಕೋಲ ಮಹಾಮುನಿಯು ಮಹಿಷಾಸುರ ಮರ್ದಿನಿಯ ಆ ಮಹಾಲಕ್ಷ್ಮಿಯ ದಿವ್ಯ ರೂಪವನ್ನು ಚಿಂತಿಸ್ತಾ ಆಕೆಯ ಸರ್ವಶ್ರೇಷ್ಠವಾದಂಥ ತೇಜಸ್ಸಿನ ಆಕಾಶ

ಚಕ್ರದ ಬಿಂದುವಿನಲ್ಲಿ ನಿಲ್ಲಬೇಕು ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿ ಚಕ್ರ ಶ್ರೀ ಚಕ್ರ ಶ್ರೀ ಇಂದುಯುಕ್ತವಾಗಿರತಕ್ಕಂಥದ್ದು ದುಷ್ಟರ ನಾಶಕ್ಕೆ ಸಂಪತ್ ಪ್ರಾಪ್ತಿ ಮಾಡಲಿಕ್ಕೆ ಅನುಕೂಲವಾಗಿರತಕ್ಕಂಥದ್ದು.

ಬಿಂದುವಿನಲ್ಲಿ ಸನ್ನಿಹಿತಳಾಗಿ ಆ ಲಿಂಗದಲ್ಲಿ, ಪಾರ್ಥಿವ ಲಿಂಗದಲ್ಲಿ ಸ್ವರ್ಣರೇಖೆಯಿಂದಿದ್ದು ಆ ಆದಿಲಕ್ಷ್ಮಿ ಕೋಲ ಮಹಾಮುನಿಗೆ ದರ್ಶನ ಕೊಟ್ಟಾಗ ಎಲ್ಲ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಹೇ ಲಕ್ಷ್ಮಿ, ನೀನೀಗ ದಯ ಮಾಡಬೇಕು ನಮಗೆ. ಆ ದುಷ್ಟನು ಇನ್ನೇನು ವರ ಕೇಳ್ತಾನೋ, ಅವನಿಗೆ ಆ ವರ ಸಿದ್ಧಿಸಿದಂತೆ ಮಾಡಿ ನಮ್ಮನ್ನು ಕಾಪಾಡಬೇಕು. ಆದಿಲಕ್ಷ್ಮಿ ಸಮಸ್ತ ದೇವತೆಗಳಿಗೆ ದರ್ಶನ ಕೊಟ್ಟಾಗ ಆಕೆಂದಳು ಭಯಪಡಬೇಕಾದಿಲ್ಲ. ಆ ಮೂಕದಾನವನ್ನು ಏನೇನು ವರ ಕೇಳ್ತಾನೋ, ಅದು ಯಾವ ವರಗಳು ಅವನಿಗೆ ಸಿಗದಂತೆ ಮಾಡುವ ಹೊಣೆ ನನ್ನದು. ಯಾಕೆ ಭಯಪಡ್ತೀರಿ? ಅವರೆಲ್ಲ ನನ್ನನ್ನು ಸಮಾಧಾನ ಪಡಿಸುತ್ತಾಳೆ. ಯಾಕೆ? ಅವಳೇ ವಾಕ್ ಅಂಬರಣಿ. ಕಂಹಾಸುರನು ತನಗೆ ಶಂಕರನು ದರ್ಶನವಿತ್ತು, ತಪಸ್ಸಿಗೆ ಒಲಿದು ಬೇಕಾದನ್ನು ಕೇಳು ಅನ್ನುವಾಗ ಕೇಳಬೇಕು ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಆ ವಾಗಂಭರಣಿ ಅವನ ವಾಕನ್ನು ಅಪಹರಿಸಿಬಿಡ್ತಾಳೆ. ಮೂಕನಾಗ್ಬಿಟ್ಟ, ಬಾಯೇ ಬರದು, ಶಬ್ದವೇ ಬಾಯಿಂದ ಹೊರಡೋದಿಲ್ಲ. ಏನನ್ನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಶಂಕರನಂದ ಬೇಕಾದವರ ಕೇಳು ಅಂದ್ರೆ ಬಾಯಿಂದ ಹೊರಹೊಮ್ಮುವುದಿಲ್ಲ ಯಾವ ಮಾತು ಕೂಡ. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಿತ್ರಮೂಲವೆಂತಕ್ಕಂತಹ ಆಶ್ರಮದ ಬಳಿಯಲ್ಲಿ ಕುಳಿತಾ ದೇವಿಯ ಮಂಗಲ ರೂಪವನ್ನು ನೋಡುತ್ತಾ ಚಿಂತನೆ ಮಾಡ್ತಾ ಇದ್ದಾರೆ. ಹೇ ದೇವಿ, ದಯಮಾಡು, ನಮಗೆ ಕಾಪಾಡು. ನಿನ್ನ ಅನುಗ್ರಹದಿಂದಲೇ ಈ ದೈತ್ಯ ಶಕ್ತಿ ನಮಗೆ ನಾಶ ಆಗ್ಬೇಕು, ಬೇರೆ ಮಾರ್ಗವೂ ಇಲ್ಲ.

ಬ್ರಹ್ಮಾದಿಗಳನ್ನು ಬಂದಿತ್ತಲಾದವಳೆ ಆದಿಲಕ್ಷ್ಮಿ ಜಗನ್ಮಾತೆ ಕಾಪಾಡು. ದೇವಿ ಎಂದಳು ಭಯಬೇಡ, ಅವನನ್ನು ಮೂಕನಾಗಿಸಿಬಿಟ್ಟಿದ್ದೇನೆ, ಅವನಿನ್ನೇನನ್ನು ತಾನೇ ಬರ ಕೇಳುವಂತಿಲ್ಲ.

0: ನೀನೇ ಆದಿಲಕ್ಷ್ಮಿ, ಕಾಪಾಡು ನಮ್ಮನ್ನು.
1: ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ ಕೋಲಾಸುರಭಯಂಕರೀ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೇ. ಸರ್ವಜ್ಞೇ ಸರ್ವವರದೆ ಸರ್ವದುಷ್ಟಭಯಂಕರೀ.

0: ಲಕ್ಷ್ಮೀರ್ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀರ್ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರಿ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀರ್ ನಮೋಸ್ತುತೆ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀರ್ ನಮೋಸ್ತುತೆ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮೀರ್ ನಮೋಸ್ತುತೆ. ಮಹಾಲಕ್ಷ್ಮೀರ್ ನಮೋಸ್ತುತೆ. ಇವರೆಲ್ಲ ಪ್ರಾರ್ಥನೆ ಮಾಡುವಾಗ ಮೂಕ ದಾನ ಒದ್ದಾಡ್ತಾ ಇದ್ದಾನೆ, ಬಾಯಿಂದ ಮಾತೇ ಹೊರಹೊಮ್ಮುವುದಿಲ್ಲ. ಏನು ವರ ಕೇಳ್ತಾರೆ? ಇದಕ್ಕೆ ಯಾರ ಕಾರಣ? ಆ ವಾಗಂಭರಣಿ ನನ್ನ ಮಾತನ್ನು ಅಪಹಾರ ಮಾಡಿದ್ಲು, ಈಗಿಂದೀಗಲೇ ಆಕೆಯ ಸಂಹಾರ ಮಾಡ್ತೇನೆ ಎಂಬುದಾಗಿ ದೈತ್ಯರಿಗೆಲ್ಲ ತಾನೇ ಆಜ್ಞೆ ಕೊಡ್ತಾ ಇದ್ದಾನೆ. ಮಹಾನ್ ಸೇನೆಯೊಂದೊಡಗೂಡಿ ಧಾವಿಸಿದ ಆ ದೇವಿಯ ಬಳಿ ಯುದ್ಧಕ್ಕೆ. ಜಗದ್ಧಾತ್ರಿ ನಿಂತಿದ್ದಾಳೆ. ದೈತ್ಯ ಮಹಾಸೇನೆಯನ್ನು ಕಂಡು ಭಯಗೊಂಡಂತಹ ದೇವತೆಗಳಿಗೆ ಸಮಾಧಾನ ಹೇಳ್ತಾ ಇದ್ದಾಳೆ. ಯಾಕೆ ಭಯಪಡ್ತಾ ಇದ್ದೀರಿ ನೀವು?
1: ದೇವಿ ಇತ್ತಳ ಭಯ ಲಕ್ಷ್ಮೀ ದೇವಿಗೆ ತಳಭಯ.
0: ಹೆದರಬೇಡಿ,

ಆದಿ ದೇವಗಳ ಗಿಳಿಗೆ ಹರುಷವ ಬೀರಿ ಶ್ರೀವರದೇ ಹರಿವಲ್ಲಭೆ ಹಯಮುಖ ರಾಜನ ಮಡದಿ ಮಹೋನತ ಕಾಯ ದೇವಿಯೇ ತಳಭಯ. ಎಲ್ಲಾ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆ ಮೂಕಾಂಬ ದಾನವನನ್ನ ಕರೆದಳು ಯುದ್ಧಕ್ಕೆ. ಈಗ ಕೌಹನನ್ನ ಮೂಕ ಅಂತಲೇ ಕರೆದಿದ್ದಾರೆ, ಯಾಕೆ ಬಾಯಿ ಬಾರದು, ಶಬ್ದವೇ ಇಲ್ಲ, ಮಾತೇ ಮಾತನಾಡಲಾರ. ಹೇ ಮೂಕನೇ ಬಾ ಯುದ್ಧಕ್ಕೆಂಬುದಾಗಿ ಕೈ ವೀಸಿದಾಗ ಆ ದೇವಿಯ ಮಹಾಘೋಷ ಕೇಳ್ತಾರೆ. ಒಂದೆಡೆ ದೇವತೆಗಳ ಜಯಘೋಷ, ಋಷಿಮುನಿಗಳ ವೇದ ಘೋಷ, ದೇವಿಯ ವಾಹನದ ಸಿಂಹ ಗರ್ಜನೆ. ಇದನ್ನು ಕೇಳಿದ ರಾಕ್ಷಸ ಮೂಕಾಸುರನು ಖಡ್ಗವನ್ನು ಝಳಪಿಸಿ ಭೂಮಿ ನಡುಗುವಂತೆ ಸೈನ್ಯದೊಂದಿಗೆ ಹೊರಟಿದ್ದ. ಭೀಕರವಾದ ಸೇನೆಯನ್ನು ದೇವತೆಗಳು ನೋಡ್ತಾರೆ. ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು.

ಕಂದಿಮ ಢಕ್ಕಗಳು ಚೀರುವ ಶಂಖ ಶಂಖ ಗೋಮುಖವು ಖರ್ಗ ಕುಂತದೋ ಮರವು ಕೃಪಾಣ ಸಡಗರು ಬಚ್ಚ ಧಂಸಿನ ಬಾಣ ಸಿಡಿಯುವ ಸಿಡಿ ಮತ್ತುಗಳದೆ ಗುಡುಗು ಪಡುವಿನ

ನೆಂಬೆ ಪಶುಗಳನ್ನು ಹೋಲುವ ರೂಪೋಣ ಕೋತಿ ಕರಡಿಯ ಮೂತಿಗಳು ವಿಕಾರವಾದಂತಹ ಪಶು ರೂಪದಿಂದ ಯುಕ್ತರಾದ ಅಸುರರ ದಂಡು ಸೇರಿತಂತೆ. ಕ್ರೂರದಾಡೆ ತುಟಿ ಮೀರಿದ ಹಲ್ಲು ಗುರು ಹುರಿಸುವ ಸುರುಜೊಲ್ಲು ಏಳು ನಾಸಿಕದ ಜೋಲು ತುಟಿಗಳು ಹೂನು ಬೆನ್ನಿನವನೊಬ್ಬ ಹಾಳು ಸುರಿವ ನಡು ನೆತ್ತಿ ಬಾಯಿ ಮಹತೋಳನ ಹೋಲುವನೊಬ್ಬ ವಕ್ರ ನಡೆಯ ಮಹಾವಕ್ರವದನದ ವಿಕ್ರಮ ಅಸುರ ಮತ್ತೊಬ್ಬ ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು ಮಲಿತ ಮೂಕಾಸುರ ಧೈರ್ಯದ ಮೇರು ಪರ್ವತ ಕಾಯನು ಇದ್ರಿ ಪರ್ಯಾರು ಶೂಲ ಪರಿಗಗದ ಮುದ್ರದ

ರಾಕ್ಷಸರನ್ನು ಕಂಡು ದ್ಯಾವಾ ಪೃಥ್ವಿ ಸ್ವರೂಪದಲ್ಲಿ ತಾನು ಎದ್ದು ನಿಂತುಬಿಟ್ಟಿದ್ದಾಳೆ. ಭೀಕರವಾದಂತಹ ಯುದ್ಧ ಪ್ರಾರಂಭವಾದರೆ ಆ ಮಹಾಕಾಳಿಯನ್ನು ಎದುರಿಸತಕ್ಕಂಥವ್ರು ಯಾರು? ಸಿಂಹದ ಕ್ರೂರವಾದಂಥ ನಖಕ್ಕೆ ಬಲಿಯಾದ ಅಸುರರು ಅಸಂಖ್ಯ. 18 ಭುಜಗಳಿಂದ ಎಡಬಿಡದೆ ಪರಿಹ, ಭುಚುಂಡಿ, ಖಡ್ಗ, ಧನುಸ್ಸು, ಅನೇಕಾನೇಕ ಬಾಣಗಳಿಂದ ರಾಕ್ಷಸರನ್ನು ಎದುರಿಸ್ತಾಳೆ. ಏಕ ಪ್ರಕಾರ ಬ್ರಹ್ಮಾದಿ ದೇವತೆಗಳೇ ನೋಡ್ತಾ ಇದ್ದಾರೆ ಜಗದ್ಧಾತ್ರಿಯನ್ನ. ಆಕೆಯ ಗುಣಗಾನ ಮಾಡ್ತಾ ಇರತಕ್ಕಂಥ ಕಾಲ. ಮೂಕಾಸುರನು ದೇವಿ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹಿಂದೆ ಮುಂದೆ ಅನೇಕ ಕ್ರಮದಿಂದ ಪ್ರಯತ್ನ ಮಾಡ್ತಾನೆ. ನಾನಾ ರೂಪಗಳಿಂದ ಆಕೆಯನ್ನು ಇರಿಲಿಕ್ಕೆ ಬರ್ತಾನೆ. ಜಗದ್ಧಾತ್ರಿಗೆ ಜಗನ್ ಮಾತೆಗೆ ಇದೊಂದು ಮಕ್ಕಳಾಟಿಕೆಯಂತೆ. ಕ್ಷಣ ಮಾತ್ರದಲ್ಲಿ ಮೂಕರನ್ನು ಸುಟ್ಟುರುಹಬಲ್ಲ ಆ ಸಾಮರ್ಥ್ಯ ಇದೆ. ಆಕೆಯ ರಣಲೀಲೆಯನ್ನು ಜಗತ್ತಿಗೆ ತೋರಿಸಲೋಸ್ಕರವಾಗಿ ಅಟ್ಟಹಾಸೆಯಿಂದ ತನ್ನ ಕಡೆಗೆ ಬರತಕ್ಕಂತಹ ಆ ಧೂರ್ತನ ಕೇಶವನ್ನು ಗಟ್ಟಿಯಾಗಿ ಹಿಡಿದು ಆ ಮೂಕಾಸುರನನ್ನು ವಧಿಸಲೋಸ್ಕರ ತನ್ನ ಕೈಯಲ್ಲಿ ಎತ್ತಿದ್ದಾಳೆ ಖಡ್ಗವನ್ನು. ಆಗ ನೋಡ್ತಾನೆ ಒಬ್ಬಳೆ, ಇಡೀ ರಣರಂಗದಲ್ಲೆಲ್ಲ ದೇವಿಯರೇ ಕಾಣಿಸ್ತಾ ಇದ್ದಾರೆ ಆ ಮೂಕಾಸುರನಿಗೆ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಎಲ್ಲಿ ನೋಡಿದ್ರು ಆಕೆ. ಸೊಕ್ಕಿದ ರಕ್ಕ ಸರಸು

ಈ ಭೀಕರವಾದಂತಹ ಸ್ವರೂಪವನ್ನು ಕಂಡು ಮೂಕಾಸುರನು ಯುದ್ಧ ಪ್ರಯತ್ನವನ್ನು ಬಿಟ್ಟುಕೊಟ್ಟ. ಈಕೆಯನ್ನು ಎದುರಿಸುವುದು ಸಾಧ್ಯವಲ್ಲ ಅಂತಕ್ಕಂಥ ಸ್ಪಷ್ಟವಾಯಿತು. ಆಗ ಮೂಕಾಸುರು ಕೇಳಿದಂತೆ, ಹೇ ತಾಯೇ, ನನಗೀಗ ಸಾವು ನಿಶ್ಚಯ. ನಾನಾದರೂ ಇಂಥ ಸಾವನ್ನೇ ಅಪೇಕ್ಷೆ ಮಾಡಿದ್ದೇನೆ. ಯಾತರಿಂದಾಗಿ ಮತ್ತೆ ಮತ್ತೆ ನನಗೆ ಜನ್ಮವಿಲ್ಲವೋ, ನಿನ್ನನ್ನು ಮತ್ತೆ ನಾನು ಯಾವ ಕಾರಣದಿಂದಲೂ ಯುದ್ಧದಲ್ಲಿ ಎದುರಿಸಬಾರದೋ ಅಂತಹ ಒಂದು ಸಂದರ್ಭವನ್ನು ಕಾಯ್ತಾ ಇದ್ದೆ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ನೀನು ತಿಳಿದಿದ್ದಿ, ನಿನ್ನಲ್ಲಿ ಹೇಳಬೇಕು ಅಂದರೆ ನನಗೆ ಮಾತು ಬರದು, ಶಬ್ದಗಳೇ ಬಾಯಿಂದ ಹೊರಡುತ್ತಾ ಇಲ್ಲ. ಹೇ ಅಂಬೃಣಿ, ಹೇ ವಾಕ್ರೂಪೆ, ನೀನು ಮಾತು ಕೊಟ್ಟರೆ ನನ್ನ ಮನಸ್ಸಿನ ಅಭಿಲಾಷೆ ಏನುಂಟು ಅದನ್ನು ಹೇಳುತ್ತೇನೆ ಅಂದ. ಕೈ ಸನ್ನೆಯಿಂದೇ ಎಲ್ಲವನ್ನು ಹೇಳ್ತಾ ಸ್ಪಷ್ಟಪಡಿಸಲಿಕ್ಕೆ ನನಗೆ ಮಾತು ಕೊಡು. ವಾಗೀಶ್ವರಿ, ನಿನ್ನನ್ನು ಗುಣಗಾನ ಮಾಡಬೇಕು. ಸಾಯುವ ಮೊದಲು ಈ ದೇಹತ್ಯಾಗದ ಮೊದಲು ನಾನು ಕಣಿಯಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಕೊನೆಯ ಹಂತದಲ್ಲಿ ದೇವಿ ಅವನಿಗೆ ಅನುಗ್ರಹ ಮಾಡ್ತಾಳೆ. ಆ ಮೂಕಾಸುರ ಮಾತು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಅವನ ಪ್ರಾರ್ಥನೆ ಅದು, ತಾಯೇ ಅವಶ್ಯ ನಾನೀಗ ಸಾವಿಗಣಿಯಾಗಿದ್ದೆ, ಈ ಸಾವನ್ನು ನಾನು ಎದುರಿಸ್ತೇನೆ. ನೀನು ಹಿಂದೆ ಶುಂಭಾನಿಶುಂಭಾದಿಗಳನ್ನ, ಮಹಿಷಾದಿ ಅಸುರಾದಿಗಳನ್ನ ಕೊಂದು ಬಲವನ್ನು ಲೋಕದಲ್ಲಿ ವ್ಯಕ್ತಗೊಳಿಸಿದ್ದೆ. ನಿನ್ನ ಬಲವನ್ನು ಪರೀಕ್ಷೆ ಮಾಡಬೇಕು, ನಿನ್ನೊಡನೆ ಹೋರಾಡಬೇಕು, ನಿನ್ನ ಜೊತೆಗೂ ಕೂಡ ನನ್ನ ಕೀರ್ತಿ ಸ್ಥಿರವಾಗಿ ಉಳಿಯಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ನಿನ್ನಲ್ಲಿ ಯುದ್ಧ ಮಾಡಿದ್ದೇನೆ ಹೊರತು ನಿನ್ನನ್ನು ಗೆಲ್ಲುವುದು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿದೆ. ಆದ್ರಿಂದ ತಾಯೇ, ಒಂದೇ ಆಸೆ ಇದೆ ನನಗೆ, ಅದನ್ನು ಪೂರ್ಣ ಮಾಡುವ. ಈಗ ನಿನ್ನ ಕೈಯಲ್ಲಿ ನಾನು ಸಾಯ್ತೇನಲ್ಲ, ನಿನ್ನ ಜೊತೆಗೆ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕಾದ್ರಿಂದ, ಹೇ ಅಂಬಾ, ಜಗದಂಬಾ, ನೀನು ಮುಂದೆ ನನ್ನ ವಧೆಯಾದ ಬಳಿಕ ಆ ಚಂದ್ರಾರ್ಕ ಪರ್ಯಂತ ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರು ಉಳಿದು ಮೂಕಾಸುರನನ್ನು ಕೊಂದಂಥ ನಿನಗೆ ಮೂಕಾಂಬಾ ಅಂತಕ್ಕಂಥ ಹೆಸರೇ ಇಟ್ಕೊಳ್ಬೇಕು ತಾಯೇನೆ. ನಿನ್ನೊಬ್ಬ ದುಷ್ಟಪುತ್ರ, ನಿನ್ನೊಬ್ಬ ಕೆಟ್ಟ ಮಗ ನಾನೆಂಬುದಾಗಿ ತಿಳಿದು ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಕೇಳ್ತಾಳೆ. ನಿಜ, ಎಷ್ಟೇ ದುಷ್ಟರಾದರೂ ಕೂಡ ತಾಯಿಗೆ ಪ್ರೇಮ ಇದ್ದೇ ಇದೆ. ಆ ಮೂಕಾಸುರನ ಮೇಲೆ ಕರುಣೆ ತೋರ್ತಾಳಂತೆ ದೇವಿಯ ಅಂತಃಕರಣ ಅದು. ಭಗವಂತ ಸಾವಿರ ಅಪರಾಧ ಮಾಡಿದವನು ಬೇಕಾದ್ರೆ ಇರಲಿ, ಒಮ್ಮೆ ಶರಣು ಬಂದರೆ ಅವನ ಅಪರಾಧ ಕಳೆಯುತ್ತಾನಂತೆ. ಅದನ್ನು ಹೇಳ್ತಾರೆ ಶ್ರೀಪಾದರಾದಿ ಯತಿಗಳು, ಪ್ರಭೋ

ಹೆತ್ತ ಮಕ್ಕಳು ಹುಚ್ಚರಾದ್ರೆ ತಾಯಿ ಎತ್ತಿ ಬಿಸಾಡ್ತಾಳೇನು? ಹುಚ್ಚು ಮಗು ಏನೇನೋ ಲೀಲೆಗಳನ್ನು ಮಾಡುವಾಗ ತಾಯಿ ಸಂತೋಷ ಪಡ್ತಾಳೆ. ಆ ಹುಚ್ಚು ಮಗುವನ್ನು ಮೆಚ್ಚಿ ಅದಕ್ಕೆ ಬೆಚ್ಚಿಗಿನ ಹಾಲು ಕುಡಿಸಲಿಕ್ಕೆ ಹೋದರೆ ಅದು ಕಚ್ಚುತ್ತದೆ. ಕಚ್ಚಿದ್ರೂ ತಾಯಿ ಮೆಚ್ಚುತ್ತಾಳೆ, ಅಪರಾಧ ಎಣಿಸೋದಿಲ್ಲ. ಜಗನ್ ಮಾತೆ ಅಲ್ವೇ ಅವಳು. ತನ್ನ ಕುರಿತು ಇಷ್ಟು ಅಪರಾಧ ಮಾಡಿರತಕ್ಕಂಥ ಮೂಕಾಸುರನ ಮೇಲೆ ಸಿಟ್ಟು ಮಾಡಲಿಲ್ಲ. ನಿನ್ನ ಹೆಸರೇ ಇಟ್ಟುಕೊಳ್ತೇನೆಂದ್ರು, ಮೂಕಾಂಬಾಮ್ಮ ನಾಮದಿಂದಲೇ ಮುಂದೆ ನಾನು ಪ್ರಸಿದ್ಧಳಾಗ್ತೇನೆ ಎಂಬುದಾಗಿ ಹೇಳಿ ಅವರ ಶಿರಚ್ಛೇದ ಮಾಡಿದ್ದಾಳೆ. ಸಮಸ್ತ ದೇವತೆಗಳು ಗುಣಗಾನ ಮಾಡಿದರು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಆಕೆಯನ್ನು ವಿಧ ವಿಧವಾಗಿ ಸ್ತೋತ್ರ ಮಾಡಿದ್ದಾರೆ. ಮೂಕಾಂಬಾಮ್ಮ ನಾಮದಿಂದ ಪ್ರಸಿದ್ಧಳಾಗಿ ಶ್ರೀ ಪಾರ್ಥಿವ ಲಿಂಗದಲ್ಲೇ ಸ್ವರ್ಣರೇಖಾರೂಪದಿಂದಿದ್ದು ಮೂಕಾಸುರನು ವಧೆಯಾದಾಗ ಅಸಂಖ್ಯಾತ ದೇವತೆಗಳು ನೋಡುತ್ತಿರುವಂತೆ ಆ ಶ್ರೀಚಕ್ರದ ಬಿಂದುವಿನಲ್ಲಿ ಆ ಲಿಂಗದಲ್ಲಿರುವ ಸ್ವರ್ಣರೇಖೆಯಲ್ಲಿ ತಾನು ಲೀನವಾಗ್ತಾ ಇದ್ದಾಳೆ ಮೂಕಾಂಬ. ಕೋಲ ಮಹಾಮುನಿ ಸಮಸ್ತ ದೇವತೆಗಳನ್ನು ಯುಕ್ತಳಾಗಿದ್ದನ್ನು ನೋಡಿ, ಹೇ ತಾಯೇ ಜಗದಂಬಿಕಾ, ನಿನ್ನ ಮೂಕಾಂಬ ಅಂತಕ್ಕಂತಹ ಈ ನಾಮ ನಿನ್ನ ಕೀರ್ತಿಯನ್ನು ಕೊಂಡಾಡ್ತಾ ಕೊಂಡಾಡ್ತಾ ಭಕ್ತಿ ಪ್ರೇಮದಿಂದ ಒಂದೇ ಒಂದು ಶಬ್ದ ಬಾಯಿಂದ ಬರದೆ ನಾವು ಕೂಡ ಮೂಕರಾಗಿಬಿಟ್ಟಿದ್ದೆ. ನಿನ್ನ ಲೀಲಾ ವಿಷಯ ಚಿಂತನೆ ಮಾಡಿದವರೆಲ್ಲ ಮೂಕರಾಗ್ತಾರೆ, ನಿನ್ನನ್ನು ಕೊಂಡಾಡುವುದಕ್ಕೆ ಶಬ್ದವೇ ಇರುವುದಿಲ್ಲ. ಸರ್ವ ಶಬ್ದಮಯೀ ಚರಾಚರಮಯೇ, ನೀನು ಸರ್ವ ಶಬ್ದಮಯಿ ಚರಾಚರಮಯಿ.

ನಿನ್ನನ್ನು ಕೊಂಡಾಡ್ತಾ ಕೊಂಡಾಡ್ತಾ ನಾವು ಮೂಕರಾಗ್ಬಿಡ್ತೇವೆ. ಆದ್ರಿಂದ ದೈತ್ಯನಿಗೆ ಹೇಗೆ ಮಾತು ಕೊಟ್ಟವಳು ಮತ್ತು ಪಡೆದವಳು ಹಾಗೆ ನಿನ್ನನ್ನು ಕೊಂಡಾಡ್ಲಿಕ್ಕೆ ನಮಗೆ ಮಾತು ಕೊಡು, ವಚನ ಕೊಡು. ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರುವ, ಇತರ ನೋಯಿಸುವ, ನಿಂದಿಸುವ ಮಾತು ಬರುವ ಸ್ಥಿತಿಯಲ್ಲಿ ನಮ್ಮನ್ನು ಮೂಕರನ್ನಾಗಿಸು. ನಿನ್ನನ್ನು ಕೊಂಡಾಡ್ತಾ ಮೈ ಬರೀಬೇಕು ನಾವು, ಮೂಕರಾಗಬೇಕು ನಾವು. ಇಂಥ ಮೂಕಾಂಬಿಕೆಯನ್ನ ಸ್ತೋತ್ರ ಮಾಡ್ತಾರೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ.

0: ವಾದರಾಜರಿಗೆ ಪ್ರಸನ್ನಲಾಗಿದ್ದಲಂತೆ ಮೂಕಾಂಬಿಕಾ ಲಕ್ಷ್ಮಿ. ಅವರು ಪ್ರಾರ್ಥನೆ ಮಾಡ್ತಾರೆ,
1: ಮೂಕಾಂಬಿಕಾ ಕೃಪಾಲೋಕಾತ್ ಕಾಂಕ್ಷಿತ ಫಲಪ್ರದ ಮೂಕಾನ ಕೃತಮೇ ಶತ್ರುನ್ ಏಕಾಂತಿಕ ಜನಪ್ರಿಯ.
0: ಏಕಾಂತಿಕರು ಅಂದ್ರೆ ಶ್ರೀಹರಿಯ ಭಕ್ತರು,
1: ಪರಮಾತ್ಮ ಏಕಾಂತ ಭಕ್ತರಿಗೆ ಸಹಾಯ ಮಾಡತಕ್ಕಂಥವಳು ನೀನು ಲಕ್ಷ್ಮಿ. ನನ್ನ ಶತ್ರುಗಳನ್ನು, ನನಗೆ ಹಿಂಸೆ ಕೊಡತಕ್ಕಂಥವರನ್ನು ಮೂಕರಾಗಿಸು.
0: ಏಕಾಂತಿಕ ಪರಿಯಾದ ಭಕ್ತರಿಗೆ ಅನುಕೂಲ ಮಾಡು, ಕಾಂಕ್ಷಿತ ಫಲವನ್ನು ಕೊಡತಕ್ಕಂಥವಳಾಗು. ಹೀಗೆ ವಾದರಾಜರು ಬೇಡಲಿಕ್ಕೆ ಒಂದು ಮುಖ್ಯ ಕಾರಣವಿತ್ತಂತೆ. ಆ ಕೊಲ್ಲೂರು ಮಹಾಕ್ಷೇತ್ರಕ್ಕೆ 5 ಶತಮಾನಗಳ ಹಿಂದೆ ವಾದರಾಜ ಮಹಾಯತಿಗಳು ಯಾತ್ರಾರ್ಥಿಯಾಗಿ ಅಲ್ಲಿಗೆ ಬಂದಾಗ ದುಸ್ತರ್ಕ ಮಾಡತಕ್ಕಂಥ ದುಷ್ಟರನ್ನ ಸಚ್ಚಾಸ್ತ್ರ ಸತ್ತರ್ಕಾದಿಗಳಿಂದ ತಾನೇ ಸೋಲಿಸಿದಾಗ ವಾದಿರಾಜರನ್ನು ಹೇಗಾದರೂ ಅಪವಾದ ಇಡಿಸಿ ಅವರ ನಾಶವನ್ನು ಮಾಡಬೇಕು ಅಂತ ಸಿದ್ಧಗೊಳಿಸಿದಂತಹ ಕೆಲವು ದುಷ್ಟರು ಒಬ್ಬ ಬ್ರಾಹ್ಮಣ ಬಾಲಕನನ್ನು ಅಪಹರಿಸಿ ದೇವಾಲಯದಲ್ಲಿ ಆ ಮೂಕಾಂಬಿಕೆಯ ಹಿಂದೆ ತಗೊಂಡು ಹೋಗಿ ಅಡಗಿಸಿಟ್ಟು ವಾದಿರಾಜ

ದೇವಿ ಅಲ್ಲಿಂದ ಓಡಿಸ್ತಾಳೆ. ವಾದಿರಾಜರಿ ಹುಡುಗನನ್ನು ಕೊಂದರು ಕೊಂದರು ಅಂತ ಈ ಪ್ರಕಾರ ಏನು ಪ್ರಚಾರ ಮಾಡಿದ್ರು, ಆ ಹುಡುಗನೇ ಬಂದು ನಾನಿಲ್ಲಿ ಬದುಕಿದ್ದೇನೆ, ಆ ಮೂಕಾಂಬ ದೇವಿನನ್ನು ಹೊಡೆದಿಲ್ಲಿಗೆ ಓಡಿಸಿದ್ಲು. ಇದನ್ನು ಕೇಳಿ ಯಾರ್ಯಾರು ಅಪವಾದ ಹಾಕಿದ್ರು ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಮೂಕರಾದ

ಅತಿ ಗಜನಪ್ರಿಯ, ನನ್ನ ಶತ್ರುಗಳನ್ನು ಮೂಕರಾಗಿಸಿಬಿಟ್ಟಿದ್ದಿ ತಾಯಿ ನೀನು. ಆದ್ರಿಂದಲೇ ಅವಳೇ ಮಹಾ ಸರಸ್ವತಿ, ಅವಳೇ ಮಹಾಕಾಳಿ, ಅವಳೇ ಮಹಾಲಕ್ಷ್ಮಿ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಳು. ಅದಕ್ಕಾಗಿ ದಾಸರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇಂದಿರಾ ರಮಣನ ಹಿರಿಯ ಸೊಸೆ ನೀನು. ಆ ಸರಸ್ವತಿಯಲ್ಲೂ ಲಕ್ಷ್ಮೀ ಸನ್ನಿಧಾನವನ್ನೇ ಚಿಂತನೆ ಮಾಡಿ ವಾಗಂಭರಣಿಯನ್ನು

ವಾಚಾ ಶುದ್ಧಿಯಾಗಿ ಭಗವಂತನನ್ನು ಕೊಂಡಾಡತಕ್ಕಂತಹ ಭಾಗ್ಯ ಅವಳು ಕೊಡತಕ್ಕಂಥವಳು. ಅವಳ ಅನುಗ್ರಹವಾದರೆ ನಮಗೆ ಭಗವಂತನಲ್ಲಿ ಭಕ್ತಿ ಶ್ರದ್ಧಾ ಪ್ರೇಮ ಹೆಚ್ಚುತ್ತದೆ ಅಂತಹ ಕೋಲಾಪುರ ನಿವಾಸಿಯಾದ ಮೂಕಾಂಬಿಕೆಯ ಸನ್ನಿಧಾನ ವಿಶೇಷವುಳ್ಳ ಲಕ್ಷಾಂತರ ಭಕ್ತಾದಿಗಳ ಅಪೇಕ್ಷೆಯನ್ನು ಪೂರ್ಣ ಮಾಡುವ ಆ ಕಲಾ ಸರಸ್ವತಿ ಜಗನ್ಮಾತೆ ಜಗದ್ಧಾತ್ರಿ ಮೂಕಾಂಬಿಕೆಯ ಮುಂದೆ ಆ ಕೋಲ ಮಹಾಮುನಿ ಅವಳ ದಿವ್ಯ ದರ್ಶನವನ್ನು ಪಡೆದು ಆಕೆಯ ಮಂಗಳ ಸನ್ನಿಧಾನವನ್ನು ಸೇರುತ್ತಾರಂತೆ. ಆ ಪವಿತ್ರವಾದಂತಹ ಸ್ಥಳಕ್ಕೆ ಬಂದ ಭಕ್ತರು ಸೌಪರ್ಣಿಕಾ ನದಿಯ ಸ್ನಾನ ಮಾತ್ರದಿಂದ ಸಮಸ್ತ ಪಾಪವನ್ನು ಕಳೆದುಕೊಂಡು ಆ ದೇವಿಯ ದರ್ಶನ ವಿಶೇಷವನ್ನು ಪಡೆದು ಪುನೀತರಾಗ್ತಾರೆ ಅಂತ. ಕೊಲ್ಲೂರು ಮೂಕಾಂಬಿಕೆಯ ಮಹಾನ್ ಕ್ಷೇತ್ರದ ಈ ದಿವ್ಯ ಚರಿತ್ರೆಯ ಭಾಗವನ್ನು ಲೋಕಕ್ಕೆ ಆ ದೇವಿಯ ಮಹಿಮೆಯನ್ನು ವರ್ಣಿಸುವ ಈ ಪುಣ್ಯ ಕಾರ್ಯದ ಜಗದ್ಧಾತ್ರಿ ಉತ್ತರೋತ್ತರವಾದ ಅಭ್ಯುದಯವನ್ನು ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಆ ಕೊಲ್ಲೂರು ಮೂಕಾಂಬಿಕಾ ಮಹಾಮಾತೆಗೆ ಮಂಗಳವನ್ನು ಹೇಳಿ ಶುಭ ಸಾರೋಣ.

ಇದುವರೆಗೂ ನೀವು ಕೇಳಿದ್ದು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ.

0: ಮುಂದುವರೆಯಲಿದ್ದು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶಿವಮೊಗ್ಗದ ರವೀಂದ್ರನಗರ ಗಣಪತಿ ದೇವಾಲಯದ ಆವರಣದಲ್ಲಿ ಅಪ ರಾಮಭಟ್ಟರ ಸ್ಮರಣಾರ್ಥ ನಡೆದಂತಹ ರಾಮಸ್ಮರಣೆ ಕಾರ್ಯಕ್ರಮದಲ್ಲಿ ನಡೆದ ಗಮಕ ವಾಚನವನ್ನು ಈಗ ನೀವು ಕೇಳಲಿದ್ದೀರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಲಿದ್ದೀರಿ. ವಾಚನ ಶ್ರೀಮತಿ ಮಾನಸ ಶಿವರಾಮಕೃಷ್ಣ, ವ್ಯಾಖ್ಯಾನ ಶ್ರೀಮತಿ ಶ್ರೀಲಕ್ಷ್ಮೀ ಶಾಸ್ತ್ರಿ.

రామాయ రామభద్రాయ రామచంద్రాయ వేదసే రఘునాథాయ నాథాయ సీతాయ పతే నమః. శ్రీరామ నామ నామేతి రమే రామే మనోరమే సహస్రనామతత్తుల్యం రామనామవరాధనే. ಎಲ್ಲರಿಗೂ ನಮಸ್ಕಾರ. ಆದ್ಮೇಲೆ ನಮ್ಮ ಸಾಹಿತ್ಯಕ ಆಧ್ಯಾತ್ಮಿಕ ಮತ್ತು ಈ ಪ್ರಪಂಚದಲ್ಲಿ ನಮ್ಮ ಒಂದು ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನವಿದೆ. ಭಾರತೀಯರ ಜನಜೀವನವನ್ನು ರೂಪಿಸುವಲ್ಲಿ ಈ ಎರಡು ಮಹಾಕಾವ್ಯಗಳು ತುಂಬ ಸಹಾಯವನ್ನು ಮಾಡ್ತದೆ ಅಂತ ಹೇಳಿ ಮೊದಲಿಂದ ನಡೆದುಕೊಂಡು ಬಂದಿರುವಂತಹ ಒಂದು ರೀತಿ. ಅದರೊಳಗೂ ಕೂಡ ಈ ರಾಮಾಯಣವನ್ನು ಒಂದು ಆದರ್ಶ ಕಾವ್ಯ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಆದರ್ಶ ಎಂಬಂತೆ, ಅನನ್ಯ ಎಂಬಂತೆ, ಅಪೂರ್ವ ಎಂಬಂತೆ ಬಾಳಿ ಬರುತ್ತಿದ್ದವರು. ಒಬ್ಬೊಬ್ಬರ ತ್ಯಾಗಮೂರ್ತಿಗಳು, ಒಬ್ಬೊಬ್ಬರ ಕಥೆಯೂ ಪುಣ್ಯಕಥೆ. ಹಾಗಾಗಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದ್ದು ಈ ರಾಮಾಯಣ ಅಂತ ಹೇಳಿ ಅದನ್ನ ಭಾವಿಸ್ತೇವೆ. ಈ ರಾಮಾಯಣವನ್ನ ಆಧರಿಸಿ ಒಂದು ಸಾವಿರಾರು ಕೃತಿಗಳು ಬಂದಿರಬಹುದು. ಕುಮಾರವ್ಯಾಸ ಆ ಕಾಲದಲ್ಲೇ ಹೇಳಿದ್ದಾರೆ, ತಿಣುಕಿದನು ಪಣಿರಾಯ ರಾಮಾಯಣದ ಕಥೆಯ ಭಾರದಲ್ಲಿ ಅಂತ ಹೇಳಿ. ಹಾಗಾಗಿ ನಾನು ರಾಮಾಯಣ ಬರೀಲಿಲ್ಲ ಅಂತ ಆತ ಹೇಳ್ತಾನೆ. ಹಾಗಾಗಿ ಅವನು ಬರೀಲಿಲ್ಲ, ಮಹಾಭಾರತ ಬರದೆ ಅಂತ ಹೇಳ್ತಾನೆ. ಆದರೆ ನಮ್ಮ ಕನ್ನಡ ಕವಿಗಳು ಕೂಡ ಈ ರಾಮಾಯಣವನ್ನು ಆಧರಿಸಿ ಡಿ ವಿ ಜಿ ಅವರು ಬರೆದಿದ್ದಾರೆ, ಮತ್ತೆ ಮುದ್ದಣ್ಣ ಬರೆದಿದ್ದಾರೆ, ತೊರವೆಯ ನರಹರಿ ಬರೆದಿದ್ದಾರೆ. ಹೀಗೆ ಅನೇಕರು ಈ ಕಾವ್ಯವನ್ನು ಆಧರಿಸಿ ಬರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ನಾವು ಆರಿಸಿಕೊಂಡಿರುವಂಥದ್ದು ರಾಮಾಯಣ ದರ್ಶನಂನಲ್ಲಿ ಬಂದಂಥ ಶಬರಿಗಾಗನು ಅತಿಥಿ ದಾಶರಥಿ ಅಂತೇಳಿ. ರಾಮಾಯಣ ದರ್ಶನ ಕೂಡ ಒಂದು ವಾಲ್ಮೀಕಿಯನ್ನೇ ಆಧರಿಸಿ ಬರೆದರೂ ಕೂಡ ಒಂದು ಹೊಸದಾದ ಕಾಣಿಕೆ ಅಂತ ಹೇಳಿದ್ರೆ ಕುವೆಂಪು ಅವರ ದರ್ಶನ ಅಂತ. ದರ್ಶನ ಅಂದ್ರೆ ಹೊಸದಾದ ರೀತಿಯಲ್ಲಿ ನೋಡುವಂಥದ್ದು ಅಂತ, ಅಂತಹ ಒಂದು ಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಮನುಜಪಥ, ವಿಶ್ವಪಥ ಅಥವಾ ಮಾನವ ಮಾನವೀಯತೆ, ಸರ್ವೋದಯ, ಸಮಗ್ರತೆ ಇದರೆಲ್ಲರ ಒಂದು ದ್ಯೋತಕವಾಗಿ ಪಾಪಿ ಉದ್ಧಾರವೆಂಬುದು ಮಹದ್ಯೂಹ ರಂಗದಲ್ಲಿ ಅಂತ ಹೇಳಿ ಒಂದು ಇದನ್ನಿಟ್ಟುಕೊಂಡು ಬಿಟ್ಟು ಅದರ ಪ್ರಕಾರದ ಎಂತಹ ಒಬ್ಬ ಪಾಪ ಮಾಡಿದವನು ಅಥವಾ ಏನೋ ತಪ್ಪು ಕೆಲಸ ಮಾಡಿದವನು ತನ್ನ ವ್ಯಕ್ತಿತ್ವದಿಂದಾಗಿ ಮುಂದೆ ರೂಢಿಸಿಕೊಂಡು ಉದ್ಧಾರ ಆಗಬಹುದು ಅನ್ನೋ ಒಂದು ಸಾಂಕೇತಿಕವಾಗಿ ಈ ಒಂದು ರಾಮಾಯಣ ದರ್ಶನವನ್ನ ಇಲ್ಲಿ ಮಂತ್ರ ಇರ್ಬೋದು, ಊರ್ಮಿಳೆ ಇರ್ಬೋದು, ವಾಲಿ ಇರ್ಬೋದು, ರಾವಣ ಪ್ರತಿಯೊಬ್ಬರಿಗೂ ಉದ್ಧಾರ ಆಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಒಂದು ಇದು ಮಾಡಿದ್ದಾರೆ. ಅಂತಹ ಒಂದು ಹೊತ್ತಿನಲ್ಲಿ ಇವತ್ತು ನಾವು ಆಸ್ಕೊಂಡಿರೋದು ಶಬರಿಗಾದನು ಅತಿಥಿ ದಾಶರಥಿಂದ. ಈ ಶಬರಿಯನ್ನೋಡು ಒಬ್ಬ ಬೇಡತಿ, ಬೇಡತಿ ಅಂದ್ರೆ ಬೇಡದ ಮಗಳು, ಸಾಕು ಮಗಳು ಅಂತ ಹೇಳ್ತಾರೆ. ಬೇಟೆಗೆ ಹೋದಾಗ ಸಿಕ್ಕಿದ್ದಂತಹ ಒಂದು ಶಿಶು ಅಂತ ಹೇಳ್ತಾರೆ. ಶಬರಿ ಅಂತ ಕರೀತಾರೆ ಅವಳನ್ನ, ಶಬರನ ಮಗಳು ಶಬರಿ ಅಂತ ಹೇಳಿದ. ಅಂತಹ ಒಬ್ಳು ಶಬರಿಯನ್ನೋಡು ಯಾವ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಯಾವುದರದ್ದು ಒಂದು ತಿಳುವಳಿಕೆಯೂ ಇಲ್ಲದೆ ತಾನು ಆಚಾರ್ಯರನ್ನೇ ಪರದೈವ ಅಂತ ಭಾವಿಸಿ ಅವನ ಹೇಳಿಕೆಯ ಪ್ರಕಾರ ಒಂದು ನಡೆದುಕೊಂಡು ಮುಕ್ತಿಯನ್ನು ಪಡೆದಂತಹ ಒಂದು ಪಾತ್ರ ಇದು. ತುಂಬಾ ಸುಂದರವಾಗಿ ರಾಮಾಯಣದಲ್ಲಿ ಕೇವಲ ಚಿಕ್ಕ ಪಾತ್ರದಲ್ಲಿ ಬರುವಂತಹ ವೃಂದಾವನ ಅಂತ ಹೇಳ್ತಾರೆ, ಸಣ್ಣದಾಗಿ ಚಿತ್ರಿಸಿದ್ದನ್ನ ಕುವೆಂಪು ಅವರು ವಿಶೇಷವಾಗಿ ಚಿತ್ರಿಸಿದ್ದಾರೆ. ಈಗ ಪೂರ್ವಕತೆ ಹೇಗಿದೆ ಅಂತಂದ್ರೆ, ನಾನು ಪೂರ್ವಕತೆ ತುಂಬಾ ಲಂಬಿಸಿ ಯಾವುದನ್ನು ಹೇಳಿ ಹೋಗಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ರಾಮಾಯಣ ಅಂತಂದ್ರೆ ಸೀತಾ ಅಪಹರಣ ಆಗಿ ಹೋಗಿದೆ. ಆ ಸೀತಾ ಅಪಹರಣ ಆದ್ಮೇಲೆ ರಾಮ ತುಂಬಾ ನೋಂದ್ಕೊಂಡು ಬಿಟ್ಟಿದ್ದಾನೆ. ಪತ್ನಿಯನ್ನು ಕಳೆದುಕೊಂಡು ಒಂದು ರೀತಿ ಮನೋರೋಗಕ್ಕೆ ಒಳಗಾಗುವಷ್ಟು ಆತಂಕದಲ್ಲಿದ್ದಾನೆ. ಹಾಗಿರುವಾಗ ಹಾಗೇ ಬರ್ತಾ ಇರುವಾಗ ಎಲ್ಲಿ ನನ್ನ ಸೀತೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಬಂಧ ಸಿಗ್ತಾನೆ. ಕಬಂಧ ಅಂತಂದ್ರೆ ಅವನಿಗೆ ಹೊಟ್ಟೆಯಲ್ಲೇ ಮುಂದ ಇಲ್ಲಿದ್ದು ಹೊಟ್ಟೆಯಲ್ಲೇ ಮುಂದ ಇದ್ದಂತ ದೀರ್ಘ ಬಾಹು ಉಳ್ಳವಂತವನು. ಒಂದು ಕೈಯಲ್ಲಿ ರಾಮನನ್ನು, ಒಂದು ಕೈಯಲ್ಲಿ ಲಕ್ಷ್ಮಣನನ್ನು ಇಟ್ಕೊಳ್ತಾರೆ. ಅವನನ್ನ ಸಂಹಾರ ಮಾಡಿದಾಗ ಆತ ಗಂಧರ್ವ ಲೋಕಕ್ಕೆ, ಗಂಧರ್ವ ಆಗಿರ್ತಾನೆ ಅವನು. ಗಂಧರ್ವ ಲೋಕಕ್ಕೆ ಹೋಗುವಾಗ ರಾವಣ ಅಪಹರಿಸಿದ್ದಾನೆ ಅನ್ನೋ ಒಂದು ಸುದ್ದಿಯನ್ನು ಕೊಟ್ಟಿದ್ದಾನೆ. ಇಷ್ಟರೊಳಗಾಗಲೇ ಜಟಾಯುವಿನಿಂದ ಕೂಡ ರಾವಣದಿಂದ ಸೀತಾಪರ್ಣ ಆಗಿದೆ ಎಂದು ಗೊತ್ತಾಗಿದೆ. ಒಂದು ಮೊದಲನೇದಾಗಿ ಸೀತಾಪರ್ಣ ಎಲ್ಲಿ ಹೇಗಾಗಿದೆ, ಎಲ್ಲಿದ್ದಾಳೆ ಸೀತೆ ಎನ್ನುವುದು ಮೊದಲಿನ ಆತಂಕ. ಆದ್ರೆ ಈಗ ರಾವಣ ಕರ್ತವ್ಯದಲ್ಲಿದ್ದಾನೆ ಎನ್ನುವುದು, ಆ ರಾಕ್ಷಸನ ಕೈಯಲ್ಲಿ ನನ್ನ ಸೀತೆ ಹೇಗಿದ್ದಾಳೋ ಅನ್ನೋ ಒಂದು ಆತಂಕ. ಇಂತಹ ಹೊತ್ತಿನಲ್ಲಿ ಅವರು ಈ ಶಬರಿಯ ಆಶ್ರಮದ ಹತ್ರ ಬಂದಿದ್ದಾರೆ. ಅಲ್ಲಿ ಶಬರಿಯ ವ್ಯಕ್ತಿ
ಇಡೀ ಕಾವ್ಯದಲ್ಲಿ ನೋಡ್ತಾ ಹೋಗೋಣ.

ಗಗನ ನೀಲಾಭನು ಮರ

ಕುವೆಂಪುರು ಅವರು ಮಾಡ್ತಾ ಹೋಗ್ತಾರೆ. ವಾಲ್ಮೀಕಿಯಲ್ಲಿ ಶಬರಿಯ ರೂಪವರ್ಣನೆ ಆಗಲಿ, ಅವರದ್ದು ಈ ರೀತಿಯ ಒಂದು ವರ್ಣನೆ ಬರಲ್ಲ. ಚಾರು ಭಾಷೆಯಲ್ಲಿ ಪರಿಚಾರಿ ಈ ತರದಲ್ಲಿ ಅವಳನ್ನ ಹೇಳ್ತಾರೆ, ಅವಳ ರೂಪವರ್ಣನೆ ಆಗಲಿ ಅದ್ಯಾವುದು ಅಲ್ಲಿ ಬರಲ್ಲ. ಇಲ್ಲಿ ನೋಡಿ ಎಷ್ಟು ತಮಾಷೆ ಆಗಿದೆ ಅಂದ್ರೆ, ಆಕೆ ಮುಪ್ಪಿನ ಮುದುಕಿ ಅಂತೆ, ಆದ್ರೆ ಜೌವನಸ್ತ್ರು ಅಂದ್ರೆ ತರುಣರು ಹೇಗೆ ಈ ಬೆಳದಿಂಗಳ ರಾತ್ರಿಯೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ಒಂದು ವಿಷಯ, ಬೆಳದಿಂಗಳ ರಾತ್ರಿ ಹೂ ಬಿಟ್ಟ ಉದ್ಯಾನವನ ಅಥವಾ ಪರಿಮಳಗಳು ಇವೆಲ್ಲ ಅವರಿಗೆ ಉದ್ದೀಪನ ಆಗುವಂತ ವಿಷಯಗಳು. ಅಂತಹ ಈ ಅಜ್ಜಿ ಜೌವನ ನೆನಸು ಕಾಣುವಂತೂ ಮಾಡಿದ್ರೆ ಯೌವನಸ್ತ್ರು ಹೇಗೆ ಈ ಬೆಳದಿಂಗಳ ರಾತ್ರಿಯಲ್ಲೆಲ್ಲ ಕನಸು ಕಾಣ್ತಿರ್ತಾರೋ ಆ ರೀತಿಯಲ್ಲಿ ಕಾಣ್ತಾ ಕನಸು ಕಾಣ್ತಾ ಇದ್ದಾಳಂತೆ ಕಂಗಳ ಕನಸನ್. ಆ ನಡುರಾತ್ರಿಯಲ್ಲಿ ಮುಗುಳು ನಗ್ತಾ ಇದ್ಲು ಅವಳಿಗೆ ಆ ಶ್ರೀಮೂರ್ತಿ ಅಂತ ಹೇಳ್ತಾರೆ. ಆ ರಾಮನ ಮೂರ್ತಿ ಅವಳಿಗೆ ಶ್ರೀಮೂರ್ತಿ ಅಂತೆ. ಅವಳಿಗೆ ನಿಜ ಗಗನ ನೀಲಾವನಂ ಕಂಡಳು ಅಂತ ಹೇಳ್ತಾರೆ. ನೀಲ ಇದ್ದಾನೆ ಅಂತಾರೆ, ಯಾಕೆ ಹೇಳಿದ್ದು? ಅವಳಿಗೆ ಮತ್ತಂಗ ಮುನಿಗಳು ಹೇಳಿದ್ಬಿಟ್ರೆ ಈಗಿನ ಹಂಗೆ ಗೂಗಲ್ ಅಲ್ಲಿ ಶ್ರೀರಾಮ ಅಂತ ಹುಡುಕೊಳ್ಳೆ ಫೋಟೋ ಬರೋದಾಗ್ಲಿ ಅಥವಾ ಯಾವ ಅವಳದ ರಾಮನ ವರ್ಣನೆ ಬರೋದಾಗ್ಲಿ ಯಾವ್ದು ಇರಲಿಲ್ಲ. ಗುರು ಹೇಳಿದ್ದಾರೆ ರಾಮನ ರೂಪ ಅಂದ್ರೆ ಹೀಗಿದೆ, ನೀಲಾಂಬನಂ, ನೀಲಾಂಬನ ಅಂದ್ರೆ ಗಗನ ನೀಲಾಂಬ, ಆಕಾಶದ ಮಟ್ಟದ ಒಂದು ನೀಲಿಯ ಅಂತ. ನೀಲಿ ಅನಂತತೆಯ ಸಂಕೇತ, ಹಾಗಾಗಿ ನೀಲಮೇಘ ಶ್ಯಾಮ, ನೀಲ ವರ್ಣದ ರಾಮ ಅಂತ ಅದನ್ನ ಒಂದು ಅವತಾರ ಪ್ರಸಿದ್ಧಿಗೆಲ್ಲ ಸಾಧಾರಣವಾಗಿ ಹೇಳುವಂತ ಒಂದು ಅಂತಹ ಒಬ್ಬ ಗಗನ ನೀಲಾಂಬನನ್ನು ಮರಳಿ ಚಿತ್ರ ಎತ್ತರ ಮಾಡ್ಕೊಂಡಿದ್ದಾಳೆ, ಎದ್ದು ಕೂತಿದ್ದಾಳೆ, ಮತ್ತೆ ಅವನನ್ನ ನೆನೆಸ್ಕೊಳ್ತಾ ಇದ್ದಾಳೆ. ಹೇಗೆ ಆ ಮೂರ್ತಿಯನ್ನ ತನ್ನ ಮನಸ್ಸಲ್ಲಿ ಮನನ ಮಾಡ್ಕೊಳ್ತಾ ಇದ್ದಾಳೆ. ತುಂಬು ತುಳುಕಿದ್ದು ಎದೆ ಅವಳ ಹೃದಯಗೆ ಅಂತ, ಅವಳಿಗೆ ಹೃದಯ ತುಂಬಿ ಬಂತಂತೆ. ಈಗ ನಮ್ಮ ಪ್ರಹ್ಲಾದ ನಾರದ ಹತ್ರ ಕೇಳ್ತಾನೆ, ಭಕ್ತಿ ಅಂದ್ರೆ ಏನು ಅಂತ. ದೇವರಲ್ಲಿರುವಂತಹ ಭಗವಂತನಲ್ಲಿ ಅತಿಯಾದ ಅನುರಾಗವನ್ನೇ ಭಕ್ತಿ ಅಂತ ನಾರದರು ಹೇಳ್ತಾರೆ. ಅದನ್ನ ನವವಿಧದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋಃ, ಸ್ಮರಣಂ ಪಾದಸೇವನಂ, ಅರ್ಚನಂ ದಾಸ್ಯಂ ವಂದ್ಯಂ, ಸತ್ಯಮಾತ್ಮ ನಿವೇದನಂ ಅಂತ. ಅಂದ್ರೆ ಅವನನ್ನೇ ಸದಾ ಧ್ಯಾನ ಮಾಡ್ತಾ, ಅವನ ಮಾತುಗಳನ್ನ ಅಂದ್ರೆ ಮನನ ಮಾಡ್ಕೊಳ್ತಾ, ಅವನನ್ನೇ ನೆನೆಸ್ಕೊಳ್ತಾ, ಅವನನ್ನೇ ಹಾಡ್ತಾ ಅಥವಾ ಅವನ ಜೊತೆ ಸತ್ಯ ಮಾಡ್ತಾ ಅವನಿಗೆ ಒಂದಿಸ್ತಾ, ಈ ರೀತಿ ನವವಿಧಗಳಲ್ಲಿ ಭಕ್ತಿ ಮಾಡ್ಬೋದು ಅಂತ. ಇವಳು ಕೂಡ ಆ ರೀತಿಯಲ್ಲಿ ಅವನನ್ನು ನೆನೆಸ್ಕೊಂಡು ಒಂದು ಭಕ್ತಿ ಪರ ಸದಾ ಅವನಿಗೆ ಅದೇ ಧ್ಯಾನ, ಗುರುಗಳು ಹೇಳಿದ್ದಾರೆ ಅದನ್ನೇ ಮಾಡ್ಕೊಳ್ಳೋದಂತ. ಆದ್ರೆ ಮುಂದೆ ತುಂಬಿ ತುಳುಕಿತ್ತು ಎದ್ದೆ ಅಂದ್ಮೇಲೆ ಅವಳಿಗೆ ಹೃದಯ ತುಂಬಿ ಬಂದಿದೆಯಂತೆ, ಅದು ಮುಖದಲ್ಲಿ ಒಂಥರ ಕಾಂತಿ ಕಾಣಿಸ್ತಾ ಇದೆ ಅಂತೆ. ಅದನ್ನು ಕವಿ ಎಷ್ಟು ಚೆನ್ನಾಗಿ ಶಬರಜ್ಜಿಯ ವರ್ಣನೆ ಮಾಡ್ತಾರೆ ನೋಡಿ. ಹರಿಸುವ ಉಕ್ಕುವ ಮೊಗಕ್ಕೆ ಸುತ್ತು ತೆರೆ ತೆರೆಯಾಗಿ, ಆ ವಯಸ್ಸಾದವರ ಮುಖದಲ್ಲಿ ಒಂದು ಇದೆಲ್ಲ ಬರುತ್ತೆ ನೋಡಿ, ನೆರೆಗಳೆಲ್ಲ ಬರುತ್ತೆ ನೋಡಿ, ಅದರೊಳಗೆ ಒಂದು ಸೌಂದರ್ಯ ಇರುತ್ತೆ, ಕಣ್ಣಿನಲ್ಲಿ ಒಂದು ಸೌಂದರ್ಯ ಇರುತ್ತೆ. ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಒಂದು ಮಾತಾಡಿದ್ರು, ಪೂತಿನಿ ಅವರ ಒಂದು ಕವನದಲ್ಲಿ ಬರುತ್ತಂದ್ರೆ ಏನಂದ್ರೆ, ಕಾಲ ಪುರುಷನೆಂಬ ಕಲಾವಿದನ ಎಸಕ ಅಂತ. ಅಂದ್ರೆ ಯಾವತ್ತ ವರ್ಷ ವರ್ಷ ಕಳೆದಂಗೂ ನಾವು ವಯಸ್ಸಾಗ ಅವಾಗ ನೆರವೇಗಳು ಬರ್ತಾ ಹೋಗುತ್ತಲ್ಲ, ಇದು ಕಾಲಪುರುಷನ ಕಸೂತಿ ಕೆಲಸ ಅಂತ. ಅದು ಆ ಮುಖದಲ್ಲಿ ಬಂದಿರೋ ನೆರಿಗೆಗಳು ಇದೆಲ್ಲ ಸುಕ್ಕು ತೆರೆ ತೆರೆಯಾಗೆ, ಕುಂಡಿ ನಾರಿನ ತೆರೆನ ಬೆಳ್ಳರೆ, ಕುಂಡಿ ನಾರು ಅಂದ್ರೆ ಸೆಣಬನ್ನ ಜಜ್ಜಿದಾಗ ಒಂಥರ ಬಿಳಿ ಬಿಳಿ ಬಿಳಿ ಬಿಳಿ ಇದು ಬರುತ್ತೆ, ನಾರು ನಾರು ನಾರು ಆ ತರ ಅವ್ರ ತಲೆ ಹೇಗೆ ಬೆಳ್ಳಿಯಾದಂತದ್ದು. ಬಚ್ಚು ಪಲ್ಲಿಲಿ ವಾಯ್, ಅವರು ಸರಿಯಾಗೆ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಒಂದು ಹಲ್ಲಿನ ಮುದುಕಿ ತರ ಇರ್ಬೋದು, ಆದ್ರೆ ಅವ್ರು ಹೇಳ್ತಿದ್ದಾರೆ ಇಲಿಯ ತರ ಎರಡು ಹಲ್ಲಿ ಹೇಗಿದೆಯಂತೆ ಅವಳಿಗೆ ಅಂತ ಅವ್ರ ಸರಿಯಾಗಿ ಅದನ್ನು ಕೊಡ್ತಾ ಇದ್ದಾರೆ. ಕುಡು ಬೆನ್ನ ಹಣ್ಣು ಮುದುಕಿ ಅಂದ್ರೆ ಬೆನ್ನು ಬಾಗಿದೆ ಹಣ್ಣು ಮುದುಕಿ, ಶಬರಜ್ಜಿ ನಡುಕಿ ನಡೆದಾಳಿ, ನಡುಗಿ ನಡುಗಿ ನಡೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷ ನೀವು ಗಮನಿಸ್ಬೇಕು, ಈ ತರ ಅಜ್ಜರನ್ನ ಈಗ ನೀವು ನೋಡಕ್ಕಾಗಲ್ಲ, ಯಾಕೆಂದ್ರೆ ಡೈ ಮಾಡಿದ್ದು ತಲೆ ಕೊದ್ಲು, ಆಮೇಲೆ ಕಡಿಸಿದ ಹಲ್ಲು, ಬೆನ್ನಿಗೆ ಬೆಳ್ಳು ಎಲ್ಲಿದೆ. ಆದ್ರೆ ಒಬ್ಬ ವರ್ಣಚಿತ್ರಕಾರನಿಗೆ ಛಾಯಾಚಿತ್ರಕಾರನಿಗೆ ಇದಕ್ಕಿಂತ ಒಳ್ಳೆ ಚಿತ್ರ ಸಿಗಲಿಲ್ಲ. ಯಾಕಂದ್ರೆ ಅದರೊಳಗೆ ಒಂದು ನೀವು ಎಷ್ಟೋ ಜನ ಚಿತ್ರ ನೋಡಿರ್ಬೋದು, ಆ ರೀತಿಯಾದಂತ ಚಿತ್ರನೇ ಬರ್ತಿರ್ತಾರೆ ಅಜ್ಜಿಯರು, ಇವರ ಚಿತ್ರ ಬರೆಯದವರಿಗೆ ತುಂಬಾ ಪ್ರೀತಿ ಆಗತ್ತೆ ಅಂತ ಹೇಳಿದ. ಆಗ ನಡುಗಿ ನಡೆದ ಗುಡಿಯ ಬಾಗಿಲ ತೆರೆದು ನೋಡಿದಳು, ಅವಳು ಏನು ಅಂತ ಎಷ್ಟೊತ್ತಿಗೋ ಅದೇ ಅಪ್ಪ ಬರ್ತಾನೇನು, ರಾಮ ಬರ್ತಾನೇನು, ರಾಮ ಬರ್ತಾನೇನು ಅಂತ. ಆ ಚಂದ್ರ ಸುಂದರ ರಾತ್ರಿ ಆ ಚಂದ್ರನು ಕೂಡ ಇವಳಿಗೆ ಮರಳಿದನೋ ಎನ್ನುವ ರೀತಿಯಲ್ಲಿ ಬೆಳದಿಂಗಳು ಸೂಚಿಸ್ತಾ ಇದ್ದಾನೆ. ಬೆಳದಿಂಗಳ ರಾತ್ರಿಯಲ್ಲಿ ಆ ಹುಟ್ಟುಕು ಹುಲ್ಲ
ಹಿಡಿದು ರಾತ್ರಿಯಲ್ಲಿ ಆ ಒಂಥರ ಬ್ರೌನ್ ಕಲರ್ ಅಥವಾ ವೈಟ್ ಬೆಳಿ ವಯಸ್ಸಾದ ಆತರ ಕಾಣ್ತಾ ಇದ್ರೆ ಅವಳಿಗೋಸ್ಕರ ಮರುಗುತ್ತಾ ತಾನು ಅದೇ ಬಣ್ಣವನ್ನು ಹೊಂದಿದೆಯೋ ಅನ್ನೋ ರೀತಿಯಲ್ಲಿ ಶಬರಿಯ ಕನಿಕರದಿಂದ ಕರಗಿದ್ದೇನೆ. ತಿಂಗಳ ಬೆಳಕು ಚೆಲ್ಲಿ ಹಸಿರು ಹಬ್ಬಿದ ಹಸಲೆ ರಾಜಿಸಿತು ಮುದುಕಿಯ ತಲೆಯ ಒಲೆ ತೃಣಮೌಮಿ ತಾನಾಗಿ ಅವಳಿಗೆ ಒಂದು ಜೊತೆ ಕೊಡ್ತಿದೆಯೋ ಅನ್ನೋ ಹಾಗೆ ಮೌಮ್ಯವಾಗಿ ಗಾಳಿನೂ ಬಿಸ್ತಾ ಇಲ್ಲ ಇವಳ ಮನಸ್ಸಿನ ಹಾಗೆ ಆಗಿದೆ ಅಂತೆ. ತೃಷಿತ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಅಂದ್ರೆ ಒಂಥರ ಆಸೆ ಕಣ್ಣಿಂದ ಅವಳು ನೋಡ್ತಾ ಇದ್ದಾಳೆ. ನಿಸ್ಸೀಮ ಗಾತ ಸೀಮಾನವದ ವಿಸ್ತೀರ್ಣಗಳು ದಾಸ ಅಂದ್ರೆ ಹುಲ್ ಗ್ರಾಸ್ ಗ್ರಾಸ್ ಅನ್ನೋದನ್ನೇ ಈಗ ಹೆಂಗೆ ಸಂಸ್ಕೃತದಿಂದ ಹೋಗಿದೆ ಅಂದ್ರೆ ಗ್ರಾಸ್ ಅನ್ನೋದು ಹುಲ್ಲು ಅನ್ನೋದು ದಾಸ ಅಂದ್ರೆ ಸಂಸ್ಕೃತ ಶಬ್ದ. ಅದೇ ತೊಳ ಪಿತ ಪಿತೃ ಅನ್ನೋದಕ್ಕೆ ಫಾದರ್ ಅನ್ನೋದು ಮಾತೃ ಅನ್ನೋದಕ್ಕೆ ಮದರ್ ಅನ್ನೋದು ಭ್ರಾತೃ ಅನ್ನೋದಕ್ಕೆ ಬ್ರದರ್ ಅನ್ನೋದು ಹೀಗಿದೆಲ್ಲ ಕೆಲವರು ಕೊಟ್ಟು ತಗೊಂಡು ಆಗಿದೆ. ಅಂತ ದಾಸ ಸೀಮಾನ ಎಲ್ಲೋಗಿರೂ ಹುಲ್ಲಿನ ಇದೀರಿ ಅಂದ್ರೆ ಅಲ್ಲಿ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಸೀಮಾಂಡವದ ವಿಸ್ತೀರ್ಣದೊಳು ಮನಂಲಯ ಅದೊಳಗೆ ಉಳಿದ್ಬಿಟ್ಟಿದ್ದಾಳೆ ನೋಡಿ ನಿಡುಸುರಿದು ತನ್ನೊಳಗೆ ತಾನು ಶಬರಿ. ಅಯ್ಯೋ ಯಾರು ಕಾಣಲಿಲ್ಲ ಅಂತ ಬಾಗಿಲು ತೆರೆದು ನೋಡಿದಾಳೆ ನಿರಾಸೆ ಹೊಂದಿ ಮತ್ತೆ ಹಿಂದಕ್ಕೆ ಮನೆ ಒಳಗೆ ಬಂದಿದ್ದಾಳೆ.

கண்களை நீர்

ಮುಖ್ಯ ಅಜ್ಜಿ ಮುಪ್ಪು. ಹಾಗಾಗಿ ತನಗೆ ವಯಸ್ಸಾಗ್ತಿದೆ ಅಂತ ಅವಳಿಗೆ ಗೊತ್ತಿದೆ. ನಾನು ವಯಸ್ಸಾಗಿ ಸತ್ತು ಹೋಗುವ ಮೊದಲು ರಾಮನನ್ನ ನೋಡ್ಲಿಕ್ಕಾಗ್ತಂತ ಅವಳಿಗೆ. ಮತ್ತೆ ಇನ್ನೊಂದೇನು ಅಂದ್ರೆ, ನನ್ನ ಗುರುವಿನ ಒಂದು ಮಾತಿನ ಮೇಲೆ ಅಪಾರವಾದಂತ ನಂಬಿಕೆ. ಯಾಕೆಂದ್ರೆ ಗುರು ಹೇಳಿದ್ದಾನೆ ಅವಳಿಗೆ, ಈಗ 10 ವರ್ಷದ ಹಿಂದೆಯೇ ಹೇಳಿದ್ದಾನೆ, ಮುಂದೊಂದು ದಿನ ರಾಮ ಸೌಮಿತ್ರಿ ಜೊತೆಗೆ ಬರ್ತಾನೆ, ಅವನನ್ನ ಸೇವೆ ಮಾಡಿ ನೀನು ಮೋಕ್ಷವನ್ನು ಪಡೆ ಅಥವಾ ಉದ್ಧಾರ ಆಗು ಅಂತ ಅವನು ಗುರು ಹೇಳಿದ್ದಾನೆ. ಇಲ್ಲದಿದ್ರೆ ಗುರುವಿನ ಜೊತೆಗೆ ನಾ ಗುರು ಸಾಹಿತ್ಯವನ್ನು ಹೊಂದು ಬಿಡ್ತಿದ್ದೆ. ಆದ್ರೆ ಗುರು ಹೇಳಿದ ಮಾತು ಬೀ ತಪ್ಪದೆ ಅಂತ ಹೇಳ್ತಾಳೆ. ನೀನೆಂದಿಗೆ ಬರಬೇಕಯ್ಯ, ಓ ನನ್ನಯ್ಯ ಕಂದಯ್ಯ. ನೋಡಿ, ರಾಮಚಂದ್ರ ದೇವರನ್ನ ಅವನನ್ನು ನೋಡ್ಬೇಕು ಅನ್ನೋಳು ಕಂದಯ್ಯ ಅಂದಳೆ. ಒಂದು ವಯಸ್ಸಾದ ಮೇಲೆ ನೀವು ಯಾರನ್ನೇ ನೋಡಿ, ಮೊದಲು ನನ್ನ ಮಕ್ಕಳು ನನ್ನೇ ಗೊತ್ತಿದ್ದವರು, ಒಂದು ವಯಸ್ಸಾಗ್ತಿದ್ದ ಹಾಗೆ ಎಲ್ಲರ ಮಕ್ಕಳು ನಮ್ಮ ಮಕ್ಕಳು ಅಂತ ಕಂದ ಪುಟ್ಟ ಕೂಸು ಅಂತ ಪ್ರತಿಯೊಬ್ಬರು ಮಾತಾಡ್ತಾರಲ್ಲ, ಅದೇ ರೀತಿಯಲ್ಲಿ ರಾಮಚಂದ್ರಯ್ಯ ಕಂದಯ್ಯ ಅಂತ ಕರೀತಿದ್ದಾಳಂತೆ. ಗುರುದೇವನ ಮುನಿ ಮತಂಗಲ ಮಾತು ಬೀತ ಸುಳ್ಳ. ಯಾಕಂದ್ರೆ ನನ್ಗೆ ನೋಡಿದ್ರೆ ಈಗ ದಿನಾ ದಿನ ವಯಸ್ಸಾಗ್ತಿದೆ, ಹಣ್ಣನ್ನು ಮುದ್ದೆ ಆಗ್ತಿದ್ದೀನಿ, ಕಣ್ಣು ಕಾಣಿಸ್ತೇ ಹೋಗ್ತಾ ಇದೆ, ಆಮೇಲೆ ಕಿವಿ ಕೇಳಿಸೋದಿಲ್ಲ, ನನಗೆ ನಡೆಯಕ್ಕಾಗಲ್ಲ, ಈ ತರ ಅಂತ ಒಂದು ನಿಮಿಷ ಹೀಗೆ ಬಾಳು ಸೌತು ಹೋಗ್ಬಿಡತ್ತ ನನಗೆ. ಹಾಗಾಗಿ ತಾಳುವುದು ಬಾಳುವುದು ಬಾಳು ದೊಡೇನಿ ಕೊಡಲು. ಅಕಸ್ಮಾತ್ ನಾನು ಬದುಕಿದ್ರುವ ಕಣ್ಣಲ್ಲಿ ನೋಡಕ್ಕಾಗದಿದ್ದಾಗಿದ್ರೆ ಏನು ಪ್ರಯೋಜನ? ಅಥವಾ ನಾನು ಅವನನ್ನೊಂದು ಮುಟ್ಟಿ ನೇವರ್ಸಿ ಮಾತಾಡಿ ಅವನನ್ನ ಸೇವೆ ಮಾಡದೇ ಇದ್ರೆ ಏನ್ ಪ್ರಯೋಜನ? ಅಲ್ಲ ಪ್ರಯೋಜನ. ಹಾಗಾಗಿ ಕಣ್ಣಾಗಿ ನಮ್ ನೀನಂತೇ ಅವ್ ನೋಡ್ ನಿನ್ನ ಹೇಗೆ ನೋಡಿ, ಕಣ್ಣು ಪೂರ್ತಿ ಹೋದ್ಮೇಲೆ ನಾನು ನಿನ್ನ ಹೇಗೆ ನೋಡ್ಲಿ ಅಂತ ಹೇಳ್ತಾಳೆ. ಕೈಯಿಂದ ಮೈ ಅಡಗಿ ತಂದ ಸಂಭವೇನಾದೊಡಮ್ಮೆಂದು ನಿನ್ನ ಮುಟ್ಟಬೇಕು ಅಂತ ಸ್ಪರ್ಶ ಮಾಡ್ಬೇಕು ಅಂತ ಏನೂ ಆಗಲ್ಲ ಅಂತಂದ್ರೆ ನಾ ಬದುಕಿದ್ದಾದ್ರೂ ಏನ್ ಪ್ರಯೋಜನ ಅಂತ ಹೇಳ್ಕೊಳ್ತಾ ಇದ್ದಾಳೆ. ತಣಿಸುವೆನೋ ಪೇಳಿ ಕಣ್ಗಳಿ ನೀರ, ಕಣ್ಣುಗಳು ಅವನನ್ನ ನೋಡ್ಬೇಕು ಅಂತ ಕಣ್ಣೀರ್ ಸೂಸ್ತಾವಂತೆ. ಅವಕ್ಕೆ ಹೇಗೆ ಕಣಿವ ಹೇಳಿ ನಾನು, ನನ್ನ ಕಣ್ಣೀರು ಆತರ ಹೇಳ್ತಾ ಇದ್ದಾರೆ. ಬಾಬೋ ಬಾರ ಕಂದಯ್ಯ, ಕಣ್ಣು ಕೆಡುವ ಮೊದಲೇ, ಕಣ್ಣು ಹಾಳಾಗುವ ಮೊದಲೇ, ಬಾಳು ಕೆಡುವ ಇನ್ನೂ ವಯಸ್ಸಾಗಿ ನಾನು ಏನೂ ಆಗಲ್ಲ ಅನ್ನೋ ಕಾಲ ಬರೋದಕ್ಕಿಂತ ಮೊದಲೇ ಮುನ್ನ ಹೆದ್ದೆಗೆ ತಾರಯ್ಯ ನಿನ್ನ ಶಾಂತಿಯ ರೇಪ್ಯಂ ನಿಶಯ ನಿಶಬ್ದಕ್ಕೆ ಬಂದ ಬಾರದ ತೆರಳಿ ಅಂತ ಹೇಳ್ತಾರೆ. ನಾವು ಶಬ್ದ ಮಾಲಿನ್ಯ ತುಂಬಾ ಮಾಡ್ತೇವೆ, ಆದ್ರೆ ಅವಳು ತನ್ನಲ್ಲೇ ತಾನು ಒಣಕೊಳ್ತಾಳಂತೆ. ಅಯ್ಯೋ ಕಂದಯ್ಯ ಯಾವ ಪ್ರತ್ಯಯ ಅಂತ ಶಬ್ದ ಮಾಡಲ್ಲ, ಒಳಗೊಳಗೆ ಅಂದ್ಕೊಳ್ತಾಳೆ ಅಂತ ಕವಿ ತುಂಬಾ ಪ್ರಕೃತಿ ಪ್ರೇಮಿ. ರಾಮ ವನವಾಸಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಅದನ್ನ ಹೊಗಳದು ನನಗೆ ಇನ್ನೂ ನಾನು ಇನ್ನೂ ಮುಂದೆ ಅಂತ ಹೇಳಿ ಅವ್ರಿಗೆ ಮಲೆನಾಡಿನಗೆ ಬೀಡು ಅದ ಪ್ರಕೃತಿ ವರ್ಣನೆ ಮಾಡ್ತೀನಿ ನಾನು ಅಂತ ಕವಿ ಹೇಳ್ತಾರೆ. ಹಾಗೆ ನಿಶಯ ನಿಶಬ್ದಕ್ಕಿದ್ದಗೆ ಬಂದ ಬಾರದ ತೆರೆದಿ ತನ್ನೊಳು ಆಳಾಪಿಸುತ್ತೆ ಮತ್ತೆ ಗುಡಿಸಲೊಳಗಾದಳು ಶರದಜ್ಜಿ ಬೇಡಿತಿ ಮತಂಗ ಮುನಿ ಬೇಡಿತಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದ್ರೆ ಬೇಡುವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈಗ ಮಾಡಯ್ಯ ಬಾರಯ್ಯ ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ಹೊರಗೆ ಬಂದಿದ್ಲು ಮತ್ತೀಗ ಮನೆಯೊಳಗೆ ಹೋಗಿದ್ದಾಳೆ ಅವಳು.

ಶಬರಿಗೆ ನಿರೀಕ್ಷೆಯ ನೋಂಬಿ ಅಂತಾರೆ. ವ್ರತ ಏನು ಅಂದ್ರೆ ರಾಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ. ಅವಳಿಗೆ ಮಾತ್ರ ಅದು ವ್ರತ ಅಲ್ಲ, ಅಲ್ಲಿರುವಂತ ಗಿಡ ಮರ ಬಳ್ಳಿ ಎಲ್ಲವಕ್ಕೂ ತಾವು ಯಾವಾಗ ರಾಮನಿಗೆ ಸೇವೆ ಒದಗಿಸಿ ನಾವು ಸಾರ್ಥಕ ಪಡಿತೀವಿ ಅಂತ. ಇದನ್ನ ಸೂರಂ ಎಕ್ಕುಂಡಿಯವರು ಶಬರಿಗೆ ಬಂದಿದ್ದಾರೆ, ಅವರು ಕೂಡ ಹೇಳ್ತಾರೆ ಆ ಗಿಡ ಮರ ಬಳ್ಳಿಗಳಿಗೂ ಕೂಡ ಸದಾ ರಾಮ ಧ್ಯಾನ ಅಂತೆ, ತಾವು ಸಾರ್ಥಕ ಆಗ್ಬೇಕಂತ. ಇಲ್ಲೂ ಹಿಂದೆ ಒಂದು ನಮ್ಮ ಪದ್ಯದಲ್ಲಿ ಒಂದು ಶಬ್ದ ಬಂದಿದೆ, ಬೆಳೆದು ಬಿತ್ತಿ ಪಣ್ಣು ಫಲಗಳನ್ನೆಲ್ಲ ಬಿತ್ತಿ ಬೆಳೆದಣಿ ಮಾಡಿ ಕಾಯುತ್ತಿರುವುದು ಎನ್ನ ಆಶ್ರಮ ಅಂತ. ನನ್ನ ಆಶ್ರಮ ಇದೆಯಲ್ಲ, ಇವಳೆ ಕೆಲವು ಗಿಡಗಳನ್ನೆಲ್ಲ ಹಾಕಿದಾಳೆ ಎಲ್ಲ ಮಾಡಿದಾಳೆ, ಆ ಗಿಡ ಚೆನ್ನಾದ ಹೂ ಬಿಡ್ತಾವಂತೆ, ಚೆನ್ನಾದ ಹಣ್ಣುಗಳನ್ನು ಬಿಡ್ತಾವಂತೆ. ತಾವು ಆ ಅಜ್ಜಿಯ ಜೊತೆ ವ್ಯಷ್ಟಿಯ ಜೊತೆ ಸಮಷ್ಟಿ ನಮ್ಮ ಏನೋ ಹೇಳ್ತಾರಲ್ಲ ಹೂವಿನೊಡನೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ. ಹಾಗಾಗ್ಬೇಕು ಅಂತ ಅವು ಒಳ್ಳೆ ಫಲಗಳನ್ನು ಕೊಡ್ತಿದ್ದಾವೆ ಹೂಗಳನ್ನು ಕೊಡ್ತಿದ್ದಾವಂತೆ ಆ ಆಶ್ರಮದವರು. ಹಾಗಿರುವಾಗ ಈರುಳು ಕಳೆಯಿತು, ಬೆಳಗಾಯಿತು, ಮೂಡಿತು, ಬೆಳಗಾಯಿತು. ಬೆಳಗಾಗಿದ್ರೆ ಆ ಬಿಲ್ವತ್ತರದ ಬಿಲ್ಲೆತ್ತರದ ಕರಡ ಹುಲ್ಲು ಆ ಎಲ್ಲ ಹುಲ್ಲಿನ ಇದೆಯಲ್ಲ ಅವು ಎಲ್ಲ ಇಬ್ಬನಿಯಿಂದ ನೆಂದಿದವಂತೆ. ಆ ಇಬ್ಬನಿಯ ನೆಂದಿದ್ದು ಹೇಗ್ ಕಾಣುತ್ತೆ ಅಂದ್ರೆ ಇವಳು ಕಣ್ಣಲ್ಲಿ ಕಣ್ಣೀರು ಸುರ್ತಾ ಇದೆಯಲ್ಲ, ಆ ಈ ತುರಗ ಇರುತ್ತೆ ಕುದುರೆ ಮೇಲೆ ಕಣ್ಣು ಈ ಉದ್ದ ಕಣ್ಣಿನ ರೆಪ್ಪೆ ಇರುತ್ತಲ್ಲ ಅದೆಲ್ಲ ಮುಚ್ಕೊಂಡಿರುತ್ತೆ, ಅದ್ರ ಮೇಲೆ ನೀರಿದ್ರೆ ಹೇಗ್ ಕಾಣುತ್ತೆ ಆ ರೀತಿಯಲ್ಲಿ ಆ ಕರಡು ಹುಲ್ಲು ಕಾಣ್ತಿದೆ, ಮತ್ತೆ ಇವಳ ಕಣ್ಣು ಕಣ್ಣಿನ ನೀರು ಆ ರೀತಿಯಲ್ಲಿ ಕಾಣ್ತಾ ಇದ್ದಂತೆ. ಯಾವಾಗ ರಾಮನ ದರ್ಶನ ಆಗುತ್ತೆ ಅಂತ ಹೇಳಿ ಕಾಣ್ತಾ ಇದ್ದಂತೆ. ಫಸಲ ಎಂಬಾಕುದನ್ನೇ ನಿಡು ಬಯಸಿ ಈರು ನಿಡಸು ಇವ ಆ ಪ್ರಕೃತಿ ಮತ್ತು ಓಹ್ ಇವತ್ತು ರಾಮನೇ ರಾಮ ಬರ್ಲಿಲ್ವಾ ಅಂತ, ಇವತ್ತು ನಮ್ಮ ಫಲಗಳು ಕೊಟ್ಟಿದ್ದು ಇದೆಲ್ಲ ಬೇರೆ ಇವತ್ತಾಯ್ತು ಅನ್ನೋ ಹಾಗೆ ಇಬ್ಬರೂ ನಿಡಸು ಇವ ಒಂದು ಕೂಡಿ ಇವತ್ತು. ಆದ್ರೆ ಒಂದು ಮುದುಕಿಗೆ ಏನಪ್ಪ ಅಂತಂದ್ರೆ ಮುದುಕಿಗೆ ಇವತ್ತು ಒಂದಿನ ಏನೋ ಒಂದು ಕಳವಳ ಆಗ್ತಾ ಇದೆ, ಆಮೇಲೆ ಏನೋ ಒಂದು ಕಲ್ಲಣ ಏನೋ ಹೊಸ್ತಾಗತ್ತೆ ಅನ್ನೋದು, ಮತ್ತೆ ಏನೋ ಒಂದು ಉಲ್ಲಾಸನೂ ಆಗ್ತಾ ಇದೆ ಅಂತ. ಏನಾಗ್ಬೋದು ಇವತ್ತು ಏನೋ ಒಂಥರ ಬೇರೆ ತರ ಇದೆಯಲ್ಲ ಅಂತ ಅನ್ಸತ್ತಂತೆ. ಹಾಗಾಗಿ ಅವಳು ಮತ್ತೆ ಹೊರಗೆ ಬರ್ತಾಳೆ, ನೋಡ್ತಾಳೆ ಅವಳ ನಿರೀಕ್ಷೆಯಂತೆಯೇ ಅವಳ ಹುಲ್ಲಿನ ದಾರಿ ಇದೆಯಲ್ಲ ಹುಲ್ಲು ಬಯಲಲ್ಲಿ ಅವಳ ದಾರಿ ಅವಳ ನಿರೀಕ್ಷೆಯಂತೆ ಆ ಮಧ್ಯದಲ್ಲಿ ಒಂದು ಕಿರುದಾರಿ ಆಗಿರುತ್ತೆ. ಈಗಾಗಲೇ ನೀವು ಬಿಸಿಯವರದ್ದು ಕೇಳಿದೆ, ವನವನವ ಸುತ್ತಿ ಸುಳಿದು ತರು ತರುವ ಇವಳೇ ನಡೆದಿದ್ದಾಳೆ ಅದು ಎಷ್ಟು 10 ವರ್ಷದಿಂದ ಅದು ಎಷ್ಟು ದಾರಿ ಸಲ ನಡೆದಿದ್ದಾಳೋ, ಎಷ್ಟು ಮಣ್ಣುಗಳನ್ನು ತಂದಿದ್ದಾಳೋ, ಎಷ್ಟು ಬಿರುಗಳನ್ನಾಯಿತು ತಂದು ತನಿ ಮಣ್ಣುಗಳಾಯಿತು ತಂದು ಅಂತ ಎಷ್ಟು ತಂದಿದ್ದಾಳ. ಅದು ಸೌದ ಹೋಗ್ಬಿಟ್ಟಿದೆಯಂತೆ ಬೈತಲೆಯ ಭೂಮಿಯ ಬೈತಲೆಯ ತರ ಅದು ಹೋಗಿದೆಯಂತೆ. ಬಯಲ ನಡು ನಿಡು ಬರೆದು ಸಮೇತ ಕಾಲ್ದಾರಿ ಕೀಳುಪಟ್ಟೆ ಆ ದಾರಿಯನ್ನ ನೋಡ್ತಾಳಂತೆ. ತನ್ನೊಳಗೆ ಗೊಣಗುವಳು ಗುಣಿಸುವಳು ತನ್ನೊಳಗೊಳಗೇ ಗುಣುತ್ತಾಳೆ ಗುಣಿಸ್ತಾಳೆ ಎಂದು ಯಾವಾಗ ಬರ್ತಾನೆ ಏನು ಅಂತ ಹೇಳಿ ಮತ್ತೆ ಒಳಗೆ ಹೋಗ್ತಾಳೆ, ಒಂದ್ಸತಿ ಹೊರಗೆ ಬರ್ತಾಳೆ ಒಳಗೆ ಹೋಗ್ತಾಳೆ ಮತ್ತೆ ಹೊರಗೆ ಬಂದು ಅಲ್ಲಿ ಎಲ್ಲ ಕೊರಕೆಯನ್ನ ತಂದು ಅಲ್ಲಿಂದ ಗುಡಿಸಿ ಕರಗಲೆಗಳನ್ನೆಲ್ಲ ತೆಗೆದು ರಂಗೋಲಿ ಇದೆಲ್ಲ ಮಾಡ್ತಾಳೆ. ಮನೆ ಮುಂದೆ ಗೋಮಯ ಪಡೆದ ಜಗಲಿಯ ತರಗು ಸದೆ ಗುಡಿಸಿ ಸೊಂಟ ಮತ್ತೆ ವಯಸ್ಸಾಗಿದೆ ಅವನು ಸ್ವಲ್ಪ ಗುಡಿಸ್ತಾಳೆ ಮತ್ತೆ ಇಟ್ಕೊಳ್ತಾಳೆ ಸೊಂಟ ಕೈ ಹಾಕಿ ಮಾಡ್ತಾಳೆ ಮತ್ತೆ ನಿಡು ನೆಟ್ಟು ದೂರಕ್ಕೆ ದೃಷ್ಟಿ ನೆಟ್ಟು ನೋಡ್ತಾಳೆ ಏನು ತರ ಆಗ್ತಿದೆಯಲ್ಲ ಇವತ್ತು ಯಾಕೆ ಅಂತ ನೋಡ್ತಾಳೆ. ಆದ್ರೆ ವನ ಸೀಮಾಂತ ಸೀಮಂತ ರೇಖೆಯನ್ನು ಆ ಬಟ್ಟ ಬಯಲು ಅಂದ್ರೆ ಆ ವನದ ಒಂಥರ ಉದ್ದಕ್ಕೆ ಆಗಿದೆಯಲ್ಲ ಆ ದಾರಿಯನ್ನ ದೂರದವರೆಗೆ ಸೀಮಾಂತ ಅಂತ ಸೀಮಂತ ಅಂದ್ರೆ ಬೈತಲೆ ಸೀಮಾಂತ ಅಂದ್ರೆ ಅಷ್ಟು ದೂರದವರೆಗೆ ಹೊರಳಿರುವಂತಹ ಕೂದಲು ದಾರಿ ಅಂತ ಅದನ್ನ ನೋಡ್ತಾ ಇದ್ದಾರಂತೆ. ಇದೇ ನಿರೀಕ್ಷಣೆಯ ನೋಂಬಿ ದಿನ ಹೊಡೆದು ಅದೇ ವ್ರತ ಕತೆ ಹಾಗೆ ಮಾಡ್ತಾ ಇದ್ದಾಳಂತೆ. ಕೊಳುತ್ತೆ ಎಂದು ಪಗಲಾಯ್ತು ಹೀಗೆಲ್ಲ ಮಾಡ್ತಿರುವಾಗ ನಿತ್ಯ ಗುಡಿದು ಅದೇ ಕರ್ಮ ಪರಿಚಾರಣಿ ಅಂತ ಕರೀತಾರೆ ವಾಲ್ಮೀಕಿ. ನಿತ್ಯ ಗುಡಿಸೋದು ಅವನು ರಾಮ ಬರ್ತಾನೆ ಅಂತ ಸಿದ್ಧತೆ ಮಾಡ್ಕೊಳ್ಳೋದು ಇದೇ ಕೆಲಸ ಅವಳಿಗೆ. ಈಗ ಪಗಲಾಯ್ತಂತೆ ಹಗಲಾಯ್ತು, ಈಗ ರಾತ್ರಿ ಆಗಿತ್ತು, ರಾತ್ರಿಯಿಂದ ಬೆಳಗಾಯಿತು, ಬೆಳಕಾದಲ್ಲಿಂದ ಈಗ ಸೂರ್ಯ ಕಿರಣ ಬಂದಿದೆ ಆ ಪಗಲಾಯಿತು ಅಂತ.

ದೇಶ ದೇಹವನಂದೆ ತನ್ನ ಸಂದೇಹವು ಕೊರೆದಳ್ ತಿರುಪ್ಪಿ ಕೊರೆದಳ್ ಮರಳು.

ಈಗ ರಾತ್ರಿ ಆಯ್ತು, ಬೆಳದಿಂಗಳಾಯ್ತು, ಬೆಳಿಗ್ಗೆ ಉಷಾ ಕಾಲ ಆಯ್ತು, ಈಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಅಂತೆ. ಹಾಗೆ ಆಗ್ತಾ ಇರುವಾಗ ಭರವಸೆಯ ಏನೋ ಮಧ್ಯ ಕಿರಣ ರವಿತ ಬೆಳ್ಳಿ ಹನಿಯಾಗಿ, ಅವನಿಗೆ ಏನೋ ಇವತ್ತು ಆಗತ್ತೆ, ಏನಾದ್ರೂ ಒಂದು ಒಳ್ಳೇದಾಗ್ಬೋದೇನೋ ಒಂದು ಭರವಸೆ ಒಂದು ಇದೆಯಂತೆ. ಆ ಕಣ್ಣಿಗಾರೋ ಬದುಕೋ ಭ್ರಾಂತಿ, ಅದು ಒಂಥರ ಯಾರನ್ನೋ ನಿರೀಕ್ಷೆ ಮಾಡ್ತಿದ್ರೆ ಒಂದು ನೀರು ಈಗ ಕಾದಂಬರಿ ಶಬರಿಯಲ್ಲಿ ನೀರು ಸಪ್ಪಳೆ ಎಲೆ ಎಲುಗೆ ಗಾಳಿಯಲ್ಲಿ ನೀರು ಸಪ್ಪಳೆ, ನೀವು ಯಾರೋ ಬರ್ತಾ ಇದ್ದಾರೆ ಅಂತ ಅಂತ ಅಲ್ಲೇ ಶಬ್ದ ಕೇಳ್ತಾ ಇದ್ದಂಗಿದೆ ಅಂತ ಹೇಳ್ಕೊಂಡು ಹೋಗ್ತೀವಲ್ಲ ನಾವು ಯಾರನ್ನೋ ನಿರೀಕ್ಷೆ ಮಾಡ್ತಿದ್ದಾಗ. ಆ ರೀತಿಯಲ್ಲಿ ನೋಡ್ತಾರೆ, ಆಮೇಲೆ ಯಾರು ಇಲ್ಲ ಭ್ರಾಂತಿ ಅಂತ ಅನ್ಕೊಳ್ತಾಳಂತೆ. ನಿಂತ ಶಬರಿ ಡೊಂಕಾಗಿ ಮಡಿಕೊಂಡು ಕೈಯಾಗಿ ವಯಸ್ಸಾದ ಮುಖ್ಯ ಹೇಳಿ ಎಷ್ಟೊತ್ತು ನಿಲ್ತಾಳೆ, ಪಾಪ ಸೊಂಟ ಕೈ ಇಟ್ಕೊಂಡಾಳೆ, ಮತ್ತೆ ಕೈಯನ್ನ ಹೀಗೆ ಈ ಚರ್ಮ ಎಲ್ಲ ವಯಸ್ಸಾದವರು ಹಿಡಿದು ಬಿಟ್ಟಿರುತ್ತೆ, ಇದೆಲ್ಲ ಹುಬ್ಬಿನ ಕೂದಲೆಲ್ಲ ಮುಚ್ಚಿ ಬಿಟ್ಟಿರುತ್ತೆ, ಅದನ್ನ ಹೀಗ್ ಮಾಡಿ ಎತ್ತಿ ಯಾರು ಕಾಣ್ತಾ ಇದಾರ ಅಂತ ಅವಳು ನೋಡ್ತಾಳೆ ಅಂತೆ. ಹಾಗೆ ನೋಡಿದಳು ನೋಡಿ ಕಣ್ಣೊಳಗೆ ಕ್ಲೀನ್ ಮಾಡಿ ಹಿಂಗ ನೋಡ್ತಾರಲ್ಲ ವಯಸ್ಸಾದವರು, ಅಥವಾ ನಾವು ಅಂತೆ ಯಾವ್ದನ್ನ ತುಂಬಾ ಏನಾದ್ರು ದೂರದಿಂದ ನೋಡ್ಬೇಕಾದ್ರೆ ಈಗ ನೋಡ್ತಾವಲ್ಲ, ಆ ತರದಲ್ಲಿ ನೋಡ್ತಾ ಇದ್ದಾಳಂತೆ. ದೇಶ ದೇಹವನ್ನಂತೆ ಈ ದೇಶವಾಗಿದ್ದು ಖಂಡಿತ ಆಮೇಲೆ ಇಷ್ಟು ಚಿಕ್ಕ ರೂಪದಲ್ಲಿ ಕಾಣುತ್ತಲ್ಲ ಏನೋ ಉಂಟು, ಆ ರೀತಿ ಕಣ್ಣಿಗೆ ಏನೋ ಕಾಣ್ತದೆ. ತನ್ನ ಸಂದೇಹ ಇಲ್ಲ ಯಾರೋ ಕಾಣ್ತಾ ಇದ್ದಾರೆ ಅಂತ ತಿರುಪ್ಪಿ ಕೊರೆಗಳು ಮರ ಮರಳಿ ಕಂಡ ಅರಿವಳೆಯಲ್ಲಿ ಶಬರಿ ರಾಮ ಲಕ್ಷ್ಮಣರನ್ನ ಆ ದುಸ್ಥಿತಿಯ ವೇಷದಲ್ಲಿ ಕವಿಗೂ ಅನುಮಾನ, ಇಂತಹ ಪ್ರಸ್ತುತಿ ವೇಷ ಮಾಡ್ಕೊಂಡು ಬರ್ತಿದ್ದಾರೆ ರಾಮ ಲಕ್ಷ್ಮಣರು, ಅವರನ್ನ ಕಂಡಿಡಿದಾಳ ಈ ಶಬರಿ, ಎಷ್ಟು ದೃಷ್ಟದಿಂದ ತಪಸ್ ಮಾಡ್ತಾ ಇದ್ದಾಳೆ ಯೋಚನೆ ಮಾಡ್ತಿದ್ದಾಳೆ, ಆದ್ರೆ ಕಾಣ್ತಾಳ ಅಂತ ಕವಿಗೆ ಅನುಮಾನ. ಆಮೇಲೆ ಕವಿ ಒಂದು ಮಾತಾಡ್ತಾರೆ, ಭಗವದಾಗಮನವೇ ಭಕ್ತನ ನಿರೀಕ್ಷಿತ ರೂಪದಿಂದ ಬಂದೊಪ್ಪದೇ, ಭಗವಂತ ಬರ್ತಾನೆ ನಾವ್ ಹಿಂಗ್ ಬರ್ತಾನೆ ಅಂತ ಕಾಯ್ತಾ ಇರ್ತೀವಿ, ಆದ್ರೆ ನಾವ್ ನಿರೀಕ್ಷಿಸಿದ ರೂಪದಲ್ಲಿ ಬರ್ತಾನ. ಪರಮಾಂಸರದ್ದೇ ಒಂದ್ ಕತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಒಬ್ಬ ಭಕ್ತ ಇದ್ದಂತೆ, ಭಕ್ತ ಹಂಗೆ ಪರಮಾಂಸರು ಹೇಳಿದ್ರು, ದೇವರೆಲ್ಲ ನೋಡ್ಕಂತಾನಪ್ಪ ನೀನೇನ್ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರು. ಇವನು ಅದನ್ನೇ ನಂಬ್ಕೊಂಡ ಮರುದಿವಸ ಒಂದು ಆನೆ ಮೇಲೆ ಮಾವುತ ಕೂತ್ಕೊಂಡು ಬರ್ತಾ ಇದ್ದ. ಆವಾಗ ಆನೆ ಮದುವೆಯಲ್ಲಿ ಪಕ್ಕಕ್ಕೆ ಸರಿ ಪಕ್ಕಕ್ಕೆ ಸರಿ ಅಂತ ಮಾವುತ ಹೇಳ್ತಾ ಇದ್ರೆ ಇವನು ಹೆಂಗೋ ಪರಮಾಂಸರು ಹೇಳಿದಾರೆ, ಇಲ್ಲ ಇಲ್ಲ ದೇವ್ರು ಕಾಪಾಡ್ತಾನೆ ಅಂತ ನಿಂತಿದ್ದ. ತೋಣ್ಣಲ್ಲಿ ಎತ್ತು ಹೊಡಿತೀವಿ. ಆಗ ಮರುದಿನ ಬಂದು, ಏನ್ ಸ್ವಾಮಿ ನೀವೇನು ಹೇಳಿದ್ರು ಈಗ ಆಗಿರೋದೇನು, ಅಲ್ಲಪ್ಪ ನೀನು ಆನೆ ಎದುರುಗಡೆ ಹೋಗೇ ಹೋದು, ಆದ್ರೆ ಅದ್ರ ಮೇಲೆ ಒಬ್ಬ ಒಂದು ಆನೆ ಇತ್ತಲ್ವ, ಆನೆ ಮೇಲೆ ಒಬ್ಬ ಮಾವುತ ಇದ್ದಿನಲ್ಲ, ಅವನೇನೇ ಹೇಳ್ದ ನಿನಗೆ ಪಕ್ಕಕ್ಕೆ ಸರಿ, ಮತ್ತೆ ಅವನೇ ದೇವ್ರಿಲ್ವಾ, ಅವನೇ ದೇವ್ರ ನಿನ್ಗೆ ಪಕ್ಕಕ್ಕೆ ಸರಿ ಅಂತ ತಿದ್ದುತ್ತಾ ಇದ್ದ, ನೀನ್ ಕೇಳಿಲ್ಲ ಅಷ್ಟೇ ಅಂತ ಹೇಳಿದ್ದ. ಹಾಗೆ ಅದೊಂದು ಉದಾಹರಣೆ ಕೊಡ್ಬೋದು. ಇಲ್ಲಿ ಭಕ್ತನಲ್ಲಿ ತಂದು ಸುಲಿದು ನೈವೇದ್ಯಮ ಕೊಳ್ಳದೆ, ಇದು ಒಂದ್ ಸ್ವಲ್ಪ ಕೊಡಗು ಕೊಡಗು ಸಿನ್ ಕತೆ ನೆನಪಾದ ಹಾಗೆ ಆಗುತ್ತೆ. ಯಾಕೆಂದ್ರೆ ತಂದೆ ತಾಯಿ ಇಬ್ರು ಯಾತ್ರೆಗೆ ಹೋಗಿರ್ತಾರೆ, ಒಂದು ಆರೇಳು ದಿನ ಹೋಗಿರ್ತಾರೆ, ಕೊಡಗೂಸಿಗೆ ಹೇಳೋಗಿರ್ತಾರೆ ನೀನು ಇವಳಿಗೆ ಶಿವಂಗೆ ಪೂಜೆ ಮಾಡಿ ಅರ್ಚಿಸಿ ಇದೆಲ್ಲ ಮಾಡು ಹಾಲಿನ ನೈವೇದ್ಯ ಮಾಡು ಅಂತ ಹೇಳಿ ಹೋಗಿರ್ತಾರೆ. ಆವಾಗ ಇವಳು ಹೋಗ್ತಾಳೆ ಅರ್ಚನೆ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೂಗಳ ಏರಿಸ್ತಾಳೆ ಎಲ್ಲ ಮಾಡ್ತಾಳೆ. ನಂತರದಲ್ಲಿ ಹಾಲನ್ನು ಇಟ್ಟರೆ ಏನು ಸೇವನೆ ಮಾಡೋದೇ ಇಲ್ಲ, ಇವಳು ಎಷ್ಟು ಮುಗ್ಧ ಭಕ್ತಿ ಅಂದ್ರೆ ನೈವೇದ್ಯಕ್ಕೆ ಇಟ್ಟ ಹಾಲ ಶಿವನೇ ದಿನ ಕುಡಿತಿದ್ದ ಅಂತ ತಿಳ್ಕೊಬಿಟ್ಟಿರ್ತಾಳೆ. ಕೃಷ್ಣಿಲ್ಲ ಅಂತ ಬೈತಾಳೆ ಅಂತ ಅಳುತ್ತಾಳೆ ಕರಿತಾಳೆ, ಆ ಲಿಂಗದ ಮೇಲೆ ತಲೆ ಚಚ್ಕೊಂತಾಳೆ, ದೇವ ನೀ ಕುಡಿದಿದ್ರೆ ಮನೇಲಿ ಬೈತಾರಪ್ಪ ದಯಮಾಡಿ ಕುಡಿದು ಬಿಡು ಕುಡ್ಕೊಂಡು. ಆ ಮಗುವಿನ ಮುಗ್ಧ ಭಕ್ತಿಗೆ ಶಿವ ಹಾಲು ಬಂದು ಹಾಲು ಕುಡಿತಾನೆ. ಅದೇ ರೀತಿಯಾಗಿ ಆ ಒಂದು ದಿನವೂ ಕಳೆದೇ ಬಿಡುತ್ತೆ, ಹಾಲು ಕುಡಿತಾನೆ ಇರ್ತಾನೆ ಅವನು. ನಂತರದಲ್ಲಿ ತಂದೆ ತಾಯಿಯರೆಲ್ಲ ಬರ್ತಾರೆ, ಬಂದವರು ಈ ದಿನ ನಮ್ಗೆ ಸ್ವಲ್ಪ ಸುಸ್ತಾಗಿದೆ ನೀನೇ ಹೋಗಿ ದೇವರಿಗೆ ಪೂಜೆ ಮಾಡ್ಬಾ ಅಂತಾರೆ. ಇವಳು ಹೋಗ್ತಾಳೆ ಹೋಗಿ ಶಿವ ಇವಳು ದುಷ್ಟೇ ಮಾಡ್ತಿರ್ಲಿಲ್ಲ. ಮನೆಗೆ ಬಂದು ಕೇಳಿ ಎಲ್ಲಿ ಹಾಲು ನೈವೇದ್ಯದ್ದು ಅಂತ ತಂದೆ ತಾಯಿ ಕೇಳ್ತಾರೆ. ಇಲ್ಲ ಶಿವ ಕುಡ್ದ ಅಂತ ಹೇಳ್ತಾರೆ. ಶಿವ ಕುಡ್ದ ನೀನೇ ಸುಳ್ಳು ಹೇಳ್ಬೇಕು ಬೆಲೆ ಕಲ್ತ್ಬಿಟ್ಟಿಯ, ಏನ್ ಮಾಡ್ತೀಯಾ ನೀನೇ ಕುಡ್ಕೊಂಬನ್ನಿ ಅಂತ ಬೈತಾರೆ. ಇಲ್ಲ ಇಲ್ಲ ನಿಜವಾಗ್ಲೂ ಶಿವ ಕುದಿದ ಹೌದು ಅಂತ ಹೇಳ್ತಾರೆ. ಹಾಗಾದ್ರೆ ತೋರಿಸು ಅಂತ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ರೆ ಅಲ್ಲಿ ಆ ತಂದೆ ತಾಯಿಗೆ ಆ ಸೌಭಾಗ್ಯ ಇರ್ಬೇಕಲ್ಲ, ಏನ್ ಮಾಡಿದ್ರು ಆ ದೇವ್ರು ಬರಲ್ಲ, ಲಿಂಗ ಪ್ರತ್ಯಕ್ಷ ಆಗೋದಿಲ್ಲ ಅಂತ ಶಿವ ಬರೋದಿಲ್ಲ. ಆಗ ಇವ್ರು ಮತ್ತೆ ಅದೇ ತಲೆ ಚಚ್ಕೊಂಡ್ರೆ ಇಲ್ಲ ಖಂಡಿತ ನಾನ್ ಸುಳ್ಳಿ ಅಂತ ಆಗತ್ತೆ ನೀನ್ ದಯಮಾಡಿ ಬರ್ಬೇಕು ಅಂತ ಹತ್ತು ಹತ್ತು ಇಡ್ತಾಳೆ. ಲಿಂಗದ ಮೇಲೆ ತಲೆಯನ್ನ ಚಚ್ಕೊಳ್ಳೋಕೆ ಶುರು ಮಾಡ್ತಾಳೆ, ರಕ್ತ ಬರಕ್ ಶುರು ಆಗ್ತಾಳೆ. ಶಿವ ಪ್ರತ್ಯಕ್ಷನಾಗಿ ಅವಳನ್ನು
ಒಳಗೆ ಅಳ್ಕೊಳ್ತಾನೆ. ಒಳಗೆ ಅಳ್ಕೊಂಡಾಗ ಆ ಲಿಂಗದ ಮೇಲೆ ಅವಳು ಕೂತು ಮಾಡ್ತಾರ, ನನ್ನ ಮಗು ಹೋದು ಹೋದು ಅನ್ನೋದು ಮಗು ಹೋಗಿ ಆಗ್ಬಿಟ್ಟಿರುತ್ತೆ ಅಂತ. ಅಂದ್ರೆ ನೈವೇದ್ಯ ಏನಂದ್ರೆ ಭಕ್ತನಲ್ಲಿ ತಮ್ಮ ಸುರಿದು ನೈವೇದ್ಯ ಮುಕ್ಕೊಳ್ಳದೆ ಅಂದ್ರೆ ಅವನನ್ನು ಪರೀಕ್ಷೆ ಮಾಡಿ ನೋಡಿ, ಅವನನ್ನು ಇದು ಮಾಡಿ ನೋಡಿ, ಅವನಿಗೆ ಒಂದು ಉದ್ಧಾರವನ್ನ ಮಾಡ್ತಾರೆ ಅಂತ. ದ್ರೌಪದಿ ತನ್ನನ್ನು ಕಾಪಾಡ್ತಾ, ನನ್ನನ್ನು ನಾನೇ ಕಾಪಾಡ್ಕೊಳ್ತೀನಿ ಅಂತ ಎದೆ ಮುಚ್ಕೊಂಡ್ಳು, ಸೀರೆ ಹೇಳ್ಕೊಂಡ್ಳು, ಏನೆಲ್ಲ ಮಾಡಿದ್ಲು. ಕೊನೆಗೆ ಕೃಷ್ಣ ನನ್ನಿಂದ ಏನು ಇಲ್ಲ ಅಂತ ಯಾವಾಗ ಎರಡೂ ಕೈ ಬಿಟ್ಟು ನೀನೇ ರಕ್ಷಿಸು ಅಂದ್ಲು. ಆಗ ಶಿವ ಅಲ್ಲ ಕೃಷ್ಣ ವಸ್ತ್ರ ಇದನ್ನ ದಾನ ಮಾಡಿದ, ಅಕ್ಷಯಾಮ ಬಂದಿತ್ತ ಅನ್ನೋದು ಕತೆ ಬರುತ್ತೆ. ಹಾಗೆ ಬೇರೆ ಅಹಂಕಾರ ಸಂಪೂರ್ಣತಾ ಸಿದ್ಧಿ, ಸಂಪೂರ್ಣ ಸಿದ್ಧಿ ಸಿಗ್ಬೇಕು ಅಂದ್ರೆ ನಮ್ಮ ಅಹಂಕಾರವನ್ನ ಬಿಡ್ಬೇಕು, ನಾನು ಅನ್ನೋದನ್ನ ಬಿಡ್ಬೇಕು ಅಂತ ಹೇಳಿ ಅವರು ಕವಿ ಹೇಳ್ತಾರೆ. ಹಾಗಾದಾಗ ಮಾತ್ರ ಆಗತ್ತೆ. ಇಲ್ಲಿ ಇವಳದ ನೋಂಬಿ ಮುಗಿತಾ ಬಂದಿದೆ, ಇವತ್ತು ಸಿದ್ಧಿ ಆಗ್ತಾ ಇದೆ ಇವಳಿಗೆ ಅಂತ ಹೇಳಿ ಹೇಳ್ತಾರೆ. ಹೇಗ್ ಬಂದಿದ್ದಾರೆ ಈ ವಾಲ್ಮೀಕಿಯಲ್ಲಿ ಎಲ್ಲೂ ರಾಮ ಲಕ್ಷ್ಮಣರ ರೂಪದ ವರ್ಣನೆ ಇಲ್ಲ. ಅಥವಾ ಬೇರೆ ಯಾರ ತುಂಬಾ ಜನ ಕವಿಗಳು ಬರೆದಿದ್ದಾರೆ, ಯಾರು ರಾಮ ಲಕ್ಷ್ಮಣರು ಹೇಗಿದ್ರು ಅಂತ ಬರ್ದಿಲ್ಲ. ಆದ್ರೆ ಕುವೆಂಪು ಅವರು ಮಾತ್ರ ರಾಮ ಲಕ್ಷ್ಮಣರ ಒಂದು ಹೇಗಿದ್ರು ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ ಹೇಗೆ ಅಂತ ನೋಡಿ.

ಬೇರೆ ಕವಿಗಳೆಲ್ಲ ರಾಮ ಸುಂದರ ರೂಪದಲ್ಲೇ ಬಂದ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ಹೆಂಡತಿಯನ್ನ ಕಳ್ಕೊಂಡಂತ ಸತಿಯನ್ನ ಕಳ್ಕೊಂಡ ರಾಮನ ಅವಸ್ಥೆ ಹೇಗಿರ್ಬೋದು, ಅವನ ರೂಪ ಹೇಗಿರ್ಬೋದು, ಅದನ್ನ ತುಂಬಾ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಹೇಗಿರ್ಬಹುದು ರಾಮ ಪತ್ನಿಯನ್ನ ವಿಯೋಗದಿಂದ ಅಂತ ಹೊದೆ ಹೊದೆ ಗೆದರ್ತ ತಲೆ. ನಿಜವಾಗ್ ಹೇಳ್ಬೇಕು ಅಂದ್ರೆ ಈ ಜಟೆ ಕಟ್ಕೊಂಡವರು ವಟಕ್ಷೀರದ ಹಾಲಂತಂದು, ವಟಕ್ಷೀರ ಅಂದ್ರೆ ಗೋಡಿ ಮರದ ಹಾಲು, ಅದನ್ನು ತಂದು ಕೂದಲುಗಳೆಲ್ಲ ಹರಡದಿದ್ದ ರೀತಿಯಲ್ಲಿ ಅದನ್ನ ಜಟೆಯನ್ನ ಕಟ್ಕೊಳ್ತಾರಂತೆ. ಅದು ಹರಡ್ಲೇಬಾರದು. ಆದ್ರೆ ಇವನು ಸೀತಾ ವಿಯೋಗದಿಂದ ಊಟ ಮಾಡ್ತಿದ್ದ ಎಷ್ಟು ದಿವಸ ಆಯ್ತು, ಈ ಕಬಂಧನ ಬೇರೆ ಎದುರಿಸಿದ್ದು, ಜಟಾಯುಗಳ ಒಂದು ಸಂಸ್ಕಾರ ಸೀತಾ ವಿಯೋಗದಿಂದ ಹೇಗೆ ಹೇಗಾಗಿದ್ದಾನೆ ಅಂದ್ರೆ ಹೊದೆ ಹೊದೆ ಗೆದರ್ತ ತಲೆ, ತಲೆಯೆಲ್ಲ ಕಿತ್ತೋಗಿದೆ ಅಂತ, ಅಷ್ಟು ಒಂಟೊಂಟು ಹಚ್ಕೊಂಡಿದ್ದು ಇದು ಸಹಿತ ಕಿತ್ತು ಕಿತ್ತು ಹೋಗಿದೆ, ಬೆವರಿಂದ ನೆಂದು ಹೋಗಿದೆ, ಇದಾಗಿದೆ ಕೊಳೆ ಬೆವರು ಪತ್ತಿದ ಉಡೆ. ಆ ಬಟ್ಟೆ ನೋಡಿದ್ರೆ ಕೊಳಕ್ಕೂ ಮೆತ್ಕೊಂಡಿದೆ ಅಂತ ಅಂದ್ರೆ ಅದನ್ನೆಲ್ಲ ಒಂದು ಸಿದ್ಧತೆ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಎಷ್ಟು ದೂರದಿಂದ ನಡ್ಕೊಂಬಂದಿದಾರೋ, ಎಷ್ಟು ದೂರದಿಂದ ಅದನ್ನ ಇದ್ ಮಾಡ್ತಾ ಇದಾರೋ. ತೇಜವು ಮಸುರದ ಮೊಗ ಮುಖ ಬಾಡಿ ಹೋಗಿದೆಯಂತೆ, ಖಿನ್ನತೆಯ ಕೋರೆಯುತ್ತಿದ ಕಪೋಲ ಕೋಲಂ. ಕೋಲಂ ಅಂತಂದ್ರೆ ಕೆನ್ನೆ. ಅವನ ಖಿನ್ನತೆಯಿಂದಾಗಿ ಪತ್ನಿಯ ವಿಯೋಗದಿಂದ ಕೆನ್ನೆ ಒಳಗು ಹೋಗ್ಬಿಟ್ಟಿದೆ ಅಂತೆ, ಉಳಿ ಬಿಟ್ಟು ಬಿಟ್ಟಿದೆ ಅಂತೆ. ದೈತ ವಿಯೋಗಾಗ್ನಿಯಿಂದ ಇಂದನ ಶರೀರ ನಮ್ ಅಂದ್ರೆ ದೈತ ಅಂದ್ರೆ ಪತ್ನಿ ವಿಯೋಗದಿಂದ ಅವನು ಇಡೀ ಶರೀರವೇ ಸುಟ್ಟು ಕರಗಲಾಗಲಿದೆ ಅನ್ನೋ ಹಾಗೆ ಬಾಡಿ ಬಸವಳೆದು ಹೋಗ್ಬಿಟ್ಟಿದ್ದಾರೆ ಅಂತ ಶರೀರ ನಮ್. ರೂಕ್ಷ ರೂಪದ ರಾಮನನ್ನು ಕಣ್ಣು ಮಂದಾಕ್ಷ, ಮೊದ್ಲೇ ಅವಳಿಗೆ ಕಣ್ಣು ಸರಿ ಕಾಣಲ್ಲ, ಆದ್ರೂ ಕೂಡ ಒಂದು ಸಾಧಾರಣವಾಗಿ ನೋಡಿದಾಗ ಇವನ ರೂಕ್ಷ ರೂಪ, ರೂಕ್ಷ ರೂಪ ಅಂದ್ರೆ ಒಂಥರ ಹೊರಟು ರೂಪ, ಒಂಥರ ಗುರುತು ಸಿಕ್ಕಿದ್ದಂತಹ ರೂಪವನ್ನ ನೋಡಿ ಮಂದಾಕ್ಷಿ ಶಬರಿ ಬೇಡ ಕೆತ್ತಳೆ. ಆ ನಮ್ಮ ಅಲ್ಲಿ ಬರೋರು ಯಾರು ಅಂದ್ರೆ ಇವರಂತ ಬೇಡವರೇ ಬೇಡಿ ಬೇಡ ಬೇಟಾಡೋರು ಇರ್ತಾರಲ್ಲ, ಬೇಡ ಜಾತಿಯವರು, ಅವರೆಲ್ಲ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಎಲ್ಲ ಬರ್ತಿರ್ತಾರೆ. ಹಾಗೆ ನಮ್ಮ ಜಾತಿಯವರು ಯಾರು ಬಂದಿದ್ದಾರೆ ಬೇಟೆಗಾಗ್ಲಿ, ಯಾರು ಊಟ ಒಂದು ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಬೇಡ ಕೆತ್ತಳೆ. ಮೈಥಿಲಿ ಪ್ರಿಯನ ದಾರುಣ ಸ್ಥಿತಿಗೆ ಏತಕ್ಕೆ ಇನ್ನು ಬೇರೆ ಸಾಕ್ಷಿ, ಅವನು ಹೇಗಿದ್ದ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಯಾಕೆಂದ್ರೆ ಸದಾ ರಾಮನನ್ನೇ ಧ್ಯಾನ ಮಾಡ್ತಾ ಇದ್ದಂತವನಿಗೆ ಅವನು ಗುರುತಿಸಿರ್ಲಿಲ್ಲ ಅಂತಂದ್ರೆ ಅವಳ ಒಂದು ದಾರುಣ ಸ್ಥಿತಿಗೆ ಇನ್ನೇನು ಸಾಕ್ಷಿ ಬೇಕು? ಆ ಬಿಲ್ವಕ್ತರನ್ನು ತನ್ನ ಬಿಯದ ನೆಂಟರಿಗೆ ತಮ್ಮವರೇ ಯಾರು ಅಂತ ಹೇಳಿ ಅನ್ಕೊಂಡ್ಬಿಟ್ರು. ಹೋಗಲೆ ಮರಿ ಎಂದು ದುಡುಕಿದರೆ ಕಾಕಿ ಕೂಗಿದ ಹೋಗಲೆ ಚೆನ್ನಾಗಿ ಕಾಣುತ್ತೆ ಅಂತ ಹಿಡಿಯಕ್ ಹೋದೆ, ಅಥವಾ ರಾಮನೇ ಬಂದ ಅಂತ ಹೇಳಿ ಕಾಗೆ ಕೂಗಿದಲಾಯ್ತು ಅಂತ ಅನ್ಕೊಂಡ್ಬಿಟ್ಟು ಬಗೆಯ ಹುಡುಕಿ ಎಲ್ಲ ಆಸಕ್ತಿ ಕಳೆದು ಬಿಡ್ತು. ಓ ಬಂದ ರಾಮ, ಯಾರು ಬಂದ್ಯಾರೆ ಅಂತ ತಿಳ್ಕೊಂಡ್ಬಿಟ್ಲು, ರಾಮ ಬಂದೇನು ಅಂತ ಅನ್ಕೊಂಡಿದ್ಲು. ಈಗ ಅವಳಿಗೆ ಆಸಕ್ತಿನೇ ಕಳೆದು ಹೋಯ್ತು. ಆಗ ಹುಕ್ಕಿ ಹುದುಕಿ ಆ ಬಂದರ ಭೀಕರ ಆಕಾರರನ್ನು ನೋಡುತ್ತೆ, ಸುಮ್ಮನೆ ನೋಡ್ತಿದ್ಲು, ಏನು ಹೇಳಿಲ್ಲ, ಏನು ಉಚ್ಚಾರ ಮಾಡಲಿಲ್ಲ, ಏನು ಇಲ್ಲ ನೋಡ್ತಿದ್ಲು. ಆವಾಗ ಲಕ್ಷ್ಮಣನೇ ಹೇಳ್ತಾನೆ, ದಣಿದು ಬಂದಿ ಹೇ ಬಜ್ಜಿ, ಬಿಸಿಲರುಳುತ್ತಿದೆ ಅಂದ್ರೆ ಬಿಸಿಲು ಹೆಚ್ಚಾಗ್ತಾ ಇದೆ, ದಣ್ಣು ಎಷ್ಟೋ ದೂರದಿಂದ ನಡ್ಕೊಂಡ್ ಬಂದಿದೀವಿ ಅಜ್ಜಿ. ಆ ಅಜ್ಜಿ ಅನ್ನೋದು ಒಂದಿರುತ್ತೆ ನೋಡಿ, ಅಜ್ಜಿ ಅಂದ್ರೆ ಸಾಕು, ಅದೊಂದು ಆಪ್ಯಾಯಮಾನವಾದಂತ ಶಕ್ತಿ, ನಮ್ಮವರು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಅವನು ಹೇಳ್ತಾ ಇದ್ದಾನೆ, ಅಜ್ಜಿ ಬಿಸಿಲು ಏನಿದೆ, ಗುಡಿಸಿಲೊಳಗೆ ಏನಿದೆ ಒಂದ್ ಸ್ವಲ್ಪ ನೀರಕ್ಕೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಒಂದ್ ಸ್ವಲ್ಪ ಜಾಗ, ಒಂದು ಊಟಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಿದ್ರೆ ನಾ ಈ ಕಂದರು ಚಿರಋಣಿಗಳು ಅಂತ ಹೇಳ್ದ. ಹೇಳಿದ್ದೆ ತಡ, ಇವ್ರಿಗೆ ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ದ, ಕಂಡ ಕಂಡವ್ರಿಗೆಲ್ಲ ಬರ್ಪ ಬೇಡರ್ಗೆಲ್ಲ ಉಳಿಸಿಟ್ಟು ಬೀಡಿತ್ತು ಅವ್ರಿಗೆ ಇದು ಮಾಡೋದಕ್ಕೆ ನಾನೇನು ಅಡ್ಕೊಳ್ಳೋದಿನ ಅಂತ ಬೈ ಬಿಡ್ತಾಳೆ. ಅಂದ್ರೆ ಇಲ್ಲಿ ಬೇಡರ್ಗೆಲ್ಲ ಅಂದ್ರೆ ಒಂದು ಬೇಡೋದು ಬೇಟೆ ಬಂದ ನಮ್ ಜಾತಿಯವರೆಲ್ಲ ಬರ್ತಿರ್ತಾರಲ್ಲ, ಎಲ್ಲರಿಗೂ ಊಟ ಕೊಡ್ತೀನಿ ಅಂತ ಏನ್ ನಾನು ಬರ್ತಿಟ್ಟಿದ್ದೀನ, ನಾನೇನು ಅಡ್ಕೊಳ್ಳೋದಿನ ಅಡುಗು ಅನ್ನೋದಕ್ಕೆ ಊಟ ಅನ್ನೋದು ಒಂದಿದೆ. ನಮ್ಮ ಹಿಂದಿನ ಕಥೆಗಳಲ್ಲೆಲ್ಲ ನಾವು ನೋಡ್ತೀವಿ, ಒಂದೂರಲ್ಲಿ ಒಂದು ಹೀಗೆ ಬೇಟೆ ಆಡ್ಕೊಂಡು ಹೋದ್ರಂತೆ, ಅಲ್ಲೊಂದು ಹೂದ ಒಂದು ಬೆಳಕು ಕಾಡ್ತಂತೆ, ಅಲ್ಲೊಂದು ಅಡುಗುಲಜ್ಜಿ ಇಲ್ಲಂತೆ, ಅವಳು ಇವರಿಂದ ಆಹಾರ ಎಲ್ಲ ಕೊಟ್ಲಂತೆ, ರಾತ್ರಿ ಮಲಗಿದ್ರಂತೆ, ರಾತ್ರಿ ಮಲಗಿದಾಗ ಇವಳು ಮಲಗಿದ್ದರಿಂದ ಯಾರು ಬಾಗಿಲು ಬಿಡದ್ರಂತೆ, ಇಲ್ಲಿಂದ ಕೈ ಅಶುದ್ಧ ಮಾಡಿದ್ರಂತೆ ಅಂತ ರಾಕ್ಷಸ ಇದು. ಮತ್ತೆ ಹೀಗೆ ಕತೆ, ಎಷ್ಟು ಫ್ಯಾಂಟಸಿ ಕಥೆಗಳನ್ನು ನಾವು ಚಿತ್ರ ಚಿಕ್ಕಕ್ಕಿದ್ದಾಗ ಓದಿದ್ವಿ. ಹಂಗೆ ಅಡಗುಲಜ್ಜಿ ಅಂತಂದ್ರೆ ತುಂಬಾ ದೂರದಿಂದ ಬಂದಾಗ ಅಲ್ಲೆಲ್ಲೋ ಯಾರು ಸಿಗದೆ ಇದ್ದಾಗ ಅಲ್ಲಿ ಊಟ ಉಣಿಸುವ ಅಂದ್ರೆ ತನ್ನ ಹತ್ರ ಇದ್ದಿದ್ದನ್ನೇನೋ ಒಂದು ಕೊಡುವಂತ ಒಂದು ಇರ್ತಾರಲ್ಲ ಅವರಿಗೆ ಅಡುಗುಲಜ್ಜೆ ಇದ. ಅವಳು ಹೇಳ್ಬಿಡ್ತಾಳೆ, ಏನು ಬಂದ್ ಬಂದವರಿಗೆಲ್ಲ ಕೊಡೋದಕ್ಕೆ ನಾನೇನು ಅಡುಗುಲಜ್ಜಿನ ನಿಮ್ಗೆ ಅಂತ ಹೇಳಿ, ಮೇಲ್ವಾಸನೀಯೇ ಊಟ ಕೊಡಲ ಇರ ಜಾಗ ಕೊಡ
ಹೇಳಿದವಳಿಗೆ ಆಮೇಲೆ ಮತ್ತೆ ಪಶ್ಚಾತ್ತಾಪ ಆಗುತ್ತೆ. ಎಷ್ಟಂದ್ರು ಅವಳದಲ್ಲ ಅದು ಸಂಸ್ಕಾರ, ಸಚ್ಚರಿತೆ ಸಚ್ಚೇತನ ಅವಳು, ಅತಿಥಿ ಸಂಸ್ಕಾರ ಗೊತ್ತಿರೋಳು ಅವಳು. ಅವಳು ಹಾಕಿ ಹೇಳಕ್ಕಾಗಲ್ಲ, ಆದ್ರೆ ಉಲ್ಲಾಸ ಇದಾಗ್ಬಿಡ್ತಲ್ಲ, ರಾಮ ಅಲ್ಲ ಅಂತ ಆಯ್ತಲ್ಲ, ಸ್ವಲ್ಪ ಇದಾಗಿದ್ಯೋ. ಆದ್ರೆ ಆಮೇಲೆ ಹೇಳ್ತಾಳೆ, ಬಡವಳು ಏನಿದೆಯೋ ಅದನ್ನೇ ಕೊಡ್ತೀನಿ ಬನ್ನಿ. ಮೇನದ ಅಜ್ಜಿ ನಡೆದು ಒಳಗೆ ಹೋದ್ಲು, ಅಣ್ಣನನ್ನು ನೋಡಿ ಇವಳು ಲಕ್ಷ್ಮಣನ ಅಂತ ಅವಳನ್ನ ಅಜ್ಜಿಯನ್ನ ಮಾಡ್ಕೊಂಡು ಅನುಸರಿಸಿ ಒಳಗೆ ಹೋಗ್ತಾರೆ.

ಇಷ್ಟುವರೆಗೆ ಹೊರಗಡೆನೆ ನಿಲ್ಲಿಸಿ ಮಾತಾಡ್ತಾ ಇದ್ದಾರೆ. ಉರಿ ಬಿಸಿಲು ನಾವು ಸಹಜವಾಗಿ ದಿನನಿತ್ಯ ನಾವು ನೋಡುವಂತದ್ದೇ. ಉರಿ ಬಿಸಿಲಿಂದ ಒಳಗೆ ಬಂದು ಸ್ವಲ್ಪ ಹೊತ್ತು ನಮ್ಮ ಕಣ್ಣೇ ಕಾಣಿಸಲ್ಲ. ಹಾಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವಳು ಸರಿಯಾಗಿ ಅವರನ್ನ ರಾಮಲಕ್ಷ್ಮಣರನ್ನು ನೋಡ್ತಿದ್ದಾಳೆ ಆದ್ರೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದಾಳೆ ಶಂಕೆಯು ಏನೋ ತನುಮಾನ. ನೀವೆತ್ತಳಿಂ ಬಂದು ಕೈ ತಂದಿರಯ್ಯಾ, ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿ. ನೀವು ಆರೋ ತಂದರಿರ ನನ್ನ ಕಣ್ಣು ನನಗೆ ಗೊತ್ತಾಗಲ್ಲ. ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಥವಾ ಕಿವಿ ಕೇಳಿಸಲ್ಲ. ಬಗೆ ಮಂಜು ಅಂತಾಳೆ. ಬಗೆ ಮಂಜು ಅಂದ್ರೆ ಅರೆ ಮರಳು ತರ ಅಥವಾ ಪೂರ್ತಿ ಗೊತ್ತಾಗೋದಿಲ್ಲ ಪೂರ್ತಿ ಇದು ಅಂತ ಹೇಳಿ ಒಂದು ವಯಸ್ಸಾಗಿದ್ದವರಿದ್ದಿರುತ್ತಲ್ಲ ಆ ರೀತಿ ಆಗಿದೆ. ನೀವು ಯಾರು ಅಂತ ನನ್ನ ಕಣ್ಣು ಹಿಡಿಯಕ್ಕಾಗಲಿಲ್ಲ. ಯಾರು ನೀವು ಅಂತ ಕೇಳಿದಾಗ ಅಜ್ಜಿ ಮನೆ ಇಲ್ಲ, ಇವನು ಲಕ್ಷ್ಮಣ ಹೇಳ್ತಾರೆ ಮನೆ ಇಲ್ಲ ಮಾರಿಲ್ಲ ಮನೆಗೆಟ್ಟು ನೆಲೆಗೆಟ್ಟು ಕಾಡು ಬಿಡ ನಮ್ಗೆ ಮನೆಯೂ ಇಲ್ಲ ಮಠನೂ ಇಲ್ಲ ಕಾಡೇ ನಾಡಾದವರು ನಾವು ಅಂತ ಹೇಳ್ತಾನೆ. ಪೂರ್ತಿ ಹೇಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಎಲ್ಲ ಈಗ ಎಲ್ಲಾರು ಹೊಸಬ್ರು ನೋಡಿದ ತಕ್ಷಣ ಎಲ್ಲೋ ಬಿಚ್ಕೊಂಡ್ಬಿಡ್ತಾರ ತಮ್ಮ ಕತ್ತೆ ಪುರಾಣಗಳನ್ನ. ಹೇಗೆ ಒಂದು ಮೊದಲು ಸುಮ್ಮನೆ ಒಂದಷ್ಟು ಹೇಳ್ತಾರೆ ಯಾರು ಇಲ್ಲ ನಮಗೆ ಹಂಗೆ ಬಂದಿದ್ದೀವಿ ಅಂತ. ಆಮೇಲೆ ನನ್ನ ತಕ್ಷಣ ಕೇಳ್ತಾನೆ ಮೀಹಕ್ಕೆ ಕೊಡೋದು ಇಲ್ಲೇನೋ ಸ್ನಾನಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾನೆ. ಕೇಳಿದ್ದೆ ತಡ ಇವ್ರಿಗೇನು ಅನುಮಾನ ಅಲ್ಲ. ಬೇಟೆಗಾರರು ಬಂದ್ರೆ ಅವ್ರು ಬರೋ ತರನೇ ಅವ್ರ ಶಿಷ್ಟಾಚಾರನೇ ತೀರಾ ಬಂದಿದ್ದೆ ಅಜ್ಜಿ ಏನಾದ್ರು ಊಟಕ್ಕಿದ್ಯಾ ಅಂತ ಕೇಳ್ತಾರೆ. ಊಟಕ್ಕಿದ್ದ ಅಪ್ಪ ತಮ್ಮ ಬೇಟೆ ಬಗ್ಗೆ ಅವ್ರು ಇಬ್ಬರು ಇದ್ದಾರೆ ಅಂದ್ರೆ ಓ ಅಲ್ಲಿ ನೋಡು ಆ ಮೊಲ ಹುಟ್ಟಿಸ್ಕೊಂಡ್ಬಿಡ್ತು ಈ ನರಿ ಹಿಂಗೆ ಓಡೋದಿತ್ತು ಇದ್ದಂತೇನೋ ಮಾತಾಡ್ತಾರೆ. ಆ ತರದ ಯಾವ ಶಿಷ್ಟಾಚಾರನೂ ಇಲ್ಲ ಯಾವ ಇದು ಇಲ್ಲ. ಇವ್ರದ್ದೇನು ಸ್ನಾನ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅದಕ್ಕೆ ಅವಳಿಗೆ ಅನುಮಾನ ಆಗ್ಬಿಡುತ್ತೆ. ಮೀಹಕ್ಕೆ ಸ್ನಾನ ಮಾಡ್ಬೇಕಾ ಅಂದ. ಬೇಡರಿಗೇಕೋ ಮಜ್ಜನ ಬೇಡರಾಗಿದ್ರೆ ಖಂಡಿತ ಇವರು ಸ್ನಾನ ಕೇಳ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಕೊಳಮಿರ್ಪುದಲ್ಲಿ ಆ ಪೇರಲೆ ಪೇರಲೆ ಮರದ ಅಡಿಯಲ್ಲಿ ಒಂದು ಕೊಳ ಇದೆ ನೀವು ಅಲ್ಲಿ ಸ್ನಾನ ಮಾಡ್ಬೋದು. ಆದ್ರೆ ನಿಮ್ಮ ಹಾಗೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲು ಹೋಗಿ ಈ ನಾಡಿನಲ್ಲಿ ಎಷ್ಟೋ ಜನರಿದ್ದಾರೆ ಅಂತ ಅವಳು ಕಥೆಯನ್ನ ಹೇಳ್ತಾಳೆ. ಅಂದ್ರೆ ಪೂರ್ತಿ ಕಥೆ ಹೇಳಲ್ಲ ಅಷ್ಟೇ ಹೇಳ್ತಾಳೆ. ಏನ್ ಕೆಟ್ಟು ಕಾಲ ಬಂದ್ಬಿಟ್ಟಿದೇನೋ ಯಾರಲ್ಲಿಗಳು ಓರ್ವನ ಸತ್ತಿಗೆ ಮತ್ತೋರ್ವನ್ ಅಳಕುವ ಅರಗುಲ್ಗಳು ಅಂದ್ರೆ ನಿಷ್ಕರ್ಣಿಗಳು ಕ್ರೂರಿಗಳು. ಒಬ್ಬರ ಹೆಂಡತಿ ಒಬ್ರು ಇಷ್ಟಪಡ್ತಾರಪ್ಪ ಹಾಸ್ಕೊಂಡು ಹೋಗ್ತಾರೆ ಏನೋ ಮಾಡ್ತಾರಪ್ಪ ಅಂತ ಅವಳು ಹೇಳ್ತಿರೋದು. ಸುಗ್ರೀವ ವಾಲಿ ಕತೆ ಅವಳಿಗೆ ಗೊತ್ತು. ಅಲ್ಲೇ ಪಕ್ಕದ ಮದನಾಶ್ರಮದಲ್ಲಿ ಅವರಿದ್ದಾರೆ ಆ ಕತೆ. ಆದ್ರೆ ರಾಮ ಏನ್ ಮಾಡ್ತಾನೆ ಒಬ್ಬರ ಸತ್ತಿಗೆ ಒಬ್ಬರ ಅಳುಕುವರು ಅಂದ್ಕೊಳ್ಳಿ. ಯಾರ ಸತ್ತಿಗೆ ಯಾರು ಅಳುಕ್ತಾ ಇದಾರೆ ನನ್ನ ಏನಾದ್ರು ನನ್ನ ಸೀತೆ ಬಗ್ಗೆ ಏನಾದ್ರು ಹೇಳ್ತಾ ಇದಾರೋ ಅಂತ ಅವ್ರಿಗೆ ಅನುಮಾನ ಆಗಿದೆ. ಯಾರ ಆರ ಸತ್ತಿಗೆ ಆರು ಅಳುತ್ತಿದ್ದಾರೋ ಅಜ್ಜಿ ಅಂತ ಕೇಳ್ತಾರೆ. ಹೋಗೋ ಮಗು ಬಿಂದು ಬಾ ಕತೆ ಬೇಡವೇನು ಉಂಡ ಮೇಲೆ ಆ ಬಲಸು ಕತೆ ಅದು ಒಳ್ಳೆ ಕತೆ ಏನಲ್ಲ ಹೋಗಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾನೆ. ಹೇಳಿ ಮೇಲೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಳಿಗೆ ಏನೇನೋ ರೀತಿ ಕುತೂಹಲ ಆಗ್ಬಿಟ್ಟಿದೆ. ಆ ಯಾರು ಈ ಥರ ಎಲ್ಲ ಮಾತಾಡ್ತಾರೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಅವ್ರು ಸ್ನಾನಕ್ಕೆ ಹೋದಾಗ ಅವರೊಂದು ಪೆಟ್ಟಿಗೆ ಇದೆ. ಅಂದ್ರೆ ಪೆಟ್ಟಿಗೆ ಅಂದ್ರೆ ಜೋಳಿಗೆ ಇರಬೇಕು ಮತ್ತಿನ್ನೇನಲ್ಲ ಅದರೊಳಗೆ ನಾರುಣಿಕೆಗಳಿದೆ ಅಂತೆ ಬಿಲ್ಗಳನ್ನು ಬತ್ತಳಿಕೆಯನ್ನು ಮತ್ತೆ ಮತ್ತೆ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದಾರಂತೆ ಕುತೂಹಲದಿಂದ. ಆಮೇಲೆ ಒಂದೊಂದು ವಸ್ತುವನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗ್ತದೆ ಅಂದ್ರೆ ಪೆಚ್ಚುತ ಅಚ್ಚರಿ ಒಟ್ಟಣ್ಣ ಆಗೋಣ ತನ್ನೋಕೆ ರಚಿಸಿದ್ದ ರಾಮನನ್ನು ಕಂಡಳಿಲ್ಲ ಬಂದ ಕೈರಾತ ರೂಕ್ಷ ಅವತಾರ. ಅವಳು ಮತ್ತು ಮತ್ತು ರಾಮನ ಅವತಾರ ಏನಾದ್ರು ಕಾಣ್ತಾ ಇದೆಯಾ ನೋಡ್ತಾಳೆ. ರಾಮ ತರ ಕಾಣ್ತಾನ ಅಂದ್ರೆ ಆ ರೂಪದಲ್ಲಿ ಅವಳಿಗೆ ರಾಮ ಎಲ್ಲೂ ಕಾಣ್ಬರ್ಲಿಲ್ಲಂತೆ ಕಾಣ್ಲಿಲ್ಲ. ಹಾಗಿರುವಾಗ ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋದವರು ಅನಿತರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈಗಿನ ಹಾಗೆ ವಾಟ್ಸಪ್ ಹೋಗಿದ್ವು ಎಲ್ಲ ಇದ್ರೆ ರಾಮ ಅಂದ್ರೆ ಹಿಂಗಿರ್ತಾರೆ ಹಾಕಿರ್ತಾರೆ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ. ಆ ತರದಲ್ಲಿ ಇಂದ ಯಾವುದೇ ಇಲ್ಲಿದ್ದಾಗ ಒಂದು ಊಹೆ ಮೇಲೆ ಅವಳು ಒಂದು ರಾಮನನ್ನ ಅವಳ ಊಹೆ ಮೇಲೆ ಗುರುಗಳ ಹೇಳಿದ ಮೇಲೆ ಅಂದುಕೊಂಡಿದ್ದಾಳೆ. ಇಲ್ಲಿ ಈ ರೂಪದಲ್ಲಂತೂ ಅವಳಿಗೆ ಕಾಣಲಿಲ್ಲ. ಹಾಗಾಗಿ ಕೈರಾತ ಕಿರಾತ ರೂಪದಲ್ಲಿ ಕಾಣಲಿಲ್ಲ. ಅನಿತರು ಸ್ನಾನ ಮುಗಿಸಿ ಅವನು ಬಂದರು.

ಬಂದಿದ್ದಾರೆ. ಈಗ ಸ್ವಲ್ಪ ಬೇರೆ ರೂಪ ಕಾಣ್ತಾ ಇದೆ. ಕಪ್ಪಿದ್ದ ಕನಕವನ್ನು ಮೂರ್ಛಿಸಿದವಲಾಗಿ ಅಂತ, ಕಪ್ಪು ಇರದೆ ಎಲ್ಲ ಮೂಲೆಯಲ್ಲಿ ಹಾಕಿದಂತ ಒಂದು ಕನಕ ಇರುತ್ತೆ, ಅಥವಾ ಬೆಳ್ಳಿ ತಟ್ಟೆ ಆದ್ರೂ ಬೆಳಗ್ಗೆ ಉಣ್ಬೇಕು ಅಂತ ಹೇಳ್ತಾರೆ. ಬೆಳ್ಳಿ ತಟ್ಟೆ ನಾಲ್ಕು ದಿವಸ ಬರೋದಿರುತ್ತೆ, ಎಲ್ಲ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು, ಕಪ್ಪಾಗಿಬಿಟ್ಟಿರುತ್ತೆ, ಅದನ್ನು ಬೆಳ್ಳಿ ಅಂತಲೇ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಈಗ ಕನಕವನ್ನು ಮೂರ್ಛಿಸಿದವಲಾಗೆ ಒಳ್ಳೆ ಸ್ವಲ್ಪ ನಳನಳಿಸ್ತಾ ಇದ್ದಾರೆ. ಸೋಜಿಕದ ಸೂಜಿ ಮನೆ ಏರಿದ ಈಗ ಅವಳಿಗೆ, ಸೂಜಿ ಮನೆ ಅಂದ್ರೆ ದೊಡ್ಡದು ಸೋಜಿಕ ಅನ್ನೋದು ಕುತೂಹಲ ಅನ್ನೋದು, ಸೂಜಿ ಮನೆ ಏರ್ತಂತೆ ಇವಳು ದೊಡ್ಡ ತುದಿ ಮುಟ್ಟು ಕುತೂಹಲ ಬೇಡಿಕೆ ಅದೆತ್ತಡಿಂದ ತೇಜಿಂದ ತೇಜನ್ನು ಆಳ್ತನ ಈ ರೀತಿಯ ರೂಪ ಈ ರೀತಿ ಇದೆಲ್ಲ ಇರುತ್ತ, ಎಲ್ಲೋ ದೊರೆ ಮಕ್ಕಳು ಇರ್ಬೇಕು ಅಂತ ಅನ್ಕೊಳ್ತಾಳೆ. ಆಮೇಲೆ ಇಲ್ಲ ಇಲ್ಲ ಇಲ್ಲ, ಸೀತೆಯ ಉಳಿದು ಬಂದವರು ಇವ್ರು ರಾಮ ಲಕ್ಷ್ಮಣರ ಅಲ್ವೇ ಅಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ, ಅಲ್ಲ ಅಂತಾಳೆ. ಆಮೇಲೆ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಅವಳು ಉಪಚಾರ ಮಾಡ್ತಾಳೆ ಏನಂದ್ರೆ, ಈಗ ಹೋಗಿ ಈಗ ಮಾಡಿದ್ರು ಅಂತ ಇಲ್ಲೆಲ್ಲೂ ಅಡುಗೆ ಮಾಡಿದ್ರು ಅಂತ ಬಂದಿಲ್ಲ, ಇವರಿಬ್ರು ಬಂದು ನೋಡಿ ಅಡುಗೆ ಮಾಡಿದ್ರು ಅಂತ ಏನು ಬಂದಿಲ್ಲ. ಯಾಕೆ ಅಂದ್ರೆ ಅವಳು ನಿತ್ಯ ಕರ್ಮನೇ ಅದು, ಬರ್ತಾರೆ ರಾಮ ಬರ್ತಾರೆ ಅಂತ ದಿನ ಬಿಡಿಸೋದು, ರಂಗೋಲಿ ಹಾಕೋದು, ಇದು ಮಾಡೋದು, ಅಡುಗೆ ಮಾಡೋದು ಅಂತ ಇಟ್ಕೊಳ್ಳೋದು, ಎಲ್ಲದೂ ನಿತ್ಯ ಕರ್ಮ. ಅವಳು ವ್ರತದ ತರ ಹತ್ತು ವರ್ಷದಿಂದ ಯಾವತ್ ಬರ್ತಾನೆ ಅಂತ ಹೇಳಿಲ್ಲ ಪತಂಗ ಮುನಿ, ರಾಮ ಯಾವಾಗ ಬರ್ತಾನೆ ಲಕ್ಷ್ಮಣ ಯಾವಾಗ ಬರ್ತಾನೆ, ಇವಳು ಅದೇ ಕಾಯಕ ಮಾಡ್ಕೊಂಡಿದ್ದಾಳೆ. ಏನು ಒಂದು ಮಾಡ್ತಾಳೆ ಅಂದ್ರೆ ನೋಡಿ, ಉಪಚಾರನ ನಲ ನಳಿಪ ಸುಳಿದಳಿರ ಕುಡಿ ಬಾಳೆ ಎಂಬಾಗಿ, ಒಳ್ಳೆ ಸುಳಿ ಎಳೆ ಬಾಳೆಯನ್ನ ಕುಡಿ ಬಾಳೆಯನ್ನ ಹಾಕಿದಾಳಂತೆ. ಗೀಕು ಚಾಪೆಯ ಮಳೆಗಳು, ಗೀಕು ಚಾಪೆ ಅಂದ್ರೆ ತೆಂಗಿನ ಮರದ್ದು ಅಥವಾ ಇದರದ್ದು ಈಚಲ ಮರದ ಚಾಪೆ ಇರಕ್ಕಲ್ಲ, ಅಂತಹ ಚಾಪೆಯನ್ನ ಕುಳಿತುಕೊಳ್ಳಕ್ಕೆ ಹಾಕಿದಾಳಂತೆ. ಪಶು ದೊನ್ನೆಗಳಲ್ಲಿ ತಿಳಿ ನೀರುಗಳ ದೊನ್ನೆ ಮಾಡ್ತಾರೆ, ಈ ಬಾಳೆಯನ್ನ ಸುಟ್ಟು ಅದ್ರ ದೊನ್ನೆ ಮಾಡಿ ಅದರೊಳಗೆ ಹಾಲು ತುಪ್ಪ ಜೇನುತುಪ್ಪ ಅಂತ ಇಲ್ಲ, ಹಾಗೆ ಒಂದೊಂದೊಳಗೆ ಒಂದೊಂದು ಇಟ್ಟಿಯಾಳೆ, ಹಾಲು ಇಟ್ಟಿಯಾಳೆ, ಜೇನುತುಪ್ಪ ಇಟ್ಟಿದ್ದಾಳೆ, ತುಪ್ಪ ಇಟ್ಟಿದ್ದಾಳೆ, ಎಲ್ಲ ಇಟ್ಟು ಕೆನೆ ಬಾಲ್ಗಳನ್ನು ಜೇನುತುಪ್ಪ ಇದ್ಮಾಡಿದಾರೆ. ಸಸಿ ಅಡಕೆ ಹೊಂಬಾಳೆಗಳಲ್ಲಿ, ಸಸಿ ಅಡಕೆ ಅಂತಂದ್ರೆ ಈ ಇನ್ನೂ ಕಾಯಿ ಬಿಡ್ತಾ ಇರೋ ಅಡಿಕೆದು ಆ ಹೊಂಬಾಳೆ ಇಟ್ಕೊಳ್ಳುತ್ತೆ ಶೃಂಗಾರದಿಂದ, ಅದು ಒಂಥರ ಮೆದುವಾಗಿರುತ್ತೆ, ಅದರೊಳಗೆ ಊಟ ಹಾಕೋದಕ್ಕೆ ಒಳ್ಳೆ ದೋಣಿ ತರ ಇರುತ್ತೆ, ಊಟ ಹಾಕೋದಕ್ಕೆ ತುಂಬಾ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಆ ಪ್ರಕೃತಿ ಅವರಿಗೆ ಗೊತ್ತಿರೋದ್ರಿಂದ ತಂದಿಟ್ಟು ಹೊಂಬಾಳೆಗಳಲ್ಲಿ ಕೆರೆವಾಳಗಳನ್ನು ಜೇನುತುಪ್ಪ ತಂದಿಟ್ಟು ನೂಲೆ ಗೆಣಸು, ನಮ್ಮಲ್ಲೆಲ್ಲ ಕೋಲ್ ಗೆಣಸು ಅಂತ ಹೇಳ್ತೀವಿ, ಆ ಉದ್ದದ್ದು ಗೆಣಸು ಅದನ್ನು ಬೇಯಿಸಿದಂತೆ. ಬಾಳೆಹಣ್ಣುಗಳ ಕಂದ ಮೂಲಗಳ ಹಣ್ಣು ಹಂಪಲ್ಗಳ ಸೌತೆ ಪಚ್ಚಡಿಗಳ ಸೌತೆಕಾಯಿ ಅದು ಕೋಸಂಬರಿ ಮಾಡಿಟ್ಟಿದ್ದಾಳಂತೆ, ಸೌತೆ ಪಚ್ಚಡಿಗಳನ್ನು ಮಾಡಿದಾಳಂತೆ. ಮಣಿ ಹೆಂಬೆ ನಿಜವಾಗ್ಲೂ ಇದೇನು ಅಂತ ನಂಗೆ ಗೊತ್ತಿಲ್ಲ, ಮಣಿ ಅಂತ ಬಂದಿರೋದು ನೋಡಿದ್ರೆ ದಾಳಿಂಬೆ ಇರ್ಬೋದೇನೋ ಅಂತ ನಾನು ಅನ್ಕೊಳ್ತೀನಿ. ನಿಜವಾಗ್ಲೂ ಯಾರಿಗಾರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಂತೀನಿ. ಮಣಿ ಹೆಂಬೆ ಎಂಬಂತ ಒಂದು ಪದವನ್ನ ಉಪಯೋಗಿಸಿದ್ದಾರೆ. ಇದೇನು ಅಂತ ಯಾರಿಗಾರು ಗೊತ್ತಿದ್ರೆ, ಹಳ್ಳಿ ಕಡೆ ಯಾರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಳ್ತೇನೆ. ಮತ್ತೆ ಹಚ್ಚನಕ್ಕಿಯ ಬೆಚ್ಚನನ್ನ, ಹಚ್ಚನಕ್ಕಿಯಲ್ಲಿ ಒಳ್ಳೆ ಸೊಗಸಾಗಿ ಅನ್ನ ಮಾಡಿ ಅದನ್ನ ಬಡಿಸಿದಾಳೆ. ಮೊಸರಂ ಬೆಲ್ಲಮಂ ಬೆಣ್ಣೆಯಂ ಬಡಿಸಿ ಜೊತೆಗೆ ಅಡಿಗೆಯ ಸವಿಯ ಜೊತೆಗೆ ತನ್ನ ನುಡಿಯ ಸವಿ ಬೆಳೆಸ್ತಾ ಇದ್ದಾಳಂತೆ. ಉಚ್ಚಾರ ಮಾಡ್ತಾಳೆ, ಇನ್ನೊಂಚೂರು ತಿನ್ನಿ ಪರವಾಗಿಲ್ಲ ಅಂತ. ಮೊದ್ಲಿಗೆ ಅವಳಿಗೆ ಬೇಜಾರಾಗಿತ್ತು, ರಾಮ ಲಕ್ಷ್ಮಣರಲ್ಲ ಇವ್ರಿಗೆ ಏನ್ ಬಡಿಸೋದು ಅಂತ, ಆದ್ರೆ ಈಗ ಉಪಚಾರ ಮಾಡಿ ಬಡಿಸ್ತಾ ಇದ್ದಾಳಂತೆ. ಆಮೇಲೆ ಮುಂದೆ ಹೇಳ್ತಾ ಇದ್ದಾಳೆ, ಆ ಸಂಪದ ಮಾರ್ಗೋ ಅಂದ್ರೆ ಯಾರಿಗೋ ಒಂದಿರುತ್ತೆ, ಇವ ಅನ್ನ ಅನ್ನ ಅನ್ನದ ಮೇಲೆ ಅಕ್ಕಿ ಅಕ್ಕಿ ಮೇಲೆ ಅವ್ರದ್ದು ಹೆಸರು ಬರ್ತಿರುತ್ತೆ ಅಂತ ಹೇಳ್ತಾರೆ. ನಾನ್ ಯಾರಿಗೋ ಅಂತ ಮಾಡಿಟ್ಟಿದ್ರು, ಇವ್ರಿಗೆ ಸಿಗ್ಬಾರ್ದು ಅವರಿಗೆ ಸಿಗ್ಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಆ ರೀತಿ ಏನಾದ್ರು ನಡೆಯುತ್ತಾ, ಯಾರು ಸಂಪದ ಯಾರಿಗೋ ನಿಮ್ಮ ಸೈಫ್ ಇದನ್ನ ಅವರಿಗೆ

ಬರ್ತಿದೆ ಇದನ್ನ ನಾನು ಬದಲಾಯಿಸಕ್ ಬರತ್ತ. ಮಂಕುತಿಮ್ಮನ ಕಾಗದಲ್ಲಿ ಒಂದು ಮಾತು ಬರುತ್ತೆ, ಗ್ರಹಗತಿಯ ತಿದ್ದುವನೆ ಜೋಡಿಸಲು ಜಾತಕತೆ ವಿಹಿತವಾಗಿ ಅದರ ಗತಿಶಕ್ತಿವಿದೆ ಅಂತ. ಅಂದ್ರೆ ಅದು ಬರ್ದು ಬಿಟ್ಟಿರುತ್ತೆ ಹೀಗೆ ಅಂತ ವಿಧಿ ಬರ್ತಿದ್ದನ್ನ ನೀವೇನೋ ಜಾತಕದಲ್ಲಿ ಹಾಕ್ತಿರ್ತೀನಿ, ಇದು ಮೂಲ ನಕ್ಷತ್ರ, ಇದು ಗುಜರಾವು, ಇದು ಹಿಂಗೇನೇನು ಯೋಚನೆ ಮಾಡಿ ಬದಲಾಯಿಸಿ ಏನಾದ್ರು ಮಾಡಿದ್ರೆ ಅದೇನಾದ್ರೂ ಬದಲಾಗತ್ತ ಇಲ್ಲ ಅಲ್ವಾ? ಯಾರು ಇದು ಅಂತ ವಿಧಿ ಬರಹ ಇರುತ್ತೆ ಅವರಿಗೆ. ತಣಿಯುಂಡು ತಣಿಯರೇ ಮಗುಗಳಿರ ಬಂದತ್ತೆ ಬಂದ ಅತಿಥಿಗಳಿರ ತಣಿಯರಿ. ಯಾರಾದ್ರೆ ಏನಂತೆ ಅತಿಥಿಗಳಲ್ವಾ ನೀವು ಊಟ ಮಾಡಿ ಅಂತ ಹೇಳಿ. ಆಗ ಸಂಪದ ಮಾರ್ಗ ಆನ ಸಂಪದ

ಆಗ ಹುಡುಕಿ ಶಬರಿ ಹೇಳ್ತಿದ್ದಾರೆ, ಆನಸಂಪದನ್ನು ಯಾರಿಗೋ ಕೊಡ್ತೀನಿ ಅಂತಂದ್ರೆ ಅದಾಗತ್ತ? ಇಲ್ಲ ಅಲ್ವ, ಅವ್ರವ್ರ ಹೆಸರು ಅದ್ರದ್ದು ಮೇಲೆ ಬರ್ತಿರುತ್ತೆ, ಅವ್ರವರಿಗೆ ಸಲ್ಲಬೇಕು ಅದು ಅಂತ. ಯಾರಾದ್ರೆ ಏನಂತೆ, ನೀವು ಬಂದಿದ್ರಲ್ಲ ಊಟ ಮಾಡಿ ಕಣೀರಲ್ಲಿ ಅಂತ ಹೇಳ್ತಾರೆ. ಆಗ ಕೇಳ್ತಾ ಇದ್ದಾರೆ, ಲಕ್ಷ್ಮಣ ಕೇಳ್ತಾನೆ, ಆನ ಸಂಪದಮ್ಮ ಆರ್ಗೆ ಹೇಳಿ ಯಾರಿಗೆ ಇಟ್ಕೊಂಡಿದ್ರಿ ಇದನ್ನ ಅಂತ ಕೇಳಿದಾಗ, ನಾವು ಉಣ್ಣುತ್ತಿರುವ ಈ ಸೈಪು ಆಗಿ ಮೀಸಲಾಗಿತ್ತು, ಯಾರಿಗೆ ಅಂತ ಮಾಡಿಟ್ಟಿದ್ರಿ ನೀವು ಅಂತ ಕೇಳ್ತಾನೆ. ಪುಣ್ಯವಂತನೇ ಮಲಮ್ಮ, ನಿನ್ನ ಯಾರಿಗೆ ಅಂತ ಮಾಡಿದ್ಯೋ ಅವರು ನಿನ್ನ ಸೇವೆಯನ್ನು ಮಾಡಿಸ್ಕೊಳಕ್ಕೆ ಒಂದು ಪುಣ್ಯ ಮಾಡಿದ್ದ, ಯಾರು ಅಂತ ಪುಣ್ಯವಂತರು ಅಂತ ಕೇಳಿದಾಗ, ದಶರಥ ಕುಮಾರನೇ, ದಶರಥ ಕುಮಾರ ಇದ್ದಾರಲ್ಲ ಅವರಿಗೆ ಅಂತ ಮಾಡಿದೆ ಅಂತ. ಆಗ ರಾಮ ಲಕ್ಷ್ಮಣರು ಒಬ್ಬರು ಮುಖ ಒಬ್ಬರು ನೋಡ್ಕೊತಾರೆ, ಬಿಟ್ಟಿದ್ದೆ ಮುದುಕಿಯನ್ನು ನೋಡ್ತೀರಿ ಲಕ್ಷ್ಮಣ ಅಗ್ರಗನೋ. ಅವ್ರು ಮತ್ತೆ ಹೇಳ್ತಾರೆ, ಅವನು ಲಕ್ಷ್ಮಣಗೆ ಅಗ್ರಜ, ನೆಲೆವಣ್ಣ ಮಗಳಿಗೆ ಹಿರಿಯನೇ. ನೆಲೆವಣ್ಣ ಅಂತಂದ್ರೆ ಭೂಮಿ ಜಾತೆ, ಭೂ ಜಾತೆ ಅವಳು ಸೀತೆ ಇದ್ದಾಳಲ್ಲ ಅವಳಿಗೆ ಹಿರಿಯನೇ, ಅವಳಿಗೆ ವಲ್ಲಭನಾಗಿರುವಂತ ರಮಣನಾಗಿರುವಂತ ಲಕ್ಷ್ಮಣನ ಅಗ್ರಜನಾಗಿರುವಂತ ರಾಮ ಲಕ್ಷ್ಮಣರನ್ನ ನಾನು ಕಾಯ್ತಾ ಇದ್ದೆ ಅಂತ. ನೆಲೆವಣ್ಣ ಮಗಳು ಅಂತಂದ್ರೆ ಭೂಮಿ ಜಾತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಪುತ್ರ ಕಾಮೇಷ್ಠಿ ಯಾಗ ಮಾಡ್ಬೇಕು ಅಂತ ಮಕ್ಕಳು ಇರ್ಲಿಲ್ಲ ಅಂತ ಜನಕ ಮಹಾರಾಜ ಭೂಮಿಯನ್ನ ಉಳುವಾಗ ಅವಳು ಅಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಸೀತೆ ಸಿಕ್ಕಳು ಅಂತ. ಆ ನೇಗಿಲಿನ ತುದಿಗೆ ಸೀತಾ ಅಂತ ಹೇಳ್ತಾರೆ, ಸೀತಾ ಅನ್ನೋದ್ರಿಂದ ಅವಳಿಗೆ ಸೀತೆ ಅನ್ನೋ ಹೆಸರು ಬಂತು ಅಂತ ಹೇಳಿ ಅಂತ. ಹಾಗೆ ನೆಲಮಣ್ ಮಗಳಿಗೆ ಇನಿಯನೈ ಅಂತ ಹೇಳಿ ಅತ್ತಳಾಶಗಳು ಅದಿಂಗೂ ಹೇಳ್ತಿದ್ದ ಹಾಗೆ, ಅವರಿಬ್ಬರ ಹೆಸರು ಹೇಳ್ತಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರು ಬರಕ್ಕೆ ಶುರುವಾಯ್ತಂತೆ. ಉಮ್ಮಳ ದುಃಖ ಉಕ್ಕಿ ಬಂತಂತೆ. ಅವಳು ತನ್ನ ಕತೆ ಹೇಳ್ತಾನೆ, ಕಾಯುಕಿಗೆ ನೀರೈದು ವರ್ಷ, 10 ವರ್ಷದಿಂದ ಕಾಯ್ತಾ ಇದ್ದೀನಪ್ಪ, ಇನ್ನೂ ಬರಲಿಲ್ಲ ಕಂದವಗಳಿರ ರಾಮ ಲಕ್ಷ್ಮಣ ಸೀತೆಯರಿಗಾಗಿ, ನಿಚ್ಚ ನಿತ್ಯ ಇದೇ ಕಾಯಕ ಆಗ್ಬಿಟ್ಟಿದೆ. ನಿಮಗೆ ಸಿಕ್ಕಿದ ಹುಣಸನ್ನು ಅಣಿ ಮಾಡಿ, ಇವತ್ತು ಅಂತಲ್ಲ 10 ವರ್ಷದಿಂದ ಇದೇ ತರ ಹುಣಸನ್ನು ಅಣಿ ಮಾಡಿ ನಿಮ್ಗೆ ಕಾಯ್ತಾ ಅಂದ್ರೆ ಕಾಯ್ತಾ ಇದ್ದೆ, ನಾನು ಕಾಯ್ತಾ ಇದ್ದೀನಿ ಅವರಿಗೆ. ಗುರುವಾಣಿಯ ಖುಷಿ ಆಗ್ತದೆ, ನಮ್ಮ ಗುರುಗಳು ಹೇಳಿದ್ ಯಾವತ್ತಾದ್ರೂ ಖುಷಿ ಆಗುತ್ತಾ? ಇಲ್ಲ, ಅವರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ತನ್ನ ಗುರುವಿನ ಮೇಲೆ ಅತಿಯಾದ ನಿಷ್ಠೆ, ಬೇರೆ ಏನ್ ಹೇಳಿದ್ರು ಗುರು ಇಲ್ಲಿಂದ ಒತ್ತೆ ಹೋಗ್ಬಿಡ್ತಿದ್ಲು ಅವಳು. ಗುರುವಿನ ಮಾತು ಮುಂದೆ ರಾಮ ಲಕ್ಷ್ಮಣರು ಬರ್ತಾರೆ, ಆಗ ನೀನು ಅವರ ಸೇವೆ ಮಾಡು ಅನ್ನೋದನ್ನ ಅವಳು ಅಷ್ಟು ಭಕ್ತಿಯಿಂದ ಅದನ್ನೇ ಒಂದು ಪವಿತ್ರತೆಯಿಂದ ಕಾಯ್ತಾ ಇದ್ದಾಳೆ. ಖುಷಿ ಎಪ್ಪುದೇ ಹೇಳಿದ್ರು ಮತ್ತೆ ಮಾತಂಗಿ ಮುನಿ ಮತಂಗನ ಬೇಡ ರಾಮ ಮನದ ಪುಣ್ಯಮಂ ಪಾತಾ ಭವಿಷ್ಯಮ. ಅಂದ್ರೆ ಈ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಪಾತ್ರಗಳ ಅಂತರಾಮಗಳಲ್ಲಿ ಸೂತ್ರಗಳನ್ನು ಆಡಿಪ ವಿಲಾಸ ತಮ್ಮ ಅಂತ ಅಂತ. ಇದೆಲ್ಲ ಒಂದು ನಿರ್ದೇಶನದ ಹಾಗೆ ನಡೆದುಕೊಂಡು ಹೋಗ್ತಾ ಇದೆ ಅಂತ. 10 ವರ್ಷದ ಹಿಂದೆ ಒಂದು ರಾಮ ಲಕ್ಷ್ಮಣ ಬರ್ತಾರೆ ಅಂದ್ರೆ ಇದು ಮೊದಲೇ ನಿರ್ಧಾರ ಆಗಿತ್ತು ಭವಿಷ್ಯ ಅಂತ ಅಲ್ವಾ? ದಿಟ್ಟವಾಗಿ ನೋಡ್ಬೇಕು ಅಂದ್ರೆ ಅವತ್ತು ಕೈಕೇಯಿ ಅರಮನೆಯನ್ನ ಮಂತ್ರ ಹತ್ತಿದ್ಲು. ವಾಲ್ಮೀಕಿಯ ಒಂದು ಶಬ್ದವನ್ನ ಹೇಳ್ತಾರೆ, ಯತೃಚ್ಛಯ ಅಂತ, ಅಂದ್ರೆ ಯಾರಿಗೂ ನಿರ್ದೇಶನಕ್ಕೆ ಒಳಪಟ್ಟ ಹಾಗೆ ಮಂತ್ರ ಕೈಕೇಯಿ ಅರಮನೆಯನ್ನು ಹತ್ತಿದ್ಲು. ಅವಳ ಮನಸ್ಸಿನಲ್ಲಿ ಬೇಡದ್ದೆಲ್ಲ ತುಂಬಿತ್ತು ಅಂತ. ಅಂದ್ರೆ ಅಲ್ಲಿಂದಲೇ ಕಥೆ ಆಗುತ್ತೆ. ಏನಾಗುತ್ತೆ ಅಂದ್ರೆ ರಾಮ ಶ್ರೀರಾಮನಾಗಲು ಶ್ರೀರಾಮಚಂದ್ರ ದೇವ ಅಂತ ಆಗಲು ಇವೆಲ್ಲ ಪೂರ್ವವಾದಂತಹ ಒಂದು ವಿಚಾರಗಳಾಗ್ತಾ ಬರುತ್ತೆ. ಹಾಗಾಗಿ ಮುನಿ ಮತಂಗನ ಬೆಳೆದ ಭಾರತ ಭವಿಷ್ಯ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಬರ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ ಮತ್ತೆ ಮೊದ್ಲೇ ಗೊತ್ತಿತ್ತು ಅಂತ ಆಯ್ತಲ್ಲ ಕೇಳಿದಳು. ಆದ್ರೆ ನನ್ನ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ, ಏನಂದ್ರೆ ನೀವ್ಯಾರು ಬಡಗರಂಗದಲ್ಲಿ, ಬಡಗರಂಗದಲ್ಲಿ ಅಂದ್ರೆ ಉಗ್ರಗಳಿಂದ ಬಂದವ್ರ ರೀತಿ ಕಾಣ್ತಿದ್ದೀರಿ, ಅಲ್ಲೆಲ್ಲಾರು ನಮ್ಮ ರಾಮನನ್ನ ನೋಡಿದ್ರ, ಲಕ್ಷ್ಮಣನನ್ನ ನೋಡಿದ್ರ, ಸೀತೆಯನ್ನು ನೋಡಿದ್ರ, ಅವ್ರು ಯಾವಾಗ ಬರ್ತಾರೆ ಅನ್ನೋ ಒಂದು ಸುದ್ದಿ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ನನ್ನಲ್ಲಿ ಒಂದೇ ಒಂದು ನನ್ನ ಒಂದು ಗುರಿ ಅಥವಾ ಅಪೇಕ್ಷೆ ಏನು ಅಂತಂದ್ರೆ, ಈ ಬಾಳ್ ಪಯಣ ಮುಗಿಸುವ ಮೊದಲು ಅವನನ್ನ ಮುನ್ನ ಒಮ್ಮೆಯಾದರೂ ಅವನ ದರ್ಶನ ಮಾಡಬೇಕು ಅನ್ನೋದು ನನ್ನೊಂದು ಅಂತಹ ಸಿರಿಮಗದ ಸಂದರ್ಶನ. ಶಾಂತಿ ನಿಧಿ ಆತನ ಕಾಣುವುದೇ ನನಗೆ ಪರಮ ಶಾಂತಿ, ಅದೇ ನನಗೆ ಇನ್ನೇನು ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಸಜಲ ನಯನ ರಾಮನ ಆಲಿಸಿದನ ಅಜ್ಜಿಯಂ ನುಡಿದನ್ ಸ ಅವನಿಗೂ ಕಂಠ ತುಂಬಿ ಬಂದ್ಬಿಡಿದೆ. ಯಾಕೆಂದ್ರೆ ಒಂದು ಇದಿರುತ್ತೆ, ಎಲ್ಲದಕ್ಕೆ ನಾವು ನಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಳಕಾಗಲ್ಲ. ಯಾರೋ ಒಬ್ಬ ಅಂತಃಕರಣ ಆತ್ಮೀಯರಾದವ್ರು ಮಾತ್ರ ಅಂತಃಕರಣ, ನಮ್ಮಂತ ತುಂಬಾ ವಯಸ್ಸಾದವ್ರ ಹತ್ರ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಬಹುದು. ತುಂಬಾ ಜವಾಬ್ದಾರಿ ಹೊತ್ತಾಗ ಇದೆಲ್ಲ ಮಾಡಿದಾಗ ನಮ್ಗೆ ನಮ್ಮಕ್ಕಿಂತ ಕೆಳಗಿರೋದ್ರೆ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳಕಾಲ. ಈಗ ಅಜ್ಜಿಯ ಬಳಿಯಲ್ಲಿ ಮತ್ತೆ ಇವಳು ಆತ್ಮೀಯ ಮಾತಾಡಿದಾಗ ಅವನಿಗೂ ಗಂಟು ಕಟ್ಟಿ ಬಂದ್ಬಿಟ್ಟಿದೆಯಂತೆ. ಸಗದ್ಗದ
ಗಂಟು ಕಟ್ಟಿ ಆಗ ಏನ್ ಹೇಳ್ತಾರೆ ಅಂದ್ರೆ

ರಾಮ ಹೇಳ್ತಾ ಇದ್ದಾನೆ ಶಾಂತಿ ನಿಧಿ ಅಂತ ಅವನನ್ನು ಕರಿತೀವಿ, ಆದ್ರೆ ಅವನಿಗೆ ಶಾಂತಿ ಇಲ್ಲದೆ ತೊಳಗುತ್ತಿದ್ದಾನೆ ಅಜ್ಜಿ. ಮನೆ ಕೆಟ್ಟು ಹೇರಡವಿ ಮನೆಯಾದ, ಇವತ್ತು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಅವನು ಹೇರಡವಿ ಭಂಡಾರಣ್ಯದಲ್ಲಿ ಅದೇ ಅದನ್ನೇ ಮನೆಯಾಗಿದ್ದಾನೆ. ಶಾಂತಿ ನಿಧಿಯನ್ನು ಬಂದೆ ಬಂಡಿ ಸಿಕ್ಕಿ ಯಾಕೆ ಅವನ ಶಾಂತಿ ನಿಧಿ ಅಂತ ಹೇಳ್ತೀವಿ ಯಾಕೆ ತಾಯಿ? ಸಾಮಾನ್ಯಂ ನಮ್ ದೇವಮಾನ್ಯಂ ಗೆತ್ತದಜ್ಜಿ, ಒಬ್ಬ ಅವನು ಸಾಧಾರಣ ಮನುಷ್ಯ, ಅವನನ್ನ ದೈವತ್ವಕ್ಕೆ ಆಕೀರಿಸ್ತಾ ಇದ್ದೀರಿ ನೀವು ಅಂತ. ಅವನು ಆತ್ಮಾನ ಮಾನುಷನ್ ಮನ್ಯ ಅಂತ ಹೇಳಿ ಅಂತ, ನಾನು ಮನುಷ್ಯ ರೂಪದಲ್ಲಿ ಇರುವಂತ. ಅವನು ಯಾವತ್ತೂ ಪವಾಡ ಯಾವತ್ತೂ ಮಾಡಿ ತೋರಿಸ್ಲಿಲ್ಲ ರಾಮ ಹೀಗೆ ಹಾಗೆ ಅಂತ ಹೇಳಿ. ಅವನು ತನ್ನ ಸ್ವಭಾವದಿಂದಲೇ ರಾಮ ದೇವರಾದ್ರೆ ವಿನಃ ದೇವ ಅಂತ ಮಾನ್ಯ ಮಾಡಿದ್ರೆ ವಿನಃ, ಯಾವತ್ತೂ ರಾಮ ಯಾವತ್ತೂ ತನ್ನ ಒಂದು ವ್ಯಕ್ತಿತ್ವ ಪವಾಡವನ್ನ ಮಾಡಿ ಯಾವತ್ತೂ ಇದನ್ನ ಹಾಗೆ ದೇವ ಮಾನ್ಯ ಕೆತ್ತು ದರ್ಜಿ ನಿನ್ನಳ ನಿಮ್ಮಂತವರು ಪ್ರೀತಿಯಿಂದ ಅವನನ್ನ ದೇವರು ಅಂತ ಹೇಳಿ ಇದನ್ನ ಶಾಂತಿ ನಿಧಿ ಹಾಗೆಲ್ಲ ಕರೀತೀರಿ ಅಂತ ಹೇಳಿ. ಇದನ್ನ ನೋಡಿದಾಗ ನಮ್ಗೆ ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ, ದುರ್ಯೋಧನ ಮತ್ತು ಅರ್ಜುನ ಬಂದು ನನ್ಗೆ ಯುದ್ಧಕ್ಕೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ದುರ್ಯೋಧನ ಅಕ್ಷೋಹಿಣಿ ಸೈನ್ಯಗಳನ್ನೇ ಯಾದವ ಸೈನ್ಯವನ್ನೇ ಬೇಕು ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ನೀನೇ ಸಾಕು, ನನಗೆ ಏನು ಬೇಡ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀ ಮಾಡಿದ ಹೇಗಿದೆ ಅಂತಂದ್ರೆ, ಈಗ ಒಂದು ಕತ್ತಿ ಇರುತ್ತೆ, ಕತ್ತಿಯಲ್ಲಿನ ಹೊರ ಕವಚವನ್ನು ಮಾತ್ರ ಇಟ್ಕೊಂಡು ಒಳಗಿನ ಹೊರೆಯನ್ನು ತೆಗೆದು ಯಾರಿಗೋ ಕೊಟ್ರೆ ಹೇಗಾಗುತ್ತೆ? ಆತರ ಮಾಡಿದೆ ಧರ್ಮಜ ಎಲ್ಲ ನಕ್ತರಷ್ಟೇ ಅಂತ ಹೇಳಿದ್ರೆ ದೇವರ ಅಂಕೆ ಹೇಳ್ತಾನೆ, ನೀನೇ ಸಾಕು ಕೃಷ್ಣ, ನೀನು ದೇವ ಅಂತಾನೆ. ದೇವರೆಂದೇ ನೀವು ಬಗೆವೀರಿ, ದೇವತನ ಲವವಿಲ್ಲ ಅಂತಾನೆ. ನನ್ನಲ್ಲಿ ದೇವತನ ಏನೂ ಇಲ್ಲ, ನಾನು ಕತ್ತಿಯತ್ತೂ ಇಲ್ಲ, ಯುದ್ಧನೂ ಮಾಡಲಿಲ್ಲ, ಏನು ಮಾಡಲ್ಲ, ನನ್ನಂತರನ್ನ ಆಸ್ಕೊಂಡಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಲ್ಲಿ ಶಾಂತಿ ನಿಧಿಯನ್ನು ಬರೀದೆ ಬಣ್ಣಿ ಪೈಯಲ್ಲಿ ತಾಯಿ ಸಾಮಾನ್ಯ ನಮ್ಮ ದೈವ ಮಾನ್ಯತೆ ಗೆತ್ತದು ಅಂದ್ರೆ, ನೀವು ನನ್ನನ್ನ ದೈವತ್ವಕ್ಕೆ ಏರ್ತಾ ಇದ್ದೀರಿ ತೆಗೆ ತೆಗೆ ಅಂತ ಹೇಳಿ ನೀವು ಅವೆಲ್ಲ ನಿಮ್ ಊಹೆ ಅಷ್ಟೇ ಅಂತ ಇದ್ದ ಹಾಗೆ ಹೊರಿಸಿ ಬಂದ್ಬಿಡುತ್ತೆ. ರಾಮನನ್ನು ಈ ತರ ಬೈಯದ ಹೇಳದ ಅಂತ ತೆಗೆ ತೆಗೆ ಮಹಾತ್ಮನ ತೆಗಳಲ್ಲಿ ಅವನನ್ನು ಹಾಗೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಬಲ್ಲೆ ನಾವು ರಾಮನ ರಾಮನ ಹೇಳ್ತಾನೆ, ನನ್ಗೆ ಗೊತ್ತು ರಾಮ ಅಂತ ಹೇಳ್ತಾನೆ. ನೀನರಿಯ ಆತನು ನಿಮ್ ಗೊತ್ತಿಲ್ಲ ಅಂತ ಇವಳು ಅಂತಾಳೆ. ನಾನರಿಯನೇ ನನ್ನ ನಾನರಿಯನೇ ಅಂತ ಹೇಳ್ತಾರೆ. ಅಂದ್ರೆ ಏನು ನಾನರಿಯಲಿಲ್ವಾ, ನನ್ನನ್ನು ನಾನು ಅರ್ತಿಲ್ವಾ ಅಂತ ಹೇಳ್ತಾನೆ. ನೋಡಿ ಈ ಒಂದು ಸಂಭಾಷಣೆಯನ್ನ ಇದು ಮಹಾಚಂದಸ್ಸು ಅಂತ ಹೇಳ್ತಾರೆ, ಐದೈದು ಮಾತ್ರ ಗಣಗಳು ಇದ್ರೊಳಗೆ ಬರುತ್ತೆ. ಆ ಸಂಭಾಷಣೆಯನ್ನ ಐದು ಮಾತ್ರ ಗಣಕ್ಕೆ ಎಷ್ಟು ಚೆನ್ನಾಗಿ ಒಂದು ಸಂಭಾಷಣೆಯನ್ನ ಇದು ಮಾಡಿದ್ದಾರೆ ಅಂತಂದ್ರೆ, ಅವರು ಕುವೆಂಪು ಅವರ ಪ್ರತಿಭೆಗೆ ನಮೋ ನಮೋ ಅನ್ಬೇಕು. ನಿನ್ನ ನನ್ನ ನಾನರಿಯನೆಂದ ಆಡುತ್ತೀಯ ಅಜ್ಜಿ ಅಂದಾಗ ಶಬರಜ್ಜಿ ಬೆರಕು ಹೊಡೆದಂತೆ ಅವಾಗ ಅವಳಿಗೆ ಒಂದ್ ಸ್ವಲ್ಪ ಏನು ಹೇಳ್ತಾ ಇದ್ದಾರೆ ಇವರು ಅಂತ ಆರೋಪಿ ನಮಕ್ ಆಗ್ತಾ ಇಲ್ಲ ಅವಳಿಗೆ. ರಾಮನನ್ನು ಕಣ್ಣಿಗೆ ಕಣ್ಣಿಟ್ಟು ಹಿಂಗ ನೋಡ್ತಾ ಇದ್ದಾಳಂತೆ, ಏನ್ ಹೇಳ್ತಿದ್ದಾನೆ ಅಂತ. ರಾಮ ತಕ್ಷಣ ತಲೆ ತರಿಸ್ಕೊಂಡ್ಬಿಟ್ಟಂತೆ, ತಲೆ ತರಿಸಿ ಊಟ ಮಾಡ್ತಾ ಇದ್ದಾನಂತೆ. ಆಗ ಅವನ ಕಣ್ಣಿಂದ ಕಣ್ಣೀರ್ ಹನಿಗಿಂತ ಅಂತ ಕವಿ ಹೇಳ್ತಿದ್ದಾನೆ. ಆ ತುತ್ತಿನ ಜೊತೆ ಅವನ ಕಣ್ಣೀರ್ ಹನಿ ಸೇರ್ಕಂತ ಕಾಣಿಕೆಯೋ ಅವನಿಗೆ ಅನಿಸ್ತಿದೆ, ಇದು ಕಾಣಿಕೆಯೋ ಕಲ್ಪನೆಯೋ ನನ್ ಭ್ರಾಂತಿಯ, ಈಗ ಇದು ಗೊತ್ತಾಗ ತನಗರಿಯದ ಅರ್ಥದಿಂದ ಕಾಣುವುದೆಂತಿತ್ತೆ ಅಂತ. ಇದಂತೂ ನನಗಂತೂ ಬಗೆಹರಿತಿಲ್ಲ ರಾಮನೋ ಲಕ್ಷ್ಮಣನೋ ಒಂದು ಗೊತ್ತಾಗ್ತಿಲ್ಲ, ಇದನ್ನು ಹೇಗೆ ಇತ್ಯರ್ಥ ಮಾಡ್ಕೊಳ್ಳೋದು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೂ ಪೂರ್ತಿ ಇತ್ಯರ್ಥ ಆಗಿಲ್ಲ, ನಂಬಲಾಗ್ತಿಲ್ಲ ಅವಳಿಗೆ. ಆಗ ಏನಾಯ್ತು ಅಂತ ಹೇಳಿದ್ರೆ ದಣಿದನಂತ

ಹೊತ್ತಿನಲ್ಲಿ ಲಕ್ಷ್ಮಣ ಎದ್ದು ಹೊರಗಡೆ ಹೋಗಿದ್ದಾನೆ. ಬಿಳಿ ಮೈ ಅವನು ಎಚ್ಚತ್ತು ಹೊರಗೆ ಹೋಗಿರೆ ಅಂತ, ಇವನು ನೀಲಿ ಮೈ ಅವನು ಬಿಳಿ ಮೈ ಹೊರಗೆ ಹೋಗಿದ್ದಾಗ ಈ ನೀಲಿ ಮೈ ಇದ್ದವನು ಮಲಗಿದ್ದಾನೆ ಕನ್ನಿಸ್ತಾ ಇದ್ದಾನಂತೆ. ಸೀತೆ ಬಾ ಇಲ್ಲಿ ಬಾ ಪ್ರಿಯೇ ಜನಕ ಜಾತ ಅಂತ ಕನಸಲ್ಲಿ ಹೇಳ್ತಾ ಇದ್ದಾನೆ. ಆ ಅಜ್ಜಿ ಒಳಗೆ ಬೇರೆ ಕಣ್ಣಿನ ಪಾನಕ ಮಾಡ್ತಾಳೆ, ಮಲಗಿದ ತಕ್ಷಣ ಇವರೇ ರಾಮಲಕ್ಷ್ಮಣರಿಗೆ ಕೊಡ್ಬೇಕು ಅಂತ. ಏನ್ ಸೀತೆ ಸೀತೆ ಅಂದಂಗಾಯ್ತಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಬಂದು ಸೀದ ಬಂದು ಅವನನ್ನ ಅವತರಿಸಿದಾಳ ಅಂತ. ಮನಸ್ಸಿಟ್ಟು ಕೇಳ್ತಾ ಇದ್ದಾಳೆ, ಮನಸ್ಸಿಟ್ಟು ನೋಡ್ತಾ ಇದ್ದಾಳಂತೆ. ಕನಸಿನಲ್ಲೇ ಅವನು ಸೀತೆಯನ್ನ ನೆನೆಸ್ಕೊಂಡು ಮುಗುಳ್ತಾ ಇದ್ದಂತೆ. ಅದನ್ನ ನೋಡಿ ಇವಳಿಗೆ ಸ್ವಲ್ಪ ಗೊತ್ತಾಯ್ತು ಇವಳು ರಾಮ ಅಂತ ಹೇಳಿ ತನ್ನ ಸೌಮ್ಯ ನಮ್ಮ ಕಂಡರಿದ್ದಾಳು. ಆಗ ಕಾರಣ ಅವಳಿಗೆ ಗೊತ್ತಾಗಿದೆ ಮೃಗ ಕಮಲದವಳು. ಆದ್ರೆ ಇನ್ನು ಸೌಮ್ಯ ನಮ್ಮ ರಾಮ ಅಂದ್ರೆ ಬಹಳ ಸೌಮ್ಯ ಅಂತ ಅಂದ್ಕೊಂಡಿದ್ದು, ಶಾಂತಿ ನಿಧಿ ಅಂದ್ಕೊಂಡಿದ್ದು. ಆದ್ರೆ ಈಗ ಆ ಕನಸಿನಲ್ಲೇ ಅವನು ಇದ್ದಕ್ಕಿದ್ದ ಹಾಗೆ ಭತ್ತ ಪ್ರಭುಟಿಯಾಗಿ ಬಾಯನ್ನ ಹಲ್ಲು ಕಚ್ಚಿ ರಾಕ್ಷಸಿಲ್ ನಿಲ್ ಎಲ್ಲಿಗೆ ನನ್ನ ಪತ್ನಿಯನ್ನು ಕರೆದೊಯ್ತಿರುವೆ, ಸೀತೆಯನ್ನು ಎಲ್ಲೋ ನೀಚ ಅಂತ ಹೇಳಿ ಖಡಕ್ ಅಂತ ಎದ್ದು ಭತ್ತ ಪ್ರಭುಟಿಯಾಗಿ ಉಪ್ಪು ಗಂಟಿ ಅವಳು ಕಚ್ಚಿ ಎದ್ದು ಕುಳಿತುಕೊಂಡು ಬಿಟ್ಟಿಯಾನಂತೆ. ಕೂತ್ಕೊಂಡಿದ್ದನ್ನು ನೋಡಿ ಇವಳಿಗೆ ಎರಡೂ ರೂಪವನ್ನ ನೋಡ್ತಾ ಇದ್ದಾಳೆ, ಹೆದರು ಬಿಟ್ಟಿದ್ದಾಳಂತೆ ಶಬರಿ. ಹಾಗೆ ಶಬರಿ ಹೆದರಿದಾಗ ಇವನು ಎದ್ದು ಕೂತನಲ್ಲ, ಕೂತನು ಶಬರಿ ನೋಡ್ತಾನೆ, ಓ ಹೆದರಿಸಿ ಬಿಟ್ಟೆ ಕನಸು ಇದು ಅಂತ ಗೊತ್ತಾಯ್ತು. ನಾಣಜಿ ನಾನೊಂಥರ ನಾಚಿಕೆ ಆಗ್ಬೇಕು ಹೀಗಾಯ್ತು ಅಂತ ಹೇಳಿ ನಾಣಜಿ ತಪ್ಪಿದೆ ನಜ್ಜಿ

ಅವರಿಗೆ ಹೇಳ್ತಾ ಇದ್ದಾನೆ, ರಾಮ ಅಜ್ಜಿ ತಪ್ಪಿದೇನೆ ಅಜ್ಜಿ, ಕಂಡ ಕನಸನ್ನ ನಿಜ ಅಂತ ಭಾವಿಸಿ ನಾನು ನಿನ್ನ ಹೆದರಿಸಿ ಬಿಟ್ಟೆ, ತಪ್ಪಾಯ್ತು ತಪ್ಪಾಯ್ತು ಅಂತಿದ್ದಾನೆ, ಕೆಮ್ಮನೆ ನಿಂದ ನಂಬಿದಿದೆ ಅಂತ ಹೇಳಿದ್ದಡ ಅಜ್ಜಿ. ಅವನು ಮಲ್ಲ ಕೂತ್ಕೊಂಡಿದ್ದಾನೆ ಹಾಸಿಗೆ ಮೇಲೆ, ತಪ್ಪು ಅಂತ ಕೆಡಕ್ಕೆ ಅಂದ್ರೆ ಅವನ ಪಕ್ಕ ಕುಳಿತು ಅವನ ತಪ್ಪಿಕೊಂಡು ಬಿಟ್ಟಿದ್ದಾಳಂತೆ. ಇದು ಎಲ್ಲೂ ಬರಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ರಾಮನ ಆಲಿಂಗನ ಸೌಭಾಗ್ಯ ಅಂದ್ರೆ ಕೆಲವರಿಗೆ ಮಾತ್ರ ದೊರಕಿರೋದು. ಒಂದೇನೆಂದ್ರೆ ಸೀತೆಗೆ ಆಲಿಂಗನ ಸೌಭಾಗ್ಯ ದಾಂಪತ್ಯ ಭಾವದಿಂದ ಸಿಕ್ಕಿರುವಂತದ್ದು, ಇನ್ನೊಂದು ಆಂಜನೇಯನಿಗೆ ಸಿಕ್ಕಿರುವಂತದ್ದು, ಇನ್ನೊಂದು ಭರತನಿಗೆ ಸಿಕ್ಕಿತ್ತು. ಆದ್ರೆ ಇವತ್ತು ಶಬರಿಯು ಕುವೆಂಪು ಅವರ ಒಂದು ಕಾಣಿಕೆ ಅಂತ ಹೇಳ್ಬೇಕು. ಅವಳು ತಪ್ಪಿಕೊಂಡು ದರ್ಶನ ಸ್ಪರ್ಶನ ಸಂಭಾಷಣ ಆಲಿಂಗನ ಸೌಭಾಗ್ಯ ಸಿಕ್ಕಿತ್ತು ಈ ಮುದುಕಿ ಶಬರಿಗೆ ಅಂತ ಹೇಳಿ. ದಮ್ಮಯ್ಯ ಸಾಕಿನ್ನು ಮರೆ ಮಾಡಬೇಡ, ತಬ್ಬಿಕೊಂಡು ಬಿಟ್ಟಿಯಾಳಂತೆ, ಕಣ್ಣ ನೀರು ಸುಸ್ತಾ ಇದ್ದಾಳಂತೆ, ಇನ್ನು ಮರೆ ಮಾಡಬೇಡ, ಯಾರನ್ನ ನೋಡ್ಲಿಕ್ಕೆ ಅಂತ ನಾನು ಎಷ್ಟು ದಿವಸದಿಂದ ಕಾದಿದ್ದೆ, ನೀನೇ ರಾಮಚಂದ್ರ ಅಲ್ವಾ, ನನ್ ಗೊತ್ತಾಯ್ತು ಅಂತ ಅಷ್ಟು ಹೇಳ್ತಿದ್ದ ಹಾಗೆ ಅವಳಿಗೆ ಇನ್ಯಾವುದೋ ಒಂದು ನೆನಪಾಗ್ತಾ ಇದೆ. ಹಾಗಾದ್ರೆ ಸೀತೆಯಲ್ಲಿ ಸೀತೆಯ ನೆನಪಾಗಿ ಅವಳ ಕ್ಷೇಮ ಸಮಾಚಾರದ ಬಗ್ಗೆ ಅವಳಿಗೆ ಯೋಚನೆ ಆಗಿ, ಹಾಗಾದ್ರೆ ಓ ನನ್ನ ತಂದೆಯ ರಾಮ ಏನಾಯ್ತು, ಸೀತೆ ಎಲ್ಲಿ ಹಳೆಯ, ನನ್ನ ಮಗಳಿಗೆ ಏನಾಯ್ತು, ಕೇಳಾಯ್ತೇನಾಯ್ಯ, ಅಯ್ಯಯ್ಯೋ ನನ್ನ ಈ ಪಾಳು ಗಣ್ಯರೇನಾದ್ರೆ. ಆ ಪಿಟಕವನ್ನು ತೆಗೆದು ನೋಡಿದಾಗ ಅದರೊಳಗೊಂದು ಸೀರೆ ಕಾಣ್ತಾ ಇತ್ತು. ಆಗ್ಲಾರೂ ಇದು ಸೀತೆಯ ಅಂದ್ರೆ ನೀವು ರಾಮ ಲಕ್ಷ್ಮಣ ಅಂತ ನಾನು ಅರ್ಥಕೋಬೇಕಾಯ್ತು, ಅದು ನನ್ಗೆ ಗೊತ್ತಾಗಲಿಲ್ಲ. ಏನೂ ಗೊತ್ತಾಗದೆ ನನಗೆ ಮುಪ್ಪು ಬೆಪ್ಪು ಈ ವಯಸ್ಸಾದ ಆಗಿ ನನ್ಗೆ ಏನು ಹೊಳೆಯದೇ ಇಲ್ಲ ನೋಡಿ, ಇಷ್ಟೆಲ್ಲ ಹೊತ್ತು ಬೇಕಾಯ್ತು ನಿನ್ನನ್ನು ಅರ್ಥಕೊಳ್ಳೋದಕ್ಕೆ ಅಂತ ಹೇಳಿ ತಾಯ ಅಂತ ಹೇಳಿದಾಗ ತಾಯಪ್ಪಿಗೆ ಕಟ್ಟಿಲವಳು ಶಿಶು ಆಗುತ್ತ ರಾಮನೆಂದು ತಾಯಿ ಕೌಸಲ್ಯ ಮಡಿಲಲ್ಲಿ ಮಲಗಿದ ರೀತಿಯಲ್ಲಿ ಆಗ್ಬಿಡ್ತು ಅವನಿಗೆ. ಅವನು ಶಬರಿಗೆ ಒಂದು ಮಾತು ಹೇಳ್ತಾನೆ, ನನಗೆ ಮೂರು ತಾಯಿ, ಒಂದು ಕೌಸಲ್ಯ, ಒಂದು ಕೈಕೆ ಸುಮಿತ್ರ, ಮತ್ತೊಬ್ಳು ಕೈಕೆ ಇದ್ದ, ಆದ್ರೆ ನೀನು ಅವರೆಲ್ಲರ ಪ್ರೀತಿಯನ್ನು ನನಗೆ ಕೊಟ್ಬಿಟ್ಟೆ ಅಜ್ಜಿ ಅಂತ ಹೇಳಿ ಶಬರಿಗೆ ಹೇಳ್ತಾನೆ. ಹಾಗೆ ತಾಯಪ್ಪಿಗೆ ಕಟ್ಟಿಲವಳು ಶಿಶು ಆಗುತ್ತ ರಾಮನಿಂದು ನಿರ್ಭಾಗ್ಯನೇ, ನಾನು ತುಂಬಾ ನಿರ್ಭಾಗ್ಯ, ನಾನು ಸೀತೆಯನ್ನು ಹಸುರ ಒಯ್ದು ಬಿಟ್ಟಿದ್ದಾನೆ, ಹುಡುಕಲೆಂದು ಅಲೆಯುತ್ತೇನಜ್ಜಿ, ಹುಡುಕ್ತಾ ಇದ್ದೀನಿ ಲಕ್ಷ್ಮಣನೊಡನೆ ತೊಳಲಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾನಂತೆ. ಈ ರಾಮನನ್ನ ನೋಡೋದು ತುಂಬಾ ಕಡಿಮೆ, ಆದ್ರೆ ಆತ್ಮೀಯರಾದವರು ಅಂತರಂಗವನ್ನು ಮೆಚ್ಚುತ್ತಾರೆ, ಮತ್ತೆ ಅಂತಃಸ್ರೋತವಾಗಿರುವಂತಹ ಒಂದು ದುಃಖ ಇರುತ್ತಲ್ಲ ಅದು ಹೊರಗೆ ಬಂದಿದೆ. ಈಗ ಕುವೆಂಪು ಅವರ ಒಂದು ಕಾಣಿಕೆ ಏನು ಅಂದ್ರೆ ಇವನಾಗ್ಲೇ ಸೀತೆಯನ್ನು ಕಳೆದುಕೊಂಡು ಬಳಲಿ ಬಿಟ್ಟಿದ್ದಾನೆ, ಅವನಿಗೊಂದು ಈ ಮತ್ತಂಗ ಮುನಿ ಆಶ್ರಮದಲ್ಲಿ ಅಥವಾ ಈ ಶಬರಿ ಆಶ್ರಮದಲ್ಲಿ ಅವನಿಗೆ ಮನಸ್ಸಿನ ಮನೋರೋಗಕ್ಕೆ ಒಂದು ಇದನ್ನ ಮಾಡ್ಬೇಕಾಗಿದೆ, ಸಾಂತ್ವನ ಹೇಳ್ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಮಾಡ್ತಾರೆ, ತಾಯಿ ಮಡಿಲವಳು ಆರಾದವಡೆ ತಾವು ಶಿಶುಗಳಂತೆ, ಆ ಅಜ್ಜಿಯ ಮಡಿಲಲ್ಲಿ ತಾವು ಶಿಶುವಾಗಿ ಬಿಟ್ಟಿದ್ದಾನಂತೆ. ಮುಂದೆ ಏನಾಯ್ತು ಅಂದ್ರೆ

ಅಂಬಿ ಸಂತೈಸುವಳು ಮನೋಗ್ಯತೆಯು

ಈ ರಾಮ ಸೀತೆಯನ್ನು ಕಳೆದುಕೊಂಡು ಅದೆಷ್ಟು ಒಂದು ದಯನೀಯ ಸ್ಥಿತಿಗೆ ಮುಟ್ಟಿ ಬಿಟ್ಟಿದ್ದ ಅಂತಂದ್ರೆ ಒಂದ್ಸಲ ಹೇಳ್ತಾನೆ ಲಕ್ಷ್ಮಣ, ನೀ ಹಿಂದಕ್ಕೆ ಹೋಗ್ಬಿಡು, ಯಾಕೆಂದ್ರೆ ಸೀತೆಯನ್ನು ಬಿಟ್ಟು ನನಗೆ ಅಯೋಧ್ಯೆ ಏನು ಸಾವೆ ಏನು, ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ, ನೀ ಹಿಂದಿರುಗಿ ಹೋಗು ಅಂತ ಒಂದ್ ಮಾತು ಹೇಳಿರ್ತಾನೆ. ಲಕ್ಷ್ಮಣ ಸಾಕಷ್ಟು ಅವನನ್ನ ಒಂದು ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾನೆ, ಆದ್ರೆ ಅದಾಗಿರಲ್ಲ. ಈಗ ಅಜ್ಜಿಯನ್ನ ಅಂದ್ರೆ ಅವನು ಮನೋರೋಗ ಅಂತ, ಇಲ್ಲೆಲ್ಲ ಮನೋವೈದ್ಯರೆಲ್ಲ ಇದಾರೆ ಎಲ್ಲ, ಮನೋರೋಗಕ್ಕೆ ಯಾವ ವೈದ್ಯ ಇದು ಅಂತಂದ್ರೆ ಒಂದು ಶುಶ್ರೂಷೆ ಅಥವಾ ಒಂದು ಪ್ರೀತಿಪೂರ್ವಕವಾದಂತಹ ಮಾತು ಅಂತ ಹೇಳಿದ್ದ. ಸಿ ಆರ್ ಚಂದ್ರಶೇಖರ್ ಹೇಳಿದಂತ ಒಂದು ಮಾತು ನೆನಪಾಗಿ ಬರುತ್ತೆ, ಏನಂದ್ರೆ ವಾಕಿಂಗ್ ಹೋದಂತ ಮಹಿಳೆಯರು ಬರೀ ಹರಟೆ ಹೊಡಿತಾ ಹೋಗ್ತಾರೆ, ಏನು ವಾಕಿಂಗ್ ಮಾಡ್ತಾರಂತ ಮನೆಯಲ್ಲಿ ಗಂಡಸರೆಲ್ಲ ಬೈತಾರಂತೆ. ಆದ್ರೆ ನಿಜವಾಗ್ಲೂ ಅದರಿಂದ ಅದೊಂಥರ ಕೆಥಾರ್ಸಿಸ್ ಅಂತ, ಕೆಥಾರ್ಸಿಸ್ ಅಂದ್ರೆ ವಿರೇಚನ, ಅಲ್ಲಿ ಗಂಡನ್ ಬೈಕೊಳ್ಳೋದು, ಮಕ್ಕಳನ್ ಬೈಕೊಳ್ಳೋದು, ಅತ್ತೆ ಬಗ್ಗೆ ಹೇಳ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಮನಸ್ಸನ್ನ ನಿರಾಳ ಮಾಡ್ಕೊಂಡು ಬಂದ್ಬಿಡ್ತಾರಂತೆ ಮಹಿಳೆಯರು, ಆದ್ರೆ ಗಂಡಸರು ಆಗಲ್ಲ. ಹಾಗೆ ಮನೋರೋಗಕ್ಕೆ ಯಾವ ಚಿಕಿತ್ಸೆ ಅಂದ್ರೆ ಪ್ರೀತಿಪೂರ್ವಕವಾದ ಮಾತು, ಆತ್ಮೀಯರೊಡನೆ ಜೊತೆ ಮಾತಾಡುವಂತದ್ದು ಇದು ಇದು ಅಂತ ಅಂತ. ಹಾಗೆ ಓ ಭ್ರಾಂತಿ ಎಂಬಿನ ಬೇರೆ ಯಾವೂ ಇಲ್ಲ, ಪ್ರೀತಿ ಅಲ್ಲದೆ ಬೇರೆ ಕೇಳ ಆರೈಕೆ ಮಾಡಿದವಳು ತನ್ನಿಷ್ಠ ದೇವತಾ ಮೂರ್ತಿಗೆ ತಪಸ್ವಿನಿ ಶಬರಿ. ಹಗಲು ರಾತ್ರಿ ಏನು ಯೋಚನೆ ಮಾಡಲಿಲ್ಲ ಅವನಿಗೆ, ಹಗಲು ಇರುಳಿಲ್ಲದೆ ಮೇಲೆ ಎಚ್ಚರನ್ನದೆ ನಿದ್ದೆ ಎನ್ನದೆ ರಾತ್ರಿ ಹಗಲು ಯಾವನು ನೋಡದೆ ರಾಮ ಸೇವಾ ಸಾಧನೆಗೆ ತನ್ನನ್ನೇ ತಾನು ಸವಿಸಿದಳು. ಮುದುಕಿ ತನ್ನ ಆಯುವನು ತನ್ನ ಆಯುವನ್ನೇ ಅವನಿಗೆ ಕೊಟ್ಟಲೇನೋ. ಹಾಗೆ ಹಾಸಿಗೆಯ ಬಳಿ ಕುಳಿತು ಇವನನ್ನ ಮೈಯನ್ನ ನೇವರಿಸ್ತಾರಂತೆ, ಅವನಿಗೆ ಅವನ ಕಥೆಯನ್ನ ಕೇಳ್ತಾಳಂತೆ, ಆಮೇಲೆ ಅವನಿಗೆ ಧೈರ್ಯವನ್ನು ಹೇಳ್ತಾರಂತೆ, ಧೈರ್ಯ ಸರ್ವತ್ರ ಸಾಧನ ಮುಂದೆಲ್ಲ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾಳಂತೆ. ಮತ್ತಿನ್ನೊಂದು ಮಾಡ್ತಾಳಂತೆ, ತನ್ನ ಕಥೆಯನ್ನು ಹೇಳ್ತಾಳಂತೆ, ತಾನು ಏನಾಗಿ ಬಂದೆ ಇಲ್ಲಿ ಮಗಂದ ಮುಂದೆ ಆಶ್ರಮಕ್ಕೆ. ಒಬ್ರು ಯಾರೋ ಒಬ್ರು ಒಂದು ಕವಿ ಹೇಳ್ತಾನೆ, ಸೂರಮ್ಮ ಎಕ್ಕುಂಡಿಯವರ ಇದ್ರೊಳಗೆ ಬರೋದು ಅಂದ್ರೆ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ತರ ಕಂಡು ಇವಳಿಗೆ ಮದುವೆ ಗೊತ್ತಾಗಿತ್ತಂತೆ ಶಬರಿಗೆ. ಹಿಂದಿನ ದಿನ ಮನೆ ಇದ್ರೊಳಗೆ ಅಂಗಳದಲ್ಲಿ ಕುರಿಗಳನ್ನ ಮೇಕೆಗಳನ್ನ ಕೋಳಿಗಳನ್ನೆಲ್ಲ ಕಟ್ಟಿದ್ರಂತೆ, ಯಾಕೆಂದ್ರೆ ನಾಳೆಯ ಊಟದ ಇದಕ್ಕೆ ಬಲಿ ಕೊಡೋದಕ್ಕೆ. ಆಗ ಅವಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಮದುವೆ ಆದ್ರಲ್ವ ಇದನ್ನೆಲ್ಲ ಬಲಿ ಕೊಡೋದು, ನಾನು ಮದುವೆನೆ ಮಾಡ್ಕೊಳ್ಳಲ್ಲ ಅಂತ. ಅವತ್ತು ಓಡಿ ಹೋದವಳು ಮತ್ತ ಮುನಿಯ ಸಂಪರ್ಕಕ್ಕೆ ಬಂದು ಧಾರ್ಮಿಕ ಭಾವನೆ ಬೆಳೆಸ್ಕೊಂಡು ಅವಳ ಅವ್ರ ಹತ್ರ ಆಧ್ಯಾತ್ಮ ದೃಷ್ಟಿಯನ್ನ ಬೆಳೆಸ್ಕೊಂಡ್ಳು ಅಂತ ಒಂದು ಆ ಕಥೆ ಹೇಳಿರ್ಬೋದು. ಅದು ಕವಿಯ ಕಲ್ಪನೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಇದೇ ರೀತಿ ಕೆಲವೊಂದು ಬೇರೆ ಬೇರೆ ಒಂದಿರುತ್ತೆ. ಕುತೂಹಲ ಕೇಳಿಸಂತೆ ಸಂತೈಸುವಳ್ಳಿ ಮಾಡ್ತಾಳಂತೆ. ಆಗ ಹಿಂಗಲ್ಲೊಲ್ಲದು ಹೋಯಿತು ರಾಮನ ವಿಚಿತ್ರ ರುಜೆ,

ಇವಳು ಇಷ್ಟು ಸೇವೆ ಮಾಡಿದ್ರು ಅವನದ್ದು ಕಾಯಿಲೆ ವಾಸೆ ಆಗ್ಲಿಲ್ಲಂತೆ. ಏನಕ್ಕೆ ಹೀಗಾಗ್ತಾ ಇದೆ ಅಂತ ತೇಜ ಮೊಸರಿದತ್ತು ಭೀಮ ಕೃಶವಾಗಿ ಹೋಯ್ತಂತೆ ಇದಾಯ್ತಂತೆ. ಆಮೇಲೆ ಕವಿ ಯೋಚನೆ ಮಾಡ್ತಾ ಇದ್ದಾನೆ, ದಿನ ದಿನಕ್ಕೆ ರಾವಣನ ರಾಜತಂತ್ರದ ಬಯಕೆ ಕೈಗೂಡಿತ್ತು ಅಂತ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ, ರಾಮ ಎಂದು ಬಿಟ್ಬಿಟ್ರೆ ಸೀತೆ ತನಗೆ ಆಗ್ತಾಳೆ ಅನ್ನೋದು ಅವನು ಒಳ ಮನಸ್ಸಿನ ಇದು. ಅದು ಕೂಡ್ತು ಅನ್ನೋ ರೀತಿಯಲ್ಲಿ ಅವನು ಪೂರ್ತಿ ಮೊಗಂಬಾಡಿ ಬೀಳ್ತದ್ದು ನೆಚ್ಚು ಎಲ್ಲ ಇದನ್ನು ಕಳ್ಕೊಂಡ್ಬಿಟ್ಟ. ಹಾಗಿರುವಾಗ ಗಂದಿನ ಕತ್ತಿಂಗಳಿನಲ್ಲಿ ಲಕ್ಷ್ಮಣ ಹೊರಗಡೆ ಹೋಗಿ ಒಂದು ಬಂಡೆಯ ಮೇಲೆ ಕುಳಿತು ಆಕಾಶವನ್ನು ನೋಡ್ತಾ ಅಳ್ತಾ ಇದ್ದಾನಂತೆ. ಆಗ ಪಕ್ಕದಲ್ಲಿ ಶಬರಂಜಿ ಬಂದಿದ್ದಾಳೆ. ಯಾಕಪ್ಪ ಅಳ್ತಾ ಇದೆಯಾ, ಏನಾಯ್ತು ಅಂತ. ಆಗ ಅವನಿಗೆ ಪೂರ್ತಿ ಮಾತನ್ನ ಹೇಳಕ್ಕಾಗುತ್ತಿಲ್ಲ, ಗದ್ಗದಿಸುತ್ತ ಅಂತ ಹೇಳ್ತಾ ಇದ್ದಾನೆ. ಅಜ್ಜಿ ಅತ್ತಿಗರಂತೂ ಇಂಥ ಪಾಡಾಯ್ತು, ಆದ್ರೆ ಅಣ್ಣನ್ಗೆ ಅಣ್ಣನನ್ನು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅನ್ನೋ ಅಂತ ನನಗೆ ಯೋಚನೆ ಆಗಿದೆ ಅಂತ ಹೇಳಿ ಅವನು ಹೇಳಿದಾಗ ಬಾ ಒಳಗೆ ಬಾ ಬಿಳು ಉತ್ತಮಮ್ಮ ಅಂತ ಹೇಳಿ ಅವನು ಹೇಳ್ತಾ ಇದ್ದಾಳೆ.

ರೋಧಿಸ್ತಿದ್ದಂತಹ ಲಕ್ಷ್ಮಣನನ್ನ ಒಳಗ್ ಕರ್ಕೊಂಡು ಹೋಗ್ತಾರಂತೆ. ಬಾ ಒಳಗೆ ಬಿಡು ದುಃಖ, ನಿನ್ನ ಅಣ್ಣನ ಉಸಿರಿಗೆ ನಾನು ಹೊಣೆಗಾರ್ತಿ, ನಾನು ಅದನ್ನ ಏನಾದ್ರೂ ಸರಿ ಮಾಡ್ತೇನೆ. ನನ್ನ ಗುರು ಕೃಪೆಯಿಂದ ರಾಮನ ಹೃದಯನೆಲ್ಲವನ್ನು ಹೀರಿ ಬಿಡುವೆ, ಅವನ ಆರೋಗ್ಯ ಸರಿ ಇಲ್ಲದಿದ್ದನ್ನೆಲ್ಲ ರೋಗವನ್ನೆಲ್ಲ ನಾನು ಹೀರಿ ಬಿಡ್ತೇನೆ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸಿಗೆ ಮೇಲೆ ಎಲುಬು ಚರ್ಮ ಒಳ್ಳೆ ಹಾಸಿಗೆ ಹತ್ತಿದ ಹಾಗೆ ರಾಮ ಮಲಗಿ ಬಿಟ್ಟಿದ್ದಾನೆ ಹುಷಾರಿಲ್ಲೇ. ಹಾಗಿರುವಾಗ ಬಲ ಕೊಂಡಾಳು ಆ ಹಾಸಿಗೆಯನ್ನ ಸುತ್ತು ಬಂದಿದ್ದಾಳೆ ಹುಡುಕಿ ಧ್ಯಾನಿಸುತ್ತೆ. ತನ್ನ ಗುರು ತನ್ನ ಗುರುವನ್ನೇ ಮತಂಗ ಮುನಿಗಳನ್ನ ಧ್ಯಾನಿಸಿ ತನ್ನ ಮೋಕ್ಷಕ್ಕೆ ತನ್ನ ದೇವತೆಯನ್ನು ಪ್ರದಕ್ಷಿಣಾಪೂರ್ವಕ ಅಂದ್ರೆ ನನಗೆ ಮೋಕ್ಷ ಕೊಡುವಂತ ಆ ರಾಮನನ್ನೇ ಕೇಳ್ಕೊಳ್ತಿದ್ದಾಳೋ ಅನ್ನೋ ರೀತಿಯಲ್ಲಿ ಮಂತ್ರ ಘೋಷಂ ತೈದು ಕೈ ಮುಗಿದು ಅಡ್ಡ ಬಿದ್ದಳು ರಾಮನ ಇಂದ್ರಿಗೆ, ಕೈ ಅಡ್ಡ ಬಿದ್ದಿದ್ದಾಳಂತೆ. ಆಮೇಲೆ ಲಕ್ಷ್ಮಣನ ಕಡೆ ತಿರುಗಿದಳು, ಬೆರಗಾಗಿ ನೋಡುತ್ತಿದ್ದ ಆ ತಂಗೆ ನುಡಿದಳು ನಗುತ್ತೆ, ಇನ್ನು ನೀನು ರಾಮನ ಬಗ್ಗೆ ಯಾವುದೂ ಆಲೋಚನೆ ಮಾಡಬೇಡ, ರಾಮ ಸುಕ್ಷೇಮನೇ ಅವನು ಸ್ವಕ್ಷೇಮವಾಗಿರ್ತೇನೆ ಇರ್ತಾನೆ ಅಂತ ಹೇಳಿ ಯಾವ ಆರೋಗ್ಯ ಮಾಡಬೇಡ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಏನಾಗುತ್ತೆ ನೋಡ್ತಾನೆ. ಮರು ದಿವಸ ಬೆಳಗಾಗ್ತಾ ಇದೆ, ಬೆಳಗಾದ್ರೆ ಇಷ್ಟು ದಿವಸ ರಾಮನಿಗೆ ರೋಗ ಬಂದಿದ್ದ ಹೌದಾ ಅಲ್ವಾ ಅನ್ನೋ ರೀತಿಯಲ್ಲಿ ಅವಳ ಒಂದು ಸದೃಢ ಕಾಯದಿಂದ ಆರೋಗ್ಯದಿಂದ ಉಜ್ವಲ ಪ್ರಸನ್ನ ನೇತ್ರ ಮತ್ತ ಹೊಳೆ ಹೊಳೆಯ ನೇತ್ರದಿಂದ ಸುಪ್ರಸನ್ನ ಆನಂದದಿಂದ ಕಂಗೊಳಿಸ್ತಾ ಇದ್ದಂತೆ ರಾಮ ಅಮಲ ಗಾತ್ರನ ಕಂಡು ಸೌಮಿತ್ರಿ ಕೃತಜ್ಞತಾ ಭಾವದಿಂದ ಶಬರಿಯ ಕಾಲಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟಿದಂತೆ. ಅಣ್ಣನನ್ನು ಉಳಿಸ್ಕೊಟ್ಟೆ ಅಜ್ಜಿ, ಎಂತಹ ಕೆಲಸ ಮಾಡಿದೆ ಅಂತ ಹೇಳಿ ಹೇಳಿದಾಗ ಆ ದಿವಸವೇ ಹಾಸಿಗೆ ಹಿಡಿದಳ ದಿನನೇ ಶಬರಿ. ಇದು ಇವರೊಂದು ಕಲ್ಪನೆ.

ಶಬರಿ ಆಸ್ಕೆ ಹೇಳ್ತಿದ್ದಾನಂತೆ, ತನ್ನ ಶುಶ್ರೂಷೆಯು ನಿದ್ದೆ ಕೆಟ್ಟ ಅಷ್ಟು ದಿವಸನೂ ರಾಮನ ಸೇವೆ ಮಾಡಿ ನಿದ್ದೆಗೆಟ್ಟು ಅವನಿಗೆ ಉಪಚಾರವನ್ನ ಮಾಡಿ ಬಳಲಿ ಬೆಂಡಾಗಿ ಬಿಟ್ಟಿದ್ದಾಳಂತೆ. ಈಗ ತನ್ನ ಆಯುಷ್ಯವನ್ನು ಕೂಡ ಅವನಿಗೆ ಎಂದು ಬಿಟ್ಟಿದ್ದಾಳೆ. ಆ ಶಬರಿ ಮರೆತು ತಂದಾಳೆಲ್ಲ, ತನ್ನ ದುಃಖವನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ. ಮಗುವೆ ಮರುಕದಿರು, ನನಗೋಸ್ಕರ ಮಲಗಬೇಡ. ಹಸುವೆಲ್ಲೆಗೆ ಬೆಳಿಬೇಕಾದಂತ ಮರಕ್ಕೆ ಅದಕ್ಕೆ ಉಪಚಾರ ಬೇಕು. ನನ್ನಂತ ಮುದಿಯಳಿಗೆ ಅಥವಾ ಹಣ್ಣೆಲೆಗೆ ಏಕೆ ಉಪಚಾರ? ನನ್ನ ಇದು ಮುಗಿದಿದೆ, ಸಂತ ಬಿಟ್ಟಳು. ಆದ್ರೆ ದನ್ಯ ರಾಮಚಂದ್ರ, ನೀನು ಪ್ರೀತಿ ಪರಿಚಯ ದೊರೆಯುತ್ತಿರಲ್ ಆಮ್ ಶಾಂತಿಯನ್ನು ಸೇರಿದವೇನು ಆಧ್ಯಾತ್ಮ. ಅವನೇ ಸೇವೆ ಮಾಡ್ತಾನೆ ರಾಮ, ಶಬರಿಯ ಸೇವೆಯನ್ನ ಮಾಡ್ತಾನೆ ಅವನಿಗೆ. ನೀನಿಷ್ಟು ಸೇವೆ ಮಾಡ್ತಾ ಇರೋದನ್ನು ನಾನು ಆಧ್ಯಾತ್ಮ ಮೋಕ್ಷವನ್ನ ಪಡಿತೀನಿ, ಶಾಂತಿಯನ್ನ ಪಡಿತೇನೆ, ನಿನ್ನ ಸೇವೆ ಕೈಗೊಳ್ಳುವ ಭಾಗ್ಯ ಸಿಗ್ತಲ್ಲ ನನಗೆ, ಅಷ್ಟೇ ಸಾಕು ಅಂತ ಹೇಳ್ತಕ್ಕಂತೆ ಮುಂದುವರಿಸಿ ಹೇಳ್ತೇನೆ. ನಿನ್ನ ಕಾರ್ಯ ಮುಂದೆ ತುಂಬಾ ಇದೆ ಮಾಡ್ಬೇಕಾದ್ದು, ಹಾಗಾಗಿ ನನಗೂ ಒಂದು ಕನಸು ಬಿದ್ದಿದೆ. ಏನ್ ಕನಸು ಇದೆ? ವಿದ್ದೇಶನ ಅವರಜನ ದಶಕಂಠ ರಾವಣಲ ಲಂಕಾದೊಳಗೆ ಸೀತೆ ಇದ್ದಾಳೆ, ಅಲ್ಲಿ ಮರುಗುತ್ತಿದ್ದಾಳೆ, ತೊಡಗಿರುತ್ತಿದ್ದಾಳೆ ಸೀತೆ ಅಲ್ಲಿದ್ದಾಳೆ. ವಿದ್ದೇಶ ಅಂತಂದ್ರೆ ಕುಬೇರನ ತಮ್ಮನಾದಂತಹ ರಾವಣ ಇದ್ದಾನಲ್ಲ, ಅವನ ಇದ್ರೊಳಗೆ ಅಲ್ಲಿದ್ದಾಳೆ. ಬೇಳ್ದೇನಾ ನಿನ್ನಂತೆ ಮನೆ ಮಡದಿಗೆಟ್ಟು, ಆ ಹೇಳಿದ್ನಲ್ಲ ನಿನ್ನಂತೆ ಮಡದಿಗೆಟ್ಟು ಮನೆಗೆಟ್ಟು ಎಷ್ಟೋ ಜನ ಇದ್ದಾರೆ ಅಂತ. ಅವನು ಸುಗ್ರೀವ ಇಲ್ಲೇ ಮಾತಂಗ ಮುನಿ ಆಶ್ರಮದಲ್ಲಿ ಇದ್ದಾನೆ. ಯಾಕೆ ಅಂತಂದ್ರೆ ವಾಲಿ ಅಲ್ಲಿ ಬರಲ್ಲ ಅಂತ. ಈಗ ಕತೆ ಹೇಳಲಿಕ್ಕೆ ಅದು ಸಮಯ ಇಲ್ಲ ಅಂತ ಕಾಣಿಸುತ್ತೆ. ಆದ್ರಿಂದ ವಾಲಿಯ ಕತೆ ಹೇಗೆ ಅಂತಂದ್ರೆ, ವಾಲಿ ಒಮ್ಮೆ ದುಂದುಮೀನ ಒಂದು ರಾಕ್ಷಸನನ್ನ ಕೊಂದಾಗ ಅದನ್ನ ಆ ಅಟ್ಟೆಯನ್ನ ತೆಗೆದು ಬಿಸಾಕಿದಾಗ ಅದು ಮತ್ತ ಮಾತಂಗ ಮುನಿ ಆಶ್ರಮದಲ್ಲಿ ಬಂದು ಅಲ್ಲೇ ಅಮೇರಿಕೆ ಇದೆಲ್ಲ ಆಯ್ತು ಅಂತ ಹೇಳಿ. ಆಗ ಇದನ್ನ ಯಾರು ಮಾಡಿದಾರೋ ಅವರು ಈ ಆಶ್ರಮದ ಸುತ್ತಿನಲ್ಲಿ ಬಂದ್ರೆ ಅವನಿಗೆ ಮರಣವನ್ನ ಕೊಡ್ಲೇ ಬರಲಿ ಅಂತ ಹೇಳಿ ಮತಂಗ ಮುನಿಗಳು ಶಾಪವನ್ನು ಕೊಟ್ಟಿರ್ತಾರೆ. ಈಗ ವಾಲಿ ಸುಗ್ರೀವನಿಂದ ವೈಮನಸ್ಯ ಬಂದು ದೂರ ಆಗಿದ್ದಾನೆ. ಅದು ಒಂದು ನಿಮ್ಗೆಲ್ಲ ಗೊತ್ತಿರೋ ಕತೆ, ನಾನು ಹೇಳಕ್ ಹೋಗೋದಿಲ್ಲ. ಹೇಳುತ್ತಾ ಹೋದ್ರೆ ಸುಮಾರು ರಾಮಾಯಣ ಆಗ್ಬಿಡುತ್ತೆ, ರಾತ್ರಿ ಎಲ್ಲ ರಾಮಾಯಣ ಆತರ ಆಗುತ್ತೆ. ಹಾಗೆ ಸುಗ್ರೀವ ಅಲ್ಲಿ ಮತಂಗಾಶ್ರಮದಲ್ಲಿದ್ದಾನೆ. ಅವನನ್ನು ಹೋಗಿ ನೀವು ನೋಡಿ ಎಲ್ಲಿ ಅಂತಂದ್ರೆ ದಿಗ್ಮೇಖಲ ಆ ಸಹ್ಯಾದ್ರಿ ಪರ್ವತದ ಸಾಲಿನಲ್ಲಿ ಇದ್ದಾನೆ. ಭವ್ಯವಾಗಿದೆ ಕೃಷ್ಯಮುಖಂ ದಿವ್ಯಮ ಆ ಪರ್ವತಂ. ಅದರ ತಳಕ್ಕೆ ಒಂದು ಮತಂಗ ಮುನಿ ಆಶ್ರಮದಲ್ಲಿದೆ, ಅಲ್ಲಿದ್ದಾನೆ ಆ ಸುಗ್ರೀವ. ದುಃಖಿಯ ದುಃಖಿ ನೆರಂ, ಅವನು ತುಂಬಾ ನೋಂದ್ಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಅವನು ಯಾರಾದ್ರೂ ನನ್ನ ಸಹಾಯ ಮಾಡ್ತಾರಾ ಅಂತ ಒಂದು ನಿರೀಕ್ಷೆಯಲ್ಲಿದ್ದಾನೆ. ಹಾಗಾಗಿ ನೀನು ಹೋಗಿ ಅವನನ್ನ ಭೇಟಿ ಮಾಡು ಅಂತ ಹೇಳಿ ದೃಶ್ಯಮುಖದಲ್ಲಿ ಭೇಟಿ ಮಾಡಿದ್ರು. ಮತಂಗನ ಶಾಪದ ರಕ್ಷೆಯ ಆ ವಾಲಿ ದುರ್ಗಮ ದೃಶ್ಯಮುಖದಲ್ಲಿ ಬರಲ್ಲ ಅಂತ ಹೇಳಿದ್ದಾನೆ. ಹೋಗಿ ನೀ ಪಡೆಯ ಅವನ ಸತ್ಯಮಂ ದುಃಖಿಗೆ ನೆರಂ ದುಃಖಿ. ಹಸಿದವರೇ ಬಲ್ಲರು ಹಸಿವೆಯ ಶೂಲ ಅಂದರೆ ಸಮಾನ ದುಃಖಿಗಳಲ್ಲಿ ಸ್ನೇಹ, ಸಮಾನ ವಿಚಾರವಂತರಲ್ಲಿ ಸ್ನೇಹ ಇರುವ ಹಾಗೆ ನೀನು ಅವನಿಗೆ ಸಹಾಯ ಮಾಡು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತ. ನಿನ್ನೆಚ್ಚೆಯ ಸಲಿಗೆ ಕೇಳಿ ನುಡಿ ನುಡಿಯುತ್ತಿರ್ತ ಹರ್ಷ ಮುಖ್ಯ. ಹಾಗೆ ಹೇಳ್ತಾನೆ ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ಹಾಗೇ ಕಣ್ಣು ಮುಚ್ಚಿದಳು. ಆ ಅಮರ ಸನ್ಮಾನೆ ದೇವ ಸೀತಾನಾಥ ದಿವ್ಯಾಶು ತೀರ್ಥದಲ್ಲೇ ಸನ್ಮಾನ. ವಾಲ್ಮೀಕಿ ರಾಮಾಯಣದಲ್ಲೇ ಅವಳು ಅಗ್ನಿ ಪ್ರವೇಶ ಮಾಡಿದ್ಲು ಅಂತ ಬರುತ್ತೆ, ಇಲ್ಲಿ ಹಾಗಲ್ಲ. ಹಾಗೇ ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಆಕೆ ಶಿವ ಕಡೆ ಬರೆಯಲು, ಶಿವ ಅಂದ್ರೆ ಶಾಂತ ಮಂಗಳ ಅಂತ, ಅವಳ ಕಡೆ ಬರ ಶಾಂತವಾಯಿತು ಧನ್ಯೆ ಅಂತ ಒಂದು ಮರಣವನ್ನ ಪಡೆದ್ಲು ಅಂತ. ಅಂದ್ರೆ ಶಬರಿ ಅನ್ನೋ ಒಂದು ವ್ಯಕ್ತಿತ್ವ ಹೇಗೆ ಅಂತಂದ್ರೆ, ಅವಳ ಮಾತ ಭಕ್ತಿ, ಅವಳ ಗುರುವಿನ ಮೇಲಿದ್ದಂತಹ ಭಕ್ತಿ. ಕೊನೆಗೂ ಅವಳು ಒಂದು ಮಾತು ಹೇಳ್ತಾಳೆ, ನಾನು ಗುರುವಿನ ಸಾಯಂಕರನ್ನ ಸೇರ್ತೇನೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಅಂದ್ರೆ ಭಗವಂತನ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಅವಳಿಗೆ ಗುರುವಿನ ಮೇಲೆ ನಮ್ಗೆ ಆಚಾರ್ಯ ಮೇಲೆ ತುಂಬಾ ನಂಬಿಕೆ, ಅಲ್ಲಿಗೆ ಹೋಗಿ ಅವಳು ಸೇರ್ಕೊಳ್ತಾಳೆ ಅನ್ನೋರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಸ್ವಲ್ಪ ದೀರ್ಘ ಆಯ್ತು ಅಂತ ಕಾಣಿಸುತ್ತೆ, ಹಾಗಾಗಿ ಮುಕ್ತಾಯ ಮಕ್ಕಳಾಗಿರ್ಬೇಕು ಅಂತ ಹೇಳ್ತಾರೆ.

0: ವಿಚಾರವನ್ನು ಹೇಳಿದ್ ಮತ್ತೆ ಜಂಬೂಫಲದ ಒಂದು ಉಚ್ಚಿಷ್ಟದ ಜಂಬೂಫಲವನ್ನ ಕೊಟ್ಟಳು ಅಂತ ಯಾವಾಗಲೂ ಒಂದು ಬರಲ್ಲು. ಆದ್ರೆ ಅದು ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಯಾವುದೋ ಒಬ್ಬ ಕವಿ ಪದ್ಮಪುರಾಣದಲ್ಲಿ ಬರುತ್ತೆ ಉಚ್ಚಿಷ್ಟದ ಜಂಬು ನೇರಳೆ ಹಣ್ಣನ್ನ ಕೊಟ್ಟರು ಅಂತ. ಅದೇನೋ ಚೆನ್ನಾಗಿದೆ, ಭಕ್ತಿಗೆ ತುಂಬಾ ಇಷ್ಟವಾದಂತ ಕೊಟ್ಟಳು ಅನ್ನೋದು ಒಂದು ಬರುತ್ತೆ ಅನ್ನೋ ಒಂದು ಇದನ್ನ ಇಟ್ಟುಕೊಂಡು ಬೇರೆ ಕವಿಗಳು ಎಲ್ಲ ಹೇಳಿದ್ದಾರೆ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಾಗ್ಲಿ ಈ ಕುವೆಂಪು ರಾಮಾಯಣದಲ್ಲಾಗ್ಲಿ ಆ ಉಚ್ಚಿಷ್ಟದ ಜಂಬು ಎಂಜಲಿನ ಇದನ್ನು ಕೊಟ್ಟಳು ಅಂತ ಎಲ್ಲೂ ಬರಲ್ಲ. ಅದನ್ನ ಆವಾಗಲೇ ಹೇಳ್ಬೇಕಾಯ್ತು, ಅದನ್ನ ಮಾಡ್ತೆ. ಧನ್ಯವಾದ.
1: ನಮ್ಮ ಕಲಾವಿದರಿಗೆ ಒಂದು ಗೌರವಿಸಲು ಮದನಾರ್ಪಣೆಯಿಂದ ನಮ್ಮ ರಾಮಸ್ಮರಣೆಯ ನಿರಂತರ ಈ ಕಲ್ಪನೆಗೆ ಪ್ರಾರಂಭದಿಂದಲೂ ಜೊತೆಯಾಗಿ ನಮ್ಮ ಅಭಿನೇಶ್ ಮೂಲಕ ಅವರು ನಡೆಸಿಕೊಡಬೇಕು.
2: ಇದುವರೆಗೂ ಗಮಕ ವಾಚನವನ್ನು ಕೇಳಿದಿರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದಂತಹ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಿದಿರಿ. ವಾಚನ ಮಾನಸ ಶಿವರಾಮಕೃಷ್ಣ ಇವರದ್ದಾಗಿತ್ತು. ವ್ಯಾಖ್ಯಾನವನ್ನು ಶ್ರೀಲಕ್ಷ್ಮೀ ಶಾಸ್ತ್ರಿಯವರು ನಡೆಸಿಕೊಟ್ಟರು. ಇವರಿಗೂ ಹಾಗೂ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
5: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 RJ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಾಡಿದವರ ಮನಮ ಬಲ್ಲೆ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ದಿಯಾ ಹೆಗಡೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದಾಸನಾಗೋ ಶೇಷನಾಗು ಎನ್ನುವಂಥ ಒಂದು ಕನಕದಾಸರ ಕೃತಿಯನ್ನು ಶಿವಾನಿ ಸ್ವಾಮಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹುತ್ತದಿಂದ ಎದ್ದು ಬಂದ ಎನ್ನುವಂತ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಮೇಲಿನ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ನರಸಿಂಹನಾಯಕ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೀಯಾ ಹೆಗಡೆ ಅವರು ಹಾಡಿರುವಂತಹ ಶಾಶ್ವತ ನೀ ಸುಬ್ರಹ್ಮಣ್ಯ ಎನ್ನುವಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಮೇಲಿನ ಈ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.